ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz, DRM ತರಂಗಾಂತರ 603 kHz ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ ಭಾದ್ರಪದ ಮಾಸದ 19 ದಿನ, ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 10 ತಾರೀಕು ಗುರುವಾರ. ಈಗ ಸಮಯ 5:58.55. ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಲು ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ಸವಿತಾ ಶಿವಕುಮಾರ್.

0: ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಸುಶೀಲಾ ಸೋಮಶೇಖರ್ ಅವರಿಂದ ಹಾಸನ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು ರೈತರಿಗೆ ಸಲಹೆ. 6:50 7:15 BS ಮೀರಾ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಬಹುದು. ಚಿತ್ರಗೀತೆ 7:45 ಹಾಗೂ 8:30 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 9:10 ವಿಶ್ವ ಆತ್ಮಹತ್ಯೆ ತಡೆ ದಿನ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಉಪನಿರ್ದೇಶಕರಾದ ರಜನಿ ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 9:35 ಗಾನಗಂಗೆ. 10:30 ಸುನೆರೆ ಪಲ್. 11:00 ಸವಿ ನೆನಪು. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವಿಘ್ನ ವಿನಾಶಕ ವಿನಾಯಕ. ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಆರೋಗ್ಯ ಮತ್ತು ಆಹಾರ ಕುರಿತು ವಿಜಯಪುರದ BLDE ಆಸ್ಪತ್ರೆಯ ಪ್ರಾಧ್ಯಾಪಕಿ ಡಾಕ್ಟರ್ ಜ್ಯೋತಿ ಕೋದ್ನಾಪುರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸವಿತಾ ಎನ್. ವಿಜಯಪುರ ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ. ಪಿಎಂ ಕೃಷಿ ಉಡಾನ್ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ SM ಸುಧಾಕರ್. ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಸ್ನೇಹಭಾರತಿ ಹಿಂದಿ ಕಾರ್ಯಕ್ರಮ. ನಶಾಮುಕ್ತಿ ಜಾಗೃತಿ ಭಾಗವಹಿಸುತ್ತಾರೆ ವಿಕಾಸ್ ಸಿಂಗ್ ಮತ್ತು ರಿಷಭ್ ಮಿಶ್ರಾ, ಮಾದಕ ದ್ರವ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ವಲಯ ಘಟಕ. ನಿರೂಪಣೆ ಆಲ್ಪನಾ ಕಪೂರ್, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ. ಇನ್ನು 5:30 ಗಿರ್ಮಿಟ್. 6:15 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ತೆಂಗಿನ ನರ್ಸರಿ ಒಂದು ಉಪಕಸುಬಾಗಿ ಕುರಿತು ಡಾಕ್ಟರ್ ನಾರಾಯಣ ಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಗಮನಿಸಿ, ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ ನಡೆಯಲಿರುವ ಮಹಿಳೆಯರ ಏಷ್ಯಾ ಕಪ್ T20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 7:30 7:34 7:45 8:45 ರಾತ್ರಿ 9:15 ಆಟದ ಕೊನೆಯವರೆಗೆ ಕೇಳಬಹುದು. ಇನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ 7:45 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ಲಕ್ಷ್ಮೀ ನಾಗರಾಜ್ ಅವರು ಹಾಡಿರುವ ಭಾವಗೀತೆಗಳು. 9:30 ನಾಟಕ ಎಣಿಕೆ, ರಚನೆ YK ಸಂಧ್ಯಾ ಶರ್ಮಾ, ನಿರ್ದೇಶನ AR ಗೋಪಾಲನಾಯಕ್. 10:00 ಆರೋಗ್ಯ ಸಂಚಿಕೆಯ ಮರುಪ್ರಸಾರ. ಕರ್ನಾಟಕಗಳ ಸೂಕ್ತ ಬಳಕೆ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳು. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರ.
1: ದಿಸ್ ಇಸ್ ಆಕಾಶವಾಣಿ. ದ ನ್ಯೂಸ್ ರೆಡ್ ಬೈ ನೀನಾ ರಖೇಲ್.

0: ಇದುವರೆಗೆ ಎ.ಆರ್. ರಾಗಿಣಿಯವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದಾಗಿತ್ತು ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ ಸುಶೀಲಾ ಸೋಮಶೇಖರ್ ಅವರಿಂದ.
1: ಮಡಕೆಯ ಮಾಡುವಡೆ ಮೊನ್ನೆ ಮೊದಲು, ತೊಡುಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವನ್ನರಿವುಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವುಡೆ ಶರಣರ ಸಂಗವೇ ಮೊದಲು. ಮಡಕೆ ತಯಾರಿಸಲು ಮಣ್ಣೆ ಮೂಲ ವಸ್ತು, ಆಭರಣಗಳನ್ನು ತಯಾರಿಸಲು ಮೂಲ ವಸ್ತು ಚಿನ್ನ. ಹಾಗೆಯೇ ಶಿವಪಥವನ್ನು ಅರಿಯಬೇಕಾದರೆ

0: ಗುರು ಮಾರ್ಗದರ್ಶನವೇ ಮೊದಲು. ಇಲ್ಲಿ ಶಿವಪಥವೆಂದರೆ ವಿವೇಕದ, ಅರಿವಿನ, ಕುರುಹಿನ, ಜ್ಞಾನದ ತಿಳುವಳಿಕೆಯ ಮಾರ್ಗ ಎಂದರ್ಥ. ಈ ಜ್ಞಾನದ ಮಾರ್ಗ ಹಿಡಿಯಲು ಗುರುಗಳ ಮಾರ್ಗದರ್ಶನವಿರಬೇಕು. ಗುರುವಿಲ್ಲದ ವಿದ್ಯೆ ವಿದ್ಯೆಯೇ ಅಲ್ಲ. ಆದರೂ ಗುರುವಿಲ್ಲದೆ ಕೇವಲ ಗುರು ಪ್ರತಿಮೆಯ ಎದುರಲ್ಲಿ ಬಿಲ್ವಿದ್ಯೆಯ ನೈಪುಣ್ಯತೆಯನ್ನು ಅರಿತ ಏಕಲವ್ಯನ ನೆನಪಾಗುತ್ತದೆ. ಏಕಲವ್ಯನ ನಿಷ್ಠೆ ಈ ಎರಡನ್ನೂ ಮೀರಿ ನಿಂತು ಗುರುಗಳನ್ನೇ ಬೆರಗುಗೊಳಿಸಿತ್ತು. ಗುರು ಕಲಿಸುವುದೆಂದರೆ ಬರೀ ಓದುವುದನ್ನಲ್ಲ, ಶಿಷ್ಯರ ಮಾನಸಿಕ ಶಕ್ತಿ, ಆತ್ಮಾನಂದ, ಅಂತಃಕರಣವನ್ನು ವರ್ಧಿಸುವುದು. ಕಲಿಸುವಿಕೆಗೆ ಗುರು ಭೂಷಣವಾದಂತೆ ಗುರುವಿಗೆ ಶಿಷ್ಯರೂ ಭೂಷಣವೇ. ಇಡೀ ಸಮಾಜದ ಆಗು ಹೋಗುಗಳ ಸ್ವರೂಪ ಗುರುಗಳ ಕೈಯಲ್ಲೇ ಇದೆ. ಸಮಾಜದ, ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಇವರ ಪಾತ್ರವು ಬಹುಮುಖ್ಯ. ಹರಮುನಿದರೆ ಗುರು ಕಾಯುವನು ಎನ್ನುತ್ತಾರೆ. ಸ್ವತಃ ಜ್ಞಾನ ಸಂಪಾದನೆ ಮಾಡಿದಂತಹ ಗುರು ಮಾತ್ರ ತನ್ನ ಜ್ಞಾನ ಪ್ರಕಾಶದ ಬೆಳಕಿನಲ್ಲಿ ಶಿಷ್ಯನನ್ನು ಪ್ರಜ್ವಲಿಸಬಲ್ಲ. ಗುರು ಶಿಷ್ಯರ ಸಂಬಂಧ ನಾಣ್ಯದ ಎರಡು ಮುಖಗಳಿದ್ದಂತೆ, ನಮ್ಮ ಮುಖದಲ್ಲಿಯ ಎರಡು ಕಣ್ಣುಗಳಿದ್ದಂತೆ. ಈ ಎರಡೂ ಕಣ್ಣುಗಳಲ್ಲಿ ಯಾವುದೇ ಒಂದು ಕಣ್ಣಿಗೆ ಊನವಾದರೂ ಎಲ್ಲರಿಗೂ ಎಲ್ಲಕ್ಕೂ ನಷ್ಟವೇ. ಅಂತಹ ಅನ್ಯೋನ್ಯ ಸಂಬಂಧ ಇವರದು. ಗುರುವಾದವನು ಶಿಷ್ಯನಲ್ಲಿ ಜ್ಞಾನದೀವಿಗೆ ಹಚ್ಚಿ ಅವನ ಬಾಳನ್ನು ಬೆಳಗುವವನು. ಗುರುಗಳ ಗುರು ವಿದ್ಯೆಯಾಗಿರುತ್ತದೆ. ಗುರುಗಳಿಂದ ಸಾತ್ವಿಕತೆ, ಬೌದ್ಧಿಕ ಸಾಮರ್ಥ್ಯ ದೊರೆಯುತ್ತದೆ. ಜೀವನ ಕಲೆಯು ವೃದ್ಧಿಸುತ್ತದೆ. ಬೆಳೆ ಬೆಳೆದಂತೆ ಕೆಲವೊಮ್ಮೆ ನಮ್ಮ ಬದುಕಿನ ಅನುಭವಗಳೇ ಗುರುವಾಗುವುದೂ ಉಂಟು. ಈ ಹಿಂದೆ ಗುರುಗಳಿಗೆ ಆಚಾರ್ಯರು, ಪೂಜ್ಯರು, ಗುರುವರಿಯರು ಎಂದೇ ಸಂಬೋಧಿಸುತ್ತಿದ್ದರು. ಅಪಸ್ತಂಭ ಎಂಬ ನೀತಿ ಸೂತ್ರಕಾರರು ಆಚಾರ್ಯ ಎಂಬ ಪದವನ್ನು ವ್ಯಾಖ್ಯಾನಿಸುತ್ತಾ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆಗಳಿಂದಲೂ ಸಂಗ್ರಹಿಸುತ್ತಾ ಶಿಷ್ಯರನ್ನು ಒಳ್ಳೆಯದರಲ್ಲಿ ನೆಲೆಗೊಳಿಸುತ್ತಾ ಸ್ವಯಂ ಆದ ಒಳಿತನ್ನು ತನ್ನ ಜೀವನದಲ್ಲಿ ಆಚರಿಸುವವನೇ ಆಚಾರ್ಯ ಎಂದು ವಿವರಿಸುತ್ತಾರೆ. ಆಚಾರ್ಯ ದೇವೋಭವ ಎಂದು ಗುರುವನ್ನು ದೈವತ್ವದ ಸ್ಥಾನದಲ್ಲಿ ಇಟ್ಟು ನೋಡುತ್ತಿದ್ದೇವೆ. ಗುರುವಿನ ವ್ಯಕ್ತಿತ್ವದಲ್ಲಿ ಶಿಷ್ಯನ ಅಸ್ತಿತ್ವ ಮಿಳಿತಗೊಳ್ಳಬೇಕು. ಗುರುಗಳಾದವರ ನಡೆ ನುಡಿ, ವರ್ತಿಸುವ ರೀತಿ ನೀತಿಗಳ ಮೇಲೆ ವಿದ್ಯಾರ್ಥಿಗಳ ಹಾಗೂ ಸಮಾಜದ ಕಣ್ಣು ಇದ್ದೇ ಇರುತ್ತದೆ. ಗುರುಗಳು ಹೇಳಿದ ಮಾತಿಗಿಂತ ಅವರ ವರ್ತನೆಯನ್ನೇ ಗಮನಿಸುತ್ತಾರೆ. ಗುರುವಾದವರಿಗೆ ಜಾತಿ, ಮತ, ಮೇಲು ಕೀಳು, ಕುಲ, ಧರ್ಮ, ಹೆಣ್ಣು ಗಂಡು, ಬಡವ ಬಲ್ಲಿದ ಎಂಬ ತಾರತಮ್ಯ ಹಾಗೂ ಸಂಕುಚಿತ ಮನೋಭಾವ, ಕೀಳರಿಮೆ ಇರಬಾರದು. ಇವುಗಳ ಹೆಸರಿನಲ್ಲಿ ಒಂದು ಮಗುವಿನ ಮನ ನೋಯಿಸುವುದು ಯಾವ ಧರ್ಮವಾದೀತು ಹೇಳಿ? ಪ್ರಸ್ತುತ ದಿನಗಳಲ್ಲಿ ಅನೇಕ ಕ್ಷೇತ್ರದ ವಿಷಯಗಳಲ್ಲಿ ಬದಲಾವಣೆ ಆಗುತ್ತಿರುವಂತೆ ಕಲಿಸುವಲ್ಲೂ ಕೂಡ ಅನೇಕ ಬದಲಾವಣೆಗಳು ಆಗುತ್ತಿರುತ್ತವೆ. ಗುರುವಾದವನು ಈ ಹೊಸತನವನ್ನು ಮೈಗೂಡಿಸಿಕೊಳ್ಳಬೇಕು. ಇಂಥಲ್ಲಿ ಗುರುವಾದವರು ಈ ಎಲ್ಲವುಗಳಿಗಿಂತ ಒಂದೆರಡು ಮೆಟ್ಟಿಲು ಎತ್ತರದಲ್ಲಿರಬೇಕು. ಗುರುವಿನ ಬೋಧನೆ ಎಂಬುದು ಒಂದು ಕೌಶಲ್ಯ, ನೈಪುಣ್ಯತೆ. ತಮ್ಮ ಪರಿಣಾಮಕಾರಿ ಬೋಧನೆಯಿಂದ ಇಡೀ ಶಿಷ್ಯ ಸಮೂಹವನ್ನೇ ತನ್ನವರನ್ನಾಗಿ ಮಾಡಿಕೊಳ್ಳುವವರೇ ಉತ್ತಮವಾದ ಗುರುಗಳು. ಗುರುಗಳು ಕಿರಿಯ ಪೀಳಿಗೆಯ ವ್ಯಕ್ತಿತ್ವಗಳನ್ನು ಸಾಮಾಜೀಕರಣಗೊಳಿಸುವ ಉನ್ನತ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಗುರುವಾದವರು ಬಸವಣ್ಣನವರು ಹೇಳುವಂತೆ ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಫಲ ಹೊತ್ತ ತರುವಿನಂತೆ ಕೆಚ್ಚಲ ಕ್ಷೀರದಂತೆ ನಿರ್ಲಿಪ್ತರಾಗಿರುವ ಗುರು ವೃಂದವನ್ನು ನಮ್ಮ ಪುರಾಣ ಇತಿಹಾಸದಲ್ಲಿ ನಾವು ಕಾಣಬಹುದು. ಮಕ್ಕಳಿಗೆ ಬೋಧಿಸುವ ಆ ಕೊಠಡಿ ಅದೊಂದು ಅದ್ಭುತ ಲೋಕ. ಮಕ್ಕಳ ಮನಕ್ಕೆ ಕಲಿಕೆಯನ್ನು ಬಿತ್ತುವ ಪ್ರಾರಂಭದ ಗುರುವನ್ನು ಮಕ್ಕಳು ತಮ್ಮ ಜೀವಮಾನ ಪರ್ಯಂತ ಸ್ಮರಣೆ ಮಾಡಿಕೊಳ್ಳುತ್ತಿರುತ್ತವೆ. ಗುರು ಶಿಷ್ಯರ ಸಂಬಂಧ ಕನ್ನಡಿಯೊಳಗಿನ ಪ್ರತಿಬಿಂಬದಂತೆ. ಕನ್ನಡಿ ಪರಿಶುದ್ಧತೆಯ ಸಂಕೇತ. ಈ ಪರಿಶುದ್ಧತೆ ಗುರು ಶಿಷ್ಯ ಇಬ್ಬರಲ್ಲೂ ಇರಬೇಕು. ಗುರು ಬಿತ್ತಿದ ಬೀಜದಂತೆ ಶಿಷ್ಯ ಫಲ ನೀಡುತ್ತಾನೆ. ಗುರುವಿನಿಂದ ಹುಟ್ಟಿ ಬಂದ ಶಿಷ್ಯತ್ವ ಗುರು ರೂಪವೇ ಆಗಿರುತ್ತದೆ. ಶಿಷ್ಯನಾದವನು ಗುರುವಿನಲ್ಲಿ ತನ್ನನ್ನು ತಾನು ಕಂಡಿರುತ್ತಾನೆ. ಗುರು ಬಿಂಬವಾದರೆ ಶಿಷ್ಯ ಗುರುವಿನ ಪ್ರತಿಬಿಂಬವಲ್ಲವೇ?
1: ಇದುವರೆಗೆ ಸುಶೀಲಾ ಸೋಮಶೇಖರ್ ಅವರಿಂದ ಚಿಂತನ ಕೇಳಿದ್ರಿ. ಚಿಂತನ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಚ್ಎಸ್ ದೊರೆಸ್ವಾಮಿ ಸ್ವಾತಂತ್ರ್ಯ ಹೋರಾಟಗಾರ, ಬೆಂಗಳೂರಿನ ಮೇಯರ್ ಆಗಿದ್ದವರು. ಅವರು ಪತ್ರಿಕೆಗಳಲ್ಲೂ ಕೆಲಸ ಮಾಡಿದರು. ರೈತರ ಜಾಗೃತಿ, ಕಾರ್ಮಿಕ ಚಳುವಳಿ, ಸಾಮಾಜಿಕ ನ್ಯಾಯ, ಹೀಗೆ ಸ್ವಾತಂತ್ರ್ಯ

0: ಬಂದ ಮೇಲೂ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸದಾ ನಿರತರಾಗಿದ್ದರು. ಎಲ್ಲರಿಗೂ ಸ್ಫೂರ್ತಿಯಾಗಿದ್ದರು ಶತಾಯುಷಿ ಸ್ವಾತಂತ್ರ್ಯ ಹೋರಾಟಗಾರರು ಎಚ್ಎಸ್ ದೊರೆಸ್ವಾಮಿಗಳು. ಅವರ ಮಾತುಗಳನ್ನು ಆಲಿಸೋಣ.
1: ನಮಗೆ ಸ್ವಾತಂತ್ರ್ಯ ಬಂತು, ನಮ್ಮಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾಯಿತು, ದೇಶದಲ್ಲಿ ಎಲ್ಲ ಕಡೆಯೂ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ಉತ್ಸವವನ್ನು ಆಚರಿಸಿದರೂ ಕೂಡ ಮೈಸೂರು ಸಂಸ್ಥಾನದಲ್ಲಿ ರಾಜರು ತಾವು ಪ್ರತ್ಯೇಕವಾಗಿ ಉಳಿದದ್ರಿಂದ ಅವರು ಆ ಉತ್ಸವದಲ್ಲಿ ಭಾಗವಹಿಸಲಿಲ್ಲ, ಅಥವಾ ಅವರು ಪ್ರಜೆಗಳಿಗೆ ಏನನ್ನೂ ಏರ್ಪಾಡು ಮಾಡಲಿಲ್ಲ. ಆಮೇಲೆ ಕಾಂಗ್ರೆಸ್ಸಲ್ಲಿ ಒಂದು ತೀರ್ಮಾನವನ್ನು ತಗೊಂಡು ನಾವು ಈ ದೇಶ ಇಡೀ ಭಾರತದ ಮೈಸೂರು ಪ್ರಾಂತ ಭಾರತದ ಒಂದು ಅವಿಭಾಜ್ಯ ಅಂಗ ಆಗಬೇಕು, ಆದ್ದರಿಂದ ನಾವು ಅಲ್ಲಿ ಹೋಗಬೇಕು, ಅದಕ್ಕಾಗಿ ಮಹಾರಾಜರು ಅದಕ್ಕೆ ಅವಕಾಶ ಮಾಡಿಕೊಡಬೇಕು, ಆದ್ದರಿಂದ ನಾವು ಮಹಾರಾಜರ ವಿರುದ್ಧವಾಗಿ ಒಂದು ಮೈಸೂರು ಚಲೋ ಚಳುವಳಿಯನ್ನು ಮಾಡಿ ಮಹಾರಾಜರು ಈ ಆಕ್ಸೆಷನ್ಗೆ ಈ ಗಣರಾಜ್ಯದ ಜೊತೆಗೆ ಸೇರಿಕೊಳ್ಳೋದಕ್ಕೆ ಅವರು ಅನುಮತಿ ಕೊಡಬೇಕು ಅಂತ ಹೇಳಿ ಒಂದು ಹೋರಾಟವನ್ನು 1947 ಮಾಡಿದ್ವಿ. ಆ 1947 ಹೋರಾಟ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ದೆ, ಪೌರವಾಣಿ ಅಂತ ಹೇಳಿ ಒಂದು ಪತ್ರಿಕೆ ನಡೆಸ್ತಾ ಇದ್ದೆ. ಆ ಪೌರವಾಣಿ ಪತ್ರಿಕೆಯಲ್ಲಿ 3 ಕಾಸಿನ ಪತ್ರಿಕೆ, ಆದರೆ ಬಹಳ ಪ್ರಭಾವಯುತವಾದಂಥ ಪತ್ರಿಕೆ. ಆ ಪತ್ರಿಕೆಯನ್ನು ಉಪಯೋಗಿಸ್ಕೊಂಡು ನಾವು ಬರೆಯೋದಕ್ಕೆ ಆರಂಭ ಮಾಡಿದ್ವು. ಚಳುವಳಿ ಇನ್ನು 15 ದಿವಸ ಇದೆ ಎನ್ನುವಾಗ ಅದನ್ನು ಪತ್ರಿಕೆಯಲ್ಲಿ ನಾವು ಲೇಖನಗಳನ್ನು ಬರೆಸೋದಕ್ಕೆ ಆರಂಭ ಮಾಡಿದ್ವಿ. ಟಿ ಟಿ ಶರ್ಮರು ವಿಶ್ವ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿದ್ದರಲ್ಲ, ಅವರು ನಮ್ಮ ಪತ್ರಿಕೆಗೆ 10 ಲೇಖನಗಳನ್ನು ಬರೆದುಕೊಟ್ರು. ಆ 10 ಲೇಖನಗಳನ್ನು ನಾನು ದಿನ ಒಂದೊಂದು ಹಾಕೋಕ್ಕೆ ಆರಂಭ ಮಾಡಿದ್ವು. 8ನೇ ದಿವಸದ ಪತ್ರಿಕೆ, 9ನೇ ದಿವಸದ ಪತ್ರಿಕೆ, 10ನೇ ದಿವಸದ ಪತ್ರಿಕೆಯಲ್ಲಿ ಇದು ಹಾಕೇಬಿಟ್ಟು ಲೇಖನಗಳನ್ನು ಅವ್ರನ್ನ ಕೇಳದೇ ಹಾಕಿದ್ವಿ. 10ನೇ ದಿವಸ ಅವರು ಪತ್ರಿಕೆಯನ್ನು ಮುಟ್ಗೋಲು ಹಾಕ್ಕೊಂಡ್ರು, ಇನ್ನು ಈ ಊರಲ್ಲಿದ್ದರೆ ಅರೆಸ್ಟ್ ಮಾಡ್ತಾರೆ, ಇದ್ರ ಬದಲು ಪತ್ರಿಕೆಯನ್ನು ಹೊರಗಡೆಯಿಂದ ಎಲ್ಲಾದರೂ ನಡೆಸಿ ಈ ಚಳವಳಿಗೆ ಅದಕ್ಕೆ ಅನುಕೂಲವಾಗುವ ಹಾಗೆ ನಾವು ಯಾಕೆ ಮಾಡಬಾರದು ಅಂತ ವಿಚಾರ ಬಂದು ನಾನು ಒಬ್ಬ ಶ್ರೀಧರ ಮೂರ್ತಿ ಅಂತ ನನ್ನ ಸ್ನೇಹಿತರು ಇಬ್ಬರು ಕೂಡಿಕೊಂಡು ನಾವು ಹಿಂದಿಂದ ಹಿಂದೂಪುರಕ್ಕೆ ಹೋದ್ವಿ. ಹಿಂದೂಪುರದಲ್ಲೇ ಅದು ಕಾಂಪೋಸೈಟ್ ಮದ್ರಾಸ್ನಲ್ಲಿ ಇತ್ತದು, ಅದು ಸ್ವತಂತ್ರವಾಗಿತ್ತು, ಆದ್ದರಿಂದ ಸ್ವತಂತ್ರವಾದ ರಾಜ್ಯಕ್ಕೆ ಹೋಗಿಬಿಟ್ಟು ಅಲ್ಲಿಂದ ಕನ್ನಡ ಪತ್ರಿಕೆಯನ್ನು ನಡೆಸೋದು ಅಂತ ವಿಚಾರ ಮಾಡಿ ನಾವು ಹಿಂದೂಪುರಕ್ಕೆ ಹೋಗಿ ಅಲ್ಲಿಂದ ಪತ್ರಿಕೆಯನ್ನು ನಡೆಸಿದ್ವಿ. 38 ದಿವಸ ಈ ಸ್ವಾತಂತ್ರ್ಯ ಚಳವಳಿ ನಡೀತಕ್ಕಂಥ ಕೊನೆಯ ಚಳವಳಿ ನಡೀತಾ ಇದ್ದಾಗ ಮೈಸೂರು ಚಳವಳಿ 38 ದಿವಸಗಳ ಕಾಲ ಪತ್ರಿಕೆಯನ್ನು ನಾವು ಹಿಂದೂಪುರದಿಂದ ನಡೆಸಿದ್ವು. ದಿನ ಒಬ್ಬ ಸತ್ಯಾಗ್ರಹ ಕೈಯಲ್ಲಿ ಬೆಂಗಳೂರಿಗೆ ಪತ್ರಿಕೆಯನ್ನು ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಆ ಪತ್ರಿಕೆ 3 ಕಾಸಿನ ಪತ್ರಿಕೆ, ಇಲ್ಲಿ 8 ಆಣೆಗೆ ಮಾರಾಟ ಮಾಡ್ತಾ ಇದ್ರು ಹುಡುಗರು ಅಂತ ಕೂಡ ನಾವು ಕೇಳಿದ್ವಿ. ಅಂದರೆ ಪತ್ರಿಕೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿತು, ಈ ಸತ್ಯಾಗ್ರಹದ ಸುದ್ದಿಗಳನ್ನೆಲ್ಲ ಅವರು ಕೊಟ್ಟರು. ಹೀಗಾಗಿ ಪತ್ರಿಕೆ ತುಂಬ ಒಳ್ಳೆಯ ಕೆಲಸವನ್ನು ಈ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಕೂಡ ಮಾಡಿದ್ದು. ಈ ಸ್ವಾತಂತ್ರ್ಯದ ರುಚಿ ಎಲ್ಲರಿಗೂ ಸಿಗುವಂತಾಗಬೇಕು, ಇದರ ಫಲ ಪ್ರತಿಯೊಬ್ಬರಿಗೂ ಸಿಗಬೇಕು, ಕೊನೆ ಮನುಷ್ಯನಿಗೂ ಸಿಗಬೇಕು ಅಂತಕ್ಕದ್ದು ಗಾಂಧಿಯವರದು. ಆದ್ದರಿಂದ ನಾವು ಒಂದು ಅಂದ್ಕೊಂಡಿದ್ವು, ಕನಸು ಅಂದ್ಕೊಂಡಿದ್ವು, ಈ ಸ್ವಾತಂತ್ರ್ಯ ಬಂದ ತಕ್ಷಣ ಬಡತನ ನಿವಾರಣೆಗೆ ಪೂರ್ಣವಾದ ಸರ್ಕಾರ ಗಮನ ಕೊಡುತ್ತೆ, ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಈ ಸ್ವಾತಂತ್ರ್ಯ ಬಂದಿರೋದು ಕೇವಲ ಹಿಡಿಮಂದಿಗೋಸ್ಕರ ಅಲ್ಲ, ಅಥವಾ ರಾಜಕೀಯ ಮಾಡತಕ್ಕಂಥವರು ಅಧಿಕಾರಕ್ಕೆ ಕೂಡಿಸೋಕ್ಕಲ್ಲ, ಕರಿಯರ್ ಬಿಳಿಯರನ್ನ ಕಳಿಸಿ ಕರಿಯರ್ನ ಅಧಿಕಾರದಲ್ಲಿ ಕೂಡಿಸೋದಲ್ಲ, ಈ ಸ್ವಾತಂತ್ರ್ಯದ ಫಲ ದೇಶದ ಕೊನೆಯ ಮನುಷ್ಯನಿಗೂ ದೊರಕಬೇಕು, ಬಡತನ ನಿವಾರಣೆ ಆಗಬೇಕು, ವಿದ್ಯಾಭ್ಯಾಸ ಎಲ್ಲರಿಗೂ ಸಿಗಬೇಕು, ಕೈ ತುಂಬ ಕೆಲಸ ಎಲ್ಲರಿಗೂ ಸಿಗಬೇಕು, ಈ ಗುರಿ ಇಟ್ಕೊಂಡು ನಾವು ಸ್ವಾತಂತ್ರ್ಯ ಬೇಕು ಅಂತ ಹೇಳಿ.
0: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ನೀವು ಈ ದಿನ ಕೇಳಿದ್ದು ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಸ್ ದೊರೆಸ್ವಾಮಿ ಅವರ ಮಾತುಗಳನ್ನು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಸಮಯ 6:40 ಆಕಾಶವಾಣಿ ಬೆಂಗಳೂರು. ದೇಶಭಕ್ತಿ ಗೀತೆಗಳು ಮೊದಲಿಗೆ ಕೇಳಿ. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕುವೆಂಪು ಅವರ ರಚನೆ ವೃಂದಗಾನದಲ್ಲಿ.

ಉಗೆ ಉಗೆ ಹಿಂದೂ ದೇಶ. ಎ ಲಕ್ಷ್ಮಣ ರಾವ್ ಹೊಯ್ಸಳ ಅವರ ರಚನೆ, ವೃಂದಗಾನದಲ್ಲಿ ಹಾಡಿದ್ದಾರೆ ಪಿ ಕಾಳಿಂಗರಾವ್ ಹಾಗೂ ವೃಂದದವರು.

0: ದೇಶಭಕ್ತಿ ಗೀತೆಗಳನ್ನ ಕೇಳಿದ್ರಿ. ಸಮಯ 6:50. ಇದು ಆಕಾಶವಾಣಿ ಬೆಂಗಳೂರು. ರೈತರಿಗೆ ಸಲಹೆ.
1: ಹಿಂಗಾರಿ ಜೋಳ ಬೇಸಾಯ. ಜೋಳ ಕರ್ನಾಟಕದ ವಿವಿಧ ಮಣ್ಣು ಹಾಗೂ ಹವಾಮಾನಗಳಲ್ಲಿ ಬೆಳೆಯುವ ಮುಖ್ಯವಾದ ಆಹಾರ ಧಾನ್ಯ ಬೆಳೆಯಾಗಿದೆ. ಈ ಬೆಳೆಯನ್ನು ಹೆಚ್ಚಿನ ಪ್ರಮಾಣದ ಪ್ರದೇಶದಲ್ಲಿ ಮಳೆಯಾಶ್ರಿತದಲ್ಲಿ ಬೆಳೆಯಲಾಗುತ್ತದೆ. ಇದರ ಇಳುವರಿ ಮುಖ್ಯವಾಗಿ ಮಣ್ಣಿನ ಗುಣಧರ್ಮ ಮತ್ತು ಫಲವತ್ತತೆ, ಮಳೆಯ ಪ್ರಮಾಣ, ರೋಗ, ಕೀಟ ಮತ್ತು ಕಳೆ ನಿಯಂತ್ರಣದ ಮೇಲೆ ಅವಲಂಬಿತವಾಗಿರುತ್ತದೆ. ತಳಿಗಳ ಮಾಹಿತಿ. ತಳಿಯ ಹೆಸರು DSV 4,

0: ಬಿತ್ತನೆ ಕಾಲ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್, ಬೆಳೆಯ ಅವಧಿ 115 ರಿಂದ 120, ಖುಷ್ಕಿ ಬೇಸಾಯದಲ್ಲಾದರೆ ಇದು ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ತಳಿಯ ಹೆಸರು M351. ಬೆಳೆಯ ಅವಧಿಯ ದಿನಗಳು 125 ರಿಂದ 130 ದಿನಗಳು. ಇದು ಬರ ನಿರೋಧಕ ತಳಿಯಾಗಿರುತ್ತದೆ. ಸುಳಿನೊಣದ ಬಾಧೆಗೆ ನಿರೋಧಕ ಶಕ್ತಿಯನ್ನು ಹೊಂದಿರುವುದು. ಬಿತ್ತನೆಗೆ ಬೇಕಾಗುವ ಬೇಸಾಯ ಸಾಮಗ್ರಿಗಳು: ಪ್ರತಿ ಎಕರೆಗೆ ಬೀಜ 3 ಕಿಲೋಗ್ರಾಂ, ಸಾವಯವ ಗೊಬ್ಬರಗಳು ಕಾಂಪೋಸ್ಟ್ ಕೊಟ್ಟಿಗೆ ಗೊಬ್ಬರ 8 ಕ್ವಿಂಟಲ್, ಎರೆಹುಳ ಗೊಬ್ಬರ 7 ಕ್ವಿಂಟಲ್, ಹಸಿರೆಲೆ ಗೊಬ್ಬರ 1.3 ಟನ್, ಬೇವಿನ ಹಿಂಡಿ 1 ಕ್ವಿಂಟಲ್, ಜೈವಿಕ ಗೊಬ್ಬರಗಳು ಟ್ರೈಕೋಡರ್ಮಾ 12 ಗ್ರಾಂ, ಅಜೋಸ್ಪಿರಿಲಮ್ 60 ಗ್ರಾಂ, ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ 60 ಗ್ರಾಂ. ಬೀಜೋಪಚಾರ: ಪ್ರತಿ ಕಿಲೋಗ್ರಾಂ ಬೀಜವನ್ನು 25% ಗಂಜಲದ ದ್ರಾವಣದಲ್ಲಿ 8 ಗಂಟೆಗಳ ಕಾಲ ನೆನೆಸಿ ನೆರಳಿನಲ್ಲಿ ಆರಿಸಬೇಕು. ಬಿತ್ತನೆ ಪೂರ್ವ 3 ಕಿಲೋಗ್ರಾಂ ಬೀಜಕ್ಕೆ 60 ಗ್ರಾಂ ಅಜೋಸ್ಪೆರಿಲಮ್, 12 ಗ್ರಾಂ ಟ್ರೈಕೋಡರ್ಮಾ ಮತ್ತು 60 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಕೈಗೊಳ್ಳಬೇಕು. ಹಿಂಗಾರಿ ಜೋಳದ ಬಿತ್ತನೆ: ಭೂಮಿಯನ್ನು ಚೆನ್ನಾಗಿ ಹದ ಮಾಡಿದ ನಂತರ ಬಿತ್ತನೆಯ 8 ರಿಂದ 10 ದಿವಸ ಪೂರ್ವ ಕೊಟ್ಟಿಗೆ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರ ಮತ್ತು ಬಿತ್ತನೆಯ ಸಮಯದಲ್ಲಿ ಸಾಲಿನಲ್ಲಿ ಎರೆಹುಳು ಗೊಬ್ಬರವನ್ನು ಹಾಕಬೇಕು. ಬೀಜವನ್ನು 45 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ, ಬೀಜದಿಂದ ಬೀಜಕ್ಕೆ 15 ಸೆಂಟಿಮೀಟರ್ ಅಂತರದಲ್ಲಿ, 5 ರಿಂದ 7 ಸೆಂಟಿಮೀಟರ್ ಆಳದಲ್ಲಿ ಬಿತ್ತನೆ ಮಾಡಬೇಕು. ಕಳೆ ಹತೋಟಿ ಮತ್ತು ಅಂತರ ಬೇಸಾಯ: ಹಿಂಗಾರಿ ಜೋಳದಲ್ಲಿ ಕಳೆ ಬಾಧೆ ಕಡಿಮೆ ಇರೋದ್ರಿಂದ ಬಿತ್ತಿದ 30 ದಿವಸಗಳ ನಂತರ 10 ರಿಂದ 12 ದಿವಸಗಳ ಅಂತರದಲ್ಲಿ 2-3 ಬಾರಿ ಅಂತರ ಬೇಸಾಯ ಮಾಡಿ ಅವಶ್ಯವಿದ್ದಲ್ಲಿ ಕೈಕಸ ತೆಗೆಯಬೇಕು. ತೇವಾಂಶ ಸಂಗ್ರಹಣೆ ಮಾಡಲು ಎರೆಕಲು ಬೀಡು ಮುಚ್ಚುವಂತೆ, ಆಳವಾಗಿ ಹುಡಿ ಮಣ್ಣಾಗುವಂತೆ ಅಂತರ ಬೇಸಾಯ ಮಾಡುವುದು ಉತ್ತಮ. ಕೊನೆ ಬಾರಿ ಅಂತರ ಬೇಸಾಯ ಆದ ನಂತರ ಲಭ್ಯವಿರುವ ಸಸ್ಯಾವಶೇಷಗಳನ್ನು ಸಾಲುಗಳ ಮಧ್ಯೆ ಹೊದಿಕೆ ಮಾಡೋದ್ರಿಂದ ತೇವಾಂಶ ಕಾಪಾಡಿಕೋಬಹುದು. ಮಳೆಯಾಶ್ರಿತ ಭತ್ತ ಬೇಸಾಯ: ಭತ್ತವು ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ಆಹಾರ ಬೆಳೆಯಾಗಿದ್ದು, ಈ ಬೆಳೆಯನ್ನು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಸುಮಾರು 14 ಲಕ್ಷ ಹೆಕ್ಟೇರು ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ. ಭತ್ತವು ಗುಡ್ಡಗಾಡು, ಮಲೆನಾಡು, ಅರೆಮಲೆನಾಡು ಬಹುಮುಖ್ಯವಾದ ಆಹಾರ ಬೆಳೆಯಾಗಿದ್ದು, ಇದನ್ನು ಸುಮಾರು 80,000 ಹೆಕ್ಟೇರ್ ಪ್ರದೇಶದಲ್ಲಿ ಮಳೆಯಾಶ್ರಯದಲ್ಲಿ ಮುಂಗಾರಿನಲ್ಲಿ ಬೆಳೆಯಲಾಗುತ್ತದೆ. ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶಗಳಲ್ಲಿ ಭತ್ತವನ್ನು ಸಾವಯವ ಬೇಸಾಯ ಕ್ರಮದಲ್ಲಿ ಯಶಸ್ವಿಯಾಗಿ ಬೆಳೆಯಬಹುದೆಂದು ಮತ್ತು ಭತ್ತದ ಅಧಿಕ ಉತ್ಪಾದನೆ ಮತ್ತು ಹುಲ್ಲಿನ ಇಳುವರಿಯನ್ನು ಪಡೆಯಬಹುದೆಂದು ಕೃಷಿ ಸಂಶೋಧನಾ ಕೇಂದ್ರ ಭತ್ತ ಸಿರಿಸಿಯಲ್ಲಿ ಸುಮಾರು 10 ವರ್ಷಗಳ ಸಂಶೋಧನೆಯಿಂದ ದೃಢಪಟ್ಟಿದೆ. ತಳಿಗಳು: ಅಭಿಲಾಷ, ಇಂಟಾನ್, ಎಂಟಿಯು 1008. ಮಳೆಯಾಶ್ರಿತ ಭತ್ತದ ಅವಧಿ 155 ರಿಂದ 165 ದಿನಗಳು. ಉದ್ದನೆಯ ಮತ್ತು ದಪ್ಪ ಇದಾಗಿರುತ್ತದೆ. 160 ರಿಂದ 170 ದಿನ ಉದ್ದ ಮತ್ತು ಸಣ್ಣದಾಗಿರುತ್ತದೆ. ಬಿತ್ತನೆಯ ಅವಧಿ ಆಗಸ್ಟ್ ತಿಂಗಳು, 130 ರಿಂದ 135 ದಿನ. ಮಧ್ಯಮ ಮತ್ತು ಸಣ್ಣ ಗಾತ್ರದ ತಳಿಯಾಗಿರುತ್ತದೆ. ಬಿತ್ತನೆಗೆ ಬೇಕಾಗುವ ಬೇಸಾಯ ಸಾಮಗ್ರಿಗಳು: ಪ್ರತಿ ಎಕರೆಗೆ ಭತ್ತದ ಬೀಜ 25 ಕೆಜಿ ಬೇಕಾಗುವುದು. ಸಾವಯವ ಗೊಬ್ಬರಗಳು: ಯುಪಟೋರಿಯಂ ಹಸಿರೆಲೆ ಗೊಬ್ಬರ 6.4 ಟನ್ ಇಲ್ಲವೇ ಅಥವಾ 3 ಟನ್ ಕೊಟ್ಟಿಗೆ ಇಲ್ಲವೇ ಕಾಂಪೋಸ್ಟ್ ಗೊಬ್ಬರ ಅಥವಾ 2.5 ಟನ್ ಎರೆಹುಳ ಗೊಬ್ಬರವನ್ನು ಕೊಡಬೇಕು.
1: ರೈತರಿಗೆ ಸಲಹೆ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇತದ ಸಹಪ್ರಸಾರ.
2: ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಚಾ ಝ. ಅಥ ವಾರ್ತಾಃ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಅಧ್ಯಕ್ಷತಾಯಾಂ ಕೇಂದ್ರೀಯ ಮಂತ್ರಿಮಂಡಲೇನ ನವ ರಾಜ್ಯೇಷು 80,000 ಕೋಟಿ ರೂಪಾಯಿ ವ್ಯಯಯುತಃ 8 ರೇಲ ಬಹುಮಾರ್ಗೀಕರಣ ಪರಿಯೋಜನಾಃ ಅನುಮೋದಿತಃ. ಏತಾಸು ಪರಿಯೋಜನಾಸು ಪ್ರಾಯಃ ಷಣ್ಣವತ್ಯಧಿಕ ಏಕಾದಶ

0: ಶತ ಕಿಲೋಮೀಟರ್ ಮಿತಃ ರೇಲ ಮಾರ್ಗಾಃ ಸಮ್ಮಿಲಿತಾಃ ಭವಿಷ್ಯತಿ. ಏತಾಭಿಃ ರೇಲ ಸಂಪರ್ಕ ವ್ಯವಸ್ಥಾಯಾಂ ಪರಿಷ್ಕಾರಃ ವಿದ್ಯಮಾನ ಮಾರ್ಗೇಷು ಯಾತಾಯಾತ ಸಮ್ಮರ್ದಸ್ಯ ನ್ಯೂನೀಕರಣಂ ತಥಾ ಯಾತ್ರಿಣಾಂ ಮಾಲವಾಹನಸ್ಯ ಚ ದ್ರುತತರ ಗಮನಂ ಸುಕರಂ ಭವಿಷ್ಯತಿ. ಏತಾಸಾಂ ಪರಿಯೋಜನಾನಾಂ ನವವಿಂಶತ್ಯಧಿಕ ದ್ವಿಸಹಸ್ರತಮ ವರ್ಷಾತ್ ತ್ರಿಂಶದಧಿಕ ದ್ವಿಸಹಸ್ರತಮ ವರ್ಷ ಪರ್ಯಂತಂ ಪೂರ್ಣತ್ವಸ್ಯ ಲಕ್ಷ್ಯಂ ನಿರ್ಧಾರಿತಮಸ್ತಿ. ಕೇಂದ್ರೀಯ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಹ್ಯಃ ನವದಿಲ್ಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಕೇಂದ್ರೀಯ ಮಂತ್ರಿ ಮಂಡಲೇನ ಗೃಹೀತಾನಾಂ ನಿರ್ಣಯಾನಾಂ ವಿವರಣಂ ಪ್ರದತ್ತವಾನ್. ಸಹ ಉಕ್ತವಾನ್ ಯತ್ ಮಂತ್ರಿ ಮಂಡಲೇನ ತಮಿಳುನಾಡು ಆಂಧ್ರಪ್ರದೇಶ ಕರ್ನಾಟಕ ತೆಲಂಗಾಣ ರಾಜ್ಯೇಷು ಸಪ್ತದಶ ಜನಪದೇಷು ವಿಸ್ತೃತಃ ಪಂಚ ರೈಲ ಬಹುಮಾರ್ಗೀಕರಣ ಪರಿಯೋಜನಾಃ ಅನುಮೋದಿತಃ. ಏತಾಭಿಃ ಪರಿಯೋಜನಾಭಿಃ ವಿದ್ಯಮಾನ ಭಾರತೀಯ ರೈಲ ಜಾಲೆ ಪ್ರಾಯಃ ಚತ್ವಾರಿಂಶದಧಿಕ ಪಂಚಶತ ಕಿಲೋಮೀಟರ್ ಮಿತಃ ರೈಲ ಮಾರ್ಗಃ ವರ್ಧಿಷ್ಯತೆ. ಏತಾಸಾಂ ಪಂಚ ಪರಿಯೋಜನಾನಾಂ ಅನುಮಾನಿತ ವ್ಯಯಃ ಆಹತ್ಯ ಏಕವಿಂಶತ್ಯಧಿಕ ದಶಸಹಸ್ರ ಕೋಟಿ ರೂಪ್ಯಕಾಣಿ ಅಸ್ತಿ. ಶ್ರೀ ವೈಷ್ಣವಃ ಉಕ್ತವಾನ್ ಯತ್ ಪ್ರಶಾಸನೇನ ಸಪ್ತಶತಾಧಿಕ ದಶಸಹಸ್ರ ಕೋಟಿ ರೂಪ್ಯಕೇಭ್ಯಃ ಅಧಿಕ ಮೂಲ್ಯಾಃ ತಿಸ್ರಃ ಅನ್ಯಾಃ ರೇಲ ಬಹುಮಾರ್ಗೀಕರಣ ಪರಿಯೋಜನಾಃ ಅಪಿ ಅನುಮೋದಿತಾಃ. ಏತಾಃ ಪರಿಯೋಜನಾಃ ಪಶ್ಚಿಮ ಬಂಗಾಳ ಝಾರಖಂಡ ಒಡಿಶಾ ಮಧ್ಯಪ್ರದೇಶ ಛತ್ತೀಸ್ಗಢ ರಾಜ್ಯಾನಾಂ ಚತುರ್ದಶ ಜನಪದೇಷು ವಿಸ್ತರಿಷ್ಯಂತೆ. ಏಕಸ್ಯ ಪ್ರಶ್ನಸ್ಯ ಪ್ರತ್ಯುತ್ತರೆ ಶ್ರೀ ವೈಷ್ಣವಃ ಸಂಸೂಚಿತವಾನ್ ಯತ್ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೇನ್ ಸೇವಾ ಆಗಾಮಿ ವರ್ಷೆ ಪ್ರಾರಪ್ಸ್ಯತೆ. ಭಾರತಂ ಅಷ್ಟಚತ್ವಾರಿಂಶತ್ತಮ ವಿಶ್ವ ಕೌಶಲ ಪ್ರತಿಯೋಗಿತಾಯಾಂ ಪ್ರಥಮವಾರಂ ಏಕಾದಶ ನೂತನ ಕೌಶಲ ಶ್ರೇಣಿಷು ಸಹಭಾಗಂ ಕರಿಷ್ಯತಿ. ಇಯಂ ಪ್ರತಿಯೋಗಿತಾ ಅಸ್ಯ ಮಾಸಸ್ಯ ದ್ವಾವಿಂಶತಿತಃ ಸಪ್ತವಿಂಶತಿ ದಿನಾಂಕ ಪರ್ಯಂತಂ ಚೀನ ದೇಶಸ್ಯ ಶಾಂಘೈ ನಗರೆ ಆಯೋಜಯಿಷ್ಯತೆ. ಕೌಶಲ ವಿಕಾಸ ಉದ್ಯಮಿತಾ ಮಂತ್ರಾಲಯೇನ ಸಂಸೂಚಿತಂ ಯತ್ ಟೀಮ್ ಸ್ಕಿಲ್ ಇಂಡಿಯಾ ಇತ್ಯೇತತ್ ಚತುಷ್ಷಷ್ಟಿ ಕೌಶಲೇಭ್ಯಃ ತ್ರಿಷಷ್ಟಿ ಕೌಶಲೇಷು ಪ್ರಾಯಃ ಸಪ್ತತಿ ಪ್ರತಿಯೋಗಿತಾಭಿಃ ಯುಕ್ತೇನ ದಲೇನ ಸಹಭಾಗಂ ಕರಿಷ್ಯತಿ. ಮಂತ್ರಾಲಯೇನ ಉಕ್ತಂ ಯತ್ ಅದ್ಯಾವಧಿ ವಿಶ್ವ ಕೌಶಲ ಪ್ರತಿಯೋಗಿತಾಯಾಂ ಇಯಂ ಭಾರತಸ್ಯ ಬೃಹತ್ತಮ ವಿವಿಧತಾ ಪೂರ್ಣಾ ಚ ಸಹಭಾಗಿತಾ ಭವಿಷ್ಯತಿ. ಕೇಂದ್ರೀಯ ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ ಗೋಯಲ ಬ್ರಿಕ್ಸ್ ದೇಶೇಭ್ಯಃ ಮಹಿಳಾಭ್ಯಃ ಅವಸರ ವಿಸ್ತಾರಾಯ ತಥಾ ಅಂತಾರಾಷ್ಟ್ರೀಯ ವ್ಯಾಪಾರೇ ಮಹಿಳಾ ಉದ್ಯಮಿನೀನಾಂ ಮಹಿಳಾ ನೇತೃತ್ವಾಧೀನಾನಾಂ ಚ ಉದ್ಯಮಾನಾಂ ಪ್ರೋತ್ಸಾಹನಾಯ ಮಿಲಿತ್ವಾ ಕಾರ್ಯಂ ಕರ್ತುಂ ಆಹ್ವಾನಂ ಕೃತವಾನ್. ಶ್ರೀ ಗೋಯಲ ಬಲಂ ದತ್ತವಾನ್ ಯತ್ ಮಹಿಳಾ ನೇತೃತ್ವಾಧೀನೇಭ್ಯಃ ಉದ್ಯಮೇಭ್ಯಃ ಅಂತಾರಾಷ್ಟ್ರೀಯ ವ್ಯಾಪಾರೇ ಅವಸರಾಣಾಂ ಲಾಭಂ ಸ್ವೀಕರ್ತುಂ ಸ್ವಕೀಯಾಂ ಸಹಭಾಗಿತಾಂ ಚ ವರ್ಧಯಿತುಂ ಆವಶ್ಯಕಂ ಸಹಕಾರ್ಯಂ ಮಂಚಶ್ಚ ಪ್ರದಾತವ್ಯೌ. ಗ್ರಾಮೀಣ ವಿಕಾಸ ಮಂತ್ರಾಲಯಸ್ಯ ಅಂತರ್ಗತಂ ಭೂಮಿ ಸಂಸಾಧನ ವಿಭಾಗಃ ಅದ್ಯ ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ಸ್ ಮಾಡರ್ನೈಜೇಷನ್ ಪ್ರೋಗ್ರಾಂ 3.0 ಇತ್ಯಸ್ಯ ಕಾರ್ಯಾನ್ವಯನ ಸಂಬದ್ಧಾನ್ ದಿಗ್ನಿರ್ದೇಶಾನ್ ಪ್ರಕಾಶಯಿಷ್ಯತಿ. ಮಂತ್ರಾಲಯೇನ ಸೂಚಿತಂ ಯತ್ ಆಗಾಮಿ DILRMP 3.0 ಇತ್ಯೇತತ್ ಪಂಚ ಶೂನ್ಯಂ ದಶಾಂಶೋತ್ತರ ಪಂಚಷಷ್ಟ್ಯಧಿಕ ಪಂಚಶತ ಕೋಟಿ ರೂಪ್ಯಕಾಣಾಂ ಅನುಮಾನಿತ ವಿತ್ತ ವ್ಯಯೇನ ಕೇಂದ್ರೀಯ ಕ್ಷೇತ್ರೀಯ ಯೋಜನಾ ರೂಪೇಣ ಕಾರ್ಯಾನ್ವಿತಂ ಭವಿಷ್ಯತಿ. ಭಾರತರ್ತು ವಿಜ್ಞಾನ ವಿಭಾಗೇನ ಒಡಿಶಾಯಾಃ ಪೃಥಕ್ ಪೃಥಕ್ ಸ್ಥಳೇಷು ಅದ್ಯ ಪ್ರಬಲಾತಿ ಪ್ರಬಲ ವೃಷ್ಟೇಃ ಸಂಭಾವನಾಂ ದೃಷ್ಟ್ವಾ ರಕ್ತ ವರ್ಣ ಪರ ಸಂಚೇತನಾ ಪ್ರಸಾರಿತಾ ಅಸ್ತಿ ಇತಿ ವಾರ್ತಾಃ.
1: ಸಮಯ ಸರಿಯಾಗಿ 7 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು.
2: ನಾನು ನಿಮ್ಮ ಆಕಾಶವಾಣಿ
3: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಬುಸಿರು.
2: ನಂಗೀಗ 90ರ ಸಂಭ್ರಮ.
3: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
2: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
3: ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ.
2: ಗಾಂಧಿ ಸುಭಾಷರು ನೆಹರು ಅಂಬೇಡ್ಕರರು ಕುವೆಂಪು ಟ್ಯಾಗೂರರು ಬೇಂದ್ರೆ ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
4: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು ದೇವರು

0: ಕಂಡಿದ್ದೀನಿ ನೀವೆಲ್ಲ ಒಪ್ಪಿಕೊತ್ತೀರ ಅಂತ ಹೇಳಿ ಅವ್ರಗಳಿಗೆಲ್ಲ ಆಶ್ಚರ್ಯ ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
1: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ. ನಿಮ್ಮ ಸಂಗಾತಿ ಈಗ 90 ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
3: ಮಹಿಳೆ ಜೀವನದ ನಿರೂಪಕಿ.
4: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
5: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ,
6: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು, ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಕರ್ನಾಟಕ ಏರೋಸ್ಪೇಸ್ ನೀತಿಗೆ ಸಚಿವ ಸಂಪುಟ ಅನುಮೋದನೆ, ಬಂಡವಾಳ ಆಕರ್ಷಣೆ, ಉದ್ಯೋಗ ಸೃಷ್ಟಿಗೆ ಒತ್ತು, ಮುಖ್ಯಮಂತ್ರಿ ಮಾಹಿತಿ. ವಿದ್ಯಾರ್ಥಿಗಳಿಗೆ ಅನುಭವಾತ್ಮಕವಾಗಿ ವಿಜ್ಞಾನ ಪರಿಚಯ, ಇಸ್ರೋ ವಿಜ್ಞಾನಿಗಳೊಂದಿಗೆ ನೇರ ಸಂವಾದ ಕಾರ್ಯಕ್ರಮಗಳ ಆಯೋಜನೆಗೆ ಸರ್ಕಾರದ ಚಿಂತನೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ವಿರೋಧಿಸಿ ಇಂದು ಬಳ್ಳಾರಿಯಲ್ಲಿ ಬಿಜೆಪಿಯಿಂದ ಬೃಹತ್ ಸಮಾವೇಶ, ಪಕ್ಷದ ಹಲವು ನಾಯಕರು ಭಾಗವಹಿಸುವ

0: ದೀಕ್ಷೆ ಸಾಂತ್ವನ ಹಾಗೂ ಸಮಾಲೋಚನೆ ಮೂಲಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶ್ವದಾದ್ಯಂತ ಇಂದು ವಿಶ್ವ ಆತ್ಮಹತ್ಯೆ ತಡೆ ಜಾಗೃತಿ ದಿನ ಆಚರಣೆ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯದ ಕೈಗಾರಿಕೆಗಳ ಅಭಿವೃದ್ಧಿಗೆ ಕರ್ನಾಟಕ ಏರೋಸ್ಪೇಸ್ ನೀತಿ 2026-31 ಅನುಮೋದನೆ ನೀಡಲಾಗಿದ್ದು ಬಂಡವಾಳ ಆಕರ್ಷಣೆ ಮತ್ತು ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಶ್ರಮಿಕ್ ನಿವಾಸ್ ಯೋಜನೆಯಡಿ ಸಾಮಾನ್ಯ ಉತ್ಪಾದನಾ ಕೈಗಾರಿಕೆಗಳ ಬಳಿ ನೌಕರರು ವಾಸಿಸಲು ಅನುಕೂಲವಾಗುವಂತೆ ಸುಸಜ್ಜಿತ ವಸತಿ ಸೌಲಭ್ಯ ಕಲ್ಪಿಸುವ ಹೊಸ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 185 ಸರ್ಕಾರಿ ಆರೋಗ್ಯ ಸಂಸ್ಥೆಗಳಲ್ಲಿ 10.78 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಟೆಲಿ ಐಸಿಯು ಜಾರಿ, ತುರ್ತು ವೈದ್ಯಕೀಯ ಸೇವೆ ಇನ್ನಷ್ಟು ಹತ್ತಿರ, ಕರ್ನಾಟಕ ಡಿಜಿಟಲ್ ರೇಡಿಯೋಗ್ರಫಿ ಮಿಷನ್, ಸರ್ಕಾರಿ ಆಸ್ಪತ್ರೆಗಳ ಎಕ್ಸ್ರೇ ವ್ಯವಸ್ಥೆಗಳ ಡಿಜಿಟಲೀಕರಣ, 40.50 ಕೋಟಿ ರೂಪಾಯಿ ವೆಚ್ಚದಲ್ಲಿ 162 ಘಟಕಗಳ ಉನ್ನತೀಕರಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ 100 ದಿನಗಳ ಆಡಳಿತ ಪೂರ್ಣಗೊಳಿಸಿರುವ ಹಿನ್ನೆಲೆ ಇಂದು ವಿಧಾನಸೌಧದ ಬ್ಯಾಂಕ್ವೆಟ್ ಸಭಾಂಗಣದಲ್ಲಿ ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ 5 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳೊಂದಿಗೆ ಮುಖ್ಯಮಂತ್ರಿ ನೇರ ಸಂವಾದ ನಡೆಸಲಿದ್ದಾರೆ. ತುರ್ತು ವೈದ್ಯಕೀಯ ಸೇವೆ ಒದಗಿಸುವ ಸಿಬ್ಬಂದಿ ಹಿತರಕ್ಷಣೆಗೆ ಸರ್ಕಾರ ಸದಾ ಬದ್ದವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ 108 ಆಂಬ್ಯುಲೆನ್ಸ್ ಚಾಲಕರು ಹಾಗೂ ಚಾಲಕರ ಸಂಘದ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದ ಅವರು, ಸಾರ್ವಜನಿಕ ತುರ್ತು ಆರೋಗ್ಯ ಸೇವೆಯಲ್ಲಿ 108 ಆಂಬ್ಯುಲೆನ್ಸ್ ಸಿಬ್ಬಂದಿಯ ಪಾತ್ರ ಅತ್ಯಂತ ಮಹತ್ವದ್ದು ಎಂದರು. ಚಾಲಕರ ನ್ಯಾಯಯುತ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವುಗಳನ್ನು ಶೀಘ್ರವಾಗಿ ಈಡೇರಿಸಲು ಮತ್ತು 108 ಆಂಬ್ಯುಲೆನ್ಸ್ ಸೇವೆಯನ್ನು ಮತ್ತಷ್ಟು ಚುರುಕುಗೊಳಿಸಲು ಅಧಿಕಾರಿಗಳಿಗೆ ಸೂಕ್ತ ಸೂಚನೆ ನೀಡಲಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿದ್ದಾರೆ. ದೇಶದಲ್ಲಿ ವೇಗವಾಗಿ ನಗರೀಕರಣಗೊಳ್ಳುತ್ತಿರುವ ಹಾಗೂ ಆರ್ಥಿಕವಾಗಿ ಅತ್ಯಂತ ಕ್ರಿಯಾಶೀಲ ರಾಜ್ಯಗಳಲ್ಲಿ ಕರ್ನಾಟಕವು ಒಂದು ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೆಯುಐಡಿಎಫ್ಸಿ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆಗಳ ಶೃಂಗಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ನಗರಗಳು ಉದ್ಯಮ, ನಾವೀನ್ಯತೆ, ಶಿಕ್ಷಣ, ಉದ್ಯೋಗ ಮತ್ತು ಹೂಡಿಕೆಯ ಪ್ರಮುಖ ಕೇಂದ್ರಗಳಾಗಿ ವೇಗವಾಗಿ ಬೆಳೆಯುತ್ತಿವೆ. ಬೆಂಗಳೂರು ಜಾಗತಿಕ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಕೇಂದ್ರವಾಗಿ ಗುರುತಿಸಿಕೊಂಡಿರುವುದರ ಜೊತೆಗೆ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿ, ಶಿವಮೊಗ್ಗ ಹಾಗೂ ತುಮಕೂರು ಸೇರಿದಂತೆ ರಾಜ್ಯದ ವಿವಿಧ ನಗರಗಳು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ ಎಂದರು. ನಗರಗಳ ಬೆಳವಣಿಗೆ ಕೇವಲ ಭೌತಿಕ ವಿಸ್ತರಣೆಗೆ ಸೀಮಿತವಾಗದೆ ಯೋಜಿತ, ಸಮಗ್ರ, ಸುಸ್ಥಿರ ಹಾಗೂ ಪ್ರತಿಯೊಬ್ಬ ನಾಗರಿಕನ ಜೀವನ ಮಟ್ಟವನ್ನು ಸುಧಾರಿಸುವ ರೀತಿಯಲ್ಲಿ ಸಾಗಬೇಕು ಎಂದು ಸಚಿವರು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳಲ್ಲಿ ಪ್ರಾಯೋಗಿಕ ಮತ್ತು ಸಂವಾದಾತ್ಮಕ ವಿಜ್ಞಾನ ಕಲಿಕೆ ಉತ್ತೇಜಿಸಲು ವಿಜ್ಞಾನ ಕೇಂದ್ರಗಳು, ಮೊಬೈಲ್ ಪ್ಲಾನೆಟೋರಿಯಂಗಳು ಹಾಗೂ ದೂರದರ್ಶಕ ಆಧಾರಿತ ಕಾರ್ಯಕ್ರಮಗಳನ್ನು ಸರ್ಕಾರ ವಿಸ್ತರಿಸುತ್ತಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮ್ ಸಿಂಗ್ ತಿಳಿಸಿದ್ದಾರೆ. ಇಸ್ರೋ ಅಧ್ಯಕ್ಷರನ್ನು ಭೇಟಿಯಾದ ಸಂದರ್ಭದಲ್ಲಿ ಈ ಸಂಬಂಧ ಅಧಿಕೃತ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಮೊಬೈಲ್ ಡಿಜಿಟಲ್ ಪ್ಲಾನೆಟೋರಿಯಂ ಕಾರ್ಯಕ್ರಮ 3282 ಶಾಲೆಗಳನ್ನು ತಲುಪಿದ್ದು 5.46 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇದರ ಪ್ರಯೋಜನ ಪಡೆದಿದ್ದಾರೆ ಎಂದರು. ರಾಜ್ಯದ ವಿದ್ಯಾರ್ಥಿಗಳಿಗೆ ವಿಜ್ಞಾನವನ್ನು ಪಠ್ಯಪುಸ್ತಕದ ಆಚೆಗೆ ಅನುಭವಾತ್ಮಕವಾಗಿ ಪರಿಚಯಿಸುವ ಉದ್ದೇಶದಿಂದ ರಾಜ್ಯದ ವಿವಿಧ ವಿಜ್ಞಾನ ಕೇಂದ್ರಗಳಲ್ಲಿ ಇಸ್ರೋ ವಿಜ್ಞಾನಿಗಳು ಮತ್ತು ವಿದ್ಯಾರ್ಥಿಗಳ ನಡುವೆ ನೇರ ಸಂವಾದ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಹಕಾರ ನೀಡುವಂತೆ ಇಸ್ರೋ ಅಧ್ಯಕ್ಷ ಡಾ ವಿ ನಾರಾಯಣನ್ ಅವರಿಗೆ ಸಚಿವರು ಮನವಿ ಮಾಡಿದರು. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ವಿರೋಧಿಸಿ ಬಿಜೆಪಿ ಹಮ್ಮಿಕೊಂಡಿರುವ ಬಳ್ಳಾರಿ ಚಲೋ ಪಾದಯಾತ್ರೆ ಹಿನ್ನೆಲೆ ಇಂದು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಪಕ್ಷದ ಹಲವು ನಾಯಕರು ಭಾಗವಹಿಸುವ ನಿರೀಕ್ಷೆ ಇದೆ. 9ನೇ ದಿನವಾದ ನಿನ್ನೆ ಪಾದಯಾತ್ರೆಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಸೇರಿದಂತೆ ಸಂಸದರು, ಶಾಸಕರು, ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಬಿವೈ ವಿಜಯೇಂದ್ರ, ಬಳ್ಳಾರಿ ಚಲೋ ಪ್ರತಿಭಟನಾ ನಡಿಗೆಗೆ ಸಾರ್ವಜನಿಕರಿಂದ ಬೆಂಬಲ ದೊರೆಯುತ್ತಿದ್ದು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಮತ್ತು ದುರಾಡಳಿತದ ವಿರುದ್ಧ ಜಾಗೃತಿ ಮೂಡಿಸುವಲ್ಲಿ ಸಹಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ವಿಧಾನಸಭೆಯ ಮುಂದುವರಿದ ವಿಶೇಷ ಅಧಿವೇಶನ ಇದೇ 21ರಂದು ಬೆಳಗ್ಗೆ 11 ಗಂಟೆಗೆ ವಿಧಾನಸಭೆಯ ಸಭಾಂಗಣದಲ್ಲಿ ಸಮಾವೇಶಗೊಳ್ಳಲಿದೆ. 21, 22 ಮತ್ತು 23ರಂದು 3 ದಿನಗಳ ಕಾಲ ರೈತರ ಪ್ರಮುಖ ಸಮಸ್ಯೆಗಳು, ಡಾ ಕೆ ಕಸ್ತೂರಿ ರಂಗನ್ ನೇತೃತ್ವದ ಉನ್ನತ ಮಟ್ಟದ ಕಾರ್ಯನಿರತ ತಂಡ ನೀಡಿರುವ ವರದಿಯನ್ನು ಆಧರಿಸಿ ಕೇಂದ್ರ ಸರ್ಕಾರ ಹೊರಡಿಸಿರುವ ಕರಡು ಅಧಿಸೂಚನೆಯ ಕುರಿತು ಚರ್ಚೆ ನಡೆಯಲಿದೆ ಎಂದು ಕರ್ನಾಟಕ ವಿಧಾನಸಭೆಯ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಆತ್ಮಹತ್ಯೆ ತಡೆ ಜಾಗೃತಿ ದಿನ. ಪ್ರತಿ ವರ್ಷ September 10ರಂದು ವಿಶ್ವದಾದ್ಯಂತ ಆತ್ಮಹತ್ಯೆ ತಡೆ ದಿನವನ್ನು ಆಚರಿಸಲಾಗುತ್ತದೆ. ಆತ್ಮಹತ್ಯೆ ತಡೆಯುವ ಬಗ್ಗೆ ಜಾಗೃತಿ ಮೂಡಿಸುವುದು, ಸಣ್ಣಪುಟ್ಟ ಸಮಸ್ಯೆಗಳು ಅಥವಾ ಮಾನಸಿಕ ಒತ್ತಡಗಳಿಗೆ ಆತ್ಮಹತ್ಯೆ ಪರಿಹಾರವಲ್ಲ ಎಂಬುದನ್ನು ಜನರಿಗೆ ತಿಳಿಸುವುದು ಮತ್ತು ನೊಂದವರಿಗೆ ಸಾಂತ್ವನ ಹಾಗೂ ಸೂಕ್ತ ಸಮಾಲೋಚನೆ ನೀಡುವುದು ಈ ದಿನದ ಉದ್ದೇಶವಾಗಿದೆ. ತುರ್ತು ಸಂದರ್ಭಗಳಲ್ಲಿ ಉಚಿತ ಸಹಾಯವಾಣಿ ಟೆಲಿಮಾನಸ್ ಸಂಖ್ಯೆ 144416 ಅಥವಾ ತುರ್ತು ಸೇವೆಗೆ 112ಕ್ಕೆ ಕರೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಈ ದಿನದ ಕುರಿತು ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರ ವಿಜ್ಞಾನಗಳ ಸಂಸ್ಥೆ ಡಿಮ್ಯಾನ್ಸ್ನ ಮನೋವೈದ್ಯ ಡಾ ರಾಘವೇಂದ್ರ ಪಾಟೀಲ್ ಅವರು.
4: ಇಂದು September 10 ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ. ಆತ್ಮಹತ್ಯೆ ಎಂಬುದು ಒಂದು ಸಾಮಾಜಿಕ ಪಿಡುಗು. ಪ್ರತಿನಿತ್ಯ 500ಕ್ಕೂ ಹೆಚ್ಚು ಮಂದಿ ಆತ್ಮಹತ್ಯೆಗೆ ಶರಣಾಗುತ್ತಿರುತ್ತಾರೆ. ಕರ್ನಾಟಕದಲ್ಲಿ ನೋಡುವುದಾದರೆ 13,250 ಪ್ರತಿ ವರ್ಷ ಆತ್ಮಹತ್ಯೆಗೆ ಶರಣಾಗುತ್ತಾರೆ. ಇದು ತಪ್ಪು. ಆತ್ಮಹತ್ಯೆ ಮಹಾಪಾಪ. ನಿಮ್ಮ ಹತ್ತಿರದ ಮನೋವೈದ್ಯರನ್ನು ಸಂಪರ್ಕಿಸಿ. ಮನೋವೈದ್ಯರಲ್ಲಿ ಹೋಗಲು ಸಾಧ್ಯವಿಲ್ಲ ಎನ್ನುವವರು ತಮ್ಮ ಮನೆಯಿಂದಲೇ ಟೆಲಿಮಾನಸ್ ಅಂದರೆ ಟೆಲಿ ಮಾನಸಿಕ ಆರೋಗ್ಯ ಸಹಾಯವಾಣಿ 144416 ಇಲ್ಲಿಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹಾಗೂ ಉಚಿತವಾಗಿ ದಿನದ 24 ಗಂಟೆ ತಮ್ಮ ಸಮಸ್ಯೆಗಳನ್ನು ಚರ್ಚಿಸಿ ಚಿಕಿತ್ಸೆಯನ್ನು ಪಡೆಯಬಹುದು.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು ರೈಲ್ವೆ ಸಚಿವಾಲಯದ ಒಟ್ಟು ಸುಮಾರು 10,021 ಕೋಟಿ ವೆಚ್ಚದ 5 ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳ 17 ಜಿಲ್ಲೆಗಳನ್ನು ಒಳಗೊಂಡಿರುವ ಈ 5 ಯೋಜನೆಗಳು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತವೆ. ಅನುಮೋದಿತ ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳು ಸುಮಾರು 52 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸುಮಾರು 2,121 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುತ್ತವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಏರೋಸ್ಪೇಸ್ ನೀತಿಗೆ ಸಚಿವ ಸಂಪುಟ ಅನುಮೋದನೆ. ಬಂಡವಾಳ ಆಕರ್ಷಣೆ, ಉದ್ಯೋಗ ಸೃಷ್ಟಿಗೆ ಒತ್ತು, ಮುಖ್ಯಮಂತ್ರಿ ಮಾಹಿತಿ. ವಿದ್ಯಾರ್ಥಿಗಳಿಗೆ ಅನುಭವಾತ್ಮಕವಾಗಿ ವಿಜ್ಞಾನ ಪರಿಚಯ. ಇಸ್ರೋ ವಿಜ್ಞಾನಿಗಳೊಂದಿಗೆ ನೇರ ಸಂವಾದ ಕಾರ್ಯಕ್ರಮಗಳ ಆಯೋಜನೆಗೆ ಸರ್ಕಾರದ ಚಿಂತನೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ವಿರೋಧಿಸಿ ಇಂದು ಬಳ್ಳಾರಿಯಲ್ಲಿ ಬಿಜೆಪಿಯಿಂದ ಬೃಹತ್ ಸಮಾವೇಶ. ಪಕ್ಷದ ಹಲವು ನಾಯಕರು ಭಾಗವಹಿಸುವ ನಿರೀಕ್ಷೆ. ಸಾಂತ್ವನ ಹಾಗೂ ಸಮಾಲೋಚನೆ ಮೂಲಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶ್ವದಾದ್ಯಂತ ಇಂದು ವಿಶ್ವ ಆತ್ಮಹತ್ಯೆ ತಡೆ ದಿನ ಜಾಗೃತಿ ದಿನ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಇದು ಆಕಾಶವಾಣಿ ಬೆಂಗಳೂರು. ಭಾವಗೀತೆಗಳು ಬಿ ಎಸ್ ಮೀರಾ ಅವರಿಂದ. ಮೊದಲಿಗೆ ಕೇಳಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿಯವರ ರಚನೆ, ಎಲ್ಲಿಗೆ ಹೋದನು ನಿಲ್ಲದೆ ಮಾಧವ.

0: ಸಮಯ 7:35 ಇದು ಆಕಾಶವಾಣಿ ಬೆಂಗಳೂರು.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
1: ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
2: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
3: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
4: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
5: ಮೇರಿ ಭೀಗಿ ಭೀಗಿ ಸೀ ಪಲ್ ಕೂತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೇ.
1: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
6: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
4: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
1: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
2: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: 9 ರಾಜ್ಯಗಳಲ್ಲಿ 20,800 ಕೋಟಿ ರೂಪಾಯಿ ಮೌಲ್ಯದ 8 ರೈಲ್ವೆ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮಹಿಳಾ ನೇತೃತ್ವದ ಉದ್ಯಮಗಳಿಗೆ ಅವಕಾಶ ವಿಸ್ತರಿಸಲು ಬ್ರಿಕ್ಸ್ ದೇಶಗಳು ಒಟ್ಟಾಗಿ ಕೆಲಸ ಮಾಡುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ನವದೆಹಲಿಯಲ್ಲಿ ಇಂದಿನಿಂದ 3 ದಿನಗಳ ಜಾಗತಿಕ ಒಣಭೂಮಿ ಕೃಷಿ ಸಮಾವೇಶ ಮತ್ತು ಜೂನಿಯರ್ ಹಾಕಿ ಏಷ್ಯಾ ಕಪ್ ಸೆಮಿಫೈನಲ್ ಪ್ರವೇಶಿಸಿದ ಭಾರತ ಪುರುಷರ ತಂಡ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು 9 ರಾಜ್ಯಗಳಲ್ಲಿ 20,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ 8 ರೈಲ್ವೆ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಈ ಯೋಜನೆಗಳು ರೈಲು ಸಂಪರ್ಕವನ್ನು ಸುಧಾರಿಸುವ, ಅಸ್ತಿತ್ವದಲ್ಲಿರುವ ಮಾರ್ಗಗಳಲ್ಲಿನ ದಟ್ಟಣೆಗಳನ್ನು ಕಡಿಮೆ ಮಾಡುವ ಮತ್ತು ಪ್ರಯಾಣಿಕರು ಹಾಗೂ ಸರಕು ಸಾಗಣೆಯಲ್ಲಿ ವೇಗ ನೀಡುವ ನಿರೀಕ್ಷೆ ಇದೆ. ಇವುಗಳನ್ನು

0: 2029-30 ವೇಳೆಗೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ನವದೆಹಲಿಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ನಂತರ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಪೈಕಿ ಕೆಲವು ಯೋಜನೆಗಳು ಪಶ್ಚಿಮ ಬಂಗಾಳ, ಜಾರ್ಖಂಡ್, ಒಡಿಶಾ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಾದ್ಯಂತ 14 ಜಿಲ್ಲೆಗಳನ್ನು ಒಳಗೊಂಡಿದ್ದು, ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವ ಜಾಲವನ್ನು ಸುಮಾರು 656 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಗಳಲ್ಲಿ ಖರಗ್ಪುರದಿಂದ ಜಾರ್ಸುಗುಡ 4ನೇ ಮಾರ್ಗ, ಕಟ್ನೆಯಿಂದ ಪೆಂಡ್ರಾ ರಸ್ತೆಯ 4ನೇ ಮಾರ್ಗ ಮತ್ತು ಬಿಲಾಸ್ಪುರದಿಂದ ಪೆಂಡ್ರಾ ರಸ್ತೆಯ 3ನೇ ಮಾರ್ಗ ಸೇರಿವೆ ಎಂದು ಹೇಳಿದ್ದಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡ 5 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಇದು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 10,021 ಕೋಟಿಗಿಂತ ಹೆಚ್ಚಿದ್ದು, ಅವುಗಳನ್ನು 2029-30 ಪೂರ್ಣಗೊಳಿಸಲು ಆಯೋಜಿಸಲಾಗಿದೆ. ಈ ಮಾರ್ಗಗಳಲ್ಲಿ ವೈಟ್ಫೀಲ್ಡ್ನಿಂದ ಬಂಗಾರಪೇಟೆ 3ನೇ ಮಾರ್ಗ, ಅರಕ್ಕೋಣಂನಿಂದ ರೇಣಿಗುಂಟ 3ನೇ ಮತ್ತು 4ನೇ ಮಾರ್ಗ ಮತ್ತು ಹೊಸೂರಿನಿಂದ ಓಮಲೂರು ಮಾರ್ಗದ ದ್ವಿಗುಣಗೊಳಿಸುವಿಕೆ ಸೇರಿವೆ. ಅನುಮೋದಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳು ಸುಮಾರು 52 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸುಮಾರು 2,100 ಹಳ್ಳಿಗಳಿಗೆ ಸಂಪರ್ಕ ಹೆಚ್ಚಿಸುತ್ತವೆ ಎಂದು ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಕೇಂದ್ರ ಸಚಿವ ಸಂಪುಟ 4 ಪಥಗಳ ರೈಲು ಮಾರ್ಗಗಳಿಗೆ ಅನುಮೋದನೆ ನೀಡಿದೆ. ಇವುಗಳಲ್ಲಿ ದೆಹಲಿಯಿಂದ ಮುಂಬೈ, ಮುಂಬೈನಿಂದ ಚೆನ್ನೈ, ಚೆನ್ನೈನಿಂದ ಕೋಲ್ಕತ್ತಾ ಮತ್ತು ಕೋಲ್ಕತ್ತಾದಿಂದ ದೆಹಲಿವರೆಗಿನ ಯೋಜನೆಗಳು ಸೇರಿವೆ. ಈ ಮಾರ್ಗಗಳು 11,000 ಕಿಲೋಮೀಟರ್ ರೈಲ್ವೆ ಜಾಲಗಳನ್ನು ಒಳಗೊಂಡಿವೆ ಮತ್ತು 2,000 ಕಿಲೋಮೀಟರ್ಗಳ 4 ಲೈನಿಂಗ್ ಪೂರ್ಣಗೊಂಡಿದೆ. 4 ಲೈನಿಂಗ್ಗಾಗಿ ಈ ಅನುಮೋದಿತ ಯೋಜನೆಗಳು ಹೆಚ್ಚಿನ ಸಾಂದ್ರತೆಯ ರೈಲ್ವೆ ಜಾಲಗಳಿಗೆ ಸಂಬಂಧಿಸಿವೆ ಎಂದು ಅವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಮಹಿಳಾ ಉದ್ಯಮಿಗಳು ಮತ್ತು ಮಹಿಳಾ ನೇತೃತ್ವದ ಉದ್ಯಮಗಳಿಗೆ ಅವಕಾಶ ವಿಸ್ತರಿಸಲು ಬ್ರಿಕ್ಸ್ ದೇಶಗಳು ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ WBA ಮಹಿಳಾ ನೇತೃತ್ವದ ಅಭಿವೃದ್ದಿ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ಮಹಿಳಾ ನೇತೃತ್ವದ ಉದ್ಯಮಗಳ ಬೆಳವಣಿಗೆ ಮತ್ತು ಅವಕಾಶಗಳನ್ನು ಬಳಸಿಕೊಳ್ಳಲು ಸಾಲ ಮಾರುಕಟ್ಟೆಗಳು ಮತ್ತು ಊಹಿಸಬಹುದಾದ ವ್ಯವಹಾರ ನಿಯಮಗಳಿಗೆ ಸುಲಭ ಪ್ರವೇಶದ ಅಗತ್ಯವನ್ನು ಒತ್ತಿ ಹೇಳಿದೆ. ಭಾರತ ಮಹಿಳೆಯರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶಿಕ್ಷಣ, ಕೌಶಲ್ಯ ಹಾಗೂ ಸುಧಾರಿತ ಜೀವನದ ಗುಣಮಟ್ಟದ ಮೂಲಕ ಸಬಲೀಕರಣಗೊಳಿಸುವತ್ತ ಗಮನಹರಿಸಿದೆ. ಭಾರತ ಸುಮಾರು 300 ಮಿಲಿಯನ್ ಮಹಿಳಾ ಬ್ಯಾಂಕ್ ಖಾತೆದಾರರನ್ನು ಹೊಂದಿದೆ ಮತ್ತು ತಮ್ಮದೇ ಆದ ಕೆಲಸ ಪ್ರಾರಂಭಿಸಲು ಬಯಸುವ ಮಹಿಳೆಯರಿಗೆ ಮೇಲಾಧಾರ ಮುಕ್ತ ಸಾಲ ಒದಗಿಸುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಸುಮಾರು 100 ಮಿಲಿಯನ್ ಗ್ರಾಮೀಣ ಮಹಿಳೆಯರು ಈಗ 9 ಮಿಲಿಯನ್ಗಿಂತಲೂ ಹೆಚ್ಚು ಸ್ವಸಹಾಯ ಗುಂಪುಗಳ ಸದಸ್ಯರಾಗಿದ್ದಾರೆ. ಸಣ್ಣ ಸಹಕಾರಿ ಸಂಸ್ಥೆಗಳು ಅಥವಾ ಮಹಿಳೆಯರ ಗುಂಪುಗಳು ಲಖ್ಪತಿ ದೀದಿ ಉಪಕ್ರಮದ ಅಡಿಯಲ್ಲಿ ವಿವಿಧ ಉದ್ಯಮಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುತ್ತಿವೆ ಎಂದು ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ನಡೆಯಲಿರುವ 3 ದಿನಗಳ ಜಾಗತಿಕ ಒಣಭೂಮಿ ಕೃಷಿ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಅರೆ ಶುಷ್ಕ ಉಷ್ಣವಲಯಗಳ ಅಂತಾರಾಷ್ಟೀಯ ಬೆಳೆಗಳ ಸಂಶೋಧನಾ ಸಂಸ್ಥೆ ಜಂಟಿಯಾಗಿ ಆಯೋಜಿಸಿರುವ ಈ ಸಮಾವೇಶ ದಕ್ಷಿಣ ರಾಷ್ಟಗಳ ಸಹಕಾರದೊಂದಿಗೆ ಒಣಭೂಮಿ ಕೃಷಿಯ ಪರಿವರ್ತನೆ ಎಂಬ ವಿಷಯವನ್ನು ಆಧರಿಸಿದೆ. ರಾಷ್ಟೀಯ ಕೃಷಿ ವಿಜ್ಞಾನ ಸಂಕೀರ್ಣದಲ್ಲಿ ನಡೆಯಲಿರುವ ಈ ಸಮಾವೇಶ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಅರೆ ಶುಷ್ಕ ಉಷ್ಣವಲಯಗಳ ಅಂತಾರಾಷ್ಟೀಯ ಬೆಳೆಗಳ ಸಂಶೋಧನಾ ಸಂಸ್ಥೆಗಳ ನಡುವಿನ 50 ವರ್ಷಗಳ ಸಹಭಾಗಿತ್ವದ ಮೈಲುಗಲ್ಲನ್ನು ಆಚರಿಸಲಿದೆ. ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕ ಖಂಡಗಳ 800ಕ್ಕೂ ಹೆಚ್ಚು ವಿಜ್ಞಾನಿಗಳು, ನೀತಿ ನಿರೂಪಕರು, ರೈತ ಪ್ರತಿನಿಧಿಗಳು ಹಾಗೂ ಅಭಿವೃದ್ದಿ ಪಾಲುದಾರರು 6 ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರ ಆಹ್ವಾನದ

0: ಕರೆಗೆ ನಿಜಾರಿ ಇಸ್ಮೈಲಿಗಳ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಆಘಾ ಖಾನ್ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ನವದೆಹಲಿಗೆ ಆಗಮಿಸಿದ ಅವರನ್ನು ಭಾರತೀಯ ನಿಯೋಗ ಸ್ವಾಗತಿಸಿತು. ಅವರು ಇಂದು ಉಪರಾಷ್ಟಪತಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಭೇಟಿಯ ಭಾಗವಾಗಿ ಆಘಾ ಖಾನ್ ಅವರು ಅಹಮದಾಬಾದ್, ಮುಂಬೈ ಮತ್ತು ಹೈದರಾಬಾದ್ಗೆ ಭೇಟಿ ನೀಡಲಿದ್ದಾರೆ. ಇಸ್ಮೈಲಿ ಸಮುದಾಯದ 50ನೇ ಇಮಾಮ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ರಾಜಕುಮಾರ 5ನೇ ರಹೀಂ ಆಘಾ ಖಾನ್ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅಭಿವೃದ್ಧಿಯ ಪಯಣದಲ್ಲಿ ನಾವೀನ್ಯತೆ, ಸಂಶೋಧನೆ, ತಂತ್ರಜ್ಞಾನ ಮತ್ತು ಉದ್ಯಮಶೀಲತೆಗೆ ಸದಾ ಆದ್ಯತೆ ನೀಡಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತ್ ಇನ್ನೋವೇಟ್ಸ್ 2026 ಸ್ಮರಣ ಸಂಚಿಕೆ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಯುವ ನಾವೀನ್ಯಕಾರರನ್ನು ಜಾಗತಿಕ ಅವಕಾಶಗಳು, ಉದ್ಯಮ ಮತ್ತು ಜಾಲತಾಣಗಳೊಂದಿಗೆ ಸಂಪರ್ಕಿಸುವಲ್ಲಿ ಭಾರತ್ ಇನ್ನೋವೇಟ್ಸ್ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು. ಫ್ರಾನ್ಸ್ನ ನೈಸ್ನಲ್ಲಿ ಜೂನ್ 14-16 ನಡೆದ ಮೊದಲ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮದ ವಿವರಗಳನ್ನು ಸ್ಮರಣ ಸಂಚಿಕೆ ಒಳಗೊಂಡಿದೆ. ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಬೆಳೆಯುತ್ತಿರುವ ಸಾಮರ್ಥ್ಯವುಳ್ಳ ಆಳ ತಂತ್ರಜ್ಞಾನ ಆವಿಷ್ಕಾರಗಳನ್ನು ಗುರುತಿಸಿ ಪೋಷಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ಚೀನಾದ ಶೆಂಜೆನ್ ನಗರದಲ್ಲಿ ನವೆಂಬರ್ನಲ್ಲಿ ನಡೆಯಲಿರುವ ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರ ಶೃಂಗಸಭೆಯಲ್ಲಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ತ್ರಿಪಕ್ಷೀಯ ಸಭೆ ನಡೆಸುವ ವಿಚಾರದ ಕುರಿತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚರ್ಚಿಸಿದ್ದಾರೆ ಎಂದು ಕ್ರೆಮ್ಲಿನ್ ತಿಳಿಸಿದೆ. ಉಕ್ರೇನ್ ಯುದ್ದ ಕೊನೆಗೊಳಿಸಲು ಅಮೆರಿಕ ರಷ್ಯಾವನ್ನು ಒತ್ತಾಯಿಸುತ್ತಿರುವಾಗ ಹಾಗೂ ರಷ್ಯಾ ಮತ್ತು ಚೀನಾ ನಡುವಿನ ಸಂಬಂಧಗಳು ಗಾಢವಾಗುತ್ತಿರುವ ನಡುವೆ ಈ ಶೃಂಗಸಭೆ ನಡೆಯಲಿದೆ. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ದೆಹಲಿ ವಿಭಾಗದ ನಿಯಂತ್ರಣ ಕಚೇರಿಗೆ ಭೇಟಿ ನೀಡಿ ರೈಲುಗಳ ಸುರಕ್ಷತೆ, ಸಂಚಾರ ಸಮಯಪಾಲನೆ ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳ ಕುರಿತು ಪರಿಶೀಲನೆ ನಡೆಸಿದ್ದಾರೆ. ನಿಯಂತ್ರಣ ಕಚೇರಿಯ ವಿವಿಧ ವಿಭಾಗಗಳ ಕಾರ್ಯಾಚರಣೆ ವೀಕ್ಷಿಸಿದ ಸಚಿವರು ಆಧುನಿಕ ಎಸ್ಸಿಎಡಿಎ ಕೇಂದ್ರ ಮತ್ತು ವಾರ್ ರೂಮಿಗೂ ಭೇಟಿ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವರು, ರೈಲು ಕಾರ್ಯಾಚರಣೆ, ಸುರಕ್ಷತಾ ಮೇಲ್ವಿಚಾರಣೆ ಹಾಗೂ ನಿರ್ವಹಣೆಯಲ್ಲಿ ತಂತ್ರಜ್ಞಾನದ ಬಳಕೆಯಿಂದ ಮಾನವ ದೋಷಗಳು ಕಡಿಮೆಯಾಗಿದ್ದು ಸುರಕ್ಷತೆ ಮತ್ತಷ್ಟು ಸುಧಾರಿಸಿದೆ ಎಂದು ತಿಳಿಸಿದ್ದಾರೆ. ಚೀನಾದ ಮೊಕಿಯಲ್ಲಿ ನಡೆಯುತ್ತಿರುವ ಜೂನಿಯರ್ ಹಾಕಿ ಏಷ್ಯಾ ಕಪ್ನಲ್ಲಿ ಭಾರತ ಪುರುಷರ ತಂಡ ಸೆಮಿಫೈನಲ್ ಪ್ರವೇಶಿಸಿದೆ. ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಚೈನೀಸ್ ತೈಪೆ ತಂಡವನ್ನು 15-0 ಅಂತರದಿಂದ ಸೋಲಿಸಿ ಗುಂಪು ಎ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದಿದೆ. ನಾಯಕ ಅನ್ಮೋಲ್ ಏಕಾ 6 ಗೋಲು ಗಳಿಸಿ ಭಾರತದ ಗೆಲುವಿನ ರೂವಾರಿಯಾದರು. ಆರ್ಯನ್ ಜೆಸ್ ಹ್ಯಾಟ್ರಿಕ್ ಗೋಲು ಗಳಿಸಿದರೆ ಹರ್ಪಾಲ್ 2 ಗೋಲು ಗಳಿಸಿದರು. ಇದೇ ವೇಳೆ ಚೀನಾ ತಂಡದ ವಿರುದ್ದ ಗೋಲು ರಹಿತ ಡ್ರಾ ಸಾಧಿಸಿದ ಭಾರತದ ಮಹಿಳಾ ಜೂನಿಯರ್ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಇಂದು ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. 9 ರಾಜ್ಯಗಳಲ್ಲಿ 20,800 ಕೋಟಿ ರೂಪಾಯಿ ಮೌಲ್ಯದ 8 ರೈಲ್ವೆ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮಹಿಳಾ ನೇತೃತ್ವದ ಉದ್ಯಮಗಳಿಗೆ ಅವಕಾಶ ವಿಸ್ತರಿಸಲು ಬ್ರಿಕ್ಸ್ ದೇಶಗಳು ಒಟ್ಟಾಗಿ ಕೆಲಸ ಮಾಡುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ನವದೆಹಲಿಯಲ್ಲಿ ಇಂದಿನಿಂದ 3 ದಿನಗಳ ಜಾಗತಿಕ ಒಣಭೂಮಿ ಕೃಷಿ ಸಮಾವೇಶ ಮತ್ತು ಜೂನಿಯರ್ ಹಾಕಿ ಏಷ್ಯಾ ಕಪ್ ಸೆಮಿಫೈನಲ್ ಪ್ರವೇಶಿಸಿದ ಭಾರತ ಪುರುಷರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆ.

ದೇವತಾ ಮನುಷ್ಯ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಬಿಆರ್ ಛಾಯಾ ಹಾಡಿದ್ದ ಗೀತೆಯನ್ನು ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದ್ದವರು ಉಪೇಂದ್ರ ಕುಮಾರ್.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರಕ್ಕಾಗಿ

ಕ್ರಾಂತಿಯೋಗಿ ಬಸವಣ್ಣ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಹುಲಗಿದಾಸರ ಸಾಹಿತ್ಯ ಸಂಗೀತ ನಿರ್ದೇಶನ ಎಂ ರಂಗರಾವ್.

ಇಂದು ನಾಗರಾಜ್ ಮತ್ತು ಸಂಗಡಿಗರು ಹಾಡಿರುವ ಪುಷ್ಪಕ ವಿಮಾನ ಚಿತ್ರದ ಗೀತೆ. ಪವನ್ ಒಡೆಯರ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಚರಣ್ ರಾಜ್.

ರಾಂಬೋ 2 ಚಿತ್ರಕ್ಕಾಗಿ ರವೀಂದ್ರ ಸ್ವರ್ಗವಿ ಮತ್ತು ಶಮಿತಾ ಮಲ್ನಾಡ್ ಹಾಡಿರುವ ಗೀತೆ. ಶಿವು ಬೆರ್ಗಿಯವರ ಸಾಹಿತ್ಯ ಸಂಗೀತ ನಿರ್ದೇಶನ ಅರ್ಜುನ್ ಜನ್ಯಾ.

ಪುಷ್ಪ ಚಿತ್ರಕ್ಕಾಗಿ ಅನನ್ಯ ಭಟ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ದೇವಿಶ್ರೀ ಪ್ರಸಾದ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 8:50 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಚಿರಶಿಕ್ಷೆಯಿಂ ನಿನಗೆ ಸರ್ವಾತ್ಮತಾಭ್ಯಾಸ, ಸರಳ ಸಹಜವದಹುದು ಮೂಗಿನುಸಿರವಲು. ಚಿರಶಿಕ್ಷೆಯಿಂ ನಿನಗೆ ಸರ್ವಾತ್ಮತಾಭ್ಯಾಸ, ಸರಳ ಸಹಜವದಹುದು ಮೂಗಿನುಸಿರವಲು. ಪರನಿಯತಿ ಇರದು ಸ್ವತಸಿದ್ಧ ನಿಯತಿಯಿರೇ, ಹೊರಸಡಿಲ ಕೊಳ ಹಿಡಿತ ಮಂಕುತಿಮ್ಮ. ಪರನಿಯತಿ ಇರದು ಸ್ವತಸಿದ್ಧ ನಿಯತಿಯರೇ, ಹೊರಸಡಿಲ ಕೊಳ ಹಿಡಿತ ಮಂಕುತಿಮ್ಮ.

ನಮ್ಮ ಅಂಗಾಂಗಗಳನ್ನು ಇಂದ್ರಿಯಗಳನ್ನು ನಾವು ಹತೋಟಿಲಿ ಇಟ್ಕೊಳ್ಬೇಕಾದ್ರೆ ಅವುಗಳಿಗೆ ಆಗಾಗ ಶಿಕ್ಷೆ ಕೊಡಲೇಬೇಕಾಗುತ್ತೆ. ನಾವು ಅಭ್ಯಾಸ ಮಾಡುವಂಥ ಯೋಗಾಸನಗಳು ಇದಕ್ಕೆ ಉತ್ತಮ ಉದಾಹರಣೆ. ಯಾವ ಯಾವ ರೀತಿಯ ಅದೆಷ್ಟು ಜಟಿಲವಾದ ಮೈಮುರಿತುಗಳು ಹೊರ ಅಂಗಾಂಗಗಳು ಆಗಿರಲಿ, ನಿಪುಣರಾದ ಯೋಗಪಟುಗಳು ಉದರದ ಒಳಗಿನ ಸ್ನಾಯುಗಳನ್ನು ಕೂಡ ಸಾಧನೆ ಮಾಡಿ ತೋರಿಸ್ತಾರೆ. ಇಂಥ ಮೈಮುರಿತದ ಉದ್ದೇಶ ಶರೀರದ ಹೆಚ್ಚು ಹೆಚ್ಚಿನ ಆರೋಗ್ಯ ಮಾತ್ರ. ಇಂದ್ರಿಯಗಳ ಮಾತು ಹಾಗೆ ಅಂತಾರೆ ಡಿ ವಿಜಿಯವರು. ಇಂದ್ರಿಯಗಳ ಹಾವಳಿನ ಕುರಿತು ಸಾಕಷ್ಟು ಚರ್ಚೆ ಮಾಡಿದ್ದಾಗಿದೆ. ಅವುಗಳನ್ನು ನಿಯಂತ್ರಿಸೋದು ಬಹುತೇಕ ದುಸ್ಸಾಧ್ಯವೇ. ಆದರೂ ಸತತ ಶಿಕ್ಷೆಯಿಂದ, ಶಿಕ್ಷಣದಿಂದ ಇಂದ್ರಿಯ ನಿಯಂತ್ರಣ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರಿಯ ದಮನ ಮತ್ತು ಹತೋಟಿ ನಮ್ಮ ಉಸಿರಾಟದಷ್ಟೇ ಸಹಜವಾದಾಗ ಮಾತ್ರ ಬ್ರಹ್ಮಾನುಭವ ಸಾಧ್ಯ. ಒಂದು ಅತಿ ದೊಡ್ಡದನ್ನು ಅನುಭವಿಸಬೇಕಾದ್ರೆ ಎಷ್ಟೋ ಚಿಕ್ಕ ಚಿಕ್ಕದನ್ನು ತ್ಯಾಗ ಮಾಡಲೇಬೇಕು. ಈ ರೀತಿಯ ಇಂದ್ರಿಯ ಶಿಕ್ಷೆ ತನ್ಮೂಲಕ ಗಳಿಸಿದ ಆತ್ಮ ಸಂಯಮಗಳು ಜೀವಿಗೆ ಸ್ವತಃಸಿದ್ಧ ನಿಯತಿ, ಅಂದರೆ ತಾನೇ ಸ್ವ ಇಚ್ಛೆಯಿಂದ ವಿಧಿಸಿಕೊಂಡದ್ದು. ಇಂಥ ನಿಯತಿ ಪರಿಪೂರ್ಣ ಆಗಿಬಿಟ್ಟಾಗ ಪರನಿಯತಿಯ ಅಗತ್ಯವೇ ಇಲ್ಲ. ಅಷ್ಟೇ ಅಲ್ಲ, ನಿರ್ಗುಣನೂ ನಿರಾಕಾರನೂ ಆದ ಬ್ರಹ್ಮನ ಸಾಕ್ಷಾತ್ಕಾರ ಕೂಡ ಸುಲಭ ಆಗುತ್ತೆ. ಇಲ್ಲಿ ಇನ್ನೆರಡು ಸೊಗಸಾದ ಮಾತನ್ನು ಹೇಳ್ತಾರೆ ಡಿ ವಿಜಿಯವರು. ಒಳಹಿಡಿತ ಮತ್ತು ಹೊರಸಡಿಲ, ಅಂದರೆ ಒಳಗಿನ ಇಂದ್ರಿಯ ಕಾಮನೆಗಳನ್ನು ಹಿಡಿತದಲ್ಲಿಟ್ಕೋ, ಆದರೆ ಹೊರಸಡಿಲ ಅಂದರೆ ಹೊರ ಜಗತ್ತಿನ ವಿಷಯದಲ್ಲಿ ಔದಾರ್ಯ ಮತ್ತು ಬಾಂಧವ್ಯ ಇರಲಿ ಅನ್ನೋ ತತ್ವ. ಇಂಥವನೇ ಬ್ರಹ್ಮಜ್ಞಾನಿ ಅಂತಾರೆ ತಿಮ್ಮಗುರು. ಈ ಬ್ರಹ್ಮದ ಬಗ್ಗೆ ರಾಮಕೃಷ್ಣ ಪರಮಹಂಸರು ತಮ್ಮದೇ ಮಾತಿನಲ್ಲಿ ಸರಳವಾಗಿ ಒಂದು ಕಡೆ ವಿವರಿಸ್ತಾರೆ. ಜೇಡರ ಹುಳು ತನ್ನೊಳಗಿಂದಲೇ ಬಲೆ ನೇಯುತ್ತೆ, ಆಮೇಲೆ ಅದೇ ಬಲೆಯಲ್ಲೇ ಇದ್ಕೊಳ್ಳುತ್ತೆ. ಬ್ರಹ್ಮನು ಹಾಗೆ ವಿಶ್ವವನ್ನು ಧರಿಸಿಯೂ ಇದ್ದಾನೆ, ವಿಶ್ವದಿಂದ ಧರಿಸಲ್ಪಟ್ಟವನು ಆಗಿದ್ದಾನೆ.

ದ್ವೈತವೇನದ್ವೈತವೇನಾತ್ಮದರ್ಶನಿಗೆ ಶ್ರೌತಾದಿ ವಿಧಿಯೇನು ತಪ ನಿಯಮವೇನು? ದ್ವೈತವೇನದ್ವೈತವೇನಾತ್ಮದರ್ಶನಿಗೆ ಶ್ರೌತಾದಿ ವಿಧಿಯೇನು ತಪ ನಿಯಮವೇನು? ನೀತಿ ಸರ್ವಾತ್ಮಮತಿ ಎದರಿ ನಮಿತ ಪ್ರೀತಿ ಭೀತಿ ಇಲ್ಲದ ನವನು ಮಂಕುತಿಮ್ಮ. ನೀತಿ ಸರ್ವಾತ್ಮಮತಿ ಎದರಿ ನಮಿತ ಪ್ರೀತಿ ಭೀತಿ ಇಲ್ಲದ ನವನು ಮಂಕುತಿಮ್ಮ.

0: ಬ್ರಹ್ಮನೂ ಆತ್ಮನೂ ಅನ್ಯೋನ್ಯ ಎಂಬಂಥ ಪರಮತತ್ವ ಮನವರಿಕೆ ಆಗ್ಬಿಟ್ಟಿದೆ. ಅಹಂ ಬ್ರಹ್ಮಾಸ್ಮಿ ಅನ್ನುವ ತತ್ವವು ತತ್ವಮಸಿ ಅಂದರೆ ಅದು ನೀನೇ ಆಗಿದ್ದಿ ಅನ್ನುವ ತತ್ವವು ಆತನಿಗೆ ಕರತಲ ಮಲಕ. ಹೀಗೆ ಆತ್ಮತತ್ವ ಅನಂತವಾದ ಬ್ರಹ್ಮತತ್ವದಿಂದ ಅಭಿನ್ನವಾದದ್ದು. ಈ ಬ್ರಹ್ಮ ಅನ್ನೋ ಪದದ ಅರ್ಥ ವಿಸ್ತಾರ ಸರ್ವವೂ ಬ್ರಹ್ಮಮಯ ಅನ್ನುವಂಥ ತಿಳುವಳಿಕೆಲೆ ಪರ್ಯವಸಾನ ಹೊಂದುವಂಥದ್ದು. ಬ್ರಹ್ಮನು ಸತ್ಯ, ಜ್ಞಾನ ಮತ್ತು ಅನಂತ ಅಂತ ತೈತ್ತಿರಿಯ ಉಪನಿಷತ್ ಹೇಳುತ್ತೆ. ಸತ್ಯ ಅಂದರೆ ಇರುವಂಥದ್ದು, ಜ್ಞಾನ ಅಂದರೆ ಚೈತನ್ಯ ರೂಪ, ಇನ್ನು ಅನಂತ ಅಂದರೆ ಸೀಮೆಯೇ ಇಲ್ಲದ್ದು. ಈ ರೀತಿಯ ಸತ್ಯ, ಜ್ಞಾನ, ಅನಂತತೆಗಳನ್ನು ಹಾಗೆ ಒಂದು ಪೂರ್ಣತೆಯನ್ನು ಸಂಪೂರ್ಣವಾಗಿ ಮೈಗೂಡಿಸ್ಕೊಂಡ ಯೋಗಿಗೆ ದ್ವೈತ, ಅದ್ವೈತ ಮುಂತಾದ ವಿಂಗಡಣಗಳು ಯಾಕೆ ಅಂತಾರೆ ಡಿ ವಿಜಿಯವರು. ಇದರಿಂದ ಆತನಿಗೆ ಯಾವುದೇ ಪ್ರಯೋಜನ ಇಲ್ಲ. ಪಾಯಸವನ್ನು ಸಮಗ್ರವಾಗಿ ಆಸ್ವಾದಿಸ್ತಾ ಇರೋವಾಗ ಹಾಲು, ಗೋಡಂಬಿ, ಏಲಕ್ಕಿ ಇಂಥ ಬಿಡಿ ತತ್ವಗಳ ಗೊಡವೆ ತಾನೇ ಯಾಕೆ ನಮಗೆ? ಒಂದು ಇಡೀ ಆನಂದ ಸಮಷ್ಟಿಯಾಗಿ ದೊರೆತು ಬಿಟ್ಟಿದೆಯಲ್ಲ. ಈ ಬಗೆಯ ಮುಕ್ತನಿಗೆ ಶ್ರೌತಾದಿ ವಿಧಿ ಏನು, ತಪ ನಿಯಮವೇನು ಅಗತ್ಯವಿಲ್ಲ. ಬ್ರಹ್ಮವಸ್ತು ಮನದಟ್ಟು ಆದಮೇಲೆ ಶ್ರುತಿ ಸ್ಮೃತಿಗಳು ವಿಧಿಸುವಂಥ ನಿಯಮಗಳು ಬೇಡ, ಇನ್ಯಾವುದೇ ಜಪ ತಪಗಳು ಬೇಡ. ಯಾಕೆಂದರೆ ಎಲ್ಲ ನಿಯಮ, ಎಲ್ಲ ತಪಸ್ಸು ಬ್ರಹ್ಮನಲ್ಲಿ ಐಕ್ಯವಾಗಿ ಬಿಟ್ಟಿವೆ. ಈಗ ನಾವು ಕಾಪಿ ರೈಟಿಂಗ್ ಬರೀಬೇಕು. ಎಲ್ಲಿವರೆಗೆ? ಅಕ್ಷರ ಸುಧಾರಿಸೋವರೆಗೆ. ಒಂದು ಸಾರಿ ಅಕ್ಷರ ಸಾಕ್ಷಾತ್ಕಾರ ಆಗಿಬಿಟ್ಮೇಲೆ ಕಾಪಿ ರೈಟಿಂಗ್ನ ಹಾಗೇ ಇಲ್ಲ. ಅಕ್ಷರ ಅಂದರೆ ಬ್ರಹ್ಮವೂ ಆಗತ್ತೆ ಅನ್ನೋದನ್ನ ನಾವು ಗಮನಿಸಬೇಕು. ಹೀಗೆ ಅಕ್ಷರನಾದ ಬ್ರಹ್ಮನ ಸಾಕ್ಷಾತ್ಕಾರ ಆಗಿಬಿಟ್ಮೇಲೆ ಬೇರೆ ಯಾವುದೇ ಜಪತಪ ಸಾಧನೆಗಳು ಯಾಕೆ? ಹಾಗಾಗಿ ಸರ್ವಾತ್ಮಮತಿಯೇ ಇಲ್ಲಿ ನೀತಿ, ಅದರಿಂದಲೇ ಅನಂತ ಪ್ರೀತಿ. ಇಂಥ ಜೀವಿಗೆ ಯಾವುದೇ ಭೀತಿಯೂ ಇಲ್ಲ ಅನ್ನೋದು ಈ ಪದ್ಯದ ತತ್ವ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ.

0: ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
1: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
2: ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ.
3: ಹೋದ ವರ್ಷ ಬಂದ ಹಬ್ಬ, ಹೋದ ವರುಷ ಬಳೆದ ಬೆಳಕು ಮತ್ತೆ ಮರಳಿ ಬಂದಿತೆಂದು.
2: ಖ್ಯಾತ ಕವಿಗಳ ಸಂದರ್ಶನ.
4: ನನ್ನ ನಾಲ್ಕು ತಂಚಿವರೆಗಿನ ಮಾತು ಯಾವ ಭಾಷಾಕ್ಕೂ ವೈದಿಕ ಬರುವ.
5: ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಟು ಯು.
2: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ, ಹಾಡು ಮಾತಾಡು.
6: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು?
7: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ.
6: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು.
7: ಇದಕ್ಕೆ ಕಾರಣವಿದೆ ವಜ್ರ.
2: ರೇಡಿಯೋ ನಾಟಕಗಳು, ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ. ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.
1: ಈ ಬೆಳಿಗ್ಗೆ 9:10 ವಿಶ್ವ ಆತ್ಮಹತ್ಯೆ ತಡೆ ದಿನ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಉಪನಿರ್ದೇಶಕರಾದ ರಜನಿ ಪಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
8: ಪಾದದಲ್ಲಿ ನವಿರಾದ ಕಾವ್ಯ, ಮನದಾಳವನ್ನು ತಟ್ಟುವ ಸಂಗೀತ, ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ. ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನ್ಹೆರೆ ಪಲ್. ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸಮಯ ಸರಿಯಾಗಿ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೇ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗು

0: ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ
1: ರಾಜಲೇ ಸಂಜಾನು ಈ ರಾಜನ್ನೇ ಕುಯ್ನು
0: ಹೊಸ ಶೈಲಿ ಹೊಸ ಮಟ್ಟು ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು ಪ್ರತಿದಿನ ಸಂಜೆ 5:30 ಕ್ಕೆ ಗಿರ್ಮಿಟ್ ಚಲಿ

0: ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವಿಘ್ನ ವಿನಾಶಕ ವಿನಾಯಕ ಪ್ರಸಾರವಾಗುವುದು. ಸಮಯ 9:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವಿಶ್ವ ಆತ್ಮಹತ್ಯೆ ತಡೆ ದಿನ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಉಪನಿರ್ದೇಶಕರಾದ ರಜನಿ ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಜನಿ ಪಿ ಅವರು. ಇವರು ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಆರೋಗ್ಯ ಸೌಧ ಬೆಂಗಳೂರು ಇಲ್ಲಿ ಉಪನಿರ್ದೇಶಕರು, ಹಾಗೆಯೇ ವೈದ್ಯಕೀಯ ಸಲಹೆಗಾರರು ಮತ್ತು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಆರೋಗ್ಯ ಸಲಹೆಗಾರರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಸಾಮಾನ್ಯವಾಗಿ ಈ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿ ನಾವು ಬಹಳಷ್ಟು ಒತ್ತು ಕೊಟ್ಟು ಕೆಲವು ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕಾಗತ್ತೆ. ಈಗ ಆತ್ಮಹತ್ಯೆ ಅಂತನ್ನೋದು ಈ ಪದವೇ ನಮಗೆ ಸ್ವಲ್ಪ ಒಂಥರ ವಿಭಿನ್ನ ಅನ್ಸುತ್ತೆ, ಬೇಡ ಪದನೇ ಕೇಳೋದು ಬೇಡ ಅಂತ ಅನ್ಸುತ್ತೆ. ಇಂತಹ ಸಂದರ್ಭದಲ್ಲಿ ಆತ್ಮಹತ್ಯೆ ನಿಷೇಧ ಅಥವಾ ತಡೆ ಈ ದಿನವನ್ನ ನಾವು ಪ್ರಮುಖವಾಗಿ ಆಚರಣೆ ಮಾಡ್ತಾ ಇದೀವಿ. ಇದರ ಉದ್ದೇಶ ಏನು ಮೇಡಮ್?
2: ಮೊದಲು ಈ ಪ್ರತಿ ವರ್ಷ ಇದನ್ನ ಒಂದು 10 ಸೆಪ್ಟೆಂಬರ್ ಆಚರಣೆ ಮಾಡ್ತಾ ಇದನ್ನ 2003 ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸುಯಿಸೈಡ್ ಪ್ರಿವೆನ್ಷನ್ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಇವೆರಡೂ ಜಾಯಿಂಟ್ ಆಗಿ ಶುರು ಮಾಡಿದ್ದು. ಯಾಕೆ ನೀವು ಹೇಳ್ತಿದ್ರೆ ಅಯ್ಯೋ ಆತ್ಮಹತ್ಯೆ ಅಂದ್ರೇನೆ ಒಂದು ಭಯ ಆಗುತ್ತೆ, ಒಂದು ಬೆಚ್ಚ ಬೀಳದಂಗಾಗುತ್ತೆ, ಅಯ್ಯೋ ಈ ಪದ ನಾವು ಬಳಸಲೇಬಾರ್ದಪ್ಪ, ಬರಲೇಬಾರ್ದು ಅಂತ ಅನ್ಸುತ್ತೆ. ಸೊ ಹೋಗ್ತಾ ಹೋಗ್ತಾ ನೋಡಿದ್ರೆ ನೀವು ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದಾವೆ. ನೀವು ಇಂಡಿಯಾ ಅಥವಾ ಭಾರತದಲ್ಲಿ ನೋಡಿದ್ರೆ ಅರೌಂಡ್ 12 per lakh ಆ ತರ, ಅದಕ್ಕಿಂತ ಜಾಸ್ತಿ ನಮ್ಮ ಕರ್ನಾಟಕದ್ದು 20-10 ಹೋಗ್ತಾ ಇದೆ. ಅಂಡ್ ಯುವಕರ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಸೊ ಈ ದಿವಸ ಅದಕ್ಕೋಸ್ಕರ ಒಂದು 10 ಸೆಪ್ಟೆಂಬರ್ ಪ್ರತಿ ವರ್ಷ ವಿಶ್ವ ಆತ್ಮಹತ್ಯೆ ತಡೆ ದಿನ ಅಂತ ಆಚರಿಸ್ಬೇಕು

0: ಅಂತ ಶುರು ಮಾಡಿದರು. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ನಾ ಹೇಳ್ದಂಗೆ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸುಯಿಸೈಡ್ ಪ್ರಿವೆನ್ಷನ್ ಅವರು. ಯಾತಕ್ಕೆ ಇಷ್ಟೊಂದು ಒಂದು ದಿನ ಬೇರೆ ಬೇಕಾ ಇದಕ್ಕೆ ಅಂದರೆ 2019 ವಿಶ್ವ ಆರೋಗ್ಯ ಸಂಸ್ಥೆ ಸಾಕಷ್ಟು ಅಧ್ಯಯನಗಳ ಪ್ರಕಾರ ಏನು ಅಂದರೆ ಎಷ್ಟು ಜನ ಸತ್ತೋಗ್ತಿದ್ದಾರೆ ಆತ್ಮಹತ್ಯೆಗೆ, 8 ಲಕ್ಷಕ್ಕೂ ಜಾಸ್ತಿ ಜನ ಗ್ಲೋಬಲಿ ಸತ್ತೋಗ್ತಾ ಇರೋದು ಆತ್ಮಹತ್ಯೆಯಿಂದ. ಇದು ಕ್ಯಾನ್ಸರ್ ಅಲ್ಲ, ಇದು ಟಿ ಬಿ ಅಲ್ಲ, ಇನ್ನೊಂದಲ್ಲ, ಮಲೇರಿಯಾ ಅಲ್ಲ, ಅದಕ್ಕಿಂತ ಜಾಸ್ತಿ ಜನ ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಜೀವವನ್ನು ತಾವೇ ಕಳ್ಕೊಳ್ತಾ ಇದ್ದಾರೆ. ಅಂದರೆ ಸರಾಸರಿ 40 ಸೆಕೆಂಡ್ಗೆ ಒಂದು ಜೀವ ಆತ್ಮಹತ್ಯೆಯಿಂದ ಸತ್ತೋಗ್ತಿದ್ದಾರೆ ಅಂತ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತ ಒಂದು ಇದೆ. ಅದು ಇಂಡಿಯನ್ ಸಿನಾರಿಯೋ ನಾವು ನೋಡಿದ್ರೆ ಅಲ್ಲಿನೂ ಅಷ್ಟೇ 2024 ವರದಿ ಪ್ರಕಾರ 3.1 ನಿಮಿಷಕ್ಕೆ ಒಂದು ಜೀವ ಆತ್ಮಹತ್ಯೆಯಿಂದ ಹೊರಟೋಗ್ಬಿಡ್ತಿದೆ. ಸೊ ಬಹಳಷ್ಟು ಅಂದರೆ ಆತ್ಮಹತ್ಯೆ ಮಾಡಿಕೊಂಡು ಪ್ರಯತ್ನ ಮಾಡಿ ಸತ್ತೋಗಿರೋರ ಸಂಖ್ಯೆಗಳಿದು, ಆದರೆ ಆತ್ಮಹತ್ಯೆ ಪ್ರಯತ್ನ, ಸೊ ಒಂದು ಕಂಪ್ಲೀಟೆಡ್ ಆತ್ಮಹತ್ಯೆ ಆಗಿದೆ ಅಂದರೆ ಅದಕ್ಕೆ 20 ಪಟ್ಟು ಜಾಸ್ತಿ ಜನ ಪ್ರಯತ್ನ ಮಾಡಿರ್ತಾರೆ. ಪ್ರಯತ್ನ ಆದರೆ ಏನೋ ಒಂದು ಏನೋ ಕಟ್ ಮಾಡ್ಕೊಳ್ಳೋದು, ಮಾತ್ರೆಗಳನ್ನ ನುಂಗೋದು, ವಿಷ ತಗೊಂಡ್ಬಿಡೋದು, ಮತ್ತೆ ಇನ್ನೇನೋ ಸಮಸ್ಯೆ ಮಾಡ್ಕೊಳಕ್ ಹೋಗೋದು, ಹಿಂಗೆ ಹಲವಾರು ಆತ್ಮಹತ್ಯೆಯ ಪ್ರಯತ್ನವನ್ನ ಒಂದು ಆತ್ಮಹತ್ಯೆಯಿಂದ ಸತ್ತೋದವರು 20%. ಹಂಗಾದ್ರೆ ಯೋಚನೆ ಅಂತ ಕೇಳಿದ್ರೆ 100% ಜನ ಒಂದು ಆತ್ಮಹತ್ಯೆ ಆಯ್ತು ಅಂದ್ರೆ ಅದಕ್ಕೆ x100. ಸೊ ಅಷ್ಟು ಜನ ಆತ್ಮಹತ್ಯೆ ಆಲೋಚನೆ, ಯಪ್ಪ ಬೇಡಪ್ಪ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅನ್ನೋ ಆಲೋಚನೆ, ಆಲೋಚನೆ ಮಾಡಿರುವಂತದ್ದು. ಸೊ ಇದು ಚಿಕ್ಕ ಸಮಸ್ಯೆ ಅಲ್ಲ, ಇದು ದೊಡ್ಡ ಸಮಸ್ಯೆ. ಅಂಡ್ ಕೇವಲ ಇದು ವೈಯಕ್ತಿಕ ಸಮಸ್ಯೆ ಅಲ್ಲ, ಅದು ಒಂದು ಗಂಭೀರವಾದ ಸಾರ್ವಜನಿಕ ಆರೋಗ್ಯ ಸವಾಲು ಅನ್ನೋದನ್ನ ತಿಳಿಯುತ್ತೆ. ಅಂಡ್ ಒತ್ತಡದಲ್ಲಿರೋ ವ್ಯಕ್ತಿಗಳನ್ನ ನಾವು ಗುರುತಿಸಿ ಅವ್ರಿಗೆ ಭಾವನಾತ್ಮಕವಾದ ಒಂದು ಬೆಂಬಲವನ್ನ ಕೊಟ್ಟು ಆತ್ಮಹತ್ಯೆಗಳನ್ನ ತಡೆಗಟ್ಟಬಹುದು ಎಂಬ ಜಾಗೃತಿಯನ್ನ ಸಾರ್ವಜನಿಕವಾಗಿ ಮೂಡಿಸೋದೇ ಈ ದಿವಸದ ಒಂದು ಮುಖ್ಯ ಉದ್ದೇಶ.
1: ನಿಜ ನಿಜ. ಈಗ ಮೇಡಮ್, ನಾವು ವೈಯಕ್ತಿಕವಾಗಿ ಇದನ್ನ ಯೋಚನೆ ಮಾಡೋದೇ ತಪ್ಪು ಅಂತ ಹೇಳ್ತೀವಿ, ಸಾಮಾಜಿಕವಾಗಿ ಕೂಡ ಇದು ಇನ್ನೂ ಮತ್ತು ಘನಘೋರ
0: ತಪ್ಪು ಅಂತ ಹೇಳಬಾರದು. ಯಾಕಂದ್ರೆ ಮಾನಸಿಕವಾಗಿ ಆತನಿಗೆ ಅಥವಾ ಆಕೆಗೆ ಹಿಂಸೆ ಆಗ್ತಿರುತ್ತೆ, ಆ ಒಂದು ಆಲೋಚನೆ ಬರ್ತಿರುತ್ತೆ. ಈಗ ಜ್ವರ, ಕೆಮ್ಮು, ನೆಗಡಿ, ಶುಗರ್, ಬಿ ಪಿ ಏನಿದೆ ಅದು ಎಷ್ಟು ಸಹಜನೋ ಇದೇ ತರಹ ಆಲೋಚನೆ ಬರುವಂತದ್ದು ಸಹಜವಾಗಿ ಬರಬಹುದು.
1: ಇದನ್ನ ಬದಲಾಯಿಸಬೇಕಲ್ಲ,
0: ಬದಲಾಯಿಸಬೇಕು. ಹೇಗೆ ಬದಲಾಯಿಸಬೇಕು ನಾವು ಹೇಳ್ತಿದ್ವಿ, ಅದಕ್ಕೊಂದು ಈ ವರ್ಷದ ಘೋಷವಾಕ್ಯ ಒಂದು ಕೊಡ್ತಾರೆ ಪ್ರತಿ ವರ್ಷ. ಏನಪ್ಪ ಈ ವರ್ಷದ ಅಧಿಕೃತ ಘೋಷಣೆ ಏನು ಅಂದ್ರೆ, ಚೇಂಜಿಂಗ್ ದ ನರೇಟಿವ್ ಆನ್ ಸೂಯಿಸೈಡ್, ಆತ್ಮಹತ್ಯೆ ಕುರಿತಾದಂತಹ ಒಂದು ದೃಷ್ಟಿಕೋನವನ್ನ ಬದಲಾಯಿಸೋದು. ತಪ್ಪು ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರೆ, ಸೊ ಈ ಆತ್ಮಹತ್ಯೆ ಕುರಿತಾದ ಒಂದು ದೃಷ್ಟಿಕೋನವನ್ನೇ ಬದಲಾಯಿಸಬೇಕು. ಮತ್ತೆ ಇದೇನು ಸ್ಟಾರ್ಟ್ ದ ಕಾನ್ವರ್ಸೇಷನ್, ಒಂದು ಸಂಭಾಷಣೆ ಶುರು ಮಾಡ್ಬೇಕು ಇದ್ರ ಬಗ್ಗೆ. ಯಾಕಂದ್ರೆ ನಾವು ಆತ್ಮಹತ್ಯೆ ಬಗ್ಗೆ ಮಾತಾಡುವಾಗ ಅವ್ರನ್ನ ಬೈಯೋದು, ಮೂದಲ್ಸೋದು, ತಪ್ಪಾಗಿ ತಿಳಿಯೋ ಅಂತಹ ಧೋರಣೆ ಬಿಟ್ಟು ಅವರಿಗೆ ಅನುಭೂತಿ ಬೇಕು, ಸಹಾನುಭೂತಿ ಬೇಕು, ಮತ್ತೆ ಮುಕ್ತ ಮನಸ್ಸಿನಿಂದ ನಾವು ಕೇಳಿಸ್ಕೋಬೇಕು, ಮೌನವನ್ನ ಮುರಿದು ಮಾತಾಡ್ಲಿಕ್ಕೆ ಶುರು ಮಾಡಬೇಕು. ಹಿಂಗೆ ಮಾತ್ರ ಇದ್ದಾಗ ಒಂದು ಜೀವನ ಉಳಿಸ್ಬೋದು. ಇಲ್ಲಾಂದ್ರೆ ಯಾರು ಮೇಡಮ್ ಹೇಳ್ಬಿಟ್ಟು ಹೇಳ್ಬಿಟ್ಟು ಸತ್ತೋಗ್ಬಿಡ್ತಾರೆ, ಯಾರು ಹೇಳ್ಬಿಟ್ಟು ಹೋಗಿ ಸಾಯಲ್ಲ, ಸುಮ್ಮನೆ ನಾಟಕ. ಸೊ ಈ ತರದ್ದೆಲ್ಲ ಹಲವಾರು ಧೋರಣೆಗಳಿದೆ.
1: ಇನ್ನೊಂದು ಏನಂತ ಗೊತ್ತಾ, ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೋತೀನಿ ಮಾಡ್ಕೋತೀನಿ ಅಂತ ಹೇಳೋರು ಅವ್ರು ಸಾಯಲ್ಲ ಬಿಡ್ರಿ ಅಂತ ಹೇಳ್ತಾರೆ.
0: ಅಲ್ಲ ಅದನ್ನೇ ನಾನು ಹೇಳಿದ್ದು, ಆ ತರ ಯಾವುದೇ ಕಾರಣಕ್ಕೂ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಅದನ್ನ ಯಾವತ್ತಿಗೂ ಅದನ್ನ ಒಂದು ಉಡಾಫೆಯಿಂದ ನೋಡುವಂತದನ್ನ ಬಿಡಬೇಕು. ನಿಜವಾಗ್ಲೂ ಆ ತರದ ಒಂದು ಮಾತು ಆ ವ್ಯಕ್ತಿ ಬಾಯಲ್ಲಿ ಬಂದಿದೆ ಅಂದ್ರೆ ಏನೋ ಅದರ ಹಿಂದೆ ಒಂದು ಸಮಸ್ಯೆ ಇದೆ, ಒಂದ್ ತೊಂದರೆ ಇದೆ, ಏನೋ ಯೋಚನೆ ಇದೆ, ಬೇಜಾರಿದೆ, ದುಃಖ ಇದೆ. ಅದನ್ನ ಖಂಡಿತವಾಗ್ಲೂ ನಾವು ಅಡ್ರೆಸ್ ಮಾಡಬೇಕು, ಮಾತಾಡ್ಲಿಕ್ಕೆ ಶುರು ಮಾಡಬೇಕು, ಸಂಭಾಷಣೆ ಶುರು ಮಾಡಬೇಕು.
1: ಮಾನಸಿಕ ಆರೋಗ್ಯ ಇವರಿಗೆ ಅನಾರೋಗ್ಯ ಇದೆ ಅಥವಾ ಸಮಸ್ಯೆ ಏನೋ ಇದೆ ಅಂತ ಹೇಳಿ ಅವ್ರು ಗುರುತಿಸಬೇಕಂದ್ರೆ ಅಥವಾ ಯಾವುದೇ ರೀತಿಯಾದಂತಹ ಒತ್ತಡದಲ್ಲಿ ಇರಬಹುದು, ಏನೋ ಆತ್ಮಹತ್ಯೆ ಆಲೋಚನೆ ಮಾಡ್ತಾ ಇದ್ದಾನೆ ಅಥವಾ ಮಾಡ್ತಾ ಇದ್ದಾಳೆ ಅಂತ ಅನ್ಬೇಕಾದ್ರೆ ಅದನ್ನ ಕಂಡಿಡಬೇಕಾದ್ರೆ ಹೇಗೆ, ಪತ್ತೆ ಹಚ್ಚೋದು ಹೇಗೆ?
0: ಸುಲಭವಾಗಿ ಕಂಡಿಡಬಹುದು. ಏನು ಅಂದ್ರೆ ಈಗ ಬಿ ಪಿ ಶುಗರ್ ಕಂಡಿಡಬೇಕು ಅಂದ್ರೆ ನೀವು ಒಂದು ಬಿ ಪಿ ದು ಬಿ ಪಿ ಮೀಟರ್ ಬೇಕು, ಅದನ್ನ ಕಟ್ಟಿ ಮಾಡಿ ಸ್ಟೆತೋಸ್ಕೋಪ್ ಇಟ್ಟು ಆಟೋಮ್ಯಾಟಿಕ್ ಇದೆ ಈಗ, ಅದನ್ನ ಕಟ್ಟಿ ಬಿ ಪಿ ಎಷ್ಟಿದೆ ಕಂಡಿಡಿಬಹುದು. ಸೊ ಶುಗರ್ದು ಅಷ್ಟೇನೆ, ಅದಕ್ಕೊಂದು ಬ್ಲಡ್ ಟೆಸ್ಟ್ ಮಾಡಬೇಕು ಕಂಡಿಡಿಬೇಕು, ಹಿಂಗೆಲ್ಲ. ಸೊ ಬಟ್ ಮನಸ್ಸಿನ ಆಲೋಚನೆಗಳು ಅಥವಾ ಬೇಜಾರನ್ನ ಒಂದು ಮಟ್ಟಕ್ಕೆ ನೀವು ಕ್ಲೀನ್ ಆಗಿ ಅವರ ಸುತ್ತಮುತ್ತ ಇರೋರಿಗೆ ಬೇಜಾರ್ ಬೇಗ ಗೊತ್ತಾಗುತ್ತೆ. ಸಾಮಾನ್ಯ ನಿಮ್ಮ ಮನೆಯಲ್ಲಿ ನೋಡಿರಬಹುದು, ಯಾಕೋ ಇವತ್ತು ಬೇಜಾರಾಗಿದೆಯಾ,

0: ಯಾಕೋ ಇವತ್ತು ಕೋಪವಾಗಿದೆಯಾ, ಯಾಕೋ ಇವತ್ತು ಇರಿಟೇಷನ್ ಜಾಸ್ತಿ ಆಗಿದೆ, ಕಣ್ಣೊಂಥರ ಇದೆ, ರಾತ್ರಿ ನಿದ್ದೆ ಮಾಡ್ಲಿಲ್ವಾ, ಮಂಕಾಗಿದೆಯಾ,
1: ಹೇಳ್ತಾರೆ,
0: ಯಾಕೋ ಅಬ್ನಾರ್ಮಲ್ ಆಗಿ ಮಾತಾಡ್ತಾ ಇದೆಯಾ, ಯಾಕೋ ದಿನ ಮಾತಾಡ್ದಂಗೆ ಮಾತಾಡ್ತಾ ಇಲ್ಲ. ಸೊ ಇದನ್ನೆಲ್ಲ ನಾವು ಕಂಡಿಡಿತೀವ ಇಲ್ವಾ ದಿನನಿತ್ಯದಲ್ಲಿ? ಇದು ಸುಲಭನ ಕಷ್ಟನ?
1: ತುಂಬಾ ಸುಲಭ.
0: ಕರೆಕ್ಟ್. ಸೊ ಇದನ್ನೇ ನೋಡಿ ಜನ ಅರ್ಥಕೊಂಡಿಲ್ಲ. ಏನಂದ್ರೆ ಒಬ್ಬರು ವ್ಯಕ್ತಿ ಮನೆಯಲ್ಲಿ ಎಲಾಬ್ರೇಟ್ ಆಗಿ ಬರೆದಿಟ್ಬಿಟ್ಟಿದ್ದಾರೆ, ಏನಂದ್ರೆ ನಾನು ಎಲ್ಲೋ ಈ ಬೀಚ್ಗೆ ಹೋಗ್ಬೇಕು, ಈ ತರ ಮಾಡಕ್ ಮಾಡ್ತಿದ್ದೀನಿ, ನಂದು ಆಸ್ತಿ ಎಲ್ಲ ಈ ತರ ಇದೆ, ಹಿಂಗೆ ಒಂದ್ ದೊಡ್ಡದಾಗಿ ಬರೆದು ಇಟ್ಬಿಟ್ಟಿದ್ದಾರೆ. ಬೈ ಚಾನ್ಸ್ ಅವ್ರ ತಮ್ಮ ನೋಡಿದ್ರೆ ಏ ಇದೇನಿದು ಹಿಂಗ್ ಬರ್ದಿಟ್ಬಿಟ್ಟಿದಾರಲ್ಲ ಅಂತ ಇಮಿಡಿಯೇಟ್ ಆಗಿ ಯೋಚನೆ ಮಾಡಿ ಅವ್ರು ನನಗೆ ಸ್ನೇಹಿತರಾಗಿದ್ರು, ಅಯ್ಯೋ ಡಾಕ್ಟ್ರೆ ಈ ತರ ಏನೋ ಬರ್ದಿಟ್ಬಿಟ್ಟಿದಾರ ನಮ್ಮಣ್ಣ, ಏನ್ ಮಾಡೋದು ಅಂತ. ಸರಿ ಆಯ್ತು, ಕರ್ಕೊಂಬನ್ನಿ. ಸಾಯಂಕಾಲ ಬಂದಾಗ ಅವರು ಬ್ಯಾಂಕಲ್ಲಿ ಒಂದ್ರಲ್ಲಿ ಕೆಲಸ ಮಾಡ್ತಾ ಇದ್ರು. ಏನು ಅಂದ್ರೆ ಅವರು ನಂಗೆ ಯಾಕೋ ಈ ಒಂದು 4-5 ವಾರದಿಂದ, ಒಂದು 8 ವಾರದಿಂದ ಏನೋ ಒತ್ತಡ ಅಂತ ಅನ್ನಿಸ್ತಾ ಇದೆ, ಏನೋ ಹಿಂಸೆ ಅನಿಸ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಎಲ್ಲವೂ ಏನೇ ಮಾಡಿದ್ರೇನು ಉದ್ಧಾರ ಆಗಲ್ಲ, ಎಲ್ಲವೂ ಸಮಸ್ಯೆಗಳೇ ಆಗುತ್ತೆ ಅನಿಸುತ್ತೆ, ನಂಗೆ ಏನೂ ಒಳ್ಳೇದಾಗಲ್ವೇನೋ, ನನಗೆ ಹೋಪ್ಲೆಸ್ ಅನಿಸ್ತಾ ಇದೆ, ಭಾಳ ಅಸಹಾಯಕ ಅಂತ ಅನ್ನಿಸ್ತಾ ಇದೆ, ಪದೇ ಪದೇ ಅಳು ಬರ್ತಾ ಇದೆ, ಈ ಥರ ಎಲ್ಲ ಆಗ್ಬಿಟ್ಟು ಯಾಕೋ ನನ್ನಿಂದ ಈ ಯಾರಿಗೂ ಪ್ರಯೋಜನ ಇಲ್ಲ, ನಾನು ಸತ್ತೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಂತಂದ್ರು. ಅವರಿಗೆ ನೋಡಿದ್ರೆ ಖಿನ್ನತೆ ಕಾಯಿಲೆ ಇತ್ತು, ಡಿಪ್ರೆಷನ್, ಬೇಜಾರು, ಅಳೋದು, ನಿದ್ದೆ ಬರ್ತಾ ಇಲ್ಲ, ಸರಿಯಾಗಿ ಊಟ ಸೇರ್ತಾ ಇಲ್ಲ, ಎಲ್ಲ ಬಂದು ನಕಾರಾತ್ಮಕ ಯೋಚನೆಗಳು, ಆತ್ಮಹತ್ಯೆ ಆಲೋಚನೆ, ಮತ್ತೆ ಪ್ರಯತ್ನಕ್ಕೆ ಒಂದು ಪ್ಲಾನ್ ಕೂಡ ಮಾಡಿಬಿಟ್ಟಿದ್ದಾರೆ. ಸೊ ಹಿಂಗಾಗಿ ಅವರಿಗೆ ಒಂದು ಆಪ್ತ ಸಮಾಲೋಚನೆ ಮಾಡಿ ಅದಕ್ಕಾದ ಒಂದು ಚಿಕಿತ್ಸೆ ಕೊಟ್ಟು ಶುರು ಮಾಡಿ ಒಂದು 3 ವಾರದಲ್ಲಿ ಅವರು ಬಹಳ ಕಲರ್ಫುಲ್ ಆಗಿ ಬಂದ್ರು. ಅವರು ಯೋ ಡಾಕ್ಟ್ರೆ ಅವತ್ತು ಇಡೀ ಒಂದು ಜಗತ್ತು ನನಗೆ ಡಾರ್ಕ್ ಆಗಿ ಕಾಣಿಸ್ತಿತ್ತು, ಇವತ್ತು ಹೆಂಗೆ ಅಂದ್ರೆ ಅದೇ ಜಗತ್ತು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಡಾಕ್ಟ್ರೆ, ನಾನು ನಾನಾಗೆ ಅನ್ನಿಸ್ತಾ ಇರ್ಲಿಲ್ಲ, ಅವತ್ತು ಏನೋ ಮಂಕ್ ಕವ್ದಂಗ್ ಅನ್ನಿಸ್ತಾ ಇತ್ತು, ಏನೋ ಒಳ್ಳೆ ಆಲೋಚನೆಗಳೇ ಬರ್ತಿರ್ಲಿಲ್ಲ, ಇಷ್ಟು ದೊಡ್ಡ ಕೆಲಸದಲ್ಲಿದ್ದೀನಿ, ಇಷ್ಟೊಂದು ಗಳಿಸ್ತಾ ಇದ್ದೀನಿ, ಬಟ್ ಏನೂ ಪಾಸಿಟಿವ್ ಆಗಿ ಕಾಣಿಸ್ತಿರ್ಲಿಲ್ಲ. ಸೊ ಹಿಂಗಾಗಿ ಆ ಡಿಪ್ರೆಷನ್ ಕಾಯಿಲೆ ಇದ್ದಿದ್ರಿಂದ ಹಂಗಂದ್ರೆ ಅವ್ರು ಸ್ಟ್ರಾಂಗ್ ಇಲ್ವಾ, ಅವ್ರು ಸ್ಟ್ರಾಂಗು ವೀಕ್ ಅನ್ನೋ ಪ್ರಶ್ನೆ ಬರೋದಿಲ್ಲ ಇಲ್ಲಿ, ಇದೊಂದು ದುರ್ಬಲತೆ ಅಲ್ಲ, ಇದೊಂದು ವೀಕ್ನೆಸ್ ಅಲ್ಲ. ಸೊ ಯಾವಾಗ ಈಗ ಯಾರೋ ಬಿದ್ದರು, ಫ್ರ್ಯಾಕ್ಚರ್ ಆಗೋಯ್ತು, ಗಾಯ ಆಗೋಯ್ತು, ನಡೆಯೋಕ್ಕಾಗಲ್ಲ, ಡಸ್ ಇಟ್ ಮೀನ್ ಅವರು ಸ್ಟ್ರಾಂಗ್ ಇಲ್ಲ ಅಂತಾನ? ಅಲ್ಲೊಂದು ಸಮಸ್ಯೆ ಆಗಿದೆ, ಅದನ್ನ ಫಿಕ್ಸ್ ಮಾಡಬೇಕು. ಆಮೇಲೆ ಮಾಮೂಲಾಗಿ ಒಂದು 6-8 ಆದ್ಮೇಲೆ ನಡೆಯಕ್ಕೆ ಶುರು ಮಾಡ್ತಾರೆ. ಸೊ ಈ ತರಹ ಬೇಗ ಗುರುತಿಸೋದು ಮುಖ್ಯ. ಸುತ್ತ ಇರೋರು ಮೇನ್ ಆಗಿ ನಡವಳಿಕೆನ ನೋಡ್ಕೋತಾ ಇರಬೇಕು. ಈಗ ಮಕ್ಕಳಲ್ಲೂ ಅಷ್ಟೇ, ಶಾಲೆಗಳಲ್ಲಿ ಯಾರೋ ಒಬ್ಬ ಲೇಟ್ ಆಗಿ ಬರ್ತಾನೆ ಅಥವಾ ಒಂದು ಹುಡುಗಿ ಲೇಟ್ ಆಗಿ ಬರುತ್ತೆ, ಬಂದಾಗ ಏನ್ ಮಾಡ್ತೀವಿ ಟೀಚರ್ಸು, ಏ ಅಯೋಗ್ಯ ಅಥವಾ ಇನ್ನೊಂದು ಸರಿಯಾಗಿ ಶಾಲೆಗೆ ಬರಕ್ಕಾಗಲ್ವಾ ಅಂತ ಎಲ್ರ ಮುಂದೆ ಬಯ್ಯೋ ಸಂದರ್ಭಗಳು ಜಾಸ್ತಿ. ಕೆಲವು ಟೀಚರ್ಸ್ ಪಾಪ ಒಳ್ಳೆಯವರು ಇರ್ಬೋದು, ಸಪರೇಟ್ ಆಗಿ ಕೂರಿಸ್ಕೊಂಡು ಮಾತಾಡ್ಬೋದು, ಬಟ್ ಸಾಮಾನ್ಯವಾಗಿ ಏನ್ ನಮ್ಮ ಫಸ್ಟ್ ರಿಯಾಕ್ಷನ್, ನಿನಗೇನು ಗೊತ್ತಾಗಲ್ವಾ ಕರೆಕ್ಟ್ ಟೈಮ್ ಬರಬೇಕು ಅಂತ. ಸೊ ಅವ್ರಿಗೆ ಏನ್ ಸಮಸ್ಯೆ ಆಯ್ತು, ಒಂದು ಪಕ್ಕದಲ್ಲಿ ಕೂತು ಆಮೇಲೆ ಕ್ಲಾಸ್ ಆದ್ಮೇಲೆ ಬಾರಪ್ಪ ನಾನು ನೋಡು ಅಂತ ಹೇಳಿ ಸಪರೇಟ್ ಆಗಿ ನೋಡ್ಬೋದು. ಆ ಮಗುನಲ್ಲಿ ಮನೆಯಲ್ಲಿ ಏನೋ ಸಮಸ್ಯೆ ಇರ್ಬೋದು, ಮನೆಯಲ್ಲಿ ಆಲ್ಕೋಹಾಲ್ ಸಮಸ್ಯೆ ಇರಬಹುದು, ಅದನ್ನೆಲ್ಲ ಕುಡ್ದು ಬಂದು ಮನೇಲಿ ಗಲಾಟೆ ಮಾಡ್ತಾ ಇರ್ಬೋದು, ಅಥವಾ ಹೊಡಿತಾ ಇರ್ಬೋದು, ಇನ್ನೊಂದು ತೊಂದರೆ ಆಗ್ತಾ ಇರ್ಬೋದು, ಅಥವಾ ರೋಡಲ್ಲೇನೋ ಆಕ್ಸಿಡೆಂಟ್ ಆಗಿರ್ಬೋದು, ಬಿದ್ದ್ಬಿಟ್ಟು ಗಾಯ ಮಾಡ್ಕೊಂಡು ಬಂದಿರ್ಬೋದು, ಏನೋ ಸಮಸ್ಯೆ ಇರಬಹುದು. ಸೊ ಆ ಥರ ಎಲ್ಲರ ಮುಂದೆ ನಾವು ಬೈದಾಗ ಒಂದು ಎರಡು ಸಮಸ್ಯೆ ಇದ್ದಿದ್ದು ಇನ್ನೂ ಉಲ್ಬಣ ಆಗುತ್ತೆ, ಎಲ್ಲ ಬೇರೆ ಮಕ್ಕಳೆಲ್ಲ ನಗ್ತಾರೆ. ಸೊ ಅದಕ್ಕೆ ಕಾರಣ ಏನು ನೋಡ್ಬೇಕು. ಇಂಥ ಸೂಕ್ಷ್ಮಗಳು ಕೂಡ ಬಹಳ ಇಂಪಾರ್ಟೆಂಟು. ಅಥವಾ ಆ ಮಗುಗೆ ಏನಾದ್ರು ತೊಂದರೆ ಇರ್ಬೋದು, ಖಿನ್ನತೆ ಅಥವಾ ಡಿಪ್ರೆಷನ್ ಅಥವಾ ಗಾಬರಿ ಕಾಯಿಲೆ ಇರೋರಿಗೆ, ಗಾಬರಿ ತೊಂದರೆ ಇರೋರಿಗೆ, ಅವರಿಗೇನೆ ಅಥವಾ OCD ಅಂತ ಹೇಳ್ತೀವಿ, ಗೀಳು ಮನೋರೋಗ, ಮಾಡಿದ ಕೆಲಸನೇ ಮತ್ತೆ ಮಾಡೋದು. ಒಬ್ಬ ಹುಡುಗ ಹೇಳ್ತಿದ್ದ, ಮೇಡಮ್ ನಾನು ರ್ಯಾಂಕ್ ಸ್ಟೂಡೆಂಟ್ ಇದ್ದೆ 8th, ಈಗ ನೋಡಿ 9ನೇ ಕ್ಲಾಸಲ್ಲಿ 85% ಬಂದೆ, ನೆಕ್ಸ್ಟ್ 10 ಓದಿದ್ದೆ ಓದ್ತಾ ಇದ್ದೀನಿ, ಓದಿದ್ದೆ ಓದ್ತಾ ಇದ್ದೀನಿ, ಏನೋ ಸಮಾಧಾನನೇ ಇಲ್ಲ.
1: ಗೀಳು ರೋಗ,
0: ಗೀಳು ಮನೋರೋಗ ಅಂತ ರಿಪೀಟೆಡ್ ಆಗಿ ಬಂದಿದ್ದ ಆಲೋಚನೆ ಬರೋದು, ಮಾಡಿದ ಕೆಲಸನೇ ಮಾಡೋದು, ಈ ತರ ಹಲವಾರು ಸಮಸ್ಯೆಗಳಿರ್ಬೋದು.
1: ಇದು ಅನೇಕ ಮಾನಸಿಕ ಸಮಸ್ಯೆಗಳು ಅಂತಂತ ಹೇಳಿ ನಾವು ಚರ್ಚೆ ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ ಆತ್ಮಹತ್ಯೆ ಅಂತ ಅನ್ನೋದು ಈಗ ಡಿಪ್ರೆಷನ್ ಆಗಿದೆ ಅಂತಂದ್ರೆ ಡಿಪ್ರೆಷನ್ ಇನ್ನೊಂದು ಏನೋ ಒಂದು ಕಾರಣ ಇರ್ಬೋದು, ಆ ಕಾರಣವನ್ನು ಕಂಡುಹಿಡಿಯಬೇಕು. ಅಥವಾ ಡಿಪ್ರೆಷನ್ಗೆ ತಾವು ಹೇಗೆ ಆಪ್ತ ಸಮಾಲೋಚನೆ ಮೂಲಕವಾಗಿ ಒಬ್ಬ ವ್ಯಕ್ತಿ ಹೇಗೆ ಗುಣ ಆದರು ಅಂಥೇಳಿ ನಾವು ಹೇಳ್ತಾ ಇದ್ದೀವಲ್ಲ, ಆಪ್ತ ಸಮಾಲೋಚನೆ ಅಥವಾ ಮನೆಯಲ್ಲಿ ಅವರ ಮಾತುಗಳನ್ನು ಕೇಳೋದಾಗಲಿ, ಅವ್ರ ಜೊತೆಗೆ ಒಂದಿಷ್ಟು ಪ್ರೀತಿಯಿಂದ ಇರೋದಾಗಲಿ, ಅವನ್ನೆಲ್ಲವನ್ನು ಮಾಡಬೇಕಾ? ಅಥವಾ ವೈದ್ಯರ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ
0: ಇಲ್ಲಿ. ಒಂದು ನಾವು ಏನು ಅರ್ಥ ಮಾಡ್ಕೋಬೇಕು

0: ಆತ್ಮಹತ್ಯೆಗೆ ಬರೀ ಡಿಪ್ರೆಷನ್ ಒಂದೇ ಕಾರಣ ಅಲ್ಲ, ಹಲವಾರು ಕಾರಣಗಳಿದೆ. ಇವ್ರಿಗೆಲ್ರಿಗೂ ಬರೀ ಮಾನಸಿಕ ಸಮಸ್ಯೆ ಡಿಪ್ರೆಷನ್ ಅಂತ ಅಲ್ಲ, ಅದು ತಪ್ಪು. ಸೊ ಅದಕ್ಕೆ ಹಲವಾರು ಕಾರಣ ಇದೆ, ಮಲ್ಟಿ ಡೈಮೆನ್ಷನ್ ಅಲ್ಲ. ಅದು ಏನು ಪ್ರಮುಖ ಕಾರಣಗಳು ಅಂದ್ರೆ, ಒಂದು ಹಠಾತ್ ಪ್ರವೃತ್ತಿ, ಕೆಲವರಿಗೆ ಆವೇಶಾತ್ಮಕ ಪ್ರವೃತ್ತಿ ಇರುತ್ತೆ. ಏನು ಮೊಬೈಲ್ ಕಿತ್ಕೊಂಡ್ಬಿಟ್ರು, ನೀವು ಕೇಳಿರಬಹುದು ಚಿಕ್ಕ ಚಿಕ್ಕ ಮಕ್ಕಳು. ಆಕ್ಚುಲಿ ಈ ಮೀಡಿಯಾದಲ್ಲಿ ಕೂಡ ಬಹಳಷ್ಟು ವಿಜೃಂಭೀಕರಣಿಸಿ ಅದನ್ನ ತೋರಿಸಬಾರ್ದು. ಅದು ಗವರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಅಲ್ಲಿ, ಮೀಡಿಯಾ ಗೈಡ್ಲೈನ್ಸ್ ಅಲ್ಲೂ ಕೂಡ ಇದೆ. ಯಾವ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಂಡ ಅಥವಾ ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರು, ಅವರ ಮುಖ ತೋರಿಸೋದು, ಅವರು ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಎಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಈ ತರ ಒಂದು ವಿವರಣೆಯನ್ನ ಮಾಧ್ಯಮದಲ್ಲಿ ಕೊಡಬಾರದು. ಅದ್ರ ಬದಲು ಆತ್ಮಹತ್ಯೆ ಆಲೋಚನೆ ಬಂದ್ರೆ ಏನ್ ಮಾಡ್ಬೇಕು ನೀವು, ಅದನ್ನ ಜಾಸ್ತಿ ತೋರಿಸ್ಬೇಕು. ಸೊ ಹಠಾತ್ ಪ್ರವೃತ್ತಿ, ಒಂದು ಆವೇಶಾತ್ಮಕ ಪ್ರವೃತ್ತಿ. ಸೊ ನನ್ನ ಮೊಬೈಲ್ ಕೊಡ್ಸಲ್ಲ, ನಾನು ಹೋಗಿ ಜಂಪ್ ಮಾಡ್ಬಿಡ್ತೀನಿ. ನನಗೇನೋ ಒಂದ್ ಬಟ್ಟೆ ಕೊಡಿಸ್ಲಿಲ್ಲ, ಜಂಪ್ ಮಾಡ್ಬಿಡ್ತೀನಿ.
1: ಗಾಡಿ ಕೊಡಿಸಿಲ್ಲ,
0: ಇವ್ರನ್ನ ಇಷ್ಟಪಡ್ತಿದ್ದೀನಿ, ನೀವು ಮದ್ವೆಗೆ ಒಪ್ಲಿಲ್ಲ, ಇನ್ನೇನೋ ಮಾಡ್ಕೋತೀನಿ. ಈ ತರ ಇಮಿಡಿಯೇಟ್ ರಿಯಾಕ್ಷನ್, ಅದಕ್ಕೆ ನಾವೇನ್ ಹೇಳ್ತೀವಿ, ಇಂಪಲ್ಸಿವ್ ಅಂತ ಹೇಳ್ತೀವಿ. ಹಠಾತ್ ತಕ್ಷಣ ಒಂದು ಡಿಸಿಷನ್ ತಗೊಂಡ್ಬಿಡೋದು, ಆ ತರದ ಸ್ವಭಾವ ಇರೋರು. ಆಮೇಲೆ ಗಂಭೀರವಾದ ಅನಾರೋಗ್ಯ ಏನೇ ಇರಬಹುದು, ಚಿಕ್ಕವರಿಂದ ದೊಡ್ಡವ್ರ ತನಕ. ಕೆಲವ್ರು ಕೇಳಿರಬಹುದು ವಿಪರೀತ ಹೊಟ್ಟೆ ನೋವು ಅಂತ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು. ಆಮೇಲೆ ನಿರಾಶೆ, ಹತಾಶೆ, ಅದು ಏನೇ ಕಾರಣಕ್ಕಿರಬಹುದು, ಅದು ಲವ್ ಫೇಲ್ಯೂರ್ ಇರ್ಬೋದು, ಎಕ್ಸಾಮ್ ಫೇಲ್ಯೂರ್ ಇರಬಹುದು, ಹಣದ ಸಮಸ್ಯೆ ಇರಬಹುದು, ಫ್ಯಾಮಿಲಿ ಇಶ್ಯೂಸ್ ಇರಬಹುದು. ನೀವು ನೋಡಿದ್ರೆ ಆತ್ಮಹತ್ಯೆಗಳ ಎಲ್ಲ ಒಂದು ಯಾತಕ್ಕೆ ಜಾಸ್ತಿ ಆತ್ಮಹತ್ಯೆಗಳಾಗಿದೆ ಅಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಸ್, 27% ತನಕ ಫ್ಯಾಮಿಲಿ ಪ್ರಾಬ್ಲಮ್ಸ್, ರಿಲೇಶನ್ಶಿಪ್ ಸಂಬಂಧಗಳಲ್ಲಿ ಸಮಸ್ಯೆ. ಸೊ ಈ ತರ ಸಮಸ್ಯೆಗಳು ಯಾವುದೋ ಕಾರಣಕ್ಕೆ ಹತಾಶೆ ಇರ್ಬೋದು, ನಿರಾಶೆ ಇರ್ಬೋದು. ಆಮೇಲೆ ಆಪ್ತ ಸಂಬಂಧಿಗಳಲ್ಲಿ ಆತ್ಮಹತ್ಯೆ ಘಟನೆ, ಬಹಳ ಕ್ಲೋಸ್ ಆಗಿರೋರು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದಾಗ ಇವರಲ್ಲಿ ಕೂಡ ಆ ಒಂದು ಪ್ರವೃತ್ತಿ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಲ್ದಿರೋ ಮಾನಸಿಕ ಸಮಸ್ಯೆಗಳು, ಬರೀ ಮಾನಸಿಕ ಸಮಸ್ಯೆಯಿಂದನೇ ಆತ್ಮಹತ್ಯೆ ಆಗೋದಿಲ್ಲ. ಮದ್ಯ ಮತ್ತು ಮಾದಕ ವಸ್ತು ಸೇವನೆ ಬಹಳ ಬಹಳ ಇಂಪಾರ್ಟೆಂಟ್. ನೀವು ನೋಡಿರ್ಬೋದು ಚೆನ್ನಾಗಿ ಆಲ್ಕೋಹಾಲ್ ಕುಡಿದು ಬಿಟ್ಟು ಹೋಗಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿಬಿಟ್ರು. ಸೊ ಅವರ ಅರಿವು ಇಲ್ದಿರ ಅಥವಾ ಸುಲಭವಾಗಿ ಹೋಗಿ ಮಾಡ್ಕೊಂಡ್ಬಿಡೋದು. ಆಮೇಲೆ ವಿಪರೀತ ಒತ್ತಡ, ಜೀವನ ಒತ್ತಡವಾದ ಘಟನೆಗಳು, ಲ್ಯಾಂಡ್ ಸ್ಲೈಡ್ ಇರ್ಬೋದು, ಗ್ಲೇಷಿಯರ್ ಪ್ರಾಬ್ಲಮ್ ಇರ್ಬೋದು, ಏಕಾಂಗಿತನ, ಲೋನ್ಲಿನೆಸ್ ನೋಡಿ, ಇದು ಜಾಸ್ತಿ ಜಾಸ್ತಿ ಆಗುತ್ತೆ. ಇನ್ಮೇಲೆ ಮಕ್ಕಳು, ಹಲವಾರು ಜನ ನನ್ನ ಹತ್ರ ಬರ್ತಾರೆ, ಡಾಕ್ಟ್ರೆ ಬೇಕಾದಷ್ಟು ಆಸ್ತಿ ಇದೆ, ಸ್ವಂತ ಮನೆ ಇದೆ, 4-5 ಮನೆ ಇದೆ, ಬಟ್ ಇಬ್ರು ಮಕ್ಕಳು ಅಥವಾ ಒಬ್ರು ಮಕ್ಕಳು ಇರ್ತಾರೆ, ಅಮೇರಿಕಾದಲ್ಲಿರ್ತಾರೆ, ಇಲ್ಲ ಲಂಡನ್ ಅಲ್ಲಿ ಇರ್ತಾರೆ, ಜರ್ಮನಿನಲ್ಲಿ ಇರ್ತಾರೆ. ಒಂದು ಅನಾರೋಗ್ಯ ಅಥವಾ ತಂದೆ ತಾಯಿ ಜೊತೆ ಸಮಯ ಕಳೆಯಕ್ಕೂ ಅವ್ರಿಗೆ ಬರಕ್ಕೆ ಪಾಪ ಬರ್ಲಿಕ್ಕೆ ಆಗಲ್ಲ, ಅವ್ರದೇ ಆದ ಒಂದು ಕೆಲಸಗಳಿರುತ್ತೆ. ಸೊ ಲೋನ್ಲಿನೆಸ್ ಇವೆಲ್ಲವೂ ಕೂಡ ಆತ್ಮಹತ್ಯೆಗೆ ಕಾರಣ.
1: ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರೂ ಚರ್ಚೆ ಮಾಡೋದೇನೆಂದ್ರೆ ಯುವ ಪೀಳಿಗೆ ವಿದ್ಯಾರ್ಥಿಗಳಲ್ಲಿ ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ತಡೆ ಅಂತನೋದು ಬಹಳ ಮುಖ್ಯ. ಇದನ್ನ ತುಂಬಾ ಜನ ಯೋಚನೆ ಮಾಡ್ತಾ ಇರಬಹುದು, ಆ ಯೋಜನೆ ನಿಲ್ಲಬೇಕು. ಸರ್ಕಾರಗಳಾಗಿರ್ಬೋದು, ಇಲಾಖೆಗಳಾಗಿರ್ಬೋದು, ಯಾವ ರೀತಿಯಲ್ಲಿ ಇವರಿಗೆ ಒಂದು ಮನೋಸ್ಥೈರ್ಯ ತುಂಬಬೇಕಾಗತ್ತೆ, ಈ ಬಗ್ಗೆ ಮಾತಾಡಿ.
0: ಅದೇ ಬಹಳ ಉತ್ತಮವಾದ ಪ್ರಶ್ನೆ, ಯಾಕಂದ್ರೆ ಹೋದ ವರ್ಷ ಸುಪ್ರೀಂ ಕೋರ್ಟ್ ಇಂದ ಗೈಡ್ಲೈನ್ಸ್ ಕೂಡ ಬಂದಿದೆ, 15 ಗೈಡ್ಲೈನ್ಸ್ ಬಂದಿದೆ. ಎಲ್ಲಾ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟಿಂಗ್ ಫ್ರಮ್ ಮೊದಲನೇ ಚಿಕ್ಕ ವಯಸ್ಸಿನಿಂದ ಕಡೆವರೆಗೂ, ಈವನ್ ಮೆಡಿಕಲ್ ಎಜುಕೇಷನ್ ಇರಬಹುದು, ಯಾವುದೇ ಹೈಯರ್ ಎಜುಕೇಷನ್ ಇರಬಹುದು, ಚಿಕ್ಕ ವಯಸ್ಸಿನಿಂದ ಪ್ರೈಮರಿ ಅಂಡ್ ಸೆಕೆಂಡ್ರಿ ಎಜುಕೇಷನ್, ಹೈಯರ್ ಎಜುಕೇಷನ್, ಮೆಡಿಕಲ್ ಎಜುಕೇಷನ್, ಎಲ್ಲಾ ತರದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಎಲ್ಲಾ ತರದ ಆತ್ಮಹತ್ಯೆ ತಡೆಗಟ್ಟುವಂತಹ ಒಂದು ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಅಂತ ಬಂದಿದೆ. ಏನು ಅಂದ್ರೆ ಅದರಲ್ಲಿ ಉದಾಹರಣೆಗೆ ಒಂದು ಕಮಿಟೀಸ್ ಇರಬೇಕು, ಅಂಡ್ ಮಕ್ಕಳಲ್ಲಿ ಮೆಂಟರ್ಸ್ ಇರಬೇಕು, ಟೀಚರ್ಸ್ ಆರ್ ಮೆಂಟರ್ಸ್, ಆಮೇಲೆ ಕೌನ್ಸಿಲಿಂಗ್ ಸರ್ವಿಸಸ್ ಇರಬೇಕು, ಸ್ಕಿಲ್ಡ್ ಕೌನ್ಸಿಲರ್ಸ್. ಗೊತ್ತಾಯ್ತಾ? ಏನು 100 ಜಾಸ್ತಿ ಮಕ್ಕಳು ಯಾವುದೇ ಕೋಚಿಂಗ್ ಸೆಂಟರ್ ಇರಬಹುದು, ಈವನ್ ಕೋಚಿಂಗ್ ಸೆಂಟರ್ಸ್ ಅಲ್ಲಿ ಟ್ಯೂಷನ್ಸ್ ಸೆಂಟರ್ಸ್ ಇರುತ್ತೆ, ಮತ್ತೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ಪ್ರೈಮರಿ ಸೆಕೆಂಡರಿ ಎಲ್ಲವೂ ಕೂಡ. ಎಲ್ಲೆಲ್ಲಿ 100 ಜಾಸ್ತಿ ಅಭ್ಯರ್ಥಿಗಳಿರ್ತಾರೆ ಅದು ಎಲ್ಲಾ ಕಡೆ ನಿಮ್ಗೆ ಕೌನ್ಸಿಲರ್ಸ್ ಇರಬೇಕು, ಅಂಡ್ ಅದ್ರ ಜೊತೆಗೆ ಟೀಚರ್ಸ್ ಮೆಂಟರ್ಸ್ ಇರಬೇಕು. ಆ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ, ಏನು ಕೆಲವು ಮಕ್ಕಳು ಅಥವಾ ಯಂಗ್ಸ್ಟರ್ಸ್ ನಾನಿನ್ ಬದುಕೋಕೆ ಇಷ್ಟ ಇಲ್ಲ, ನನಗೆ ನಾನು ಎಲ್ಲರಿಗೂ ಭಾರವಾಗಿದ್ದೀನಿ, ನಾನು ಏನೇ ಓದಿದ್ರು ನಾನು ಪಾಸ್ ಆಗಲ್ಲ, ನನಗೆ ಈ ಟೀಚರ್ಗೆ ಏನೇ ಮಾಡಿದ್ರೇನು ನನಗೆ ತೊಂದರೆನೇ ಮಾಡ್ತಾರೆ, ಅಂಡ್ ಎಲ್ಲರಿಂದ ದೂರ ಇರಕ್ಕೆ ಶುರು ಮಾಡೋದು, ಐಸೋಲೇಟೆಡ್ ಆಗಿರೋದು, ತೀವ್ರ ಹತಾಶೆ ಅಥವಾ ಇರಿಟೇಷನ್ನು, ಕೋಪ ಮತ್ತು ಎಲ್ಲ

0: ಎಲ್ಲ ಓದಿರ್ತೀನಿ, ಬರೆಯೋ ಹೊತ್ತಿಗೆ ಕೈಯೆಲ್ಲ ನೆಂದು ಪೇಪರೇ ನೆಂದು ಹೋಗ್ಬಿಡುತ್ತೆ, ಅಷ್ಟೊಂದು ಗಾಬರಿ ಆಗುತ್ತೆ, ಮೈಂಡ್ ಬ್ಲ್ಯಾಂಕ್ ಆಗ್ಬಿಡುತ್ತೆ, ಹಿಂದಿನ ದಿನ ಮಲಗೋದೇ ಇಲ್ಲ, ಇಡೀ ರಾತ್ರಿ ಕೂತ್ಕೊಂಡು ಓದೋದು, ಈ ಥರ ಹಲವಾರು ಸಮಸ್ಯೆಗಳಿರಬಹುದು. ಏನೇ ಆತಂಕ ಭಯ ಏನೋ ಇದ್ದರೆ ಕೂಡ ಆ ರೆಡ್ ಫ್ಲ್ಯಾಗ್ ಸೈನ್ಸ್ ಟೀಚರ್ಸ್ ನೋಡಿದ ತಕ್ಷಣ ಅವರನ್ನು ಗುಪ್ತವಾಗಿ ಕೌನ್ಸಿಲರ್ಸ್ ಹತ್ರ ಕಳಿಸ್ಬಹುದು, ಇಲ್ಲ ಸೈಕ್ಯಾಟ್ರಿಸ್ಟ್ ಮನೋವೈದ್ಯರ ಹತ್ರ ಕಳಿಸ್ಬಹುದು, ಇಲ್ಲ ಎಲ್ಲ ಕಡೆ ಬಂದು ಟೆಲಿ ಮನಸ್ದು ಒಂದು ಪೋಸ್ಟರ್ ಕೂಡ ಅಂಟಿಸ್ಬೇಕು ಅಂತ ಇದೆ. ಪ್ರಾಮಿನೆಂಟ್ ಪ್ಲೇಸಸ್ ಲೈಕ್ ವಾಶ್ರೂಮ್ಸ್, ಬಾತ್ರೂಮ್ಗಳಲ್ಲಿ. ಯಾಕೆ ಬಾತ್ರೂಮ್ಗಳಲ್ಲಿ ಅಂದ್ರೆ ಅಲ್ಲಿ ಒಂದು ಫ್ಯೂ ಮಿನಿಟ್ಸ್ ಸ್ಪೆಂಡ್ ಮಾಡ್ತಾರೆ, ಫ್ಯೂ ಸೆಕೆಂಡ್ಸ್ ಮಿನಿಟ್ಸ್ ಅಲ್ಲಿ ಪ್ರಾಮಿನೆಂಟ್ ಆಗಿ ಕಾಣಿಸ್ತಾ ಇರುತ್ತೆ. ನೋಟಿಸ್ ಬೋರ್ಡ್ಗಳಲ್ಲಿ 144 16 144 16 ಇಡೀ ಎಲ್ಲಾ ರಾಜ್ಯದಲ್ಲೂ ಇದೆ, ಇದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದೆ. ಎರಡು ಸೆಲ್ಸ್ ಇದೆ, ಒಂದು ನಿಮ್ಯಾನ್ ಸೆಲ್ ಒಂದು ಸೆಲ್ ಇದೆ, ಡಿಮ್ಯಾನ್ ಸೆಲ್ ಒಂದಿದೆ. ಈ ಟೆಲಿ ಮನಸ್ಸಿಗೆ ಏನಪ್ಪ ಅಂದ್ರೆ ಒಬ್ಬ ಮನುಷ್ಯರ ಜೊತೆ ಹೋಗಿ ಮಾತಾಡಿದ್ರೆ ಇನ್ನಲ್ಲಿ ಇವ್ರು ಶೇರ್ ಮಾಡ್ಬಿಡ್ತಾರೋ ಅಂತ ಒಂದು ಭಯ ಇರುತ್ತೆ ಕೆಲವು ಮಕ್ಕಳಿಗೆ. ಆದಷ್ಟು ಯಾವುದೇ ಕೌನ್ಸಿಲರ್ ಇರ್ಬೋದು, ಮನೋವೈದ್ಯರು ಇರಬಹುದು, ಗುಪ್ತವಾಗಿ ಇಟ್ಕೊಂಡಿರ್ತಾರೆ, ಕಾನ್ಫಿಡೆನ್ಶಿಯಾಲಿಟಿ ಕಾಪಾಡ್ತಾರೆ, ಯಾರದು ವಿಚಾರಗಳು ಇನ್ನೊಬ್ಬರಿಗೆ ಹೇಳೋದಿಲ್ಲ. ಬಟ್ ಆದರೂ ಕೆಲವು ಸಮಯ ಅವರಿಗೆ ಆತಂಕ ಇತ್ತು, ನನ್ನ ವಿಚಾರ ಬೇರೆಯವರಿಗೆ ಗೊತ್ತಾಗ್ಬಿಡತ್ತೆ ಅಂತ ಇತ್ತು ಅಂದ್ರೆ ಎನಿ ಟೈಮ್ 24/7 ಮಧ್ಯರಾತ್ರಿ ಆಗ್ಬೋದು, ಮಧ್ಯಾಹ್ನ ಆಗ್ಬೋದು, ರಜಾದಿನ ಆಗ್ಬಹುದು, ಹಬ್ಬದ ದಿನ ಆಗ್ಬೋದು, ಭಾನುವಾರ ಆಗ್ಬೋದು, ಕಾಲ್ ಮಾಡ್ಬೋದು. ಸೊ 144 16 ಅಲ್ಲಿ ನಿಮ್ಮ ನಂಬರ್ ಕೂಡ ಗೊತ್ತಾಗ, ಅದು IVRS ಸಿಸ್ಟಮ್ ಇಂದ ಹೋಗುತ್ತೆ. ಹಂಗಾಗಿ ಮೇಡಮ್ ನಾನು ಮಾಡಿದಾಗ ಅದು ಎಂಗೇಜ್ ಇದ್ರೆ ಏನ್ ಮಾಡೋದು, ಎಂಗೇಜ್ ಇತ್ತು ಅಂದ್ರೆ ಒಂದು ಫ್ಯೂ ಮಿನಿಟ್ಸ್ ಕಾಯ್ಬೇಕು ಇವ್ರದ್ದು, ಆಗ ಒಂದು ನಂಬರ್ ಬರುತ್ತೆ ನಿಮಗೆ, ನಾವು ಮರು ಕರೆ ಮಾಡಬಹುದಾ, ವಾಪಸ್ ಕರೆ ಮಾಡಬಹುದಾ. ಆಗ ಬಂದು ಅದನ್ನ ಪ್ರೆಸ್ ಮಾಡಿ ಅವರು ಕನ್ಸೆಂಟ್ ಕೊಟ್ರು ಅಂದ್ರೆ ವಾಪಸ್ ಕರೆ ಬರುತ್ತೆ ಅವ್ರಿಗೆ ಟೆಲಿಮನಸ್ಸಿಂದ. ಅರ್ಥ ಆಯ್ತಾ?
1: ಅದಾಗಿ ಅವ್ರನ್ನ ಸಂಪರ್ಕ ಮಾಡಬೇಕು ಅನ್ನೋದು ಒಂದು ವ್ಯವಸ್ಥೆ ಇದೆ.
0: ಹೌದು. ಸೊ ಅದು ಆಗ್ಲಿಲ್ಲ ನನಗೆ, ಬರೀ ವಾಯ್ಸ್ ಅಲ್ಲಿ ನನಗೆ ಸಮಾಧಾನ ಇಲ್ಲ ಅಂದ್ರೆ ವಿಡಿಯೋ ಕನ್ಸಲ್ಟೇಷನ್ ಇದೆ, ಅದಕ್ಕೂ ಇದೆ. ನನಗೆ ಆಸ್ಪತ್ರೆಗೆ ಹೋಗಕ್ಕೆ ಇಷ್ಟ ಇಲ್ಲ, ನನಗೆ ಪ್ರಿಸ್ಕ್ರಿಪ್ಷನ್ ಬೇಕು, ಮೆಡಿಸನ್ ಬೇಕು, ಇ ಪ್ರಿಸ್ಕ್ರಿಪ್ಷನ್, ಅದಕ್ಕೂ ಕೂಡ ಅನುಕೂಲ ಇದೆ. ಸೊ ಹಿಂಗಾಗಿ ಟೆಲಿ ಮನಸ್ಸಿಗೆ ಒಂದು ಕಾಲ್ ಮಾಡುವಂತಹ ಅನುವು ಮಾಡಿಕೊಡ್ಬೇಕು ಎಲ್ಲಾ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ಗೆ. ಇದೊಂದು ಮ್ಯಾಂಡೇಟ್ ಇದೆ, ಇದು ಸುಪ್ರೀಂ ಕೋರ್ಟ್ ಆರ್ಡರ್, ಪ್ರತಿಯೊಬ್ಬರು ಇವಾಗ ಫಾಲೋ ಮಾಡ್ತಿದ್ದಾರೆ. ಈವನ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟು, ಮೆಡಿಕಲ್ ಎಜುಕೇಷನ್ನು, ಪ್ಲಸ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು, ಪ್ರೈಮರಿ ಸೆಕೆಂಡ್ರಿ, ಎಲ್ಲ ಕಡೆಯಿಂದ ಇದೊಂದು ಸಂಚಲನ ಥರ ಮೂಡ್ತಾ ಇದೆ. ಮೊನ್ನೆ ಕೂಡ ನಾವು ಎಲ್ಲ ಭಾಗದ ಒಂದು ಟೀಚರ್ಸಿಗೆ, ಹೈಯರ್ ಎಜುಕೇಷನ್ ಟೀಚರ್ಸಿಗೆ ಒಂದು TOT ಮಾಡಿದ್ದೀವಿ ನಿಮ್ಯಾನ್ಸ್ ಅಲ್ಲಿ. ಮೋರ್ ದೆನ್ ಈಗ ಬೇರೆ ಬೇರೆ ಧಾರವಾಡ ಅಲ್ಲಿನೂ ಒಂದಾಯ್ತು, ಗುಲ್ಬರ್ಗಾ ಡಿವಿಷನ್ ಅಲ್ಲಿನೂ ಒಂದಾಯ್ತು. ಸೊ ಪ್ರತಿಯೊಬ್ಬರು ಟೀಚರ್ಸ್ಗೂ ಹೇಗೆ ಆತ್ಮಹತ್ಯೆ ಪ್ರವೃತ್ತಿ ಇರ್ಬೋದು, ಮಾನಸಿಕ ಸಮಸ್ಯೆಗಳನ್ನ ಇರಬಹುದು, ಮಕ್ಕಳಲ್ಲಿ ಹೇಗೆ ಬೇಗ ಗುರುತಿಸೋದು, ಒಂದ್ ಮಗು ಬೇಜಾರಾಗಿದ್ರೆ, ಅಳ್ತಾ ಇದ್ರೆ, ಆತಂಕದಲ್ಲಿದ್ರೆ, ಅಥವಾ ನಾನು ಹೇಳ್ದಂಗೆ ಇನ್ನೂ ತೀವ್ರವಾದ ಸಮಸ್ಯೆಗಳು, ಒಬ್ಬೊಬ್ಬರೆ ಮಾತಾಡೋದು, ನಗೋದು, ಅನುಮಾನ ಪ್ರವೃತ್ತಿ, ಮದ್ಯ ಮಾದಕ ವಸ್ತು ಸೇವನೆ, ನೀವು ನೋಡ್ದಂಗೆ ಈ ಮದ್ಯ ಮಾದಕ ವಸ್ತುಗಳು ದೊಡ್ಡ ಪಿಡುಗಾಗಿ ಮಾರ್ಪಾಡಾಗ್ತಾ ಇದೆ. ಸ್ಟಾರ್ಟಿಂಗ್ ಫ್ರಮ್ ತಂಬಾಕು, ಟೊಬ್ಯಾಕೋ, ಎಲ್ಲದರಿಂದ ಅದು ಗೇಟ್ವೇ ಡ್ರಗ್, ಇನ್ನು ಹಲವಾರು ಡ್ರಗ್ಸ್ ಇದೂ ದೊಡ್ಡ ಪ್ರಾಬ್ಲಮ್ ಆಗ್ತಿದೆ. ಮೊಬೈಲ್ ಅಡಿಕ್ಷನ್, ಪೋರ್ನ್ ಅಡಿಕ್ಷನ್, ಸೊ ಸಾಕಷ್ಟು ಸಮಸ್ಯೆಗಳಾಗ್ತಿದೆ. ಇದನ್ನೆಲ್ಲ ಹೇಗೆ ಬೇಗ ಗುರುತಿಸೋದು, ಸಮಸ್ಯೆಗೆ ಪರಿಹಾರ ಕೊಡೋದು, ಇದೆಲ್ಲಕ್ಕೂ ಕೂಡ ನಾವು ಟ್ರೈನಿಂಗ್ ಮಾಡ್ತಾ ಇದ್ದೀವಿ.
1: ಈ ಎಲ್ಲರಿಗೂ ಕೂಡ ಸುಲಭವಾಗಿ ಹೆಲ್ಪ್ ಲೈನ್ಗಳ ಮೂಲಕವಾಗಿ ತಲುಪ್ತೀವಿ ನಾವು ಅಂತ ಅನ್ನೋದು ಬಹಳ ಆಶಾದಾಯಕವಾದಂತ ವಿಚಾರ.
0: ಹೌದು,
1: ಯಾಕಂದ್ರೆ ನಮಗೆ ನಮ್ಮ ಮಾತನ್ನ ಕೇಳಕ್ಕೆ ಯಾರು ಇಲ್ಲ ಅಂತ ಅನ್ನೋ ಭಾವನೆ ಬರಬಾರದು. ಮನೆಯಲ್ಲಿ ಕೇಳಿಲ್ಲ ಅಂತಂದ್ರೆ ಸರ್ಕಾರದ ಒಂದು ವ್ಯವಸ್ಥೆ ಇದೆ, ಹೆಲ್ಪ್ ಲೈನ್ ಇದೆ, ಮತ್ತು ಆಪ್ತ ಸಮಾಲೋಚನೆ ನಾವು ಧೈರ್ಯವಾಗಿ ಅವರನ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡ್ತೀವಿ, ಖುದ್ದಾಗಿ ಮುಖಾಮುಖಿನೇ ನನ್ನ ಸಮಸ್ಯೆ ಹೇಳ್ಕೋಬೇಕಂದ್ರೆ ಅದು ಕೂಡ ಸಾಧ್ಯತೆ ಇದೆ. ಸಾಕಷ್ಟು ಮಾನಸಿಕ ರೋಗಗಳಿಗೆ ಚಿಕಿತ್ಸೆ ಕೊಡುವಂತವರು ಇದ್ದಾರೆ, ಆಪ್ತ ಸಮಾಲೋಚಕರಿದ್ದಾರೆ,
0: ಅದರಲ್ಲಿ 3-tier ಸಿಸ್ಟಮ್ ಇದೆ.
1: ವಿಶೇಷವಾಗಿ ತಾವು ಬಹಳ ವಿಶೇಷ ಹೇಳಿದ್ದೆ ಅಂದ್ರೆ ಶಿಕ್ಷಕರು ಆ ರೀತಿಯಾದಂತಹ ಒಂದು ಮನೋಭಾವ ಇಟ್ಕೊಂಡಿರ್ಬೇಕು, ಮಕ್ಕಳಿಗೆ ಬಹಳ ಮೃದುವಾಗಿ ಹೇಳುವಂತ ವಿಚಾರ ಶೈಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ, ಗದರಿಸೋದಾಗಲಿ ಅದನ್ನೆಲ್ಲ ಮಾಡಬಾರ್ದಾಗತ್ತೆ.
0: ಖಂಡಿತ.
1: ಯಾಕಂದ್ರೆ ಮನೆ ಅಂತಂದ್ಮೇಲೆ ಆ ಮನೆಯಲ್ಲಿ ಎಲ್ರಿಗೂ ಆ ಒಂದು ತಂತ್ರಗಳು ಗೊತ್ತಿರಲ್ಲ, ತಮ್ಮತ್ತರ
0: ಕಷ್ಟ ಅಂತಂದಾಗ ಅದನ್ನ ಕೇಳಿಸ್ಕೊಳ್ಳೋದು ಸಾಮಾನ್ಯ. ನಾನು ಈ ಟ್ರೈನಿಂಗ್ ಮಾಡುವಾಗ ನಾವು ಕೇಳ್ತೀವಿ, ಈಗ ಸಾಮಾನ್ಯ ನಿಮ್ ಮಗ ಅಥವಾ ಮಗಳು ಬಂದ್ಬಿಟ್ಟು ಅಮ್ಮ ಹಿಂಗಾಯ್ತು ಮನೆ ಶಾಲೆನಲ್ಲಿ ಯಾರೋ ಹೊಡೆದ್ಬಿಟ್ರು, ಯಾರೋ ಬೈದ್ಬಿಟ್ರು ಅಂದ್ರೆ ನೀವೇನ್ ಹೇಳ್ತೀರಾ, ಫಸ್ಟ್ ರಿಯಾಕ್ಷನ್ ಏನಿರುತ್ತೆ, ಬಿಡು ನೀನೇ ಇನ್ನೇನೋ ಮಾಡಿರ್ತೀಯ ಅದಕ್ಕೆ ಇನ್ ಹೇಳಕ್ಕೆ ಬಿಡಲ್ಲ. ಸೊ ಆ ತರ ಮಾಡಿದಿರಾ, ಯು ಹ್ಯಾವ್ ಟು ಕ್ರಿಯೇಟ್ ದಟ್ ಸೇಫ್ ಸ್ಪೇಸ್ ಅಂತ ಹೇಳ್ತೀವಿ. ಆ ಮಕ್ಕಳು ಏನೇ ತೊಂದರೆ ಇದ್ರೇನು ಬಂದು ಹೇಳ್ಕೊಳ್ಳೋ ಅಂತಹ ಒಂದು ಅನುವು ಮಾಡಿಕೊಡು.

0: ಈಗ ಮೇಡಮ್ ತಡೆ ಅಂತನೋ ವಿಚಾರ ಮಾಡಿದಾಗ ಗ್ರಾಮೀಣ ಭಾಗದಲ್ಲಿ ಅಥವಾ ಬೇರೆ ಕಡೆ ಅಲ್ಲಿವರೆಗೂ ತಲುಪಬೇಕಾಗತ್ತೆ ನಾವು, ಅದು ಸುಲಭವಾಗಿ
1: ಎಲ್ಲಾ ಜಿಲ್ಲೆಗಳಿಂದನೂ ಕರೆ ಬರ್ತಾ ಇದೆ ನಮ್ಗೆ. 2022 October 10 ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ದಿವಸ ಅದು ಲಾಂಚ್ ಆಗಿದ್ದು, ಹಂಗಾಗಿ ಎಲ್ಲಾ ಸ್ಟೇಟ್ ಅಲ್ಲಿ ಇದೆ. ಮೇಡಮ್ ನನಗೆ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಬರಲ್ಲ, ಕನ್ನಡದಲ್ಲಿ ಮಾತಾಡಬಹುದು, ತಮಿಳಲ್ಲಿ ಮಾತಾಡಬಹುದು, ತೆಲುಗುನಲ್ಲಿ ಮಾತಾಡಬಹುದು. ಸೊ 20 ಭಾಷೆನಲ್ಲಿದೆ ಇಡೀ ಇಂಡಿಯಾದಲ್ಲಿ. ಸೊ ಅವರು ಕರೆ ಮಾಡಬಹುದು. ಅದರಲ್ಲಿ 3 tier ಕೂಡ ಇದೆ. ಫಸ್ಟ್ ರೌಂಡ್ ಕೌನ್ಸಿಲರ್ಸ್ ಇರ್ತಾರೆ, ಅವರಿಗೆ ನಿಭಾಯಿಸಲಿಕ್ಕೆ ಯಾವ್ದಾದ್ರು ಕ್ಲಿಷ್ಟವಾದ ಸಮಸ್ಯೆ ಇತ್ತು ಅಂದ್ರೆ ಸೆಕೆಂಡ್ ರೌಂಡ್ ಸೀನಿಯರ್ ಕೌನ್ಸಿಲರ್ಸ್ ಇರ್ತಾರೆ. ನೆಕ್ಸ್ಟ್ ಮನೋವೈದ್ಯರು ಕೂಡ ಇರ್ತಾರೆ ಅದರಲ್ಲಿ. ಸೊ ಹೀಗಾಗಿ ಎಲ್ಲವೂ ಇದೆ. ಇಲ್ಲ ನನಗೆ ಬರೀ ಫೋನಲ್ಲಿ ಇಷ್ಟ ಇಲ್ಲ, ನಾನು ಹತ್ತಿರದಲ್ಲಿ ಇದ್ದೀನಿ, ಯಾವ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ನೀವು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೋದು. ತಾಲೂಕಾ ಆಸ್ಪತ್ರೆನಲ್ಲಿ ನಾವು ಮನೋಚೈತನ್ಯ ಅಂತ ಹೇಳ್ತೀವಿ, ಸೂಪರ್ ಟ್ಯೂಸ್ಡೇ ಕ್ಲಿನಿಕ್ಸ್ ಅಂತ. ಮಂಗಳವಾರ ಅಥವಾ ಶುಕ್ರವಾರ ಮನೋವೈದ್ಯರು ತಾಲೂಕಾ ಮಟ್ಟದ ಆಸ್ಪತ್ರೆಗೆ ಹೋಗ್ತಾರೆ, ಇಲ್ಲ ಜಿಲ್ಲಾಸ್ಪತ್ರೆಗೆ ಹೋಗ್ಬೋದು, ಇಲ್ಲ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿಗೆ ಹೋಗ್ಬೋದು. ಮನೋವೈದ್ಯರು ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ, ಸೋಷಿಯಲ್ ವರ್ಕರ್ಸ್ ಇರ್ತಾರೆ. ಸೊ ಎಲ್ಲ ಒಂದು ಸೌಲಭ್ಯನ ಪಡ್ಕೋಬಹುದು. ಉಚಿತ ಸಮಾಲೋಚನೆ, ಉಚಿತ ಚಿಕಿತ್ಸೆ ಸಿಗುತ್ತೆ.
0: ವಿಶ್ವ ಆತ್ಮಹತ್ಯೆ ತಡೆ ದಿನ ಅಂಗವಾಗಿ ತಾವು ಬಹಳಷ್ಟು ವಿಚಾರಗಳನ್ನ ಹೇಳಿದಿರಿ. ಕೇಳುವರಿಗೆ ಈ ವಿಷಯದ ಬಗ್ಗೆ ತುಂಬಾನೇ ತಿಳಿದಿದೆ ಅಂತ ಹೇಳಿ ಹೇಳ್ಬೋದು. ಈ ಸಂದರ್ಭದಲ್ಲಿ ಬಹುಶಃ ಆಪ್ತ ಸಮಾಲೋಚಕರ ಹತ್ರ ಹೋದ್ರೆ ಖಂಡಿತವಾಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಾರರು ಅಂತ ಹೇಳಬಹುದು. ನಾವು
1: ಜೀವನದಲ್ಲಿ ಸಮಸ್ಯೆಗಳು ತಾತ್ಕಾಲಿಕ,
0: ಹೌದು,
1: ಆದ್ರೆ ಅದು ಆತ್ಮಹತ್ಯೆಗೆ ಪರಿಹಾರ ಅಲ್ಲ.
0: ಹೇಳಿದ್ರಲ್ಲ ಬಹಳ ಮುಖ್ಯವಾದ ಪದ, ಹಠಾತ್ ಆಗಿ ಆಕ್ಷನ್ ಮಾಡಕ್
1: ಇಂಪಲ್ಸಿವ್ ಆಗಿ ಹೋಗಿ ಏನು ನೋಡಿ
0: ಸ್ವಲ್ಪ ಕಾದು ನೋಡಿದ್ರೆ ಗ್ಯಾರಂಟಿ ನಿಮಗೆ ಒಳ್ಳೇದೇ ಆಗುತ್ತೆ. ಸ್ವಲ್ಪ ತಾಳ್ಮೆ ಬೇಕಾಗತ್ತೆ, ಅದನ್ನ ಮಾಡಬೇಕು. ಬಹಳ ವಿವರವಾದಂತ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನೀಡಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
1: ಧನ್ಯವಾದ.
2: ಇದುವರೆಗೆ ವಿಶ್ವ ಆತ್ಮಹತ್ಯೆ ತಡೆ ದಿನದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಉಪನಿರ್ದೇಶಕರಾದ ರಜನಿ ಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಸಮಯ ಸರಿಯಾಗಿ 9:35:30 ಆಕಾಶವಾಣಿ ಬೆಂಗಳೂರು. ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ.

ಇಂದು ಕನ್ನಡ ಚಿತ್ರರಂಗ ಕಂಡಂತ ಪ್ರಮುಖ ನಟರಲ್ಲಿ ಒಬ್ಬರಾಗಿರುವ ರಮೇಶ್ ಅರವಿಂದ್ ಅವರ ಜನ್ಮದಿನ. ನಮ್ಮ ರಮೇಶ್ ಅರವಿಂದ್ ಅವರು ಹುಟ್ಟಿದ್ದು ಸೆಪ್ಟೆಂಬರ್ 10, 1964. ರಮೇಶ್ ಓದಿನಲ್ಲಿ ಅಪಾರವಾದ ಬುದ್ಧಿವಂತ. SSLC ಆತ 7ನೇ ರ್ಯಾಂಕ್ ಪಡೆದಿದ್ದರು. ಓದಿದ್ದು ಇಂಜಿನಿಯರಿಂಗ್. ಓದುವ ದಿನದಿಂದಲೂ ಅಭಿನಯದಲ್ಲಿ ಬಹಳವಾದ ಆಸಕ್ತಿ ಅವರಿಗಿತ್ತು. ಅವರು ಮೊದಲು ಬಂದಿದ್ದು ದೂರದರ್ಶನದ ಪರಿಚಯ ಕಾರ್ಯಕ್ರಮದಲ್ಲಿ ನಿರೂಪಕರಾಗಿ ಬಂದರು ಅವರು. ತದನಂತರ ಸುಂದರ ಸ್ವಪ್ನಗಳು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ರು ರಮೇಶ್ ಅರವಿಂದ್ ಅವರು.

0: ತಗೊಳ್ಳಿ ಅಣ್ಣ ಟೀ. ಇಎಂಐ ಬಾಡಿಗೆ ಹೇಗೆ ಮ್ಯಾನೇಜ್ ಮಾಡ್ಲಿ?
1: ಒಂದು ಐಡಿಯಾ ಇದೆ, ಒಳ್ಳೆ ಕಾಸು ಸಿಗುತ್ತೆ.
0: ಅದೇ ಹಾಗೆ
1: ನಿನ್ ಬ್ಯಾಂಕ್ ಡೀಟೇಲ್ಸ್ ಕೊಡು, ಕೆಲವರು ಹಣ ಕಳಿಸ್ತಾರೆ, ಅವ್ರು ಹೇಳಿದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡು, ಕಮಿಷನ್ ಸಿಗುತ್ತೆ.
0: ಅಷ್ಟು ಸುಲಭನ? ಹಾಗೆಲ್ಲ ಸುಲಭ ಇಲ್ಲ ಅಣ್ಣ, ಅದು ಮನಿ ಮ್ಯೂ. ಇನ್ಲೀಗಲ್ ಹಣ ತಿರುಗಿಸ್ತಾರೆ ಬೇರೆ ಜನರ ಅಕೌಂಟ್ ನಿಂದ, ದೊಡ್ಡ ಅಪರಾಧ, ಜೈಲು ಆಗಬಹುದು.
2: ಬೇಡಪ್ಪ ಬೇಡ.
3: ನಿಮ್ಮ ಬ್ಯಾಂಕ್ ಖಾತೆಯನ್ನು ಸುರಕ್ಷಿತವಾಗಿರಿಸಿ, ಬೇರೆ ಯಾರಿಗೂ ಬಳಸಲು ಕೊಡಬೇಡಿ. ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಸುಂದರ ಸ್ವಪ್ನಗಳು ಚಿತ್ರದ ಮೂಲಕ ಚಿತ್ರರಂಗವನ್ನು ಪ್ರವೇಶ

ಆದೇಶ ಮಾಡಿದಂಥ ರಮೇಶ್ ಅರವಿಂದ್ ಅವರು ಇಂದು ನಟ, ನಿರ್ದೇಶಕ, ಕಥೆಗಾರ, ನಿರ್ಮಾಪಕ, ಕಿರುತೆರೆಯಲ್ಲಿ ಜನ ಮೆಚ್ಚಿರುವ ಕಾರ್ಯಕ್ರಮಗಳ ನಿರ್ವಾಹಕ, ಹೀಗೆ ವಿಭಿನ್ನ ನೆಲೆಗಳ ಸಾಮರ್ಥ್ಯಶಾಲಿ ರಮೇಶ್ ಅರವಿಂದ್ ಅವರು. ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಅವರು ತಮ್ಮ ಪ್ರತಿಭೆಯನ್ನು ಮೆರೆದು ಎಲ್ಲೆಡೆ ಪ್ರಶಸ್ತಿ ಗೌರವಗಳಿಗೆ ಭಾಜನರಾಗಿದ್ದಾರೆ. ಇವೆಲ್ಲಕ್ಕೂ ಮಿಗಿಲಾಗಿ ಮಿಸ್ಟರ್ ನೈಸ್ ಎಂಬ ಬಿರುದಿನೊಂದಿಗೆ ಕನ್ನಡಿಗರು ಸಜ್ಜನರು ಎಂದು ತಮ್ಮ ಪ್ರವೃತ್ತಿಯಿಂದ ಹೋದಡೆಯೆಲ್ಲ ಬಿಂಬಿಸುತ್ತಾ ಬಂದಿದ್ದಾರೆ ರಮೇಶ್ ಅರವಿಂದ್ ಅವರು. ಅಮೆರಿಕ ಅಮೆರಿಕ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ಸಂಗೀತ ಕಟ್ಟಿ ಹಾಡಿರುವ ಗೀತೆ, ನಾಗದಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಮನೋಮೂರ್ತಿ.

ಅಮೆರಿಕ ಅಮೆರಿಕ ಅಮೃತ ವರ್ಷಿಣಿ ಹೂಮಳೆ ನಮ್ಮೂರ ಮಂದಾರ ಹೂವೆ ರಾಮ ಬಾಮ ಶ್ಯಾಮ ಆಪ್ತ ಮಿತ್ರ ಶಿವಾಜಿ ಸೂರತ್ಕಲ್ ಸೇರಿದಂತೆ ಅನೇಕ ಚಿತ್ರಗಳ ಮೂಲಕ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದ ಸ್ಥಾನವನ್ನು ಪಡೆದಿದ್ದಾರೆ. ಅವರ ನಟನೆಯ ವಿಶೇಷತೆ ಎಂದರೆ ಪ್ರೇಮ, ಹಾಸ್ಯ, ಭಾವುಕತೆ, ಗಂಭೀರತೆ ಯಾವ ಪಾತ್ರವಾದರೂ ಸೈ ಅವರು ಸಹಜವಾಗಿ ಜೀವಿಸುವ ಸಾಮರ್ಥ್ಯವುಳ್ಳವರಾಗಿದ್ದಾರೆ. ನಿರ್ದೇಶಕರಾಗಿಯೂ ಸಹ ರಮೇಶ್ ಅರವಿಂದ್ ಅವರು ರಾಮ ಶ್ಯಾಮ ಭಾಮ, ಸತ್ಯವಾನ್ ಸಾವಿತ್ರಿ, ಸುಂದರಾಂಗ ಜಾಣ ಸೇರಿದಂತೆ 100ಕ್ಕೂ ಹೆಚ್ಚು ಚಿತ್ರಗಳನ್ನು ಅವರು ನಿರ್ದೇಶನ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಗೂ ಸಹ ಪಾತ್ರರಾಗಿದ್ದಾರೆ ರಮೇಶ್ ಅರವಿಂದ್ ಅವರು. ನಮ್ಮೂರ ಮಂದಾರ ಹೂವೆ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಹಾಡಿರುವ ಗೀತೆ, ಎಂ ಎಸ್ ಪಾಟೀಲ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಇಳೆಯ ರಾಜಾ.

ಕನ್ನಡ ಚಿತ್ರರಂಗದ ಮೇರು ನಟರಲ್ಲಿ ಒಬ್ಬರಾದಂಥ ರಮೇಶ್ ಅರವಿಂದ್ ಅವರು ಬೆಳ್ಳಿತೆರೆಯ ಭಾವನೆಗಳಿಗೆ ಬಣ್ಣ ತುಂಬಿದಂಥ ಕಲಾವಿದರು, ಪಾತ್ರಗಳಿಗೆ ಜೀವ ತುಂಬಿದ ಅಭಿನಯ ಚತುರ, ನಗುವಿನ ಹಿಂದೆ ಜೀವನದ ಸತ್ಯವನ್ನು ಹೇಳಬಲ್ಲಂತಹ ಚಿಂತಕ, ಮಾತಿನ ಮೂಲಕ ಮನಸ್ಸುಗಳನ್ನು ಗೆಲ್ಲಬಲ್ಲಂಥ ಅದ್ಭುತ ವಾಗ್ಮಿ ಅವರು ನಮ್ಮ ರಮೇಶ್ ಅರವಿಂದ್ ಅವರು. ನಟನಾಗಿ, ನಿರ್ದೇಶಕರಾಗಿ, ಬರಹಗಾರರಾಗಿ, ನಿರೂಪಕರಾಗಿ, ಪ್ರೇರಣಾದಾಯಕ ವಾಗ್ಮಿಯಾಗಿ ತಮ್ಮ ಪ್ರತಿಭೆಯನ್ನು ಮೆರೆಯುತ್ತಿರುವವರು. ಬಹಳ ಬಹುಮುಖ ಪ್ರತಿಭೆಯ ಸರಳತೆಯ ಸೌಂದರ್ಯವನ್ನು ಹೊತ್ತಿರುವಂಥ ಕನ್ನಡ ಚಿತ್ರರಂಗದ ಹೆಮ್ಮೆಯ ಕಲಾವಿದರಲ್ಲಿ ಒಬ್ಬರು ರಮೇಶ್ ಅರವಿಂದ್ ಅವರು. ಆಪ್ತ ಮಿತ್ರ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಚಿತ್ರ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಗುರು ಕಿರಣ್.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبان ہند پروگرام تو خبری تھی نیوز آن اے آر ایپ پہ دستیاب
3: آکاشوانی انیت تمل نکلچوں نیوز آن اے آر ایپل کھڑکوں

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಮನೋಜ್ಞ ಅಭಿನಯದ ಮೂಲಕ ಮನೆ ಮಾತಾದಂಥ ರಮೇಶ್ ಅರವಿಂದ್ ಅವರನ್ನು ತಮಿಳು ಚಿತ್ರರಂಗ ಕೈಬೀಸಿ ಕರೆಯಿತು. ಮನತಿಲ್ ಒರತಿ ವೆಂಡುಂ, ಪೆಣ್ಮಣಿ ಅಂಡ್ ಕಣ್ಮಣಿ, ಕೆಳದಿ ಕಣ್ಮಣಿ ರಮೇಶರನ್ನು ಉತ್ತಮ ಕಲಾವಿದರ ಸಾಲಿನಲ್ಲಿ ಪ್ರತಿಷ್ಠಾಪನೆ ಮಾಡಿತು ತಮಿಳು ಚಿತ್ರರಂಗ. ತೆಲುಗಿನ ಲಿಟಲ್ ಸೋಲ್ಜರ್ಸ್ ಚಿತ್ರ ಅವರಿಗೆ ಆಂಧ್ರಪ್ರದೇಶದ ಚಿತ್ರರಂಗದ ಶ್ರೇಷ್ಠ ನಟ ಪ್ರಶಸ್ತಿಯನ್ನು ಸಹ ತಂದುಕೊಟ್ಟಿತು. 1997-98 ವರ್ಷದಲ್ಲಿ ರಮೇಶ್ ಕನ್ನಡ ಚಿತ್ರರಂಗದಲ್ಲಿ ಹೊಸ ಭಾಷೆಯನ್ನೇ ಬರೆದರು. ಅವರ 6-7 ಚಿತ್ರಗಳು ಈ ಅವಧಿಯಲ್ಲಿ ಭರ್ಜರಿ ಜಯ ಸಾಧಿಸುವುದರ ಜೊತೆಗೆ ಅವರ ಪ್ರತಿಭೆಯ ವಿವಿಧ ಮಜಲುಗಳನ್ನು ಚಿತ್ರರಂಗಕ್ಕೆ ತೋರಿಸಿಕೊಟ್ಟಿತು. ಅಮೆರಿಕ ಚಿತ್ರದ ಸುಂದರ ಯಶಸ್ಸಿನ ಹಿನ್ನೆಲೆಯಲ್ಲಿ ಅವರು ಸ್ವತಃ ಚಿತ್ರಕಥೆ ರಚಿಸಿದಂಥ ಹೂಮಳೆ ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿಯನ್ನು ಗಳಿಸಿತು. ಈ 2 ಚಿತ್ರಗಳ ನಿರ್ದೇಶಕರಾಗಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೆ ಅಮೃತಧಾರೆ ಚಿತ್ರದ ಕಥೆಗೂ ಸಹ ರಮೇಶ್ ಅವರು ಸಹ ನಿರ್ದೇಶನ ಮಾಡಿ ಸಹಯೋಗ ನೀಡಿದ್ದರು.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ರಮೇಶ್ ಅರವಿಂದ್ ಅವರ ಅಮೆರಿಕ ಅಮೆರಿಕ, ಹೂಮಳೆ, ಉಲ್ಟಾಪಲ್ಟಾ ಚಿತ್ರಗಳ ವೈವಿಧ್ಯಗಳು ರಮೇಶ್ ಅವರು ಗಂಭೀರ ಮತ್ತು ಹಾಸ್ಯ ಪಾತ್ರಗಳೆರಡನ್ನು ಲೀಲಾಜಾಲವಾಗಿ ನಿರ್ವಹಿಸಲು ಸಾಮರ್ಥ್ಯರು ಎಂಬುದನ್ನು ತೋರಿಸಿಕೊಟ್ಟಿತು. ನಂಬೂರ ಮಂದಾರ ಹೂವೆ, ಅಮೃತ ವರ್ಷಿಣಿ, ಸಂಭ್ರಮ, ಚಂದ್ರಮುಖಿ, ಪ್ರಾಣಸುಖಿ, ಅನುರಾಗ ಸಂಗಮ, ಓ ಮಲ್ಲಿಗೆ, ಮುಂಗಾರಿನ ಮಿಂಚು, ಕ್ರೇಜಿ ಕುಟುಂಬ ಮುಂತಾದ ಚಿತ್ರಗಳು ರಮೇಶ್ ಅರವಿಂದರ ವಿವಿಧ ರೀತಿಯ ಪ್ರತಿಭೆಗಳನ್ನು ಜಗತ್ತಿಗೆ ತೋರಿಸಿತು. ಹಾಸ್ಯ ಪ್ರಧಾನ ತ್ರಿವಳಿ ಚಿತ್ರಗಳಾದಂತಹ ಕುರಿಗಳು ಸಾರ್ ಕುರಿಗಳು, ಕೋತಿಗಳು ಸಾರ್ ಕೋತಿಗಳು ಮತ್ತು ಕತ್ತೆಗಳು ಸಾರ್ ಕತ್ತೆಗಳು ಪಡೆದಂಥ ಯಶಸ್ಸು ರಮೇಶ್ ಅವರು ಹಾಸ್ಯ ಪಾತ್ರಗಳಲ್ಲಿ ಎಷ್ಟು ಸಮರ್ಥರು ಎಂಬುದನ್ನು ತೋರಿಸಿಕೊಟ್ಟಿತು ಚಿತ್ರರಂಗಕ್ಕೆ. ಚಂದ್ರಮುಖಿ ಪ್ರಾಣಸಖಿ ಚಿತ್ರಕ್ಕಾಗಿ ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಕೆ

ಒಂದು ರೀತಿಯಲ್ಲಿ ರಮೇಶ್ ಅರವಿಂದ್ ಅವರು ಇಮೇಜು ಮೀರಿದ ನಟ. ಅವರು ಅಷ್ಟೊಂದು ಚಿತ್ರಗಳಲ್ಲಿ ನಾಯಕಿಯನ್ನ ಮತ್ತೊಬ್ಬ ಹೀರೋಗೆ ಬಿಟ್ಟುಕೊಟ್ಟ ಅಂತ ಪಾತ್ರವಿರಲಿ, ಹಾಸ್ಯ ಪಾತ್ರವಿರಲಿ, ಅಮೃತ ವರ್ಷಿಣಿಯಲ್ಲಿರುವಂತಹ ಸಂವೇದನಾಶೀಲ ಖಳ ಪಾತ್ರವಿರಲಿ, ವಿಷ್ಣು ಸೇನೆ ಚಿತ್ರದಿಂದ ಒಬ್ಬ ಸಣ್ಣ ಪೇದೆಯ ಪಾತ್ರ ಇರಲಿ, ಯಾವುದೂ ಅವರನ್ನು ಪ್ರೇಕ್ಷಕನ ದೃಷ್ಟಿಯಲ್ಲಿ ಬ್ರಾಂಡ್ ಮಾಡಿಲ್ಲ. ಇಂತಹ ನಿಲುಮೆ ಯಾವುದೇ ಕಲಾವಿದನಿಗೂ ಸುಲಭವಾಗಿ ದಕ್ಕುದಂಥದ್ದಲ್ಲ. ಅಂದ ಹಾಗೆ ರಮೇಶ್ ಅವರಿಗೂ ಈ ಯಶಸ್ಸು ಸುಲಭವಾಗಿ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬಂದದ್ದಲ್ಲ. ಸಿನಿಮಾ ಬದುಕಿನ ಅಸಂಖ್ಯಾತ ಸೋಲು ಗೆಲುವುಗಳ ನಡುವೆ ಅಪರೂಪವಾಗಿ ಕಾಣುವ ಕೆಲವೊಂದು ಅಣಿಮುತ್ತುಗಳನ್ನು ತಾಳ್ಮೆ, ದೃಢತೆ, ಶ್ರದ್ಧೆ ಮತ್ತು ಸಕಾರಾತ್ಮಕ ಮನೋಭಾವಗಳಿಂದ ಒಂದೊಂದಾಗಿ ಅವರು ಪೋಣಿಸಿಕೊಂಡು ಬೆಳೆದವರು ರಮೇಶ್ ಅರವಿಂದ್ ಅವರು. ಮಹಾಶರಣ ಹರಳಯ್ಯ ಚಿತ್ರದಲ್ಲಿ ರಮೇಶ್ ಬಸವಣ್ಣನವರ ಪಾತ್ರವನ್ನು ನಿರ್ವಹಿಸಿ ಜನರ ಮೆಚ್ಚುಗೆಯನ್ನು ಪಡೆದಂತವರು. ಓ ಮಲ್ಲಿಗೆ ಚಿತ್ರಕ್ಕಾಗಿ ರಮೇಶ್ ಚಂದ್ರ ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್.

ರಮೇಶ್ ಅರವಿಂದ್ ಅವರಿಗೆ ಏನಾದರೂ ಹೊಸತನ್ನ ಸಾಧಿಸಬೇಕೆಂಬ ಮನೋಭಾವ ಸದಾ ಅವರಲ್ಲಿ ಇರುತ್ತೆ. ನಟನೆ, ಚಿತ್ರಕಥೆಗಳ ನಿರ್ವಹಣೆಯ ನಂತರದಲ್ಲಿ ಅವರು ನಿರ್ದೇಶನ ಕೇಳಿದರು. ರಾಮ ಶ್ಯಾಮ ಭಾಮ ಚಿತ್ರದಲ್ಲಿ ಕಮಲಹಾಸನ್ ಅವರನ್ನು ಕರೆತಂದು ನಿರ್ದೇಶನ ಮಾಡಿದಂದಲ್ಲೇ ಅಲ್ಲದೆ ಎಲ್ಲರೂ ಮೆಚ್ಚುವಂತೆ ಆ ಚಿತ್ರಕ್ಕೆ ಅಪಾರವಾದ ಯಶಸ್ಸನ್ನು ತಂದುಕೊಟ್ರು. ಆ ಚಿತ್ರದ ಮೂಲ ಅವತರಣಿಕೆಯ ನಿರ್ದೇಶಕರಾದ ಸ್ವಯಂ ಕೆ ಬಾಲಚಂದರ್ ಅವರೇ ತಮ್ಮ ಶಿಷ್ಯನ ಈ ಕೈಚಳಕ ನೋಡಿ ಆನಂದ ಬಾಷ್ಪವನ್ನು ಸುರಿಸಿದ್ರಂತೆ. ಇನ್ನು ಸತ್ಯವಾನ್ ಸಾವಿತ್ರಿ, ವೆಂಕಟ ಇನ್ ಸಂಕಟ ಚಿತ್ರಗಳು ಅಪಾರ ಯಶಸ್ಸನ್ನು ಗಳಿಸಿದರೆ ಆಕ್ಸಿಡೆಂಟ್ ಚಿತ್ರ ರಮೇಶ್ ಅವರಿಗೆ ಕಲಾತ್ಮಕ ಚಿತ್ರ ನಿರ್ದೇಶನದ ಪ್ರತಿಭೆಯನ್ನು ರಮೇಶ್ ಅವರಿಗೆ ಇತ್ತು ಇದೆ ಅಂತ ಇಡೀ ಚಿತ್ರರಂಗ ಜೊತೆಗೆ ಮಾಧ್ಯಮವೇ ಮೆಚ್ಚಿಕೊಳ್ಳುವಂತೆ ಮಾಡಿದರು. ನಮ್ಮಣ್ಣ ಡಾನ್ ಕೂಡ ಪ್ರೇಕ್ಷಕ ಮಾಧ್ಯಮಗಳೆರಡೂ ಸಹ ಮೆಚ್ಚುಗೆಯನ್ನು ಪಡೆದಂಥ ಚಿತ್ರ ಅದಾಗಿತ್ತು. ಬೆಳ್ಳಿ ಮೋಡಗಳು ಚಿತ್ರಕ್ಕಾಗಿ ಮನೋ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಕೆವಿ ರಾಜು ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್.

ರಮೇಶ್ ಅರವಿಂದ್ ಅವರು ಕನಸುಗಾರ. ಅವರು ಯಾವಾಗಲೂ ಮುಂದಿನ ದಿನಕ್ಕೆ ತಯಾರು. ಹಲವು ಚಿತ್ರಗಳಲ್ಲಿ ಅಭಿನಯ ವಿಶಿಷ್ಟವಾದದ್ದನ್ನು ಕಂಡರೆ ನಿರ್ಮಾಣ ನಿರ್ದೇಶನ, ಹೀಗೆ ಅವರದ್ದು ನಿರಂತರ ಕ್ರಿಯಾಶೀಲವಾದ ಮನಸ್ಸು. ರಮೇಶ್ ಅರವಿಂದ್ ಅವರು ಮುಂದೆಯೂ ಕೂಡ ಉತ್ತಮ ಪ್ರಯತ್ನಗಳನ್ನು ಮಾಡುತ್ತಾರೆ, ಜೊತೆಗೆ ಅದರಲ್ಲಿ ಯಶಸ್ವಿಯೂ ಕೂಡ ಆಗುತ್ತಾರೆ ಎಂಬುದು ನಮ್ಮ ಎಲ್ಲ ಕನ್ನಡಿಗರು ವಿಶ್ವಾಸದಿಂದ ಹೇಳುವಂಥ ಮಾತು. ಯಾಕೆಂದರೆ ನಾವು ಅನೇಕ ಹೊಸ ಹೊಸ ಪ್ರಯತ್ನಗಳನ್ನು ಅವರ ಪ್ರಯತ್ನಗಳನ್ನು ನೋಡ್ತಾ

ಅಮೃತ ವರ್ಷಿಣಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಹಾಡಿದ್ದ ಈ ಗೀತೆಯೊಂದಿಗೆ ಇಂದಿನ ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಮುಗಿಯಿತು. ಗಾನಗಂಗೆ ಇದುವರೆಗೆ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು, ಸಮಯ 10:30:40. ಸುನೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು.

ಪರ್ದೇಸ್ ಚಿತ್ರಕ್ಕಾಗಿ ಶಂಕರ್ ಮಹದೇವನ್, ಹೇಮಾ ಸರ್ದೇಸಾಯಿ ಮತ್ತು ಸೋನು ನಿಗಮ್ ಹಾಡಿರುವ ಗೀತೆ. ಆನಂದ್ ಬಕ್ಷಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ನದೀಮ್ ಶ್ರವಣ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಲತಾ ಮಂಗೇಶ್ಕರ್, ಉದಿತ್ ನಾರಾಯಣ್ ಮತ್ತು ಸಂಗಡಿಗರು ಹಾಡಿದ್ದಂಥ ಹಮ್ ಆಪ್ಕೆ ಹೇ ಕೌನ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ರವೀಂದ್ರ ರಾವಲ್ ಅವರ ಸಾಹಿತ್ಯ, ರಾಮ್ ಲಕ್ಷ್ಮಣ್ ಅವರಿಂದ ರಾಗ ಸಂಯೋಜನೆ ಈ ಗೀತೆಗಿತ್ತು. ಇನ್ನೀಗ ಕೇಳಿ ರಾಜಾ ಹಿಂದೂಸ್ತಾನಿ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಅಲ್ಕಾ ಯಜ್ಞಿಕ್ ಅವರು ಹಾಡಿರುವಂಥ ಗೀತೆ. ಸಮೀರ್ ಅವರ ಗೀತೆಗೆ ಸ್ವರಕಲ್ಪನೆ ನದೀಮ್ ಶ್ರವಣ್.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಬಿಳಿ ಹೆಂಡತಿ ಚಿತ್ರಕ್ಕಾಗಿ ಕಸ್ತೂರಿ ಶಂಕರ್ ಮತ್ತು ವಾಣಿ ಜಯರಾಮ್ ಹಾಡಿರುವ ಗೀತೆ, ವಿಜಯ ನಾರಸಿಂಹ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.
1: ರಂಗೇನ ಹಳ್ಳಿಯಾಗೆ
2: ಹಳ್ಳಿ ಅಲ್ಲಮ್ಮ ಹಳ್ಳಿ ಹಳ್ಳಿ

ಮಯೂರ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಶಿವದೇಶಂಕರ್ ಅವರ ಸಾಹಿತ್ಯ ಸಂಗೀತ ಜಿ ಕೆ ವೆಂಕಟೇಶ್.

ಭಕ್ತ ಸೀರಿಯಾಳ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ಟಿಜಿ ಲಿಂಗಪ್ಪ.

ಬೆಳವಲದ ಮಡಿಲಲ್ಲಿ ಚಿತ್ರದ ಗೀತೆ, ಗಾಯಕರು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಗೀತಾಪ್ರಿಯವರ ಸಾಹಿತ್ಯ, ಸ್ವರಕಲ್ಪನೆ ರಾಜನ್ ನಾಗೇಂದ್ರ.

ತಬ್ಬಲಿಯು ನೀನಾದೆ ಮಗನೇ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್, ಬಿಕೆ ಸುಮಿತ್ರ ಮತ್ತು ವಿದ್ಯಾರಾಣಿ ಹಾಡಿರುವ ಗೀತೆ. ಸಾಂಪ್ರದಾಯಿಕ ಗೀತೆಯನ್ನು ಚಿತ್ರಸಂಖ್ಯೆಗೆ ಅಳವಡಿಸಿದ್ದಾರೆ ಭಾಸ್ಕರ್ ಚಂದಾವರ್ಕರ್.

ಕೊಡುವೆನು ಕೊಡುವೆನೆನುತ ಚಂದ ದೀತಾ ಬರುತ್ತಿರಿ. ಎಂದೆನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ

ನಾನಿನ ಬಿಡಲರೆ ಚಿತ್ರದಿಂದ ಇದಾಗಿದ್ದೇನ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಸ್ವರದಲ್ಲಿ. ಪಿಬಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಇಂದು ಮತಿ ಇವರ ಸ್ವರದಲ್ಲಿ ಮೂಡಿಬರ್ತಾ ಇದೆ ಭಾಗ್ಯವಂತರು ಚಿತ್ರದ ಹಾಡು.

ನಾರದ ವಿಜಯ ಚಿತ್ರದಿಂದ ಇದಾಗಿದ್ದೇನ ಕೇಳಿದ್ರಿ. ಕೆಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಅವರ ಕಂಠದಲ್ಲಿ. ವಾಣಿ ಜಯರಾಮ್ ಹಾಡಿರುವ ಮುನಿಯನ ಮಾದರಿ ಚಿತ್ರದಲ್ಲಿ.

ಸವಿನೆನಪು ಇದುವರೆಗೂ ಕೇಳ್ತಾ ಇದ್ರಿ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಈ ತಿಂಗಳ 25ರಿಂದ 28ನೇ ತಾರೀಖಿನವರೆಗೆ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ರೈತ ಜಾತ್ರೆ ಕೃಷಿ ಮೇಳ ನಡೆಯಲಿದೆ. ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಎನ್ಬಿ ಪ್ರಕಾಶ್ ತಿಳಿಸಿದ್ದಾರೆ. ಕೃಷಿ ಮೇಳಕ್ಕೆ 4 ದಿನಗಳವರೆಗೆ ಭೇಟಿ ನೀಡುವ ಲಕ್ಷಾಂತರ ರೈತರು ಹಾಗೂ ಜನರ ಅನುಕೂಲಕ್ಕಾಗಿ ವಸ್ತು ಪ್ರದರ್ಶನ ತಾಣಗಳ ಮಾರ್ಗನಕ್ಷೆ ರೂಪಿಸಲಾಗುತ್ತಿದೆ ಎಂದರು. ಬರ ಸಮೀಕ್ಷೆಯಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಅನ್ಯಾಯವಾಗಿದ್ದು ಗಮನಿಸಿ ಸರಿಪಡಿಸುವಂತೆ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿದ್ದಾಗಿ ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಗದಗ್ನಲ್ಲಿ ತಿಳಿಸಿದ್ದಾರೆ. ಬರ ಘೋಷಣೆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳ ಹಲವು ತಾಲೂಕುಗಳನ್ನು ಕಡೆಗಣಿಸಲಾಗಿದೆ ಎಂದು ಅವರು ಹೇಳಿದರು. 4,896 ದೂರುಗಳು ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗಕ್ಕೆ ಸಲ್ಲಿಕೆಯಾಗಿದ್ದು ಪರಿಹಾರ ಕಲ್ಪಿಸಲು ವಿವಿಧ ಇಲಾಖೆಗಳ ರಾಜ್ಯಮಟ್ಟದ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದಾಗಿ ಆಯೋಗದ ಅಧ್ಯಕ್ಷ ಡಾ ಎಲ್ ಮೂರ್ತಿ ಹಾಸನದಲ್ಲಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಹೊಯ್ಸಳ ಸಭಾಂಗಣದಲ್ಲಿ ಸಭೆ ನಡೆಸಿ ಈಗಾಗಲೇ 20 ಜಿಲ್ಲೆಗಳಲ್ಲಿ ತಾವು ಸಭೆ ನಡೆಸಿ ಮಾಹಿತಿ ಪಡೆದಿದ್ದಾಗಿ ನುಡಿದರು. ಜೀವನದಾಚೆಗಿನ ದೃಷ್ಟಿಕೋನ ಅಂತಿಮ ಪರಂಪರೆ ಎಂಬ ಧ್ಯೇಯದೊಂದಿಗೆ 41ನೇ ರಾಷ್ಟೀಯ ನೇತ್ರದಾನ ಪಾಕ್ಷಿಕ ಹಲವು ಜನಜಾಗೃತಿ ಕಾರ್ಯಕ್ರಮಗಳೊಂದಿಗೆ ಸಮಾರೋಪಗೊಂಡಿತು. ಧಾರವಾಡದ ಸತ್ತೂರಿನ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ನೇತ್ರ ತಜ್ಞೆ ಡಾ ರೂಪಾ ರೋಖಡೆ ನೇತ್ರದಾನದ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮ್ಮ ದೇಶದಲ್ಲಿ ಲಕ್ಷಾಂತರ ಜನರು, ಅದರಲ್ಲೂ ಮುಖ್ಯವಾಗಿ ಚಿಕ್ಕ ಮಕ್ಕಳು ಮತ್ತು ಯುವಕರು ಕಣ್ಣಿನ ಕಪ್ಪುಗುಡ್ಡೆಯ ಸಮಸ್ಯೆಯಿಂದಾಗಿ ಕತ್ತಲೆಯಲ್ಲಿ ಬದುಕುತ್ತಿದ್ದಾರೆ. ಇವರಿಗೆ ಮರಳಿ ದೃಷ್ಟಿ ನೀಡುವ ಏಕೈಕ ಮಾರ್ಗ ನೇತ್ರದಾನ. ನೇತ್ರದಾನದ ಬಗ್ಗೆ ಕೆಲವರಲ್ಲಿ ಇಂದಿಗೂ ಅನಗತ್ಯ ಭಯ ಮತ್ತು ಸಂಶಯಗಳಿವೆ. ನೇತ್ರದಾನವನ್ನು ಒಬ್ಬ ವ್ಯಕ್ತಿಯ ಮರಣದ ನಂತರವೇ ಮಾಡಲಾಗುತ್ತದೆ. ವ್ಯಕ್ತಿ ತೀರಿಕೊಂಡ 6 ಗಂಟೆಗಳ ಒಳಗಡೆ ಹತ್ತಿರದ ಐ ಬ್ಯಾಂಕ್ ಅನ್ನು ಸಂಪರ್ಕಿಸಬೇಕು. ಈ ಪ್ರಕ್ರಿಯೆಯಿಂದ ಮುಖದ ಆಕಾರದಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಮಧುಮೇಹ, ರಕ್ತದೊತ್ತಡ ಇರುವವರು ಅಥವಾ ಕನ್ನಡಕ ಧರಿಸುವವರು ಕೂಡ ನೇತ್ರದಾನ ಮಾಡಬಹುದು. ಒಬ್ಬರ ನೇತ್ರದಾನ 3-4 ಜನರ ಬಾಳಿಗೆ ಬೆಳಕಾಗಬಲ್ಲದು. ನೇತ್ರದಾನದ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಧಾರವಾಡದ ನಮ್ಮ ಎಸ್ಡಿಎಂ ಐ ಬ್ಯಾಂಕ್ ಅನ್ನು ಸಂಪರ್ಕಿಸಿ. ಮಣ್ಣಾಗುವ ಮುನ್ನ ಇನ್ನೊಬ್ಬರಿಗೆ ಕಣ್ಣಾಗೋಣ.
0: ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಉಚಿತ ತರಬೇತಿ ನೀಡುವ ಮುಖ್ಯಮಂತ್ರಿ ವಿದ್ಯಾರ್ಥಿ ಸಹಾಯಹಸ್ತ ಯೋಜನೆಯ ಅರ್ಜಿ ಸಲ್ಲಿಕೆ ಪೋರ್ಟಲ್ಗೆ ಉನ್ನತ ಶಿಕ್ಷಣ ಖಾತೆ ಸಚಿವ ಬಸವರಾಜ ರಾಯರೆಡ್ಡಿ ಚಾಲನೆ ನೀಡಿದ್ದಾರೆ. ಬೆಂಗಳೂರಿನ ಉನ್ನತ ಶಿಕ್ಷಣ ಪರಿಷತ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವರು ಮಾತನಾಡಿ, 9 ಕೋಟಿ ರೂಪಾಯಿ ವೆಚ್ಚದಲ್ಲಿ 90,000 ವಿದ್ಯಾರ್ಥಿಗಳಿಗೆ 3 ತಿಂಗಳ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ ಎಂದರು. ರಾಜ್ಯದ ವಿವಿಧ 172 ನಗರ ಹಾಗೂ ಪಟ್ಟಣಗಳಲ್ಲಿ ವರ್ತುಳ ರಸ್ತೆ ನಿರ್ಮಾಣ, ರಾಜಧಾನಿ ಬೆಂಗಳೂರಿನಲ್ಲಿ ಕೃತಕ ಬುದ್ಧಿಮತ್ತೆ ಹಬ್ ಸ್ಥಾಪಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ. ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸಭೆಯ ಬಳಿಕ ಮಾಹಿತಿ ನೀಡಿ,

0: ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪಿಸಲು ರಾಜ್ಯ ಸರ್ಕಾರ ಯೋಜಿಸಿದೆ. ಪೂರಕವಾಗಿ ಬೆಂಗಳೂರಿನ ಟ್ರಿಪಲ್ ಐಟಿಯಲ್ಲಿ ಕೃತಕ ಬುದ್ಧಿಮತ್ತೆ ಹಬ್ ಸ್ಥಾಪನೆಗೊಳ್ಳಲಿದೆ ಎಂದರು. ನೈರುತ್ಯ ರೈಲ್ವೆ ವ್ಯಾಪ್ತಿಯಲ್ಲಿ ಪ್ರಯಾಣಿಕರ ಸುರಕ್ಷತೆ ಹಾಗೂ ಅಕ್ರಮ ಚಟುವಟಿಕೆಗಳ ನಿಯಂತ್ರಣಕ್ಕೆ ರೈಲ್ವೆ ಸುರಕ್ಷತಾ ಪಡೆ ಆರ್ಪಿಎಫ್ ಕಾರ್ಯಾಚರಣೆ ಹಿನ್ನೆಲೆ ಆಗಸ್ಟ್ ತಿಂಗಳಲ್ಲಿ ಆಪರೇಷನ್ ನನ್ಹೆ ಫರಿಷ್ತೆ ಅಡಿ 27 ಬಾಲಕರು 6 ಬಾಲಕಿಯರು ಸೇರಿದಂತೆ ಒಟ್ಟು 33 ಮಕ್ಕಳನ್ನು ರಕ್ಷಿಸಲಾಗಿದೆ. ಆಪರೇಷನ್ ಡಿಗ್ನಿಟಿ ಅಡಿ ಇಬ್ಬರು ವೃದ್ಧರನ್ನು ರಕ್ಷಿಸಿ ಮರಳಿ ಅವರ ಕುಟುಂಬಕ್ಕೆ ಹಾಗೂ ಸ್ವಯಂ ಸೇವಾ ಸಂಸ್ಥೆ ಸುಪರ್ದಿಗೆ ನೀಡಲಾಗಿದೆ. ರಾಜ್ಯಾದ್ಯಂತ ಪ್ರತಿ ಪಂಚಾಯಿತಿ ಹಾಗೂ ವಾರ್ಡ್ ಮಟ್ಟದಲ್ಲಿ ತಲಾ ಒಂದೊಂದು ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸುವ ಸದಸ್ಯತ್ವ ಅಭಿಯಾನಕ್ಕೆ ಮರುಚಾಲನೆ ನೀಡಲಾಗಿದೆ. ಬೆಳಗಾವಿಯ ತನಿಷ್ಕಾ ಕಪಿಲ್ ಕಾಲಭೈರವ ಬೆಂಗಳೂರಿನ ಬಿಎಂಎಸ್ ಕಾಲೇಜಿನಲ್ಲಿ ಆಯೋಜಿತ ಬಿಎಂ ಶ್ರೀನಿವಾಸಯ್ಯ ಸ್ಮರಣಾರ್ಥ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಪಂದ್ಯಾವಳಿಯಲ್ಲಿ ಬಾಲಕಿಯರ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ ಆಗಿದ್ದಾರೆ. ರಾಜ್ಯ ಅಮೇಚ್ಯೂರ್ ಕಬಡ್ಡಿ ಸಂಸ್ಥೆ ನಾಳೆಯಿಂದ ಇದೇ 13ರವರೆಗೆ ಮೈಸೂರಿನ ಕುಂಬಾರಕೊಪ್ಪಲಿನ ಮಹದೇಶ್ವರ ದೇವಸ್ಥಾನದ ಆವರಣದಲ್ಲಿ 25 ವರ್ಷದೊಳಗಿನವರ ದಕ್ಷಿಣ ವಲಯ ಮಟ್ಟದ ಗಂಡ ಭೇರುಂಡ ಟ್ರೋಫಿ 2026 ಪಂದ್ಯಾವಳಿ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ಕೇಳಿ, ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ವಿಘ್ನ ವಿನಾಶಕ ವಿನಾಯಕ.
1: ಆಷಾಢ ಮಾಸ ಪ್ರಾರಂಭವಾಗುತ್ತಲೇ ಸಾಲು ಸಾಲು ಹಬ್ಬಗಳು ಬರುತ್ತವೆ. ಹಾಗೆಯೇ ಭಾದ್ರಪದ ಮಾಸದಲ್ಲಿ ಆಚರಿಸಲ್ಪಡುವ ಹಬ್ಬವೇ ಗೌರಿ ಗಣೇಶ ಹಬ್ಬ. ದೇಶಾದ್ಯಂತ ಆಚರಿಸಲ್ಪಡುವ ಈ ಹಬ್ಬವು ಅತ್ಯಂತ ಸಡಗರದ ಹಬ್ಬ. ಪ್ರಕೃತಿಯ ಮಡಿಲಲ್ಲಿ ಜನಿಸಿದ ಸಕಲ ಜೀವಗಳನ್ನು ಪೊರೆಯುವ ಪಂಚಮಹಾಭೂತಗಳು ಪೃಥ್ವಿ, ಜಲ, ಅಗ್ನಿ, ವಾಯು ಹಾಗೂ ಆಕಾಶ. ಸೃಷ್ಟಿ, ಪಾಲನೆ, ಸಂಹಾರ, ನಿಗ್ರಹ ಹಾಗೂ ಅನುಗ್ರಹ ಕಾರ್ಯಗಳು ಇವುಗಳಿಂದಲೇ ನೆರವೇರುತ್ತವೆ. ಇದರಲ್ಲಿ ಪೃಥ್ವಿಯ ಜೀವಿಗಳಿಗೆ ಅನುಗ್ರಹವನ್ನು ನೀಡುವವನು ಗಣಪತಿ. ಇವನಿಗೆ ಎಂದೂ ಪ್ರಥಮ ವಂದನೆ, ಮೊದಲ ಪೂಜೆ. ಸಂಕಲ್ಪಿತ ಕಾರ್ಯ ಸಫಲವಾಗುವಂತೆ ಬೇಡಿಕೊಳ್ಳುತ್ತೇವೆ.

ಬುದ್ಧಿಯನ್ನು ಪ್ರಚೋದಿಸಿ ಸಿದ್ಧಿಗಳನ್ನು ಈಡೇರಿಸುವ ಗಣಪತಿ ಗಾಯತ್ರಿ ಮಂತ್ರ ಈ ರೀತಿ ಇದೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಸತ್ಯ ಎರಡಲ್ಲಿ ಒಂದೇ ಎಂಬುದಾಗಿ ಸಾರುವ ಏಕದಂತ ವಿನಾಯಕನನ್ನು ಧ್ಯಾನಿಸುತ್ತೇವೆ. ವಕ್ರತೆಯನ್ನು ನೇರ ಮಾಡಬಹುದೆಂದು ಸೂಚಿಸುವ ಸಂಕೇತವಿದು. ನಮ್ಮ ಕರ್ತವ್ಯ ಕರ್ಮಗಳನ್ನು ಬುದ್ಧಿ ಭಾವವನ್ನು ಪ್ರಚೋದಿಸಲಿ ಎಂಬುದು ಇದರ ಅರ್ಥ. ಗಣಪತಿಯನ್ನು ಮಂಡಲ ರೂಪದಲ್ಲಿಯೂ ಪೂಜಿಸುವುದು ಒಂದು ವಿಧಾನ. ಮಂಡಲದಲ್ಲಿ ಎರಡು ತ್ರಿಕೋನಗಳಿರುತ್ತವೆ. ಮೇಲ್ಮುಖವಾಗಿರುವ ತ್ರಿಕೋನ ಶಿವ, ಅಧೋಮುಖವಾಗಿರುವ ತ್ರಿಕೋನ ಶಕ್ತಿಯನ್ನು ಪ್ರತಿನಿಧಿಸಿದರೆ ಮಧ್ಯದಲ್ಲಿರುವ ಬಿಂದು ಗಣಪತಿಯ ಸಂಕೇತ. ದೇವನಾಗರಿ ಲಿಪಿಯಲ್ಲಿ ಮಾಡಿರುವ ಓಂ ಇದನ್ನು ಉಚ್ಚರಿಸುವಾಗ ಹೊರಡುವ ನಾದವು ಗಣಪತಿಯನ್ನು ಪ್ರತಿನಿಧಿಸುತ್ತದೆ.

ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ಎಂದು ಅಂದರೆ ಗಣೇಶ ಚತುರ್ಥಿಯ ಹಿಂದಿನ ದಿನ ಗೌರಿ ಹಬ್ಬವನ್ನು ಸ್ವರ್ಣ ಗೌರಿ ವ್ರತದ ಮೂಲಕ ಆಚರಿಸಲಾಗುತ್ತದೆ. ಗಣಪತಿಯ ತಾಯಿಯಾದ ಗೌರಿ ಅಥವಾ ಪಾರ್ವತಿ ದೇವಿಯನ್ನು ಸೌಭಾಗ್ಯ ಮತ್ತು ಸಂತಾನದಾತೆಯಾಗಿ ಹೆಂಗಳೆಯರು ಪೂಜಿಸುತ್ತಾರೆ. ಅರಿಶಿನದಿಂದ ಅಥವಾ ಜೇಡಿಮಣ್ಣಿನಿಂದ ಮೂರ್ತಿಯನ್ನು ಮಾಡಿ ಪ್ರತಿಷ್ಠಾಪಿಸಿ ಬಾಗಿನ ನೀಡುವ ಮೂಲಕ ಗೌರಿಯನ್ನು ಪೂಜಿಸಲಾಗುತ್ತದೆ. ಹಾಗೆ ಈ ದಿನ ಮದುವೆಯಾದ ಹೆಣ್ಣು ಮಕ್ಕಳಿಗೆ ತವರು ಮನೆಯಿಂದ ಬಾಗಿನ ಕೊಡುವ ಸಂಪ್ರದಾಯವೂ ರೂಢಿಯಲ್ಲಿದೆ. ಪುರಾಣಗಳ ಪ್ರಕಾರ ಪಾರ್ವತಿ ಸ್ನಾನಕ್ಕೆ ಹೋಗುವ ಸಂದರ್ಭ ಮಣ್ಣಿನಿಂದ ಗಣೇಶನ ಮೂರ್ತಿ ನಿರ್ಮಿಸಿ ಅದಕ್ಕೆ ಜೀವ ಕೊಟ್ಟು ಬಾಗಿಲು ಕಾಯುವುದಕ್ಕಾಗಿ ನಿಯೋಜಿಸಿದ್ದಳು. ಅದೇ ಸಮಯಕ್ಕೆ ಶಿವ ಅಲ್ಲಿಗೆ ಬಂದಿದ್ದ. ಗಣೇಶ ತಡೆದಾಗ ಕೋಪದಲ್ಲಿ ಶಿವ ಗಣೇಶನ ತಲೆ ಕತ್ತರಿಸಿದ. ಪಾರ್ವತಿ ಸ್ನಾನದಿಂದ ಹಿಂದಿರುಗಿದಾಗ ಮಗನ ಪರಿಸ್ಥಿತಿ ನೋಡಿ ಕಂಗಾಲಾದಳು. ಬದುಕಿಸಿಕೊಡುವಂತೆ ಶಿವನನ್ನು ಬೇಡಿಕೊಂಡಳು. ಪ್ರತಿಯಾಗಿ ಉತ್ತರಕ್ಕೆ ಮುಖ ಮಾಡಿದ ಆನೆಯ ಶಿರವನ್ನು ಜೋಡಿಸಿದ ಕಾರಣ ಗಜಾನನನಾದ.

ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯಂದು ಗಣೇಶನ ಹಬ್ಬವನ್ನು ಆಚರಿಸುತ್ತೇವೆ. ವಿಘ್ನ ನಿವಾರಕನೆಂದೇ ಪ್ರಸಿದ್ಧಿ ಪಡೆದಿರುವ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಗಣೇಶನಿಗೆ ಪ್ರಿಯವಾದ ಮೋದಕ, ಕಾಯಿಕಡುಬು, ಕಜ್ಜಾಯ ಹೀಗೆ ವಿಧ ವಿಧವಾದ ಸಿಹಿ ತಿಂಡಿಗಳಿಂದ ನೈವೇದ್ಯ ಮಾಡಿ ಗಣೇಶ ಚೌತಿಯನ್ನು ಅದ್ಧೂರಿಯಿಂದ ಆಚರಿಸಲಾಗುತ್ತದೆ. ಮನೆಗಳಲ್ಲಿ ಸಾಧಾರಣವಾಗಿ ನಾವು ಪೂರ್ವಕ್ಕೆ ಮುಖ ಮಾಡಿ ಕುಳಿತು ಪೂಜೆ ಮಾಡುತ್ತೇವೆ.

ಗಣಪತಿಯ ಮುಖ ಉತ್ತರಕ್ಕಿರುತ್ತದೆ. ಇದೊಂದು ಶುಭದ ಸಂಕೇತ. ಇನ್ನೊಂದು ಕಾರಣವೂ ಇದೆ. ಶಿವನ ವಾಸಸ್ಥಾನ ಕೈಲಾಸ ಪರ್ವತ, ಇದು ಉತ್ತರದಲ್ಲಿದೆ. ಶಿವನ ಪುತ್ರನಾದ ಗಣಪತಿ ಕೈಲಾಸದತ್ತ ನೋಡುವ ಕಾರಣ ಉತ್ತರ ದಿಕ್ಕೇ ಪ್ರಶಸ್ತವಾದದ್ದು. ಗಣೇಶನ ವಿಗ್ರಹ ಎಲ್ಲೇ ಕಾಣಿಸಲಿ ಗಜಮುಖ ಮನುಷ್ಯ ದೇಹ ಲಂಬೋದರ ಮಹಾಕಾಯ ರೂಪಿ ಭಗವಂತನ ರೂಪವನ್ನು ತಕ್ಷಣದಲ್ಲೇ ಗುರುತಿಸಬಹುದು. ನಿಂತಿರಲಿ ಒರಗಿ ಕುಳಿತಿರಲಿ ನಾಟ್ಯ ಭಂಗಿಯಲ್ಲಿರಲಿ ಬಾಲರೂಪದಲ್ಲೇ ಇರಲಿ ಚಿಕ್ಕ ಮಕ್ಕಳೂ ಗುರುತು ಹಿಡಿಯಬಹುದು.

0: ಇದುವರೆಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಮೇಘಾ ಭಟ್ ಅವರಿಂದ ವಿಘ್ನ ವಿನಾಶಕ ವಿನಾಯಕ ವಿಶೇಷ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಸುಜಾತಾ ಎಫ್ ತಳವಾರ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
2: ಪ್ರತಿ ಬ್ಯಾಂಕಿನಲ್ಲೂ ಬೇರೆ ಬೇರೆ ಪೇಪರ್ಸ್, ಒಂದೇ ಕ್ಲಿಕ್ ಇದ್ರೆ ಚೆನ್ನಾಗಿರ್ತಿತ್ತು.
3: ಇದೆಯಪ್ಪ ಸಿಕೆವೈಸಿ ಐಡಿ.
2: ಸಿಕೆವೈಸಿನ ಏನದು?
3: ಬ್ಯಾಂಕ್ ನಿಮ್ಮ ಕೆವೈಸಿ ಡೀಟೇಲ್ಸ್ ಅನ್ನ ಸಿಕೆವೈಸಿ ರಿಜಿಸ್ಟ್ರಿಯಲ್ಲಿ ಅಪ್ಲೋಡ್ ಮಾಡುತ್ತೆ, ಮತ್ತೆ ನಿಮಗೆ ಸಿಗುತ್ತೆ ಒಂದು ಯೂನಿಕ್ 14-digit ಸಿಕೆವೈಸಿ ಐಡಿ. ಅದು ಎಲ್ಲಾ ಹಣಕಾಸಿನ ವಹಿವಾಟಿನಲ್ಲಿ ವ್ಯಾಲಿಡ್ ಆಗಿರುತ್ತೆ. ಒಂದು ಕಡೆ ಕೆವೈಸಿ ಅಪ್ಡೇಟ್ ಮಾಡಿದರೆ ಎಲ್ಲ ಬ್ಯಾಂಕ್ಸ್ ಹಣಕಾಸು ಸಂಸ್ಥೆಗಳಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ.
2: ಆರ್ಬಿಐ ಹೇಳುತ್ತೆ,
3: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
1: ಶ್ರೋತೃಗಳಿಗೆ ಗಮನಿಸಿ, ಇಂದು ರಾತ್ರಿ 9:30 ಎಣಿಕೆ ನಾಟಕ ಪ್ರಸಾರವಾಗ್ತಾ ಇದೆ. ಈ ನಾಟಕದ ರಚನೆಕಾರರು ವೈಕೆ ಸಂಧ್ಯಾ ಶರ್ಮಾ, ನಿರ್ದೇಶನ ಎಆರ್ ಗೋಪಾಲನಾಯ್ಕ. ಈ ನಾಟಕದ ಒಂದು ತುಣುಕು ಇದೀಗ.
4: ನಿನ್ನ ಬೆಲೆ ಎಷ್ಟು ಅಂತ ಹೇಳು, ನಿನ್ನನ್ನು ಕೊಂಡುಕೊಳ್ಳೋದಕ್ಕೆ ಆಗುತ್ತೋ ಇಲ್ಲೋ ಪ್ರಯತ್ನ ಪಡ್ತೀನಿ. ನನಗೆ ನನ್ನ ಮಗಳ ನೆಮ್ಮದಿ ಮುಖ್ಯ.
5: ಭವ ಭವ, ಒಂದ್ ನಿಮಿಷ, ನೀನ್ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದೀಯಾ? ಅವನು ಹೇಳೋದನ್ನ ದಯವಿಟ್ಟು ಕೇಳು. ಇಲ್ಲಿ ಹಣದ ಕೈವಾಡ ನಡೆದಿಲ್ಲ, ಅವನು ಒಂದು ಚಿಕ್ಕಾಸು ವರದಕ್ಷಿಣೆಗೆ ಆಸೆ ಪಡ್ತಿಲ್ಲ.
4: ನಾಳೆ ನನ್ನ ಮಗಳು ಇದೇ ಕೊರಗಿನಲ್ಲಿ ಏನಾದರೂ ಮಾಡಿಕೊಂಡ್ರೆ ಯಾರಯ್ಯ ಜವಾಬ್ದಾರರು?
6: ನಾನಂತೂ ಖಂಡಿತ ಅಲ್ಲ. ಅವಳಿಗೆ ಈಗಾಗಲೇ ಸಾಕಷ್ಟು ವಿವರ್ಸ್ ಹೇಳಿದ್ದೀನಿ ನಾನು. ಅವಳ ಹತ್ರ ನಾನು ಖಂಡಿತವಾಗಿ ತಪ್ಪಾಗಿ ನಡ್ಕೊಂಡಿಲ್ಲ ಮಾವ. ಅವಳನ್ನೇ ಕೇಳಿ ನೋಡಿ ಬೇಕಾದ್ರೆ.
4: ಹಾಗೇನಾದರೂ ನೀನು ದುಡುಕು ನಡ್ಕೊಂಡಿದ್ರೆ ನನ್ನ ಮಗಳು ಇನ್ನೂ ಒಪ್ತಿರಲಿಲ್ಲ ಕಣು. ನಿನ್ನ ಒಳ್ಳೆಯ ಗುಣ ನೋಡಿ ನಿನಗೆ ಮಾರು ಹೋಗಿದ್ದಾಳೆ.
6: ಮತ್ತೆ ನನ್ನ ಮಾತಲ್ಲಿ ನಿಮ್ಗೆ ಯಾಕೆ ನಂಬಿಕೆ ಬರ್ತಾ ಇಲ್ಲ?
4: ಲೋ ಲೋ ಲೋ ಪ್ರಭಾಕರ, ನೀನೊಬ್ಬ ಕಲ್ಲು ಬಂಡೆ ಕಣು.
5: ಭಾವ, ನಾವು ದೊಡ್ಡೋರೇ ಹೀಗೆ ಯದ್ವಾ ತದ್ವಾ ಮಾತಾಡ್ತಿದ್ರೆ ಹೇಗೆ? ಹುಡುಗರನ್ನ ಕೂರಿಸ್ಕೊಂಡು ಬುದ್ಧಿ ಹೇಳಬೇಕು. ನೋಡು, ನಾನು ಮಗಂಗೆ ಹೇಳ್ತೀನಿ, ನೀನು ನಿನ್ನ ಮಗಳಿಗೆ ಹೇಳಿ ನೋಡು.
4: ನಾನು ಅವಳಿಗೆ ಹೇಳೋದು ಕೇಳೋದು ಆದ್ಮೇಲೇನೆ ಇಲ್ಲಿಗೆ ಬಂದಿರೋದು ಕಣು. ನೋಡು, ನೀನು ನಿನ್ನ ಮಗನಿಗೆ ಬುದ್ಧಿ ಹೇಳಿ, ಈ ಮದುವೆ ಒಪ್ಪಿಸು. ಹಣ ಎಷ್ಟಾದರೂ ಖರ್ಚಾಗಲಿ ಪರವಾಗಿಲ್ಲ ಕಣು.
5: ಇಲ್ಲ ಭಾವ, ದುಡ್ಡು ಬುದ್ಧಿ ಏನು ಖರ್ಚು ಮಾಡಿದ್ರೂ ಪ್ರಯೋಜನ ಇಲ್ಲ. ಈ ಸಂಬಂಧಾನೇ ನೀನು ಅದು ವಾಸಿ ಅಂತ ಕಾಣುತ್ತೆ.
4: ಸರಿಯಾಗಿ ಹೇಳಿದೆ ಕಣೋ ಸುಬ್ರಾಯ. ಇನ್ನು ಮುಂದೆ ನಮಗೂ ನಿಮಗೂ ಯಾವ ಸಂಬಂಧವೂ ಇಲ್ಲ.
5: ಭಾವ, ನೀನು ತುಂಬ ದುಡುಕ್ತಾ ಇದೀಯ.
4: ನೋಡ್ರು, ನನ್ನ ಮಗಳನ್ನು ಗೋಳು ಹಿಕ್ಕೊಂಡ್ರೆ ನಿಮಗೆ ಒಳ್ಳೇದಾಗಲ್ಲ ಕಣ್ರು, ಖಂಡಿತ ಒಳ್ಳೇದಾಗಲ್ಲ ಕಣ್ರು ಸುಬ್ರಾಯ.
5: ಯಾರ ಮೇಲೆ ಶಾಪ?
1: ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 9:30 ಎಣಿಕೆ ನಾಟಕ ಪ್ರಸಾರವಾಗ್ತಾ ಇದೆ. ಈ ನಾಟಕದ ರಚನೆಕಾರರು ವೈಕೆ ಸಂಧ್ಯಾ ಶರ್ಮಾ, ನಿರ್ದೇಶನ ಎಆರ್ ಗೋಪಾಲನಾಯ್ಕ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್

0: ಮಾತರಂ, 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ ಆರೋಗ್ಯ ಮತ್ತು ಆಹಾರದ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಜ್ಯೋತಿ ಖೋದನಾಪುರ್. ಸಂದರ್ಶಕರು ಸವಿತಾ ದೇಶ್ಮುಖ್.
4: ನಮಸ್ಕಾರ ನಮಸ್ಕಾರ ಪ್ರಿಯ ಕೇಳುಗರೇ, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಆರೋಗ್ಯವಾಗಿ ಇದ್ದೀರಾ ಅಂತ ತಿಳ್ಕೊಳ್ತಾ ನೋಡಿ ಪ್ರಿಯ ಕೇಳುಗರೇ, ನಮ್ಮ ಹಿರಿಯರು ಹೇಳಿದಂತೆ ಯಥಾ ಅನ್ನಂ ತಥಾ ಮನಂ ಅನ್ನುವಂತೆ ನಾವು ಸೇವಿಸುವ ಆಹಾರವೇ ನಮ್ಮ ದೇಹವನ್ನು, ಮನಸ್ಸನ್ನು, ನಮ್ಮ ವ್ಯಕ್ತಿತ್ವವನ್ನು ರೂಪುಗೊಳಿಸುವುದು ಅನ್ನುವುದು ಸತ್ಯ. ಹೀಗಾಗಿ ಇಂದು ಆಹಾರವು ನಮ್ಮ ಆರೋಗ್ಯ, ಮಾನಸಿಕ ಚೈತನ್ಯ, ಆಲೋಚನಾ ಕ್ರಮವನ್ನು ಹೇಗೆ ನಿಯಂತ್ರಿಸಬಲ್ಲದು ಅನ್ನುವುದರ ಬಗ್ಗೆ ಮಾತನಾಡಲು ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದಂತ ಡಾಕ್ಟರ್ ಜ್ಯೋತಿ ಖೋದನಾಪುರ್ ಇವರು ಅತ್ಯಂತ ನುರಿತ ತಜ್ಞರು. ಬಿಎಲ್ಡಿ ಸಂಸ್ಥೆಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫಿಜಿಯಾಲಜಿನಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಫಿಜಿಯಾಲಜಿಯಲ್ಲಿ PhD ಮಾಡಿಕೊಂಡು ಯೋಗ ಪರಿಣಿತಿಯನ್ನು ಕೂಡ ಹೊಂದಿದವರು. ಬನ್ನಿ ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರೇ.
5: ನಮಸ್ಕಾರ
4: ಡಾಕ್ಟರೇ. ನಾವು ಸೇವಿಸುವ ಆಹಾರ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀಳಬಹುದು ಅಂತ ಹೇಳ್ತೀರಾ?
5: ಎಲ್ಲ ಕೇಳಿಗರಿಗೂ ನನ್ನ ನಮಸ್ಕಾರ. ಆಹಾರದ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋಣ. ಆರೋಗ್ಯ ಅಂದ್ರೆ ಏನು? ತಮ್ಗೆಲ್ಲರಿಗೂ ಪ್ರಶ್ನೆ ಇರ್ಬೋದಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ 1948 ಒಂದು ವ್ಯಾಖ್ಯಾನವನ್ನು ಕೊಡ್ತದೆ. ಯಾರು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಸಮತೋಲನದಿಂದಿರ್ತಾರೋ ಮತ್ತು ರೋಗದಿಂದ ಬಳಲ್ತಾ ಇರೋದಿಲ್ಲ ಅಂಥವ್ರಿಗೆ ನಾವು ಆರೋಗ್ಯವಂತ ಅಂತೇಳಿ ಹೇಳ್ತೀವಿ ಅಂತ ಹೇಳಿದ್ರು. ಅದೇ ಮುಂದೆ 1998 ಮೇ ಒಳಗ ಇನ್ನೊಂದು ವಿಷಯವನ್ನ ಆಡ್ ಮಾಡಿದ್ರು. ಏನು ಅಂದ್ರ ಆಧ್ಯಾತ್ಮಿಕ ಸಮತೋಲನ. ಅಂದ್ರೆ ಇವಾಗ ಏನ್ ಹೇಳ್ತಾರಂದ್ರ, ವ್ಯಾಖ್ಯಾನವನ್ನ ಏನ್ ಕೊಡ್ತಾರ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ದವರು ಅಂತಂದ್ರ, ಯಾರು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸಮತೋಲನದಿಂದಿರ್ತಾರೋ ಅವ್ರಿಗೆ ನಾವು ಆರೋಗ್ಯವಂತ ಅಂತ ಹೇಳಿ ಹೇಳ್ತೀವಿ. ಸೊ ತಮಗೆಲ್ಲರಿಗೂ ಗೊತ್ತದ ಏನಂತ ಹೇಳಿ, ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಹೇಳಿ. ಈ ಶರೀರ ಎಷ್ಟು ಮುಖ್ಯದ, ನಾವು ಎಲ್ಲ ಅಂದ್ರೆ ಬೌದ್ಧಿಕವಾಗಿ, ಸಾಮಾಜಿಕವಾಗಿ ಎಲ್ಲ ತರದಿಂದ ನಾವು ಬೆಳಿಬೇಕು ಅಂತಂದ್ರೆ ಶರೀರ ಒಂದು ಮಾಧ್ಯಮ ಆಗಿರ್ತದೆ. ಅದಕ್ಕೋಸ್ಕರ ಶರೀರವನ್ನ ನಾವು ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ಆಹಾರ ಬಹಳ ಮುಖ್ಯ. ಇನ್ನೊಂದು ಉಕ್ತಿ ಬರ್ತದೆ, ಆರೋಗ್ಯಂ ಭೋಜನ ಅಧೀನಂ ಮತ್ತು ಆಹಾರ ಅಧೀನಂ ಆರೋಗ್ಯಂ ಅಂತ ಹೇಳಿ. ಸೊ ನಮ್ಗೆಲ್ಲರಿಗೂ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ, ಈ ಶರೀರ ಒಂದು ಮಾಧ್ಯಮದ, ಅದನ್ನ ನಾವು ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಅಂತಂದ್ರ ಆರೋಗ್ಯ ಬಹಳ ಮುಖ್ಯ ಅದ. ಆರೋಗ್ಯ ಎಲ್ಲಿ ಅಧೀನವಾಗ್ಯದ ಅಂತಂದ್ರ ಆಹಾರ ಮತ್ತು ಭೋಜನದೊಳಗ ಅಧೀನ ಆಗ್ಯದ. ಊಟ ಬಲ್ಲವನಿಗೆ ರೋಗವಿಲ್ಲ. ಆದ್ರೆ ಇದು ಸದ್ಯದ ಸಮಯದೊಳಗ ನಾವು ಹೇಗೆ ಆಹಾರವನ್ನ ಸ್ವೀಕಾರ ಮಾಡ್ತಿದ್ದೀವಿ, ಚಟುವಟಿಕೆಗಳು ಏನೇನ್ ಮಾಡ್ತಾ ಇದ್ದೀವಿ. ಮೊದಲಿಗೆ ನಮ್ಮ ಹಿರಿಯರಿರ್ಬಹುದು, ನಮ್ಮ ಪೂರ್ವಜರಿರ್ಬಹುದು, ಅವ್ರ ಆಕ್ಟಿವಿಟೀಸ್ ಪ್ರಕಾರ, ಅವ್ರ ಚಟುವಟಿಕೆಗಳ ಪ್ರಕಾರ ಅವರು ಆಹಾರವನ್ನ ಸೇವಿಸ್ತಿದ್ರು. ಆದ್ರೆ ಈ ಸದ್ಯದ ಸಮಯದೊಳಗೆ ಏನಾಗ್ಯದ ಅಂತಂದ್ರ, ನಮ್ದು ಕ್ವಾಂಟಿಟಿ ಅಂದ್ರೆ ಅದು ನಾವು ತೆಗೆದುಕೊಂತ ಆಹಾರದ ಪ್ರಮಾಣ ಸೇಮ್ ಅದ, ಕ್ವಾಲಿಟಿ ಕಡಿಮೆ ಆಗ್ಯದ, ಅದರೊಳಗಿರುವಂತಹ ಶಕ್ತಿ ಕಡಿಮೆ ಆಗ್ಯದ ಮತ್ತು ನಮ್ದು ಚಟುವಟಿಕೆನೂ ಕಡಿಮೆ ಆಗ್ಯದ. ಇದರಿಂದ ಏನಾಗ್ತಾ ಇದೆ, ನಮ್ಗೆಲ್ಲಾನು ಎಷ್ಟು ನಾನ್ ಕಮ್ಯುನಿಕೇಬಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಲ್ಲ, ಉದಾಹರಣೆಗೆ ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರ್, BP ಹೆಚ್ಚಾಗಿರೋದು, ಆಮೇಲೆ ಈಗ ಎಷ್ಟೋ ಜನಕ್ಕೆ ತಾಯಿ ತಂದೆ ಮಕ್ಕಳು ಆಗದೆ ಇರೋದು, ಇದಕ್ಕೆಲ್ಲನೂ ಇದೊಂದು ಆಹಾರನೇ ಮುಖ್ಯ ಕಾರಣ ಆಗ್ಯದ.
4: ಬಹಳ ಸಂತೋಷ ಡಾಕ್ಟ್ರೆ. ಹಾಗಿದ್ರೆ ಆರೋಗ್ಯಕರ ದೇಹ ಮತ್ತು ಆರೋಗ್ಯಕರ ಮನಸ್ಸಿಗಾಗಿ ನಮ್ಮ ಆಹಾರ ಯಾವ ರೀತಿಯಾಗಿರಬೇಕು ಅಂತ, ಮಕ್ಕಳಿಂದ ಹಿಡಿದು ವಯೋವೃದ್ಧದವರೆಗೂ ಯಾವ ರೀತಿಯಾದ ಆಹಾರವನ್ನು ನಾವು ಸೇವಿಸಬೇಕು ಅಂತ ಹೇಳಿ.
5: ಇದು ಆಹಾರವನ್ನ ಹೇಗೆ ಸ್ವೀಕರಿಸಬೇಕು, ಎಷ್ಟು ಸ್ವೀಕರಿಸಬೇಕು, ಯಾವಾಗ ಸ್ವೀಕರಿಸಬೇಕು,

0: ಎಂತ ಆಹಾರವನ್ನ ಸ್ವೀಕರಿಸಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಕಿಂತ ಮುಂಚೆ ಸ್ವಾಮಿ ವಿವೇಕಾನಂದ್ರ ಏನ್ ಹೇಳ್ತಾರ, ನಾವು ಭಾರತೀಯರು ಬರೀ ಗಿಳಿ ಪಾಠ ಮಾಡ್ತೇವೆ ಆದ್ರೆ ಯಾವುದೇ ಕೆಲಸವನ್ನ ಮಾಡುವುದಿಲ್ಲ, ಮಾತನಾಡುತ್ತಲೇ ಇರುವುದು ಮತ್ತು ಕೃತಿ ಶೂನ್ಯವಾಗಿರುವುದು ನಮ್ದು ಅಭ್ಯಾಸವಾಗಿ ಬಿಟ್ಟದ. ಇದಕ್ಕೆ ಕಾರಣ ಏನು ಅಂತಂದ್ರ, ಕ್ಷೀಣ ಮೆದುಳಿಗೆ ಭವ್ಯ ಕಲ್ಪನೆಯು ಹೊಳೆಯಲು ಸಾಧ್ಯವೇ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಕೇಳ್ತಾರ. ಅಂತಂದ್ರ ಈ ನಮ್ಮ ಕ್ಷೀಣ ಮೆದುಳು, ಅದಕ್ಕೆ ಕಾರಣ ಏನು, ಕ್ಷೀಣ ಶರೀರ. ಕ್ಷೀಣ ಶರೀರಕ್ಕೆ ಕಾರಣ ಏನು, ಆರೋಗ್ಯಕರ ಆಹಾರವನ್ನ ಸ್ವೀಕರಿಸದೇ ಇರುವುದು. ಸೊ ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾರ, ನಾವೆಲ್ಲರೂ ಸಾಮರ್ಥ್ಯವಂತರಾಗಬೇಕು ಎಂದು, ನಮಗೆ ನಿಜವಾಗಿ ಏನಾದರೂ ಬೇಕಿದ್ದಲ್ಲಿ ಅದು ರಕ್ತದಲ್ಲಿ ಹರಿಯುವ ಚೈತನ್ಯ, ಉಕ್ಕಿನಂತಹ ಬಾಹುಗಳು ಮತ್ತು ಕಬ್ಬಿಣದ ಧಮನಿಗಳು, ಕಾಲ್ಪನಿಕ ಕನಸುಗಳನ್ನ ಮೊದಲು ತ್ಯಾಗ ಮಾಡಿ ಅಂತ ಹೇಳಿ ಹೇಳ್ತಾರ. ಸೊ ನಾವು ನಮ್ಮ ಆರೋಗ್ಯವನ್ನ ಬಲಪಡಿಸಬೇಕು ಅಂತಂದ್ರ ನಮ್ಗೆ ಆಹಾರ ಬಹಳ ಮುಖ್ಯದ. ಇನ್ನೊಂದ್ ಕಡೆ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರು ತಮ್ಮ ಪ್ರವಚನದೊಳಗೆ ಹೇಳ್ತಾರ, ಒಂದು ಕತಿ ಹೇಳಿದ್ರು ಅವರು, ಒಂದು ಊರೊಳಗ ಒಬ್ಬ ಮಹಾರಾಜ ಅವ್ರು ಏನ್ ಮಾಡಿದ್ರು, ಒಂದು ದಿನ ಎಲ್ಲರಿಗೂ ಮೃಷ್ಟಾನ್ನ ಭೋಜನವನ್ನ ಏರ್ಪಾಟ್ ಮಾಡಿದ್ರು. ಆ ಏರ್ಪಾಟ್ ಮಾಡಿ ಅವ್ರು ಎಲ್ಲ ಊರೊಳಗಿರುವಂತ ಎಲ್ಲ ಜನರಿಗೂ ಆಹ್ವಾನ ಕೊಟ್ರು. ಹಾಗೇನೆ ಎಲ್ಲರೂ ಬಂದ್ರು, ಎಲ್ಲರೂ ಭೋಜನ ಮಾಡ್ತಿದ್ರು, ಎಲ್ಲರೂ ಆನಂದ ಪಡ್ತಿದ್ರು. ಇದನ್ನ ನಾನು ನೋಡ್ಬೇಕು ಅಂತ ಹೇಳಿ ಅವ್ರ ಮಹಾರಾಜರು ಎಲ್ಲ ಊರೊಳಗೆಲ್ಲನೂ ತಿರುಗಾಡ್ತಾ ಇದ್ರು. ತಿರುಗಾಡ್ತಿರ್ಬೇಕಾದ್ರೆ ಅಲ್ಲಿ ಅವ್ರು ಹೋಗ್ತಿರ್ಬೇಕಾದ್ರೆ ಅವ್ರ ಮುಂದೆ ಒಬ್ಬ ಯುವಕ ಬಂದ್ರು. ಅವ್ರು ಹೇಗ್ ಬಂದ್ರು ಅಂದ್ರೆ ಒಂದು ಕಟ್ಟಿಗೆ ಒಂದು ಹೊರೆಯನ್ನ ತಲೆ ಮೇಲೆ ಇಟ್ಕೊಂಡು ಬಂದ್ರು. ಅವಾಗ ಮಹಾರಾಜರು ಕೇಳಿದ್ರು, ಏನು ಇವತ್ತಿನ ದಿನ ನಾವೆಲ್ಲರೂ ಎಲ್ಲರಿಗೂ ಮೃಷ್ಟಾನ್ನ ಭೋಜನದ ಆಹ್ವಾನವನ್ನ ಕೊಟ್ಟು ನಾವೆಲ್ಲರಿಗೂ ಮೃಷ್ಟಾನ್ನ ಭೋಜನ ಹಾಕ್ತಿದೀವಿ, ನೀವಿದ್ರ ಕಟ್ಟಿಗೆ ತಗೊಂಡ್ ಬರ್ತಿದಿರಲ್ಲ ಅಂತ ಹೇಳಿ ಕೇಳಿದ್ರು. ಅವಾಗ ಯುವಕರು ಏನ್ ಹೇಳ್ತಾರಂದ್ರೆ, ಮಹಾರಾಜ್ರೇ ನಾನು ಯಾವಾಗ ದುಡಿತೀನೋ ಅವಾಗ ನನಗೆ ಹಸಿವಾಗ್ತದ, ಹಸಿವಾದಾಗ ನಾ ಊಟ ಮಾಡಿದ್ದು ನನಗ ಒಳ್ಳೇದನ್ನಿಸ್ತದ, ನನಗೆ ಹಸಿವಾಗಿಲ್ಲ ಅಂತಂದ್ರೆ ನೀವೇನೇ ಕೊಟ್ಟು ನನಗೆ ಒಳ್ಳೇದನ್ಸೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ ಮಾಡುವಂತ ಚಟುವಟಿಕೆ, ಆಹಾರ ಇವೆಲ್ಲವೂ ಒಂದನ್ನೊಂದು ಅವಲಂಬನೆ ಆಗ್ಯವ. ಅಂತಂದ್ರೆ ಈ ಶರೀರ, ಫಾರ್ ಎಕ್ಸಾಂಪಲ್, ಈಗ ನಾವು 70 kg ಅದೀವಿ ಅಂತಂದ್ರ 42 kg ಅಂದ್ರೆ 42 liter ನೀರಿನಿಂದನೇ ಮಾಡಲ್ಪಟ್ಟಿರ್ತದ. ಇನ್ನು ಮಿಕ್ಕಿದ್ದು ಏನು 28 liter ಅಥವಾ kg ಇರ್ತದಲ್ಲ, ಅದು ನಾವು ತೆಗೆದುಕೊಳ್ಳುವಂತ ಆಹಾರದಿಂದ ಮಾಡಲ್ಪಟ್ಟಿರ್ತದ. ಅಂತಂದ್ರ 65-70% ನಮ್ಮ ಶರೀರ ನೀರಿನಿಂದಲೇ ಮಾಡಲ್ಪಟ್ಟಿರ್ತದೆ. ಇನ್ನು ಉಳಿದಿದ್ದು 30% ಏನದಲ್ಲ, ಅದು ನಾವು ತಿನ್ನುವಂತ ಆಹಾರದಿಂದ ಮಾಡಲ್ಪಟ್ಟದ. ನಾವು ಈ ಆಹಾರದ ಜೊತೆಗೆ ನೀರಿನೂ ಸಹ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಹೊಂದಿದ.
1: ಡಾಕ್ಟ್ರೆ, ಈಗ ನೀವು ಆರೋಗ್ಯಕರ ಆಹಾರ ಅಂದ್ರೇನು ನಿಜವಾಗ್ಲು ಅಂತ ಹೇಳಿದ್ರೆ, ಇಲ್ಲಿ ಸಮತೋಲನ ಆಹಾರದಲ್ಲಿ ಪೋಷಕಾಂಶಗಳು ಎಷ್ಟಿರಬೇಕು ಅನ್ನೋದನ್ನ ನಮಗೆ ತಿಳಿ.
0: ಅಂದ್ರೆ ಇದೇನು 30% ಏನು ನಾವು ಆಹಾರದಿಂದ ಮಾಡಲ್ಪಟ್ಟಿರ್ತದಲ್ಲ, ಆ ಆಹಾರದೊಳಗ ನಮ್ ಮುಖ್ಯವಾಗಿ ಏನೇನು ಇರ್ತದ ಅಂತಂದ್ರೆ, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸು, ಮೈಕ್ರೋನ್ಯೂಟ್ರಿಯೆಂಟ್ಸು, ನ್ಯೂಟ್ರಿಯೆಂಟ್ಸು, ಹಾಗೇನೆ ಫ್ಯಾಟ್ಗಳಿಂದ ನಮ್ಮ ಶರೀರ ಮಾಡಲ್ಪಟ್ಟಿರ್ತದೆ. ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಸ್ ಎಲ್ಲಿ ಎದರೊಳಗಿರ್ತದೆ ಅಂದ್ರೆ, ಎಲ್ಲ ನಾವು ಏನೇನು ಬೆಳಿತೀವಲ್ಲ ಏಕದಳ ಧಾನ್ಯಗಳು, ಅದರೊಳಗೆಲ್ಲನೂ ಕಾರ್ಬೋಹೈಡ್ರೇಟ್ಸ್ ಇರ್ತದೆ. ಇನ್ನು ಪ್ರೋಟೀನ್ ಅಂತಂದ್ರೆ, ಪ್ರೋಟೀನ್ ಎಲ್ಲ ದ್ವಿದಳ ಧಾನ್ಯಗಳೊಳಗ, ಹಾಗೇನೆ ನಾವು ಡ್ರೈ ಫ್ರೂಟ್ಸ್ ತಗೋತೀವಿ ಅದರೊಳಗಿರ್ತದೆ ಪ್ರೋಟೀನು. ಅದರ ಜೊತೆಗೇನೆ ನಾವು ಹಾಲು ಮತ್ತು ಹಾಲಿನ ಉತ್ಪಾದನೆಗಳೊಳಗೂ ಸಾಕಷ್ಟು ಪ್ರೋಟೀನ್ ಪ್ರಮಾಣ ಇರ್ತದೆ.
1: ನೋಡಿ ಡಾಕ್ಟ್ರೆ, ಸಾಮಾನ್ಯವಾಗಿ ನಾವು ಸಸ್ಯಾಹಾರಿಗಳು, ಈಗ ಊಟದಲ್ಲಿ ನಾವು ಅನ್ನ, ರೊಟ್ಟಿ, ತರಕಾರಿ, ಬೇಳೆ, ಹಾಲು ಇವೆಲ್ಲ ತಗೊಳ್ಕೊಳ್ತಾ ಇರ್ತೀವಿ. ಇವುಗಳು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳ್ತೀರಾ ಡಾಕ್ಟ್ರೆ?
0: ಈ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಇದ್ರ ಜೊತೆಗೇನೆ ನಮಗೆ ಹೆಲ್ದಿ ಫ್ಯಾಟ್ಸು ಬೇಕಾಗ್ತದೆ. ಆ ಹೆಲ್ದಿ ಫ್ಯಾಟ್ಸ್ ಇರುವುದು ಅಂತಂದ್ರೆ ತುಪ್ಪ ಇರಬಹುದು ಅಥವಾ ಎಣ್ಣೆ ಅಡುಗೆ ತೈಲದೊಳಗಿರ್ತದೆ. ಹಾಗೆಯೇ ವಿಟಮಿನ್ಸು, ಮಿನರಲ್ಸ್ ಎಲ್ಲ ಹಸಿ ತರಕಾರಿ, ಹಣ್ಣು ಇವೆಲ್ಲದ್ರೊಳಗೂ ಇರ್ತದೆ. ಈಗ ಒಂದು ತಟ್ಟೆಯನ್ನು ನಾವು ತಗೊಂಡಿವಿ ಅಂತಂದ್ರೆ, ನೀವು ನಾವು ಎಷ್ಟೆಷ್ಟು ಪ್ರಮಾಣ ಇರಬೇಕು ನಾವು ಒಂದು ಊಟಕ್ಕೆ ಅಂತಂದ್ರೆ, ಅದರೊಳಗೆ 25% ಏನಿರಬೇಕು ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏಕದಳ ಧಾನ್ಯಗಳಿಂದ ಮಾಡಿದಂತ ಆಹಾರ, ಉದಾಹರಣೆಗೆ ರೊಟ್ಟಿ, ಚಪಾತಿ, ಅನ್ನ ಹೀಗಿರ್ಬೇಕು. ಇನ್ನೊಂದು 25% ಬೇಳೆ ಅಥವಾ ಕಾಳುಗಳಿಂದ ಮಾಡಿದಂತದ್ದು ಆಹಾರ ಇರಬೇಕು. ಇನ್ನೊಂದು 25% ಇದರಲ್ಲಿ ನಾವು ಹಸಿರು ಕಾಯಿಪಲ್ಲೆಯಿಂದನೂ ನಾವು ಪಲ್ಲೆಗಳನ್ನ ಮಾಡ್ತೀವಲ್ಲ, ತಾಳ್ಸೂದಂತ ಹೇಳ್ತೀವಲ್ಲ, ಈಗ ಉದಾಹರಣೆಗೆ ಕಿರ್ಸಲನ್ ಪಲ್ಲೆ ಅಂತ ಬರ್ತದ, ಮೆಂತೆ ಪಲ್ಲೆ ಅಂತ ಬರ್ತದ, ಅದನ್ನ ನೀವು ಬಳ್ಳೊಳ್ಳಿ ಹಾಕಿ ತಾಳಿಸ್ಕೊಂಡು ಅದ್ರದೊಂದು ಪೋರ್ಷನ್ ಇರಬೇಕು. ಇನ್ನೊಂದು ಹಸಿ ಉಳ್ಳಾಗಡ್ಡಿ ಬರ್ತದ, ಆಮೇಲೆ ಮೂಲಂಗಿ, ಗಜ್ರಿ, ಸೌತಿಕಾಯಿ, ಇದು ಒಂದು ಪೋರ್ಷನ್ ಇರಬೇಕು. ಇರಬೇಕು, ಇನ್ನೊಂದು ಪೋರ್ಷನ್ ಮೊಸರು ಇರಬೇಕು, ಇನ್ನೊಂದು ಪೋರ್ಷನ್ ಅಲ್ಲಿ ಈ ಚಟ್ನಿಗಳನ್ನ ಮಾಡಿರ್ತೀವಲ್ಲ, ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಕಾರ್ಯಾಳ ಚಟ್ನಿ, ಇದ್ರು ಎಲ್ಲಾನು ಹೆಲ್ದಿ ಫ್ಯಾಟ್ಸ್ ಒಳಗ ಬರ್ತದ. ಅದಕ್ಕೋಸ್ಕರ ನಾವು ಇಷ್ಟನ್ನ ಸಮ ಪ್ರಮಾಣದೊಳಗೆ

0: ನಾವು ತಗೊಂಡ್ರೆ ಏನೇನು ಬೇಕಲ್ಲ ನಮ್ಮ ಶರೀರಕ್ಕೆ, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸು, ಮಿನರಲ್ಸು, ನ್ಯೂಟ್ರಿಯೆಂಟ್ಸು, ಮೈಕ್ರೋನ್ಯೂಟ್ರಿಯೆಂಟ್ಸು, ಕ್ಯಾಲ್ಶಿಯಮ್ಮು, ಐರ್ನು, ಇದೆಲ್ಲಾನು ನಮಗೆ ನಮ್ಮ ಶರೀರಕ್ಕೆ ದೊರಕ್ತದೆ.
1: ಸರಿ ಡಾಕ್ಟ್ರೆ, ಈಗ ಇತ್ತಿತ್ತಲಾಗಿ ಚಪಾತಿಯನ್ನು ಉಣ್ಬಾರ್ದು ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಯಾವ ಸೈಂಟಿಫಿಕ್ ರೀಸನ್ಸ್?
0: ಈಗ ಚಪಾತಿ ಉಣ್ಬಾರ್ದು ಅಂತ ಹೇಳೋಕೆ ಕಾರಣ ಏನು ಅಂತಂದ್ರೆ, ಮುಖ್ಯವಾಗಿ ನಮ್ಮ ಜನ್ಮ ಎಲ್ಲಿ ಆಗಿರ್ತದಲ್ಲ, ನಮ್ಮ ಜನ್ಮ ಉದಾಹರಣೆನ ಈ ವಿಜಾಪುರದೊಳಗೆ ಜನ್ಮ ತಗೊಂಡೀನಿ. ಈ ವಿಜಾಪುರದ ಸುತ್ತ 20 ಕಿಲೋಮೀಟರ್ ಸುತ್ತಮುತ್ತ ಏನು ಬೆಳೀತದ, ನಾ ಇಲ್ಲೇ ಜೀವನನೂ ಮಾಡ್ತಿರ್ತೀನಿ, ಇಲ್ಲೇ ನನ್ನ ಜನ್ಮನೂ ಆಗಿರ್ತದ. ಅಂದ್ರೆ 20 ಕಿಲೋಮೀಟರ್ ಸುತ್ತಮುತ್ತಲೂ ಏನು ಬೆಳೀತದಲ್ಲ, ಅದು ಆಹಾರ ನನ್ನ ಶರೀರಕ್ಕೆ ಪೂರಕ ಇರ್ತದ. ಈ ಗೋಧಿ ಅದನ್ನ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದು, ಅದ್ರ ಮುಂಚೆ ನಾವೇನು, ನಾವು ಇಲ್ಲಿ ಜೋಳ ಬೆಳಿತೀವಿ, ನವಣಿ ಬೆಳಿತೀವಿ, ಇದೆಲ್ಲ ಬೆಳಿತೀವಿ. ಈ ಗೋಧಿ ಒಳಗೆ ಏನಿರ್ತದ ಅಂತಂದ್ರೆ ಗ್ಲುಟೆನ್ ಅನ್ನುವಂಥದ್ದು ಒಂದು ಅಂಶ ಇರ್ತದ. ಜೋಳಕ್ಕಿರ್ಬೋದು, ವರೆದಕ್ಕಿ, ನವಣಿ, ಇವಕ್ಕೆಲ್ಲಾನು ಸಿರಿಧಾನ್ಯಗಳಂತ ಹೇಳ್ತೀವಿ. ಇದ್ರೊಳಗೆ ಗ್ಲುಟೆನ್ ಇರಲ್ಲ. ಈ ಗ್ಲುಟೆನ್ ಇರೋದ್ರಿಂದ ನಮ್ಮ ಶರೀರದೊಳಗ ಇನ್ಫ್ಲಮೇಷನ್ ಹೆಚ್ಚಾಗ್ತದೆ. ಈಗ ಸದ್ಯ ನಾವೆಲ್ಲರೂ ಗಮನ ವಹಿಸಿರ್ಬೋದು, ಹೊರಗೆ ಊಟಕ್ಕೆ ಹೋಗ್ತೀವಿ, ಅದೊಂದು ಕಲ್ಚರ್ ಆಗ್ಬಿಟ್ಟೈತಿ. ಈಗ ಹೊರಗೆ ಊಟಕ್ಕೆ ಹೋಗೋದ್ರಿಂದ ಎಲ್ಲ ಕಡೆ ಮೈದಾ, ಮೈದಾ ಅಂತಂದ್ರೆ ಏನು, ಗೋಧಿದೆ ಒಂದು ಫೈನ್ ಪೌಡ್ರಿಗೆ ನಾವು ಮೈದಾ ಅಂತ ಹೇಳ್ತೀವಿ. ಈ ಗೋಧಿಯಿಂದನೇ ಮಾಡಿದಂತ ಆಹಾರಗಳನ್ನೆಲ್ಲ ಈಗ ನಾವು ಸ್ವೀಕಾರ ಮಾಡ್ತಾ ಇರೋದ್ರಿಂದ ನಮ್ಮ ಶರೀರ ಇನ್ಫ್ಲಮೇಷನ್ ಹೆಚ್ಚಾಗ್ತಾ ಇದೆ. ಇನ್ಫ್ಲಮೇಷನ್ ಆಗೋದ್ರಿಂದ ನಮ್ದು ಬಾಡಿ ಬೊಜ್ಜು ಹೆಚ್ಚಾಗಿ ಕಾಣಿಸ್ತದೆ. ಆಕ್ಚುಲಿ ನಮ್ಮಲ್ಲಿ ಶಕ್ತಿ ಇರಂಗಿಲ್ಲ, ಬಟ್ ಬಾಡಿ ದೊಡ್ಡದಾಗಿ ಕಾಣಿಸ್ತದ. ಏನಕ್ಕಂದ್ರೆ ಇನ್ಫ್ಲಮೇಷನ್ ಇರೋದ್ರಿಂದ. ಆದ್ರೆ ನಾವು ಈ ಸಿರಿಧಾನ್ಯಗಳಿರ್ಬೋದು, ನಮ್ಮ ಜೋಳದೊಳಗಿರ್ಬೋದು ಅಥವಾ ನವಣಿ ಒಳಗಿರ್ಬೋದು, ಇದ್ರಲ್ಲೆಲ್ಲ ಸ್ವಲ್ಪ ಗ್ಲುಟೆನ್ ಎಲ್ಲ ಕಡಿಮೆ ಇರೋದ್ರಿಂದ ಶಕ್ತಿ ಹೆಚ್ಚು ಸಿಗ್ಲಿಕ್ಕೆ ನಮ್ಗೆ ಸಹಾಯ ಆಗ್ತದೆ.
1: ಹಾಗೆ ಡಾಕ್ಟರ್, ನಾನು ಸಾಮಾನ್ಯವಾಗಿ ಕೇಳ್ತೀನಿ, ಬೆಳಗಿನ ಉಪಹಾರವನ್ನು ಮಾಡದೆ ಇದ್ರೆ ಅದು ತುಂಬಾ ದುಷ್ಪರಿಣಾಮ ಬೀರ್ತದೆ ಅಂತೀರಾ, ಇದು ಎಷ್ಟು ನಿಜ?
0: ನಾವು ಬೆಳಗ್ಗೆ ಉಪಹಾರ ಮಾಡದೇ ಇರುವುದು ನಮ್ಮ ಶರೀರದ ಮೇಲೆ ಪರಿಣಾಮ ಬೀಳ್ತದೆ, ಇದು ನಿಜ. ಯಾಕಂತಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣನೇ ನಮ್ದು ಎಲ್ಲ ಜೀವಕೋಶಗಳಿರ್ಬೋದು, ನಮ್ಮ ಅಂಗಗಳಿರ್ಬೋದು, ಪ್ರತಿಯೊಂದು ನಮ್ದು ಎಲ್ಲಾನು ಪ್ರತಿಯೊಂದು ಜೀವಕೋಶದ ಕೆಲಸ ಪ್ರಾರಂಭ ಆಗೋದು ಬೆಳಗ್ಗೆಯಿಂದನೇ. ಅದಕ್ಕೋಸ್ಕರ ಬೆಳಗ್ಗೆನೆ ನಾವು ಬ್ರೇಕ್ಫಾಸ್ಟ್ ಅಥವಾ ಮುಂಚೆ ಎಲ್ಲ ಊಟ ಮಾಡ್ತಿದ್ರು, ಬೆಳಗ್ಗೆ ಊಟ ಮಾಡ್ಕೊಂಡೇ ತೋಟಕ್ಕೆ ಹೋಗಿ ಕೆಲಸ ಮಾಡ್ತಿದ್ರು. ಈಗ ಬ್ರೇಕ್ಫಾಸ್ಟ್ ಅಂದ್ರೇನು, ನಾವು ಫಾಸ್ಟಿಂಗ್ ಇರ್ತೀವಿ, ಬೆಳಗ್ಗೆ ಬ್ರೇಕ್ ಮಾಡೋದನ್ನು ಒಂದು ಶೈಲಿ ಬಂದದ. ಆದ್ರೆ ನಾವು ಬೆಳಗ್ಗೆ ತಿನ್ಲೇಬೇಕಾಗ್ತದೆ. ಅಂದ್ರೆ ಒಂದು ಹೇಳ್ತಾರಲ್ಲ, ಅಂದ್ರೆ ಬೆಳಗ್ಗೆ ಆಹಾರ ನಾವು ರಾಜನ ಹಾಗೆ ತಗೋಬೇಕು, ಮಧ್ಯಾಹ್ನದ್ದು ರಾಣಿ ಆಗಿರ್ಬೇಕು, ರಾತ್ರಿ ನಾವು ಭಿಕ್ಷುಕರ ಹಾಗೆ ಆಹಾರವನ್ನ ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನು, ರಾಜರು ಅಂತಂದ್ರೆ ಎಲ್ಲಾನು ಇರ್ಬೇಕು ಬೆಳಗ್ಗೆ ತಗೊಳ್ಳುವಂತ ಆಹಾರದ. ಅಂದ್ರೆ ಅದ ನಾವು ಏನು ಬೆಳಗ್ಗೆ ಆಹಾರ ಕೊಡ್ತೀವಲ್ಲ ನಮ್ಮ ಶರೀರಕ್ಕೆ, ಅದನ್ನೇ ನಮಗೆ ಸಾಯಂಕಾಲದೊಳಗೂ ಎನರ್ಜಿ ಕೊಡ್ತಾ ಹೋಗ್ತದೆ. ಸೊ ಒಂದ್ ವೇಳೆ ನಾವು ಸ್ಕಿಪ್ ಮಾಡಿದ್ರೆ ನಿಶಕ್ತಿ ಬರ್ಲಿಕ್ಕೆ ಶುರು ಆಗ್ತದೆ. ಮಧ್ಯಾಹ್ನದ ಆಹಾರನು ಸಹ ರಾಣಿ ತರ ಇರ್ಬೇಕು. ಊಟ ಅಂತಂದ್ರೆ ಎಲ್ಲವನ್ನು ಅಳವಡಿಸಿಕೊಂಡು ಸಮತೋಲನದಿಂದ ತಾವು ತಗೊಂಡ್ವಿ ಅಂತಂದ್ರೆ ನಮ್ಮ ಶರೀರ ಆರೋಗ್ಯವಾಗಿ ಖುಷಿಯಾಗಿರ್ತದೆ, ಅದು ಆನಂದವಾಗಿರ್ತದೆ. ಅದೇ ನಾವು ಮಲಗೋಕ್ಕಿಂತ ಮುಂಚೆ ಹೆಚ್ಚು ಆಹಾರವನ್ನ ತಗೊಂಡು ಮಲ್ಕೊಂಡ್ರೆ ಅದಕ್ಕೆ ಡೈಜೆಷನ್ಗೆ ನಮ್ಗೆ ಸಮಯನೇ ಇರಲ್ಲ, ಹೆವಿ ಆಗ್ಬಿಡ್ತದೆ. ಅದು ಡೈಜೆಷನ್ ಆಗಿಲ್ಲ ಅಂತಂದ್ರೆ ಪಿತ್ತ ಹೆಚ್ಚಾಗ್ಲಿಕ್ಕೆ ಶುರು ಆಗ್ತದೆ. ಪಿತ್ತ ಹೆಚ್ಚಾಗೋದ್ರಿಂದ ಅರ್ಥ್ರೈಟಿಸ್, ಇದೆಲ್ಲ ಆರೋಗ್ಯ ಸಮಸ್ಯೆಗಳು ಬರ್ಲಿಕ್ಕೆ ಶುರು ಆಗ್ತದೆ.
1: ಅಂದ್ರೆ ರಾತ್ರಿ ಎಷ್ಟಾದಷ್ಟು ನಾವು ಕಡಿಮೆ ಊಟ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ದೀರಾ ಡಾಕ್ಟ್ರೆ? ಇದು ಹಾಗೆ ಉಪ್ಪು, ಸಕ್ಕರೆ, ಕರಿದ ಪದಾರ್ಥವನ್ನು ಎಷ್ಟೆಷ್ಟು ನಾವು ತಿನ್ಬೇಕು ಹೇಳಿ, ಯಾಕೆಂದ್ರೆ ಉಪ್ಪು ಸಕ್ಕರೆ ಬಿಟ್ಟು ಇರಕ್ಕೆ ಆಗೋದೇ ಇಲ್ಲ. ಅದನ್ನ ನೀವೆಲ್ಲ ತುಂಬಾ ಕಡಿಮೆ ಉಂಡ್ರಿ ಅಂತ ಹೇಳ್ತೀರಾ ನಿಮ್ಮ ಹತ್ರ ಬಂದ್ರೆ, ಅದಕ್ಕೆ ಅದು ಎಷ್ಟೆಷ್ಟು ಪ್ರಮಾಣ ಇರಬೇಕು ಅಂತ?
0: ಈಗ ಉಪ್ಪಿಂದ ಮಹತ್ವ ಎಷ್ಟು ಅದ ಅಂತಂದ್ರೆ, ನಾವು ಜಾಸ್ತಿ ತಗೋತಾ ಇದ್ವಿ ಅಂತಂದ್ರೆ ನಮ್ದು ಶರೀರದೊಳಗ ಬ್ಲಡ್ ಪ್ರೆಷರ್ ಏನಿರ್ತದಲ್ಲ ಅದು ಹೆಚ್ಚಾಗ್ತಾ ಹೋಗ್ತದೆ. ಯಾಕಂದ್ರೆ ನಾವು ಉಪ್ಪಿನ ಜೊತೆಗೆ ನೀರನ್ನು ಸಹ ಶರೀರ ಏನ್ ಮಾಡ್ತೈತಿ, ತನ್ನೊಳಗೆ ಹಿಡಿದಿಟ್ಕೋತದೆ. ಅದಕ್ಕೋಸ್ಕರ ನಮ್ದು ಶರೀರದೊಳಗೆ ಉಪ್ಪಿನ ಅಂಶ ಹೆಚ್ಚಾಯ್ತು, ನೀರಿನ ಅಂಶ ಹೆಚ್ಚಾಯ್ತು ಅಂದ್ರೆ ನಮ್ದು ಬ್ಲಡ್ ಪ್ರೆಷರ್ ಹೆಚ್ಚಾಗ್ತದೆ.
1: ಹಾಗೆ ಈ ಸಕ್ಕರೆ ಮತ್ತು ಕರಿದ ಪದಾರ್ಥವನ್ನು ಎಷ್ಟು,
0: ಈಗ ಸಕ್ಕರೆ ಅಂತಂದ್ರೆ ತಮ್ಗೆಲ್ಲ ಗೊತ್ತದ ಸಕ್ಕರೆ ಹೆಂಗ್ ಮಾಡ್ತಾರೆ, ಪ್ರಿಪೇರ್ ಹೆಂಗ್ ಅದನ್ನ ತಯಾರಿ ಮಾಡ್ತಾರೆ, ಎಷ್ಟು ಅದಕ್ಕೆ ಕೆಮಿಕಲ್ಸ್ ಹಾಕ್ತಾರ, ಅದೆಲ್ಲ ನಮ್ಗೆ ಗೊತ್ತದ. ಈಗ ಸಕ್ಕರೆ ಒಂದು ಸ್ಪೂನ್ ಶರೀರದೊಳಗೆ ಏನು ಒಂದು ಪ್ಯಾಂಕ್ರಿಯಾಸ್ ಅನ್ನುವಂಥದ್ ಒಂದು ಅಂಗದ, ಅದು ನಾವು ಶರೀರದೊಳಗೆ ಸಕ್ಕರೆ ಹಾಕಿದಾಗ ಅದನ್ನ ಕಂಟ್ರೋಲಿಗೆ ತರುವಂತ ಕೆಲಸ ಮಾಡ್ತಿರ್ತದೆ. ಆದ್ರೆ ನಾವು ಅದು ಕಂಟಿನ್ಯೂಸ್ ಅದಕ್ಕೆ ಸಕ್ಕರೆ ಹಾಕ್ತಾ ಇದ್ರೆ ಅದು ಎಷ್ಟೊತ್ತು ಕೆಲಸ ಮಾಡ್ಬೇಕು, ಒಂದು ಸಮಯ ಬರ್ತದ ಅದು ಆ ಇನ್ಸುಲಿನ್ ಪ್ರಮಾಣ ಕಡಿಮೆ ಆಗ್ತದೆ, ಸಕ್ಕರೆ ಪ್ರಮಾಣ ಹೆಚ್ಚಾಗ್ತದೆ. ಸಕ್ಕರೆ ಪ್ರಮಾಣ ಏನದಲ್ಲ, ನಾವು ತಿನ್ನುವಂತ ಎಲ್ಲಾ ಆಹಾರದೊಳಗೂ ಇರ್ತದೆ, ಜೋಳದೊಳಗದ, ಗೋಧಿ ಒಳಗದ, ಅನ್ನ ಅನ್ನದೊಳಗೆ ಅದು ನಾವೇನು ದ್ವಿದಳ ಧಾನ್ಯಗಳನ್ನು ತಗೋತೀವಲ್ಲ ಅದ್ರೊಳಗೂ ಸಕ್ಕರೆ ಪ್ರಮಾಣ ಇರ್ತದೆ. ಎಕ್ಸ್ಟ್ರಾ ನಮಗೆ ಸಕ್ಕರೆ ಬೇಕೇ ಆಗಿಲ್ಲ, ಹೆಲ್ದಿ ಫ್ಯಾಟ್ಸ್ ಬೇಕೇ ಬೇಕು ನಮಗೆ. ಒಂದು ಊಟಕ್ಕೆ ಒಂದು ಸ್ಪೂನ್ ತುಪ್ಪ ಸಾಕಾಗ್ತದೆ, ಅಷ್ಟು ಬೇಕು ನಮಗೆ.
1: ತುಪ್ಪ ತಿನ್ಲೇಬೇಕು,
0: ತುಪ್ಪ ಬೇಕೇ ಬೇಕು.
1: ತಿನ್ಬೇಡ ಅಂತ ಹೇಳಿ
0: ಇಲ್ಲ, ತುಪ್ಪ ತಿನ್ರಿ, ಆದ್ರೆ ಕಡಿಮೆ ಪ್ರಮಾಣದೊಳಗೆ ತಿನ್ಬೇಕು. ಕರಿದ ಪದಾರ್ಥಗಳೊಳಗೆ ಯಾವ

0: ಎಣ್ಣೆ ಉಪಯೋಗ ಮಾಡಿರ್ತಾರೆ ಗೊತ್ತಿಲ್ಲ,
1: ಹ್ಮ್
0: ಪಾಮ್ ಆಯಿಲ್ ಬರ್ತಾ ಇದೆ, ಆ ಪಾಮ್ ಆಯಿಲ್ ಇಂದ ನಮ್ಮ ರಕ್ತನಾಳ ಒಳಗ ಕೊಲೆಸ್ಟ್ರಾಲ್ ತಮಗೆಲ್ಲ ಲಿಪಿಡ್ ಪ್ರೊಫೈಲ್ ಅಂತ ಮಾಡಿಸ್ತೀವಿ ನಾವು, ಅವೆಲ್ಲ ಹೆಚ್ಚಾಯ್ತು ಅಂತಂದ್ರ ಟ್ರಾಫಿಕ್ ಜಾಮ್ ಆಗ್ಬಿಡ್ತದೆ. ಟ್ರಾಫಿಕ್ ಜಾಮ್ ಆಯ್ತಂದ್ರೆ ಒಂದ್ ಕಡೆ ಬ್ಲಾಕ್ ಆಗ್ಬಿಡ್ತಾವ್ರಿ, ಬ್ಲಾಕ್ ಆಗಿನೇ ಇದೆಲ್ಲ ನಮ್ದು ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ಸ್, ಹೆಚ್ಚು ಕ್ಯಾನ್ಸರು, ಅರ್ಥ್ರೈಟಿಸು, ಜಾಯಿಂಟ್ ಪೇನ್ಸು, ಡಯಾಬಿಟೀಸು, ಇದೆಲ್ಲ ಬರ್ತಾ ಇರೋದು ಮುಖ್ಯ ಕಾರಣ ಅಂತಂದ್ರೆ ಹೆಚ್ಚು ಕರ್ದಿದ್ದು. ಈಗ ನಮ್ಗೆ ಹೆಲ್ದಿ ಫ್ಯಾಟ್ಸ್ ಬೇಕು, ಅದು ನಮ್ ಡ್ರೈ ಫ್ರೂಟ್ಸ್ನಾಗ ಅದಾವ, ಶೇಂಗಾ ಒಳಗೆ ಇರ್ತದ, ಮತ್ತೆ ನಾವು ಹಾಲು, ಹಾಲಿನ ಉತ್ಪಾದನೆಗಳೊಳಗೆ ಇರ್ತದ. ಈಗ ನಾವು ಎಣ್ಣೆಯನ್ನ ಬಳಸಲೇಬೇಕು ಅಂತಂದ್ರೆ ನಾವು ಮಿಲ್ಸ್ ಬರ್ತಾವ್ರಿ ಎಣ್ಣೆ ತೆಗಿಯೋದ್ರಲ್ಲಿ, ಅಲ್ಲಿ ಹೋಗಿ ಪ್ಯೂರ್ ಎಣ್ಣೆ ತಕ್ಕೊಂಡು ಬಂದು ಅದನ್ನೇ ಉಪಯೋಗ ಮಾಡಬೇಕು. ಉದಾಹರಣೆಗೆ ತೆಂಗಿನ ಎಣ್ಣೆ ಇರ್ಬೋದು, ಕುಷ್ಪಿ ಎಣ್ಣೆ, ಶೇಂಗಾ ಎಣ್ಣೆ, ಇದನ್ನೆಲ್ಲ ನಾವು ಪ್ಯೂರ್ ಆಗಿ ತಗೊಂಡ್ ಬಂದು ನಾವು ಆಹಾರವನ್ನ ತಯಾರಿ ಮಾಡಿದ್ರೆ ನಮ್ಗೆ ಬಹಳಷ್ಟು ರೋಗಗಳನ್ನ ನಾವು ತಡೆಗಟ್ಟಬಹುದು ಅಂತ ಹೇಳಿ
1: ಎಲ್ಲವನ್ನು ಹಿತವಾಗಿ ಮಿತವಾಗಿ ಉಪಯೋಗಿಸಬೇಕು ಅಂತ ಹೇಳ್ತಾ ಇದ್ದೀರಿ ಡಾಕ್ಟ್ರೆ. ಸರಿ ಡಾಕ್ಟ್ರೆ, ಈಗ ಜಂಕ್ ಫುಡ್, ಪ್ಯಾಕ್ಡ್ ಪ್ರಿಸರ್ವೇಟಿವ್ ಇರ್ತವೆ, ಪಾನೀಯಗಳು, ತಂಪ ಪಾನೀಯಗಳು, ಇವುಗಳನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ನಾವು ಎಲ್ಲರೂ ಸಾಮಾನ್ಯವಾಗಿ ನಾವು ಮಕ್ಕಳು ಎಲ್ಲರೂ ಇದನ್ನು ತರಿಸಿ ತಿಂತಾನೆ ಇರ್ತೀವಿ. ಇದನ್ನು ಎಷ್ಟರ ಮಟ್ಟಿಗೆ ತಿನ್ಬೇಕು ಅಥವಾ ತಿನ್ಲೇಬಾರದು ಅಂತ ಹೇಳ್ತೀರಾ?
0: ಈಗ ನೋಡ್ರಿ ಮೇಡಮ್, ಏನಂದ್ರ ನಮ್ದು ವಾತಾವರಣಕ್ಕನುಸಾರವಾಗಿ ನಾವು ಎಲ್ಲ ಕಡೆನೂ ಜೀವನ ಶೈಲಿಯನ್ನ ಅಳವಡಿಸ್ಕೊಂಡಿರ್ತಾರ. ಉದಾಹರಣೆಗೆ ಫ್ರಿಜ್ ಏನು ಇದಲ್ಲ, ಯುರೋಪ್ ಕಂಟ್ರಿ ಒಳಗ ಅಲ್ಲಿ ಕೋಲ್ಡ್ ಜಾಸ್ತಿ ಇರ್ತದ, ಅದಕ್ಕೋಸ್ಕರ ಅಲ್ಲಿ ಏನೂ ಬೆಳೆಯುವುದಿಲ್ಲ, ಅದಕ್ಕೆ ಅವ್ರು ಫ್ರಿಜ್ ಇಟ್ಕೊಂಡು ಎಲ್ಲವನ್ನು ಸ್ಟೋರ್ ಮಾಡಿಟ್ಕೊಂಡು ಅವ್ರ ಆಹಾರ ಸ್ವೀಕಾರ ಮಾಡ್ತಾರೆ. ಅದ್ರ ನಮ್ಮ ಪ್ಲೇಸ್ ಅಲ್ಲಿ ವಾತಾವರಣ ಇಷ್ಟು ಸಮತೋಲನದಿಂದ ಅದಲ್ಲ, ಏನು ಕಡಿಮೆ ಬೀಳುವುದೇ ಇಲ್ಲ. ಶರೀರದಲ್ರಿ, ಶರೀರಕ್ಕೆ ಒಂದು ಉಷ್ಣತೆಯನ್ನ ಮೇಂಟೈನ್ ಮಾಡ್ಕೊಳ್ಳುವಂತದ್ದು ಒಂದು ಶಕ್ತಿ ಇರ್ತದೆ, ಅದಕ್ಕೆ ನಾವು ಬಹಳಷ್ಟು ತಂಪಾಗಿದ್ ಕೊಟ್ಟರು ಅದಕ್ಕೆ ಕಷ್ಟನೇ. ಸೊ ಅದಕ್ಕೋಸ್ಕರ ಎಷ್ಟು ಆಪ್ಟಿಮಮ್ ಅಂತ ಹೇಳ್ತೀವಲ್ರಿ, ಕರೆಕ್ಟ್ ಆಗಿ ನಾವು ಅದಕ್ಕೆ ಕೊಟ್ರೆ ಈಗ ಅದಕ್ಕೋಸ್ಕರನೆ ನೋಡ್ರಿ, ಒಂದ್ 24 ತಾಸು ಸ್ಟೋರ್ ಮಾಡಿದಂತದ್ದು ಊಟ ತಗೊಂಡು ಅದಕ್ಕೇನೆ ಎಲ್ಲಾನು ಅಸ್ತವ್ಯಸ್ತ ಆಗ್ತಾ ಇದೆ.
1: ಹಾಗೆ ಈ ಹಣ್ಣುಗಳನ್ನು ಊಟ ಆದ್ಮೇಲೆ ತಿನ್ಬೇಕಾ ಅಥವಾ ಊಟದ ನಂತರ ತಿನ್ಬೇಕಾ?
0: ಈಗ ಹಣ್ಣುಗಳ ಒಳಗೆ ಹೆಚ್ಚು ನ್ಯೂಟ್ರಿಯೆಂಟ್ಸು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆಲ್ಲ ಇರ್ತದ್ರಿ. ಈಗ ಹಣ್ಣನ್ನ ನಾವು ಊಟ ಆದ್ಮೇಲೆ ಅಥವಾ ಊಟದ ಜೊತೆಗೆ ತಗೊಂಡ್ರೆ ಏನೇನು ಲಾಭ ಆಗಲ್ಲ. ನಮಗ್ ಲಾಭ ಹೆಚ್ಚಾಗಬೇಕು ಅಂತಂದ್ರೆ ಊಟದಕ್ಕಿಂತ ಮುಂಚೆ ಅರ್ಧ ಗಂಟೆ ಇರಬೇಕಾದ್ರೆ ನಾವು ಹಣ್ಣನ್ನ ತಗೋಬೇಕು. ಹಣ್ಣನ್ನ ತಗೊಂಡು ಅರ್ಧ ಗಂಟೆ ಆದ್ಮೇಲೆ ಅದೆಲ್ಲ ರಿಲೀಸ್ ಮಾಡಿರ್ತದೆ ಹಣ್ಣಿಂದೆಲ್ಲ ನಮ್ಮ ಶರೀರದೊಳಗೆ. ನಾವು ಊಟ ಮಾಡಿದ್ದನ್ನ ಇನ್ನಷ್ಟು ನೀಟಾಗಿ ಅಬ್ಸಾರ್ಬ್ ಮಾಡಲಿಕ್ಕೆ, ನಮ್ಮ ಶರೀರ ಚಟುವಟಿಕೆಯಿಂದ ಇರಲಿಕ್ಕೆ ನಮಗೆ ಹಣ್ಣುಗಳು ಸಹಾಯ ಮಾಡುತ್ತೆ.
1: ಅಂದ್ರೆ ಊಟಕ್ಕಿಂತ ಮುಂಚೆ ಅರ್ಧ ಗಂಟೆಗಳನ್ನು ತೆಗೆದುಕೊಳ್ಬೇಕು ಅಂತ. ದಿನದಲ್ಲಿ ನೀರನ್ನು ಎಷ್ಟು ಕುಡಿಬೇಕು ಹೇಳ್ಬಿಡಿ ಡಾಕ್ಟ್ರೆ.
0: ಅಂದ್ರೆ ನಾವು ಈಗ ಎವರೇಜ್ ಮನುಷ್ಯರು 2-3 ಲೀಟರ್ ನೀರು ಕುಡಿಬೇಕು ಅಂತ ಹೇಳಿ, ಅದ ಒಂದ್ ವೇಳೆ ನೀರಿನ ಅಂಶ ಕಡಿಮೆ ಆಯ್ತಾ ಹೋಯ್ತು ಅಂತಂದ್ರ ನಮ್ದು ಶರೀರದೊಳಗಿಂತ ಅವಯವಗಳು ಸಹ ಅದು ತಮ್ಮ ಕೆಲಸವನ್ನ ಕಡಿಮೆ ಮಾಡ್ಲಿಕ್ಕೆ ಶುರು ಮಾಡ್ತದ. ಸೊ ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಒಂದೆರಡು ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನ ತಗೋಬೇಕು. ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆ ಅಥವಾ ಬ್ರೇಕ್ಫಾಸ್ಟ್ ಆದ್ಮೇಲೆ, ಅರ್ಧ ಗಂಟೆ ಮುಂಚೆ ಅಥವಾ ಅರ್ಧ ಗಂಟೆ ಆದ್ಮೇಲೆ ಜಾಸ್ತಿ ನೀರು ಕುಡಿಬಾರ್ದು. ಯಾಕಂದ್ರ ಅದು ನೀರೇನು ತಗೋತೀವಲ್ಲ, ಅದು ನೀರು ಊಟ ಮಾಡ್ಬೇಕಾದ್ರೂ ನಾವು ಒಂದು ಗ್ಲಾಸ್ ನೀರು ಇಟ್ಕೊಂಡು ಕೂತಿರ್ತೀವಿ, ಅದೆಲ್ಲ ತಗೋಬಾರದು. ಯಾಕಂದ್ರೆ ಏನಾಗ್ತದೆ, ನಾವು ಊಟದ ಜೊತೆಗೆ ನೀರೆಲ್ಲ ಮಿಕ್ಸ್ ಆಗಿ ಡೈಜೆಷನ್ ಅಂದ್ರೆ ಅದರದ್ದು ಪಚನ ಕ್ರಿಯೆ ಡಿಸ್ಟರ್ಬ್ ಆಗ್ತದೆ. ಊಟ ಆದ್ಮೇಲೆ ಅರ್ಧ ಗಂಟೆ ಆದ್ಮೇಲೆ ನೀರು ಕುಡಿಬೇಕು. ಊಟ ಮಾಡ್ತಿರ್ಬೇಕಾದ್ರೆ ಸಸ್ವಲ್ಪ ಸಸ್ವಲ್ಪ ನೀವು ತಗೋಬೇಕು. ಮಜ್ಜಿಗೆ ಬೆಸ್ಟ್, ಊಟ ಮಾಡ್ತಿರ್ಬೇಕಾದ್ರೆ ಮಜ್ಜಿಗೆ ತಗೊಳ್ಳೋದು ಒಳ್ಳೇದು. ಅದರಿಂದ ನಮ್ಗೆ ಪಚನ ಕ್ರಿಯೆ ಒಳ್ಳೇದಾಗಿ ಆಗ್ತದೆ, ಅದ್ರ ಜೊತೆಗೆ ಅಬ್ಸಾರ್ಪ್ಷನ್ ಚಲೋ ಆಗ್ತದೆ. ನಾವು ಊಟ ಮಾಡಿದಂತ ಎಲ್ಲನೂ ಅಂಶಗಳು ನಮ್ಗೆ ಶರೀರಕ್ಕೆ ಸಿಕ್ಕು ಶರೀರ ಚಟುವಟಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ.
1: ಅಂದ್ರೆ ಊಟ ಆದ ತಕ್ಷಣ ನೀರು ಕುಡಿಬೇಡಿ ಅಂತ ಹೇಳಿದ್ರೆ, ಹಾಗೆ ಮಲಗೋಕ್ಕಿಂತ ಮುಂಚೆನು ಕುಡಿಬೇಡಿ ಅಂತ, ಈ ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳಿದ್ರೆ, ಆದ್ರೆ ಸಾಮಾನ್ಯವಾಗಿ ಆರೋಗ್ಯ ಕೆಡಬೇಕಾದ್ರೆ ಮಾಡುವ ದೊಡ್ಡ ತಪ್ಪುಗಳು ಯಾವುವು?
0: ಈಗ ಪ್ರಸ್ತುತ ಸಮಾಜದೊಳಗ ಎಲ್ಲರೂ ಹೆಚ್ಚು ಅನುಭವಿಸುವಂತದ್ದು ಕಾಯಿಲೆಗಳು ಅಂತಂದ್ರ ಮುಖ್ಯವಾಗಿ ಅರ್ಥ್ರೈಟಿಸ್, ಕ್ಯಾನ್ಸರು, ಆಮೇಲೆ ಅಸಿಡಿಟಿ ಪ್ರಾಬ್ಲಮ್ಸ್ ಇರ್ತದ, ಪ್ಲಸ್ ಅದ್ರ ಜೊತೆಗೆ ಶುಗರ್ ಅಂದ್ರ ಹೈ ಡಯಾಬಿಟೀಸ್, ಬ್ಲಡ್ ಶುಗರ್ ಇವೆಲ್ಲನೂ ಎಷ್ಟು, ಹಾರ್ಟ್ ಅಟ್ಯಾಕ್ಸ್ ಇವೆಲ್ಲನೂ ಮುಖ್ಯವಾಗಿ ಈ ಸದ್ಯದ ಸಮಯದಲ್ಲಿ ನಾವು ಅನುಭವಿಸುವಂತ ಅನಾರೋಗ್ಯಗಳು. ಇದಕ್ ಮುಖ್ಯ ಕಾರಣ ಏನು ಅಂತಂದ್ರ ನಮ್ದು ಆಹಾರ ನೀರಿನ ಜೊತೆಗೆ ನಮ್ದು ಜೀವನ ಶೈಲಿನೂ ಮಹತ್ವದ್ದದ. ಅಂದ್ರೆ ನಾವು ಮಾಡುವಂತ ಚಟುವಟಿಕೆ ಸತತ ನಮ್ಮ ಶರೀರ ಸತತ ಚಟುವಟಿಕೆಯಿಂದ ಇರಬೇಕು. ಈಗ ಒಂದು ಒಂದು ಸೈಂಟಿಫಿಕ್ ಸ್ಟಡಿ ಮಾಡಿದ್ರು, ಅದರೊಳಗೆ ಏನು ಇನ್ಕ್ಲೂಡ್ ಮಾಡಿದ್ರಂದ್ರೆ ಹೆಂಗೆ ಏಜಿಂಗ್ ಪ್ರೊಸೆಸ್ ಹೆಂಗದ ಅಂಥೇಳಿ ಅದನ್ನು ಅಭ್ಯಾಸ ಮಾಡಿದ್ರು ಅವರು. ಯಾರು ವಯಸ್ಸಾದರು 60 ಮೇಲದಾರಲ್ಲ, ಅವರೆಷ್ಟು ತಮಗೆಷ್ಟು ಸಾಧ್ಯದಲ್ಲ ಅಷ್ಟು ಚಟುವಟಿಕೆಗಳನ್ನು ಮಾಡ್ತಿದ್ರು, ಅವ್ರದ್ದು ಹೆಲ್ದಿ ಏಜಿಂಗ್ ಇತ್ತು, ಅವ್ರದ್ದು ಆರೋಗ್ಯ ಒಳ್ಳೆಯದಾಗಿತ್ತು. ಯಾರು ಸೆಡೆಂಟ್ರಿ ಲೈಫ್

0: ಕೂತಲ್ಲೇ ಕೂಡ್ತಾರ, ಕೂತಲ್ಲೇ ಇದು ಮಾಡ್ತಾರ, ಏನು ವಾಕಿಂಗ್ ಇಲ್ಲ ಅಥವಾ ಚಟುವಟಿಕೆ ಇಲ್ಲ. ಮನೆಯೊಳಗಿರುವಂಥ ಸಿಂಪಲ್ ನಾವು ಕೆಲಸಗಳನ್ನು ಸಹ ಮಾಡಿದ್ರೆ ನಮ್ದು ಬಾಡಿ ಆಕ್ಟಿವ್ ಇರ್ತದೆ. ಚಟುವಟಿಕೆ ಇರುವುದೊಂದು ಇನ್ನೊಂದು ಮುಖ್ಯ ಒಂದು ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಒಂದು ಅಂಶ. ಇದ್ರ ಜೊತೆಗೆ ಮನಸ್ಸಿನ ಆರೋಗ್ಯನೂ ಸಹ ಮಹತ್ವದ್ದಿರ್ತದೆ. ಸೊ ಆಹಾರ ಅಂತಂದ್ರೆ ಯಾವುದು ಶರೀರದೊಂದಿಗೆ ಮನಸ್ಸಿನ ಆರೋಗ್ಯವನ್ನ ಕಾಪಾಡ್ತದೋ ಅದಕ್ಕೆ ನಾವು ನಿಜವಾದ ಆಹಾರ ಅಂತೇಳಿ.
1: ಸರಿ ಡಾಕ್ಟ್ರೆ, ಕೊನೆಯದಾಗಿ ಹೋಗ್ತಾ ಹೋಗ್ತಾ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರು ಪಾಲಿಸಬೇಕಾದ ಸರಳ ಸೂತ್ರಗಳು ಯಾವುವು ಅಂತೀರ?
0: ಸೊ ಕೊನೆಯದಾಗಿ ನಾವು ಏನ್ ಹೇಳುವುದಂತಂದ್ರೆ, ಯಾವುದು ಆಹಾರ ಏನದಲ್ಲ, ಇದು ಯಾವುದು ಶರೀರದೊಂದಿಗೆ ಮನಸ್ಸಿನ ಆರೋಗ್ಯವನ್ನ ಕಾಪಾಡ್ತದೋ ಅದಕ್ಕೆ ನಾವು ನಿಜವಾದ ಆಹಾರ ಅಂತ ಹೇಳ್ತೀವಿ. ಈ ಆಹಾರದೊಳಗೆ ನಾವು ಯೋಗಿಕ ಆಹಾರವನ್ನ ತಗೊಂಡ್ರೆ ಅಂತಂದ್ರೆ, ನಾವು ಯೋಗವನ್ನ ಜೀವನದೊಳಗೆ ಅಳವಡಿಸ್ಕೋಬೇಕು, ಯೋಗಾಸನಗಳನ್ನ ಮಾಡಬೇಕು. ಅದ್ರ ಜೊತೆಗೆ ಯಾವುದು ಮನಸ್ಸನ್ನ ಮತ್ತು ಶರೀರವನ್ನ ಯೋಗದ ಪ್ರಕಾರ ಆಹಾರದೊಳಗೆ ಸಾತ್ವಿಕ ಆಹಾರ, ರಾಜಸಿಕ ಆಹಾರ ಮತ್ತು ತಾಮಸಿಕ ಆಹಾರ ಅಂತ ಹೇಳಿ ಬರ್ತದೆ. ಈ ಸಾತ್ವಿಕ ಆಹಾರ ಅಂತಂದ್ರೆ ಏನು, ಫ್ರೆಶ್ ಪ್ರಿಪೇರ್ಡ್ ಆಗಿದ್ದು ಅಂದ್ರೆ ಫ್ರೆಶ್ ತಯಾರ್ ಮಾಡಿದಂತ ಆಹಾರ ಇರಬಹುದು. ಆಮೇಲೆ ನಾವು ಮನೆಯೊಳಗೆ ತಯಾರು ಮಾಡಿದಂತ ಆಹಾರ ಎಲ್ಲವನ್ನು ಹಸಿರು ತಪ್ಪಲ್ ಪಲ್ಲೆ ಅಥವಾ ರೊಟ್ಟಿ, ಚಪಾತಿ, ಅನ್ನ, ಸಾರು, ಬೇಳೆ ಸಾರು ಇವನ್ನೆಲ್ಲ ಒಳಗೊಂಡಿರುವಂತ ಆಹಾರ ಸಾತ್ವಿಕ ಆಹಾರ ಅಂತ ಹೇಳಿ ಹೇಳ್ತೀವಿ. ಇನ್ನು ರಾಜಸಿಕ ಆಹಾರ ಅಂತಂದ್ರೆ ಹೆಚ್ಚು ಖಾರ ಇರ್ತದ, ಹೆಚ್ಚು ಕರಿದಂತ ಆಹಾರಗಳು ಮತ್ತೆ ಹೆಚ್ಚು ಕಹಿಯಾದಂಥದ್ದು, ಹುಳಿಯಾದಂತ ಆಹಾರಗಳು ಇವನ್ನೆಲ್ಲನು ನಾವು ರಾಜಸಿಕ ಆಹಾರವಂತ ಹೇಳ್ತೀವಿ. ಇನ್ನು ತಾಮಸಿಕ ಆಹಾರದೊಳಗೆ ಸ್ಟೋರ್ಡ್ ಅಂದ್ರೆ ನಾವು ಈಗ ಆಹಾರ ತಯಾರು ಮಾಡಿ ಫ್ರಿಜ್ ಒಳಗಿಟ್ಟು 24 ತಾಸು ಆದ್ಮೇಲೆ ಆಹಾರ ತಗೊಳ್ಳೋದು ಅದು ಸಹ ತಾಮಸಿಕ ಆಹಾರ. ಅರ್ಧ ಬೆಂದಿರುವಂತ ಆಹಾರ ತಾಮಸಿಕ ಆಹಾರ. ಇದು ಅಂದ್ರೆ ನಮ್ಮ ಶರೀರವನ್ನು ಹೆಚ್ಚು ಅನಾರೋಗ್ಯಕ್ಕೆ ಈಡು ಮಾಡುವಂತದ್ದು ಆಹಾರ ತಾಮಸಿಕ ಆಹಾರ. ಇದ್ರ ಜೊತೆಗೆ ನಮ್ದು ಕೊನೆಯದಾಗಿ ಒಂದು ಮಾತು ಏನು ಅಂತಂದ್ರೆ, ನಾವು ಸಾತ್ವಿಕ ಆಹಾರವನ್ನ ಸ್ವೀಕಾರ ಮಾಡೋದ್ರಿಂದ ನಮ್ಮ ಶರೀರ ಸ್ವಸ್ಥ ಆಗ್ತದ. ಶರೀರ ಸ್ವಸ್ಥ ಆಗುವುದರಿಂದ ಅಂದ್ರ ನಮ್ಮ ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ಒಂದನ್ನೊಂದು ಡಿಪೆಂಡ್ ಆಗ್ಯಾವ. ಅದಕ್ಕೋಸ್ಕರ ನಾವು ಸಾತ್ವಿಕ ಆಹಾರವನ್ನ ಸ್ವೀಕಾರ ಮಾಡಿದ್ರಿಂದ ನಮ್ಮ ಶರೀರ ಸ್ವಸ್ಥ ಆಗ್ತದ. ಶರೀರ ಸ್ವಸ್ಥ ಆಗುದ್ರಿಂದ ನಮ್ಮ ಮನಸ್ಸು ಸ್ವಸ್ಥ ಆಗ್ತದ. ಮನಸ್ಸು ಸ್ವಸ್ಥ ಆಗುದ್ರಿಂದ ಬುದ್ಧಿ ಚುರುಕಾಗ್ತದ. ಬುದ್ಧಿ ಚುರುಕಾಗುದ್ರಿಂದ ನಮ್ಮ ಮಾಡುವಂತ ಕರ್ಮಗಳು ಒಳ್ಳೇದಾಗಿ ಆಗ್ತವ. ಇದರಿಂದ ನಮ್ಗ ಖುಷಿ ಆಗ್ತದ, ಆನಂದವಾಗಿರ್ಲಿಕ್ಕೆ ಸಹಾಯ ಆಗ್ತದ. ನಾವು ಆನಂದ ಇದ್ವಿ ಅಂತಂದ್ರೆ ನಮ್ಮ ಕುಟುಂಬ ಸ್ವಸ್ಥ ಆಗ್ತದ. ನಮ್ಮ ಕುಟುಂಬ ಸ್ವಸ್ಥ ಆದ್ರೆ ನಮ್ಮ ಸಮಾಜ ಸ್ವಸ್ಥ ಆಗ್ತದ. ಹಾಗೇನೆ ನಾವು ಹಿತ್ ಬುಕ್, ಮಿತ್ ಬುಕ್, ಕ್ಷುತ್ ಬುಕ್, ಋತ್ ಬುಕ್, ನತೂ ರೋಗವಾನ್ ಭವತಿ ಅಂತ ಹೇಳ್ತಾರ. ಹಿತವಾದದ್ದನ್ನ ಮಿತವಾಗಿ, ಹಸಿವಾದಾಗ ಋತುಕ್ಕನುಸಾರವಾಗಿ, ನಾವು ಒಳ್ಳೆಯ ಕಾರ್ಯ ಮಾಡಿ ಸಂಪಾದಿಸಿರುವಂತ ಹಣದಿಂದ ನಾವು ಆಹಾರವನ್ನ ತಯಾರು ಮಾಡಿ ಯಾರು ಸ್ವೀಕಾರ ಮಾಡ್ತೀವೋ ಎಂದೂ ರೋಗಿಗಳಾಗುವುದಿಲ್ಲ ಅಂತ ಹೇಳಿ ಒಂದು ಉಲ್ಲೇಖದ. ಹಾಗೇನೆ ನಾವು ಪ್ರತಿಯೊಂದು ಆಹಾರವನ್ನ ಸ್ವೀಕಾರ ಮಾಡ್ಬೇಕಾದ್ರ ನಮಗ್ ಒಲುಮೆ ಇರಬೇಕು. ಅಂದ್ರೆ ಇದೊಂದು ಹೇಳ್ತಾರ, ಉಣುವಾಗ ಒಲುಮೆ ತುಂಬಿ ಬರಲಿ, ಗಣ ಪ್ರಾಣಿಗಳು ನಮ್ಮನ್ನು ರಕ್ಷಿಸಲಿ, ಋಣ ಬಾರದಿ ಮನವು ಮಣಿಯುತ್ತಿರಲಿ, ಕಣಕಣದ ಉಪಯೋಗ ವೆಮಗಿರಲಿ. ಹೀಗೆ ನಾವು ಊಟವನ್ನ ಸ್ವೀಕಾರ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನ ಒಂದು 100 ವರ್ಷಗಳವರೆಗೂ ನಾವು ಕಾಪಾಡ್ಕೋಬಹುದು ಅಂತ ಹೇಳ್ತೀನಿ.
1: ನೋಡಿ ಪ್ರಿಯ ಕೇಳುಗರೆ, ಆರೋಗ್ಯಕರ ದೇಹ ಹಾಗೂ ಆರೋಗ್ಯ ಒಂದಕ್ಕೊಂದು ಪೂರಕವಾಗಿವೆ ಅಂತ ಡಾಕ್ಟರು ಇದುವರೆಗೆ ಹೇಳಿದರು. ಡಾಕ್ಟರೇ, ನಿಮಗೆ ಸಂಪರ್ಕಿಸಬೇಕಾದ ನಂಬರ್ಗಳನ್ನು ಒಮ್ಮೆ ಹೇಳ್ಬಿಡಿ.
0: 8792544340.
1: ಸರಿ, ಇನ್ನೊಮ್ಮೆ ನಾನು ನಂಬರ್ಗಳನ್ನು ಹೇಳ್ಬಿಡ್ತೀನಿ, ನೋಟ್ ಮಾಡಿಕೊಳ್ಳಿ. 8792544340 ಈ ನಂಬರ್ಗಳಿಗೆ ಡಾಕ್ಟರ್ ಜ್ಯೋತಿ ಖುದ್ನಾಪುರ್ ಅವರಿಗೆ ನೀವು ಸಂಪರ್ಕಿಸಬಹುದು. ಪ್ರಿಯ ಕೇಳುಗರೆ, ನೋಡಿ ಆಹಾರವನ್ನು ಹಿತವಾಗಿ ಮಿತವಾಗಿ ಸೇವಿಸಿ ಹಾಗೂ ನಿಯಮಿತವಾಗಿ ಯೋಗ ಮಾಡುವುದನ್ನು ಮರೆಯಬೇಡಿ. ಆರೋಗ್ಯವಾಗಿರಿ, ಸುಖವಾಗಿರಿ, ಹಿರಿಯರ ಕಾಳಜಿಯನ್ನು ತೆಗೆದುಕೊಳ್ಳಲು ಮರೆಯಬೇಡಿ ಅಂತ ಹೇಳ್ತಾ ನಮಸ್ಕಾರ ಡಾಕ್ಟ್ರೆ.
0: ನಮಸ್ಕಾರ.
2: ಇದುವರೆಗೆ ಆರೋಗ್ಯ ಮತ್ತು ಆಹಾರದ ಕುರಿತು ಮಾತನಾಡಿದವರು ಡಾಕ್ಟರ್ ಜ್ಯೋತಿ ಖುದ್ನಾಪುರ್. ಇವರನ್ನ ಸಂದರ್ಶಿಸಿದವರು ಸವಿತಾ ದೇಶ್ಮುಖ್, ನಿರ್ವಹಣೆ ಕೆವಿ ಕೃಷ್ಣಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
2: ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ.
3: कुर्वीत सुख संयुक्त, अर्थात बिना कृषि के सभी जीवित प्राणी नष्ट हो जाएंगे, इसलिए कृषि को मेहनत से करना चाहिए. ये श्लोक बताता है कि मेहनत और लगन से कृषि करने से खुशी और समृद्धि.
4: आत्मीय केळुगरे, ರೈತರನ್ನು ಬಿಸಿನೆಸ್ ಸ್ಕಿಲ್ಗಳಿಂದ ಸಜ್ಜುಗೊಳಿಸಲು ಮತ್ತು ಕೃಷಿಯಲ್ಲಿ ಹೊಸ ಪ್ರಯೋಗಗಳು ಹಾಗೂ ಸ್ಟಾರ್ಟ್ಅಪ್ಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಸರ್ಕಾರವು ಅಗ್ರಿ ಉಡಾನ್ ಕೃಷಿ ಉದಯ ಎಂಬ ಹೆಸರಿನಲ್ಲಿ ಯೋಜನೆಯನ್ನು ಆರಂಭಿಸಿದೆ. ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ರೈತರಿಗೆ ಸುಧಾರಿತ ಕೃಷಿಯ ಬಗ್ಗೆ ಅರಿವು ಮೂಡಿಸುವುದಾಗಿದೆ. ಈ ಯೋಜನೆಯನ್ನು 4/2020 ಆರಂಭಿಸಲಾಗಿದೆ. ಪ್ರಧಾನಮಂತ್ರಿ ಕೃಷಿ ಉದಯ ಯೋಜನೆಯಡಿಯಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಮತ್ತು ನ್ಯಾಷನಲ್ ಅಕಾಡೆಮಿ ಫಾರ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂಡ್ ಮ್ಯಾನೇಜ್ಮೆಂಟ್ ಕೃಷಿಗೆ ಸಂಬಂಧಿಸಿದ ಸ್ಟಾರ್ಟ್ಅಪ್ಗಳಿಗೆ ತರಬೇತಿ ಮತ್ತು ತಂತ್ರಜ್ಞಾನದ ಮೂಲಕ ರೈತರನ್ನು ಸಹಾಯ ಮಾಡಲಿವೆ. ಈ ಕಾರ್ಯಕ್ರಮದಡಿ ಕೃಷಿಗೆ ಸಂಬಂಧಿಸಿದ ಸ್ಟಾರ್ಟ್ಅಪ್ಗಳಿಗೆ ಯಶಸ್ವಿ ಬಿಸಿನೆಸ್ನ ದಾರಿ ಮಾಡಿಕೊಡಲಾಗುವುದು. ರೈತರಿಗೆ ಟೆಕ್ನಾಲಜಿಯ ಜೊತೆಗೆ ಬಿಸಿನೆಸ್ ಪ್ಲಾನ್ ಮತ್ತು ಫೈನಾನ್ಸ್ ಮ್ಯಾನೇಜ್ಮೆಂಟ್ ಪಾಠಗಳನ್ನು ನೀಡಲಾಗುವುದು. IIM ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್ ಮತ್ತು ಸೆಂಟರ್ ಫಾರ್ ಇನ್ನೋವೇಷನ್, ಇನ್ಕ್ಯುಬೇಷನ್ ಅಂಡ್ ಎಂಟರ್ಪ್ರಿನರ್ಶಿಪ್ ಕೂಡ ಈ ಯೋಜನೆಯೊಂದಿಗೆ ಸಂಪರ್ಕ ಹೊಂದಿವೆ. ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆಯಲ್ಲಿ ಸ್ಟಾರ್ಟ್ಅಪ್ ಕೃಷಿ, ಇನ್ನೋವೇಟಿವ್ ಫುಡ್ ಟೆಕ್ನಾಲಜಿ, ಸಪ್ಲೈ ಚೈನ್ ಟೆಕ್ನಾಲಜಿ, ಫಿಷರೀಸ್, ನೀರು ಮತ್ತು ಹವಾಮಾನಕ್ಕೆ ಸಂಬಂಧಿಸಿದ ತಂತ್ರಜ್ಞಾನ, ಪಶುಸಂಗೋಪನೆ, ನಗರ ಕೃಷಿ, ಅಗ್ರಿಬಯೋಟೆಕ್, ಫಾರ್ಮ್ ಫ್ರೆಶ್ ರಿಟೇಲ್ ಸೇರಿದಂತೆ ಇನ್ನೂ 10 ಕ್ಷೇತ್ರಗಳಿವೆ. ಅವುಗಳ ಸ್ಟಾರ್ಟ್ಅಪ್ಗಳನ್ನು ಉತ್ತೇಜಿಸಲಾಗುವುದು. ಈ ಯೋಜನೆಯಿಂದ ರೈತರಿಗೆ ಕೃಷಿ, ಪಶುಸಂಗೋಪನೆಯಲ್ಲಿ ತರಬೇತಿ ನೀಡಲಾಗುವುದು. ಇದರಿಂದ ಅವರು ತಮ್ಮ ಉದ್ಯೋಗದ ಸಾಧನೆಗಳಲ್ಲಿ ಹೆಚ್ಚಳ ಮಾಡಿಕೊಳ್ಳಬಹುದು. ಇದು ಸ್ಟಾರ್ಟ್ಅಪ್ಗಳಿಗೆ ಮಾರ್ಗದರ್ಶನ ನೀಡುತ್ತದೆ ಮತ್ತು ಹೂಡಿಕೆದಾರರೊಂದಿಗೆ ಸಂಪರ್ಕ ಸಾಧಿಸಲು ಅವರಿಗೆ ಸಹಾಯ ಮಾಡುತ್ತದೆ. ಅರ್ಜಿದಾರರು ಅಗ್ರಿ ಉಡಾನ್ ಪ್ರೋಗ್ರಾಂನಲ್ಲಿ ಅಪ್ಲೈ ಮಾಡಲು ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು. https://aidea.naarm.org.in/agri-udan-UDAAN/. ಈ ವೆಬ್ಸೈಟನ್ನು ತಾವು ಸಂಪರ್ಕಿಸಿದೆ ಆದಲ್ಲಿ ತಮಗೆ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿ ಮತ್ತು ವಿವರಗಳನ್ನು ಪಡೆದುಕೊಳ್ಳಬಹುದು. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಪ್ರತಿ ವರ್ಷ 15 ಸೆಪ್ಟೆಂಬರ್ ಕೊನೆಯದಾಗಿರುತ್ತದೆ. ಈ ಕಾರ್ಯಕ್ರಮದ ಅಂಗವಾಗಿ ದೇಶದ ನಗರಗಳಾದ ಚಂಡೀಗಢ, ಪುಣೆ, ಕೋಲ್ಕತ್ತಾ, ಬೆಂಗಳೂರು, ಅಹಮದಾಬಾದ್ ಮತ್ತು ಮುಂಬೈಯಲ್ಲಿ ರೋಡ್ ಶೋಗಳನ್ನು ಏರ್ಪಡಿಸಲಾಗುವುದು. ಯಾವುದೇ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದರೆ ಮತ್ತು ಅದನ್ನು ಮುಂದಕ್ಕೆ ಕೊಂಡೊಯ್ಯಲು ಬಯಸಿದರೂ ಕೂಡ ಅರ್ಜಿ ಸಲ್ಲಿಸಬಹುದು. ಪ್ರಧಾನಮಂತ್ರಿ ಕೃಷಿ ಉದಯ ಯೋಜನೆಯ ಉದ್ದೇಶಕ್ಕೆ ಬಂದರೆ ಇದು ಆಹಾರ ಮತ್ತು ಕೃಷಿ ಕ್ಷೇತ್ರದಲ್ಲಿ ಹೂಡಿಕೆದಾರರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡುವುದಾಗಿದೆ. ಗ್ರಾಮೀಣ ಯುವಕರ ಹೊಸ ಆಲೋಚನೆಗಳನ್ನು ಕೃಷಿ ವ್ಯವಹಾರವಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ. ಈ ಯೋಜನೆಯಿಂದ ಕೃಷಿ ಕ್ಷೇತ್ರದಲ್ಲಿ ಬೆಳವಣಿಗೆಗೆ ಸಹಾಯವಾಗುತ್ತದೆ. ಪ್ರಧಾನಮಂತ್ರಿ ಕೃಷಿ ಉದಯ ಕಾರ್ಯಕ್ರಮದ ಅಡಿಯಲ್ಲಿ ಆಯ್ಕೆಯಾದ ಉದ್ಯಮಿಗಳಿಗೆ ಕಂಪನಿ ರಿಜಿಸ್ಟ್ರೇಷನ್ ಮತ್ತು ಪರಿಸರ ಅನುಸರಣೆಗಳಂತಹ ನಿಯಂತ್ರಣ ಸೇವೆಗಳಲ್ಲಿ ಸಹಾಯ ದೊರೆಯುತ್ತದೆ. ಆಯ್ಕೆಯಾದ ಉದ್ಯಮಿಗಳಿಗೆ ತಮ್ಮ ವ್ಯವಹಾರವನ್ನು ಉತ್ತಮವಾಗಿ ನಡೆಸಲು ಸಾಕಷ್ಟು ಸಹಾಯದ ಜೊತೆಗೆ 2 ಸಂಶೋಧನಾ ಪ್ರಯೋಗಾಲಯಗಳು ಮತ್ತು ಗ್ರಂಥಾಲಯಗಳಿಗೆ ಹೆಚ್ಚಿನ ಪ್ರವೇಶ ದೊರೆಯುತ್ತದೆ. ನಿಗದಿತ ದಿನಾಂಕದಂದು ಬಂದ ಅರ್ಜಿಗಳನ್ನು ಶಾರ್ಟ್ ಲಿಸ್ಟ್

0: ಮಾಡಿ ಅವುಗಳಲ್ಲಿ 40 ಮಂದಿಯನ್ನು ಆಯ್ಕೆ ಮಾಡಲಾಗುತ್ತದೆ. ನಂತರ ಅವರನ್ನು ಪ್ರೆಸೆಂಟೇಷನ್ಗೋಸ್ಕರ ಕರೆಯಲಾಗುತ್ತದೆ. ಕೊನೆಯಲ್ಲಿ 8-12 ಸ್ಟಾರ್ಟ್ಅಪ್ಗಳ ತರಬೇತಿ ಅಕ್ಟೋಬರ್ನಿಂದ ಆರಂಭವಾಗಲಿದೆ.
1: ರಾಷ್ಟ್ರೀಯ ಪ್ರಾಣಿ ಅನುವಂಶೀಯತೆ ಸಂಪನ್ಮೂಲ ಕಚೇರಿ ಕರ್ನಾಲ್ ಹರಿಯಾಣ ರಾಜ್ಯ ಇಲ್ಲಿ ಅಗ್ರಿ ಉಡಾನ್ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡ ಅಭಿವೃದ್ಧಿ ಪರ ಚಟುವಟಿಕೆಗಳ ಕುರಿತು ಅಲ್ಲಿನ ವಿಜ್ಞಾನಿಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ಹೀಗೆ.
2: ಪಶು ಜೈವ ಪ್ರೌದ್ಯೋಗಿಕಿ ಪ್ರಭಾವ ಭಾರತೀಯ ನಸಲೋ ವಿಭಿನ್ನ ಲಕ್ಷಣೋ ವಿಶಿಷ್ಟತಾ ಪಹಚಾನ್ ಕಾಮ ಕರ್ತಾ ಹೈ. ಇಸ್ಕೆ ಅಲಾವಾ ಬ್ಯೂರೋ ಮೇ ಏಕ ನೆಟ್ವರ್ಕ್ ಪ್ರೋಜೆಕ್ಟ್ ಹೈ ಜೋ ರಾಜ್ಯ ಕೆ ಕೃಷಿ ಔರ್ ಪಶು ಚಿಕಿತ್ಸಾ ವಿಶ್ವವಿದ್ಯಾಲಯ ಔರ್ ಪಶುಪಾಲನ ವಿಭಾಗ ಕೆ ಸಹಯೋಗ ಸೇ ದೇಸಿ ಪಶು ಅನುವಂಶಿಕ ಸಂಸಾಧನ ಕೆ ದಸ್ತಾವೇಜೀಕರಣ ಕೆ ಲಿಯೇ ಭಿ ಕಾಮ ಕರ್ತಾ ಹೈ.
3: ಪಶುಧನ್ ವೆ ಕುಕುಟ್ ಪ್ರಜಾತಿಯೋ ಕಿ 212 ಪಂಜೀಕೃತ ನಸ್ಲೆ ಹೈ. ಯೇ ನಸ್ಲೆ ಭಾರತ ಕೆ ವಿಭಿನ್ನ ಜಲವಾಯು ಕ್ಷೇತ್ರೋ ಮೇ ಪಾಯಿ ಜಾತಿ ಹೈ ವೆ ವಿಭಿನ್ನ ಪ್ರಬಂಧನ್ ವ ಪ್ರಜನನ್ ಪರಿಸ್ಥಿತಿಯೋ ಕೆ ಲಿಯೇ ಅನುಕೂಲ ಹೋತಿ ಹೈ. ಸಭಿ ನಸ್ಲೋ ಕಿ ಉತ್ಪಾದನ್ ಕ್ಷಮತಾ ರೋಗ ಪ್ರತಿರೋಧನ್ ಕ್ಷಮತಾ ಔರ್ ಯಹಾಂ ತಕ್ ಕಿ ಅನುಕೂಲನ್ ಕ್ಷಮತಾ ಮೇ ಕಾಫಿ ಭಿನ್ನತಾ ಹೋತಿ ಹೈ. ಹರ್ ಏಕ ನಸಲ್ ಕಿ ಏಕ ವಿಶೇಷತಾ ಹೋತಿ ಹೈ ಜೋ ಇಸೆ ದೂಸರಿ ನಸ್ಲೋ ಸೇ ಭಿನ್ನ ಬನಾತಿ ಹೈ. ಇಸ್ ವಿಶೇಷತಾ ಕಾ ಆಧಾರ ಉಸ್ಕೀ ಜಿನೋಮಿಕ್ ಸಂರಚನಾ ಹೋತಿ ಹೈ ಜಿಸೆ ಹಮ್ ಅನುವಾಂಶಿಕ ಖಂಡೋ ಕೆ ತೌರ್ ಪರ್ ಜಾನ್ತೆ ಹೈ.
4: 1984 ಮೇ ICR ದ್ವಾರಾ ಬನಾಯಾ ಗಯಾ ಔರ್ ಹಮಕೋ ಮ್ಯಾಂಡೇಟ್ ದಿಯಾ ಗಯಾ ಕ್ಯಾರೆಕ್ಟರೈಜೇಷನ್ ಅಂಡ್ ಕನ್ಸರ್ವೇಷನ್ ಆಫ್ ಲೈಫ್ ಸ್ಟಾಕ್ ಅಂಡ್ ಪೋಲ್ಟ್ರಿ ಸ್ಪೀಸೀಸ್ ಹಮಾರೇ ದೇಶ ಕಿ. ಹಮಾರೇ ದೇಶ ಮೇ ಲಗಭಗ 14 ಸ್ಪೀಸೀಸ್ ಲೈಫ್ ಸ್ಟಾಕ್ ಕಿ ಹೈ ಔರ್ 5 ಸ್ಪೀಸೀಸ್ ಪೋಲ್ಟ್ರಿ ಕಿ ಹೈ ಔರ್ ಕರೀಬ 532 ಮಿಲಿಯನ್ ಲೈಫ್ ಸ್ಟಾಕ್ ಹೈ ಔರ್ 851 ಮಿಲಿಯನ್ ಪೋಲ್ಟ್ರಿ ಹೈ. ಹಮಾರಾ ಸಂಸ್ಥಾನ ತಭೀ ಸೇ ಕುಲ್ ನಿರ್ಧಾರಣ ಕಾ ಕಾರ್ಯ ಕರ ರಹಾ ಹೈ ಔರ್ ಅಬ್ ತಕ್ ಹಮ 248 ಪಾಪುಲೇಷನ್ ಡಿಫರೆಂಟ್ ಲೈಫ್ ಸ್ಟಾಕ್ ಅಂಡ್ ಪೋಲ್ಟ್ರಿ ಕಿ ಕ್ಯಾರೆಕ್ಟರೈಜ್ ಕರ್ ಚುಕೆ ಹೈ ಔರ್ 40 ಪಾಪುಲೇಷನ್ ಹಮ್ನೆ ಐಡೆಂಟಿಫೈ ಕಿ ಹೈ ಜಿನ್ಕೋ ಹಮೆ ಆನೆ ವಾಲೆ 2-3 ಸಾಲ್ ಮೇ ಕ್ಯಾರೆಕ್ಟರೈಜ್ ಕರ್ನಾ ಹೈ.
5: एक पशु अनुवांशिक संसाधनों का डाटाबेस है जिसका नाम LIS है. इस डाटाबेस हमारी हमारे संस्थान की वेबसाइट पर एक लिंक द्वारा उपलब्ध है. इसमें हम पशुओं की पशुओं के नस्लों के बारे में जानकारी एक पशु प्रजाति जैसे भैंस गाय भेड़ या ऊंट घोड़ा आदि के अनुसार दे सकते हैं या किसी प्रदेश के नाम के अनुसार भी दे सकते हैं. इसमें सभी पशुओं के नस्लों के बारे में जानकारी और एक नर एवं मादा पशु की एक फोटो भी है.
0: ಮುಂದುವರೆದು ಪ್ರಧಾನಮಂತ್ರಿ ಅಗ್ರಿ ಉಡಾನ್ 2.0 ಇದರಲ್ಲಿ ತೆಗೆದುಕೊಂಡ ಮಹತ್ವದ ನಿರ್ಧಾರದ ಕುರಿತು ಹೀಗೆ ಹೇಳಿದರು.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಶ್ರೀಲಂಕಾ ಪ್ರಧಾನಿ ಅವರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದ್ವಿಪಕ್ಷೀಯ ಮಾತುಕತೆ. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಭಾಗಿ. ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕರೊಂದಿಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಮಾತುಕತೆ. ಜೂನಿಯರ್ ಹಾಕಿ ಏಷ್ಯಾ ಕಪ್ ಮಹಿಳಾ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ: ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೊಲಂಬೋದಲ್ಲಿ ಶ್ರೀಲಂಕಾ ಪ್ರಧಾನಿ ಡಾಕ್ಟರ್ ಹರಿಣಿ ಅಮರಸೂರ್ಯ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಮತ್ತು ಶ್ರೀಲಂಕಾ ನಡುವೆ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಮೂಲಸೌಕರ್ಯ, ನಾವೀನ್ಯತೆ ಮತ್ತು ಸಂಶೋಧನೆ ಸೇರಿದಂತೆ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿನ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಈ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಈ ಪ್ರದೇಶದಲ್ಲಿ ಭಾರತ ಮತ್ತು ಶ್ರೀಲಂಕಾ ಶಾಂತಿ ಮತ್ತು ಸಮೃದ್ಧಿ ಹಾಗೂ ಜನರ ಕಲ್ಯಾಣಕ್ಕಾಗಿ ಸಾಮಾನ್ಯ ಅಭಿವೃದ್ಧಿ ದೃಷ್ಟಿಕೋನದತ್ತ ಕೆಲಸ ಮಾಡುವುದನ್ನು ಮುಂದುವರೆಸಬೇಕು. ಸಾಮರ್ಥ್ಯ ವೃದ್ಧಿಯು ದ್ವಿಪಕ್ಷೀಯ ಸಹಕಾರದ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ಹೇಳಿದರು. ಆಡಳಿತ ಮತ್ತು ನಾಯಕತ್ವದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಗುರಿ ಹೊಂದಿರುವ ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿ ಮತ್ತು ಭಾರತ ಸರ್ಕಾರದ ಇತರ ಉಪಕ್ರಮಗಳಿಂದ ವಿದ್ಯಾರ್ಥಿ ವೇತನ ಪಡೆಯಲು ಶ್ರೀಲಂಕಾದ ಹೆಚ್ಚಿನ ಮಹಿಳೆಯರನ್ನು ಪ್ರೋತ್ಸಾಹಿಸಲು ಭಾರತ ಬಯಸುತ್ತದೆ ಎಂದು ಅವರು ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಕೊಲಂಬೋದಲ್ಲಿ ಶ್ರೀಲಂಕಾದ ಮಾಜಿ ಕ್ರಿಕೆಟಿಗರಾದ ಅರವಿಂದ ಡಿಸಿಲ್ವಾ, ಸನತ್ ಸು ಜಯಸೂರ್ಯ ಮತ್ತು ಚಾಮಿಂಡಾ ವಾಸ್ ಅವರನ್ನು ಭೇಟಿಯಾದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್, ಈ ಕ್ರಿಕೆಟಿಗರು ತಮ್ಮ ಅಸಾಧಾರಣ ಪ್ರದರ್ಶನಕ್ಕಾಗಿ ಭಾರತದಲ್ಲಿ ಲಕ್ಷಾಂತರ ಜನರಿಂದ ಮೆಚ್ಚುಗೆ ಪಡೆದಿದ್ದಾರೆ ಎಂದು ಹೇಳಿದ್ದಾರೆ. ರಕ್ಷಣಾ ಸಚಿವರು 2 ದಿನಗಳ ಭೇಟಿಗಾಗಿ ಶ್ರೀಲಂಕಾದಲ್ಲಿದ್ದಾರೆ. ನವದೆಹಲಿಯಲ್ಲಿ ಇದೇ ಭಾನುವಾರ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆ ಉದ್ದೇಶಿಸಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಮಾತನಾಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ವಕ್ತಾರ ಸ್ಟೀಫನ್ ಡುಜಾರಿಕ್, ಜಾಗತಿಕವಾಗಿ ಬದಲಾಗುತ್ತಿರುವ ವಾಸ್ತವವನ್ನು ಪ್ರತಿಬಿಂಬಿಸುವಲ್ಲಿ ಬ್ರಿಕ್ಸ್ ಪಾತ್ರದ ಮಹತ್ವವನ್ನು ಆಂಟೋನಿಯೋ ಗುಟೆರಸ್ ತಮ್ಮ ಭಾಷಣದಲ್ಲಿ ಉಲ್ಲೇಖಿಸುವ ನಿರೀಕ್ಷೆಯಿದೆ ಎಂದು ತಿಳಿಸಿದ್ದಾರೆ. ಶೃಂಗಸಭೆಯ ನೇಪಥ್ಯದಲ್ಲಿ ಆಂಟೋನಿಯೋ ಗುಟೆರಸ್ ಅವರು ಪ್ರಧಾನಿ ನರೇಂದ್ರ ಮೋದಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ಸೇರಿದಂತೆ ಇತರ ನಾಯಕರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ಸಾಧ್ಯತೆ ಇದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇದೇ ಶನಿವಾರ ಮತ್ತು ಭಾನುವಾರದಂದು ಬ್ರಿಕ್ಸ್ ಶೃಂಗಸಭೆ ನಡೆಯಲಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬುದು ಈ ವರ್ಷದ ಬ್ರಿಕ್ಸ್ ಶೃಂಗಸಭೆಯ ಘೋಷವಾಕ್ಯವಾಗಿದೆ. ಟಿಮೋರ್ ಲೆಸ್ಟೆಯಲ್ಲಿ ನಡೆದ ವಿಶ್ವ ಆರೋಗ್ಯ ಸಂಸ್ಥೆಯ ಆಗ್ನೇಯ ಏಷ್ಯಾದ ಪ್ರಾದೇಶಿಕ ಸಮಿತಿಯ 79ನೇ ಅಧಿವೇಶನದ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಡಾಕ್ಟರ್ ಟೆಡ್ರೋಸ್ ಅಧಾನೋಮ್ ಘೆಬ್ರಿಯೇಸಸ್ ಅವರು ಕೇಂದ್ರ ಆರೋಗ್ಯ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ತಾಯಂದಿರು ಮತ್ತು ಮಕ್ಕಳ ಆರೋಗ್ಯ ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳ ವಿರುದ್ಧದ ಹೋರಾಟಕ್ಕಾಗಿ ಡಾಕ್ಟರ್ ಟೆಡ್ರೋಸ್ ಭಾರತವನ್ನು ಶ್ಲಾಘಿಸಿದ್ದಾರೆ. 1,60,000 ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಮೂಲಕ ಸಮುದಾಯಗಳಿಗೆ ಅಧಿಕ ರಕ್ತದೊತ್ತಡ, ಮಧುಮೇಹ ಮತ್ತು ಸಾಮಾನ್ಯ ಕ್ಯಾನ್ಸರ್ಗಳಿಗೆ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಭಾರತ ಸುಲಭಗೊಳಿಸಿದೆ ಎಂದು ಅವರು ಹೇಳಿದ್ದಾರೆ. ತಮಿಳುನಾಡಿನ ಮಧುರಾಂತಕಂ ಮತ್ತು ಧಾರಾಪುರಂ ಮೀಸಲು ವಿಧಾನಸಭಾ ಕ್ಷೇತ್ರಗಳಿಗೆ 6 ಅಕ್ಟೋಬರ್ ಉಪಚುನಾವಣೆ ನಡೆಯಲಿದೆ ಎಂದು ಭಾರತೀಯ ಚುನಾವಣಾ ಆಯೋಗ ತಿಳಿಸಿದೆ. ನಾಮಪತ್ರ ಸಲ್ಲಿಕೆಗೆ ಇದೇ 16ರಂದು ಕೊನೆಯ ದಿನವಾಗಿದೆ. ನಾಮಪತ್ರ ಹಿಂಪಡೆಯಲು ಇದೇ 19ರಂದು ಅಂತಿಮ ದಿನವಾಗಿದೆ. ಈಗಾಗಲೇ ಬಿಎಂಕೆ ಈ 2

0: ಕ್ಷೇತ್ರಗಳಿಗೆ ತಮ್ಮ ಅಭ್ಯರ್ಥಿಗಳನ್ನು ಘೋಷಿಸಿದೆ. ಇಂದು ಟಿವಿಕೆ ಪಕ್ಷ ಕೂಡ ತನ್ನ ಅಭ್ಯರ್ಥಿಗಳನ್ನು ಘೋಷಿಸಿದೆ. ವಿಧಾನಸಭಾ ಚುನಾವಣೆ ನಂತರ ಮೈತ್ರಿ ಬದಲಾಗಿರುವುದರಿಂದ ಈ ಚುನಾವಣೆ ಮಹತ್ವ ಪಡೆದಿದೆ. ಈ ಹಿಂದೆ ಡಿಎಂಕೆ ಮೈತ್ರಿಕೂಟದಲ್ಲಿದ್ದ ಕಾಂಗ್ರೆಸ್, ವಿಸಿಕೆ, ಐಯುಎಂಎಲ್ ಮತ್ತು ಎಂಡಿಎಂಕೆ ಪಕ್ಷಗಳು ಈಗ ಟಿವಿಕೆ ನೇತೃತ್ವದ ಜಾತ್ಯತೀತ ಸಾಮಾಜಿಕ ನ್ಯಾಯ ವಿಜಯ ಮೈತ್ರಿಕೂಟದಲ್ಲಿದೆ. ಇಂದು ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತ ಕಂಪನಿ ಕ್ವಾರ್ಟರ್ ಮಾಸ್ಟರ್ ಹವಿಲ್ದಾರ್ ಅಬ್ದುಲ್ ಹಮೀದ್ ಅವರ ಹುತಾತ್ಮ ದಿನ. ಈ ಹಿನ್ನೆಲೆಯಲ್ಲಿ ಅವರಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. 1965 ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಅಬ್ದುಲ್ ಹಮೀದ್ ಅವರು ಅದಮ್ಯ ಧೈರ್ಯ ಮತ್ತು ಅಸಾಧಾರಣ ಯುದ್ಧ ಕೌಶಲ್ಯಗಳನ್ನು ಪ್ರದರ್ಶಿಸಿದರು. ರಾಷ್ಟ್ರಕ್ಕಾಗಿ ಸರ್ವೋಚ್ಚ ತ್ಯಾಗ ಮಾಡಿದರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಓಂ ಬಿರ್ಲಾ ಹೇಳಿದ್ದಾರೆ. ತಮ್ಮ ಅಸಾಧಾರಣ ಧೈರ್ಯದಿಂದ ಅಬ್ದುಲ್ ಹಮೀದ್ ಅವರು ಅನೇಕ ಶತ್ರು ಟ್ಯಾಂಕ್ಗಳನ್ನು ನಾಶಪಡಿಸಿದರು. ಪ್ರತಿಕೂಲ ಪರಿಸ್ಥಿತಿಗಳ ಹೊರತಾಗಿಯೂ ಯುದ್ಧದಲ್ಲಿ ಮುಂಚೂಣಿಯಲ್ಲಿ ನಿಂತರು. ಯುದ್ಧಭೂಮಿಯಲ್ಲಿ ತಮ್ಮ ಪ್ರಾಣ ಸಮರ್ಪಣೆಯ ಮೂಲಕ ಭಾರತೀಯ ಸೇನೆಯ ವೈಭವಯುತ ಪರಂಪರೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದರು. ರಾಷ್ಟ್ರ ಅವರ ಶೌರ್ಯ ಮತ್ತು ತ್ಯಾಗವನ್ನು ಸದಾ ಸ್ಮರಿಸುತ್ತದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ನಡೆಯಲಿರುವ 3 ದಿನಗಳ ಜಾಗತಿಕ ಒಣಭೂಮಿ ಕೃಷಿ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಅರೆಶುಷ್ಕ ಉಷ್ಣವಲಯಗಳ ಅಂತಾರಾಷ್ಟ್ರೀಯ ಬೆಳೆಗಳ ಸಂಶೋಧನಾ ಸಂಸ್ಥೆ ಜಂಟಿಯಾಗಿ ಆಯೋಜಿಸಿರುವ ಈ ಸಮಾವೇಶ ದಕ್ಷಿಣ ರಾಷ್ಟ್ರಗಳ ಸಹಕಾರದೊಂದಿಗೆ ಒಣಭೂಮಿ ಕೃಷಿಯ ಪರಿವರ್ತನೆ ಎಂಬ ವಿಷಯವನ್ನು ಆಧರಿಸಿದೆ. ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕ ಖಂಡಗಳ 800 ಹೆಚ್ಚು ವಿಜ್ಞಾನಿಗಳು, ನೀತಿ ನಿರೂಪಕರು, ರೈತ ಪ್ರತಿನಿಧಿಗಳು ಹಾಗೂ ಅಭಿವೃದ್ಧಿ ಪಾಲುದಾರರು 6 ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಸಮಾವೇಶ ಅಂತ್ಯದಲ್ಲಿ ಒಣಭೂಮಿ ಕೃಷಿಗೆ ಸಂಬಂಧಿಸಿದ ದೆಹಲಿ ಘೋಷಣೆ ಅಂಗೀಕರಿಸುವುದು ಅಲ್ಲದೆ ಹೊಸ ಸಹಭಾಗಿತ್ವಗಳು, ತಿಳುವಳಿಕೆ ಒಪ್ಪಂದಗಳು ಹಾಗೂ ಒಣಭೂಮಿ ಕೃಷಿ ವಿಜ್ಞಾನಕ್ಕೆ ಗಣನೀಯ ಕೊಡುಗೆ ನೀಡಿದವರನ್ನು ಗುರುತಿಸಿ ಪ್ರಶಸ್ತಿ ಘೋಷಿಸಲಾಗುವುದು ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಜಪಾನ್ ವಾಯು ಸ್ವರಕ್ಷಣಾ ಪಡೆಯು ಯುದ್ಧ ವಿಮಾನಗಳು ಭಾರತಕ್ಕೆ ಚೊಚ್ಚಲ ಬಾರಿಗೆ ಭೇಟಿ ನೀಡುತ್ತಿರುವುದು ಭಾರತ ಜಪಾನ್ ರಕ್ಷಣಾ ಪಾಲುದಾರಿಕೆಯಲ್ಲಿ ಮಹತ್ವದ ಮೈಲಿಗಲ್ಲು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಗೆ ಎರಡೂ ರಾಷ್ಟ್ರಗಳ ಬೆಳೆಯುತ್ತಿರುವ ನಂಬಿಕೆ ಮತ್ತು ಹಂಚಿಕೆಯ ಬದ್ಧತೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ವೀರ್ ಗಾರ್ಡಿಯನ್ನಂತಹ ಸಮರಾಭ್ಯಾಸವು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ಹೇಳಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯಗಳ 27 ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆ 2025-26 ಬಹುಮಾನ ವಿತರಣೆ ಸಮಾರಂಭ ಇಂದು ನವದೆಹಲಿಯ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆಯಲಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿಜೇತ ವಿದ್ಯಾರ್ಥಿಗಳು ಹಾಗೂ ವಿದ್ಯಾಲಯಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 30 ಜವಾಹರ ನವೋದಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ಚೀನಾದ ಮೋಕಿಯಲ್ಲಿ ಇಂದು ನಡೆಯಲಿರುವ ಜೂನಿಯರ್ ಹಾಕಿ ಏಷ್ಯಾ ಕಪ್ನ ಮಹಿಳಾ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ಚೀನಾ ತಂಡದ ವಿರುದ್ಧ ಗೋಲುರಹಿತ ಡ್ರಾ ಸಾಧಿಸಿದ್ದ ಭಾರತ ಮಹಿಳಾ ಜೂನಿಯರ್ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿತು. ಇದೇ ವೇಳೆ ಪುರುಷರ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಚೈನೀಸ್ ತೈಪೆ ತಂಡವನ್ನು 15-0 ಅಂತರದಿಂದ ಸೋಲಿಸಿ ಸೆಮಿಫೈನಲ್ ಪ್ರವೇಶಿಸಿದೆ. ಅಲ್ಲದೆ ಗುಂಪು ಎ ವಿಭಾಗದಲ್ಲಿ ಭಾರತ ಪುರುಷರ ಜೂನಿಯರ್ ತಂಡ ಅಗ್ರಸ್ಥಾನ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀಲಂಕಾ ಪ್ರಧಾನಿಯವರೊಂದಿಗೆ ರಕ್ಷಣಾ ಸಚಿವ

ರಾಜನಾಥ್ ಸಿಂಗ್ ದ್ವಿಪಕ್ಷೀಯ ಮಾತುಕತೆ. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಭಾಗಿ. ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕರೊಂದಿಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಮಾತುಕತೆ. ಜೂನಿಯರ್ ಹಾಕಿ ಏಷ್ಯಾಕಪ್ ಮಹಿಳಾ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆ.

ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ ಜಂಬದ ಹುಡುಗಿ ಚಿತ್ರದ ಹಾಡು ಧ್ವನಿಯಾಗಿದ್ದಾರೆ ಚೈತ್ರಾ.

ಚೈತ್ರ ಹಾಗೂ ಅವಿನಾಶ್ ಅವರ ಕಂಠದಲ್ಲಿ ಒಂದು ಪ್ರೀತಿಯ ಕಥೆ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ಜುದಾ ಸ್ಯಾಂಡಿ ಹಾಗೂ ಲಹರಿ ಹಾಡಿರುವ ಲೈಫ್ ಸೂಪರ್ ಈ ಚಿತ್ರದ ಹಾಡು

ಅನುರಾಧ ಶ್ರೀರಾಮ್, ಕಾರ್ತಿಕ್, ಟಿಪ್ಪು ಹಾಗೂ ಶ್ರೇಯಾ ಅವರ ಸ್ವರದಲ್ಲಿ ಸ್ನೇಹನ ಪ್ರೀತಿನ ಚಿತ್ರದ ಗೀತೆಯನ್ನ ಕೇಳಿದ್ರೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಲವಕುಶ ಚಿತ್ರದ ಹಾಡು ಪುನೀತ್ ರಾಜ್ಕುಮಾರ್ ಹಾಗೂ ಚೈತ್ರಾ ಅವರ ಸ್ವರದಲ್ಲಿ.

0: ಗುಣವಂತ ಚಿತ್ರದ ಈ ಒಂದು ಗೀತೆಗೆ ಧನಿಯಾಗಿದ್ದವರು ರಾಜೇಶ್ ಕೃಷ್ಣನ್. ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: Good afternoon. This is Akashwani and I am Valsi.

0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ 100 ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿಂದು ದೃಢ ಕರ್ನಾಟಕ ಸಂಕಲ್ಪ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೇವಾ ಒನ್, ರೈತ ಚೈತನ್ಯ ಯೋಜನೆ, ಶಾಲೆಗಳಿಗೆ ಸಿಎಸ್ಆರ್ ಪೋರ್ಟಲ್, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್, ಬಿಎಂಟಿಸಿ ಆಪ್, ಒನ್ ಕರ್ನಾಟಕ ಮೊಬಿಲಿಟಿ ಆಪ್, ರೆಟ್ರೋಫಿಟ್ ಎಮಿಷನ್ ಕಂಟ್ರೋಲ್ ಡಿವೈಸ್ ಅಳವಡಿಕೆ ಯೋಜನೆಗಳಿಗೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ನಿವೇಶನ ರೈತರಿಗೆ 5 ಲಕ್ಷ ನಿವೇಶನ ಹಂಚಿಕೆ ಯೋಜನೆ ಹಾಗೂ ಸೈನಿಕ ಸಮ್ಮಾನ್ ಯೋಜನೆ ಆದೇಶಕ್ಕೆ ಸಹಿ ಮಾಡಿದರು. ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿವಿಧ ಯೋಜನೆಗಳ ಫಲಾನುಭವಿಗಳ ಕುಶಲೋಪರಿ ವಿಚಾರಿಸಿದರು. ಉದ್ದಿಮೆಗಳು ರಫ್ತು ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಬೇಕು ಎಂದು ಕೇಂದ್ರ ಅತಿಸಣ್ಣ, ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ದಿಮೆಗಳ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೆಐಎಡಿಬಿ ಕೈಗಾರಿಕಾ ಪ್ರದೇಶದಲ್ಲಿ 156 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಿರುವ ಎಂಎಸ್ಎಂಇ ಟೆಕ್ನಾಲಜಿ ಸೆಂಟರ್ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದಲ್ಲಿ ಕೃಷಿ ನಂತರ ಎಂಎಸ್ಎಂಇ ವಲಯದಲ್ಲಿ 42 ಕೋಟಿ ಉದ್ಯೋಗಾವಕಾಶಗಳಿವೆ. ಈ ನಿಟ್ಟಿನಲ್ಲಿ ಇಂದಿನ ಆಧುನಿಕ ತಂತ್ರಜ್ಞಾನಗಳಿಗೆ ಪೂರಕವಾಗಿ ಕೌಶಲ್ಯಯುಕ್ತ ಶಿಕ್ಷಣ ಹಾಗೂ ತರಬೇತಿ ನೀಡಿ ಯುವಜನರನ್ನು ಉದ್ಯೋಗಕ್ಕೆ ಸಜ್ಜುಗೊಳಿಸಲು ಕೇಂದ್ರ ಸರ್ಕಾರ ಅತಿಸಣ್ಣ, ಸಣ್ಣ, ಮಧ್ಯಮ ಉದ್ದಿಮೆಗಳ ಇಲಾಖೆಯ ಮೂಲಕ ತಾಂತ್ರಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುತ್ತಿದೆ ಎಂದರು.
1: ಈ ಒಂದು ಸೆಂಟರ್ ನಮಗೆ ಟ್ರೈನಿಂಗ್ ಕೊಡುತ್ತೆ. ಯಾರಾದರೂ ಚಿಕ್ಕ ಚಿಕ್ಕ ಇಂಡಸ್ಟ್ರಿಗಳಿಗೆ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಮಿಷಿನರಿ ಇಲ್ಲ, ಪ್ರಿಸೈಸ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಮೆಷಿನರಿ ಇಲ್ಲ ಅಂದ್ರೆ ಇಲ್ಲಿ ಬಂದು ಕಸ್ಟಮೈಸ್ ನೀವು ಮ್ಯಾನುಫ್ಯಾಕ್ಚರ್ ತಗೋಬಹುದು. ಈಗಾಗಲೇ ಮುಂಬೈನಿಂದ ಆರ್ಡರ್ ಸಿಕ್ಕಿದೆ. ಕಂಗ್ರಾಚುಲೇಟ್ ಟೆಕ್ನಾಲಜಿ ಸೆಂಟರ್, ದಿ ಫಸ್ಟ್ ಆರ್ಡರ್ ವಿ ಗಾಟ್ ಫ್ರಮ್ ಮುಂಬೈ. ಅದಕ್ಕಾಗಿ ಇಲ್ಲಿ ಯಾರು ಕೂತಿದ್ದೀರಾ, ಈ ಒಂದು ಟೆಕ್ನಾಲಜಿ ಸೆಂಟರ್ ಅನ್ನ ಉಪಯೋಗ ಮಾಡ್ಕೋಬಹುದು. ಅದರ ಜೊತೆಗೇನೆ ಈ ಟೆಕ್ನಾಲಜಿ ಸೆಂಟರ್ ನಿಮಗೆ ಗೈಡೆನ್ಸ್ ಕೊಡುತ್ತೆ, ಯಾವ ಟೆಕ್ನಾಲಜಿ ಮಾರ್ಕೆಟ್ ಅಲ್ಲಿ ಇದೆ, ಏನ್ ಮಾಡ್ಬೇಕಾಗಿದೆ, ಹೇಗೆ ಇದನ್ನ ಇನ್ನೂ ಎತ್ತರಕ್ಕೆ ತಗೊಂಡೋಗ್ಬಹುದು ನಿಮ್ಮ ಇಂಡಸ್ಟ್ರಿಯನ್ನ.
0: ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಆಮದು ಕಡಿಮೆ ಮಾಡಿ ದೇಶದಲ್ಲಿ ತಾಂತ್ರಿಕಾಧಾರಿತ ಉತ್ಪನ್ನಗಳು ತಯಾರಾಗಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅಗತ್ಯ ನೆರವು ಹಾಗೂ ಮಾರ್ಗದರ್ಶನ ನೀಡುತ್ತಿದೆ. ಇಂದು ಬೆಂಗಳೂರು ಏರೋಸ್ಪೇಸ್ ಹಬ್ ಆಗಿದೆ. ಆಟಿಕೆಗಳಿಂದ ಚಂದ್ರಯಾನದವರೆಗೆ ಬೇಕಾದ ಎಲ್ಲ ಉತ್ಪನ್ನಗಳು ಇಲ್ಲಿಯೇ ತಯಾರಾಗಬೇಕಿದ್ದು ಎಂಎಸ್ಎಂಇ ವತಿಯಿಂದ ಕೇಂದ್ರ ಸರ್ಕಾರ ತರಬೇತಿ ನೀಡುತ್ತಿದೆ. ಬೆಳಗಾವಿ ಹುಬ್ಬಳ್ಳಿಯಲ್ಲಿ ರೋಬೋಟಿಕ್ಸ್ ಎಐ ತಾಂತ್ರಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಇಂತಹ ತರಬೇತಿ ಕೇಂದ್ರಗಳನ್ನು ಇಂದಿನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕಿದೆ ಎಂದು ಸಚಿವೆ ತಿಳಿಸಿದರು. ಉಪಲೋಕಾಯುಕ್ತ ಬಿ ವೀರಪ್ಪ ಇಂದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಕಚೇರಿಗೆ ಭೇಟಿ ನೀಡಿ ವಿವಿಧ ಇಲಾಖೆಗಳ ಕಡತಗಳು ಹಾಗೂ ಸಾರ್ವಜನಿಕ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿದರು. ತಾಲೂಕಿನಲ್ಲಿ ಸುಮಾರು 400 ಪಡಿತರ ಚೀಟಿಗಳ ಅರ್ಜಿಗಳು ಬಾಕಿ ಉಳಿದಿರುವುದನ್ನು ಗಮನಿಸಿದ ಉಪ ಲೋಕಾಯುಕ್ತರು ಅರ್ಜಿಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡಿ ಅರ್ಹ ಫಲಾನುಭವಿಗಳಿಗೆ ಪಡಿತರ ಚೀಟಿ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ತಾಲೂಕಿನ 95 ನ್ಯಾಯಬೆಲೆ ಅಂಗಡಿಗಳಿದ್ದು 45 ಅಂಗಡಿಗಳ ವಿರುದ್ಧ ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಖುದ್ದಾಗಿ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದರು. ಇದೇ ವೇಳೆ ತಾಲೂಕು ಕಚೇರಿಯಲ್ಲಿ ಸುಮಾರು 500 ಕಡತಗಳು ಬಾಕಿ ಉಳಿದಿರುವ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅವರು ಬಾಕಿ ಕಡತಗಳನ್ನು ಪರಿಶೀಲಿಸಿ ಸಾರ್ವಜನಿಕರಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಆದ್ಯತೆಯ ಮೇರೆಗೆ ಶೀಘ್ರ ಪರಿಹರಿಸಬೇಕು ಎಂದು ತಿಳಿಸಿದರು. ಸಾರ್ವಜನಿಕರ ಕೆಲಸಗಳನ್ನು ವಿಳಂಬ ಮಾಡದೆ ನಿಗದಿತ ಅವಧಿಯಲ್ಲಿ ವಿಲೇವಾರಿ ಮಾಡಬೇಕು, ಆಡಳಿತದಲ್ಲಿ ಪಾರದರ್ಶಕತೆ ಹಾಗೂ ವೇಗಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಉಪ ಲೋಕಾಯುಕ್ತರು ಅಧಿಕಾರಿಗಳಿಗೆ ಸೂಚಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಹಾಗೂ ಕೆನಡಾ ನಡುವಿನ ತಂತ್ರಜ್ಞಾನ ಸಹಕಾರ ಬಲಗೊಳಿಸುವ ನಿಟ್ಟಿನಲ್ಲಿ

ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನ ಕೆನಡಾ ಕೌನ್ಸಿಲ್ ಜನರಲ್ ಆಗಿ ಹೊಸದಾಗಿ ನೇಮಕಗೊಂಡ ರಾಯನ್ ವಾರ್ಡ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಮಾತುಕತೆ ಸೌಹಾರ್ದವಾಗಿತ್ತು ಹಾಗೂ ಮುಂದಿನ ತಿಂಗಳು ಕೆನಡಾದ ವಾಣಿಜ್ಯ ನಿಯೋಗ ಭಾರತಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಭೇಟಿ ಮಹತ್ವದ್ದಾಗಿದೆ ಎಂದು ಸಚಿವ ಖರ್ಗೆ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಕೆನಡಾ ವಾಣಿಜ್ಯ ನಿಯೋಗ ತಂತ್ರಜ್ಞಾನ ಕೌಶಲ್ಯಾಭಿವೃದ್ಧಿ ಸಂಶೋಧನೆಯಲ್ಲಿ ಬಂಡವಾಳ ಹೂಡಿಕೆಗೆ ಅವಕಾಶ, ಔದ್ಯಮಿಕ ಸಹಭಾಗಿತ್ವ ಮೊದಲಾದ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಇದಲ್ಲದೆ ಚೀನಾದ ಪ್ರಮುಖ ಸ್ಮಾರ್ಟ್ಫೋನ್ ತಯಾರಕಾ ಕಂಪನಿ ಜಿಯೋಮಿ ಪ್ರತಿನಿಧಿಗಳ ತಂಡ ತಮ್ಮನ್ನು ಭೇಟಿ ಮಾಡಿ ರಾಜ್ಯದಲ್ಲಿ ಭವಿಷ್ಯದ ಬಂಡವಾಳ ಹೂಡಿಕೆ ಬಗ್ಗೆ ಚರ್ಚೆ ನಡೆಸಿತು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿ ನೀಡಿದ್ದಾರೆ. ವಿದ್ಯುನ್ಮಾನ ವಸ್ತುಗಳ ತಯಾರಿಕೆ ಬಂಡವಾಳ ಹೂಡಿಕೆಗಾಗಿ ಸ್ಥಳೀಯ ಪರಿಸರ ಬಲಪಡಿಸುವ ಬಗ್ಗೆ ಚರ್ಚಿಸಲಾಯಿತೆಂದು ಅವರು ತಿಳಿಸಿದ್ದಾರೆ. ಯುವಜನರ ಭವಿಷ್ಯವನ್ನು ಕತ್ತಲಿಗೆ ತಳ್ಳುವ ಮಾದಕ ವಸ್ತುಗಳ ಜಾಲವನ್ನು ಮಟ್ಟಹಾಕಲು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ಕಾರ್ಯ ನಿರಂತರ ಪ್ರಯತ್ನ ನಡೆಸಿದೆ ಎಂದು ಗೃಹ ಖಾತೆಯನ್ನು ಹೊಂದಿರುವ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರು ಪೊಲೀಸರು ನಡೆಸಿದ ಮಹತ್ವದ ಕಾರ್ಯಾಚರಣೆಯಲ್ಲಿ ಸುಮಾರು 24 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಾರ್ಯಾಚರಣೆಯಲ್ಲಿ 5 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಮಾದಕ ವಸ್ತುಗಳ ಮಾರಾಟ ಸಾಗಣೆ ಹಾಗೂ ಜಾಲದ ವಿರುದ್ಧ ಕಠಿಣ ಕ್ರಮ ಮುಂದುವರಿಯಲಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪುನರುಚ್ಚರಿಸಿದ್ದಾರೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಜನಪರ ಕೆಲಸಗಳನ್ನು ಮಾಡುತ್ತಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಪಾದಿಸಿದ್ದಾರೆ. ಅವರು ಬಳ್ಳಾರಿ ಚಲೋ ಪಾದಯಾತ್ರೆಯ ಸಮಾರೋಪ ಸಮಾವೇಶಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದರು. 100 ದಿನಗಳ ಸರ್ಕಾರದ ಸಾಧನೆ ಶೂನ್ಯ ಎಂದು ಟೀಕಿಸಿದ ಅವರು ಕೇವಲ ಜಾಹೀರಾತುಗಳಲ್ಲಿ ಮಾತ್ರ ಸಾಧನೆ ಕಂಡುಬರುತ್ತಿದೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ನಡೆಸುತ್ತಿರುವ ಹೋರಾಟ ಮುಂದುವರಿಯಲಿದೆ ಎಂದು ವಿಜಯೇಂದ್ರ ಹೇಳಿದರು. ವಿಧಾನ ಪರಿಷತ್ನ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಾಜ್ಯ ಸರ್ಕಾರ ಉತ್ತಮ ಆಡಳಿತ ನೀಡುತ್ತಿಲ್ಲ ಎಂದು ಟೀಕಿಸಿದರು. ಹಾವೇರಿ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ 2026-27 ಸಾಲಿನಲ್ಲಿ 184 ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ಆರಂಭಿಸಲಾಗುತ್ತಿದ್ದು ಆಂಗ್ಲ ಮಾಧ್ಯಮದ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ರುದ್ರಪ್ಪ ಲಮಾಣಿ ಹೇಳಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿರುವ 45 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ಕಾರ್ಪೊರೇಟ್ ಕಂಪನಿಗಳ ಸಾಮಾಜಿಕ ಜವಾಬ್ದಾರಿ ನಿಧಿಯಡಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಸಿಎಸ್ಆರ್ ಅನುದಾನ ನೀಡುವುದಾಗಿ ಹೇಳಿರುವ ಕಂಪನಿಗಳು ಕೊಟ್ಟ ಮಾತಿನಂತೆ ನಡೆದುಕೊಂಡು ಶಾಲೆಗಳ ಅಭಿವೃದ್ಧಿಗೆ ಸಹಕರಿಸಬೇಕು. ಇಲ್ಲವಾದರೆ ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪಶ್ಚಿಮ ಬಂಗಾಳದ ಮಾಣಿಕ್ಪುರ ವಿವೇಕಾನಂದ ವಿದ್ಯಾಪೀಠ ಬೆಂಗಳೂರಿನ ಜಾಲಹಳ್ಳಿ ವಾಯುಪಡೆ ಮೈದಾನದಲ್ಲಿ ನಡೆದ 15 ವರ್ಷ ಒಳಗಿನ ಬಾಲಕರ ಅಂತಾರಾಷ್ಟ್ರೀಯ ಸುಬ್ರೋತ್ ಫುಟ್ಬಾಲ್ ಕಪ್ ಗೆದ್ದುಕೊಂಡಿದೆ. ನಿನ್ನೆ ನಡೆದ ಅಂತಿಮ ಪಂದ್ಯದಲ್ಲಿ ಮಾಣಿಕ್ಪುರ ವಿವೇಕಾನಂದ ವಿದ್ಯಾಪೀಠ ಅಸ್ಸಾಂನ ಕಾಮರೂಪ್ ಮೆಟ್ರೋಪಾಲಿಟನ್ ಸೀನಿಯರ್ ಸೆಕೆಂಡರಿ ಸ್ಕೂಲನ್ನು 1-0 ಅಂತರದಿಂದ ಪರಾಭವಗೊಳಿಸಿತು. ಪಂದ್ಯದಲ್ಲಿ ಶ್ರೀಲಂಕಾ ತಂಡ ಸೇರಿದಂತೆ ಒಟ್ಟು 32 ಪಂದ್ಯಗಳು ಭಾಗವಹಿಸಿದ್ದವು. ತರಬೇತಿ ಕಮಾಂಡ್ನ ಏರ್ ಮಾರ್ಷಲ್ ಎಸ್ ಶ್ರೀನಿವಾಸ್ ಪ್ರಶಸ್ತಿ ಪ್ರದಾನ ಸಮಾರಂಭದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ವಿಜೇತ ತಂಡಕ್ಕೆ 4 ಲಕ್ಷ ರೂಪಾಯಿ, ರನ್ನರ್ ಅಪ್ ತಂಡಕ್ಕೆ 2 ಲಕ್ಷ ರೂಪಾಯಿ ಬಹುಮಾನ ವಿತರಿಸಲಾಯಿತು. ಅಸ್ಸಾಂ ತಂಡದ ರಾಜಿ ತ್ಯಾಂಗ್ಸಾಂಗ್ ಪಂದ್ಯಾವಳಿಯ ಅತ್ಯುತ್ತಮ ಆಟಗಾರ ಪ್ರಶಸ್ತಿ ಪಾತ್ರರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 5 ಲಕ್ಷ ನಿವೇಶನ ಹಂಚಿಕೆ ಆದೇಶಕ್ಕೆ ದೃಢ ಕರ್ನಾಟಕ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಹಿ. ರಫ್ತು ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಲು ಉದ್ದಿಮೆಗಳಿಗೆ ಕೇಂದ್ರ ಸಚಿವೆ ಶೋಭಾ ಕರಂಲಾಜೆ ಕರೆ. ಕರ್ನಾಟಕ ಕೆನಡಾ ನಡುವಿನ ಸಹಕಾರ ಬಲವರ್ಧನೆಗೆ ಮಾತುಕತೆ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಸರ್ಕಾರದಿಂದ ಜನಪರ ಕೆಲಸ ನಡೆದಿಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಯ ಪ್ರಾಯೋಜಿತ ಕಾರ್ಯಕ್ರಮ ಇದು. ತೆಂಗಿನ ನರ್ಸರಿ ಒಂದು ಉಪಕಸುಬಾಗಿ ಕುರಿತಾಗಿ ಡಾಕ್ಟರ್ ನಾರಾಯಣ ಸ್ವಾಮಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಕೃಷಿರಂಗದಲ್ಲಿ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಶ್ರೋತೃಗಳಿಗೆ ಗಮನಿಸಿ, ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ ನಡೆಯಲಿರುವ ಮಹಿಳೆಯರ ಏಷ್ಯಾಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 7:30 to 7:34, 7:45 to 8:45, 9:15 ಆಟದ ಮುಕ್ತಾಯದವರೆಗೆ. ಇನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ 7:45 ಸಿರಿಗಂಧ, 9:15 ಲಕ್ಷ್ಮೀ ನಾಗರಾಜ್ ಹಾಡಿರುವ ಭಾವಗೀತೆಗಳು, 9:30 ನಾಟಕ ಎಣಿಕೆ, ರಚನೆ ವೈಕೆ ಸಂಧ್ಯಾ ಶರ್ಮಾ, ನಿರ್ದೇಶನ ಎಆರ್ ಗೋಪಾಲ ನಾಯಕ್. 10:00 ಆರೋಗ್ಯ ಸಂಚಿಕೆಯ ಮರುಪ್ರಸಾರವಿದೆ. ಕನ್ನಡಕಗಳ ಸೂಕ್ತ ಬಳಕೆ ಕುರಿತಾಗಿ ಡಾಕ್ಟರ್ ಶೈರಜಾ ಎಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಚಾಂಪಣ್ಣ ಆಶಿಹಾಳ್. ಇನ್ನು 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 meters ಅಂದರೆ 600 kilohertz ಮತ್ತು ಡಿಆರ್ಎಂ ತರಂಗಾಂತರ 603 kilohertz ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:07. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: best dairy farmer, best dairy cooperative society, best artificial insemination technician. And there is more. Special provisions have been made for the northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026. Issued in public interest by the Department of Animal Husbandry and Dairy, Government of India.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
3: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
4: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
3: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
5: ಟ್ಯೂನ್ ಮಾಡಿದ್ರೆ ಎಫ್ ಎಂ ರೈನ್ಬೋ ಕನ್ನಡ ಕಮನ ಬಿಲು 101.3 ಮೆಗಾ ಹರ್ಟ್ಸ್. ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್. ಸಮಯ ಆಗ್ತಾ ಇದೆ 3:32:55. ಎಸ್, ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನ ಶುರು ಮಾಡುವಂತಹ ಸಮಯ ನಾನ್ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ತುಂಬಾ ಕಾತುರದಿಂದ ಕಾಯ್ತಾ ಇರ್ತೀರಾ. ಯಾಕೆ ಅಂತ ಹೇಳಿದ್ರೆ, ನಿಮ್ಮಿಷ್ಟದ ಹೊಂಬಿಸಿಲುನಲ್ಲೇ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನೀವು ತುಂಬಾ ಉತ್ಸುಕರಾಗಿದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ, ಸಂದೇಶಗಳು ಆಲ್ರೆಡಿ ಬರ್ತಾ ಇದೆ. ಕ್ವೆಶನ್ ಪೇಪರ್ ಕಷ್ಟ ಆಗಿರಲ್ಲ ಅಂತ ಅನ್ಸುತ್ತೆ. ಇನ್ನೇನು ಮೇಡಮ್, ನೀವು ಯಾವಾಗ್ಲೂ ಹಾಡು ಕೇಳಿಸೋದಲ್ವಾ ಅಂತ ಹೇಳಿ ಸಂದೇಶವನ್ನ ಕಳಿಸೇ ಬಿಟ್ರು ನಮ್ಮ ಹರೀಶ್ ಮಲ್ಲೇಶ್ವರ ಅವರು. ಟೀಚರ್ ಬಂದು ಪ್ರಶ್ನೆ ಪತ್ರಿಕೆ ತಂದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಶ್ನೆ ಪತ್ರಿಕೆ ಇಲ್ಲ ಇವತ್ತು, ನಮ್ಮ ಹಾಡುಗಳಲ್ಲೇ ಪ್ರಶ್ನೆಗಳು ಇರುತ್ತೆ, ಅದಕ್ಕೆ ಉತ್ತರನೂ ಕೂಡ ಪ್ರಶ್ನೆಯಲ್ಲೇ ಹುಡುಕ್ತಾ ಹೋಗ್ಬೇಕು. ಎಸ್, ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನು ಶುರು ಮಾಡೋಣ. ಆಸ್ ಯೂಶುವಲ್, ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಬಂದಾಗ ಆಲ್ಮೋಸ್ಟ್ ಆಲ್ ಅಂತ್ಯಾಕ್ಷರಿನ ಆಡಿಸ್ತೀನಿ. ಯಾಕಂತ ಹೇಳಿದ್ರೆ, ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ಎಲ್ಲರೂ ಖುಷಿ ಪಡ್ತಾರೆ, ಖುಷಿಯಿಂದ ಪಾರ್ಟಿಸಿಪೇಟ್ ಕೂಡ ಮಾಡ್ತಾರೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಹಾಡನ್ನು ಪ್ಲೇ ಮಾಡ್ತೀನಿ. ಆ ಹಾಡು ಯಾವ ಚಿತ್ರದ್ದು, ಯಾವ ಗೀತೆ ಅಂತ ಹೇಳಿ ಕಂಡುಹಿಡಿಬೇಕು. ಸೊ ಇದು ನಿಮ್ಮ ಟಾಸ್ಕ್ ಆಗಿರುತ್ತೆ. ಈ ಟಾಸ್ಕ್ನ ನಾವು ಶುರು ಮಾಡ್ತಾ ಹೋಗ್ಬಿಡೋಣ. ನೀವು ಈ ಟಾಸ್ಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 0800228216 ಈ ಸಂಖ್ಯೆಗೆ ನೀವು ಕಾಲ್ ಮಾಡಬೇಕು. ಆಕ್ಚುಲಿ ಮೆಸೇಜ್ ಕೂಡ ಮಾಡಬಹುದು, ಮೆಸೇಜ್ ಮಾಡಿದ್ರೆ ಅಷ್ಟು ಕ್ರೇಜ್ ಅಂತ ಅನ್ಸಲ್ಲ. ಖಂಡಿತವಾಗ್ಲೂ ಮೆಸೇಜ್ಗಳನ್ನ ಓದ್ತೀನಿ, ಮೆಸೇಜ್ಗಳಿಗೆ ಉತ್ತರಗಳನ್ನು ಕೂಡ ಕೊಡ್ತಾ ಹೋಗಬಹುದು. ಸೊ ಆದಷ್ಟು ಎಲ್ಲರೂ ಯಾರ್ಯಾರು ಕರೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಕರೆ ಮಾಡಬಹುದು. ಮತ್ತೊಮ್ಮೆ ನಂಬರನ್ನು ಹೇಳ್ತಾ ಇದ್ದೀನಿ, 0800228216 ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸ್ಬಹುದು. ಸೊ ಕಾರ್ಯಕ್ರಮವನ್ನು ಶುರು ಮಾಡೋಕ್ಕೆ ಮುಂಚೆ ಕಾಲರ್ ಅಂತೂ ಆಲ್ಮೋಸ್ಟ್ ಎಲ್ಲ ರೆಡಿ ಇದ್ದಾರೆ. ಕಾಲು ತಗೊಳ್ಳೋಣ, ಹೇಗೆ ತಗೊಂಬಿಡೋಣ ಅಲ್ವಾ, ಕಾಯಿಸೋದು ಬೇಡ. ಯಾಕೆ ಪಾಪ ಅವ್ರನ್ನ ಕಾಯಿಸೋದು. ಹಲೋ,
6: ಹಲೋ,
5: ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಹಲೋ, ಹಲೋ, ಕೇಳಿಸ್ತಾ ಇದೆಯಾ? ಓಕೆ. ಸೊ ಆಸ್ ಯೂಶುವಲ್, ಏನೋ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿರಬಹುದು. ಇರಲಿ, ಕಾರ್ಯಕ್ರಮವನ್ನು ಶುರು ಮಾಡಬೇಡ. ಕಾರ್ಯಕ್ರಮವನ್ನು ಶುರು ಮಾಡೋಕ್ಕೆ ಮುಂಚೆ ಮತ್ತೊಮ್ಮೆ ನಂಬರನ್ನು ನೋಟ್ ಮಾಡ್ಕೊಳ್ಳಿ, 0800228216 ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯುವಂತಹ ಪ್ರಯತ್ನವನ್ನು ಮಾಡಬಹುದು. ಮತ್ತೊಂದು ಕರೆ ಇದೆ. ಹಲೋ,
6: ಹಲೋ, ನಮಸ್ಕಾರ ಮೇಡಮ್.
5: ಯಾರು ಮಾತಾಡ್ತಾ ಇರೋದು?
6: ರೋಹಿತ್ ದಾಸನಪುರ ಮೇಡಮ್.
5: ರೋಹಿತ್ ದಾಸನಪುರ, ಬ್ಯಾಂಗ್ಳೂರಿನಿಂದನಾ?
6: ಹಲೋ,
5: ಹಲೋ, ಕೇಳಿಸ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ಟಾಗಿದೆ. ಮುಂದಿನ ಕರೆ ಸ್ವೀಕರಿಸೋಕ್ಕೂ ಮುಂಚೆ ನಿಮ್ಮ ಹಿಂಟ್ ಸಂದೇಶವನ್ನು ಕಳಿಸಬಹುದು. ಸಂದೇಶವನ್ನು ಕಳಿಸೋದಕ್ಕೆ ನಂಬರ್ ಗೊತ್ತಿದೆ ಅಲ್ಲ, 9480901013 ಈ ಸಂಖ್ಯೆಗೆ ಮೆಸೇಜನ್ನು ಮಾಡಬಹುದು. ನಿಮ್ಮ ಮೊದಲ ಗೀತೆ ಎಲ್ಲಿದೆ ಕೇಳಿ.

0: ಎಸ್, ಪ್ರಶ್ನೆಯನ್ನ ಕೇಳಿ ಆಯ್ತು. ಕಾಲರು ಕೂಡ ರೆಡಿ ಇದ್ದಾರೆ. ಹಲೋ
1: ಹಲೋ
0: ಹಲೋ, ಯಾರು ಮಾತಾಡ್ತಾ ಇರೋದು?
1: ಹರ್ಷಿತಾ, ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜನಗರದಿಂದ.
0: ಯಾಕೋ ಇವತ್ತು ನಿಮ್ಮ ವಾಯ್ಸ್ ತುಂಬಾನೇ ಡಲ್ ಆಗಿದೆಯಲ್ಲ ಸರ್.
1: ನಂದ ಇಲ್ಲಲ್ಲ,
0: ಸ್ವಲ್ಪ ಜೋರಾಗಿ ಮಾತಾಡ್ಬೇಕು.
1: ಟೆಕ್ನಿಕಲ್ ಇಶ್ಯೂ ವಿತ್ ಯುವರ್ ಟೆಲಿಫೋನ್ ನಂಬರ್ ಸರ್. ಐ ಮೀನ್ ಸಿನ್ಸ್ ಲಾಸ್ಟ್ ವೀಕ್ ಇಟ್ ಇಸ್ ಹ್ಯಾಪನಿಂಗ್.
0: ಓಕೆ ಓಕೆ ಓಕೆ,
1: ಸೋ ಐ ಅಟೆಂಡ್ ಇಟ್ ವೆರಿ ಕ್ಲಿಯರ್ಲಿ.
0: ಸೋ ಸಾಂಗ್ ಕೇಳಿಸ್ಕೊಂಡ್ರಿ ಅನ್ಸುತ್ತೆ ನೀವು.
1: ಹೌದು.
0: ಓಕೆ, ಯಾವ ಹಾಡು ಸರ್, ಯಾವ ಚಿತ್ರದ್ದು?
1: ಕಡಲೋ ಕಡಲೋ, AK-47 ನಿಂದ.
0: ಓಕೆ, ಸೋ ಯಾರ ಅಭಿನಯ ಈ ಸಿನಿಮಾದಲ್ಲಿದೆ?
1: ಅಭಿನಯ ಗೊತ್ತಿಲ್ಲ, ಬಟ್ ದಿ ಸಾಂಗ್ ಇಸ್ ಸಂಗ್ ಬೈ ಹರಿಹರನ್.
0: ನಾವು ಫಸ್ಟ್ ಪ್ರಶ್ನೆ ಕೇಳಕ್ ಮುಂಚೆ ನೀವು ಉತ್ತರನೇ ಹೇಳ್ಬಿಟ್ರಿ. ಇನ್ನೇನ್ ಪ್ರಶ್ನೆ ಕೇಳೋದು?
1: ಎನ್ ಆರ್ ಪ್ರಸಾದ್ ಫಾರ್ ಯು.
0: ಓಕೆ ಸರ್, ಓಕೆ, ಸೂಪರ್ ಸರ್. ನೀವು ಥ್ಯಾಂಕ್ ಯು ಸೋ ಮಚ್
1: ಫಾರ್ ಟಾಕಿಂಗ್ ಟು ಯು ಹರ್ಷಿತಾ ಟುಡೇ.
0: ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್, ನನಗೆ ತುಂಬಾ ಖುಷಿ ಆಯ್ತು.
1: ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ಐ ಬಿಕಮ್ ಆನ್ ಓಪನಿಂಗ್ ಬ್ಯಾಟ್ಸ್ಮನ್ ಟು ಆನ್ಸರ್ ದ ಕ್ವೆಶ್ಚನ್ ಫಾರ್.
0: ಓಕೆ ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಹೀಗೆ ಕಾಲ್ ಮಾಡ್ತಾರೆ. ಓಕೆ, ಎನ್ ಆರ್ ಪ್ರಸಾದ್ ಅವರು ಕಾಲ್ ಮಾಡಿದ್ರು, ಸೋ ನೋಡೋಣ ಅವರು ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ. ಹಾಗೆಯೇ ಸಂದೇಶವನ್ನು ನೋಡೋದಾದರೆ, ಸಾಕಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಗಣೇಶ್ ಸಾಗರದಿಂದ, ದೇವರ ವರವನ್ನು ಕೊಟ್ಟರೆ ಖಂಡಿತವಾಗ್ಲೂ ತಪ್ಪಾದಂಥ ಉತ್ತರ. ದೇವರ ವರವನ್ನು ಕೊಟ್ಟರೆ ಅಲ್ಲ ಸರಿಯಾದ ಉತ್ತರ. AK-47 ಚಿತ್ರದ ಗೀತೆ ಇದಾಗಿತ್ತು. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ, ಹ್ಯಾಬಲ್ ರಾಘವೇಂದ್ರ ಅವರು ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೇನೆ ಎಡೆನೊರೆ ನಾಡು ರಾಯಚೂರಿನಿಂದ ಈರಣ್ಣ ಬೆಂಗಾಲಿ ಅವರು, ಹಾಗೆಯೇ ಪ್ರಸಾದ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕಡಲು ಕಡಲು ಅಂತ ಹೇಳಿ ರಾಜ್ಕುಮಾರ್ ಕಾತರಕಿ ಅವರು KHB ಕಾಲೋನಿ ಹರಿಹರದಿಂದ, GN ಬಸವರಾಜು ಅವರು ಚಿತ್ರದುರ್ಗದಿಂದ, ಲಕ್ಷ್ಮೀಕಾಂತ್ ಹುಳಿಯಾರ್ ಸಿದ್ದಲಿಂಗ ಮೂರ್ತಿ ಸಿರಿಗೆರೆಯಿಂದ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ ಇದಾಗಿದೆ. ಆದರೆ ಅದಕ್ಕೂ ಮುಂಚೆ ನಿಮಗಾಗಿ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ನಮ್ಮೂರಾವ್ ಮಂದಾರ ಹೂವೆ ಚಿತ್ರದ ಅದ್ಭುತವಾದಂತಹ ಗೀತೆಯನ್ನ ನಾವು ಕೇಳ್ಕೊಂಡು ಬಂದ್ವಿ. ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ, ಯಾರು ಕಾಲ್ ಅಲ್ಲಿ ಇದ್ದಾರೆ ಮಾತಾಡ್ಸೋಣ. ಹಲೋ
1: ಹಲೋ
0: ಹಲೋ
1: ಹಲೋ
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಓಕೆ, ಹಲೋ
1: ಹಲೋ
0: ಕೇಳಿಸ್ತಾ ಇದೆಯಾ ಸರ್? ಓಕೆ, ಬಹುಶಃ ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ. ಕಾಲ್ ಮಾಡಬೇಕಾದ್ರೆ ಸ್ವಲ್ಪ ನೆಟ್ವರ್ಕ್ ಇರೋ ಜಾಗದಿಂದ ಬಂದು ಕರೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಒಂದು ಶಾರ್ಟ್ ಬ್ರೇಕ್ ಇರುತ್ತೆ, ಅದಾದ ನಂತರ ಮತ್ತೆ ನಾನು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಜಾಯ್ನ್ ಆಗ್ತಾ ಹೋಗ್ತೀನಿ.
2: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
3: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
0: ಎಸ್, ನೀವು ಕರೆ ಮಾಡಬೇಕು ಅಂತ ಹೇಳಿದ್ರೆ 0802-22-22-8-1-2-06 ಈ ಸಂಖ್ಯೆಗೆ ಕರೆ ಮಾಡಿ ದಯವಿಟ್ಟು ಸ್ವಲ್ಪ ನೆಟ್ವರ್ಕ್ ಇರೋ ಜಾಗದಿಂದ ಬಂದು ಕಾಲ್ ಮಾಡಿ ಮಾತಾಡಿ ಅಂತ ಹೇಳ್ತಾ.
4: ಹಲೋ
0: ಹಲೋ
4: ಹಲೋ ನಮಸ್ಕಾರ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
4: ನಾನು ಬೂದಿಗೆರೆ ಮುರುಳಿ.
0: ಬೂದಿಗೆರೆ ಮುರುಳಿ?
4: ಹಾ, ಬೂದಿಗೆರೆಯಿಂದ ಮುರುಳಿ.
0: ಓಕೆ, ಸೊ ನಿಮ್ಮ ಟಾಸ್ಕ್ಗೆ ರೆಡಿ ಇದ್ದೀರಾ ಅಲ್ವಾ ಸರ್?
4: ಹಾ, ರೆಡಿ ಇದ್ದೀನಿ ಮೇಡಮ್.
0: ಓಕೆ, ಹಾಡ್ ಪ್ಲೇ ಮಾಡ್ಲಾ?
4: ಮಾಡಿ ಮಾಡಿ, ಸೌಂಡ್ ಸ್ವಲ್ಪ ಕಡಿಮೆ ಇದೆ.
0: ಓಕೆ, ಸೊ ಕೇಳಿಸ್ಕೊಳ್ಳಿ.

0: ಹಲೋ
1: ಹಲೋ,
0: ಕೇಳಿಸ್ಕೊಂಡ್ರ ಸರ್?
1: ಮೇಡಮ್ ಕೇಳಿಸ್ಲಿಲ್ಲ.
0: ಹಂಗೆಲ್ಲ ಹೇಳಂಗಿಲ್ಲ, ಮಾತಾಡೋದೆಲ್ಲ ಕೇಳಿಸ್ತಾ ಇದೆ. ಹಾರ್ಟ್ ಪ್ಲೇ ಆಗಿದ್ ಕೇಳಿಸ್ಲಿಲ್ಲ ಅಂದ್ರೆ ರಾಂಗ್.
1: ಕೇಳಿಲ್ಲ ಮೇಡಮ್.
0: ಇನ್ನೊಂದ್ಸಲ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ.
1: ಮಾಡಿ, ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿ.

0: ಸೇ ಎಸ್ ಆರ್ ನೋ.
1: ಹಲೋ.
2: ಇಲ್ಲ ಮೇಡಮ್, ಕೇಳಿಸ್ತಾನ ಇಲ್ಲ ಸಾಂಗು.
1: ಕೇಳಿಸ್ತಾ ಇಲ್ಲ ಅಲ್ಲ, ಕೇಳಿಸಿದೆ ಹಾಡು ಗೊತ್ತಾಗಿಲ್ಲ. ಹಂಗಂತ ಹೇಳಕ್ಕಲ್ಲ, ಅದೇ ಗೇಮ್ ಶೋ ಏನಿರುತ್ತೆ ಅದನ್ನ ನಾವು ಕೇಳಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಹೀಗೆ ಕಾಲ್ ಮಾಡ್ತಾ ಇರಿ ಅಂತ ಹೇಳ್ತಾ, ಎಸ್ ಮೋಸ್ಟ್ಲಿ ಅವರಿಗೆ ಸಾಂಗ್ ಗೊತ್ತಾಗಲಿಲ್ಲ ಅಂತ ಅನಿಸುತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸಾಕಷ್ಟು ಜನ ಸರಿಯಾದ ಉತ್ತರಗಳನ್ನು ಕಳಿಸ್ಕೊಡ್ತಾ ಇದ್ದೀರಾ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಸೂರ್ಯ ಒಬ್ಬ ಅಂತ ಹೇಳಿ ಪ್ರೀತಿ ಚಿತ್ರದ ಗೀತೆ ಇದಾಗಿತ್ತು. ಹೌದು, ಕರೆಕ್ಟಾದ ಉತ್ತರ ಸೇ ಎಸ್ ಆರ್ ನೋ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ರಾಮಚಂದ್ರಪುರಂನಿಂದ ಪದ್ಮಶ್ರೀ ಕುಟುಂಬದವರು. ಹಾಗೇನೇ ಗೂಗಲ್ ಕಾಪಿ ಮಾಡಿ ಹೇಳ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಸೊ ನನಗಂತೂ ಗೊತ್ತಿಲ್ಲ ಯಾರು ಯಾವ್ದ್ರಲ್ಲಿ ಕಾಪಿ ಮಾಡಿ ಹೇಳ್ತಾ ಇದ್ದಾರೆ ಅಂತ. ಉತ್ತರ ಅಂತೂ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ. ನಾನಂತೂ ಐ ಆಮ್ ಸೋ ಹ್ಯಾಪಿ. ದಿಲೀಪ್ ಅವರು ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಗೋಪಾಲ ಕಾಂಬಳಿ ಅವರು, ಹಾಗೇನೇ ಶಾನ್ ಅವರು ಅಗಲಕೆರೆ, ಇವರು ಕೂಡ ಸಂದೇಶವನ್ನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸುಭನ್ ಕೋರಿ ಹಂಪಸಾಗಲದಿಂದ, ಮೋನಾಲಿಸಾ ಯುವರಾಜ ಏನೇನೋ ಕಳಿಸಿದ್ದಾರೆ. ಸೊ ಅಲ್ಲ, ತಪ್ಪಾದ ಉತ್ತರ. ಶಿವಣ್ಣ ಅವರು ಈ ಉತ್ತರವನ್ನು ಕೊಟ್ಟಿದ್ದೀರಾ, ಇದು ತಪ್ಪಾಗಿದೆ ಉತ್ತರ. ಸೊ ಪ್ರೀತಿ ಚಿತ್ರದ ಗೀತೆ ಇದಾಗಿತ್ತು. ಮುಂದಿನ ಕರೆಯನ್ನು ಸ್ವೀಕರಿಸೋಣ ಅಂತ ಅನ್ಕೋತಾ ಇದ್ದೀನಿ. ಯಾರು ಕಾಲ್ ಮಾಡಿದ್ದಾರೆ ನೋಡೋಣ. ಹಲೋ
3: ಹಲೋ
1: ಹಲೋ, ಯಾರು ಮಾತಾಡ್ತಾ ಇರೋದು?
3: ಹಲೋ
1: ಹಲೋ, ಕೇಳಿಸ್ತಾ ಇದೆಯಾ?
3: ಹಲೋ,
1: ಕೇಳಿಸ್ತಾ ಇದೆಯಾ? ಯಾರು ಮಾತಾಡ್ತಾ ಇರೋದು?
3: ಕೇಳಿಸ್ತಿದೆ ಮೇಡಮ್, ಪದ್ಮಶ್ರೀ ರಾಮಚಂದ್ರಪುರದಿಂದ.
1: ಓಕೆ, ಸೊ ಈಗಿನ ನಿಮ್ಮ ಹೆಸರನ್ನ ಓದಿದ್ದೆ ನಾನು ಲಿಸ್ಟ್ ಅಲ್ಲಿ.
3: ಹಲೋ
1: ಹಲೋ
3: ಹಲೋ.
1: ಓಕೆ, ಸೊ ಏನು ಮಾಡೋಕ್ಕಲ್ಲ, ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಕೆಲವೊಬ್ರು. ಅವ್ರಿಗಾಗಿ, ನಿಮಗಾಗಿ, ಎಲ್ಲರಿಗಾಗಿ, ಕೇಳುಗ ಕುಟುಂಬಕ್ಕಾಗಿ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.

ಎಸ್ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದೀವಿ. ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ, ಕಾಲರ್ಸ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ಓಕೆ, ಕರೆ ಕಟ್ಟಾಗಿದೆ. ಸೊ ನೀವು ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ನೆಟ್ವರ್ಕ್ ಇರೋ ಜಾಗದಿಂದ ಬಂದು ಕಾಲ್ ಮಾಡಿ, ಕಾಲ್ ಮಾಡಬೇಕಾಗಿರೋ ಸಂಖ್ಯೆ 0800228128126. ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ಕಾಲ್ ಮಾಡ್ತಿದ್ದಾರೆ, ರಿಸೀವ್ ಮಾಡೋಣ. ಹಲೋ, ಹಲೋ, ಹಲೋ, ನೀವು ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ವಲ್ಲ ಸರ್? ನಿಮಗೆ ಕೇಳಿಸ್ತಾ ಇದೆಯಾ? ಓಕೆ, ಸೊ ನಿಮ್ಮ ಸಾಂಗನ್ನು ಪ್ಲೇ ಮಾಡ್ತೀನಿ, ನೀವು ರೆಡಿ ಇದ್ದೀರಾ ಸರ್? ಓಕೆ.

0: ಓಕೆ, ಹಾರ್ಡ್ ಪ್ಲೇ ಆಗಿದೆ. ಹಲೋ
1: ಹಲೋ ಮೇಡಮ್,
0: ಕೇಳಿಸ್ತಾ ಇದೆಯಾ ಸರ್?
1: ಹಲೋ
0: ಹಲೋ
1: ಮೇಡಮ್, ಖಂಡಿತವಾಗ ಹಾಡು ಮ್ಯೂಸಿಕ್ ಹಾಕಿದ್ದೀರಾ ಇಲ್ವಾ ಗೊತ್ತೇ ಆಗ್ತಾ ಇಲ್ಲ ಮೇಡಮ್.
0: ಮತ್ತೊಂದ್ಸಲ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಸರ್.
1: ಹಾ

ಹಲೋ ಹಲೋ, ಓಕೆ, ಬಹುಶಃ ಕರೆ ಕಟ್ಟಾಗಿದೆ ಅಂತ ಹೇಳಿದ್ರೆ. ಸೊ ನೋಡೋಣ, ಸಂದೇಶವನ್ನು ಯಾರೆಲ್ಲ ಕಳಿಸಿದ್ದಾರೆ, ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರ ಅಂತ ಹೇಳಿ. ಹನೂರು ಹೊಲಿಯವರು ಹನುಮಂತಪುರದಿಂದ, ಜಗಳೂರು ತಾಲೂಕಿನಿಂದ ಪ್ರೇಮೋತ್ಸವ ಅಂತ ಹೇಳಿ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಬಿಳಿಬಾವಿಯಿಂದ ಮಂಜುನಾಥ್ ಅವರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆಯೇ ನೇತ್ರಾ ಕೆಂಗೇರಿಯಿಂದ ಎನ್ ಆರ್ ಪ್ರಸಾದ್ ಅವರು, ರಾಜಾಜಿನಗರದಿಂದ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆಯೇ ಒಂದೇ ಬಾರಿ ಅಂತ ಏನು ಕಳಿಸಿದರೆ, ಅಲ್ಲ ಖಂಡಿತವಾಗ್ಲೂ ತಪ್ಪಾದಂಥ ಉತ್ತರ ಇದು. ಅಕ್ಷತ ಅವರು ಈ ಉತ್ತರವನ್ನು ಹೇಳಿದರೆ ತಪ್ಪಾಗಿದೆ ನಿಮ್ಮ ಉತ್ತರ. ಓಕೆ, ಸೊ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ನಿಮಗಾಗಿ ಮತ್ತೊಂದು ಗೀತೆ ಕಾಯ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಎಸ್, ನಾವು ಹೊಂಬಿಸಿಲೋ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಇನ್ನೇನು ಕಾರ್ಯಕ್ರಮದ ಮುಕ್ತಾಯ ಹಂತಕ್ಕೆ ಬಂದಿದ್ದೀವಿ. ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ, ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ, ಹಾಗೆಯೇ ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ದಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ದತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ. ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಎಸ್, ಈ ಒಂದು ಪ್ರಾಯೋಜಕತ್ವದಲ್ಲಿ ಸೊ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಹಂತಕ್ಕೆ ಬಂದು ತಲುಪಿಬಿಟ್ಟಿದ್ದೀವಿ. ಸೊ ಯಾರೆಲ್ಲ ಕರೆ ಮಾಡಿದ್ರಿ, ಯಾರೆಲ್ಲ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ, ನಿಮ್ಮ ಉತ್ಸಾಹಕ್ಕೆ ಹಾಗೆಯೇ ನಿಮ್ಮ ಆ ಕರೇಜ್ಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಹೊಂಬಿಸಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಬರ್ತಾ ಇದ್ದೀನಿ. ಹಾಗೆಯೇ ಸಂದೇಶ ಕಳಿಸಿದವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಸಮಯ ಇನ್ನೇನು 4 ಗಂಟೆ ಆಗ್ತಾ ಇದೆ, ನಮ್ಮ ಮುಂದಿನ ಕಾರ್ಯಕ್ರಮ ಸಂದೇಶ್ ಟು ಸೋಲ್ಜರ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಈ ಕಾರ್ಯಕ್ರಮದೊಂದಿಗೆ ಇವತ್ತಿನ ನನ್ನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ, ಸದಾ ಟ್ಯೂನ್ ಮಾಡಿ ಕೇಳ್ತಾ ಇರಿ ನಮ್ಮ ಎಫ್ಎಂ ರೈನ್ಬೋ ಕನ್ನಡ ಗಮನಬಿಲು 101.3 MHz. ಮ್ಯೂಸಿಕಲಿ ಯರ್ಸ್, ಮ್ಯಾಜಿಕಲಿ ಯರ್ಸ್.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ.

0: ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

अभी आप सुन रहे थे हमारा विशेष।

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ

0: ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾವನಬಿಲು FM ರೇನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಗುರುವಾರ ಸಂಜೆ ಸಮಯ ಆಗಿದೆ, 1:04. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾನ್ ಸ್ಟಾಪ್ ಸಂಜೆ. ನಾನ್ ಸ್ಟಾಪ್ ಹಾಡುಗಳು, ಮಾತುಕತೆ, ಹರಟೆ ಎಲ್ಲವೂ ಇವತ್ತು ನಿಮ್ಮ ಜೊತೆ ಆಗುತ್ತೆ. ನೀವು ಕೇಳ್ತಾ ಇರೋದು FM ರೇನ್ಬೋ. ಶುರು ಮಾಡೋಣ ಈ ಹೊತ್ತಿನ ಅದ್ಭುತವಾದ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮನ. ನಿಮ್ಮ ಜೊತೆ ಆಗ್ತಿರೋದು ಆರ್ಚಿ ಪ್ರವೀಣ್ ಜೋಯ್ಸ್. ಅರ್ಮಾನ್ ಮಲಿಕ್ ರವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ನೀನು ಇರದೆ ಮುಂಗಾರಮಳೆ ಭಾಗ 2 ಚಿತ್ರದ ಈ ಗೀತೆಗೆ ಅರ್ರದ ಭಟ್ಟರು ಕೂಡ ಜೊತೆ ಆಗ್ತಿದ್ದಾರೆ. ಅರ್ಜುನ್ ಜನ್ಯರ್ ಅವರ ಸಂಗೀತ ಸಂಯೋಜನೆ, ಕವಿರಾಜ್ ರವರ ಸಾಹಿತ್ಯದಲ್ಲಿ ಇನ್ನೀಗ ಮೂಡಿ ಬರ್ತಾ ಇದೆ ನೀನು ಇರದೆ. ಶುರುವಾಗ್ತಿದೆ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ್ ಬಿಲ್ಲು 5:09 ಆಗಿದೆ. ನೀವು ಕೇಳ್ತಾ ಇರೋದು ನಾನ್ ಸ್ಟಾಪ್ ಸಂಜೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮಾತುಕತೆಯನ್ನು ಶುರು ಮಾಡುವಂತಹ ಸಮಯ. ಹಾಡಿನ ಶುರುವಾಗೋಗಿದೆ, ಮಾತುಕತೆಯನ್ನು ಇದೀಗ ಶುರು ಮಾಡೋಣ. ಒಂದು ನಿಮಿಷ ಯೋಚನೆ ಮಾಡಿ, ಅದ್ಭುತವಾದಂಥ ಬೃಹತ್ತಾಗಿರುವಂತಹ ಒಂದು ಮನೆ, ಮನೆಗೆ ಒಂದು ಸುಂದರವಾದ ಬಾಗಿಲು, ಮನೆಯ ಎರಡು ಬದಿಯಲ್ಲಿ ಎರಡು ಡೋರ್ಬೆಲ್ಲಿದೆ, ಈ ಎರಡು ಡೋರ್ಬೆಲ್ನ ಕೆಳಗಡೆ ಎರಡು ಅಡ್ರೆಸ್ ಬರ್ತಿದೆ. ಒಂದೇ ಮನೆ, ಒಂದೇ ಬಾಗಿಲು, ಎರಡು ಅಡ್ರೆಸ್, ಎರಡು ವಿಳಾಸ ಒಂದೇ ಆಗಿರಬೇಕಲ್ಲ ಅಂತ ನೀವು ಓದಿ ನೋಡ್ತೀರಿ. ಆದರೆ ಈ ವಿಳಾಸದಲ್ಲಿರುವಂತಹ ಹೆಸರೂ ಬೇರೆ, ಅದರ ಜೊತೆಗೆ ಹೆಸರು ಬಿಡಿ ಊರು ಬೇರೆ. ಅರೆ, ಊರು ಹೇಗ್ರಿ ಬೇರೆ ಆಗುತ್ತೆ ಅಂತ ನೀವು ಯೋಚನೆ ಮಾಡೋಷ್ಟರಲ್ಲಿ ಇನ್ನೊಂದು ಶಾಕರ್ ಕೊಡ್ತೀನಿ. ಊರು ಮಾತ್ರ ಅಲ್ಲ, ದೇಶ ಕೂಡ ಬೇರೆ. ಒಂದೇ ಮನೆ, ಒಂದೇ ಬಾಗಿಲು, ಆದರೆ ಎರಡು ಅಡ್ರೆಸ್ ಇದೆ, ಬೇರೆ ಬೇರೆ ದೇಶಗಳ ಎರಡು ಅಡ್ರೆಸ್ ಇದೆ. ಆಶ್ಚರ್ಯ ಆಗಬೇಡಿ, ಆಶ್ಚರ್ಯ ಏನಾದರೂ ಆಗಿದ್ರೆ ಸ್ವಲ್ಪ ಹೊತ್ತಾಗೆ ವೆಯ್ಟ್ ಮಾಡಿ, ಏನು ಕತೆ ಅಂತ ಹೇಳ್ತೀನಿ. ಯಾವ ಮನೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ನಿಮ್ಗೇನಾದರೂ ಗೊತ್ತಾಗಿದ್ರೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9489901013. ಒಂದು ಮನೆ, ಒಂದು ಬಾಗಿಲು, ಎರಡು ಬೆಲ್ಲಿದೆ ಈ ಮನೆಗೆ, ಅದ್ರ ಜೊತೆಗೆ ಈ ಮನೆಗೆ ಎರಡು ವಿಳಾಸ ಇದೆ, ಅದೇ ವಿಶೇಷ. ಈ ಎರಡು ವಿಳಾಸವನ್ನು ನೋಡಿದ್ರೆ ಎರಡು ವಿಳಾಸ ಬೇರೆ ಬೇರೆ ದೇಶದ್ದು. ಆದರೆ ನೀವೇನಾದರೂ ಈ ವಿಳಾಸಕ್ಕೆ ಒಂದು ಪೋಸ್ಟ್ ಕಾರ್ಡ್ ಬರೆದು ಕಳಿಸಿದ್ರೆ, ಎರಡರಲ್ಲಿ ನೀವು ಯಾವ ದೇಶದ ವಿಳಾಸಕ್ಕೆ ಕಳಿಸಿದ್ರೂ ಇದೇ ಮನೆಗೆ ಹೋಗುತ್ತೆ. ವಿಶೇಷ ಅನಿಸುತ್ತೆ ಅಲ್ವಾ? ಕೇಳ್ತಾನೆ ಇರಿ, ಟ್ಯೂನ್ ಮಾಡಿರಿ. ಇದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೈನ್ಬೋನ 1.3 ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನೀಗ ಮುಡಿ ಬರ್ತಾ ಇದೆ ಕಾರ್ತಿಕ್ ರವರ ಧ್ವನಿಯಲ್ಲಿ, ಜಿಯಾ ತೇರಿ ಜಿಯಾ ಮೇರಿ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಈ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:18. ಆತ್ಮೀಯ ಕೇಳುಗರಿಗೆಲ್ಲ ಮಾಧುರಿ ಕುಲಕರ್ಣಿ ಮಾಡುವ ನಮಸ್ಕಾರಗಳು. ನಮ್ಮ ಈ ಸಂಜೆಯ ಪ್ರಸಾರವನ್ನು ಕೇಳಲು ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ಸಂಜೆ ಪ್ರಸಾರವನ್ನು ಮೊದಲಿಗೆ ಗಿರ್ಮಿಟ್ ಕನ್ನಡದ ಹೊಸ ಚಿತ್ರಗೀತೆಗಳೊಂದಿಗೆ ಆರಂಭಿಸೋಣ. ಮೊದಲಿಗೆ ಕೇಳೋಣ ಸೀಟ್ ಎಡ್ಜ್ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಟಿಪ್ಪು. ಲಕ್ಷ್ಮೀ ರಮೇಶ್ ಅವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ಆಕಾಶ್ ಪರ್ವಾ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ತೀರ್ಥರೂಪ ತಂದೆಯವರಿಗೆ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ರಜತ್ ಹೆಗಡೆ ಹಾಗೂ ಈಶಾ ಸೂಚಿ ಅವರು. ನಾಗಾರ್ಜುನ್ ಶರ್ಮಾ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಜಾಯ್ ಕೋಸ್ಟಾ.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಹಯಗ್ರೀವ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಲಹರಿ ಮಹೇಶ್ ಹಾಗೂ ಚೇತನ್ ನಾಯಕ್. ನಾಗಾರ್ಜುನ್ ಶರ್ಮಾ ಅವರ ಗೀತರಚನೆಗೆ ಸಂಗೀತ ಸಂಯೋಜನೆ ಜುದಾ ಸ್ಯಾಂಡಿ ಅವರದು.

0: ಗಾನಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ, ಮನಸಲು ನೀನೆ, ನನ್ನಾನೆ.
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ.
2: किसी शायर की गजल, किसी झील का कवल.
0: ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

0: ಇವನ ಅಪ್ಪ ಅಮ್ಮನೂ ಹೀಗೆ ಇರಲಿಲ್ವೇನೆ. ನಾವು ಅಂದರೆ ಎಷ್ಟೊಂದು ಒದ್ಗೋತಿದ್ರು. ಏನೋ ವಿಷಗಳಿಗೆ ಆಗಬಾರದ್ದಾಗ ಹೋಯ್ತು. ಇದರಲ್ಲಿ ಯಾರನ್ನು ದೂಡಿಸೋದು, ಯಾರನ್ನು ಸಮರ್ಥಿಸೋದು? ನನಗೆ ಮಗನ ಮೇಲೆ ವ್ಯಾಮೋಹ ಅಂತ ಅವನ ತಂಗಿ ಕೂಗಾಟ, ಬೇಕು ಅಂತಲೇ ಹಣದಾಸೆಗೆ ಮಗನನ್ನು ಮಾರಿಕೊಂಡ್ವಿ ಅಂತ ಭಾವನ ಅರ್ಚಾಟ, ಅತ್ತೆ ಮಗಳು ಜೊತೆಲೆ ಬೆಳೆದೋಳು ಅಂತ ನಮ್ಮ ಪ್ರಭಾಕರಂಗೆ ರಾಧಾಳಲ್ಲಿ ಸಲಿಗೆ ಬಿದ್ದು ಸಹಜ. ಆದರೆ ಆ ಸಲಿಗೆನೆ ಅವ್ರ ಮದುವೆ ಸಂಬಂಧ ಅಂತ ಅರ್ಥ ಮಾಡಿಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಕೇಳೋದು. ಈಗ ಅರುಣ್ ಆರತಿ ಇಲ್ವಾ, ಹಾಗೆ ಇದನ್ನು ನಾವು ವಿಪರೀತ ಅರ್ಥ ಮಾಡಿಕೊಂಡು ಅರುಣ್ ಇವಳನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದ್ರೆ ಹೇಗೆ?
1: ಕೆಳಗರೆ ಗಮನಿಸಿ, ಇಂದು ರಾತ್ರಿ 9:30 ನಾಟಕ ಏಣಿಕೆ ಪ್ರಸಾರವಾಗಲಿದೆ. ಈ ನಾಟಕದ ಒಂದು ಭಾಗ ತುಣುಕನ್ನು ಕೇಳಿದ್ರೆ ಈಗ ರಚನೆ ವೈಕೆ ಸಂಧ್ಯಾ ಶರ್ಮಾ ಅವರದು, ನಿರ್ದೇಶನ ಎಆರ್ ಗೋಪಾಲ್ ನಾಯಕ್ ಅವರದು.

ಜಸ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್ ಅವರ ಕಂಠಸರಿಗಳಲ್ಲಿ ಕಲ್ಟ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಅನಿಲ್ ಕುಮಾರ್ ಅವರ ಗೀತರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ

0: ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
1: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ

ಸಂಜಿತ್ ಹೆಗಡೆಯವರ ಕಂಠಸರಿಯಲ್ಲಿ ಕೇಳ್ತಾ ಇದ್ದೀರಾ ಯುವ ಚಿತ್ರದ ಗೀತೆಯನ್ನು. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಬಿ ಅಜನೀಶ್ ಲೋಕನಾಥ್ ಅವರದು.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿ ಬೆಂಗಳೂರು, ಸಮಯ 6 ಗಂಟೆ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆವರಿಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
2: ನನ್ನೋಳು ನಕ್ಕರೇ

0: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
1: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
0: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
1: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
0: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: Ranveer Jaiswal in a media briefing had said Prime Minister Narendra Modi will hold bilateral talks with numerous leaders on the sidelines of the BRICS summit. Delhi police has made elaborate arrangements in view of the BRICS summit, giving details about the security arrangements. Special Commissioner of Police, Protective Security Division, Manish Kumar Agrawal said that arrangements have been planned to ensure maximum security for visiting dignitaries while causing minimum inconvenience to the public. President Draupadi Murmu, Vice President C.P. Radhakrishnan and Prime Minister Narendra Modi met eminent philanthropist Prince Rahim Aga Khan V in New Delhi today. During the meeting at Rashtrapati Bhavan, President Murmu appreciated the work undertaken by the Aga Khan Development Network. She said it demonstrates how non-profit organizations working in partnership with the government can improve people's quality of life. During Prince Aga Khan V's interaction with the Vice President at Up Rashtrapati Bhavan, the two leaders discussed the Aga Khan Development Network's contributions to water and sanitation, women-led self-help groups, education and community development. Prime Minister Narendra Modi said during their meeting, they discussed ways to further strengthen India's partnership with the Aga Khan Development Network. Secretary of Ministry of Information and Broadcasting Chanchal Kumar today reviewed the functioning of all media units of the ministry operating in Kashmir. The secretary reviewed news and programs of Akashvani and Doordarshan and took stock of the campaigns and outreach activities of Press Information Bureau and Central Bureau of Communication. The secretary expressed satisfaction over the overall functioning of the media units. Benchmark domestic equity indices ended 0.2% higher today, snapping a three-day losing streak. The Sensex gained 138 points to close at 74,903. The Nifty added 46 points to settle at 23,478. In hockey, the Indian women's team stormed into the semi-finals of the Junior Asia Cup with a ruthless 19-0 demolition of Pakistan in quarter-final at Mochi in China today. And in women's cricket, India will take on Bangladesh in the semi-final of Asia Cup in Dubai at 8 p.m. Indian Standard Time. And that is the end of this news bulletin.
1: Akashavani Bengaluru. Samaya 6 gante 10 nimisha iga. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:15 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ಜಿಲ್ಲಾ ವಾರ್ತಾ ಪತ್ರ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಉಪ್ಪಕಸುಬಾಗಿ ತೆಂಗಿನ ನರ್ಸರಿ, ಈ ಕುರಿತು ಡಾಕ್ಟರ್ ನಾರಾಯಣಸ್ವಾಮಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ನಂತರ 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಪಾನೆ ಪದಗಳು ಮೂಡಿಬರಲಿದೆ. ಗಮನಿಸಿ, ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ ನಡೆಯಲಿರುವ ಮಹಿಳೆಯರ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 7:30 7:34 7:45 9:15 ಆಟದ ಮುಕ್ತಾಯದವರೆಗೆ ಕೇಳಬಹುದು. ಇನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ 7:45 ಸಿರಿಗಂಧ ಕಾರ್ಯಕ್ರಮ ಪ್ರಸಾರವಾಗುವುದು. 9:15 ಲಕ್ಷ್ಮೀ ನಾಗರಾಜ್ ಅವರು ಹಾಡಿರುವ ಭಾವಗೀತೆಗಳು. 9:30 ನಾಟಕ ಎಣಿಕೆ ಪ್ರಸಾರವಾಗಲಿದೆ. ರಚನೆ ವೈಕೆ ಸಂಧ್ಯಾ ಶರ್ಮಾ, ನಿರ್ದೇಶನ ಎಆರ್ ಗೋಪಾಲ ನಾಯಕ್. ರಾತ್ರಿ 10:00 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮದಲ್ಲಿ ಕನ್ನಡಕಗಳ ಸೂಕ್ತ ಬಳಕೆ ಕುರಿತು ಡಾ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗುವುದು. ಇನ್ನು ನಾಳಿನ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮಿಷಾ ಕವಿ, ಕೃಷ್ಣ ಅನ್ವಿತಾ ಮತ್ತು ಸಂಧ್ಯಾ ಗಿರೀಶ್ ಅವರಿಂದ ದೇವರ ನಾಮಗಳು ಪ್ರಸಾರವಾಗಲಿದೆ.

6:30ಕ್ಕೆ ಚಿಂತನ ದಿವಾಕರ್ ಡೋಂಗ್ರೆ ಅವರಿಂದ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35ಕ್ಕೆ ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40ಕ್ಕೆ ದೇಶಭಕ್ತಿ ಗೀತೆಗಳು. 6:50ಕ್ಕೆ ರೈತರಿಗೆ ಸಲಹೆ. ದಾಮೋದರ್ ನಾಯಕ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 7:15ಕ್ಕೆ 7:45ಕ್ಕೆ 7:45ಕ್ಕೆ ಮತ್ತು 8:30ಕ್ಕೆ ಚಿತ್ರಗೀತೆಗಳು. 8:50ಕ್ಕೆ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 9:10ಕ್ಕೆ ವಂದೇ ಮಾತರಂ, 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 9:35ಕ್ಕೆ ಗಾನಗಂಗೆ, 10:30ಕ್ಕೆ ಸುನೇರೆ ಪಲ್, 11:00ಗೆ ಸವಿನೆನಪು. ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಅಭಿಯಂತರ ದಿನದ ಸಂದರ್ಭದಲ್ಲಿ ಹಾಸನ ಮಹಾನಗರ ಪಾಲಿಕೆಯ ಇಂಜಿನಿಯರ್ ಕೆಆರ್ ಕವಿತಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಫ್ಯಾಟಿ ಲಿವರ್ನ ಲಕ್ಷಣಗಳು ಹಾಗೂ ಕಾರಣಗಳು ಭಾಗವಹಿಸುತ್ತಾರೆ. ದಾವಣಗೆರೆಯ ಗ್ಯಾಸ್ಟ್ರೋ ಎಂಟಾಲಜಿಸ್ಟ್ ಮತ್ತು ಯಕೃತ ತಜ್ಞರಾದ ಡಾ ಅಶ್ವಿನ್ ಡಿಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00ಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಚಿಕಿತ್ಸಾಲಯ ಮತ್ತು ಕೃಷಿ ಉದ್ಯಮ ಕುರಿತು ಸಂವಾದ. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 2:40ಕ್ಕೆ ಗಾಂಧಿ ಸ್ಮೃತಿ, ಸಂಜೆ 5:30ಕ್ಕೆ ಗಿರ್ಮಿಟ್. 6:15ಕ್ಕೆ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30ಕ್ಕೆ ಅವಲೋಕನ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಕೇಳಿದಿರಿ.

0: ಸಮಯ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ NCI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದೆ.

0: ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಹಲೋ
2: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
1: ಒಂದ್ ಸೆಕೆಂಡ್.
2: ಹಾ ಹಾ ಹಾ, ಆಮೇಲೆ ಆಮೇಲೆ.
3: ಹಲೋ
1: ಹಲೋ.
3: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
1: ಹಲೋ.
3: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
1: ಸ್ವಲ್ಪ ಮಾತಾಡಬೇಕಿತ್ತು.
3: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
1: ಎಲ್ಲ ಓಕೆ.
3: ಮತ್ತೆ ಮೆಸೇಜ್ ಮಾಡ್ತೀನಿ.
1: ಅಮ್ಮ, ನಾವೊಂದು ವಿಷಯ ಹೇಳಬೇಕಿತ್ತು.
0: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
1: ನಂಗೆ ಹಸಿವೆ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವತ್ ಕಾಲ್ ಮಾಡಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡಕ್ಕೂ ಆಗ್ಲಿಲ್ಲ. ಛೇ,
0: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನ್ ಮಾತಾಡ್ಬೇಕಿತ್ತು.
6: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
0: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
7: ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
8: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ಯಾರಿಸ್ ನಗರೆ ಅಂತಾರಾಷ್ಟ್ರೀಯ ಅಂತರಿಕ್ಷ ಸಮ್ಮೇಳನಂ ಸಂಬೋಧಿತವಾನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ವೈಜ್ಞಾನಿಕ ತಥ್ಯಾನಾಂ ಉಪಯೋಗೇ ಪಾರದರ್ಶಿತಾಯಾಃ ಸತ್ಯನಿಷ್ಠಾಯಾಶ್ಚ ಆವಶ್ಯಕತಾಮಪಿ ಪ್ರಾಧಾನ್ಯೇನ ಅಸೌ ಪ್ರಾಸ್ತೌತ್. ನವದಿಲ್ಲ್ಯಾಂ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಲೋಕಹಿತೈಷಿಣಾ ಪ್ರಿನ್ಸ್ ರಹೀಂ ಆಗಾಖಾನ್ ಪಂಚಮೇನ ಸಹ ಸಂಜಾತಾ ಮಂತ್ರಣಾ. ಅತ್ರಾವಸರೆ ಸ್ವಾಸ್ಥ್ಯ ರಕ್ಷಾಯಾಂ ಗ್ರಾಮೀಣಾಭಿವೃದ್ಧೌ ಯುವ ಮಹಿಳಾ ಸಶಕ್ತೀಕರಣೆ ಚ ಸಹ ಭಾಗಿತಾಯೈ ಜಾತಃ ವಿಚಾರ ವಿನಿಮಯಃ. ಮಾತೃ ಶಿಶು ಕಲ್ಯಾಣ ಕ್ಷೇತ್ರೆ ಅಥ ಅಸಂಚಾರಿ ರೋಗಾಣಾಂ ನಿಯಂತ್ರಣೆ ಭಾರತಸ್ಯ ಅಭೂತಪೂರ್ವ ಸ್ವಾಸ್ಥ್ಯೋಪಲಬ್ಧಿಃ ಭೂರಿಶಃ ಪ್ರಾಶಂಸಯತ್ ವಿಶ್ವ ಸ್ವಾಸ್ಥ್ಯ ಸಂಘಟನಸ್ಯ ಮಹಾನಿದೇಶಕಃ ಡಾಕ್ಟರ್ ಟೆಡ್ರೋಸ್ ಅಧನೋಮ್ ಘೇಬ್ರೆಸಸ್ ಇತ್ಯಸೌ. ಅದ್ಯ ಒಡಿಶಾ ರಾಜ್ಯ ತೀವ್ರಾತ್ ಅತಿತೀವ್ರ ವೃಷ್ಟಿಯೈ ಋತು ವಿಜ್ಞಾನ ವಿಭಾಗೇನ ರಕ್ತ ಸಂಚೇತನ ಪ್ರಖ್ಯಾಪಿತಾ. ಅಪಿ ಚ ಮಹಿಳಾ ಏಷಿಯಾ ಚಷಕ ಪ್ರತಿಯೋಗಿತಾಯಾಃ ಉಪಾಂತ್ಯಚಕ್ರೆ ಭಾರತೀಯ ದಲಂ ದುಬೈ ನಗರೆ ಅದ್ಯ ಸಾಯಂ ಬಾಂಗ್ಲಾದೇಶ ದಲೇನ ಸಹ ಪ್ರತಿಸ್ಪರ್ಧಿಷ್ಯತಿ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಉದ್ಘೋಷಿತಂ ಯತ್ ಭಾರತಂ ಅಂತಾರಾಷ್ಟ್ರೀಯ ವಿಧೇಃ ಸಂವಾದಸ್ಯ ಬಹುಪಕ್ಷೀಯ ಸಹಯೋಗಸ್ಯ ಚ ಆಧಾರೇಣ ಸುರಕ್ಷಿತಸ್ಯ ಶಾಂತಿಪೂರ್ಣಸ್ಯ ಶಾಶ್ವತಸ್ಯ ಚ ಅಂತರಿಕ್ಷ ಮಂಡಲಸ್ಯ ದೃಢಂ ಸಮರ್ಥನಂ ವಿಧತ್ತೆ. ಅಸೌ ಅವೋಚತ್ ಯತ್ ವೈಜ್ಞಾನಿಕ ತಥ್ಯಾನಿ ಪಾರದರ್ಶಿ ಸತ್ಯನಿಷ್ಠತೆಯ ಸಮಗ್ರ ಲೋಕ ಕಲ್ಯಾಣಾಯ ವಿನಿಯುಕ್ತಾನಿ ಭವೇಯುಃ. ಪ್ರಧಾನಮಂತ್ರಿ ಫ್ರಾನ್ಸ್ ದೇಶಸ್ಯ ಪ್ಯಾರಿಸ್ ನಗರೆ ಆಯೋಜಿತೆ ಅಂತಾರಾಷ್ಟ್ರೀಯ ಅಂತರಿಕ್ಷ ಸಮ್ಮೇಳನೆ ಆಭಾಸೀಯ ಮಾಧ್ಯಮೇನ ಸಂಬೋಧಯನ್ ಏತತ್ ಪ್ರತಿಪಾದಿತವಾನ್.
9: India's approach is rooted in Vasudhaiva Kutumbakam.

0: ಸಮಮೇವ ಅಯಂ ಕಾರ್ಯಕ್ರಮ ಆಕಾಶವಾಣ್ಯಾ ಅಂತರ್ಜಾಲ ಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ವಿಶ್ವ ಸ್ವಾಸ್ಥ್ಯ ಸಂಘಟನಸ್ಯ ಮಹಾನಿದೇಶಕ ಡಾಕ್ಟರ್ ಟೆಡ್ರೋಸ್ ಅಧ್ನೋಮ್ ಘೇಬ್ರೆಸಸ್ ಇತ್ಯಸೌ ಕೇಂದ್ರೀಯ ಸ್ವಾಸ್ಥ್ಯ ಮಂತ್ರಿಣಂ ಜೆಪಿ ನಡ್ಡಾ ಮಹೋದಯ ಮಧ್ಯ ಅಮಿಲತ್. ಎತತ್ ಮೇಲನಂ ತೈಮೋರ್ ಲೆಸ್ತೆ ದೇಶೆ ಆಯೋಜಿತಾಯಾಃ ವಿಶ್ವ ಸ್ವಾಸ್ಥ್ಯ ಸಂಘಟನಸ್ಯ ದಕ್ಷಿಣ ಪೂರ್ವ ಏಷ್ಯಾ ಕ್ಷೇತ್ರೀಯ ಸಮಿತ್ಯಾಃ ಏಕೋನಾಶೀತಿತಮ ಸತ್ರಾವಸರೆ ಸಂಜಾತಂ. ಅವಸರೆಸ್ಮಿನ್ ಡಾಕ್ಟರ್ ಟೆಡ್ರೋಸ್ ಇತ್ಯಮುನಾ ಸ್ವಾಸ್ಥ್ಯ ಕ್ಷೇತ್ರೇ ವಿಶೇಷತಃ ಮಾತೃ ಶಿಶು ಕಲ್ಯಾಣ ದಿಶಿ ಅಥ ಚ ಅಸಂಚಾರಿ ರೋಗಾಣಾಂ ವಿರುದ್ಧಂ ಸಂಚಾಲಿತೆ ಅಭಿಯಾನೆ ಭಾರತಸ್ಯ ಉಲ್ಲೇಖನೀಯ ಉಪಲಬ್ಧಿನಾಂ ಕೃತೆ ಶ್ರೀ ನಡ್ಡಾಯ ಅಭಿನಂದನಾನಿ ವ್ಯಾಹೃತಾನಿ. WHO ಪ್ರಮುಖೇಣ ನಿರೂಪಿತಂ ಯತ್ ಭಾರತೇ ಷಷ್ಟಿ ಸಹಸ್ರಾಧಿಕೈಕಲಕ್ಷ ಸಂಖ್ಯಕೈಃ ಆಯುಷ್ಮಾನ್ ಆರೋಗ್ಯ ಮಂದಿರೈಃ ಜನಸಾಮಾನ್ಯಸ್ಯ ಸಮೀಪಂ ಉಚ್ಚ ರಕ್ತಚಾಪಸ್ಯ ಮಧುಮೇಹಸ್ಯ ಸಾಮಾನ್ಯ ಕರ್ಕರೋಗಾಣಾಂಚ ಪ್ರಾರಂಭಿಕ ಪರೀಕ್ಷಣಾನಾಂ ವ್ಯವಸ್ಥಾ ಪ್ರಾಪಿತಾ. ಸಹೈವ ಅಗ್ರಿಮ ಉಪಚಾರಾರ್ಥಂ ಸುಗಮ ಪ್ರೇಷಣ ಮಾರ್ಗಾಃ ಕಲ್ಪಿತಾಃ. ಕೇಂದ್ರೀಯ ಕೃಷಿ ಕೃಷಕ ಕಲ್ಯಾಣ ಮಂತ್ರಿ ಶ್ರೀ ಶಿವರಾಜ ಸಿಂಗ್ ಚೌಹಾನ್ ಮಲೇಷ್ಯಾ ತೈಮೋರ್ ಲೆಸ್ತೆ ಮ್ಯಾನ್ಮಾರ್ ದೇಶಾನಾಂ ಸ್ವಸಮಕಕ್ಷೀಯೈಃ ಸಹ ಉಚ್ಚಸ್ತರೀಯೋಪವೇಶನಂ ಅಕರೋತ್. ಇತಾಃ ಮಂತ್ರಣಾಃ ಹ್ಯಃ ನವದಿಲ್ಲ್ಯಾಂ ಸಮನುಷ್ಠಿತಾಯಾಃ ಕೃಷಿ ವಾನಿಕಿ ವಿಷಯಿಣ್ಯಾಃ ನವಮ ಆಸಿಯಾನ್ ಭಾರತ ಮಂತ್ರಿ ಸ್ತರೀಯ ಸಂಗೋಷ್ಠ್ಯಾಃ ಅವಸರೆ ಸಂಪನ್ನಾಃ. ಭಾರತ ಋತು ವಿಜ್ಞಾನ ವಿಭಾಗೇನ ಅದ್ಯ ಒಡಿಶಾ ರಾಜ್ಯೆ ಕ್ವಚಿತ್ ಅತಿತೀವ್ರ ವೃಷ್ಟೇ ಕ್ವಚಿತ್ ಚ ಅತಿತೀವ್ರತರ ವೃಷ್ಟೇ ರಕ್ತವರ್ಣೀಯ ಸಂಚೇತನಾ ಪ್ರಖ್ಯಾಪಿತಾ. ಮಹಿಳಾನಾಂ ಕ್ರಿಕೆಟ್ ಕ್ರೀಡಾಯಾಂ ಏಷ್ಯಾ ಚಷಕ ಸ್ಪರ್ಧಾಯಾಃ ಉಪಾಂತ್ಯಚಕ್ರೆ ಅದ್ಯ ದುಬೈನಗರೆ ಭಾರತಸ್ಯ ಬಾಂಗ್ಲಾದೇಶ ದಲೇನ ಸಹ ಪ್ರತಿಸ್ಪರ್ಧಾ ಭವಿಷ್ಯತಿ. ಇಯಂ ಪ್ರತಿಸ್ಪರ್ಧಾ ಭಾರತೀಯ ಮಾನಕ ಸಮಯಾನುಸಾರಂ ರಾತ್ರೌ ಅಷ್ಟವಾದನೆ ಸಮಾರಪ್ಸ್ಯತೆ. ಇತಿ ವಾರ್ತಾಃ.
1: ಈಗ ಜಿಲ್ಲಾ ವಾರ್ತಾಪತ್ರ. ಆಕಾಶವಾಣಿ ಮೈಸೂರು ಜಿಲ್ಲಾ ವಾರ್ತಾಪತ್ರ ಬರೆದವರು ಪ್ರಶಾಂತಿಯನ್, ಓದುತ್ತಿರುವವರು ಸರ್ವಮಂಗಳ ಎಂ. ಮೈಸೂರು ಜಿಲ್ಲೆಯಲ್ಲಿ ಮಳೆಯ ಕೊರತೆ ಎದುರಾಗಿದ್ದು ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ನೀರಿನ ಬೇಡಿಕೆ ಇರುವ ಭತ್ತ, ಕಬ್ಬು ಹಾಗೂ ಮುಂತಾದ ವಾಣಿಜ್ಯ ಬೆಳೆಗಳನ್ನು ಬರ ಇರುವ ಪರಿಸ್ಥಿತಿಯಲ್ಲಿ ಬೆಳೆಯದಂತೆ ಜಿಲ್ಲೆಯ ಕೃಷಿ ಇಲಾಖೆಯ ಅಧಿಕಾರಿಗಳು ರೈತರಿಗೆ ಜಾಗೃತಿ ಮೂಡಿಸುತ್ತಿದ್ದು ಇದರ ಬದಲಾಗಿ ಪರ್ಯಾಯ ಬೆಳೆಗಳಾದ ರಾಗಿ, ಜೋಳ, ಸಿರಿಧಾನ್ಯ ಹಾಗೂ ಇನ್ನಿತರ ಬೆಳೆಗಳನ್ನು ಬೆಳೆಯಲು ನಿರಂತರವಾಗಿ ಜಾಗೃತಿ ಮೂಡಿಸಲಾಗುತ್ತಿದೆ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿಯನ್ನು ಪರಿಶೀಲಿಸುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳು ಹಾಗೂ ಗ್ರಾಮಗಳಲ್ಲಿ ನಗರಾಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬರ ಅಧ್ಯಯನ ನಡೆಸಲಾಗಿದೆ. ಬೆಳೆ ಹಾನಿ, ಗ್ರಾಮೀಣ ಭಾಗದ ಕುಡಿಯುವ ನೀರಿನ ಸಮಸ್ಯೆಗಳು, ರೈತರು ಎದುರಿಸುತ್ತಿರುವ ನೀರಿನ ಅಭಾವದ ಕುರಿತಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ. ಸಚಿವರ ನಂತರ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮೈಸೂರು ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಖುದ್ದು ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿದರು. ಈ ವೇಳೆ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಎಚ್ಚರಿಕೆ ವಹಿಸಲು ಹಾಗೂ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಸ್ಪಂದಿಸಿ ವಿವಿಧ ಇಲಾಖೆಗಳ ಸೇವೆಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವ ಪ್ರಜಾಸೇವಾ ಆಂದೋಲನಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ನಡೆದ ಆಂದೋಲನದ ವೇಳೆ ಒಟ್ಟು 520 ಅರ್ಜಿಗಳು ಸ್ವೀಕೃತವಾಗಿದೆ. ತಾಲೂಕುವಾರು ಅಂಕಿಅಂಶಗಳನ್ನು ಗಮನಿಸಿದರೆ ಹುಣಸೂರು ತಾಲೂಕಿನಲ್ಲಿ ಅತಿ ಹೆಚ್ಚು 267 ಅರ್ಜಿಗಳು ಸ್ವೀಕೃತಗೊಂಡು ಮೊದಲ ಸ್ಥಾನದಲ್ಲಿದೆ. ನಂತರ ಸರಗೂರು ತಾಲೂಕಿನಲ್ಲಿ 56, ನಂಜನಗೂಡಿನಲ್ಲಿ 43, ಟಿ ನರಸೀಪುರದಲ್ಲಿ 42 ಹಾಗೂ ಮೈಸೂರು ತಾಲೂಕಿನಲ್ಲಿ 41 ಅರ್ಜಿಗಳು ಸ್ವೀಕೃತವಾಗಿವೆ. ಇನ್ನು ಹೆಚ್ಡಿ ಕೋಟೆಯಲ್ಲಿ 23, ಕೆಆರ್ ನಗರದಲ್ಲಿ 21, ಪಿರಿಯಾಪಟ್ಟಣದಲ್ಲಿ 19 ಹಾಗೂ ಸಾಲಿಗ್ರಾಮ ತಾಲೂಕಿನಲ್ಲಿ 8 ಅರ್ಜಿಗಳು ದಾಖಲಾಗಿವೆ. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಭೇಟಿ ನೀಡಿ ಶಹೀದರ ನೆನಪಿಗಾಗಿ ಮೈಸೂರು ನಗರದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಸ್ಮಾರಕವಾಗಿ ನಿರ್ಮಾಣಗೊಂಡಿರುವ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಕಟ್ಟಡ ಹಾಗೂ ವಿವೇಕಾನಂದರ ಸ್ಮಾರಕವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಸ್ಟ್ 1 ಲೋಕಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಪ್ರಧಾನಿಗಳು ದೇಶದ ಯುವಕರನ್ನು ಉದ್ದೇಶಿಸಿ ಮಾತನಾಡಿದರು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಿಯ ವರ್ಧೋತ್ಸವವನ್ನು ಅತ್ಯಂತ ಸಡಗರ

ಸಂಭ್ರಮದಿಂದ ಆಚರಿಸಲಾಯಿತು. ಬೆಟ್ಟದ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದ್ದು, ಚಾಮುಂಡೇಶ್ವರಿ ದೇವಾಲಯವನ್ನು ಭತ್ತದ ತೆನೆ, ತೆಂಗಿನ ಗರಿ ಹಾಗೂ ವಿವಿಧ ಪುಷ್ಪಗಳಿಂದ ದಿವ್ಯವಾಗಿ ಅಲಂಕರಿಸಲಾಗಿತ್ತು. ರಾಜವಂಶಸ್ಥರಾದ ಪ್ರಮೋದಾದೇವಿ ಒಡೆಯರ್ ಹಾಗೂ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ದಂಪತಿ ಸಮೇತ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಉತ್ಸವ ಮೂರ್ತಿಯನ್ನು ಚಿನ್ನದ ಪಲ್ಲಕ್ಕಿಯಲ್ಲಿ ಇರಿಸಿ ದೇವಾಲಯದ ಸುತ್ತ ಪ್ರದಕ್ಷಿಣೆ ಬರಲಾಯಿತು. ದೇಶವೇ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಮೈಸೂರು

0: ರಾಷ್ಟ್ರಗೀತೆಗೆ ನಮನ ಸಲ್ಲಿಸಲಾಯಿತು. ಪಾಲ್ಗೊಂಡ ಎಲ್ಲರಿಂದ ತಿರಂಗ ಯಾತ್ರೆ ಜರುಗಿತು. ಹಾಗೂ ಸ್ಥಳೀಯರು ಮತ್ತು ಶಾಲಾ ಮಕ್ಕಳಿಂದ ದೇಶಭಕ್ತಿ ಗೀತೆ, ನಾಟಕ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಬಳಿಕ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಗಿಡಗಳನ್ನು ನೆಡಲಾಯಿತು. ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಹಾಗೂ ಅಕ್ಷಯ ಪಾತ್ರ ಫೌಂಡೇಶನ್ ಸಹಯೋಗದೊಂದಿಗೆ ಶ್ರವಣ ಮತ್ತು ವಾಕ್ ದೋಷವುಳ್ಳ ಮಕ್ಕಳು ಚಿಕಿತ್ಸೆಗಾಗಿ ಸಂಸ್ಥೆಗೆ ಆಗಮಿಸಿದಾಗ ಅವರಿಗೆ ಬೆಳಗಿನ ಉಪಹಾರ ವಿತರಿಸುವ ನೂತನ ಸೇವಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಇಸ್ಕಾನ್ ಸಂಸ್ಥೆಯ ವತಿಯಿಂದ ಅಕ್ಷಯ ಪಾತ್ರ ಫೌಂಡೇಶನ್ ಮೂಲಕ ಈಗಾಗಲೇ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಉಚಿತ ಮಧ್ಯಾಹ್ನದ ಊಟ ನೀಡಲಾಗುತ್ತಿದ್ದು, ಸಮಾಜದ ಹಿಂದುಳಿದ ಹಾಗೂ ವಿಶೇಷ ಅಗತ್ಯವುಳ್ಳ ಜನರಿಗೂ ತನ್ನ ಸೇವಾ ಚಟುವಟಿಕೆಗಳನ್ನು ವಿಸ್ತರಿಸಲಾಗಿದೆ. ಪ್ರಸ್ತುತ ಇಸ್ಕಾನ್ ಸಂಸ್ಥೆಯಿಂದ ಸುಮಾರು 20,000 ಹೆಚ್ಚು ಸರ್ಕಾರಿ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ತಲುಪಿಸಲಾಗುತ್ತಿದೆ. ಇಂದು ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಹಾಗೂ ಅಕ್ಷಯ ಪಾತ್ರ ಫೌಂಡೇಶನ್ ಸಂಸ್ಥೆಗಳ ಜಂಟಿ ಯೋಜನೆಯಾಗಿದೆ. ಇದರ ಜೊತೆಗೆ ಸಮಾಜದ ಬಡ ಹಾಗೂ ವಿಶೇಷ ಚೇತನ ವ್ಯಕ್ತಿಗಳಿಗೂ ನೆರವಾಗುವ ಹಲವು ನೂತನ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪ್ರತಿ ಕುಟುಂಬಕ್ಕೆ ಉದ್ಯೋಗ ಭದ್ರತೆ ನೀಡುವ ಉದ್ದೇಶದೊಂದಿಗೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಯೋಜನೆಯನ್ನು ಮತ್ತಷ್ಟು ಬಲಪಡಿಸಿ ವಿಸ್ತರಿಸಲು ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಜಾಬ್ ಕಾರ್ಡ್ ಮೇಳವನ್ನು ಆರಂಭಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸೂಚನೆಯ ಮೇರೆಗೆ ಜಿಲ್ಲಾ ಪಂಚಾಯಿತಿಯ ನಿರ್ದೇಶನದಂತೆ ಜಿಲ್ಲೆಯ 255 ಗ್ರಾಮ ಪಂಚಾಯಿತಿಗಳಲ್ಲಿ ಈ ಮೇಳವನ್ನು ಯಶಸ್ವಿಯಾಗಿ ನಡೆಸಲಾಗುತ್ತಿದೆ. ಇದುವರೆಗೆ ಮೈಸೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:35. ಈಗ ಕಾಣೆಯಾದವರ ಕುರಿತು ಪ್ರಕಟಣೆಗಳು. ಗೋರ್ಧನ್ ರಾಮ್ ಎಂಬ 17 ಯುವಕ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾನೆ. ಹಿಂದಿ, ರಾಜಸ್ಥಾನಿ, ಇಂಗ್ಲಿಷ್ ಭಾಷೆ ಬಲ್ಲವನಾಗಿದ್ದು, ದುಂಡುಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ ಹೊಂದಿದ್ದು, ಕ್ರೀಮ್ ಬಣ್ಣದ ಚೆಕ್ ಶರ್ಟ್, ಗ್ರೇ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾನೆ. ಇವರ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಜ್ಞಾನಭಾರತಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಕುಮಾರ್ ಕೆಸಿ ಬಿನ್ ಲೇಟ್ ಚೌಡಯ್ಯ ಎಂಬ 44 ವ್ಯಕ್ತಿ ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. 6 ಎತ್ತರ, ತೆಳ್ಳನೆ ಮೈಕಟ್ಟು, ಗೋಧಿ ಮೈಬಣ್ಣ, ಕೋಲು ಮುಖ ಹೊಂದಿದ್ದು, ಆಕಾಶ ನೀಲಿ ಬಣ್ಣದ ಅಂಗಿ, ನೀಲಿ ಬಣ್ಣದ ಲುಂಗಿಯನ್ನು ಧರಿಸಿರುತ್ತಾರೆ. ಬಲಗೈ ಮೇಲೆ ಸೀನಾ, ಎಡಗೈ ಮೇಲೆ ನಂದಿನಿ ಎಂದು ಕನ್ನಡ ಅಕ್ಷರದಲ್ಲಿ ಹಚ್ಚೆ ಗುರುತುಗಳು ಇರುತ್ತದೆ. ಇವರ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೆ ಕಾಣೆಯಾದವರ ಕುರಿತು ಪ್ರಕಟಣೆಗಳನ್ನು ಕೇಳಿದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಕೆಲವರೇ ಗಮನಿಸಿ, ಇದೇ ಶುಕ್ರವಾರ 11 ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಪಶುಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ನಿರ್ದೇಶಕರಾದ ಡಾ ಶ್ರೀನಿವಾಸ್ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 0800. ಗಮನಿಸಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 11 ಸಂಜೆ 6:50 ಹಲೋ ಕೃಷಿರಂಗ ಕಾರ್ಯಕ್ರಮದ ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಗಮನಿಸಿ, ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಈ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ

0: ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಆಕಾಶವಾಣಿಯ ಪಯಣ
2: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
3: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
1: ಮಾಹಿತಿಗೆ ಸುದ್ದಿಗಳ ಹೂರಣ,
2: ಮನರಂಜನೆಗೆ ಸಂಗೀತದ ಗಾನ,
4: ವಿಧ ವಿಧದ ಅವಳು ನುಡಿಸುತ್ತಿಹಳು.
1: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
5: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
2: ಪ್ರಸಾರ ಪ್ರಪಂಚದಲ್ಲಿ ಇರಲಿ
1: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಬಲಿಷ್ಠ ರಾಜ್ಯ ನಿರ್ಮಾಣಕ್ಕೆ ಬದ್ಧ, ದೃಢ ಕರ್ನಾಟಕದ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ವಿವಿಧ ಕಾರ್ಯಕ್ರಮಗಳ ಅನಾವರಣ. ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನ ಹಂಚಿಕೆ ಉದ್ದೇಶ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪ್ರಸ್ತುತ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ರಾಜ್ಯಪಾಲರಿಂದ ಅಭಿನಂದನೆ, ಸನ್ಮಾನ. ಸಮರ್ಪಕ ಆಡಳಿತ ನೀಡುವಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ಆರೋಪ. 180 ಕಿಲೋಮೀಟರ್ ಪಾದಯಾತ್ರೆ ಬಳ್ಳಾರಿಯಲ್ಲಿ ಮುಕ್ತಾಯ. ವಾರ್ತೆಗಳ ವಿವರ: ಆರೋಗ್ಯ, ಶಿಕ್ಷಣ, ಜಲಭದ್ರತೆ, ಸಾಮಾಜಿಕ ನ್ಯಾಯ, ಬಂಡವಾಳ ಹೂಡಿಕೆ, ಉದ್ಯೋಗಕ್ಕೆ ಆದ್ಯತೆ ನೀಡುವ ಮೂಲಕ ಬಲಿಷ್ಠ ರಾಜ್ಯ ನಿರ್ಮಾಣಕ್ಕೆ ನವ ಸಂಕಲ್ಪ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 100 ದಿನಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇಂದು ನಡೆದ ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮನೆರಹಿತ ಪರಿಶಿಷ್ಟರಿಗೆ ಉಚಿತ ಮನೆ ಮತ್ತು ನಿವೇಶನ, ಗ್ರಾಮೀಣ ಭಾಗದಲ್ಲಿ ನಿವೇಶನ ರಹಿತರಿಗೆ 5 ಲಕ್ಷ ನಿವೇಶನ ಹಂಚಿಕೆ ವಿತರಣೆ ಮಾಡಲಾಗುವುದು, ರಸ್ತೆ ಬದಿಯಲ್ಲಿ ತೇಗದ ಸಸಿ ನೆಟ್ಟು ಅದನ್ನು ಕಾಪಾಡುವ ಜವಾಬ್ದಾರಿಯನ್ನು ರೈತರಿಗೆ ನೀಡಿ ಅದು ಬೆಳೆದು ಕಟಾವಿಗೆ ಬಂದಾಗ ಅದರ ಬೆಲೆಯಲ್ಲಿ 70% ಹಣವನ್ನು ರೈತರಿಗೆ ನೀಡಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಗ್ರಾಮೀಣ ಯುವಕರ ಪ್ರತಿಭೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ 10,000 ಸಂಘಗಳನ್ನು ಸ್ಥಾಪಿಸಲಾಗುತ್ತಿದ್ದು ವಾರ್ಷಿಕ 10 ಲಕ್ಷ ರೂಪಾಯಿ ಅನುದಾನ ನೀಡಲಾಗುವುದು. ಇಂದಿನಿಂದ ಆಫ್ಲೈನ್ ಅರ್ಜಿ ಲಭ್ಯವಾಗಲಿದ್ದು ಕನಿಷ್ಠ 25 ಲಕ್ಷ ಸದಸ್ಯರು ನೋಂದಣಿಯಾಗುವ ನಿರೀಕ್ಷೆ ಇದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ 1,000 ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಶಾಲೆಗಳನ್ನಾಗಿ ಸಿಎಸ್ಆರ್ ನಿಧಿಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಈ ವರ್ಷ ವಿಶ್ವಬ್ಯಾಂಕ್ ನೆರವಿನೊಂದಿಗೆ ರಾಜ್ಯದಲ್ಲಿ 1,000 ಶಾಲೆ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೈಗಾರಿಕಾ ಪ್ರಗತಿ ಸಾಧಿಸಲು ಹಿಂದುಳಿದ ತಾಲೂಕುಗಳಲ್ಲಿ ಹೂಡಿಕೆಗೆ ವೇಗವರ್ಧನ ಪ್ಯಾಕೇಜ್ ನೀಡಲಾಗುವುದು. ಆಧುನಿಕ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಮುಂದಿನ ಪೀಳಿಗೆಯನ್ನು ತಯಾರು ಮಾಡಲು ಭಾರತದಲ್ಲಿ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ, ಜೊತೆಗೆ 6ನೇ ತರಗತಿಯಿಂದ ಮಕ್ಕಳಿಗೆ ಎಐ ಶಿಕ್ಷಣ ನೀಡಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು.
1: ತುಂಬುವಂತ ಕೆಲಸವನ್ನ ಈಗಾಗಲೇ ಶಾಲೆ ಪ್ರಾರಂಭ ಮಾಡಿದ್ದೇವೆ. ಇದಲ್ಲದೆ ಬೆಂಗಳೂರು ನಗರದಲ್ಲಿ ಬರೀ ರೌಡಿಗಳನ್ನ ನಿಗ್ರಹ ಮಾಡಲಿಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ಈಗಾಗಲೇ ಚರ್ಚೆ ಮಾಡಿ ಜೀರೋ ಟಾಲರೆನ್ಸ್, ಎ ಫಿಯರ್ ಫ್ರೀ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ಇವತ್ತು ನಾವು ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ. ಮುಂದೆ ಕೂಡ ಕಾರ್ಪೊರೇಷನ್ ಯಾವ ರೀತಿ ಇಲ್ಲಿ 5 ಭಾಗವನ್ನು ಮಾಡಿದ್ರು, ಹಂಗೆ ಬೆಂಗಳೂರು ನಗರವನ್ನು ಕೂಡ 5 ಭಾಗವನ್ನು ಮಾಡಿ ಅವ್ರಿಗೆ ಇನ್ನೂ ಹೆಚ್ಚು ಸಿಬ್ಬಂದಿಯನ್ನು ಕೊಟ್ಟು
0: ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ,

0: ಮಂಗಳೂರು ಮತ್ತು ಮೈಸೂರಿನಲ್ಲಿ 5 ಜಾಗತಿಕ ತಂತ್ರಜ್ಞಾನ ಕೇಂದ್ರ ಸ್ಥಾಪನೆ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕರ್ನಾಟಕದ ಆರ್ಥಿಕತೆಯನ್ನು 2037 ವೇಳೆಗೆ 1 ಟ್ರಿಲಿಯನ್ಗೆ ತಲುಪುವ ಗುರಿಯನ್ನು ಹೊಂದಲಾಗಿದೆ. ಶೇಕಡ 5ಕ್ಕಿಂತ ಕಡಿಮೆ ಅಪೌಷ್ಟಿಕತೆ, ಮಕ್ಕಳು ಶಾಲೆ ತೊರೆಯುವಿಕೆ ಮತ್ತು ಬಡತನವನ್ನು ಶೂನ್ಯಕ್ಕೆ ಇಳಿಸುವ ಮಹಾಸಂಕಲ್ಪಗಳನ್ನು ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆ ಸೇರಿದಂತೆ ರಾಜ್ಯದ ಜಲಭದ್ರತೆಗೆ ಎಲ್ಲಾ ಕ್ರಮ ಕೈಗೊಳ್ಳಲಾಗುವುದು. ಮುಂದಿನ ದಿನಗಳಲ್ಲಿ ಲಾಲ್ಬಾಗ್ ಮಾದರಿಯ 5 ಉದ್ಯಾನಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಲಾಗಿದೆ. ಅರಣ್ಯ ಇಲಾಖೆಯ ಜಾಗದಲ್ಲಿ ಈ ಯೋಜನೆ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಂದಾಯ ಖಾತೆ ಹೊಂದಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೇಂದ್ರದ ಮಾರ್ಗಸೂಚಿಗಳ ಅನ್ವಯ 101 ತಾಲೂಕುಗಳನ್ನು ಬರ ಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ಇನ್ನು 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಅಧ್ಯಯನ ನಡೆಯುತ್ತಿದ್ದು, ಇದನ್ನು ಹಂತ ಹಂತವಾಗಿ ಬರ ಪೀಡಿತ ಎಂದು ಘೋಷಣೆ ಮಾಡಿ ಸದ್ಯದಲ್ಲೇ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರಕ್ಕಾಗಿ ಮನವಿಯನ್ನು ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನಗಳನ್ನು ಹಂಚಿಕೆ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ. ರಾಜ್ಯಾದ್ಯಂತ ಮೊದಲ ಹಂತದಲ್ಲಿ 5 ಲಕ್ಷ ನಿವೇಶನಗಳನ್ನು ಮುಂದಿನ 2 ತಿಂಗಳಲ್ಲಿ ಕೊಡುವ ಗುರಿಯನ್ನು ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ರೈತ ಚೈತನ್ಯ ಯೋಜನೆಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಗ್ರಾಮೀಣ ಭಾಗದ ವಸತಿ ರಹಿತರಿಗೆ 5 ಲಕ್ಷ ನಿವೇಶನಗಳ ಹಕ್ಕುಪತ್ರ ವಿತರಿಸುವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಸಹಿ ಹಾಕುವ ಮೂಲಕ ಚಾಲನೆ ನೀಡಲಾಯಿತು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, 100 ದಿನಗಳು ಒಂದು ಸಂಭ್ರಮಾಚರಣೆಯಲ್ಲ. ಈ ದಿನಗಳಲ್ಲಿ ಸರ್ಕಾರ ತೆಗೆದುಕೊಂಡ ನೀತಿ ನಿರ್ಧಾರಗಳನ್ನು ಜನರ ಮುಂದೆ ಇಡುವಂತಹ ಒಂದು ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಪ್ರದೇಶ ಸಮಾಚಾರವನ್ನ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಸ್ತುತ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರನ್ನು ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಲೋಕಭವನದಲ್ಲಿಂದು ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗಣ್ಯರ ಸೇವೆ ಮತ್ತು ಸಾಧನೆಗಳು ಸಮಾಜಕ್ಕೆ ಹಾಗೂ ಮುಂದಿನ ಪೀಳಿಗೆಗೆ ಸದಾ ಪ್ರೇರಣೆಯಾಗಿದೆ ಎಂದು ಹೇಳಿದ್ದಾರೆ. 2026 ಸಾಲಿನಲ್ಲಿ ರಾಜ್ಯದಿಂದ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದಂತಹ ಶತಾವಧಾನಿ ಡಾ ಆರ್ ಗಣೇಶ್ ಮತ್ತು ಪದ್ಮಶ್ರೀ ಪುರಸ್ಕೃತರಾದಂತಹ ಅಂಕೇಗೌಡ ಎಂ, ಡಾ ಎಸ್ ಜಿ ಸುಶೀಲಮ್ಮ, ಡಾ ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಡಾ ಸುರೇಶ್ ಹನಗವಾಡಿ ಮತ್ತು ದಿವಂಗತ ಟಿಟಿ ಜಗನ್ನಾಥ್ ಅವರ ಪರವಾಗಿ ಪತ್ನಿ ಲತಾ ಜಗನ್ನಾಥ್ ಅವರುಗಳನ್ನು ರಾಜ್ಯಪಾಲರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ವಿಧಾನಸಭಾಧ್ಯಕ್ಷರಾದಂತಹ ಜಿಎಸ್ ಪಾಟೀಲ್, ವಿಧಾನ ಪರಿಷತ್ತಿನ ಸಭಾಪತಿಗಳಾದಂತಹ ಸಲೀಂ ಅಹಮದ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ ಸಮರ್ಪಕ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿ ಭಾರತೀಯ ಜನತಾ ಪಾರ್ಟಿ ಕೈಗೊಂಡಿದ್ದಂತಹ ಪಾದಯಾತ್ರೆ ಬಳ್ಳಾರಿಯಲ್ಲಿಂದು ಸಮಾರೋಪಗೊಂಡಿತು. ಬರಗಾಲ ನಿರ್ವಹಣೆಯಲ್ಲಿನ ವಿಫಲತೆ ಒಳಗೊಂಡಂತೆ ವಿವಿಧ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ಇದೇ ತಿಂಗಳ 1ರಂದು ರಾಯಚೂರು ಜಿಲ್ಲೆಯ ಲಿಂಗಸುಗೂರಿನಿಂದ ಆರಂಭಿಸಿದಂತಹ 180 ಕಿಲೋಮೀಟರ್ ಪಾದಯಾತ್ರೆ ಇಂದು ಬಳ್ಳಾರಿಯಲ್ಲಿ ಮುಕ್ತಾಯಗೊಂಡಿತು. ಸಮಾರೋಪ ಸಮಾರಂಭದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಸದಾನಂದಗೌಡ, ರಾಜ್ಯ ಉಸ್ತುವಾರಿ ರಾಧಾಮೋಹನ್, ಬಿಜೆಪಿ ರಾಜ್ಯ ಅಧ್ಯಕ್ಷರಾದಂತಹ ವಿಜಯೇಂದ್ರ, ರಾಜ್ಯದ ಪ್ರತಿಪಕ್ಷದ ನಾಯಕರಾದ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ, ಹಾಲಿ ಹಾಗೂ ಮಾಜಿ ಸಂಸದರು, ಶಾಸಕರು, ಪಕ್ಷದ ಮುಖಂಡರು ಪಾಲ್ಗೊಂಡಿದ್ದರು. ಸಮಾವೇಶದಲ್ಲಿ ಮಾತನಾಡಿದ ಮುಖಂಡರು, ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಜನಪರ ಆಡಳಿತವನ್ನು ನೀಡುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದರು. ವಿಜಯಪುರ ನಗರದಲ್ಲಿ ಡಿಸೆಂಬರ್ 13ರಂದು ನಡೆಯಲಿರುವಂತಹ ವೃಕ್ಷಥಾನ ಹೆರಿಟೇಜ್ ರನ್ ಬೃಹತ್ ಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಓಟಗಾರರೆಲ್ಲ ಈಗಾಗಲೇ ನೋಂದಾಯಿಸಿ ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕು ಎಂದು ವಿಜಯಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ರಿಷಿ ಆನಂದ್ ಮನವಿ ಮಾಡಿದ್ದಾರೆ. ಕಳೆದ ಆವೃತ್ತಿಯಲ್ಲಿ ಜಿಲ್ಲಾಡಳಿತದ ಸತತ ಸಭೆಗಳಿಂದಾಗಿ 23,000 ಸ್ಪರ್ಧಿಗಳು ಭಾಗಿಯಾಗಿದ್ದರು. ಈ ಬಾರಿಯ ನೋಂದಾಯಿತ ಓಟಗಾರರ ಸಂಖ್ಯೆಯನ್ನು 30,000ಕ್ಕೆ ಏರಿಸುವಂತಹ ಗುರಿಯನ್ನು ಹೊಂದಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಗರ್ಭಿಣಿಯರು ಮತ್ತು ಬಾಣಂತಿಯರು ತಮ್ಮ ದೈನಂದಿನ ಆಹಾರದಲ್ಲಿ ಅಗತ್ಯ ಪೌಷ್ಟಿಕಾಂಶಗಳು ಇರುವಂತೆ ನೋಡಿಕೊಳ್ಳಬೇಕು ಎಂದು ಗದಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಧಾನ ಹಿರಿಯ ದಿವಾಣಿ ನ್ಯಾಯಾಧೀಶರಾದಂಥ ನ್ಯಾಯಮೂರ್ತಿ ಸಿಎಸ್ ಶಿವನಗೌಡ

0: ಹೇಳಿದ್ದಾರೆ. ಗದಗ ಜಿಲ್ಲಾ ಆಡಳಿತದ ವತಿಯಿಂದ ಏರ್ಪಡಿಸಲಾಗಿದ್ದಂತಹ ಪೋಷಣ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮಕ್ಕಳ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಪೌಷ್ಟಿಕ ಆಹಾರ ಅತ್ಯಂತ ಪ್ರಮುಖವಾಗಿದೆ ಎಂದು ತಿಳಿಸಿದ್ದಾರೆ. ಭಾರತದ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಕರಡು ಮತದಾರರ ಪಟ್ಟಿಯಿಂದ ಹೊರಗುಳಿದ 7,086 ಮತದಾರರಿಗೆ ನೋಟಿಸ್ ಜಾರಿಗೊಳಿಸಲಾಗಿದ್ದು ವಿಚಾರಣೆಗಳು ಪ್ರಗತಿಯಲ್ಲಿವೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಂತರ ಆಗಸ್ಟ್ 24ರಂದು ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕರಡು ಪಟ್ಟಿಯ ಅನ್ವಯ ಒಟ್ಟು 12,98,219 ಮತದಾರರು ಇದ್ದಾರೆ ಎಂದು ಅವರು ಹೇಳಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ಇಲಾಖೆಗಳಿಂದ ಅನುಮತಿ ಪಡೆಯುವುದು ಕಡ್ಡಾಯವಾಗಿದ್ದು, ಸರ್ಕಾರದ ಸೂಚನೆಯಂತೆ ಡಿಜೆ ಬಳಸಲು ಯಾವುದೇ ಕಾರಣಕ್ಕೂ ಅನುಮತಿ ಇಲ್ಲ ಎಂದು ಪೊಲೀಸ್ ಉಪವರಿಷ್ಠಾಧಿಕಾರಿ ಪಾಂಡುರಂಗ ಸ್ಪಷ್ಟಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ಶಾಂತಿಯುತ ಮತ್ತು ಪರಿಸರ ಸ್ನೇಹಿ ಆಚರಣೆಗೆ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ಪಿಒಪಿ ಗಣೇಶ ಮೂರ್ತಿ ಸ್ಥಾಪನೆಗೆ ಮತ್ತು ಡಿಜೆ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಲಿಷ್ಠ ರಾಜ್ಯ ನಿರ್ಮಾಣಕ್ಕೆ ಬದ್ಧ, ದೃಢ ಕರ್ನಾಟಕದ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ, ವಿವಿಧ ಕಾರ್ಯಕ್ರಮಗಳ ಅನಾವರಣ. ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನ ಹಂಚಿಕೆ ಉದ್ದೇಶ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪ್ರಸ್ತುತ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ರಾಜ್ಯಪಾಲರಿಂದ ಅಭಿನಂದನೆ ಸನ್ಮಾನ. ಸಮರ್ಪಕ ಆಡಳಿತ ನೀಡುವಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ಆರೋಪ. 180 ಕಿಲೋಮೀಟರ್ ಪಾದಯಾತ್ರೆ ಬಳ್ಳಾರಿಯಲ್ಲಿ ಮುಕ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवच। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ಕೇಳುಗರಿಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ತೆಂಗಿನ ನರ್ಸರಿ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ತೆಂಗಿನ ನರ್ಸರಿ ಮಾಡಿಕೊಂಡು ಉಪಜೀವನ ಸಾಗಿಸುತ್ತಿರುವ ಅನೇಕರನ್ನ ನಾವು ಇವತ್ತು ಕಾಣಬಹುದಾಗಿದೆ. ಅದೇ ತರ ಇನ್ನೂ ಕೆಲವು ಯುವಕ ಯುವತಿಯರು ಈ ಒಂದು ಮಾಹಿತಿಯನ್ನ ಕೇಳಿ ತಾವು ಕೂಡ ಸ್ಫೂರ್ತಿದಾಯಕವಾಗಿ ಇದನ್ನ ಶುರು ಮಾಡಬಹುದಾಗಿದೆ. ಬನ್ನಿ, ಈ ಒಂದು ತೆಂಗಿನ ನರ್ಸರಿಯಿಂದ ನಾವು ಯಾವ್ಯಾವುದನ್ನ ಎಷ್ಟನ್ನ ಪಡ್ಕೊಳ್ಬಹುದು, ಎಷ್ಟನ್ನ ಖುಷಿ ಪಡ್ಬಹುದು ಅನ್ನೋದ್ರ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ IIHR ನಲ್ಲಿ ಹಿರಿಯ ಅಧಿಕಾರಿಯಾಗಿ ನಿವೃತ್ತರಾದ ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಎಲ್ಲ ಕೆಳಗರ ಪರವಾಗಿ ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ ಸ್ವಾಗತ, ನಮಸ್ಕಾರ.
7: ನಮಸ್ಕಾರ ತಿಮ್ಮಪ್ಪ ಗೌಡ್ರೆ.
6: ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ತೆಂಗಿನ ನರ್ಸರಿ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಳ್ಬೇಕು. ಮೊದಲನೇದಾಗಿ ನಮ್ಮ ರೈತರಿಗೆ ತೆಂಗಿನ ನರ್ಸರಿಯ ಒಂದು ಚಿತ್ರಣವನ್ನ ಎದುರಿಗೆ ತೆಗೆದಿಡಿ.
7: ಇದು ಒಳ್ಳೆಯ ಪ್ರಶ್ನೆ ತಿಮ್ಮಪ್ಪ ಗೌಡ್ರೆ. ಈ ಒಂದು ಕಾಲಘಟ್ಟದಲ್ಲಿ ಕೇವಲ ತೆಂಗನ್ನ ವೈಜ್ಞಾನಿಕವಾಗಿ ಬೇಸಾಯ ಮಾಡಿದ್ರೆ ಅಷ್ಟೇ ಸಾಕಾಗೋದಿಲ್ಲ, ಜೊತೆಗೆ ಅದರ ಆಧಾರವಾಗಿ ನಾವು ಯಾವ ಉದ್ದಿಮೆಗಳನ್ನು ಎಲ್ಲ ವರ್ಗದ ರೈತರಾಗಿರ್ಬೋದು

0: ಮಹಿಳೆಯರಾಗಿರ್ಬೋದು ಅಥವಾ ಯುವಕರಾಗಿರ್ಬೋದು ಉದ್ದಿಮೆಯನ್ನಾಗಿ ಪ್ರಾರಂಭ ಮಾಡಲಿಕ್ಕೆ ಎಷ್ಟೆಲ್ಲ ಅವಕಾಶಗಳಿವೆ ಅನ್ನೋದನ್ನು ಯೋಚನೆ ಮಾಡೋದಾದರೆ ತೆಂಗಿನ ನರ್ಸರಿ ಬಹಳ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಕಾರಣ ಇಷ್ಟೇ, ಇವತ್ತಿನ ದಿವಸ ತೆಂಗಿನ ಗಿಡಗಳ ಒಂದು ಲಭ್ಯತೆ, ಅತ್ಯುತ್ತಮವಾದಂಥ ತಳಿಗಳು, ಒಳ್ಳೆಯ ನರ್ಸರಿಯ ಗಿಡಗಳು ಸಕಾಲದಲ್ಲಿ ಲಭ್ಯ ಆಗದೇ ಇರತಕ್ಕಂತಹದ್ದು ಹೆಚ್ಚು ಸಮಸ್ಯೆಯನ್ನು ನಾವು ಕಾಣ್ತಾ ಇದ್ದೀವಿ. ಇದು ಕರಾವಳಿಯಿಂದ ಹಿಡಿದು ಮಲೆನಾಡು ಪ್ರದೇಶದಿಂದ ಹಿಡಿದು ಬಯಲುಸೀಮೆಯವರೆಗೂ ತೆಂಗನ್ನು ಬೆಳೆಯಬಹುದಾಗಿದ್ದರೂ ಕೂಡ ಸಕಾಲದಲ್ಲಿ ಅತ್ಯುತ್ತಮವಾದಂತಹ ತೆಂಗಿನ ಗಿಡಗಳ ಲಭ್ಯತೆ ಇಲ್ಲ. ಇದೊಂದು ಸವಾಲಾಗಿ ಪರಿಣಾಮ ಬೀರಿದೆ. ದಕ್ಷಿಣ ಭಾರತದ ರಾಜ್ಯಗಳಾದಂತಹ ಕೇರಳ, ಕರ್ನಾಟಕ, ತಮಿಳುನಾಡು ಮತ್ತು ಏನು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಹೆಚ್ಚು ಹೆಚ್ಚಾಗಿ ವೈವಿಧ್ಯಮಯವಾದಂಥ ತೆಂಗನ್ನು ಬೆಳೀಲಿಕ್ಕೆ ಅವಕಾಶಗಳಿದೆ. ಜೊತೆಗೆ ತೆಂಗಲ್ಲಿ ಇಡೀ ದೇಶದಾದ್ಯಂತ ತೆಂಗನ್ನು ನಾವು ಅವಲೋಕನ ಮಾಡೋದಾದರೆ ನಾವು ವರ್ಷದಿಂದ ವರ್ಷಕ್ಕೆ ವಿಸ್ತೀರ್ಣ ಜಾಸ್ತಿ ಆಗ್ತಾ ಇದೆ. ಅಗಾಧವಾದಂಥ ತಳಿಗಳನ್ನು ಸಂಶೋಧನಾಲಯಗಳಿಂದ ಕಂಡುಹಿಡಿಯಲಾಗಿದೆ. ಈ ಸಂಶೋಧನಾಲಯಗಳಲ್ಲಿ ಕಂಡುಹಿಡಿಯಲಾದಂತಹ ತಳಿಗಳು ಹೆಚ್ಚು ಇವೆ, ಅವುಗಳನ್ನು ಎಲ್ಲ ಪ್ರದೇಶಗಳಿಗೆ ಲಭ್ಯತೆ ಆಗುವಂತೆ ಮಾಡುವಂಥ ಒಂದು ಸವಾಲು ಇವತ್ತಿನ ದಿವಸ ಎಲ್ಲರ ಇಲಾಖೆಗಳಲ್ಲೂ ಇದೆ, ಸಂಶೋಧನಾಲಯಗಳು ಕೂಡ ಇದೆ. ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಗೌಡ್ರೆ, ಒಟ್ಟಾರೆ ಇಡೀ ಭಾರತದಲ್ಲಿ ನಮ್ಮಲ್ಲಿ ತೆಂಗಿನ ಸಸಿಗಳು ಉತ್ಪಾದನೆ ಆಗ್ತಾ ಇರತಕ್ಕಂಥದ್ದು ಕೇವಲ 36 ಲಕ್ಷ ಗಿಡಗಳು ಮಾತ್ರ ಪ್ರತಿ ವರ್ಷ. ಡಿಮ್ಯಾಂಡ್ ಎಷ್ಟಿದೆ ಅಂತ ಹೇಳಿದ್ರೆ ಇವತ್ತು 65 ಲಕ್ಷ ಗಿಡಗಳನ್ನು ಪ್ರತಿ ವರ್ಷ ನಾವು ತಯಾರು ಮಾಡಿದ್ರೂ ಕೂಡ ರೈತರಿಗೆ ನಾವು ಡಿಮ್ಯಾಂಡನ್ನು ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿಯ ವೈಜ್ಞಾನಿಕತೆಯಿಂದ ನಾವು ಅಳವಡಿಸ್ಕೊಳ್ಳೋದಾದರೆ ಯಾಕೆ 65 ಲಕ್ಷಕ್ಕೆ ಡಿಮ್ಯಾಂಡ್ ಇದೆ ಪ್ರತಿ ವರ್ಷ ಅಂತ ಹೇಳೋದಾದರೆ, ಹಳೆಯ ತೆಂಗಿನ ತೋಟಗಳನ್ನು ಅವರು ಏನು ಒಂದೊಂದೇ ಮರಗಳು ನಶಿಸಿ ಹೋದಾಗ ಅವುಗಳನ್ನು ರೀಪ್ಲೇಸ್ ಮಾಡೋದಾಗಲಿ, ಹೊಸದಾಗಿ ಸಸಿಗಳನ್ನು ನೆಡೋದಾಗಲಿ, ಸತ್ತು ಹೋದಂಥ ಮರಗಳನ್ನು ಬದಲಾಯಿಸಿ ನೆಡೋದಾಗಲಿ, ಈ ಕಾರಣದಿಂದಾಗಿ ಪ್ರತಿ ವರ್ಷ ನಾವು ಅಂದಾಜು ಮಾಡಿರ್ತಕ್ಕಂಥದ್ದು 65 ಲಕ್ಷ ಅತ್ಯುತ್ತಮ ಗಿಡಗಳ ಒಂದು ಸಂಖ್ಯೆ.
1: ಈ ತೆಂಗು ಕಾಮಧೇನು ಕಲ್ಪವೃಕ್ಷ ಅಂತ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಹಾಗಾಗಿ ತೆಂಗಿನ ಬೆಳೆ ಬೇಸಾಯ ಇದು ಅನೇಕ ಕುಟುಂಬಗಳಿಗೆ ನಮ್ಮ ಪರಂಪರಾಗತವಾಗಿ ಅವ್ರ ಕೈ ಹಿಡಿದಿದೆ. ಒಂದು 2 ತೆಂಗಿನ ಮರ, 1 ಆಕಳು, ಇದು ಬಿಟ್ಟರೆ 2 ಮಕ್ಕಳು ಗಂಡ ಹೆಂಡತಿ ಜೀವನ ನಡೀತದೆ ಅನ್ನೋ ಒಂದು ಭಾವನೆ ಎಲ್ಲ ಕಡೆ ಇದೆ. ಹಾಗಾಗಿ ಮತ್ತೆ ಇದಕ್ಕೆ ಜಾಸ್ತಿ ಕಷ್ಟ ಪಡಬೇಕಾಗಿಲ್ಲ. ಈ ಒಂದು ತೆಂಗಿನ ಮರದ ನಿರ್ವಹಣೆ, ನೀವು ಮನೆಯಲ್ಲಿ ದಿನ ಏನು ನೀವು ನೀರು ಉಪಯೋಗಿಸ್ತೀರೋ ಅದೇ ನೀರನ್ನು ನೀವು ಅಲ್ಲಿ ಬಳಸಿದ್ರೆ ಸಾಕು. ಮತ್ತೆ ಇದಕ್ಕೆ ಜಾಸ್ತಿ ಗೊಬ್ಬರ ಹಾಕೋ ಅವಶ್ಯಕತೆನೂ ಕೂಡ ಬೇಕಾಗಿಲ್ಲ. ಅಲ್ಪ ನಿರ್ವಹಣೆ ಆದರೆ ಯಥೇಚ್ಛವಾದ ಒಂದು ಫಲ ಸಿಗುವಂಥ ಒಂದು ಅವಕಾಶ. ವರ್ಷದಲ್ಲಿ ಒಂದು 3-4 ಸಾರಿ ನೀವು ಇದ್ದಿದ್ರ ಬೆಳೆಯನ್ನು ನೀವು ತೆಗಿಬೋದು, ತೆಂಗು ತೆಗಿಬೋದು, ಎಳನೀರು ತೆಗಿಬೋದು. ಹಾಗಾಗಿ ಒಂದು ಮರ ಕನಿಷ್ಠ ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ಹೇಳಬೇಕಂದ್ರೆ 150-300 ಕಾಯಿ ಕೊಡ್ತದೆ ಒಂದು ಅಜಮಾಸಿ ಇಟ್ಕೊಂಡ್ರೆ. ಇದು ಒಂದು ತೆಂಗಿನಕಾಯಿಗೆ ನೀವು ಇವತ್ತು 50 ರೂಪಾಯಿ ಅಂತಾನೆ ಇಟ್ಕೊಳ್ಳಿ, 300 ತೆಂಗಿನಕಾಯಿಗೆ ಎಷ್ಟಾಯ್ತು. ಹಾಗಾಗಿ ಇದು ಒಂದು ಸಣ್ಣ ಲೆಕ್ಕ. ಅದೇ ಥರ ನೀವು ಕನಿಷ್ಠ ಈ 2 ಮರ, ಒಂದು ಮನೆಯಲ್ಲಿ 1.5 ಗುಂಟೆ ಜಾಗ ಇದೆ ಅಂತ ಹೇಳಿದರೆ ಒಂದು 2 ತೆಂಗಿನ ಮರ ಬೆಳ್ಕೊಳ್ಳೋಕೆ ಏನಾಗಿದೆ, ಅವಕಾಶ ಇದೆ. ಹಾಗಾಗಿ ಅನೇಕ ಜನ ಯುವಕ ಯುವತಿಯರು ಇವತ್ತು ಅನ್ಎಂಪ್ಲಾಯ್ಮೆಂಟ್ ಕೂಡ ಇವತ್ತು ನಮ್ಮ ಎದುರಿಗಿದೆ, ಮತ್ತು ಇನ್ಕಮ್ಮು ಕೂಡ ನಮಗೆ ಆಗಾಗ ಬೇಕಾಗ್ತದೆ ಅಂತ ಒಂದು ವಿಷಯ ತೆಗೆದುಕೊಂಡಾಗ ಇದು ನಮ್ಮ ಹಿರಿಯರು ಮಾಡಿಟ್ಟ ತೋರಿಸಿಟ್ಟ ಒಂದು ಅತ್ಯುತ್ತಮ ಉದಾಹರಣೆ. ಇದನ್ನು ನೀವು ಮಾಡೋಕ್ಕೆ ಅವಕಾಶ ಇದೆ. ಹಾಗಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ಈ ಒಂದು ಕಡೆ ಲಕ್ಷ ಹಾಕಿ ಕನಿಷ್ಠ ಸಾಧ್ಯ ಎಷ್ಟಿದೆಯೋ ಅಷ್ಟು ತೆಂಗಿನ ಗಿಡನ ನಿಮ್ಮ ಸುತ್ತಮುತ್ತ ನೆಡುವಂಥ ಅವಕಾಶ ಮಾಡಿಕೊಳ್ಳಿ. ಹಾಗಾಗಿ ಇಲ್ಲಿ ನಿಮಗೆ ತನ್ನಷ್ಟಕ್ಕೆ ತಾನೇ ಒಂದು 5-6 ವರ್ಷಕ್ಕೆ ಅದರ ಉಪ ಉತ್ಪನ್ನಗಳು ಒಂದೊಂದಾಗಿ ಕೊಡೋಕ್ಕೆ ಶುರು ಆಗ್ತವೆ. ಹಾಗಾಗಿ ಇವತ್ತು ನಮ್ಮ ರೈತರು ರೈತ ಮಕ್ಕಳು ನರ್ಸರಿ ಬಗ್ಗೆ ತುಂಬ ವಿಚಾರ ಮಾಡಬೇಕಾಗಿದೆ. ಯಾಕೆಂದರೆ ಸಾಕಷ್ಟು ರೀತಿಯ ತೆಂಗಿನ ಮರಗಳು ಇವ ನಿಮ್ಮದ್ರಿಗಿದ್ದಾವೆ. ತೆಂಗಿನ ಗಿಡಗಳನ್ನು ನೀವು 100 ಥರದಲ್ಲಿ ನೀವು ಬೆಳೆಸ್ಕೋಬೋದು. ನಿಮಗಿಷ್ಟ ಬಂದ ಒಂದು ನರ್ಸರಿಯಲ್ಲಿ ಬೆಳೆದಂಥ ಅಥವಾ ನಿಮಗಿಷ್ಟ ಬಂದ ಸಮಯದಲ್ಲಿ ಸಿಗುವಂಥ ತೆಂಗಿನಕಾಯಿ, ಬಣ್ಣ ಬಣ್ಣದ ತೆಂಗಿನಕಾಯಿ ಬೆಳೆಸುವ ಅವಕಾಶ ಹೇಳಿ ನಾರಾಯಣ ಸ್ವಾಮಿಗಳು. ಇದು ಈ ನರ್ಸರಿ ಮಾಡೋಕ್ಕೆ ಹೋದರೆ ನಮಗೆ ಎಷ್ಟೆಲ್ಲ ವಿಧದ ತೆಂಗಿನಕಾಯಿಯನ್ನು ನಮ್ಮ ರೈತರು ಬೆಳೆಸ್ಕೊಳ್ಬೋದು.
0: ಒಳ್ಳೆಯ ಒಂದು ಮಾಹಿತಿಗಾಗಿ ತಾವು ಪ್ರಶ್ನೆಯನ್ನು ಕೇಳಿದ್ರಿ. ಏನಂದರೆ ಈ ನರ್ಸರಿ ಮಾಡತಕ್ಕಂಥದ್ದು ಒಂದು ಉದ್ದಿಮೆಯನ್ನಾಗಿ ಮಾಡಿಕೊಂಡಾಗ ಯಾವುದೇ ಒಂದು ಸಣ್ಣ ಕುಟುಂಬ ಅಥವಾ ಯುವಕರು ಅಥವಾ ಮಹಿಳೆಯರು ಸಂಪೂರ್ಣವಾಗಿ ತಮ್ಮ ಜೀವನವನ್ನು

0: ಮಾಡಲಿಕ್ಕೆ ಅವಕಾಶಗಳಿದೆ. ಯಾಕೆಂದರೆ ಮೊದಲೇ ನಾನು ಹೇಳಿದೆ ಎಷ್ಟು ಡಿಮ್ಯಾಂಡ್ ಇದೆ ಅನ್ನೋದ್ರ ಬಗ್ಗೆ ಹೇಳಿದೆ ಸಸ್ಯಗಳಿಗೆ. ಅರೆ ತಳಿ ವೈವಿಧ್ಯತೆಯ ಬಗ್ಗೆ ಅವರ ಅವಕಾಶಗಳನ್ನು ಪಡ್ಕೊಳ್ಳೋದಾದರೆ, ಯಾರೇ ಆಗಲಿ ತೆಂಗನ್ನು ಬೆಳೆಯುವಾಗ ಸಾಮಾನ್ಯವಾಗಿ ಈಗ ನಾವು ರೆಕಮೆಂಡ್ ಮಾಡ್ತಕ್ಕಂಥದ್ದು 60-40 ಅನುಪಾತ. 60 ಏನು? ಮಲ್ಟಿಪರ್ಪಸ್, ವಿವಿಧ ಉದ್ದೇಶಗಳಿಗಾಗಿ ತೆಂಗನ್ನು ಬೆಳೀತಕ್ಕಂಥದ್ದು, ಅಂದರೆ ಕೊಬ್ಬರಿಗಾಗಿರ್ಬೋದು, ಎಳನೀರಿಗಾಗಿರ್ಬೋದು, ಅದನ್ನು ನೀವು ಅಂಗಡಿಗೆ ಮಾರಾಟ ಮಾಡಲಿಕ್ಕೆ ಅದಕ್ಕೆ 60% ಆಗುವಷ್ಟು, 100-60 ಗಿಡ ಈ ಉದ್ದೇಶದ ತೆಂಗಿನ ಬೆಳೆಯೋದಾದರೆ, ಇನ್ನು 100-40 ಈ ಎಳನೀರಿಗಾಗಿ ವಿಶೇಷವಾಗಿ ತಳಿಗಳನ್ನು ಬೆಳೆಯೋದಾದರೆ ರೈತನಿಗೆ ನಿರಂತರವಾಗಿ ಲಾಭ ಇದೆ ಅಂತಕ್ಕಂಥದ್ದನ್ನು ಈಗ ವೈಜ್ಞಾನಿಕವಾಗಿ ನಾವು ಸಾಬೀತು ಮಾಡಿದ್ದೇವೆ. ಆ ಕಾರಣದಿಂದ ಆಯಾ ಪ್ರದೇಶಕ್ಕೆ ಸೀಮಿತ ಆಗಿರ್ತಕ್ಕಂತಹ ಶಿಫಾರಸು ಮಾಡಲ್ಪಟ್ಟಂತಹ ತಳಿಗಳನ್ನು ಮೊದಲು ಬೆಳಿಬೇಕು. ಈಗ ಕರಾವಳಿ ಭಾಗದಲ್ಲಿ ತಮಗೆ ಗೊತ್ತಿದೆ, ಕರಾವಳಿ ಭಾಗ ಅಂದರೆ ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು, ಉತ್ತರ ಕನ್ನಡ, ಈ ಭಾಗದಲ್ಲಿ ಧಾರಾಳವಾಗಿ ತೆಂಗನ್ನು ಬೆಳೀತಕ್ಕಂಥದ್ದು, ಪಕ್ಕದ ಕೇರಳ ಈ ಕರಾವಳಿ ಭಾಗದಲ್ಲಿ. ಅದಕ್ಕಾಗಿ ವಿಶೇಷವಾದಂತಹ ತಳಿ ಇದೆ, ಪಶ್ಚಿಮ ಕರಾವಳಿಯ ಎತ್ತರದ ತಳಿ ಅಂತ, ವೆಸ್ಟ್ ಕೋಸ್ಟ್ ಟಾಲ್ ಅಂತಕ್ಕಂಥದ್ದು. ಆ ತಳಿ ಸಾಮಾನ್ಯವಾಗಿ ನಮ್ಮ ಕಡೆ ಬರೋದಿಲ್ಲ, ಬಯಲುಸೀಮೆನಲ್ಲಿ, ಅರೆಮಲೆನಾಡು ಪ್ರದೇಶಕ್ಕೂ ಅದನ್ನು ನಾವು ಶಿಫಾರಸು ಮಾಡೋಲ್ಲ. ಅದು ಉಪ್ಪಿನ ನೀರಿನ ವಾತಾವರಣಕ್ಕಾಗಿ, ಮತ್ತು ಆ ಒಂದು ಅತಿ ಹೆಚ್ಚು ಮಳೆ ಬೀಳತಕ್ಕಂಥ ಪ್ರದೇಶಕ್ಕೆ ಎತ್ತರದ ತಳಿ ತುಂಬ ಲಾಭದಾಯಕ ತಳಿ ಅಂತೇಳಿ ಕರಾವಳಿ ಭಾಗಕ್ಕೆ ಕಂಡುಹಿಡಿದಿರ್ತಕ್ಕಂಥ. ಈಗ ಉತ್ತರ ಕರ್ನಾಟಕದವರೆಗೂ ಅದನ್ನು ಬೆಳೀಬೋದು. ಬಯಲುಸೀಮೆಗೆ ಬಂದಾಗ ತಿಪ್ಟೋರ್ ಟಾಲ್ ಅಂತಕ್ಕಂಥದ್ದು, ಇದನ್ನು ಅರಸಿಕೆರೆ ತಳಿ ಅಂತಲೂ ಕರಿತೇವೆ. ಈಗ ತುಮಕೂರು, ಈ ಬಯಲುಸೀಮೆನಲ್ಲಿ ಬಹುತೇಕ ಕಡೆ ನಾವು ಕಾಣುವಂಥದ್ದು ತಿಪ್ಟೋರ್ ಟಾಲ್, ತಿಪ್ಟೋರ್ ತಳಿ ಅಂತಕ್ಕಂಥದ್ದೇ. ಇದನ್ನು ಒಂದೊಂದು ಭಾಗದಲ್ಲಿ ಒಂದೊಂದು ಕಡೆ ಕರೀತಾರೆ. ಇದು ಮಲ್ಟಿಪರ್ಪಸ್, ಬಹು ಉದ್ದೇಶಕ್ಕಾಗಿ ಬೆಳೆಯಬಹುದಾದ, ಇದರಲ್ಲಿ ಎಳನೀರು ತೆಗೆಯಬಹುದು, ಕೊಬ್ಬರಿಗೂ ಬಳಸಬಹುದು, ಒಣ ಒಂದು ಉದ್ದಿಮೆಗೆ ಅಂದರೆ ಪೌಡರ್ ಆಗಿ ಮಾಡಿ ನಾವು ಉದ್ದಿಮೆಯನ್ನಾಗಿ ಮಾಡಲಿಕ್ಕೂ ಬಳಸ್ಬೋದು, ಮಲ್ಟಿಪರ್ಪಸ್ ಇದು. ಎಳನೀರಿನ ತಳಿಗಳು ಬೇರೆ ಬೇರೆ ಇವೆ. ತಾವು ಮೊದಲೇ ನಿಮ್ಮ ಮಾತಿನಲ್ಲಿ ತಿಳಿಸಿದಾಗೆ ಬಣ್ಣ ಬಣ್ಣದ ತಳಿಗಳಿವೆ. ಕೆಂದಾಳೆ ಅಂತ ಕರಿತೇವೆ, ಮಲೆಯನ್ ಯೆಲ್ಲೋ ಡ್ವಾರ್ಫ್, ಚೌಗಾಟ್ ಆರೆಂಜ್ ಡ್ವಾರ್ಫ್, ಚಾವಕ್ಕಾಡಿನ ಕಿತ್ತಳೆ ವರ್ಣದ ತಳಿ ಅಂತ, ಗಂಗಾಬಂಡಂ ಗ್ರೀನ್ ಡ್ವಾರ್ಫ್ ಅಂತ, ಇದು ಆಂಧ್ರದ ಮೂಲದ ತಳಿ ಆದರೂ ಕೂಡ ಗ್ರೀನ್ ಡ್ವಾರ್ಫ್ ಗಿಡ್ಡ ತಳಿ, ಹಸಿರು ಬಣ್ಣದಿಂದ ಕೂಡಿರ್ತಕ್ಕಂಥದ್ದು. ಇವು ಎಳನೀರಿಗಾಗಿಯೇ, ಇವು ಕೊಬ್ಬರಿ ಮಾಡಲಿಕ್ಕಾಗುವುದಿಲ್ಲ, ಎಣ್ಣೆ ತೆಗಿಲಿಕ್ಕಾಗುವುದಿಲ್ಲ, ಎಳನೀರಿಗಾಗಿ ವಿಶೇಷವಾಗಿ ಕಂಡುಹಿಡಿಯಲಾದಂಥ ತಳಿಗಳು. ಇದೇ ರೀತಿ ಖಾಸಗಿ ರಂಗದ ಸಂಸ್ಥೆಗಳು ಕೂಡ, ಕೆಲವು ಕಂಪನಿಗಳು ಕೂಡ ಎಳನೀರಿಗಾಗಿ ಮತ್ತು ಬಹುದೇಶಿತ ತಳಿಗಳನ್ನು ಆಯಾ ಭಾಗದಲ್ಲಿ ಕಂಡುಹಿಡಿದಿದ್ದಾರೆ. ಅವುಗಳನ್ನು ಕೂಡ ಬೆಳೆಸಲಿಕ್ಕೆ ಅವಕಾಶಗಳು ಇದೆ. ಈ ಕಾರಣದಿಂದ ನಾವು ಯಾವ ಪ್ರದೇಶದಲ್ಲಿ ಯಾವ ಉದ್ದೇಶಕ್ಕಾಗಿ ತೆಂಗನ್ನು ಬೆಳೀತಾ ಇದ್ದೇವೆ ಅನ್ನೋದನ್ನು ಆಧಾರವಾಗಿಟ್ಟುಕೊಂಡು ಅವರು ತೆಂಗಿನ ಬೆಳೆಯನ್ನು ನಿರ್ಧಾರ ಮಾಡಿದ್ರೆ ಸರಿ ಹೋಗ್ತದೆ.
1: ನಮ್ಮ ರೈತ ಮಕ್ಕಳು ಇವತ್ತು ತೆಂಗಿನ ಗಿಡ ಸಿಗ್ತಾ ಇಲ್ಲ, ನಮ್ಗೆ ನರ್ಸರಿಗೆ ಹೋದ್ರೆ ಗಿಡ ಸಿಗ್ತಾ ಇಲ್ಲ ಅಂತ ಒಂದು ವಾತಾವರಣ ಎದುರಿಸಿದ್ದಾರೆ.
0: ಹೌದು,
1: ಹಂಗಾಗಿ ಇದು ದೊಡ್ಡ ಸಮಸ್ಯೆ ಏನಲ್ಲ ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ. ಅಂದ್ರೆ ಇವತ್ತು ತಮ್ಮ ಹೊಲದಲ್ಲೇ ಅಕ್ಕಪಕ್ಕದಲ್ಲೇ ಬೇಕಾದಂತ ಹಿರಿಯರು ನೆಟ್ಟಂತಹ ಗಿಡಗಳು ಮರಗಳು ಇದ್ದಾವೆ. ಹಾಗಾಗಿ ಅಲ್ಲಿನ ಮರಗಳ ಕಾಯಿಗಳನ್ನೇ ತಾವು ಯಾಕೆ ಸಸಿ ಮಡಿಗೆ ತಂದು ಇಡಬಾರದು, ಅದನ್ನೇ ಸಸಿಯಾಗಿ ಬೆಳೆದು ನೀವು ಉಪಯೋಗಿಸ್ಕೊಳ್ಬೋದಾ? ಹಾಗಾದರೆ ಅದನ್ನೇ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು, ಯಾವ ರೀತಿಯ ಮರಗಳ ಒಂದು ಕಾಯಿಗಳನ್ನು ಆಯ್ಕೆ ಮಾಡ್ಕೋಬೇಕು ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ? ಆ ಮರಕ್ಕೆ ಇಷ್ಟು ವಯಸ್ಸು ಅಂತ ಆಗಿರಬೇಕಾ, ಮತ್ತು ಆ ಕಾಯಿಗಳಿಗೆ ಯಾವ ಥರ ಒಂದು ತಾಕತ್ತಿರುತ್ತೆ?
0: ಒಳ್ಳೆಯ ಇದು ಒಂದು ಪ್ರಶ್ನೆ ತಾವು ಕೇಳಿದ್ದು. ಮೊದಲು ತೆಂಗನ್ನು ನೆಡಬೇಕಾದರೆ ಕೇವಲ ಮಳೆ ಬಿದ್ದುಬಿಟ್ಟಿದೆ, ಯಾರೋ ಬೆಳೀತಾ ಇದ್ದಾರೆ ಅಂದ್ಬಿಟ್ಟು ನಾನು ಇವತ್ತೇ ಒಂದು ಗಿಡ ನೆಟ್ಟುಬಿಡೋಣ, ಆ ಒಂದು ಬುದ್ಧಿ ಈಗ ಅದು ಹೋಗಬೇಕಾಗಿದೆ. ವೈಜ್ಞಾನಿಕ ಅಂಶಗಳ ಕಡೆಗೆ ಗಣನೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಒಂದು, ಬಹುವಾರ್ಷಿಕ ಪ್ಲಾಂಟೇಷನ್ ಬೆಳೆ ಆಗಿರೋದ್ರಿಂದ ತೆಂಗು ಒಮ್ಮೆ ನೆಟ್ಟ ನಂತರ ಅದನ್ನು ಕಡಿಲಿಕ್ಕೆ ಆಗೋದಿಲ್ಲ. 10 ಕಾಲ ಉಳಿಯುವಂಥ ಬೆಳೆ ಆಗಿರೋದ್ರಿಂದ ಪ್ರಾರಂಭದಲ್ಲಿ ನಾವು ತಳಿಯ ಆಯ್ಕೆ ಮತ್ತು ಗಿಡಗಳ ಆಯ್ಕೆ ಅಲ್ಲಿ ನಾವೇನಾದರೂ ಸೋತರೆ ಖಂಡಿತ ಅದರ ಪ್ರತಿಫಲ ನಾವು ಅದರ ಇಳುವರಿ ಮೇಲೆ ನಾವು ಕಾಣ್ಬೋದು. ಆ ಕಾರಣದಿಂದ ತಾವು ಉತ್ತಮವಾದಂಥ ಪ್ರಶ್ನೆಯನ್ನು ತಾವು ಕೇಳಿದ್ರಿ, ಯಾವ ಭಾಗದಲ್ಲಿ ನಾನು ಗಿಡಗಳನ್ನು ಯಾವ ತಳಿಯ ಗಿಡಗಳನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ಒಬ್ಬ ತಿಳ್ಕೊಂಡ್ಬಿಟ್ರೆ, ಯಾವುದೋ ನರ್ಸರಿಯಿಂದ ಖರೀದಿ ಮಾಡಿ ಹಠಾತ್ತನೆ ತೆಗೆದುಕೊಂಡು ಬಂದು ಮಳೆ ಬಿದ್ದಿದೆ ಅಂತ ಹೇಳಿ ಆ ತೆಂಗಿನ ಗಿಡ ನೆಟ್ಟು ಬಿಡೋಣ ಅಂತ ಹೇಳಿ ಅದರ ಜಾತಕನೇ ಗೊತ್ತಿಲ್ಲದೆ ನೆಡ್ತಕ್ಕಂಥದ್ದು ತಪ್ಪು ಕ್ರಮ. ಇದು ರೈತರ ಮೈಂಡಿಂದ ಹೋಗಬೇಕಾಗ್ತದೆ. ಇದು ನಮ್ಮ ಸಲಹೆ ಏನಂತ ಹೇಳಿದ್ರೆ, ತಾವೇ ಏನಾದರೂ ಗಿಡ ಮಾಡ್ಕೊಳ್ಳೋದಾದರೆ, ನರ್ಸರಿಯನ್ನೇ ಮಾಡಿ ನಾನು ಉದ್ದಿಮೆದಾರ ಆಗಬೇಕಾದ್ರೆ ಒಬ್ಬ ಬಡ ಸಾಮಾನ್ಯ ರೈತ ಕುಟುಂಬನೂ ಕೂಡ ಸಸಿಗಳನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ವೈಜ್ಞಾನಿಕವಾಗಿಯೂ ಕೂಡ

0: ಹಾಗಾಗಿ ಲಕ್ಷಾಂತರ ಗಿಡಗಳನ್ನು ಮಾಡಿ ಇಡೀ ರಾಜ್ಯದಲ್ಲಿ 10 ಹಲವು ಜಿಲ್ಲೆಗಳಿಗೆ ಹಂಚತಕ್ಕಂತಹ ನರ್ಸರಿ ಕಾರ್ಯಕ್ರಮಗಳನ್ನು ಕೂಡ ನಾವು ಕೈಗೆತ್ತಿಕೊಳ್ಬಹುದು. ಒಬ್ಬ ಬಡ ಕುಟುಂಬವೂ ಕೂಡ ತೆಂಗಿನ ಗಿಡಗಳನ್ನು ಸಸ್ಯಗಳನ್ನು ಮಾಡಿ ಮಾರುವಂತಹ ಉದ್ದಿಮೆಯನ್ನಾಗಿ ಮಾಡಬೇಕು. ಅವರಿಗೆ 10 ಎಕರೆ ಜಮೀನು ಇರಬೇಕು ಅಂತ ಏನಿಲ್ಲ, ತಾವು ಹೇಳದಾಗೆ ಗಂಡ ಹೆಂಡತಿ ಒಂದು ಸಣ್ಣ ಕುಟುಂಬ, ಇವರು ಗಿಡಗಳನ್ನು ಮಾಡೋದು ಹೇಗೆ, ಎಷ್ಟು ವರ್ಷದ ಮರಗಳನ್ನು ನಾವು ತಾಯಿ ಮರವಾಗಿ ಆಯ್ಕೆ ಮಾಡಬೇಕಾಗ್ತದೆ, ಅದನ್ನು ಸ್ವಲ್ಪ ಕುಲಂಕುಷವಾಗಿ ವಿಮರ್ಶೆ ಮಾಡಿದ್ರೆ ಅದೇನು ದೊಡ್ಡ ಒಂದು ಸಮಸ್ಯೆ ಏನಲ್ಲ ಗಿಡಗಳನ್ನು ಮಾಡಿಕೊಳ್ತಕ್ಕಂಥದ್ದು. ಆದರೆ ಸ್ವಲ್ಪ ಗಮನವನ್ನು ತಾವು ಹೇಳಿದಾಗೆ ಹರಿಸಬೇಕಾಗ್ತದೆ. ಹೇಗೆ ಅಂತ ಹೇಳಿದ್ರೆ ತಾಯಿ ಮರಗಳ ಆಯ್ಕೆ ಬಹಳ ಮುಖ್ಯ. ತಾಯಿ ಮರಗಳು ಅಂತ ಹೇಳಿದ್ರೆ ಮೂಲ ನಾವು ಯಾವ ಮರದಿಂದ ಕಾಯಿಯನ್ನು ತೆಗೆದುಕೊಂಡು ಗಿಡ ಮಾಡಬೇಕು ಅಂತ ಇದ್ದೀವಿ ಆ ಮೂಲ ಮರವನ್ನು ನಾವು ತಾಯಿ ಮರ ಅಂತ ಕಾಯಿದೆ. ಈಗ ತೆಂಗು ನೆಟ್ಟ 5ನೇ ವರ್ಷಕ್ಕೆ ಇಳುವರಿ ಕೊಡಲಿಕ್ಕೆ ಪ್ರಾರಂಭ ಆದರೂ ಕೂಡ ಸುಮಾರು 60 ವರ್ಷ ಅದರ ಒಂದು ವಯೋಮಾನ ಅಂತ ನಾವು ಗಮನಿಸ್ತೇವೆ. ಇದರಲ್ಲಿ ಕಾಯಿಯನ್ನು ಆಯ್ಕೆ ಮಾಡಿ ಗಿಡ ಮಾಡಬೇಕಾದ್ರೆ ವಿಶೇಷವಾದಂಥ ಕಾಳಜಿ ಏನಂದರೆ ಕನಿಷ್ಠ ಪಕ್ಷ 15 ವರ್ಷ ಆಗಿರಬೇಕು
1: ಒಂದು ತೆಂಗಿನ ಮರಕ್ಕೆ
0: ಕಾಯಿನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ. ಮ್ಯಾಕ್ಸಿಮಮ್ ಅಂದರೆ ಅತಿ ಹೆಚ್ಚು ಗರಿಷ್ಠ ಅಂದರೆ 45 ವರ್ಷ ಆಗಿರಬೇಕು. ಅದಕ್ಕೆ ಕಡಿಮೆ ವಯಸ್ಸಾದರೂ ಕೂಡ ಆ ಬರತಕ್ಕಂಥ ಕಾಯಿಗಳಿಂದ ಒಳ್ಳೆಯ ಸಸಿಗಳು ಬರೋದಿಲ್ಲ. ವಯಸ್ಸಾದರೂ ಕೂಡ ತಾವು ಹೇಳಿದಂಗೆ ಅದರ ಒಂದು ಏನು ಬಲಿಷ್ಠತೆಯನ್ನು ಕಳೆದುಕೊಳ್ತವೆ. ಈ ಕಾರಣದಿಂದ ನಾವೇನು ಒಂದು ಮಾನದಂಡ ಏನು ಮಾಡಿದ್ದೀವಿ ಅಂದರೆ ಯಾವುದೇ ತಳಿಯಲ್ಲಾಗಲಿ ಎತ್ತರದ ತಳಿಗಳು ಗಿಡ್ಡ ಜಾತಿಯನ್ನು ಬಿಟ್ಟು ಇವುಗಳಲ್ಲಿ 15ರಿಂದ 45 ವರ್ಷ ಆಗಿರಬಹುದು ಆಗಿರಲೇಬೇಕಾಗ್ತದೆ ಮೂಲ ತಾಯಿ ಮರಕ್ಕೆ. ಆ ತಾಯಿಯ ಮರ ಇವತ್ತಿನಿಂದ ಹಿಂದಿನ 4ರಿಂದ 5 ವರ್ಷಗಳ ಕಾಲ ನಿರಂತರವಾಗಿ ಕಾಯಿಯನ್ನು ಕೊಡಬೇಕು. 8ರಿಂದ 10 ಗೊನೆಗಳನ್ನು ಬಿಟ್ಟಿರಲೇಬೇಕು. ಯಾಕೆ ಅಂತ ಹೇಳ್ತೇನೆ, ಕೆಲವು ಭಾಗದಲ್ಲಿ ಮಳೆಯಾಶ್ರಿತ ಭಾಗ, ಮಳೆ ಇಲ್ಲದೇ ಇರತಕ್ಕಂಥದ್ದು ನೀರಾವರಿ ಪ್ರದೇಶ, ಇದರಲ್ಲಿ ಆಲ್ಟರ್ನೇಟ್ ಬೇರಿಂಗ್ ಅಂತ ಹೇಳ್ತೀವಿ, ವರ್ಷ ಬಿಟ್ಟು ಮತ್ತೊಂದು ವರ್ಷ ಇಳುವರಿ ಜಾಸ್ತಿ ಬರ್ತದೆ, ಒಂದು ವರ್ಷ ಕಡಿಮೆ ಆಗ್ತದೆ. ಅಂತಹ ಮರಗಳನ್ನು ಆಯ್ಕೆ ಮಾಡ್ಕೊಳ್ಬಾರ್ದು. 5 ವರ್ಷಗಳ ಕಾಲ ನಿರಂತರವಾಗಿ ಇಳುವರಿಯನ್ನು ಒಂದೇ ಸಮನಾಗಿ ಕೊಟ್ಟಿರ್ತಕ್ಕಂಥ ಮರ ಆದರೆ ಮಾತ್ರ ಅಂತ ಒಂದು ಈಗ 100 ಮರ ಇರ್ತವೆ ಅಂತ ಇಟ್ಕೊಳ್ಳಿ, ಎಲ್ಲ 100 ಮರ ನಿರಂತರವಾಗಿ ಒಂದೇ ರೀತಿಯ ಕಾಯಿಗಳನ್ನು ಕೊಡೋದಿಲ್ಲ. ಅದನ್ನು ಪ್ರತಿಯೊಬ್ಬರು ಗಮನಿಸಬೇಕು, ಅದೆಷ್ಟೇ ಒಳ್ಳೆಯ ಜಾತಿಯಾಗಿರಲಿ. ಕೆಲವು ಅದರಲ್ಲಿ ಆಯ್ಕೆ ಮಾಡಬೇಕಾದ್ರೆ 5 ವರ್ಷ ನಿರಂತರವಾಗಿ ಕಾಯಿ ಕೊಟ್ಟಿರಬೇಕು ಸರಾಸರಿ. ಮತ್ತು ಪ್ರತಿಯೊಂದು ಮರವು ಕೂಡ 25ರಿಂದ 30 ಅತ್ಯುತ್ತಮವಾದಂಥ ಇಳೇ ಬಿದ್ದಿರ್ತಕ್ಕಂಥ ಹಸಿರು ಗರಿಗಳನ್ನು ಹೊಂದಿದ್ರೆ ಅದು ಆರೋಗ್ಯವಾದಂಥ ಮರ ಅಂತ ಹೇಳ್ತೇವೆ. ಮತ್ತು ಈ 25 ಗರಿಗಳು ಇರ್ತವಲ್ಲ ಅಂದರೆ ತೆಂಗಿನ ಗರಿಗಳು, ಆ ಗರಿಗಳ ಮಧ್ಯೆಯ ಭಾಗ ಒತ್ತಾಗಿರಬೇಕು, ಅದರಲ್ಲಿ ಮಾತ್ರ ಗೊನೆ ತಳ್ಳಿರಬೇಕು. ಕೆಲವು ಕಡೆ ನೋಡಿದ್ದೀವಿ ನೀರೇ ಇರೋದಿಲ್ಲ, ಬರಲಾಗಿರ್ತದೆ ಕಾಂಡದ ಮೇಲೆ ಗರಿ, ಎಷ್ಟೋ ದೂರಕ್ಕೆ ಇರ್ತದೆ ತೆಳುವಾದ ಗರಿ, ಅವುಗಳ ಮಧ್ಯೆ ಗೊನೆಗಳು ನಿಲ್ಲೋದಿಕ್ಕೆ ತಾಕತ್ತು ಇರೋದಿಲ್ಲ. ಆ ಕಾರಣದೇ ಅಂಥ ಮರಗಳನ್ನು ಆಯ್ಕೆ ಮಾಡ್ಕೊಳ್ಬಾರ್ದು. ಮತ್ತು ಗೊನೆಗಳಲ್ಲಿ ಅತಿ ಹೆಚ್ಚು ಬುಡದ ಕಾಯಿಯಾಗಲಿ ಅತಿ ಹೆಚ್ಚು ಕೊನೆಯ ಕಾಯಿಯಾಗಲಿ ತೆಗೆದುಕೊಳ್ಬಾರ್ದು. ಸಮನಾಗಿ ಗೊನೆಗಳಿದ್ದಾಗ ಮಧ್ಯಮ ಗಾತ್ರದ ಕಾಯಿಗಳು ಮಾತ್ರ ಗಿಡ ನೆಡೋದಿಕ್ಕೆ ಸೂಕ್ತ ಆಗಿರುತ್ತೆ, ಅದನ್ನು ಗಮನಿಸಬೇಕು. ಕಾಯಿ ದಪ್ಪ ಇದೆ ಅಂತ ಹೇಳಿದ ತಕ್ಷಣ ದಪ್ಪದ ಗೊನೆಯ ದಪ್ಪ ಕಾಯಿಗಳನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥ ನಿಯಮ ಇಲ್ಲ, ದಯವಿಟ್ಟು ಅದನ್ನು ರೈತರು ಗಮನಿಸಬೇಕಾಗ್ತದೆ. ಮಧ್ಯಮ ಜಾತಿ ಇದು ಅಂದರೆ ಒಂದು ಗೊನೆನಲ್ಲಿ ಕೊನೆ ಕಾಯಿ ದಪ್ಪನೂ ಇರ್ಬೋದು ಸಣ್ಣನೂ ಇರ್ಬೋದು, ಅಥವಾ ಬುಡದ ಕಾಯಿ ದಪ್ಪ ಆಗಿರ್ಬೋದು ಸಣ್ಣ ಆಗಿರ್ಬೋದು, ಒಂದು ಉದ್ದನೆ ಕಾಯಿ ಆಗಿರ್ತದೆ ಈ ಶೇಪ್ಲೆಸ್. ಅಂಥ ಕಾಯಿಗಳನ್ನು ಬಿಟ್ಟು ನಾವು ಒಂದೇ ದುಂಡಾಕಾರದವಾಗಿ ಇರತಕ್ಕಂತಹ ಮಧ್ಯಮ ಗಾತ್ರದ, ಅದರಲ್ಲಿ ಸುಮಾರು ಏನು ಕಾಯಿಯ ಗಾತ್ರ ತೂಕ ಹಾಕುವುದು ಕೂಡ ಒಂದು ಕ್ರಮ ಇದೆ, ಒಂದು 600 ಗ್ರಾಮ್ಗಿಂತ ಜಾಸ್ತಿ ಇರಬೇಕು ಅದು ಒಣಗಿದಾಗ, ಕಾಯಿ ಒಣಗಿದಾಗ ಇಡೀ ಸಿಪ್ಪೆ ಸಮೇತ ಇರಬೇಕು. ಅದೇ ಎಳನೀರಿನ ತಳಿಯಾದರೆ ಕನಿಷ್ಠ 450 ಗ್ರಾಮ್ ಇರಬೇಕು. ಮತ್ತು ಸೀಳಿ ನಾವು ನೋಡಿದಾಗ ಆ ಕಾಯಿಯಲ್ಲಿ ಕೊಬ್ಬರಿ ಕನಿಷ್ಠ ಪಕ್ಷ 150ರಿಂದ 180 ಗ್ರಾಮ್ ಕೊಬ್ಬರಿ ಸಿಗಬೇಕು, ಹಸಿ ಕೊಬ್ಬರಿ ನಾವು ಸಿಕ್ಕದಾಗ. ಮತ್ತು ಕಾಯಿ ಅಳ್ಳಾಡ್ತಾ ಇರಬೇಕು, ಆ ಕಲರ್ ಬದಲಾವಣೆ ಆಗಿರಬೇಕು, ಪಕ್ಕಾ ಗ್ರೀನ್ ಇರಬಾರ್ದು, ಅದು ಒಣಗಲಿಕ್ಕೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದು 2 ತಿಂಗಳ ಕಾಲ ಶೇಖರಣೆ ಮಾಡಿದಾಗ ಒಳ್ಳೆ ನೀರು ಕಣಿ ಕಣಿ ಅನ್ನೋಂಥ ಶಬ್ದ ಬರಬೇಕು. ಅಂತಹ ಕಾಯಿ ಅದು ಅತ್ಯುತ್ತಮವಾದಂತಹ ಸಸ್ಯನ್ನು ಕೊಡಬಲ್ಲದು ಅನ್ನೋದಕ್ಕೆ ಮಾನದಂಡ ಆಗಿ ನಾವು ಕಂಡುಹಿಡಿದಿದ್ದೇವೆ.
1: ಇನ್ನೊಂದು, ಈಗ ತೆಂಗಿನ ಮರ ಅಂದ ತಕ್ಷಣ ಈಗ 15 ವರ್ಷದ ನಂತರದ ಅಥವಾ ಒಂದು 40-50 ವರ್ಷದ ಮರ, ಅದು ಕೊನೆಗಳ ಬೀಳೋ ರೀತಿನೇ ಬೇರೆ ಇರುತ್ತೆ.
0: ಹೌದು,
1: ಅದು ಒಂದೆರಡು ಕೊನೆ ಇರೋದಿಲ್ಲ, ಕನಿಷ್ಠ ಒಂದು 15-20 ಕೊನೆ ಇರ್ತವೆ,
0: ಕನಿಷ್ಠ 12 ಇರಲೇಬೇಕು.
1: ಹೌದು, ಆಮೇಲೆ ಇನ್ನೊಂದು ಏನಂದ್ರೆ ಒಂದು 6-7 ಕೊನೆ ಆಗಾಗಲೇ ಬಲ್ತ ತೆಂಗಿನಕಾಯಿಗಳು ಕಾಣ್ತವೆ, ಇನ್ನು ಒಂದು 6-7 ಕೊನೆಗಳಲ್ಲಿ ಮಧ್ಯಮ ಗಾತ್ರದ ಕಾಯಿ ಇರ್ತವೆ.
0: ನಿಜ.
1: ಮತ್ತೆ ಇನ್ನೊಂದು 5-6ರಲ್ಲಿ ಮತ್ತೆ ಆಗಲೇ ಏನು ಎಳೆ ನೀರು ಶೇಖರಣೆ ಆದಂತಹ ಕಾಯಿಗಳು ಹುಟ್ಟುದನ್ನ ನಾವು

0: ಆಗ್ತಾ ಇರ್ತವೆ. ಹಾಗಾಗಿ ಆ ಒಂದು ಕೊನೆ ಗಾತ್ರ ಮತ್ತು ಎಷ್ಟೆಷ್ಟು ಕೊನೆಗಳು ಬಂದವ, ಜಾಸ್ತಿ ಕೊನೆಗಳು ಬಂದು ಆಯ್ಕೆ ಮಾಡೋದು, ಕೊನೆಗಳು ಬಂದು ಮರಗಳನ್ನು ಆಯ್ಕೆ ಮಾಡೋದು ಸೂಕ್ತಾನೆ ಹೆಂಗೆ?
1: ಬಹಳ ಅತ್ಯುತ್ತಮವಾದಂತಹ ಅಂಶವನ್ನು ತಾವು ಇಲ್ಲಿ ಪ್ರಸ್ತಾಪ ಮಾಡಿದ್ರಿ. ಹೇಗೆ ಅಂದರೆ, ಪ್ರತಿ ತಿಂಗಳು ಒಂದು ಗೊನೆಯನ್ನು ತಳ್ಳುವಂಥ ಶಕ್ತಿ ಒಂದು ತೆಂಗಿನ ಮರಕ್ಕೆ ಇರುತ್ತೆ, ಅದು ಆರೋಗ್ಯವಾದಂಥ ಮರ. ಆ ಕಾರಣದಿಂದ
0: ಒಂದು ಕೊನೆಯಲ್ಲಿ ಎಷ್ಟಿರಬೇಕು ಕನಿಷ್ಠ ಕಾಯಿಗಳು,
1: ಅದು ತಳಿಗಳನ್ನು ಆಧಾರವಾಗಿಟ್ಕೊಂಡು, ಸೈಜನ್ನು ಆಧಾರವಾಗಿಟ್ಕೊಂಡು ವೇರಿಯೇಷನ್ ಇರ್ತದೆ. ಕನಿಷ್ಠ ಪಕ್ಷ 25 ಕಾಯಿ ಇರಲೇಬೇಕು,
0: ಕನಿಷ್ಠ 25
1: ಇರಬೇಕು,
0: ಗರಿಷ್ಠ 100.
1: ಒಂದು ಗೊನೆನಲ್ಲಿ 100 ಇರಬೇಕು ಅಂತ ಏನಿಲ್ಲ, ಎಲ್ಲಾ ಗೊನೆಗಳಲ್ಲೂ ಕೂಡ, ಎಲ್ಲಾ ಜಾತಿಯ ಇದರಲ್ಲೂ ಕೂಡ ಬೇರೆ ಬೇರೆ ಸೈಜ್ ಕೂಡ ಇರ್ತವೆ,
0: ಅದೇ ವಾತಾವರಣಕ್ಕೆ
1: ತಕ್ಕಂತೆ. ಒಂದು ಕನಿಷ್ಠ ಪಕ್ಷ 25 ಕಾಯಿಯ ಗೊನೆ ಇತ್ತು ಅಂತ ಹೇಳಿದಾಗ, ಆ 25 ಕಾಯಿನ ಆಯ್ಕೆ ಮಾಡಬೇಕು ಅಂತ ಏನಿಲ್ಲ ಗೌಡ್ರೆ. ಆಗ ಮಧ್ಯಮ ಗಾತ್ರದ, ಅದರಲ್ಲಿ ಗೊನೆಯ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ದುಂಡನೆ ಆಕಾರದ ಅತ್ಯುತ್ತಮವಾದಂತಹ ಇದು, ಅಳ್ಳಾಡಿಸಿದಾಗ ನೀರನ್ನ ಅದು ಅಳ್ಳಾಡಬೇಕು, ಕಣಿ ಕಣಿ ಶಬ್ದ ಬರಬೇಕು, ಅದು ಅತಿ ತುಂಬಿರ್ತಕ್ಕಂಥ, ಸ್ವಲ್ಪ ಈಗಷ್ಟೇ ನೀರು ಬಿಟ್ಟಿರ್ತಕ್ಕಂಥ ಅದಲ್ಲ. ಅದು ಹೇಗೆ ಬದುತ್ತಿದೆ ಅಂತ ನೀವು ಗುರುತಿಸಬೇಕಾದ್ರೆ, ಹೇಳಿದ್ರಿ ವರ್ಷದಲ್ಲಿ 12-13 ಗೊನೆ ಇರ್ತದೆ ಮರದಲ್ಲಿ, ಯಾವ್ದನ್ನ ಆಯ್ಕೆ ಮಾಡೋದು ಅಂದಾಗ, ಅದು ಪರಾಗಸ್ಪರ್ಶ ಆಗಿ ಗೊನೆ ತಳ್ಳಿದ ಮೇಲೆ 11 ಸಾಮಾನ್ಯ ನಾವು 10 ತಿಂಗಳಿಂದ ಶುರು ಮಾಡ್ತೇವೆ, 11 ತಿಂಗಳ ಅಂತರದ ಕಾಯಿ, ಬಲಿತ ಕಾಯಿ ಮಾತ್ರ ನೆಡಲು ಆಯ್ಕೆ ಮಾಡಬೇಕು. ಅದನ್ನು ಎಳನೀರಿನ ತಳಿಗಳು ಇರ್ತಾವಲ್ಲ ಗಿಡ ಜಾತಿಯ, ಅದರಲ್ಲಿ 1 ಕಡಿಮೆ, 10-11 ತಿಂಗಳ ಕಾಯಿ, ಬಲಿತದಂತಹ ಕಾಯಿ, 11 ತಿಂಗಳಿಗೆ ಗಿಡ ಜಾತಿನಲ್ಲಿ ಈ ಎಲ್ಲೋ ವೆರೈಟಿ ಹೇಳಿದ್ರಲ್ಲ, ಎಲ್ಲೋ ಗಂಗ ಬಲಿತು ಬಿಟ್ಟಿರ್ತದೆ.
0: ತಮ್ಮ ತಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ತಾವು ಯಾವುದೇ ಮರಗಳಾದ ತಾಯಿ ಮರಗಳನ್ನು ಆಯ್ಕೆ ಮಾಡ್ಕೋಬಹುದು.
1: ಗೊನೆ ಬಿಟ್ಟಂತಹ ಅಂದ್ರೆ ಗೊನೆ ತಳ್ಳಿದ ಮೇಲೆ 11-12 ತಿಂಗಳಲ್ಲಿ ಮಾತ್ರ ಅದು ಬಲಿತಿರುತ್ತೆ, ಅದು ಮಾತ್ರ ಆಯ್ಕೆ ಮಾಡೋದಕ್ಕೆ ಸಾಧ್ಯ, ಬೇರೆ ಪರ್ಪಸ್ಗೆ ಬೇರೆ ಬೇರೆ ಇರ್ತದೆ.
0: ಆಯ್ತು, ಈಗ ನಮ್ಮ ರೈತರು ಈಗ ತೆಂಗಿನ ನರ್ಸರಿಗೆ ಹೋದಾಗ, ಈಗ ವಿದೇಶಿ ತಳಿಗಳು ಕೂಡ ನಮ್ಮ ರೈತ ಮಕ್ಕಳಿಗೆ ತುಂಬಾ ಆಕರ್ಷಣೀಯವಾಗಿ ಇದ್ದಾವೆ, ಮತ್ತೆ ಅಲ್ಲಿಯೂ ಕೂಡ ಅವರಿಗೆ ಸಾಕಷ್ಟು ಬೆಳೆ ಪಡ್ಕೊಳ್ಳೋ ಒಂದು, ಎರಡು ಕೈಯಿಂದ ಬಾಚಿಕೊಳ್ಳುವಂತ ಅವಕಾಶನೂ ಇದೆಯಾ? ಹೆಂಗೆ
1: ಇದೆ? ಅದರಲ್ಲಿ ಕೆಲವು ಖಾಸಗಿ ರಂಗದ ಕಂಪನಿಗಳು ಕೂಡ ತಳಿಗಳನ್ನು ಕಂಡಿಡಿದೆ, ಅವುಗಳಲ್ಲಿ ಕೂಡ ನಮ್ಮಲ್ಲಿ 600 ml ನೀರು ಸಿಗುತ್ತೆ, ಎಳನೀರಿನ ಜಾತಿ ಇದು, ಅದು ಒಂಥರ ಹೈಬ್ರಿಡ್ ಹಸು ಕಂಡಿಡಿದಾಗೆ. ಈಗ ನಾಟಿ ಹಸು 2 ಹಾಲು ಕೊಡ್ತದೆ ಅಥವಾ 1.5 ಕೊಡ್ತದೆ ಅಂದರೆ, ಹೈಬ್ರಿಡ್ ಹಸು 12 ಕೊಡುತ್ತೆ ಅನ್ನೋದಾದರೆ, ಅದೇ ರೀತಿ ಹೈಬ್ರಿಡ್ಡಿನ ಒಂದು ಶಕ್ತಿ ಇರತಕ್ಕಂತಹ ತೆಂಗಿನ ತಳಿಗಳು ಕೂಡ ಇವೆ. ಅದರಲ್ಲಿ T×D, D×D, Tall×Dwarf, Dwarf×Tall, ಇವುಗಳು ಎತ್ತರದ ತಳಿಗಳಿಗೆ ಗಿಡ್ಡ ಜಾತಿಯ ತಳಿಗಳನ್ನು ಕ್ರಾಸ್ ಮಾಡಿ ಕಂಡುಹಿಡಿಯಲಾದಂಥ ತಳಿಗಳನ್ನು ನಾವು T×D ಅಂತ ಹೇಳ್ತೀವಿ. ಗಿಡ್ಡನೆಯ ಜಾತಿಯ ತಳಿಗಳಿಗೆ ಎತ್ತರನೇದ ತಳಿಯ ಪರಾಗಸ್ಪರ್ಶ ಅಂತಂದರೆ ಪರಾಗ ರೇಣುವನ್ನು ತೆಗೆದುಕೊಂಡು ಬಂದು ಕ್ರಾಸ್ ಮಾಡಿ ಅದರಿಂದ ಬಂದಂತಹ ತೆಂಗಿನಕಾಯಿಯಿಂದ ಗಿಡ ಮಾಡ್ತೀವಲ್ಲ, ಅದು D×T, Dwarf×Tall ಅಂತ. ಅದು ಆಯಾ ಭಾಗದಕ್ಕೆ ಯಾವ ಹೈಬ್ರಿಡ್, ಇವುಗಳನ್ನು ಹೈಬ್ರಿಡ್ ಸಂಕರಣ ತಳಿಗಳು ಅಂತ ಕರೀತೇವೆ. ಸಂಕರಣ ತಳಿಗಳು ಅಂದರೆ ಏನಪ್ಪಾ ಅಂತ ಹೇಳಿದ್ರೆ, ಈ ಸೀಮೆ ಹಸುಗಳಿದ್ದಾಗೆ ಒಂದು 25-35 ಅಷ್ಟೇ ಅವುಗಳ ಜೀವಿತಾವಧಿ, ತಾಯಿ ಬಿಡಲಿಕ್ಕೆ 4 ಪ್ರಾರಂಭ ಆಗುತ್ತೆ, ಇದು ಅತಿ ಹೆಚ್ಚು ಇಳುವರಿ ಕೊಟ್ಬಿಡುತ್ತೆ. ಆದರೆ ಮರಗಳ ಆಯಸ್ಸು ತುಂಬ ಕಡಿಮೆ, ಇದು ಸಾಮಾನ್ಯವಾಗಿ ಮಳೆಯಾಶ್ರಿತದಲ್ಲಿ ನಾವು ಬೆಳೀಲಿಕ್ಕೆ ರೆಕಮೆಂಡ್ ಮಾಡೋದಿಲ್ಲ. ಅತಿ ಹೆಚ್ಚು ನೀರು ಇರಬೇಕು, ಅತಿ ಹೆಚ್ಚು ಗೊಬ್ಬರಗಳನ್ನು ಕೊಡಬೇಕು. ಸಿಸ್ಟಮ್ಯಾಟಿಕ್ ಆಗಿ ಬೆಳೆಯೋದಾದರೆ T×D, D×T ತಳಿಗಳನ್ನು ಬೆಳಿಬಹುದು. ಇಲ್ಲಿ ಕರಾವಳಿ, ಮಲೆನಾಡು, ಅರೆ ಮಲೆನಾಡು, ಬಯಲುಸೀಮೆಗೂ ಕೂಡ ಬೆಳಿಬಹುದು. ಆದರೆ ನಾನು ಸಾಮಾನ್ಯ ರೈತ, ನನಗೆ ಒಗ್ಗಿ ಹೋಗಬೇಕು, ಏನೋ ಒಂದು ವರ್ಷ ಮಳೆ ಬೀಳಲಿಲ್ಲ, ಏನೋ ನಮ್ಮ ಇರೋತಕ್ಕಂಥ ನೀರಾವರಿ ಕಡಿಮೆ ಆಯಿತು, ಇಂಥದ್ರಲ್ಲಿ ಹೇಗೆ? ಅದೇ ಕಾರಣಕ್ಕಾಗಿ ನಮ್ಮ ಭಾಗದಲ್ಲಿ ತಿಪ್ಟೂರ್ ಟಾಲ್ ಅಂತಕ್ಕಂಥದ್ದು, ತುಮಕೂರು, ಬಯಲುಸೀಮೆನಲ್ಲಿ, ಕೋಲಾರ, ತುಮಕೂರು, ಮಂಡ್ಯ, ಅಪ್ ಟು ಈ ಅರೆಮಲೆನಾಡುವರೆಗೂ, ಶಿವಮೊಗ್ಗ, ಚಿಕ್ಕಮಗಳೂರು, ಈ ತಿಪ್ಟೂರ್ ಟಾಲ್ ಅಂತಕ್ಕಂಥದ್ದು ಅಥವಾ ಅರಸಿಕೆರೆ ಟಾಲ್ ಅಂತಕ್ಕಂಥದ್ದು ಹೆಚ್ಚು ಖ್ಯಾತಿಯನ್ನು ಪಡೆದು, ಇದು ಹೈಬ್ರಿಡ್ ಅಲ್ಲ.
0: ಆಯ್ತು, ಹೀಗೆ ನಾವು ತೆಂಗಿನ ನರ್ಸರಿ ಬಗ್ಗೆ ಹೇಳ್ಬಿಡಿ, ತೆಂಗಿನಕಾಯಿನ ಯಾವ ಥರ ನಾವು ಶೇಖರಣೆ ಮಾಡಿ ಎಲ್ಲ ಯಾವ್ಯಾವ ಥರದಲ್ಲಿ ಇಟ್ಕೋಬೇಕು, ಮತ್ತು ಸಸಿ ಮಾಡಿ ಹಂಗೆ ಮಾಡಬೇಕು, ಏನೇನು ಹಾಕಬೇಕು, ಎಷ್ಟು ದಿನದ ಕಾಯಿಯನ್ನು ನಾವು ಅಲ್ಲಿ ತಂದು ಶೇಖರಣೆ ಮಾಡಿ ಇಟ್ಕೊಂಡು ಮಣ್ಣು ಗೊಬ್ಬರದ ಜೊತೆ ಯಾವ ಥರ ಮಾಡಬೇಕು, ಹದಗೊಳಿಸೋದು ಹೆಂಗೆ ಹೇಳಿ.
1: ಇದು ನರ್ಸರಿಯ ಒಂದು ಅತ್ಯುತ್ತಮವಾದಂಥ ವೈಜ್ಞಾನಿಕ ಕ್ರಮಗಳ ಕಡೆಗೆ ನಾವು ರೈತರಿಗೆ ಮಾಹಿತಿಯನ್ನು ಮಾಡಿಕೊಡೋದಾದರೆ, ನಾನು ಹೇಳಿದೆ ತಳಿಗಳ ಆಯ್ಕೆ ಬಹಳ ಮುಖ್ಯ. ಇಷ್ಟು ವರ್ಷದ ಗಿಡದಿಂದ ನಿರಂತರವಾಗಿ 5 ಕಾಲ ಒಳ್ಳೆಯ ಇಳುವರಿ ಕೊಡ್ತಾ ಇರತಕ್ಕಂಥ ನಿರಂತರ ಬೆಳವಣಿಗೆಯ ಏನು ಮರನ ಆಯ್ಕೆ ಮಾಡಿಕೊಳ್ಬೇಕು. ಕಾಯಿಗಳು ಮಧ್ಯಮ ಗಾತ್ರದಾಗಿರಬೇಕು ಅಂತ ಹೇಳಿದ್ದೀನಿ. ಗಾತ್ರ ಹೇಳಿದೆ 600 ಆದರೂ ಕಾಯಿಯ ತೂಕ. ಇದರಿಂದ ಯಾವಾಗಲೂ ಕಾಯಿಯನ್ನು ನಾವು ಜನವರಿಯಿಂದ ಮೇ ತಿಂಗಳ ಒಳಗಡೆ ಕಾಯಿಯನ್ನು ನಾವು ಇಳಿಸಬೇಕು. ಕಾಯಿಯನ್ನು ಉದುರಿಸೋದಲ್ಲ, ಹಗ್ಗವನ್ನು ಕಟ್ಟಿ ಇಳಿಸಿದಂತಹ ಗೊನೆಯಿಂದ ಮಾತ್ರ ನಾವು ಕಾಯಿ ಯಾವುದೇ

0: ಕಾರಣಕ್ಕೂ ಸಸಿಯನ್ನು ಮಾಡುವಾಗ ಆ ಮರದಿಂದ ಹಗ್ಗವನ್ನು ಕಟ್ಟಿ ಕೆಳಗಡೆ ಇಳಿಸಿದಂತಹ ಕಾಯಿಗಳನ್ನೇ ಆಯ್ಕೆ ಮಾಡಬೇಕು. ಇದು ನಿಯಮ. ಕಾಯಿಗೆ ಡ್ಯಾಮೇಜ್ ಆಗ್ತವೆ, ಮತ್ತೆ ಸಸಿಗಳು ಬಂದರೂ ಕೂಡ ದಷ್ಟಪುಷ್ಟ ಆಗಿರೋದಿಲ್ಲ. ರೈತರು ಮಾಡೇ ಮಾಡ್ತಾರೆ, ಹಗ್ಗದಿಂದ ಗೊನೆಗಳನ್ನು ಇಳಿಸಿ ಕಾಯಿಯನ್ನು ಆಯ್ಕೆ ಮಾಡಿ ಒಂದು ಕ್ರಮ. ಜೊತೆಗೆ ಜನವರಿಯಿಂದ ಮೇ ತಿಂಗಳಿನಲ್ಲಿ ಮಾತ್ರ ಕಾಯಿಗಳನ್ನು ನಾವು ತೆಗೆದುಕೊಳ್ಬೇಕು. ಕಾಯಿಗಳನ್ನು ಇಡೀ ಒಂದು ಗೊನೆಯನ್ನು ಇಳಿಸಿದ್ದಾದ ಮೇಲೆ ಗೊನೆಯ ಎಲ್ಲ ಕಾಯಿಗಳನ್ನು ಕೂಡ ನಾವು ಆಯ್ಕೆ ಮಾಡಿಕೊಳ್ಬಾರ್ದು. ನಾನು ಮೊದಲೇ ಹೇಳಿದ್ದೇನೆ ಇದನ್ನು. ಆಯ್ಕೆ ಮಾಡಿದ್ದಾದ ಮೇಲೆ ಕಾಯಿಗಳು ಹೇಗೆ ಅಂತ ಹೇಳಿದ್ರೆ, ನೆರಳಿನಲ್ಲಿ ಅಟ್ಟದಲ್ಲಿ ನಾವು ಸುಮಾರು 5 ಲೇಯರ್ಗಳಲ್ಲಿ, ಪದರಗಳಲ್ಲಿ ನಾವು ಮೇಲ್ಮುಖನಾಗಿ, ತೊಟ್ಟು ಮೇಲ್ಮುಖ ಇರುವಂತೆ ಮಾಡಿ ನಾವು ಅದನ್ನು 2 ತಿಂಗಳ ಕಾಲ ನೆರಳಲ್ಲಿ ನಾವು ಒಣಗಿಸ್ತೇವೆ, ಬಿಸಿಲಿನಲ್ಲ. ಆಗ ನೀರು ಕೂಡ ಕಡಿಮೆ ಆಗಿರುತ್ತೆ, ಒಳಗಡೆ ಸಿಪ್ಪೆ ಕೂಡ ಬ್ರೌನ್ ಕಲರ್, ಕಂಚಿನ ಕಲ್ಲರ್ಗೆ ಅದು ಟರ್ನ್ ಆಗಿರುತ್ತೆ. ನೀರು ಸ್ವಲ್ಪ ಸ್ವಲ್ಪ ಅಳ್ಳಾಡಿಸಿದಾಗ ಇರುತ್ತೆ, ಸಂಪೂರ್ಣವಾಗಿ ಬತ್ತಿ ಹೋಗಿರೋದಿಲ್ಲ. ಆಗ 2 ತಿಂಗಳ ಕಾಲ ಇಟ್ಟಾಗ ಆ ಕಾಯಿಯನ್ನು ನಾವು ಮೊದಲ ಮಳೆ ಬಂದಾಗ ಜೂನ್ ತಿಂಗಳಲ್ಲಿ, ಬಯಲುಸೀಮೆಯವರಾದರೆ ಜೂನ್ ತಿಂಗಳಿನಲ್ಲಿ, ಕರಾವಳಿ ಭಾಗದವರಾದರೆ, ಮಲೆನಾಡು ಮತ್ತು ಕರಾವಳಿ ಭಾಗದವರಾದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಅವರು ಸಸಿ ಮಾಡಲಿಕ್ಕೆ ಅವರು ನೆಡಬೇಕಾಗ್ತದೆ. ನೆಡುವಂಥ ಕ್ರಮ ನಾನು ತಿಳಿಸ್ತೇನೆ. ಆದರೆ ಗಿಡ ಜಾತಿಗಳು ಯಾವತ್ತೂ ಕೂಡ ಹೈಬ್ರಿಡ್ ಅಲ್ಲ. ಕಿತ್ತಳೆ ತಾವು ಹೇಳಿದಿರಿ, ಗೆಂದಾಳೆ, ಗ್ರೀನ್ ಡ್ವಾರ್ಫ್, ಹಸಿರು ವರ್ಣದ ಗಿಡ ಜಾತಿಯ ಎಳನೀರಿನ ತಳಿಗಳ, ಗಂಗಾಬಂಡಮ್, ಇವುಗಳಲ್ಲಿ ಏನಂತಂದರೆ ಒಂದು ತಿಂಗಳು ಕಾಯಿಯನ್ನು ಕೀಳ್ತಕ್ಕಂಥ ಸಮಯ ಒಂದೇ, ಜನವರಿಯಿಂದ ಮೇವರೆಗೂ ತಾಯಿ ಮರದಿಂದ ನಾವು ಆಯ್ಕೆ ಮಾಡ್ತೀವಿ. ಎಷ್ಟು ದಿನ ಶೇಖರಣೆ ಮಾಡಬೇಕು ನೆರಳಲ್ಲಿ ಅಂತ ಹೇಳಿದ್ರೆ, ಗಿಡ್ಡ ಜಾತಿಯ ತಳಿಗಳಿಗೆ, ಗೆಂದಾಳೆಗೆ 15 ದಿವಸ ಮಾತ್ರ ಶೇಖರಣೆ ಮಾಡಿ, ಅಲ್ಲಿ 2 ತಿಂಗಳು ಇಡೋದಿಲ್ಲ, ಅದು ಸ್ವಲ್ಪ ಬತ್ತಿಕೊಂಡು ಹೋಗ್ತದೆ. ಆಗ ಅದು 15 ದಿನ ಇಟ್ಟು ಅದನ್ನು ನೆರಳಬೇಕು. ಸರ್ವೇ ಸಾಮಾನ್ಯವಾಗಿ ತಾವು ಹೇಳಿದ್ರೆ ಒಂದು ಗಂಡ ಹೆಂಡತಿ ನರ್ಸರಿ ಮಾಡಿಕೊಳ್ಬೇಕು ನಾನು ಅನ್ನೋದಾದರೆ, ಅವರು 2 ತಿಂಗಳ ಕಾಲ ಶೇಖರಣೆಯನ್ನು ಮಾಡಿ 5 ಪದರಗಳಲ್ಲಿ ಇಡಬೇಕು. ತೊಟ್ಟು ಮೇಲೆ ಇರೋ ಹಾಗೆ ಶೇಖರಣೆ ಮಾಡ್ತಾರೆ, ನೀರು ಕಡಿಮೆ ಆಗಿರುತ್ತೆ, ಸಂಪೂರ್ಣವಾಗಿ ಒಣಗಿ ಹೋಗಿರೋದಿಲ್ಲ ಕಾಯಿ. ಅದನ್ನು ನಾವು ತೆಗೆದು ಮೇ ಎಂಡ್ ಅಥವಾ ಜೂನ್ ಅಂತ್ಯದ ಭಾಗದಲ್ಲಿ ಅಥವಾ ಮೊದಲ 2 ಮಳೆ ಬಿದ್ದ ನಂತರ ನಾವು ಸಸಿ ಮಡಿಗಳನ್ನು ನಾವು ಮಾಡಿ, ಸಸಿ ಮಡಿಗಳನ್ನು ನೋಡಿ ತಿಮ್ಮಪ್ಪ ಗೌಡ್ರೆ, 2 ವಿಧದಲ್ಲಿ ಒಬ್ಬ ಸಾಮಾನ್ಯ ರೈತ ಮಾಡಬಹುದು. ತನ್ನ ಜಾಗದ ತಾವು ಹೇಳಿದ್ರೆ ಒಂದು 10 ಕ್ವಿಂಟಲ್ನಲ್ಲಿ ನರ್ಸರಿ ಮಾಡಬೇಕು, ಏನಪ್ಪ ಮಾಡೋ, ಕಾಲಕ್ರಿನಲ್ಲಿ ಕಾಲುವೆಯನ್ನು ಗುಳಿ ಪದ್ಧತಿ ಅಂತ ಒಂದಿದೆ, ಕಾಲುವೆಯನ್ನು ತೋಡ್ತಕ್ಕಂಥದ್ದು, 2 ಅಡಿವರೆಗೂ ಗುಂಡಿ ತೋಡಿ ಮಣ್ಣನ್ನು ತೆಗೆದುಹಾಕಿ ಆ ಸಾಲ್ನಲ್ಲಿ ಕಾಯಿಂದ ಕಾಯಿಗೆ 1 ಅಡಿ 30 ಸೆಂಟಿಮೀಟರ್ ಅಂತೇವೆ, 1 ಅಡಿ ಅಂತರದಲ್ಲಿ ನೆಡ್ತಕ್ಕಂಥದ್ದು. ಪಕ್ಕದ ಸಾಲಿಗೆ, ಸಾಲಿಂದ ಸಾಲಿಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಜಸ್ಟ್ 1 ಅಡಿ ಗ್ಯಾಪ್ ಕೊಟ್ಟಿರ್ತೇವೆ, ಮತ್ತೊಂದು ಸಾಲು. ಇದು ಗುಳಿ ಪದ್ಧತಿನಲ್ಲಿ ನರ್ಸರಿ ಮಾಡ್ತಕ್ಕ, ಅದ್ರ ಮೇಲೆ ಮಣ್ಣನ್ನು ಮುಚ್ಚತಕ್ಕಂಥದ್ದು. ಸರ್ವೇ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ, ಒಳ್ಳೆಯ ಗಿಡ ಪಡಿಬೇಕು ಅಂತಂದರೆ ಮಣ್ಣಿನ ಏರುಮಡಿಗಳಲ್ಲಿ ಮಾಡಬೇಕು. ಏರುಮಡಿಯ ಸಾಲು ಎಷ್ಟು ಉಪ್ಪ ಇರಬೇಕು ಅಂದರೆ, ಸಾಲಿನಲ್ಲಿ 5 ಸಾಲಲ್ಲಿ ನೆಡೋದಂಥದ್ದು ಮಾಡ್ತೀವಿ ನಾವು. ಒಂದು ಬೆಡ್ ಅಂತ ಕರಿತೀವಲ್ಲ ಏರುಮಡಿ, ಏರುಮಡಿಯ ಅಗಲ 5 ಅಡಿ, ಉದ್ದ ನೀವು 20 ಅಡಿವರೆಗೂ ಕೂಡ ನೀವು ಮಾಡ್ಬೋದು. ಹೇಗೆ ಅಂತ ಹೇಳ್ತೀನಿ ನಾವು, ಕಾಯಿಂದ ಕಾಯಿಗೆ ಇಡ್ತಕ್ಕಂಥ ನಂತರ 1 ಅಡಿ ಇರಲೇಬೇಕು ಕಾಯಿಂದ ಕಾಯಿಗೆ. ಆ ಗುಳಿ ಮಾಡಿ ಇಟ್ಟು ತೊಟ್ಟನ್ನು ಮೇಲೆ ಬರುವಂತೆ ಮಾಡಿಟ್ಟು ಬೆಡ್ನಲ್ಲಿ, ಅದರ ಮೇಲೆ ಮಣ್ಣನ್ನು ಮುಚ್ಚುತ್ತೀವಿ ನಾವು. ಮಣ್ಣನ್ನು ಮುಚ್ಚಿದಾಗ ಮಳೆ ಬಂತು ಅಂತ ಇಟ್ಕೊಳ್ಳಿ, 1-2 ಇಂಚು ಮಣ್ಣು ಹೋಗ್ತಾ ಇರ್ತದೆ ಮಣ್ಣು, ಆ ಕಾಲುವೆಯಿಂದ ಪಕ್ಕದಲ್ಲಿ ಕಾಲುವೆ ಇರುತ್ತಲ್ಲ, ಆ ಕಾಲುವೆ ಮಣ್ಣನ್ನು ಆಗಾಗ 1 ಇಂಚು ಮಣ್ಣನ್ನು ಮೇಲೆ ಹಾಕ್ತಾ ಬಂದಾಗ ಸಾಮಾನ್ಯವಾಗಿ 5ನೇ ತಿಂಗಳಿನಿಂದ ಅದು ಮೊಳಕೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಸಾಮಾನ್ಯವಾಗಿ 5 ತಿಂಗಳು ಬೇಕೇ ಬೇಕಾಗ್ತದೆ. 5ರಿಂದ 6 ತಿಂಗಳ ಕಾಲ ಬರತಕ್ಕಂತಹ ಆ ಸಸಿ ಮಾತ್ರ ದಷ್ಟಪುಷ್ಟವಾಗಿರ್ತದೆ. ಒಂದು ವೇಳೆ 6 ತಿಂಗಳು ಮೇಲ್ಪಟ್ಟು ಅದು ಮೊಳಕೆ ಬರಲಿಲ್ಲ, ಆಮೇಲೆ ಇನ್ನೊಂದು 5 ತಿಂಗಳಿಗೆ ಬರ್ತದೆ ಅಂದರೂ ಕೂಡ ಅದು ಸಾಯೋದಿಲ್ಲ, ಆದರೆ ಬರ್ತದೆ. ಅಂಥ ಕಾಯಿಯ ಗಿಡವನ್ನು ಆಯ್ಕೆ ಮಾಡ್ಕೊಳ್ಬಾರ್ದು. ದಷ್ಟಪುಷ್ಟತೆ ಅಂದರೆ 5 ತಿಂಗಳು ಮೊಳಕೆ ಬಂತ, ಸಕ್ಸಸ್ಫುಲ್. ಈಗ 100 ಕಾಯಿ ನೆಟ್ಟಾಗ ಯಾವುದೇ ಇದರಲ್ಲಿ ಮರದಿಂದ ಶೇಕಡ 80ರಿಂದ 85 ಗಿಡಗಳು ಮಾತ್ರ ಪರ್ಸೆಂಟೇಜ್
1: ಯೋಗ್ಯ ಇರ್ತವೆ,
0: ಯೋಗ್ಯ ಆಗಿರ್ತವೆ, ಮೊಳಕೆ ಅಷ್ಟೇ ಸರಿಯಾಗಿ ಬರ್ತಕ್ಕಂಥದ್ದು. ಇನ್ನೊಂದು ಸ್ವಲ್ಪ ಸ್ವಲ್ಪ ಪೀಚ್ ಪೀಚ್ ಬರ್ತಾ ಇರ್ತವೆ, ಅದನ್ನು ನಾವು ಯಾವುದೇ ಕಾರಣಕ್ಕೂ ಅದನ್ನು ಆಯ್ಕೆ ಮಾಡಿಕೊಳ್ಬಾರ್ದು. ಎಷ್ಟು ತಿಂಗಳು ಹಾಗೆ ಬಿಡಬೇಕು ನಾವು, ಅದನ್ನು ನಾವು 5ರಿಂದ 6 ತಿಂಗಳ ಕಾಲ ಕನಿಷ್ಠ ಪಕ್ಷ ಮೊಳಕೆ ಬಂದ ಮೇಲೆ 6 ತಿಂಗಳು ಬಿಡಬೇಕು ನೆಡೋದಿಕ್ಕೆ,
1: ಆಗಿಂದಾಗೆ ನೆಡಬಾರ್ದು,
0: ನೆಡಬಾರ್ದು. ಆಗ ನಮಗೆ ನೆಟ್ಟ ದಿವಸದಿಂದ, ಕಾಯನ್ನು ನೆಟ್ಟ ದಿವಸದಿಂದ ಸಸಿ ಯಾವಾಗ ತಯಾರಾಗುತ್ತೆ ಅಂತಂದರೆ ತಿಮ್ಮಪ್ಪ ಗೌಡ್ರೆ, 11ರಿಂದ 12 ತಿಂಗಳ ಹಂತದಲ್ಲಿ ಒಂದು ಗಿಡ ತಯಾರಾಗ. ಈ ಗಿಡವನ್ನು ನಾವು ನೇರವಾಗಿ ಎಷ್ಟು ಹೈಟ್ ಇರ್ಬೋದಪ್ಪ ಅಂದರೆ, ಕನಿಷ್ಠ 5ರಿಂದ 6 ಗರಿಗಳೇ ಆಗಿ, ಗರಿಗಳು ಬಿಚ್ಚಿಕೊಂಡಿರ್ಬೇಕು. ಅಂದರೆ ಒಳ್ಳೆ ಗಿಡದ ಗುಣ ಹೇಳ್ತಾ ಇದ್ದೀನಿ, ಬಿಚ್ಚಿಕೊಂಡಿರಬೇಕು. ಅದರ ಕುತ್ತಿಗೆಯನ್ನು ಹಿಡಿದಾಗ ಅದು 10-12 ಸೆಂಟಿಮೀಟರ್ ವೃತ್ತಾಕಾರವಾಗಿ ಇರಬೇಕು ಕುತ್ತಿಗೆ ನಾವು ಹಿಡಿಯಿಂದ ಹಿಡಿದಾಗ. ಅವಾಗ ದಷ್ಟಪುಷ್ಟವಾಗಿದೆ ಅಂತ ಸಣ್ಣಗಿರಬಾರ್ದು. ಅದನ್ನು ಕೂಡ ನಾವು 10 ಸೆಂಟಿಮೀಟರ್ ಟೇಪ್ ಹಾಕಿ ಅಳಿಬಹುದು. 12 ಸೆಂಟಿಮೀಟರ್

0: ಇದ್ರೆ ಒಳ್ಳೆ ಗಿಡ. ಗಿಡ ಎಲೆಗಳು 5-6 ಎಲೆಗಳು ಬಿಡಿಸ್ಕೊಂಡಿರ್ಬೇಕು. ಸುಮಾರು 3-3.5 ಅಡಿಯ ಎತ್ತರದಲ್ಲಿರುವಂತಹ ಗಿಡಗಳು ಅತ್ಯುತ್ತಮವಾಗಿ ನೆರಳಲಿಕ್ಕೆ ಸೂಕ್ತ ಅಂತ ನಾವು ವೈಜ್ಞಾನಿಕವಾಗಿ ಕಂಡುಹಿಡಿದಿದ್ದೇವೆ.
1: ತುಂಬಾ ಸಂತೋಷ ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ. ಪ್ರಸ್ತುತ ನಮ್ಮ ರೈತರಿಗೆ ತೆಂಗಿನ ನರ್ಸರಿ ವಿಷಯ ಕುರಿತು ಅತಿ ಉತ್ತಮವಾದ ಮಾಹಿತಿಯನ್ನು ಒದಗಿಸಿದ್ದೀರಿ. ಇನ್ನೂ ಮಾತಾಡಲಿಕ್ಕೆ ತುಂಬಾ ಅವಕಾಶ ಇದೆ, ಆದ್ರೆ ಸಮಯ ಇಲ್ಲ. ಕೆಲವರು ಇರ್ತಾರೆ ಇನ್ನೂ ಡಾಕ್ಟರ್ ನಾರಾಯಣ ಸ್ವಾಮಿಯವರ ಜೊತೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ.
0: ಡಾಕ್ಟರ್ ಬಿ ನಾರಾಯಣ ಸ್ವಾಮಿ, ನಿವೃತ್ತ ಪ್ರಧಾನ ವಿಜ್ಞಾನಿ. ನನ್ನ ದೂರವಾಣಿ ಸಂಖ್ಯೆ 9480-290-3345.
1: ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಗೌಡ್ರೆ.

ನಿದ್ಯಾ ಸೋಮ ಕೋದಾರಾಣಿ ವಾಳೆ ಗೆಳೆ ದ್ಯಾ ಸೋಮ ಕೋದಾರ

0: ಒಳಮೇಟೆ ಕೊಡೋಗೆ.
1: ಇದುವರೆಗೆ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದವನ್ನು ಕೇಳಿದಿರಿ.
2: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
3: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋ.

0: लगे, आपको कभी किसी के सहारे की जरूरत न पड़े, आप अपना बुढ़ापा भी गौरव के साथ बिता सको।
1: ಇಲ್ಲಿಯವರೆಗೆ 9,50,000ಕ್ಕಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರಗಳು.

ಕೇಳುಗರೆ ಗಮನಿಸಿ, ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ ನಡೆಯಲಿರುವ ಮಹಿಳೆಯರ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ಇದೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 7:34. ಈಗ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಅಗಾ ಖಾನ್ ಭಾರತಕ್ಕೆ ಭೇಟಿ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸೇರಿ ಗಣ್ಯರೊಂದಿಗೆ ಮಾತುಕತೆ. ಭಾರತದ ಮುಂದಿನ ಬಾಹ್ಯಾಕಾಶ ಕಾರ್ಯದಲ್ಲಿ ಭಾಗಿಯಾಗಲು ಫ್ರಾನ್ಸ್ ಮತ್ತು ಇತರೆ ರಾಷ್ಟ್ರಗಳಿಗೆ ಪ್ರಧಾನಿ ಆಹ್ವಾನ. ನಾಡಿದ್ದು ದೆಹಲಿಯಲ್ಲಿ ಬ್ರಿಕ್ಸ್ ಶೃಂಗಸಭೆ ಆರಂಭ, ವ್ಯಾಪಕ ಬಂದೋಬಸ್ತ್. ಏಷ್ಯಾ ಕಪ್ ಹಾಕಿ ಮಹಿಳಾ ಜೂನಿಯರ್ ಪಂದ್ಯಾವಳಿಯಲ್ಲಿ ಪಾಕಿಸ್ತಾನ ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ. ಭಾರತದ ಆಹ್ವಾನದ ಮೇರೆಗೆ ನೆಜಾರಿ ಇಸ್ಮಾಯಿಲಿ ಸಮುದಾಯದ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಅಗಾ ಖಾನ್ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ನವದೆಹಲಿಗೆ ಆಗಮಿಸಿದ ಅವರನ್ನು ಭಾರತೀಯ ನಿಯೋಗ ಸ್ವಾಗತಿಸಿತು. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ರಾಷ್ಟಪತಿ ಭವನದಲ್ಲಿ ರಹೀಂ ಅಗಾ ಖಾನ್ ಅವರನ್ನು ಭೇಟಿ ಮಾಡಿದರು. ಅಗಾ ಖಾನ್ ಅಭಿವೃದ್ಧಿ ಜಾಲದ ಕಾರ್ಯಗಳನ್ನು ರಾಷ್ಟಪತಿಯವರು ಶ್ಲಾಘಿಸಿದರು. ಸರ್ಕಾರದ ಸಹಭಾಗಿತ್ವದೊಂದಿಗೆ ಲಾಭರಹಿತ ಸಂಸ್ಥೆಗಳು ಕಾರ್ಯನಿರ್ವಹಿಸಿ ಜನರ ಜೀವನ ಮಟ್ಟ ಸುಧಾರಿಸಲು ಸಾಧ್ಯ ಎಂಬುದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ ಎಂದು ಅವರು ಹೇಳಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಉಪರಾಷ್ಟಪತಿ ಭವನದಲ್ಲಿ ಸಮಾಜ ಸೇವಕ ರಹೀಂ ಅಗಾ ಖಾನ್ ಅವರನ್ನು ಭೇಟಿ ಮಾಡಿದರು. ಅಗಾ ಖಾನ್ ಅಭಿವೃದ್ಧಿ ಜಾಲದ ನೀರು ಮತ್ತು ನೈರ್ಮಲ್ಯ, ಮಹಿಳಾ ಸ್ವಸಹಾಯ ಸಂಘಗಳು, ಶಿಕ್ಷಣ, ಕ್ರೀಡೆ ಮತ್ತು ಸಮುದಾಯ ಅಭಿವೃದ್ಧಿ ಕ್ಷೇತ್ರಗಳ ಕೊಡುಗೆ ಕುರಿತು ಇಬ್ಬರು ಚರ್ಚಿಸಿದರು. ಅಮೂಲಾಗ್ರೀಕರಣವನ್ನು ನಿರ್ಮೂಲನೆ ಮಾಡುವ ಅಗತ್ಯವನ್ನು ಇಬ್ಬರು ನಾಯಕರು ಒತ್ತಿ ಹೇಳಿದ್ದು, ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗೆ ಸಂವಾದವೇ ಮಾರ್ಗ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ರಹೀಂ ಅಗಾ ಖಾನ್ ಅವರನ್ನು ಭೇಟಿಯಾದರು. ಅಭಿವೃದ್ಧಿ ಪ್ರಯತ್ನಗಳಿಗೆ ದಿವಂಗತ 4ನೇ ಅಗಾ ಖಾನ್ ಅವರು ನೀಡಿದಂತಹ ನಿರಂತರ ಕೊಡುಗೆಗಳನ್ನು ಅವರು ಸ್ಮರಿಸಿದರು. ಆರೋಗ್ಯ ರಕ್ಷಣೆ, ಕೃಷಿ, ಗ್ರಾಮೀಣಾಭಿವೃದ್ಧಿ, ಯುವಜನರು ಮತ್ತು ಮಹಿಳಾ ಸಬಲೀಕರಣದಲ್ಲಿ ಅಗಾ ಖಾನ್ ಅಭಿವೃದ್ಧಿ ಜಾಲದೊಂದಿಗೆ ಭಾರತದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳನ್ನು ಚರ್ಚಿಸಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸಹ ರಹೀಂ ಅಗಾ ಖಾನ್ ಅವರನ್ನು ಭೇಟಿಯಾದರು. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಅಗಾ ಖಾನ್ ಅಭಿವೃದ್ಧಿ ಜಾಲದ ಸಾಮಾಜಿಕ ಅಭಿವೃದ್ಧಿ ಮತ್ತು ಪರಂಪರೆಯ ಸಂರಕ್ಷಣೆಯಲ್ಲಿನ ಪ್ರಭಾವಶಾಲಿ ಕಾರ್ಯಗಳ ಕುರಿತು ಚರ್ಚೆ ನಡೆಸಿರುವುದಾಗಿ ತಿಳಿಸಿದ್ದಾರೆ. ಭಾರತದ ಮುಂದಿನ ಹಂತದ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಪಾಲುದಾರಿಕೆ ಮಾಡಿಕೊಳ್ಳಲು ಫ್ರಾನ್ಸ್ ಮತ್ತು ಇತರ ದೇಶಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಆಹ್ವಾನಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ಯಾರಿಸ್ನಲ್ಲಿ ನಡೆದಂತಹ ಮೊದಲ ಅಂತಾರಾಷ್ಟೀಯ ಬಾಹ್ಯಾಕಾಶ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು, ದೇಶದ ಬಾಹ್ಯಾಕಾಶ ಸಾಮರ್ಥ್ಯಗಳ ತ್ವರಿತ ಬೆಳವಣಿಗೆ ಮತ್ತು ಖಾಸಗಿ ಬಾಹ್ಯಾಕಾಶ ವಲಯದ ಮಹತ್ವವನ್ನು ವಿವರಿಸಿದರು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ಜಾಗತಿಕ ಸಹಕಾರದ ತತ್ವಶಾಸ್ತ್ರ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನದ ಪ್ರಯೋಜನಗಳು ಎಲ್ಲ ಮಾನವೀಯತೆಯನ್ನು ತಲುಪಬೇಕು ಎಂಬ ನಂಬಿಕೆಯಿಂದ ಮಾರ್ಗದರ್ಶಿಸಲ್ಪಟ್ಟಿದೆ ಎಂದು ಅವರು ಹೇಳಿದರು. ಭಾರತದ ವಿಚಾರಧಾರೆ ವಸುಧೈವ ಕುಟುಂಬಕಂ ಅಥವಾ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯವನ್ನು ಆಧರಿಸಿದೆ. ಅಂತಾರಾಷ್ಟೀಯ ಕಾನೂನು, ಸಂವಾದ ಮತ್ತು ಬಹುಪಕ್ಷೀಯ ಸಹಕಾರದ ಆಧಾರದ ಮೇಲೆ ಸುರಕ್ಷಿತ, ಶಾಂತಿಯುತ ಮತ್ತು ಸುಸ್ಥಿರ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಪ್ರಧಾನಿ ಈ ಸಂದರ್ಭದಲ್ಲಿ ಕರೆ ನೀಡಿದರು. ಬಾಹ್ಯಾಕಾಶ ವಲಯದಲ್ಲಿ ಭಾರತದ ಸಾಧನೆಗಳನ್ನು ವಿವರಿಸಿದ ಅವರು, ರೈತರು, ಮೀನುಗಾರರು, ಹವಾಮಾನ ಮುನ್ಸೂಚನೆ ಮತ್ತು ವಿಪತ್ತು ನಿರ್ವಹಣೆಗಳನ್ನು ಬೆಂಬಲಿಸುವ ವೆಚ್ಚ, ಪರಿಣಾಮಕಾರಿ ಕಾರ್ಯಾಚರಣೆಗಳು ಮತ್ತು ತಂತ್ರಜ್ಞಾನಗಳನ್ನು ತಲುಪಿಸುವಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಜಾಗತಿಕ ಮನ್ನಣೆ ಗಳಿಸಿದೆ ಎಂದು ಹೇಳಿದರು. 34 ದೇಶಗಳಿಂದ 430 ಹೆಚ್ಚು ಉಪಗ್ರಹಗಳನ್ನು ಭಾರತೀಯ ರಾಕೆಟ್ಗಳಲ್ಲಿ

0: ಉಡಾವಣೆ ಮಾಡಲಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಇದು ಭಾರತದ ಬಾಹ್ಯಾಕಾಶ ಸಾಮರ್ಥ್ಯಗಳಲ್ಲಿ ಬೆಳೆಯುತ್ತಿರುವ ಅಂತಾರಾಷ್ಟ್ರೀಯ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ಬಾಹ್ಯಾಕಾಶ ಪ್ರಯಾಣವು ಈ ತತ್ವಶಾಸ್ತ್ರವನ್ನು ಪ್ರತಿಬಿಂಬಿಸುತ್ತದೆ. ಶತಮಾನಗಳಿಂದ ಬಾಹ್ಯಾಕಾಶ ನಮ್ಮ ಕಲ್ಪನೆಗೆ ಸ್ಫೂರ್ತಿ ನೀಡಿತು ಎಂದು ಬಾಹ್ಯಾಕಾಶ ಕ್ಷೇತ್ರ ಹವಾಮಾನ ಬೆಳೆಗಳಿಂದ ಸಾಗರಗಳು ಮತ್ತು ಸಮುದಾಯಗಳವರೆಗೆ ಭೂಮಿಯ ಮೇಲಿನ ಜೀವನವನ್ನು ರೂಪಿಸುತ್ತದೆ. ಬಾಹ್ಯಾಕಾಶದ ಭರವಸೆ ಅನಂತವಾಗಿದೆ ಎಂದು ಅವರು ಹೇಳಿದರು. ಭಾರತದ ಏರೋಸ್ಪೇಸ್ ಮತ್ತು ರಕ್ಷಣಾ ಮಾರುಕಟ್ಟೆ 2025ರಲ್ಲಿ $30 ಶತಕೋಟಿ $2035 ವೇಳೆಗೆ $61 ಶತಕೋಟಿ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಓರ್ಕ್ಸ್ ಟೆಕ್ಸ್ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಜಾಗತಿಕ ಏರೋಸ್ಪೇಸ್ ಪೂರೈಕೆ ಸರಪಳಿಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಏಕೀಕರಣಕ್ಕೆ ಈ ಉಪಕ್ರಮ ನೆರವಾಗಲಿದೆ ಎಂದು ಹೇಳಿದರು. 2035ರವರೆಗೆ ದೇಶದ ಪ್ರಯಾಣಿಕರ ವಿಮಾನ ಸಂಚಾರವು ವರ್ಷದಿಂದ ವರ್ಷಕ್ಕೆ ಶೇಕಡ 8.9% ಬೆಳೆಯುವ ನಿರೀಕ್ಷೆ ಇದ್ದು, ಇದು ವಿಶ್ವದ ಪ್ರಮುಖ ಆರ್ಥಿಕತೆಗಳಲ್ಲೇ ಅತ್ಯಂತ ವೇಗದ ಬೆಳವಣಿಗೆಯಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬ್ರಿಕ್ಸ್ ಶೃಂಗಸಭೆ ಇದೇ ತಿಂಗಳ 12 ಮತ್ತು 13ರಂದು ನವದೆಹಲಿಯಲ್ಲಿ ನಡೆಯಲಿರುವ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರು ಇಂದಿನಿಂದ ಇದೇ ತಿಂಗಳ 14ರವರೆಗೆ ದೆಹಲಿಯಲ್ಲಿ ಡ್ರೋನ್ ಮತ್ತು ಇತರ ಸಣ್ಣ ವೈಮಾನಿಕ ಸಾಧನಗಳ ಹಾರಾಟಕ್ಕೆ ನಿಷೇಧ ವಿಧಿಸಿದ್ದಾರೆ. ಭದ್ರತಾ ಕಾರಣಗಳಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದ್ದು, ನಿಷೇಧ ಉಲ್ಲಂಘಿಸುವವರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 223ರಡಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಆಸ್ಟ್ರೇಲಿಯಾದ ಫ್ಲೀಟ್ ಕಮಾಂಡರ್ ರಿಯರ್ ಅಡ್ಮಿರಲ್ ಅನಿತಾ ವಿಲಿಯಮ್ಸ್ ಅವರನ್ನು ಸಿಡ್ನಿಯಲ್ಲಿ ಭೇಟಿಯಾಗಿ ಎರಡು ನೌಕಾಪಡೆಗಳ ನಡುವಿನ ಸಹಕಾರ ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಬಲಪಡಿಸುವ ಮಾರ್ಗಗಳನ್ನು ಚರ್ಚಿಸಿದ್ದಾರೆ ಎಂದು ಭಾರತೀಯ ನೌಕಾಪಡೆ ತಿಳಿಸಿದೆ. ಮಾತುಕತೆಗಳು ಆಸ್ಟ್ರೇಲಿಯಾದ ವಿಕಸನಗೊಳ್ಳುತ್ತಿರುವಂತಹ ಫ್ಲೀಟ್ ಸಾಮರ್ಥ್ಯಗಳು, ಯೋಜಿತ ಸ್ವಾಧೀನಗಳು ಮತ್ತು ಹೆಚ್ಚಿನ ಕಾರ್ಯಾಚರಣೆಯ ಸಂವಹನಕ್ಕಾಗಿ ಅವಕಾಶಗಳನ್ನು ಒಳಗೊಂಡಿವೆ. ಸ್ವಾಮಿನಾಥನ್ ಅವರು ರಾಯಲ್ ಆಸ್ಟ್ರೇಲಿಯನ್ ನೇವಿ ಬೇಸ್ ಮತ್ತು ಅದರ ಫ್ಲೀಟ್ ಮೂಲಸೌಕರ್ಯವಾಗಿರುವಂತಹ HMAS ಕುಟ್ಟಾಬುಲ್ಗೆ ಸಹ ಪ್ರವಾಸ ಮಾಡಿದರು ಎಂದು ಭಾರತೀಯ ನೌಕಾಪಡೆ ತಿಳಿಸಿದೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಕೃಷ್ಣ ಸ್ವಾಮಿನಾಥನ್ ಅವರ ಭೇಟಿಯು ದ್ವಿಪಕ್ಷೀಯ ಕಡಲ ಮತ್ತು ರಕ್ಷಣಾ ಸಹಕಾರವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾಮಾಜಿಕ ಮಾಧ್ಯಮ ಮತ್ತು ಇತರ ಡಿಜಿಟಲ್ ವೇದಿಕೆಗಳಲ್ಲಿ ಸ್ವತಂತ್ರವಾಗಿ ಖಾತೆಗಳನ್ನು ರಚಿಸಲು ಮತ್ತು ನಿರ್ವಹಿಸಲು ಅವಕಾಶ ನೀಡದಂತೆ ನಿರ್ದೇಶನಗಳನ್ನು ಕೋರಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕುರಿತು ಸುಪ್ರೀಂಕೋರ್ಟ್ ಗುರುವಾರ ಕೇಂದ್ರಕ್ಕೆ ನೋಟಿಸ್ ನೀಡಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದಂತಹ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರ ಪೀಠವು ವಕೀಲ ಸಕ್ಷಮ್ ಮಹೇಶ್ವರಿ ಅವರ ಮೂಲಕ ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ಅಲಯನ್ಸ್ ಸಲ್ಲಿಸಿದ ಅರ್ಜಿಯ ಮೇರೆಗೆ ನೋಟಿಸ್ ನೀಡಿದೆ. ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರದ ಬೆಳವಣಿಗೆಯನ್ನು ವೇಗಗೊಳಿಸಲು ಸಂಪೂರ್ಣ ಸಹಕಾರ ಮತ್ತು ಸಮಾಜದ ವಿಧಾನವನ್ನು ಅಳವಡಿಸಿಕೊಂಡಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಸಚಿವರು ಇಂದು ನವದೆಹಲಿಯಲ್ಲಿ ಉದಯೋನ್ಮುಖ ವಿಜ್ಞಾನ ತಂತ್ರಜ್ಞಾನ ನಾವೀನ್ಯತೆ ಸಮಾವೇಶ 2026ಕ್ಕೆ ಚಾಲನೆ ನೀಡಿ ಮಾತನಾಡಿದರು. ತಂತ್ರಜ್ಞಾನ, ನವೋದ್ಯಮ, ವಿಜ್ಞಾನಿಗಳು, ಉದ್ಯಮಿಗಳು ಮತ್ತು ನೀತಿ ನಿರೂಪಕರು ಸೇರಿದಂತೆ ವಿವಿಧ ಪಾಲುದಾರರನ್ನು ಸಾಮಾನ್ಯ ವೇದಿಕೆಯಲ್ಲಿ ಒಟ್ಟುಗೂಡಿಸುತ್ತದೆ. ಇಂದು ವಿಜ್ಞಾನಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ವೈಜ್ಞಾನಿಕ ಸಂಶೋಧನೆಯನ್ನು ಯಶಸ್ವಿ, ಸುಸ್ಥಿರ ಮತ್ತು ವಾಣಿಜ್ಯಿಕವಾಗಿ ಕಾರ್ಯಸಾಧ್ಯವಾಗಿಸಲು ಸಂವಹನ ನಿರ್ವಹಣೆ ಮತ್ತು ಮಾರುಕಟ್ಟೆ ಪರಿಣಿತಿಯೂ ಅಷ್ಟೇ ಮುಖ್ಯ ಎಂದು ಅವರು ಹೇಳಿದರು. ಸಮಾವೇಶ ಈ ವರ್ಷ ಮುಂದಿನ ತಿಂಗಳ 27ರಿಂದ 29ರವರೆಗೆ ನವದೆಹಲಿಯ ಭಾರತ ಮಂಟಪದಲ್ಲಿ 3 ದಿನಗಳ ಕಾಲ ಜರುಗಲಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 270 ಸದಸ್ಯರ ಸಂಪೂರ್ಣ ರಾಜ್ಯ ಕಾರ್ಯಕಾರಿ ಸಮಿತಿಯನ್ನು ಪ್ರಕಟಿಸಿದೆ. ರಾಜ್ಯಾಧ್ಯಕ್ಷ ಸಮಿಕ್ ಭಟ್ಟಾಚಾರ್ಯ ಅವರ ಸೂಚನೆಯಂತೆ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದು ತಮ್ಲುಕ್ ಸಂಘಟನಾ ಜಿಲ್ಲೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಚೀನಾದ ಮೊಕೇಲ್ ನಡೆಯುತ್ತಿರುವಂತಹ ಮಹಿಳಾ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿಯಲ್ಲಿ ಇಂದು ಭಾರತ ಪಾಕಿಸ್ತಾನವನ್ನು 19-0 ಗೋಲುಗಳಿಂದ ಕ್ವಾರ್ಟರ್ ಫೈನಲ್ನಲ್ಲಿ ಸೋಲಿಸಿ ಸೆಮಿಫೈನಲ್ ಪ್ರವೇಶ ಪಡೆದಿದೆ. ಭಾರತದ ಪರ ಪೂಜಾ ಮಲಿಕ್ ಹ್ಯಾಟ್ರಿಕ್ ಗೋಲು ಗಳಿಸಿದರೆ

0: ಸನಿಕಾ ಚಂದ್ರಕಾಂತ್ ಮಾನೆ, ಮಧು ಸಿದಾ, ಸುಪ್ರಿಯ ಮತ್ತು ರೋಶ್ನಿ ಐಂಡ್ ತಲಾ ಎರಡು ಗೋಲನ್ನು ಗಳಿಸಿದರು. ಇದೇ 12ರಂದು ನಡೆಯಲಿರುವಂತಹ ಸೆಮಿಫೈನಲ್ನಲ್ಲಿ ಭಾರತ ದಕ್ಷಿಣ ಕೊರಿಯಾ ಅಥವಾ ಮಲೇಷ್ಯಾ ತಂಡವನ್ನು ಎದುರಿಸಲಿದೆ. ಎದುರಾಳಿಯನ್ನು ಅವರ ಕ್ವಾರ್ಟರ್ ಫೈನಲ್ ಪಂದ್ಯದ ವಿಜೇತರು ನಿರ್ಧರಿಸಲಿದ್ದಾರೆ. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮಹಿಳಾ ಏಷ್ಯಾ ಕಪ್ 2026 ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮಹಿಳಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 50ನೇ ಇಮಾಮ್ ರಾಜಕುಮಾರ, 5ನೇ ರಹೀಂ ಅಗಾ ಖಾನ್ ಭಾರತಕ್ಕೆ ಭೇಟಿ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸೇರಿ ಗಣ್ಯರೊಂದಿಗೆ ಮಾತುಕತೆ. ಭಾರತದ ಮುಂದಿನ ಬಾಹ್ಯಾಕಾಶ ಕಾರ್ಯದಲ್ಲಿ ಭಾಗಿಯಾಗಲು ಫ್ರಾನ್ಸ್ ಹಾಗೂ ಇತರೆ ರಾಷ್ಟ್ರಗಳಿಗೆ ಪ್ರಧಾನಿ ಆಹ್ವಾನ. ನಾಡಿದ್ದು ದೆಹಲಿಯಲ್ಲಿ ಬ್ರಿಕ್ಸ್ ಶೃಂಗಸಭೆ ಆರಂಭ, ವ್ಯಾಪಕ ಬಿಗಿ ಬಂದೋಬಸ್ತ್. ಏಷ್ಯಾ ಕಪ್ ಹಾಕಿ ಮಹಿಳಾ ಜೂನಿಯರ್ ಪಂದ್ಯಾವಳಿಯಲ್ಲಿ ಪಾಕಿಸ್ತಾನ ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

ಕೇಳುಗರೆ, ಇಂದು ರಮೇಶ್ ಅರವಿಂದ್ ಅವರ ಜನ್ಮದಿನ. ಸೆಪ್ಟೆಂಬರ್ 10 1964 ತಮಿಳುನಾಡಿನ ಕುಂಭಕೋಣಂನಲ್ಲಿ ಜನಿಸಿದರು. ರಮೇಶ್ ಅರವಿಂದ್ ಅವರು ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ಬಹುಮುಖ ಪ್ರತಿಭೆಯುಳ್ಳ ಹಿರಿಯ ನಟ, ನಿರ್ದೇಶಕ, ಚಿತ್ರಕಥೆಗಾರ ಹಾಗೂ ನಿರೂಪಕರಾಗಿದ್ದಾರೆ. ಹಾಗಾಗಿ ಅವರ ಕುರಿತು ಮಾತನಾಡ್ತಾ ಅವರು ಅಭಿನಯಿಸಿದ ಚಿತ್ರದ ಗೀತೆಗಳನ್ನು ಕೇಳ್ತಾ ಸಾಗೋಣ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠಸಿರಿಗಳಲ್ಲಿ ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತವಿತ್ತು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಇವತ್ತು ರಮೇಶ್ ಅರವಿಂದ್ ಅವರ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ರಮೇಶ್ ಅರವಿಂದ್ ಅವರು ಬೆಂಗಳೂರಿನ ಪ್ರಸಿದ್ಧ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡಿತಾರೆ. ರಮೇಶ್ ಅವರು ತಮ್ಮ ಕಾಲೇಜು ದಿನಗಳಲ್ಲಿ ಅಂದರೆ ಓದ್ತಾ ಇರಬೇಕಾದ್ರೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲದರಲ್ಲೂ ಭಾಗವಹಿಸುವ ಮೂಲಕ ಸಿನಿಮಾ ಸೇರುವ ಆಸಕ್ತಿ ಬೆಳೆಸ್ಕೊಳ್ತಾರೆ. ಹಾಗೆ ಇಂಜಿನಿಯರಿಂಗ್ ಪದವಿ ಪಡೆದರೂ ಕೂಡ ಕಲೆಯ ಮೇಲಿನ ಆಸಕ್ತಿಯಿಂದಾಗಿ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ.

ರಾಜೇಶ್ ಕೃಷ್ಣನ್, ರಮೇಶ್ ಚಂದ್ರ ಮತ್ತು ಸಂಗೀತ ಕಟ್ಟಿಯವರ ಕಂಠಸರಿಗಳಲ್ಲಿ ಕೇಳ್ತಾ ಇದ್ದೀರಾ ಅಮೆರಿಕ ಅಮೆರಿಕ ಚಿತ್ರದ ಗೀತೆಯನ್ನು. ಹೆಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ಮನುಮೂರ್ತಿ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ

ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದ್ ಅವರ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಅವರು ಹೆಸರಾಂತ ನಿರ್ದೇಶಕ ಕೆ ಬಾಲಚಂದರ್ ಅವರ ಚಿತ್ರದ ಮೂಲಕ ಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ. ಕನ್ನಡದಲ್ಲಿ ಅವರು ಮೊದಲ ಚಿತ್ರ ಅಂತಂದ್ರೆ 1986 ತೆರೆ ಕಂಡಂತ ಚಿತ್ರ ಸುಂದರ ಸ್ವಪ್ನಗಳು, ಇವರ ಮೊದಲ ಚಲನಚಿತ್ರ ಕನ್ನಡದ್ದು.

0: ಹೇಮಂತ್ ಹಾಗೂ ಲತಾ ಹಂಸಲೇಖ ಅವರ ಕಂಠಸರಿಗಳಲ್ಲಿ ಕುರಿಗಳು ಸಾರ್ ಕುರಿಗಳು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು.
1: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
2: ಹಕ್ಕಿ ಪಕ್ಕಿ ರಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ
3: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ,

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.
2: ರಮೇಶ್ ಅವರ ಕುರಿತಾಗಿ ಮಾತನಾಡ್ತಾ ಇದ್ದೀವಿ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಎವರ್ ಗ್ರೀನ್ ಹೀರೋ ಅಂತಾನೆ ಪ್ರಸಿದ್ಧರಾಗಿರುವಂತಹ ರಮೇಶ್ ಅರವಿಂದ್ ಅವರು ಯಾವಾಗಲೂ ನಗುಮುಖದ ವ್ಯಕ್ತಿತ್ವ ಹೊಂದಿದವರು. ಬಹುಭಾಷಾ ನಟ, ಪ್ರಮುಖವಾಗಿ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಅವರು ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಭಾಷೆಗಳಲ್ಲೆಲ್ಲ ಅಭಿನಯ ಮಾಡಿದ್ದಾರೆ. 140ಕ್ಕೂ ಹೆಚ್ಚು ಭಾಷೆಗಳಲ್ಲಿ ನಟನೆ ಮತ್ತು ನಟಿಸಿದ್ದಾರೆ ಮತ್ತು ತಮಿಳು ಚಿತ್ರರಂಗದಲ್ಲಿ ಜನಪ್ರಿಯ ನಟರಾಗಿದ್ದಾರೆ.

0: ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸರಿಯಲ್ಲಿ ಹೂಮಾಳೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಗೀತ ರಚನೆಗೆ ಇಳಯರಾಜ ಅವರ ಸಂಗೀತವಿತ್ತು.
1: ಗಾನಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು
2: ಕನಸಲು ನೀನೆ ಮನಸಲು ನೀನೆ ನನ್ನಾನೆ
1: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ
3: ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ

ರಮೇಶ್ ಅರವಿಂದ್ ಅವರು ಕನ್ನಡದಲ್ಲಿ ಅನೇಕ ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಅಮೆರಿಕ ಅಮೆರಿಕ, ಅಮೃತ ವರ್ಷಿಣಿ, ನಮ್ಮೂರ ಮಂದಾರ ಹೂವೆ, ಉಲ್ಟಾ ಪಲ್ಟಾ, ಇತ್ತೀಚಿನ ಜನಪ್ರಿಯ ಸಸ್ಪೆನ್ಸ್ ಥ್ರಿಲ್ಲರ್ ಶಿವಾಜಿ ಸೂರತ್ಕಲ್ ಸರಣಿ ಇವರ ನಟನೆಯ ಪ್ರಮುಖ ಚಿತ್ರಗಳಂತ ಹೇಳ್ಬೋದು. ಪ್ರತಿಯೊಂದರಲ್ಲೂ ಕೂಡ ವಿಶಿಷ್ಟವಾದಂಥ ಅಭಿನಯ ಅವರದಾಗಿದೆ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠಸಿರಿಗಳಲ್ಲಿ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸಂಗೀತವಿತ್ತು.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ
2: ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
3: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
1: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
4: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
5: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
6: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೆ.
5: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
4: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
5: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
7: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

ರಮೇಶ್ ಅವರು, ಅರವಿಂದ್ ಅವರು ಅನೇಕ ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಪ್ರತಿಯೊಂದು ಚಿತ್ರಗಳಲ್ಲೂ ವಿಶೇಷ ಪಾತ್ರ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಅವರು ಹಿಟ್ ಚಿತ್ರ ಅಂತಂದರೆ ಕಾಮಿಡಿ ಹಿಟ್ ಚಿತ್ರ ಅಂತಲೇ ಹೇಳಲಾಗುತ್ತೆ, ರಾಮ ಶಮ ಭಾಮ ಚಿತ್ರ. ಅದು ಈಗಲೂ ಕೂಡ ಸರ್ವಕಾಲಿಕ ಕಾಮಿಡಿ ಹಿಟ್ ಚಿತ್ರ ಅಂತಲೇ ಹೇಳ್ಬೋದು. ಅದ್ರ ಜೊತೆ ಅದನ್ನು ಅವರು ನಿರ್ದೇಶನ ಮಾಡ್ತಾರೆ, ಅವರು ಆಪ್ತ ಸ್ನೇಹಿತ ಕಮಲ್ ಹಾಸನ್ ಅವ್ರ ಜೊತೆ ಕೂಡಿ ನಿರ್ದೇಶಿಸಿದ ಮೊದಲ ಚಿತ್ರ ಅದು, ರಾಮ ಶ್ಯಾಮ ಭಾಮ ಚಿತ್ರ. ಈಗಲೂ ಕೂಡ ಕಾಮಿಡಿ ಹಿಟ್ ಚಿತ್ರಗಳಲ್ಲಿ ಅದು ಒತ್ತಾಗಿದೆ. ಇದರ ಜೊತೆಗೆ ಆಕ್ಸಿಡೆಂಟ್, ಉತ್ತಮ ವಿಲನ್, ಇದು ತಮಿಳು ಮುಂತಾದ ಚಿತ್ರಗಳನ್ನು ಅವರು ನಿರ್ದೇಶನ ಮಾಡಿದ್ದಾರೆ.

0: ರಮೇಶ್ ಚಂದ್ರ ಚಿತ್ರ ಅವರ ಕಂಠಸಿರಿಗಳಲ್ಲಿ ರಾಮ ಶ್ಯಾಮ ಭಾಮ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿತ್ತು.
1: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
2: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಕೇಳುಗರೆ ಗಮನಿಸಿ, ಇಂದು ರಾತ್ರಿ 9:30 ನಾಟಕ ಎಣಿಕೆ ಪ್ರಸಾರವಾಗಲಿದೆ.
1: ನಾವು ಅಂದ್ರೆ ಎಷ್ಟೊಂದು ಒದ್ಕೋತಿದ್ರು, ಏನೋ ವಿಷಯಗಳಿಗೆ ಆಗಬಾರದ್ದಾಗೋಯ್ತು. ಇದರಲ್ಲಿ ಯಾರನ್ನು ದೂಡಿಸೋದು, ಯಾರನ್ನು ಸಮರ್ಥಿಸೋದು? ನನಗೆ ಮಗನ ಮೇಲೆ ವ್ಯಾಮೋಹ ಅಂತ ಅವನ ತಂಗಿ ಕೂಗಾಟ, ಬೇಕು ಅಂತಲೇ ಹಣದಾಸೆಗೆ ಮಗನನ್ನು ಮಾರಿಕೊಂಡ್ವಿ ಅಂತ ಭಾವನ ಅರ್ಚಾಟ, ಅತ್ತೆ ಮಗಳು ಜೊತೆಲೆ ಬೆಳೆದೋಳು ಅಂತ ನಮ್ಮ ಪ್ರಭಾಕರಂಗೆ ರಾಧಾಳಲ ಸಲಗಿದ್ದು ಸಹಜ. ಆದರೆ ಆ ಸಲಿಗೆನೆ ಅವರು ಮದುವೆ ಸಂಬಂಧ ಅಂತ ಅರ್ಥ ಮಾಡಿಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಕೇಳೋದು. ಈಗ ಅರುಣ್ ಆರತಿ ಇಲ್ವಾ, ಹಾಗೆ ಇದನ್ನು ನಾವು ವಿಪರೀತ ಅರ್ಥ ಮಾಡಿಕೊಂಡು ಅರುಣ್ ಇವಳನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದ್ರೆ ಹೇಗೆ?

ರಾಜೇಶ್ ಕೃಷ್ಣನ್ ಅವರ ಕಂಠಸರಿಯಲ್ಲಿ ಕ್ರೇಜಿ ಕುಟುಂಬ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ರಿಕ್ಕಿ ಕೇಜ್ ಅವರ ಸಂಗೀತವಿತ್ತು. ರಮೇಶ್ ಅವರು ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವಂತಹ ಪ್ರೇರಕ ಭಾಷಣಕಾರರಾಗಿದ್ದಾರೆ. ಇವರು ಯುವಜನತೆಗೆ ಪ್ರೇರಣೆ ನೀಡುವಂತಹ ಉತ್ತಮ ಮೋಟಿವೇಶನಲ್ ಸ್ಪೀಕರ್ ಕೂಡ ಹೌದು. ಇವರ ಸಕಾರಾತ್ಮಕ ಚಿಂತನೆಗಳು ಜನರಿಗೆ ತುಂಬಾನೇ ಇಷ್ಟ ಆಗುತ್ತೆ. ನಟನೆ ಜೊತೆಗೆ ತಮ್ಮ ಸಕಾರಾತ್ಮಕ ಚಿಂತನೆ, ಅದ್ಭುತ ವ್ಯಕ್ತಿತ್ವದಿಂದ ಅವರು ಕೋಟ್ಯಂತರ ಕನ್ನಡಿಗರ ಮನಸ್ಸನ್ನು ಗೆದ್ದಾರೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಕಂಠಸರಿಗಳಲ್ಲಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಯನ್ನು ಕೇಳಿದರೆ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದಾಗಿತ್ತು. ರಮೇಶ್ ಅರವಿಂದ್ ಅವರ ಅತ್ಯುತ್ತಮ ನಟನೆಗಾಗಿ ಅನೇಕ ಪ್ರಶಸ್ತಿಗಳು ಬಿರುದುಗಳೆಲ್ಲ ಸಿಕ್ಕಿದೆ ಅವರಿಗೆ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಮತ್ತು ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. 1996-97 ಸೂಪರ್ ಹಿಟ್ ಚಿತ್ರ ಅಮೆರಿಕ ಅಮೆರಿಕ ಸಿನಿಮಾದ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ಎಂಬ ಪ್ರಶಸ್ತಿ ಸಿಕ್ಕಿತ್ತು. 1998-99 ಹೂಮಳೆ ಚಿತ್ರದ ನಟನೆ ಚಿತ್ರಕಥೆಗಾಗಿ ಅತ್ಯುತ್ತಮ ನಟ ಅತ್ಯುತ್ತಮ ಕಥೆಗಾರ ಎಂಬ ಪ್ರಶಸ್ತಿ ಸಿಕ್ಕಿದೆ. ಹಾಗೆಯೇ ಅಮೃತ ವರ್ಷಿಣಿ ಚಿತ್ರದ ಅದ್ಭುತ ನಟನೆಗಾಗಿ ಅತ್ಯುತ್ತಮ ನಟ ಎಂಬ ಪ್ರಶಸ್ತಿ ಸಿಕ್ಕಿದೆ. ಇದಲ್ಲದೆ ಇನ್ನೂ ಹಲವಾರು ಪ್ರಶಸ್ತಿಗಳು ಅವರಿಗೆ ಸಂದಿವೆ. ಚಿತ್ರರಂಗದಲ್ಲಿ ಅವರ ಸಾಧನೆ ಪರಿಗಣಿಸಿ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ನೀಡಿ 2022 ಗೌರವಿಸಿತ್ತು. ಕನ್ನಡ ಸಂಸ್ಕೃತಿ ಚಿತ್ರರಂಗ ಸಾಹಿತ್ಯ ಮತ್ತು ಸಮಾಜಕ್ಕೆ ಅವರು ನೀಡಿದ ಬಹುಮುಖ ಕೊಡುಗೆಗಾಗಿ 2026 ಪತ್ರಿಕೆಯ ಸಿನಿ ಸನ್ಮಾನದಲ್ಲಿ ಅವರಿಗೆ ಕನ್ನಡದ ಧ್ರುವತಾರೆ ಎಂಬ ಗೌರವ ಪದವಿ ಸಿಕ್ಕಿದೆ. ಡಾ ಶಿವರಾಮ್ ಕಾರಂತ್ ಪ್ರಶಸ್ತಿ 2022 ಅವರಿಗೆ ಲಭಿಸಿತ್ತು. ನಟ ನಿರ್ದೇಶಕ ಪ್ರೇರಕ ಭಾಷಣಕಾರರಾಗಿ ಸಲ್ಲಿಸಿದ ಸೇವೆಗಾಗಿ ಈ ಪ್ರಶಸ್ತಿ ಲಭಿಸಿದೆ. ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ರಮೇಶ್ ಅರವಿಂದ್ ಅವರು. ಅವರ ನಟನೆ ಅದ್ಭುತ, ಚಿತ್ರರಂಗದಲ್ಲಿ ಅವರು ನೀಡಿದಂಥ ಕೊಡುಗೆ ಪರಿಗಣಿಸಲಾಗಿದೆ.

ಲಕ್ಷ್ಮೀ ನಾಗರಾಜ್ ಅವರಿಂದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ನೀನೊಪ್ಪನೆ ಬಾರೋ ಕರೆತರಬೇಡ ಕಹಿನೆನಪನ್ನು ಕೇಳೋಣ. ಈ ಗೀತೆಯನ್ನು ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ರಚನೆ.

0: ಇದೀಗ ನೀವು ಕೇಳಲಿರುವ ನಾಟಕ ಎಣಿಕೆ. ರಚನೆ ವೈ ಕೆ ಸಂಧ್ಯಾ ಶರ್ಮಾ. ನಿರ್ದೇಶನ ಎ ಆರ್ ಗೋಪಾಲನಾಯಕ್. ಕೇಳಿ ನಾಟಕ ಎಣಿಕೆ.
1: ಹಾ, ಬಂದೆ ಬಂದೆ.
2: ಯಾರು ನೀವು? ಯಾರು ಬೇಕಾಗಿತ್ತು?
3: ಯಾಕೆ ಮಾವ, ನಾನು ಗುರುತಿಸಿಲ್ವೇನೋ?
2: ಯಾರೋ ಗೊತ್ತಾಗ್ಲಿಲ್ವಲ್ಲ.
3: ನಾನು ಅರುಣ್, ನಿಮ್ಮ ತಂಗಿ ಮಗ.
2: ಓಹೋ, ನಮ್ಮ ಅರುಣ್ಯನಯ್ಯ. ಬಾರಯ್ಯ ಒಳಗೆ. ಎಷ್ಟು ವರ್ಷಗಳಾಗಿ ಹೋಯ್ತು ನಿನ್ನ ನೋಡಿ. ಚೆನ್ನಾಗಿದೀಯಾ?
3: ಹ್ಞೂ ಮಾವ.
2: ಲೇ ಅಂಬುಜ, ಬಾರೆ ಇಲ್ಲಿ. ಯಾರು ಬಂದಿದ್ದಾರೆ ನೋಡ್ಬಾರೆ.
4: ಬಂದೇರಿ. ಯಾರು?
2: ಗೊತ್ತಾಗ್ಲಿಲ್ವೇನೆ, ನಮ್ಮ ಅರುಣ್ ಕಣೆ, ನನ್ನ ತಂಗಿ ಪಾರ್ವತಿ ಮಗ. ಹೇಗಿದ್ದೋನು, ಹೇಗಾಗ್ಬಿಟ್ಟಿದ ನೋಡು.
4: ಹೌದಲ್ವಾ, ಎಷ್ಟೊಂದು ಬೆಳೆದ್ಬಿಟ್ಟಿದ್ಯಪ್ಪ, ಗುರು ಸಿಗ್ಲಿಲ್ಲ. ಹೋಗ್ಲಿ, ಈಗ್ಲಾದ್ರೂ ನಮ್ ಜ್ಞಾಪಕ ಬಂತಲ್ಲ.
3: ಜ್ಞಾಪಕ ಇಲ್ದೆ ಏನತ್ತೆ, ಯಾಕೆ ಹಾಗೆ ಕೇಳ್ತೀರಾ?
4: ಆಗಾಗೆ ಬಂದು ಹೋಗ್ತಿದ್ರೆ ಗೊತ್ತಾಗ್ತಾ ಇತ್ತು. ನಿಮ್ಮ ಅಪ್ಪ ಅಮ್ಮ ಅಂತೂ ಸುಮ್ ಸುಮ್ನೆ ನಮ್ಮ ಮೇಲೆ ಮುನಿಸ್ಕೊಂಡು ಈ ಮನೆ ಮೆಟ್ಲು ತುಳಿಯೋಲ್ಲ ಅಂತ ಶಪಥ ಮಾಡ್ಕೊಂಡು ಹೋದವರು ಇದುವರೆಗೂ ಪತ್ತೇನೇ ಇಲ್ಲ. ನಿಮ್ಮ ಅಪ್ಪಂಗೆ ಎಲ್ಲೆಲ್ಲಿ ಟ್ರಾನ್ಸ್ ಆಯ್ತು, ಈಗ ಎಲ್ಲಿದ್ದಾರೆ ಅನ್ನೋದಾದ್ರೂ ನಮ್ಗೆ ಹೇಗಪ್ಪ ಗೊತ್ತಾಗ್ಬೇಕು.
3: ಈಗ ಆ ವಿಷಯ ಎಲ್ಲ ಯಾಕತ್ತೆ, ಬಿಟ್ಬಿಡಿ. ಈಗ ನಾನೇ ಬಂದಿದ್ದೀನಲ್ಲ,
2: ಮತ್ತೆ ನಿಮ್ಮನ್ನೆಲ್ಲ ನೋಡ್ತೀವೋ ಇಲ್ವೋ ಅಂದ್ಕೊಂಡ್ವಿ.
3: ಹಳೆದನ್ನೆಲ್ಲ ಈಗ ಯಾಕೆ ಹಚ್ಕೊಂಡು ಕೊರಗಬೇಕು ಹೇಳಿ ಮಾವ. ಏನೋ ಆಗಿದ್ದ ಆಗೋಯ್ತು. ಅದು ಸರಿ, ಅವಳೆಲ್ಲೆ?
4: ಯಾರು?
3: ಅದೇ ಚಾಟರ್ ಬಾಕ್ಸ್ ಆರ್ತಿ. ನಾನು ನೋಡಿದಾಗ ಸಣ್ಣ ಹುಡುಗಿ, ಈಗ ನನ್ನ ನೋಡಿದ್ರೆ ಗುರ್ತು ಸಿಗುತ್ತೋ ಇಲ್ವೋ ಅವಳಿಗೆ.
5: ನಾನು ಒಳಗೆ ಇದ್ದೆ, ನಿಮ್ ಮಾತೆಲ್ಲ ಮುಗಿಲಿ ಅಂತಲೇ ಎಂಟ್ರಿ ಕೊಡ್ಲಿಲ್ಲ.
6: ಓಹೋ, ಅತ್ತೆ ಆರ್ತಿ ಎಷ್ಟು ಬೆಳೆದು ಬಿಟ್ಟಿದ್ದಾಳೆ, ಒಳ್ಳೆ ತೆಂಗಿನ ಮರದ ಹಾಗೆ.
5: ಆಹಾಹಾ, ನೀನೇನ್ ಕಡಿಮೆನಾ, ಅಡಿಕೆ ಮರ ಬೆಳೆದ ಹಾಗೆ ನಿಂತಿದ್ಯಾ ನೋಡು.
2: ಮತ್ತೆ ಶುರು ಆಯ್ತಾ ನಿಮ್ದು? ಬಹಳ ವರ್ಷಗಳಾಗಿದ್ವು.
3: ಇರ್ಲಿ ಬಿಡಿ ಮಾವ, ಮೊದ್ಲಿಂದ್ಲೂ ಏತಿ ಅಂದ್ರೆ ಪ್ರೀತಿ ತಾನೇ ಇವಳು, ಅದನ್ನೆಲ್ಲ ನಾನು ಮರ್ತಿದ್ದೀನಿ ಅನ್ಕೊಂಡ್ರ?
2: ನಮ್ಮನ್ನೆಲ್ಲ ನೀನ್ ಮರಿಬೇಕು ಅಂತ ತಾನೇನಯ್ಯ ನಿಮ್ಮ ಅಪ್ಪ ಅಮ್ಮನ ಇಚ್ಛೆ. ಅದ್ ಸರಿ, ರಾಧಾಗ್ ಮದುವೆ ಆಯ್ತಂತೆ?
3: ಹೌದು ಮಾವ, ರಾಧಕ್ಕನ್ ಮದುವೆ ಆಯ್ತು. ಬೇಕು ನಿಮ್ಗೆ ಮದುವೆ ಇನ್ವಿಟೇಷನ್ ಕಳಿಸ್ಲಿಲ್ಲ ಅಂತಲೂ ನನಗೆ ಗೊತ್ತು. ಅಪ್ಪನ ವಿಷಯ ನಿಮ್ಗೆ ಗೊತ್ತಲ್ಲ.
2: ಭಾವನ ವಿಷಯ ಬಿಡಯ್ಯ, ನನ್ನ ಒಡ ಹುಟ್ಟಿದೋಳು ಆ ಪಾರ್ವತಿನೂ ನನ್ನ ತಪ್ಪು ತಿಳ್ಕೊಂಡು ಬಿಡೋದಾ? ನಾವು ತಾನೇ ಏನು ಮಾಡೋ ಸ್ಥಿತಿಲಿದ್ವಿ ನೀನೇ ಹೇಳು. ನನ್ನ ಮಗ ಪ್ರಭಾಕರ ನಿನ್ನ ಅಕ್ಕ ರಾಧನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತಯ್ಯ? ಬೆಳೆದ ಹುಡುಗರು ಮಾತು ಕಿವಿ ಮೇಲೆ ಹಾಕ್ಕೊಂಡಿರ್ತಾನೆ.
3: ಶ್ರೀಮಂತರ ಕಡೆ ಸಂಬಂಧ ಬಂತು ಅಂತ ರಾಧನ್ ನೀವು ಮಾಡ್ಕೊಳ್ಳಿಲ್ಲ ಅಂತ ಅಪ್ಪನಿಗೆ ಸಿಟ್ಟು. ರಾಧ ಅಂತೂ ಪ್ರಭಾಕರನ್ನೇ ತನ್ನ ಗಂಡ ಅಂತ ಭದ್ರವಾಗಿ ನಂಬಿದ್ಲು.
4: ಹಾ, ಕಡೆಗಾದರೂ ಮನಸ್ಸು ಮಾಡಿ ಮದುವೆಗೆ ಒಪ್ಕೊಳ್ಳಲ್ಲ, ಇದೇ ನಮಗೆ ಸಮಾಧಾನ. ಅದು ಸರಿ, ಈಗ ರಾಧ ಹೇಗಿದ್ದಾಳೋ?
3: ಚೆನ್ನಾಗಿದ್ದಾಳೆ ಅತ್ತೆ, ಹಳೆದನ್ನೆಲ್ಲ ಮರೆತು ಈಗ ಹಾಯಾಗಿದ್ದಾಳೆ. ಒಂದು ಗಂಡು ಮಗುನೂ ಇದೆ, ವಿಜಯವಾಡದಲ್ಲಿ ಇದ್ದಾಳೀಗ.
2: ರಾಧಾ ಏನೋ ಹಳೆದನ್ನೆಲ್ಲ ಮರೆತ್ಲು ಕಣಯ್ಯ, ಆದರೆ ನಿಮ್ಮಪ್ಪ ಶ್ರೀಕಂಠಯ್ಯ ನಿಮ್ಮಮ್ಮ ಪಾರ್ವತಮ್ಮ ಮರಿಬೇಕಲ್ಲ.
3: ಈಗ ಅವರು ಮೊದಲನಾಗಿಲ್ಲ ಮಾವ, ಸಿಟ್ಟು ಸೆಡುವು ಸ್ವಲ್ಪ ಕಡಿಮೆ ಆಗಿದೆ. ಈ ಊರಿಗೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಹಾಗೆ ನಿಮ್ಮನ್ನೆಲ್ಲ ನೋಡ್ತೀನಿ ಎಂದಿದ್ದಕ್ಕೆ ಬೇಡ ಅಂತ ಅವ್ರು ಹೇಳಲಿಲ್ಲ.
4: ಸದ್ಯ ಅಷ್ಟ್ರ ಮಟ್ಟಿಗೆ ಸುಧಾರಿಸಿದ್ರಲ್ಲ.
5: ಈ ಊರಿನಲ್ಲಿ ಎಲ್ಲಿ ಕೆಲಸ ನಿನಗೆ?
3: ಇಲ್ಲೇ ಒಂದು ಕಂಪ್ನಿನಲ್ಲಿ.

0: ಎಲ್ಲರೂ ಅವ್ರವ್ರ ಕಾಲ ಮೇಲೆ ನಿಲ್ಲೋದು. ಅಂದಾಗೆ ಕಾಲೇಜ್ಗೆ ಹೇಗೆ ಹೋಗ್ತೀಯಾ ಆರ್ತಿ?
1: ಬಸ್ನಲ್ಲಿ. ಯಾಕೆ?
0: ಇವತ್ತು ನಾನು ಡ್ರಾಪ್ ಕೊಡ್ಲಾ?
1: ಇವತ್ತು ಒಂದಿನ ಡ್ರಾಪ್ ಕೊಟ್ರಾಯ್ತಾ? ದಿನ ಆಗ್ಲೂ ಬಸ್ಸನ್ನು ತಾನೇ ಕಾಯ್ಬೇಕು ನಾನು?
0: ದಿನ ಆಗ್ಲೂ ಡ್ರಾಪ್ ಕೊಡು ಅಂತ ಸಜೆಸ್ಟ್ ಮಾಡ್ತಾ ಇದೀಯಾ? ಯಸ್, ವಿತ್ ಪ್ಲೆಷರ್.
1: ಇನ್ನೊಂದು ಹುಡುಗಿ ಸಿಗೋವರೆಗೂ ನೋಡರುಣ್, ನನಗೆ ಸ್ಪೇರ್ ಡ್ರೈವರ್ ಬೇಡ, ಪರ್ಮನೆಂಟ್ ಆಗಿ ಸಿಗೋರು ಮಾತ್ರ ಬೇಕು.
0: ವಾಟ್ ಎ ಪ್ಲೆಸೆಂಟ್ ಸಜೆಷನ್.
1: ಅರುಣ್ ತಗೋಪಕ್ಕ.
0: ಥ್ಯಾಂಕ್ಸ್ ಅತ್ತೆ.
1: ನೋಡು, ಅಲ್ಲಿ ಇಲ್ಲಿ ಊಟ ಮಾಡಿ ಆರೋಗ್ಯ ಯಾಕೆ ಕೆಡಿಸ್ಕೋತೀಯ? ಇಲ್ಲಿಗೆ ಊಟಕ್ಕೆ ಬಂದ್ಬಿಡು ಅರುಣ್.
0: ಡ್ರಾಪ್ ಕೊಡ್ತೀನಿ ಅಂದಿದ್ದಕ್ಕೆ ನಿಮ್ಮ ಮಗಳ ಕೈನಲ್ಲಿ ಡ್ರೈವರ್ ಅನಿಸ್ಕೊಂಡಿದ್ದಾಯ್ತು. ಇನ್ನು ದಿನ ಆಗ್ಲೇ ಊಟಕ್ಕೆ ಬಂದ್ರೆ ಇನ್ನೊಂದು ಹೆಸರು ಇಡ್ತಾಳ ಅಷ್ಟೇ.
1: ವಾರ ಅನ್ನದ ಹುಡುಗ ಅಂತಾನ?
0: ನೋಡಿದ್ರ ನೋಡಿದ್ರ, ಈ ಕಾಲದಲ್ಲೂ ವಾರ ಅನ್ನ. ಅತ್ತೆ, ಕಾಫಿ ಯಾರು ಮಾಡಿದ್ದು?
2: ಯಾಕೋ ಅಷ್ಟು ಕೆಟ್ಟದಾಗಿದೆಯಾ? ಲೇ ಅಂಬು, ಆಗಲೇ ನಿನ್ನ ಬಂಡವಾಳ ತೋರಿಸ್ಬಿಟ್ಯಾ? ಇನ್ನು ಹೇಗೆ ತಾನೆ ಅವನು ಧೈರ್ಯವಾಗಿ ನಮ್ಮ ಮನೆಗೆ ದಿನಾಗ್ಲೂ ಊಟಕ್ಕೆ ಬರ್ತಾನೆ ಹೇಳು?
0: ಮಾವ ಹೇಳಿದ್ ಕೇಳ್ಬೇಡಿ ಅತ್ತೆ, ಕಾಫಿ ತುಂಬ ಚೆನ್ನಾಗಿದೆ.
1: ನಾನೇ ಕೊಡೋದು.
0: ಆಗಲೇ ಅಂದ್ಕೊಂಡೆ ಇಂಥ ರುಚಿಯಾದ ಕಾಫಿನ ನೀವಲ್ದೆ ಇನ್ಯಾರು ಮಾಡೋಕ್ಕೆ ಸಾಧ್ಯ ಅಂತ. ಆರತಿ, ಅಡಿಗೆ ಗಿಡಿಗೆ ಮಾಡೋದನ್ನು ಕಲ್ತ್ಕೊಂಡಿದ್ಯೋ ಹೇಗೆ?
1: ನನ್ನ ಕೈ ಅಡಿಗೆ ಊಟ ಮಾಡೋಕ್ಕೆ ಪುಣ್ಯ ಮಾಡಿರಬೇಕು.
0: ನೀನು ಮಾಡೋ ಅಡುಗೆ ಹೇಗಾದರೂ ಇರಲಿ, ನೀನೇ ಬಡಿಸಿದ್ರೆ ಅಡುಗೆ ಎಷ್ಟು ಕೆಟ್ಟದಾಗಿದ್ರು ಗೊತ್ತೇ ಆಗೋಲ್ಲ. ನಾನು ಮದುವೆ ಆದರೆ ಒಳ್ಳೆ ಅಡುಗೆ ಮಾಡೋಕ್ಕೆ ಬರೋ ಒಂದು ಸಾಧಾರಣ ಹೆಣ್ಣು, ಇಲ್ಲ ಅಂದರೆ ಕೆಟ್ಟದಾಗಿ ಅಡುಗೆ ಮಾಡಿದ್ರು ನೋಡೋಕ್ಕೆ ಮುದ್ದಾಗಿರೋ ಹುಡುಗಿನೇ ಆಗೋದು. ನನ್ನ ಸಿದ್ಧಾಂತ ಇಷ್ಟೇ, ಊಟ ಚೆನ್ನಾಗಿರಬೇಕು, ಇಲ್ಲ ಬಡಸುಳು ಮುದ್ದಾಗಿರಬೇಕು. ಇವತ್ತಿನ ನಿನ್ನ ಲೆಕ್ಚರ್ಗೆ ಈ ಪಾಯಿಂಟ್ನೂ ಸೇರಿಸ್ಕೋ.
1: ನಾನು ಪಾಠ ಮಾಡೋದು ಹುಡುಗಿರಿಗೆ, ಹುಡುಗರಿಗಲ್ಲ. ಸರಿ ನಡೆಯೋ, ನಿನ್ನ ಜೊತೆ ಹರಡ್ತಾ ನಿಂತರೆ ನನ್ನ ಪೀರಿಯಡ್ ಮುಗಿದೋಗುತ್ತಷ್ಟೇ.
0: ನಿನ್ನ ಸ್ಟೂಡೆಂಟ್ಸ್ ಅಂತೂ ಅಷ್ಟರ ಮಟ್ಟಿಗೆ ಅದೃಷ್ಟವಂತರು.
1: ಇರಲಿ ನಡೆಯೋ.
0: ಹಾಂ ಬರ್ತೀನಿ ಅತ್ತೆ, ಬರ್ತೀನಿ ಮಾವ.
1: ಸರಿ ಕಣಪ್ಪ, ದಿನಕ್ಕೆ ಒಂದ್ಸಲಿನಾದರೂ ಬರಲೇಬೇಕು ನೀನು.
0: ನೀವು ಕರೆದೆ ಹೋದರೂ ನಾನಂತೂ ಬಂದೇ ಬಿಡ್ತೀನಿ ಅತ್ತೆ. ಹೇಗೂ ಇವಳಿಗೆ ಡ್ರಾಪ್ ಕೊಡಬೇಕಲ್ಲ.
1: ಅಂದರೆ ಕೇನು?
0: ಹೇಗಾದರೂ ತಿಳ್ಕೊ, ಒಟ್ಟಿನಲ್ಲಿ ಮ್ಯೂಚುವಲ್ ಬೆನಿಫಿಟ್ಟು. ಹಾಂ
2: ನೋಡಿದ್ಯಾ ಅಂಬು, ಅರುಣ್ ಅವ್ರ ಅಪ್ಪನ ಹಾಗಲ್ಲ, ತುಂಬ ಸರಸಿ. ಒಡೆದಿದ್ದ ಮನೆ ಇವಂದಾದರೂ ಒಂದಾದರೂ ಸಂತೋಷ.
1: ಏನ್ರಿ ಹಾಗಂದ್ರೆ?
2: ಏನೇನೋ ಹುಚ್ಚುಚ್ಚಾಸೆಗಳು. ಆಗೋದಲ್ಲ ಹೋಗೋದಲ್ಲ. ನಮ್ಮ ಹುಡುಗಿನ ಅವ್ರ ಸೊಸಿಯಾಗಿ ತಂದ್ಕೋತೀಯ, ಅದು ಅವ್ರ ಮಗಳು ರಾಧಾ ಪ್ರಕರಣ ಆದಮೇಲೆ.
1: ಅರುಣ್ ನಮ್ಮ ಆರ್ತಿನ ಮದುವೆ ಆಗ್ತಾನೋ ಬಿಡ್ತಾನೋ ಅದು ಮುಖ್ಯ ಅಲ್ಲ ಕಣ್ರಿ. ಸದ್ಯ ಇವನಿಂದ ಕಳೆದು ಹೋದ ಕೊಂಡಿ ಮತ್ತೆ ಕೂಡ್ತಲ್ಲ ಅನ್ನೋದಾದ್ರೆ ಸಾಕು.
2: ದೊಡ್ಡೋರು ಮಾಡೋ ತಪ್ಪುಗಳನ್ನ ಚಿಕ್ಕವರಲ್ವೇನೆ ಸರಿಪಡಿಸ್ಬೇಕು. ಪ್ರಭಾಕರ ಈ ರೀತಿ ನಮ್ಮ ಮುಖಕ್ಕೆ ಮಸಿ ಬಳಿತಾನೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಅವನವಳಲ್ಲಿ ತೋರಿಸ್ತಿದ್ದ ಸಲಿಗೆನ ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡ್ವಿ. ಇಲ್ದಿದ್ರೆ ಅಷ್ಟು ರಂಪ ಆಗೋವರೆಗೂ ನಾನು ಬಿಡ್ತಿರ್ಲಿಲ್ಲ.
1: ಹುಡುಗ ಬುದ್ಧಿಗಳು ದೊಡ್ಡವ್ರ ಬುಡಕ್ಕೇತಾರೆ. ಹೋಗ್ಲಿ ಬಿಡಿ, ಪ್ರಭಾಕರನ್ಗೆ ಒಂದು ಕಾಗದ ಗೀಚ್ ಹಾಕಿ ನೀನ್ ಮಾಡಿದ ತಪ್ಪನ್ನ ಅರುಣ ಸರಿಪಡಿಸ್ತಿದ್ದಾನೆ ಅಂತ.
2: ಸರಿ.
1: ನನ್ನ ಕಾಲೇಜ್ ಬಂತು, ನಿಲ್ಸಪ್ಪ.
0: ಓ, ಇದೇನಾ ನಿನ್ನ ಕಾಲೇಜು?
1: ಕಾಲೇಜಿನ ಹತ್ರ ಬರೀ ಹುಡುಗರೇ ಇರೋದು ಗೊತ್ತಾಗಲ್ವಾ, ಇದು ಹುಡುಗಿರ್ ಕಾಲೇಜು ಅಂತ. ಯಾಕೆ, ನೀನು ಓದುವಾಗ ಯಾವ ಹುಡುಗಿರ್ ಕಾಲೇಜ್ ಹತ್ರನೂ ಠಳಾಯಿಸ್ತಿರ್ಲಿಲ್ವೇನೋ?
0: ಆದ್ರೆ ಆ ಕಾಲೇಜಲ್ಲಿ ನಿನ್ನಂತ ಹುಡುಗಿರು ಇರ್ಲಿಲ್ವೇ? ಅಂದಾಗೆ ನನ್ನ ಆಫೀಸು ಇಲ್ಲೇ ಹತ್ರದಲ್ಲೇ ಇದೆ, ಬೇಕಾದ್ರೆ ಸಾಯಂಕಾಲ ಪಿಕಪ್ ಮಾಡ್ತೀನಿ.
1: ಏನು ಬೇಡಪ್ಪ, ಈಗಲೇ ಎಲ್ಲರೂ ನನ್ನನ್ನೇ ನುಂಗೋ ಹಾಗೆ ನೋಡ್ತಿದ್ದಾರೆ. ಆಮೇಲೆ ದಿನಾಗ್ಲೂ ಬಂದ್ರೆ
0: ನಿನಗೆ ಹೆಮ್ಮೆ ಅಂತ ಅನ್ಸಲ್ವಾ?
1: ಜಂಬ ಆಗತ್ತೆ ಅಂತ ಇಟ್ಕೋ. ಹ್ಯಾಂಡ್ಸಮ್ ಆಗಿರೋ ಹುಡುಗನ ಭುಜ ಹಿಡಿದು ಬೈಕ್ನಿಂದ ಇಳಿಯೋದು ಅಂದ್ರೇನು ಕಡಿಮೆನಾ? ಆದ್ರೆ ನಮ್ಮ ಕಲೀಗ್ಸ್ ಕೇಳೋ ಪ್ರಶ್ನೆಗಳ ಹಾವಳಿನ ತಡ್ಕೊಳ್ಳೋದಂತೂ ಕಷ್ಟ.
0: ಏನ್ ಉತ್ತರ ಹೇಳ್ಬೇಕು ಅಂತ ಅನ್ಸುತ್ತ? ಹೇಳ್ಬಿಡತ್ತಾನೆ.
1: ಏನಂತ ಹೇಳಿ, ಇವನು ನನ್ನ ಭಾವಿ.
0: ಭಾವಿ?
1: ಭಾವಿ ಕೆರೆ ಅಂತಲಾ ಅಥವಾ ಟೂ ವೀಲರ್ ಟ್ಯಾಕ್ಸಿ ಅಂತಲಾ?
0: ಯೋ ಯೋ ಯೋ, ನಾಟ್ ಎ ಗರ್ಲ್. ನಾನು ಇನ್ನೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ.
1: ಎಕ್ಸ್ಪೆಕ್ಟ್? ನಿನ್ನ ಅಕ್ಕ ರಾಧಾನು ಹೀಗೆ ಏನೇನೋ ಎಕ್ಸ್ಪೆಕ್ಟ್ ಮಾಡಿ ನಿರಾಶಳಾಗಿದ್ದು ಮರ್ತೋಯ್ತಾ ಅರುಣ್?
0: ಆದ್ರೆ ನಾನ್ ನಿನ್ನ ಅಣ್ಣ ಪ್ರಭಾಕರನ್ ಹಾಗೆ ನಮ್ದವ್ರು ಕೊರಳು ಕುಯ್ಯೋನಲ್ಲ. ಒಳಗೊಂದು ಹೊರಗೊಂದು ಖಂಡಿತ ನನ್ನಲ್ಲಿಲ್ಲ.
1: ಓ, ಟೈಮ್ ಆಗೋಯ್ತು ನನ್.

0: ಬರ್ತೀನಿ.
1: ಆರತಿ, ಸಾಯಂಕಾಲ ನಿನ್ನ ಪಾಸ್ಟ್ ಟೈಮ್ ಏನು?
0: ಮನೇಲಿ ಹಾಯ ಕಾಲ್ ಚಾಚ್ಕೊಂಡು ಕೂರೋದು, ಅದು ಇದು ಓದೋದು.
1: ಇಫ್ ಯು ಡೋಂಟ್ ಮೈಂಡ್ ಯಾವ್ದಾದ್ರು ಸಿನಿಮಾಗೆ ಹೋಗ್ಬೋದಲ್ಲ?
0: ಪರವಾಗಿಲ್ವೇ, ಹುಡುಗಿಯರ್ನ ಪಿಕ್ಚರ್ಗೆಲ್ಲ ಕರೆಯೋಷ್ಟು ಧೈರ್ಯ ಇದೆಯಾ ನಿನಗೆ?
1: ಓ, ಸುಲಭವಾಗಿ ಗಾಳಕ್ಕೆ ಸಿಗದೇ ಇರೋ ಮೀನು ನೀನು.
0: ಗಾಳ ಬಲೆ ನನ್ನ ವಿಷಯದಲ್ಲಿ ಕೆಲ್ಸಕ್ಕೆ ಬರೋದಿಲ್ಲ ಅರುಣ್.
1: ಮತ್ತೆ?
0: ಮುಕ್ತ ಮನಸ್ಸು, ತೆರೆದ ಹೃದಯ, ನಿಸ್ಪೃಹ ನಡವಳಿಕೆ, ನೇರ ಮಾತು.
1: ಸಾಕು ಸಾಕು ಸಾಕು, ಹೋಗ್ಲಿ, ನನ್ನ ಮನೆಗಾದ್ರೂ ಬರ್ಬೋದಲ್ವಾ?
0: ವೈ ನಾಟ್, ಖಂಡಿತ ಬರ್ತೀನಿ. ನಿನಗೆ ಬರೋ ಹೆಂಡತಿ ಎಷ್ಟು ಅದೃಷ್ಟವಂತಲು ಅಂತ ತಿಳ್ಕೊಬೋದಲ್ಲ.
1: ಹಾಗಾದ್ರೆ ನಾನಿನ್ ಬರ್ತೀನಿ, ಸಂಜೆ ಇಲ್ಲೇ ಕಾದಿರ್ತೀಯಲ್ಲ.
0: ಓಕೆ ಬಾಯ್.
2: ಇವನ ಅಪ್ಪ ಅಮ್ಮನೂ ಹೀಗೆ ಇರಲಿಲ್ವೇನೆ, ನಾವು ಅಂದರೆ ಎಷ್ಟೊಂದು ಒದ್ಗೋತಿದ್ರು. ಏನೋ ವಿಷಯಗಳಿಗೆ ಆಗಬಾರದ್ದು ಆಗೋಯ್ತು. ಇದರಲ್ಲಿ ಯಾರನ್ನು ದೂಡಿಸೋದು, ಯಾರನ್ನು ಸಮರ್ಥಿಸೋದು? ನನಗೆ ಮಗನ ಮೇಲೆ ವ್ಯಾಮೋಹ ಅಂತ ಆ ನನ್ನ ತಂಗಿ ಕೂಗಾಟ, ಬೇಕು ಅಂತಲೇ ಹಣದಾಸೆಗೆ ಮಗನನ್ನು ಮಾರಿಕೊಂಡ್ವಿ ಅಂತ ಅಪ್ಪನ ಅರ್ಚಾಟ, ಅತ್ತೆ ಮಗಳು ಜೊತೆಲೆ ಬೆಳೆದೋಳು ಅಂತ ನಮ್ಮ ಪ್ರಭಾಕರಂಗೆ ರಾಧಾಳಲ ಸಲಿಗೆ ಇದ್ದಿದ್ದು ಸಹಜ. ಆದರೆ ಆ ಸಲಿಗೆನೇ ಅವರು ಮದುವೆ ಸಂಬಂಧ ಅಂತ ಅರ್ಥ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಕೇಳೋದು. ಈಗ ಅರುಣ್ ಆರತಿ ಇಲ್ವಾ, ಹಾಗೆ ಇದನ್ನೇ ನಾವು ವಿಪರೀತ ಅರ್ಥ ಮಾಡಿಕೊಂಡು ಅರುಣ್ ಇವಳನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದ್ರೆ ಹೇಗೆ? ಆಗ ನಾವು ಅರುಣನ್ನ ಬೈಯೋದಕ್ಕಾಗುತ್ತಾ?
0: ಅಳ್ತಾ ಮೂಲೆಯಲ್ಲಿ ಕೂತ್ಕೊಳ್ಳೋಕೆ ನಾನೇನು ರಾಧಾ ಅಲ್ಲಪ್ಪ.
2: ನೀನು ರಾಧಾನೋ ಅಲ್ವೋ ಅದೆಲ್ಲ ಮುಖ್ಯ ಇಲ್ಲಿ, ಅವರವ್ರ ನುಡಿಗಳಲ್ಲಿ ನಾವು ಏನು ಕಂಡ್ವಿ ಅನ್ನೋದು ಮುಖ್ಯ. ಗಂಡು ಹೆಣ್ಣು ಪರಸ್ಪರ ಮಾತಾಡಿದ್ರೆ ಅದೊಂದೇನೆ ನಮಗೆ ಹೊಳೆಯೋದು, ಬೇರೆ ಭಾವನೆಗಳೇ ಇರಬಾರ್ದೆ. ನಿನಗೆ ನೆನಪಿದೆಯಿಲ್ವೋ ಲೇ ಅಂಬು, ನಿನಗೆ ನೆನಪಿದೆಯಾ ಆ ದಿನ ನನ್ನ ಭಾವ ಶ್ರೀಕಂಠಯ್ಯ ನಮ್ಮ ಮನೆಯಲ್ಲಿ ರಂಪಾರಾಧ ಅಂತ ಮಾಡಿದ್ದು?
3: ಮಾವ, ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ರಾಧಾನ ನಾನು ಆ ದೃಷ್ಟಿಯಿಂದ ನೋಡೇ ಇಲ್ಲ ಮಾವ.
4: ನೋಡಯ್ಯ ಪ್ರಭಾಕರ, ನೀನು ಹೇಗೆ ಅವಳನ್ನು ಅರ್ಥ ಮಾಡ್ಕೊಂಡಿದೀಯೋ ನನಗೆ ಗೊತ್ತಿಲ್ಲ. ನಿನ್ನ ಸಲಿಗೆನೆ ರಾಧಾ ಪ್ರೀತಿ ಅಂತ ಅರ್ಥ ಮಾಡ್ಕೊಂಡಿದ್ದಾಳೆ, ನಿನ್ನನ್ನಲ್ಲದೆ ಬೇರೆ ಯಾರನ್ನು ಮದುವೆ ಆಗೋಲ್ಲ ಅಂತ ಹಠ ಹಿಡಿದಿದ್ದಾಳೆ. ಇಷ್ಟು ನಿನಗೆ ಅರ್ಥ ಹೋದ್ರೆ ಸಾಕು. ನೋಡು, ಅವಳ ಮನಸ್ಸು ನೋಯಿಸೋದು ಸರಿಯಲ್ಲ ಕಣಯ್ಯ, ಒಪ್ಕೋ.
3: ಅವಳ ಮನಸ್ಸು ನೋಯುವಂಥದ್ದು ನಾನೇನು ಮಾಡಿದೆ ಮಾವ?
4: ಅವಳ ಹತ್ರ ನೀನು ಸಲಿಗೆಯಿಂದ ನಡ್ಕೊಂಡಿದೀಯ, ಇದನ್ನೇ ಅವಳು ಪ್ರೀತಿ ಅಂತ ತಿಳ್ಕೊಂಡಿದ್ದಾಳೆ.
3: ಅಲ್ಲ, ತಪ್ಪು ತಿಳ್ಕೊಂಡಿದ್ದಾಳೆ, ಅದಕ್ಕೆ ನಾನು ಹೊಣೆನಾ ಮಾವ?
4: ಈಗೇನು, ನೀನು ಅವಳನ್ನು ಮದುವೆ ಆಗ್ತೀಯೋ ಇಲ್ಲವೋ?
3: ಕ್ಷಮಿಸಿ ಮಾವ, ಅದು ಮಾತ್ರ ಸಾಧ್ಯ ಇಲ್ಲ.
4: ನಂಗೆ ಗೊತ್ತಯ್ಯ, ನಿನಗೆ ಒಳ್ಳೆ ಕಡೆ ಸಂಬಂಧ ಬಂದಿದೆ ಅಂತ. ನೀನು ಬೇಡ ಅನ್ನೋದಕ್ಕೆ ನನ್ನ ಮಗಳು ಏನಾಗಿದ್ದಾಳೆ ಹೇಳು.
3: ನೋಡಿ, ಈಗ ನಾನು ನೋಡಿರೋ ಹುಡುಗಿಗಿಂತ ಖಂಡಿತವಾಗಿ ರಾಧಾ ಚೆನ್ನಾಗಿದ್ದಾಳೆ. ಆದರೆ ನಾನು ರಾಧಾ ನೋಡ್ತಾ ಇರೋ ದೃಷ್ಟಿನೇ ಬೇರೆ.
4: ನೋಡು ಪ್ರಭಾಕರ, ನಿನ್ನ ಬೆಲೆ ಎಷ್ಟು ಅಂತ ಹೇಳು, ನಿನ್ನನ್ನು ಕೊಂಡುಕೊಳ್ಳೋದಕ್ಕೆ ಆಗುತ್ತೋ ಇಲ್ಲವೋ ಪ್ರಯತ್ನ ಪಡ್ತೀನಿ. ನನಗೆ ನನ್ನ ಮಗಳ ನೆಮ್ಮದಿ ಮುಖ್ಯ.
2: ಭವ ಭವ, ಒಂದು ನಿಮಿಷ, ನೀನು ಯಾಕೊಂದು ಎಕ್ಸೈಟ್ ಆಗ್ತಿದೀಯಾ? ಅವನು ಹೇಳೋದನ್ನ ದಯವಿಟ್ಟು ಕೇಳು. ಇಲ್ಲಿ ಹಣದ ಕೈವಾಡ ನಡೆದಿಲ್ಲ, ಅವನು ಒಂದು ಚಿಕ್ಕಾಸು ವರದಕ್ಷಿಣೆಗೆ ಆಸೆ ಪಡ್ತಿಲ್ಲ.
4: ನಾಳೆ ನನ್ನ ಮಗಳು ಇದೇ ಕೊರಗಲಿ ಏನಾದರೂ ಮಾಡಿಕೊಂಡ್ರೆ ಯಾರಯ್ಯ ಜವಾಬ್ದಾರರು?
3: ನಾನಂತೂ ಖಂಡಿತ ಅಲ್ಲ. ಅವಳಿಗೆ ಈಗಾಗಲೇ ಸಾಕಷ್ಟು ವಿವರ್ಸ್ ಹೇಳಿದ್ದೀನಿ ನಾನು. ಅವಳ ಹತ್ರ ನಾನು ಖಂಡಿತವಾಗಿ ತಪ್ಪಾಗಿ ನಡ್ಕೊಂಡಿಲ್ಲ ಮಾವ, ಅವಳನ್ನೇ ಕೇಳಿ ನೋಡ್ಕಾದ್ರೆ.
4: ಹಾಗೇನಾದರೂ ನೀನು ದುಡುಕು ನಡ್ಕೊಂಡಿದ್ರೆ ನನ್ನ ಮಗಳು ನಿನ್ನನ್ನು ಒಪ್ತಿರಲಿಲ್ಲ ಕಣೋ. ನಿನ್ನ ಒಳ್ಳೆಯ ಗುಣ ನೋಡಿ ನಿನಗೆ ಮಾರು ಹೋಗಿದ್ದಾಳೆ.
3: ಮತ್ತೆ ನನ್ನ ಮಾತಲ್ಲಿ ನಿಮ್ಗೆ ಯಾಕೆ ನಂಬಿಕೆ ಬರ್ತಾ?
4: ಲೋ ಲೋ ಲೋ ಪ್ರಭಾಕರ, ನೀನೊಬ್ಬ ಕಲ್ಲು ಬಂಡೆ ಕಣೋ.
2: ಭಾವ, ನಾವು ದೊಡ್ಡೋರೇ ಹೀಗೆ ಯದ್ವಾ ತದ್ವಾ ಮಾತಾಡ್ತಿದ್ರೆ ಹೇಗೆ? ಹುಡುಗರನ್ನ ಕೂರಿಸ್ಕೊಂಡು ಬುದ್ಧಿ ಹೇಳಬೇಕು. ನೋಡು, ನಾನು ನನ್ನ ಮಗನಿಗೆ ಹೇಳ್ತೀನಿ, ನೀನು ನಿನ್ನ ಮಗಳಿಗೆ ಹೇಳಿ ನೋಡು.
4: ನಾನು ಅವಳಿಗೆ ಹೇಳೋದು ಕೇಳೋದು ಆದ್ಮೇಲೇನೆ ಇಲ್ಲಿಗೆ ಬಂದಿರೋದು ಕಣೋ. ನೋಡು, ನೀನು ನಿನ್ನ ಮಗನಿಗೆ ಬುದ್ಧಿ ಹೇಳಿ ಈ ಮದುವೆ ಒಪ್ಸು. ಹಣ ಎಷ್ಟಾದರೂ ಖರ್ಚಾಗಲಿ ಪರವಾಗಿಲ್ಲ ಕಣೋ.
2: ಇಲ್ಲ ಭಾವ, ದುಡ್ಡು ಬುದ್ಧಿ ಏನು ಖರ್ಚು ಮಾಡಿದ್ರೂ ಪ್ರಯೋಜನ ಇಲ್ಲ, ಈ ಸಂಬಂಧಾನೇ ನೀನು ಮರೆಯೋದು ವಾಸಿ ಅಂತ ಕಾಣುತ್ತೆ.
4: ಸರಿಯಾಗಿ ಹೇಳಿದೆ ಕಣೋ ಸುಬ್ರಾಯ, ಇನ್ನು ಮುಂದೆ ನಮಗೂ ನಿಮಗೂ ಯಾವ ಬಂಧುವೂ ಇಲ್ಲ.
2: ಭಾವ, ನೀನು ತುಂಬ ದುಡುಕ್ತಾ ಇದೀಯಾ.
4: ನೋಡು, ನನ್ನ ಮಗಳನ್ನು ಗೋಳು ಹಿಡ್ಕೊಂಡ್ರೆ ನಿಮಗೆ ಒಳ್ಳೇದಾಗಲ್ಲ ಕಣ್ರೋ, ಖಂಡಿತ ಒಳ್ಳೇದಾಗಲ್ಲ ಕಣ್ರೋ ಸುಬ್ರಾಯ.
2: ಯಾರ ಮೇಲೆ ಶಾಪ ಹಾಕ್ತಿದ್ದಿ ಭಾವಯ್ಯ? ನಾನು ಬೇರೆ ನೀನು ಬೇರೆನಾ?
4: ನಿಮಗೂ ನಿಮ್ಮ ಸಂಬಂಧಕ್ಕೂ ದೊಡ್ಡ ನಮಸ್ಕಾರ.

0: ಸಾಧ್ಯ. ಹೋಗ್ತೀನಿ ಎಂದಿಲ್ವಲ್ಲ, ಬರ್ತೀನಿ ಎಂದಿಲ್ಲ. ಬರದೆ ಎಲ್ಲಿ ಹೋಗ್ತೀಯ ಭಾವ, ಹೋಗು ಬಾ, ಒಂದಲ್ಲ ಒಂದಿನ ಬಂದೇ ಬರ್ತೀಯ. ನಾನು ಅವತ್ತು ಹೇಳಿದ್ದು ಸರಿನಾ? ಬರದೆ ಎಲ್ಲಿ ಹೋಗ್ತೀಯ ಅಂದಿದ್ದೆ, ತಂದೆ ಬರಲಿಲ್ಲ, ಮಗ ಬಂದ, ಎಲ್ಲ ಒಂದೇ.
1: ಇಷ್ಟಕ್ಕೆ ಸರಿ ಹೋದ್ರೆ ಸರಿ ಕಣ್ರಿ.
2: ಬೆಳಗ್ಗೆಯಿಂದ ಈ ಪ್ರಭಾಕರನ್ ಪುರಾಣ ಅರುಣನ ಆರಾಧನೆನೇ ಆಗೋಯ್ತು. ಆ ಹಸು ಆಗ್ತಾ ಇದೆ.
1: ಹ್ಮ್, ಹೇಳು, ತಟ್ಟೆ ಹಾಕು. ನೀವು ಹೇಳಿ ಅಂದ್ರೆ
3: ತೀರ್ಥರೂಪು ತಂದೆಯವರಿಗೆ ನಮಸ್ಕಾರಗಳು. ನಾನು ಇಲ್ಲಿ ಕ್ಷೇಮ, ಅಲ್ಲಿ ನೀವು ಕ್ಷೇಮವೆಂದು ಭಾವಿಸಿದ್ದೇನೆ. ಉಭಯ ಕುಶಲೋಪರಿ ಸಾಂಪ್ರತ. ಅಮ್ಮನ ಆರೋಗ್ಯ ಹೇಗಿದೆ? ಆರತಿ ಈಗ ಬೆಳೆದು ನಿಂತಿದ್ದಾಳೆ. ನೀವು ಹೇಳಿದ್ದೆಲ್ಲವೂ ಜ್ಞಾಪಕದಲ್ಲಿದೆ. ಸರಿಯಾಗಿದೆ.
4: ಹಲೋ ಅರುಣ್.
3: ಓ ಆರತಿ, ಬಾ ಬಾ, ಕೂತ್ಕೋ ಬಾ.
4: ಏನು, ಒಬ್ಬನೇ ಮಾತಾಡ್ಕೊಳ್ತಿದ್ದೆ?
3: ಅಪ್ಪನೇ ಕಾಗದ ಬರೀತಾ ಇದ್ದೆ, ಬರ್ದಿದ್ದು ಸರಿಯಾಗಿದೆಯೋ ಇಲ್ವೋ ಅಂತ ಓದ್ತಿದ್ದೆ.
4: ಪ್ರೂಫ್ ರೀಡಿಂಗ್? ಅದಿರ್ಲಿ ಅರುಣ್, ಕಾಲೇಜ್ನಲ್ಲಿ ಓದೋವಾಗ ನೀನು ಯಾರಿಗೋ ಕಾಗದ ಬರೆದಿರ್ಲಿಲ್ವಾ?
3: ಹಾಗಂದ್ರೆ
4: ಐ ಮೀನ್ ಲವ್ ಲೆಟರ್ಸ್, ಕಾಗದ ಬರೆದು ಸಿಕ್ಕಾಕೊಂಡು ಫಜೀತಿ ಪಟ್ಟು ಅಪಾಲಜಿ ತಗೊಂಡು.
3: ನೀನೇನಾದರೂ ಕಾಲೇಜಲ್ಲಿ ಓದ್ತಿದ್ದಿದ್ರೆ ಆ ರೀತಿ ಬರೀತಾ ಇದ್ನೋ ಏನೋ.
4: ನಾನೇನು ಸ್ಕೇರ್ ಆಗಿರ್ಲಿಲ್ಲ ಬಿಡು, ಅದಕ್ಕೆ ಸರಿಯಾದ ಉತ್ತರನೇ ಕೊಡ್ತಿದ್ದೆ.
3: ಈಗ ಆ ರೀತಿ ಒಂದು ಕಾಗದ ಬರ್ದೇನ್ ತಿಟ್ಕೋ, ಆಗೇನ್ ಮಾಡ್ತೀಯಾ?
4: ಈಗ ತಾನೇ ಕೆಲ್ಸಕ್ಕೆ ಸೇರ್ ಕಂಡು ಬಿಡ್ತಿದ್ಯಾ? ಇಂಥ ಸಾಹಸಕ್ಕೆಲ್ಲ ಕೈ ಹಾಕ್ಬೇಡ.
3: ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಹೇಳು ಆರತಿ.
4: ಅದು ಯಾವ ರೀತಿ ಪತ್ರ ಅನ್ನೋದ್ರ ಮೇಲೆ ಹೋಗುತ್ತೆ.
3: ಪ್ರೇಮ ಪತ್ರ ಬರ್ದೇನ್ ತಿಟ್ಕೋ.
4: ಹಾಗಿದೆ, ಬರೆದು ಕಳಿಸ್ತೀನಿ.
3: ನಿಜವಾಗ್ಲೂ?
4: ಅಲ್ವೋ ಅರುಣ್, ದಿನ ಆಗ್ಲೂ ಸಿಗ್ತೀಯಾ, ಅದಕ್ಕೆ ಕಾಗದ ಬರೆದು ಯಾಕೆ ದಂಡ ಮಾಡ್ಬೇಕು ಹೇಳು.
3: ಹೇಳ್ಕೊಳಕ್ ಆಗದೇ ಅಂತ ವಿಷಯ ಇದ್ರೆ
4: ಅಂಥದನ್ನ ಬರೀಲೇಬಾರ್ದು.
3: ವಿಷಯ ಅಂತೂ ಮಂಡಿಸ್ಲೇಬೇಕಲ್ಲ.
4: ಸದ್ಯ ನನ್ನ ಕಾಲೇಜಿನ ಅಡ್ರೆಸ್ ಮಾತ್ರ ಬರಿಬೇಡಪ್ಪ, ಯಾರ ಕೈಗಾದ್ರೂ ಸಿಕ್ಕಿದ್ರೆ ನನ್ ಗತಿ.
3: ಅಂತೂ ಕಾಗದ ಬರೀಬಹುದು ಅಂತಾಯ್ತಲ್ಲ.
4: ಬರದೇ ಬರೀತೀನಿ ಅನ್ನೋ ಭಂಡ್ರಿಗೆ ಏನ್ ಮಾಡೋದು ಹೇಳು.
3: ವಿಷಯ ಏನಿರ್ಬಹುದು, ಊಹಿಸಿದ್ಯಾ ಅಂತ ತಿಳಿಲ.
4: ನನಗೆ ಮುಂದೆ ಬರೆಯೋ ಪತ್ರದ ವಿಷಯ ಇರ್ಲಿ, ಈಗ ನೀ ನಿಮ್ಮ ಅಪ್ಪಂಗೆ ಏನ್ ಬರ್ದಿದ್ಯಾ ಅಂತಲೂ ಊಹಿಸಬಲ್ಲೆ, ಗೊತ್ತಾ?
3: ಓಹೋ, ಹಾಗಾದ್ರೆ ಇಲ್ಲಿ ಹೇಳು.
4: ಇಲ್ಲಿ ಊಟಕ್ಕೆ ತೊಂದರೆ ಆಗೇ, ನೀವು ಬೇಗ ನನ್ನ ಮದುವೆ ಯೋಚನೆ ಮಾಡದೇ ಇದ್ರೆ ನಾನೇ ಒಬ್ಬ ಅಡಿಗೆ ಮಾಡೋ ಸುಂದರ ಹುಡುಗಿಯನ್ನ ಹುಡುಕೋಬೇಕಾಗತ್ತೆ ಅಂತ ತಾನೇ?
3: ಹ್ಮ್, ಈ ನಿನ್ನ ಎರಡನೇ ಊಹೆ ನನಗಂತೂ ತುಂಬಾ ಇಷ್ಟ ಆಯ್ತು.
4: ಅಂದ್ರೆ?
3: ಅಂದ್ರೆ ಮನೆ ಶಾಸ್ತ್ರ ಬಲ್ಲ ಸುಂದರವಾದ ಹುಡುಗಿಯನ್ನೇ ನಾನು ಮದುವೆ ಆಗೋದು ಅಂತ.
4: ನಿಮ್ಮ ಅಪ್ಪ ಅಮ್ಮ ಸುಮ್ಮನೆ ಬಿಡ್ತಾ?
3: ಹ್ಮ್, ನನ್ನ ಅಪ್ಪ ಅಮ್ಮ ನಾನು ಒಪ್ಪಿದ್ದನ್ನ ಖಂಡಿತ ಒಪ್ಕೋತಾರೆ, ಆ ನಂಬಿಕೆ ನನಗಿದೆ.
4: ಅಂತೂ ಅಡಿಗೆ ಬರೋ ಹೆಂಡ್ತಿನೇ ಬೇಕು ಅನ್ನೋ ನಿನಗೆ?
3: ಹೆಂಡ್ತಿ ಬಂದ್ಮೇಲೆ ಊಟ ಮಾಡೋದೇ ಬೇಡ ಅಂತೀಯ?
4: ಏನೋ, ಬರೀ ಮಾತಲ್ಲೇ ಕಾಲ ಕಳೆದು ಹಾಗೇ ಕಳಿಸ್ತೀಯ, ಇಲ್ಲ ನೀನು ಮಾಡಿರೋ ಕೆಟ್ಟ ಕಾಫಿನ ಸ್ವಲ್ಪ ಕೊಡ್ತೀಯ?
3: ಓ ಮರ್ತೇ ಹೋಗಿತ್ತು, ಫ್ಲಾಸ್ಕಲ್ಲಿ ಕಾಫಿ ಇದೆ. ಕಾಫಿ ಚೆನ್ನಾಗಿಲ್ಲ ಅಂದ್ರೆ ನಾನು ಬೈಕೋಬೇಡ, ಅದನ್ನ ಮಾಡಿದವನು ಆ ಹೋಟ್ಲ್ನವನು.
4: ಅಂತೂ ನಿನಗೊಂದು ಕಾಫಿ ಮಾಡೋಕ್ಕೂ ಬರಲ್ಲ ಅನ್ನು?
3: ನಿನಗೆ ಬರುತ್ತಲ್ಲ, ಯಾರಾದರೂ ಒಬ್ರಿಗೆ ಬಂದರೆ ಸಾಕಲ್ಲ.
4: ನಾನಿನ್ನು ಹೊರಡ್ತೀನಿ.
3: ನಾನೇ ಬಿಟ್ಟು ಬರ್ತೀನಿ. ಹೇಗೋ ಈ ಲೆಟ್ರನ್ನು ಪೋಸ್ಟ್ ಮಾಡಬೇಕಲ್ಲ.
4: ಡೋಂಟ್ ವರಿ ಅರುಣ್, ನಾನೇ ಪೋಸ್ಟ್ ಮಾಡ್ತೀನಿ, ಕೊಡಿಲಿ. ನೀನು ರಶ್ತು.
3: ಓ ಅದು ಒಳ್ಳೆ ಐಡಿಯಾ, ಥ್ಯಾಂಕ್ಸ್ ಆರತಿ. ಗುಡ್ ನೈಟ್.
4: ಗುಡ್ ನೈಟ್.

0: ಬಾರಯ್ಯ ಅರುಣ್, ಬಾ. ಎಷ್ಟು ದಿವಸಗಳಾಗಿ ಹೋಯ್ತಯ್ಯ ನಿನ್ನನ್ನು ನೋಡಿ? ಯಾಕೆ ಹುಷಾರಿರ್ಲಿಲ್ವಾ?
1: ಊರಿಗೆ ಹೋಗಿದ್ದೆ ಮಾವ, ಅಪ್ಪ ಬಾ ಅಂತ ಕಾಗದ ಬರೆದಿದ್ರು.
0: ಓಹೋ,
2: ಮನೇಲೆಲ್ಲ ಚೆನ್ನಾಗಿದ್ದಾರಾ?
1: ಚೆನ್ನಾಗಿದ್ದಾರೆ ಅತ್ತೆ.
2: ನೀನು ನಮ್ಮ ಮನೆಗೆ ಬಂದು ಹೋಗೋ ವಿಷಯ ಗೊತ್ತಾ ಅವ್ರಿಗೆ?
1: ಗೊತ್ತು ಅತ್ತೆ. ಈಗ ಅವರು ಮೊದಲನೇ ಹಾಗಿಲ್ಲ, ಬಹಳ ಬದಲಾಗಿದ್ದಾರೆ. ನೀಲ ಹೇಗಿದ್ದೀರಾ ಅಂತ ತುಂಬ ವಿಚಾರಿಸಿದ್ರು.
2: ನಾನು ಒಬ್ಳಿದ್ದೀನಿ ಅಂತ ಗೊತ್ತಾ ಅವ್ರಿಗೆ?
1: ಹಾ, ಮೊದಲು ನಿನ್ನನ್ನೇ ಅವ್ರು ವಿಚಾರಿಸಿದ್ದು.
2: ಹಾ, ಎಷ್ಟಕ್ಕೆ?

0: ಅದನ್ನ ನಿಧಾನವಾಗಿ ಒಬ್ಳೆ ಸಿಕ್ಕೋ ಅವಾಗ ಹೇಳ್ತೀನಿ.
1: ಅರುಣ್, ನೀವುಗಳು ಮಾತಾಡ್ತಾ ಇರಿ, ಸ್ವಲ್ಪ ಕೆಲಸ ಇದೆ, ಬರ್ತೀನಿ.
2: ಅರುಣ್, ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ಯಲ್ಲ.
0: ಒಂದು ಮುಖ್ಯವಾದ ವಿಷಯ ಹತ್ರ ಮಾತಾಡೋದಿತ್ತು. ಹಾ, ಕ್ಲೈಮ್ಯಾಕ್ಸ್ ಅಂತ ಇಟ್ಕೋ.
2: ಕ್ಲೈಮ್ಯಾಕ್ಸ್? ಈ ಕೆರೆ ದಂಡೆ ಮೇಲೆ ದುರಂತ ಸಿನಿಮಾಗಳ ಹಾಗೆ ಸ್ಮಶಾನ, ಶೋಧ ಪೆಟ್ಟಿಗೆ, ಖಳನಾಯಕರ ಡೆನ್ನು.
0: ಇಲ್ಲ, ಲವ್ ಸೀನ್ ಅಲ್ಲಿ ಇದ್ದ ಹಾಗೆ ಮರ ಸುತ್ತ ಹಾಡೋಕ್ ಕರ್ಕೊಂಡ್ ಬಂದೆ ಅಂತ ಅನ್ಕೊಂಡೆ.
2: ಹಾಗ ಮೊದ್ಲೇ ಹೇಳಿದಿದ್ರೆ ಒಂದ್ ಡೂಟ್ ಆದ್ರೂ ಊರ್ ಹಚ್ಕೊಂಡ್ ಬರಬಹುದಾಗಿತ್ತು. ಅದಿರ್ಲಿ, ಮಾವ ಊರಿಗ್ ಬಂದ್ರ ಹುಡುಗಿ ನೋಡಾಯ್ತಾ?
0: ನೋಡ್ತಾ ಇದ್ದೀನಲ್ಲ.
2: ಎಲ್ಲಿ?
0: ಕಂಗ್ರ್ಯಾಚುಲೇಷನ್ ಹೇಳು ಅಂತ. ಹೌದು ಆರತಿ, ಆ ಹುಡುಗಿ ನೀನೆ. ನಾನು ಮೆಚ್ಚಿರೋ ಏಕೈಕ ಹುಡುಗಿ ಅಂದ್ರೆ ನೀನೆ. ನಮ್ಮ ಅಪ್ಪ ಅಮ್ಮನ ಒಪ್ಸಿದ್ದೀನಿ. ಮಾವ ಅತ್ತೆಂದು ಹಿಂದಾಗಿದ್ದಕ್ಕೆ ಕ್ಷಮೆ ಕೇಳಿದ್ರೆ ಅಪ್ಪಂದೇನೂ ತಕರಾರಿಲ್ಲ. ಅದಕ್ಕೆ ಈ ಸಂತೋಷ ಸಮಾಚಾರನ ಮೊದಲು ನಿನಗೇ ಹೇಳಬೇಕು ಅಂತಾನೆ ಇಲ್ಲಿ ಕರ್ಕೊಂಡು ಬಂದೆ.
2: ಕ್ಷಮೆ ಕೇಳದೆ ಹೋದ್ರೆ ಮದುವೆ ಇಲ್ಲ ಅನ್ನು?
0: ಅಪ್ಪನ ಸಮಾಧಾನಕ್ಕಷ್ಟೇ ಈ ನಾಟಕ.
2: ನಾಳೆ ಅವ್ರ ಸಮಾಧಾನಕ್ಕೆ ನೀನ್ ನನ್ನ ಕೈ ಬಿಡಬಹುದು.
0: ನಾನು ಅಷ್ಟು ಕಟಕನ?
2: ಕಟ್ಕರೆ ಕತ್ತಿ ಹಿಡಿದಿರ್ಬೇಕು, ಗಿರ್ಜಾ ಮೀಸೆನೆ ಬಿಟ್ಟಿರ್ಬೇಕು ಅಂತೇನಿಲ್ಲ. ಅಂತ ಮನಸ್ಸಿದ್ರೂ ಸಾಕು.
0: ಕನಸಿನಲ್ಲೂ ಆ ರೀತಿ ನಾನು ನಡ್ಕೊಳ್ಳಲ್ಲ ಆರತಿ.
2: ಕನಸು ಬೇರೆ, ನನಸು ಬೇರೆ ಅರುಣ್. ಕೆಲವೊಮ್ಮೆ ಕನಸಿನಲ್ಲಿ ಕಾಣೋ ಸತ್ಯ ನನಸಿನಲ್ಲಿ ಸುಳ್ಳಾಗಿರುತ್ತೆ. ಅದೊಂದು ಕಡೆ ಇರಲಿ, ನೀನೇನೋ ನನ್ನನ್ನು ಒಪ್ಪಿದ್ಯಾ ಸರಿ, ಆದರೆ ನನ್ನನ್ನು ಒಂದು ಮಾತು ಕೇಳೋದೇ ಬೇಡವಾ? ನಾನು ನಿನ್ನನ್ನು ಒಪ್ಪಿದೀನೋ ಇಲ್ವೋ ಅಂತ
0: ಕೇಳಲೇಬೇಕಾ?
2: ಅದರ ಅಗತ್ಯ ಇಲ್ಲ ಅಂತೇನು?
0: ಹಾಗಂತ ಪ್ರೇಮ ಪತ್ರ ಬರ್ಕೊಡ್ಲೇನೋ?
2: ಪತ್ರ? ನನ್ನ ನಂಬಿಕೆಗಳನ್ನೇ ಅಲ್ಲಾಡಿಸಿಬಿಟ್ಟ ಆ ಪತ್ರ, ನನ್ನ ಭ್ರಮೆಗಳನ್ನ ಕಳಚಿದ ಆ ಪತ್ರ, ನಾನು ತಪ್ಪು ಹೆಜ್ಜೆ ಇಡುವುದಕ್ಕೆ ಮುಂಚೆಯೇ ನನ್ನನ್ನು ಸರಿದಾರಿಗೆ ತಂದ ಆ ಪತ್ರ. ಹೌದು ಅರುಣ್, ನನ್ನ ಜೀವನದಲ್ಲಿ ಆ ಪತ್ರದ ಪಾತ್ರ ಅಷ್ಟು ಮಹತ್ವದ್ದು.
0: ಪತ್ರ? ಯಾವ ಪತ್ರ? ಯಾರ ಪತ್ರ? ಏನ್ ಹೇಳ್ತಾ ಇದೀಯ ಆರತಿ ನೀನು?
2: ಆ ದಿನ ನೆನಪಿದ್ಯಾ ಅರುಣ್, ನಾನ್ ನಿನ್ ಮನೆಗೆ ಬಂದಿದ್ದೆ, ನೀನ್ ನಿಮ್ಮ ಅಪ್ಪಂಗೆ ಕಾಗದ ಬರೀತಿದ್ದೆ, ನೀನು ಕೊಟ್ಟ ಕಾಫಿನ ಕುಡಿದು ಹೊರಡುವಾಗ ಪೋಸ್ಟ್ ಮಾಡ್ತೀನಿ ಅಂತ ನಿನ್ನಿಂದ ಆ ಪತ್ರವನ್ನು ತಗೊಂಡೆ. ಆದ್ರೆ ಪೋಸ್ಟ್ ಮಾಡೋದು ಮರ್ತೋಯ್ತು. ಛೇ, ಎಂಥ ಕೆಲಸ ಆಗೋಯ್ತು ಅಂತ ಅನ್ಕೊ ಅಣಿಸೋಣ ಅಂತ ಗೋಂದಿನ ಬಾಟ್ಲಿನ ಹುಡುಕಾಡ್ದೆ. ಅಷ್ಟರಲ್ಲಿ ನನ್ನ ಕುತೂಹಲ ಪುಂಗಿ ಹಾಗೆ ಮೆದುವಾಗಿ ಬಾರಿಸೋಕೆ ಶುರುವಾಯಿತು. ಆಗಷ್ಟೇ ನಿನ್ನನ್ನು ಮೆಚ್ಚಿಕೊಳ್ಳೋ ಶುರು ಮಾಡಿದ ನನಗೆ ನನ್ನ ಬಗ್ಗೆ ನೀನು ನಿನ್ನ ತಂದೆಗೆ ಏನಾದರೂ ಬರೆದಿರಬಹುದಾ ಅನ್ನಿಸ್ತು. ಬಿಡಿಸಿ ಓದೋಕೆ ಶುರು ಮಾಡಿದೆ. ಓದ್ತಾ ಓದ್ತಾ ಆ ಪತ್ರ ಸರ್ಪದ ಪಾಷಾಣ ನನ್ನ ಮನೋ ನಂಬಿಕೆಗಳನ್ನೇ ತಿನ್ನೋದಕ್ಕೆ ಶುರು ಮಾಡಿದ್ವು. ಪೂರ್ತಿ ಓದಿ ಮೇಲೆ ನನ್ನಲ್ಲಿ ಯಾವುದೋ ಮೂಲೆಯಲ್ಲಿ ನಿನ್ನ ಬಗ್ಗೆ ಚಿಗುರ್ತಿದ್ದ ಆಸೆ ಬಳ್ಳಿ ಕಮರ್ ಹೋಯ್ತು ಅರುಣ್. ಆ ಕಾಗದನ ಹಾಗೆ ನೀಟಗಂಟಿಸಿ ಕೆಂಪು ಡಬ್ಬಕ್ಕೆ ಹಾಕಿ ಬಂದ್ಮೇಲೆ ನನ್ನ ಆ ಎಳೆಯ ಪ್ರೀತಿಗೆ ಆ ಕೆಂಪು ಬಣ್ಣದ ಡಬ್ಬಿಯಂತಹದ್ದೇ ಒಂದು ಗೋರಿ ಕಟ್ಟುಬಿಟ್ಟೆ. ನನ್ನ ಮನೆಯವರ ಮೇಲೆ ನೀನು, ನಿನ್ನ ತಂದೆ ಇಬ್ರು ಸೇರಿ ಪ್ರೀತಿಯ ನಾಟಕ ವಂಚಿಸಬೇಕು ಅನ್ನೋ ಸಂಚನ್ನ ಓದಿದ ಮೇಲೆ ಇನ್ನೇನ್ ತಾನೇ ಮಾಡೋಕ್ ಸಾಧ್ಯ ಹೇಳು? ನನ್ನ ಮೆಚ್ಚುವ ಹಾಗೆ ನಟಿಸಿ ಕಡೆಗೆ ಪ್ರಭಾಕರ ರಾಳನ್ ಕೈ ಬಿಟ್ಟಾಗೆ ನನ್ನನ್ನು ನಿರಾಶೆ ಕಡ್ಲಿಕ್ಕೆ ತಳ್ಳಬೇಕು ಅಂತ ನೀವು ಮಾಡಿಕೊಂಡ ಮಸಲತ್ತು ನನಗೆ ನಿನ್ನ ಇನ್ನೊಂದು ಮುಖದ ಪರಿಚಯ ಮಾಡಿಸ್ತು. ಇಷ್ಟಾದರೂ ನಿನಗಿದು ಯಾವುದ್ರ ಸುಳಿವು ಸಿಕ್ಕೂಡ್ದು ಅಂತಲೇ ನಾನು ಮೊದಲಿನಂತೆಯೇ ನಡ್ಕೊಳ್ತಾ ಬಂದೆ. ಅರುಣ್, ಬೇಸ್ತ ಬಿದ್ದಿದ್ದು ನಾನಲ್ವೋ, ನೀನು ನಿಮ್ಮಪ್ಪ.

ಎಂಥ ಕೆಲಸ ಮಾಡಿಬಿಟ್ಟೆ ಆರ್ತಿ, ಎಂಥ ಕೆಲಸ ಮಾಡಿಬಿಟ್ಟೆ. ಹಾಗೆ ನಾವು ಯೋಜನೆ ಹಾಕ್ಕೊಂಡಿದ್ದು ನಿಜ, ಆದರೆ ನಾನು ಕ್ರಮ ಬದಲಾದೆ. ಅಪ್ಪ ನನ್ನನ್ನು ಊರಿಗೆ ಕರೆಸಿದರು. ನಾನು ಅವ್ರನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದೆ. ಆಗ ಏನಾಯಿತು ಗೊತ್ತಾ?

0: ಅರುಣ್, ಏನು ಹೇಳ್ತಿದ್ದೀಯಾ?
1: ಹೌದಪ್ಪ, ಇದೇ ನನ್ನ ತೀರ್ಮಾನ.
0: ಅಲೋ, ಯಾವ ಹುಡುಗಿನ ಮರಳು ಮಾಡಿ ನಿರಾಶೆಯ ಹೊಂಡಕ್ಕೆ ತಳ್ಳಿ ನಾವು ಉಂಡು ನೋವನ್ನೇ ಅವರು ಉಣ್ಣಬೇಕು ಅಂತ ನಾನು ನೀನು ಕನಸು ಕಂಡಿದ್ವೋ ಅದೇ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳ್ತೀಯಲ್ಲೋ.
1: ಅತ್ತೆ, ಮಾವ, ಆರ್ತಿ ಇವರನ್ನೆಲ್ಲ ನೋಡಿದ ಮೇಲೆ ನೀವು ನಂತರ ಬದಲಾಗ್ತಪ್ಪ.
0: ಈ ಸೇಡಿನ ಯೋಜನೆ ಹಾಕ್ದನು ನೀನೇ, ಈಗ ನೀನೇ ಹಿಂದೇಟು ಹೊಡಿತಾ ಇದೀಯ. ಇಲ್ಲ ಇಲ್ಲ, ಆ ಹುಡುಗಿನೇ ನಿನಗೆ ಮರಳು ಮಾಡಿದಳೆ ಕಣೋ. ಎಷ್ಟಾದರೂ ಪ್ರಭಾಕರನ ತಂಗಿಯಲ್ಲವೇ ಅವಳು.
1: ಹಾಗಲ್ಲಪ್ಪ, ವಿಷಯ ಗೊತ್ತಿಲ್ಲದೆ ನಾನು ನಿನ್ನ ಹಾಗೆ ಅನ್ಕೊಂಡಿದ್ದೆ. ಪ್ರಭಾಕರ ಹಾಗೆ ಅಂದ್ಕೊಂಡಿದ್ದಕ್ಕೆ ಅವನ ಅಪ್ಪ ಅಮ್ಮ ಕಾರಣ ಅಲ್ಲ ಅಂತ ಗೊತ್ತಾದ ಮೇಲೆ ನನ್ನಲ್ಲಿದ್ದ ದ್ವೇಷ ಆಡುತ್ತು. ಅದರಲ್ಲೂ ಆರ್ತಿ ಪರಿಚಯ ಆದ್ಮೇಲಂತೂ ದ್ವೇಷದ ಜಾಗದಲ್ಲಿ ಪ್ರೀತಿ ವಾತ್ಸಲ್ಯ ತಾಗ್ತು. ಆರ್ತಿನೇ ನನಗೆ ತಕ್ಕ ಹೆಂಡತಿ ಅಂತ ನನಗೆ ಅನ್ನಿಸ್ತಪ್ಪ. ಅಪ್ಪ, ನಾನು ಸುಖವಾಗಿರಬೇಕು ಅಂತ ನಿನಗೆ ಆಸೆ ಇದ್ರೆ ನೀವು ಈ ಸಂಬಂಧಕ್ಕೆ ಒಪ್ಪಿಗೆ ನೀಡಲೇಬೇಕು. ಇಲ್ಲ, ಛಲ, ದ್ವೇಷ, ರೋಷಗಳೇ ನಿಮಗೆ ಹೆಚ್ಚು ಅನ್ನೋದಾದರೆ ನೀವು ತೋರಿಸಿದ ಹುಡುಗಿಗೆ ತಾಳಿ ಕಟ್ತೀನಿ. ತೀರ್ಮಾನ ನಿಮಗೆ ಬಿಟ್ಟಿದ್ದು.
0: ನಿನ್ನಿಷ್ಟ, ನೀನೇ ಹೀಗೆಂದ ಮೇಲೆ ನಂದೇನಿದೆ. ಆದರೆ ಒಂದು ಕಂಡೀಷನ್.
1: ಏನಪ್ಪ?
0: ನೋಡೋ, ಆ ಸುಬ್ರಾಯ ಅವನ ಹೆಂಡತಿ ನಮ್ಮ ಮನೆಗೆ ಬಂದು ಕ್ಷಮಾಪಣೆ ಬೇಡಿ ಗಂಡು ಕೇಳಬೇಕು.
1: ಖಂಡಿತ, ನಾನು ಅವ್ರನ್ನ ಒಪ್ಪಿಸ್ತೀನಪ್ಪ, ನಾನು ಒಪ್ಪಿಸ್ತೀನಿ. ನನ್ ನಂಬು ಆರ್ತಿ, ನಡೆದಿದ್ದು ಇದು. ಈಗ ನಾನು ಆ ಹಿಂದಿನ ಅರುಣ ಅಲ್ಲ, ಆ ದರಿದ್ರ ಪತ್ರ ಬರೆದ ಅರುಣ ಅಲ್ಲ. ನನ್ನನ್ನು ಕ್ಷಮಿಸು ಆರ್ತಿ, ಪ್ಲೀಸ್.
2: ಕ್ಷಮೆ ಬೇಡಬೇಕಾದವನು ನೀನಲ್ಲ ಅರುಣ್, ನಮ್ಮಪ್ಪ ಅಲ್ವಾ? ಅದು ನಿಮ್ಮಪ್ಪನ ಹತ್ರ.
1: ಆರ್ತಿ ಆರ್ತಿ, ನೊಂದಿರೋನ ಮೇಲೆ ಈ ವ್ಯಂಗಿ ಚುಚ್ಚು ನುಡಿ ಯಾಕೆ, ಪ್ಲೀಸ್.
2: ಹೋಗ್ಲಿ ಬಿಡು ಅರುಣ್, ಏನೋ ದುಡುಕ್ಬಿಟ್ಟಿದ್ಯಾ. ಸಮಯ ಬಂತು ಅಂತ ಈ ಪತ್ರದ ವಿಷಯ ತಿಳಿಸ್ದೆ ಅಷ್ಟೇ, ಇಲ್ಲದೆ ಹೋಗಿದ್ದಿದ್ರೆ ಇದು ನಿನಗೆ ತಾನೇ ಹೇಗೆ ಗೊತ್ತಾಗ್ತಿತ್ತು?
1: ಹಾಗಾದರೆ ನನ್ನನ್ನು ಕ್ಷಮಿಸಿದೆ ಆರ್ತಿ, ಇದನ್ನೇ ಮನಸ್ಸಿನಲ್ಲಿಟ್ಕೊಂಡು ಸಾಧಿಸ್ತಿಲ್ಲ ತಾನೆ?
2: ಹಾಗೆ ಸಾಧಿಸಿ ಏನು ಸಂಪಾದಿಸ್ಬೇಕು ಅರುಣ್, ಅದರಿಂದ ನನ್ನ ಮನಸ್ಸಿಗೆ ತಾನೇ ನೋವು, ಅದನ್ನ ಎಂದೋ ಮರ್ತಿದ್ದೀನಿ.
1: ಹಾಗಾದ್ರೆ ಈಗಲೂ ನೀನು ನನ್ನನ್ನು ಇಷ್ಟಪಡ್ತೀಯಾ?
2: ಯಾಕಿಲ್ಲ, ತಪ್ಪು ನಡೆಯೋದು ಅಲ್ಲೊಂದು ಇಲ್ಲೊಂದು ಬಾರಿ ತಾನೆ, ಯಾವಾಗಲೂ ನಡಿಲೇಬೇಕು ಅಂತೇನಿಲ್ವಲ್ಲ. ಐ ಆಮ್ ದಿ ಸೇಮ್ ಓಲ್ಡ್ ಆರ್ತಿ ಅರುಣ್.
1: ಯು ಆರ್ ರಿಯಲಿ ಗ್ರೇಟ್ ಆರ್ತಿ. ಹಾಗಾದ್ರೆ ನನ್ನನ್ನು ಮದುವೆ ಆಗೋಕೆ ಒಪ್ಗೆನಾ?
2: ಹಾಗಂತ ನಾನಲ್ಲಿ ಹೇಳಿದೆ, ಐ ಆಮ್ ದಿ ಸೇಮ್ ಓಲ್ಡ್ ಆರ್ತಿ ಅಂತ ಹೇಳಿದ್ದು ಹೀಗೆ. ನೀನು ನನಗೆ ಪರಿಚಯವಾಗೋದಕ್ಕೆ ಮುಂಚೆ ಇದ್ದ ನಿರ್ಮಲ ಮನಸ್ಸಿನ ಆರ್ತಿ ಅಂತ, ಆ ಮೊದಲ ದಿನ ನೀನು ನಮ್ಮನೆಗೆ ಬಂದಿದ್ಯಲ್ಲ ಆಗಿದ್ನಲ್ಲ ಆ ಆರ್ತಿ ಅಂತ ಹೇಳಿದ್ ನಾನು.
1: ಆರ್ತಿ, ನಿನ್ನನ್ನು ಬಿಟ್ಟು ನಾನು ಯಾರನ್ನೂ ಮದುವೆ ಆಗೋಲ್ಲ.
2: ಹೀಗೆ ಹೇಳ್ತಿದ್ದ ನಿನ್ನ ಅಕ್ಕ ರಾಧಕ್ಕ ಈಗ ಮದುವೆ ಆಗಿಲ್ವೇ ಅರುಣ್? ಮದುವೆ ಅನ್ನೋದು ಒಂದು ಭದ್ರದ ಕೋಟೆ ಇದ್ದಾಗೆ, ಹೊರಗಿರೋರು ಒಳಗೆ ಹೋಗ್ಬೇಕು ಅಂತ ಆತರ ಪಡ್ತಾರೆ, ಆದರೆ ಒಮ್ಮೆ ಒಳ ಹೊಕ್ಕವರು ಹೊರಗೆ ಬರೋದಕ್ಕೆ ಚಡಪಡಿಸ್ತಾರೆ, ಆದರೆ ಸಾಧ್ಯವಾಗೋದೇ ಇಲ್ಲ. ಇದನ್ನ ಹೇಳಿದವ್ರು ಯಾರು ಗೊತ್ತಾ? ಮದುವೆನೇ ಆಗದ ಸ್ವಾಮಿ ವಿವೇಕಾನಂದರು. ಬಲವಂತ ಮಾಡಬೇಡ, ಮುರಿದ ಮನಸ್ಸು ಒಂದು ಕೊಡೋದು ಬಹಳ ಕಷ್ಟ ಅರುಣ್. ನಿನ್ನ ಮೇಲೆ ನನಗೆ ಯಾವ ಬೇಜಾರು ಇಲ್ಲ.
1: ಆರ್ತಿ, ಬೇರೆ ದಾರಿನೇ ಇಲ್ವಾ?
2: ಸಾರಿ ಅರುಣ್, ಇಟ್ಸ್ ಟೂ ಲೇಟ್. ಮದುವೆ ಈಗಾಗಲೇ ಫಿಕ್ಸ್ ಆಗಿ ಹೋಗಿದೆ. ನನ್ನ ಜೊತೆ ಕೆಲಸ ಮಾಡೋ ಅಶೋಕನ ಹುಡುಗನ ಜೊತೆಲಿ ನಾನು ಇಷ್ಟಪಟ್ಟು ಮದುವೆ ಆಗ್ತಿದ್ದೀನಿ, ಅಪ್ಪ ಅಮ್ಮಂಗೂ ಹೇಳಿ ಒಪ್ಪಿಸಿದ್ದೀನಿ.
1: ಛೇ, ಐ ಆಮ್ ದಿ ಅನ್ಲಕ್ಕಿಯೆಸ್ಟ್, ಐ ಆಮ್ ದಿ ಅನ್ಲಕ್ಕಿಯೆಸ್ಟ್.

ಎಣಿಕೆ ನಾಟಕ ಕೇಳಿದಿರಿ. ರಚನೆ ವೈಕೆ ಸಂಧ್ಯಾ ಶರ್ಮಾ. ಭಾಗವಹಿಸಿದ್ದ ಕಲಾವಿದರು

ಎಚ್ ಎನ್ ಆನಂದಮೂರ್ತಿ, ಟಿ ತಿಮ್ಮೇಗೌಡ, ಕೆ ಪ್ರದೀಪ್, ಜಿ ಪಿ ರಾಮಣ್ಣ, ಜಿ ಎಸ್ ಜಾನಕಿ ಮತ್ತು ಕಲ್ಯಾಣಿ ಪ್ರದೀಪ್. ನಿರ್ದೇಶನ ಎ ಆರ್ ಗೋಪಾಲನಾಯಕ್.

0: ಸಮಯ 10:01. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಮರು ಪ್ರಸಾರದಲ್ಲಿ ಕನ್ನಡಕಗಳ ಸೂಕ್ತ ಬಳಕೆ ಕುರಿತು ಡಾ ಶೈಲಜಾ ಎಸ್ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು. ಇವರನ್ನು ಸಂದರ್ಶಿಸುತ್ತಾರೆ ಜಾಂಪಣ್ಣ ಆಶಿಹಾಳ್.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ನಮ್ಮ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗೆ ನೇತ್ರ ತಜ್ಞರಾದ ಶೈಲಜಾ ಎಸ್ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಪ್ರಮುಖವಾಗಿ ನಮಗೆ ನೋಡಲಿಕ್ಕೆ ದೃಷ್ಟಿ ಬೇಕು ಅಂತ ಹೇಳ್ತೀವಿ, ಆ ದೃಷ್ಟಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತಂದಾಗ ಕನ್ನಡಕಗಳನ್ನು ಬಳಸ್ತೀವಿ. ಕನ್ನಡಕಗಳು ಹೇಗೆ ಅಂತಂದ್ರೆ ಅದನ್ನ ಒಂದು ಸ್ಟೈಲ್ ಆಗಿನೂ ಕಾಣಿಸ್ಬೇಕು, ದೃಷ್ಟಿ ಚೆನ್ನಾಗಿರೋದು ಒಂದ್ ಕಡೆ ಆದ್ರೆ ನೋಡ್ಲಿಕ್ಕೆ ನಾನು ಚೆನ್ನಾಗಿ ಕಾಣಬೇಕು ಅಂತಕೊಂಡು ಅದನ್ನು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಬೇರೆ ಬೇರೆ. ಈ ಕನ್ನಡಕಗಳ ಅವಶ್ಯಕತೆ ಅಂತ ಅನ್ನೋದು ಅಷ್ಟು ಇದೆಯಾ ಮೇಡಮ್? ಎಷ್ಟೋ ಸಲ ಕನ್ನಡಕ ಬಳಸೋದನ್ನ ಹೇಳಿರ್ತಾರೆ ಅವರಿಗೆ, ಬಟ್ ಅವರೆಲ್ಲೋ ಅದನ್ನ ಬ್ಯಾಗಲ್ಲಿ ಬಿಸಾಕಿರ್ತಾರೆ, ಬಳಸಲ್ಲ. ಇದರ ಮಹತ್ವದ ಬಗ್ಗೆ ಮಾತಾಡಿ ಮೇಡಮ್.
2: ಸರ್, ಮುಂಚೆ ಗ್ಲಾಸಸ್ ಅಂತಂದ್ರೆ ಈಗ ನಾ ಸ್ಕೂಲ್ ಹೋಗ್ಬೇಕಾದ್ರೆ ನಮ್ಮ ಕ್ಲಾಸಲ್ಲಿ ಇಲ್ಲ ಸ್ಕೂಲಲ್ಲೆಲ್ಲ ಸೇರಿಸಿ ಒಬ್ರಿಗೋ ಇಬ್ರಿಗೋ ಇರ್ತಾ ಇತ್ತು ಗ್ಲಾಸಸ್. ಬಟ್ ಈಗ ಏನಾಗ್ತಿದೆ ಅಂತಂದ್ರೆ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಇವಾಗ ಸುಮಾರು ಮಕ್ಕಳಿಗೆ ಗ್ಲಾಸಸ್ ಬಂದ್ಬಿಟ್ಟಿದೆ. ಸೊ ಈಗ ಮಕ್ಕಳಲ್ಲೂ ಗ್ಲಾಸಸ್ ಬರ್ತಿದೆ. ಕಂಪ್ಯೂಟರ್ ಯೂಸ್ ಮಾಡೋರಿಗೆ ಅವ್ರಿಗೆ ಇಂಟರ್ಮೀಡಿಯೇಟ್ ವಿಷನ್ ಅಂತ ಹೇಳ್ತೀವಿ, ಪ್ರೆಸ್ಬಯೋಪಿ ಅಂತ ಏನು ಹೇಳ್ತೀವಿ. ಸೊ ಅವರಲ್ಲೂ ಗ್ಲಾಸಸ್ ಬಳಕೆ ಈಗ ಜಾಸ್ತಿ ಆಗಿದೆ. ಈಗ ನಮ್ದು ರಿಟೈರ್ಮೆಂಟ್ ಏಜ್ ಆಗಲಿ ಅಥವಾ ಪೋಸ್ಟ್ ರಿಟೈರ್ಮೆಂಟ್ ಏಜ್ನು ಮತ್ತೆ ಕೆಟ್ರಾಕ್ ಸರ್ಜರಿನು ಹಾಕ್ತಾ ಇರೋದ್ರಿಂದ ಸೊ ವಯಸ್ಸಾಗಿರೋರಲ್ಲೂ ಈಗ ಗ್ಲಾಸಸ್ದು ಸೆಲೆಕ್ಷನ್ಸ್ ಜಾಸ್ತಿ ಬರ್ತಿದೆ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವ್ರಿಗೆ ಎಲ್ಲರಿಗೂ ಗ್ಲಾಸಸ್ ಈಗ ಬೇಕಾಗಿ ಬರ್ತಿದೆ. ಅದರಲ್ಲೂ ಅವ್ರಿಗೆ ಏನು ಯಾವ ರೀತಿ ದೃಷ್ಟಿ ಬೇಕೋ ಆ ರೀತಿ ಗ್ಲಾಸಸ್ನ ನಾವು ಕೊಡಬೇಕಾಗುತ್ತೆ.
1: ಅಂದ್ರೆ ಮಕ್ಕಳಿಗೆ ಈ ಕನ್ನಡಕಗಳ ಒಂದು ಬಳಕೆ ಆಗಬೇಕು ಅಥವಾ ಇವರಿಗೆ ಸ್ಪೆಕ್ಸ್ ಅನ್ನ ಕೊಟ್ಟರೆ ಮಾತ್ರ ಅಥವಾ ಅವ್ರಿಗೆ ಚಿಕಿತ್ಸೆ ಮಾಡಿ ಅವಶ್ಯಕತೆ ಇದೆ ಅಂತ ನೀವು ವೈದ್ಯರು ಹೇಳೋವರೆಗೂ ಗೊತ್ತಾಗಲ್ಲ. ಆದ್ರೆ ಮಕ್ಕಳಿಗೆ ಅವರಿಗೆ ಈ ದೋಷ ಇದೆ ಅಂತ ಅನ್ನೋದನ್ನ ಕಂಡುಹಿಡಿಯೋದು ತುಂಬಾ ಕಷ್ಟ ಆಗಿರ್ತದೆ. ಅದು ಒಂದು ಶಿಕ್ಷಕರು ಮಾಡಬೇಕು, ಇಲ್ಲಾಂದ್ರೆ ಮನೆಯಲ್ಲಿ ಪಾಲಕರು ಮಾಡಬೇಕು. ಇದರಲ್ಲಿ ಸ್ವಲ್ಪ ಅದೇನು ಚಿಕ್ಕವನು ಇನ್ನು ಅದೆಲ್ಲ ಸಮಸ್ಯೆ ಇರಲಿಕ್ಕಿಲ್ಲ ಅಂತಕೊಂಡು ತಾತ್ಸಾರ ಭಾವನೆ ಕೂಡ ಇರುತ್ತೆ. ಹಾಗಾಗಿ ಈ ದೃಷ್ಟಿ ದೋಷ ಇದ್ದವರಿಗೆ ಕನ್ನಡಕಗಳನ್ನ ಕೊಟ್ಟು ಸರಿಪಡಿಸಬೇಕು, ಅದರ ಎಷ್ಟು ಮಹತ್ವ ಇದೆ ಅದನ್ನು ಯಾರು ಗುರುತಿಸಬೇಕು?
2: ಸರ್, ಆಕ್ಚುಲಿ ಪೇರೆಂಟ್ಸ್ ಆರ್ ಫಸ್ಟ್, ನೆಕ್ಸ್ಟ್ ಇಸ್ ಟೀಚರ್ಸ್. ಮಕ್ಕಳಲ್ಲಿ ದೊಡ್ಡವ್ರಿಗೆ ಚೆನ್ನಾಗಿ ಕಾಣ್ತಿರೋರ್ಗೆ ನನಗೆ ಕಾಣ್ತಿಲ್ಲ ಅಂತ ಹೇಳಕ್ ಬರುತ್ತೆ, ಇಲ್ಲ ಅವ್ರು ಅಟ್ಲೀಸ್ಟ್ ಯಾರ ಜೊತೆ ಆದ್ರೂ ಕಂಪೇರ್ ಮಾಡ್ತಾರೆ ಸ್ವಲ್ಪ ವಯಸ್ಸಾದ್ಮೇಲೆ ಇರೋರ್ಗೆ. ಬಟ್ ಮಕ್ಕಳಲ್ಲಿ ಅವ್ರು ಹೇಳಿಕ್ ಬರಲ್ಲ, ಅವ್ರಿಗೆ ಸ್ಕೂಲ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಿರತ್ತೆ, ಬೋರ್ಡಲ್ಲಿ ಕಾಣೋದಿಲ್ಲ, ಅವ್ರಿಗೆ ಕಾಣ್ತಿಲ್ಲ ಬೇರೆಯವ್ರ ಮಕ್ಕಳು ಕಾಣ್ತಿದೆ ಅನ್ನೋದನ್ನು ಅವ್ರಿಗೆ ಗೊತ್ತಾಗೋದಿಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಎಲ್ಲರೂ ಬೈತಿರ್ತಾರೆ, ಅವ್ರನ್ನ ಸ್ಕ್ವೀಸ್ ಮಾಡ್ತಿದ್ದಾರೆ, ಕಣ್ಣು ಉಜ್ತಾ ಇದಾರೆ, ಹತ್ರ ಹೋಗಿ ನೋಡ್ತಾರೆ ಅಂತ. ಮಕ್ಕಳನ್ನ ಬಯ್ಯೋದೇ ಇರುತ್ತೆ ಹೊರತು ಅವ್ರನ್ನ ಯಾಕೆ ಏನು ಅಂತ ಅಲ್ಲಿ ಡಿಲೇ ಆಗೋಗ್ಬಿಡುತ್ತೆ ತಿಳ್ಕೊಳ್ಳೋದು. ಅದಕ್ಕೆ ಅಂತಾನೆ ಸ್ಕೂಲ್ದು ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಇದೆ. ಆಕ್ಚುಲಿ ಐ ಚೆಕಪ್ಸ್ ಚಿಕ್ಕ ಮಕ್ಕಳಿಗೆ ಹಾಕ್ಬೇಕು, ಇಲ್ಲ ಪೇರೆಂಟ್ಸ್ ಅವರು ರೆಗ್ಯುಲರ್ ಆಗಿ ಅವ್ರನ್ನ ಐ ಚೆಕಪ್ ಅಂತ ಮಾಡಿಸ್ಬೇಕಾಗುತ್ತೆ, ಆವಾಗ ಮಾತ್ರನೇ ಕಂಡಿಡಿಲಿಕ್ಕೆ ಬರುತ್ತೆ.
1: ಈ ಪೇರೆಂಟ್ಸ್ಗಳು ಏನಂದ್ರೆ ವೈದ್ಯರ ಕಡೆ ಕರ್ಕೊಂಡು ಹೋದಾಗ ಅಷ್ಟೇ ಗೊತ್ತಾಗುತ್ತೆ, ಅದೇ ಸ್ಕೂಲ್ಗಳಲ್ಲಿ ಏನಾದರೂ ಒಂದು ಚೆಕಪ್ ಕ್ಯಾಂಪ್ ಅಂತ ಇಟ್ಬಿಟ್ರೆ ಅದನ್ನು ಸಂಪೂರ್ಣವಾಗಿ ಬಹಳಷ್ಟು ಹುಡುಗರಿಗೆ ಯಾರಿಗೆ ಸಮಸ್ಯೆ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಮತ್ತು ಒಂದು ಹಂತಕ್ಕೆ ಇಷ್ಟೆಲ್ಲ ಮಕ್ಕಳಲ್ಲಿ ಕೆಲವೇ ಮಕ್ಕಳಿಗೆ ಒಂದು ಸಮಸ್ಯೆ ಇದ್ರೂ ಇರ್ಬೋದು ಅಥವಾ ಸಮಸ್ಯೆ ಜಾಸ್ತಿ ಇದ್ರೂ ಇರ್ಬೋದು. ಈಗ ಮೇಡಮ್ ಈ ಕನ್ನಡಕಗಳನ್ನ ಸ್ಟಾರ್ಟಿಂಗ್ ನಲ್ಲಿ ಕೊಡ್ತಾರಲ್ಲ, ಈಗ ನೀವು ತಗೊಳ್ಳಿ ಅಂತ ಹೇಳ್ತೀರಿ, ಅದು ನಂಬರ್ ಸ್ವಲ್ಪ ಜಾಸ್ತಿ ಇದೆ ಅಂತ ಭಯ ಆಗ್ಬಿಡುತ್ತದೆ ತಂದೆ ತಾಯಿಗಳಿಗೆ, ಹೌದಾ ಇಷ್ಟಿದೆಯಾ ಪ್ರಾಬ್ಲಮ್ ಇದೆಯಾ ಅಂತಂತೇಳಿ. ಅದು ಏನಾದರೂ ಬದಲಾವಣೆ ಆಗುತ್ತೆ, ಯಾಕಂದ್ರೆ ಮಕ್ಕಳ ಒಂದು ಬೆಳವಣಿಗೆ ವಯಸ್ಸಿನ ತಕ್ಕಂಗೆ ಹೆಚ್ಚು ಕಡಿಮೆ ಆಗ್ತಿರ್ತದೆ ಅಂತ ಹೇಳ್ತಾರೆ, ಅದು ಹೇಗೆ?
2: ಸರ್, ನಾವು ಹುಟ್ಟಿದಾಗ ಕಣ್ಣು ಚಿಕ್ಕದಾಗಿರುತ್ತೆ, ಸೊ ಅವರು ಚಿಕ್ಕ ಕಣ್ಣು ಹೈಪರ್ ಮೆಟ್ರೋಪ್ ಅಂತ ಹೇಳ್ತೀವಿ. ಅದು ಬೆಳೀತಾ

0: ಲತಾ 18-20 ಇಯರ್ಸ್ಗೆ ಅದು ನಾರ್ಮಲ್ ಸೈಜ್ಗೆ ಬರಬೇಕು ಕಣ್ಣು ಐಬಾಲ್. ಕೆಲವೊಂದು ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಚಿಕ್ಕ ಕಣ್ಣು ಚಿಕ್ಕ ಕಣ್ಣಾಗೆ ಉಳ್ಕೊಳ್ಳುತ್ತೆ, ಬೆಳವಣಿಗೆ ಅಷ್ಟೊಂದು ಆಗೋದಿಲ್ಲ, ಇವ್ರಿಗೆಲ್ಲ ಪ್ಲಸ್ ನಂಬರ್ ಬೇಕಾಗುತ್ತೆ ಗ್ಲಾಸಸ್. ಮೈನಸ್ ನಂಬರ್ ಏನು ಅಂತಂದ್ರೆ ಅವ್ರದ್ದು ಗ್ರೋತ್ ಇನ್ನ ಫಾಸ್ಟ್. ಈಗ ನಮ್ಮ ಮಕ್ಕಳಲ್ಲಿ ನೋಡಿರ್ತೀವಿ ಸ್ವಲ್ಪ ಜನ ತುಂಬಾ ಉದ್ದ ಇರ್ತಾರೆ, ಅದೇ ರೀತಿ ಐಬಾಲ್ ಗ್ರೋನು ಆಗ್ಬೇಕಾದ್ರೆ ಅದು ಅವ್ರಿಗೆ ಫಾಸ್ಟ್ ಗ್ರೋತ್ ಆಗುತ್ತೆ. ಸೊ ಅವರು ಈ ನಾರ್ಮಲ್ನ ದಾಟಿ ಮೈನಸ್ಗೆ ಹೋಗ್ಬಿಡ್ತಾರೆ ದೊಡ್ಡ ಕಣ್ಣು ಅಂತ. ಅದ್ ಯಾಕೆ ಅಷ್ಟು ಗ್ರೋತ್ ಫಾಸ್ಟ್ ಆಗುತ್ತೆ ಅಂದ್ರೆ ನಾವು ಜಾಸ್ತಿ ನಿಯರ್ ವರ್ಕ್ ಮಾಡಿದ್ರೆ, ಅದು ಇವಾಗ ಮೊಬೈಲ್ ಮಕ್ಕಳಲ್ಲಿ ಯಾಕೆ ನಾವು ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಅಂತ ಹೇಳ್ತೀವಿ ಅಂದ್ರೆ ಮೊಬೈಲ್ ನೋಡ್ತಾ ಇದ್ರೆ ಅದು ಬಂದು ನಿಯರ್ ವಿಷನ್, ಅದು ಪೆರಿಫರಲ್ ರೆಟಿನಾನ ಸ್ಟಿಮ್ಯುಲೇಟ್ ಮಾಡಿ ಐಬಾಲ್ ಗ್ರೋ ಆಗಬೇಕು ಅಂತ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಇವರೆಲ್ಲ ಗ್ರೋಯಿಂಗ್ ಏಜ್, ನಾವು ಗ್ರೋ ಆಗೋದಿಲ್ಲ. ಸೊ ನಾವು ಫೋನ್ ಯೂಸ್ ಮಾಡಿದ್ರೆ ನಮ್ಗೇನು ಗ್ರೋತ್ ಆಗೋದಿಲ್ಲ, ನಮ್ಮ ನಂಬರ್ ಜಾಸ್ತಿ ಆಗಲ್ಲ. ಬಟ್ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಐಬಾಲ್ ಗ್ರೋ ಜಾಸ್ತಿ ಆಗೋದ್ರಿಂದ ಅವ್ರ ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಅವ್ರಿಗೆ ಇವತ್ತಿದ್ದ ನಂಬರ್ ಇನ್ನೊಂದು 6 ತಿಂಗಳಿಗೆ ವರ್ಷಕ್ಕೆ ಚೇಂಜ್ ಆಗುತ್ತೆ.
1: ಓಕೆ ಓಕೆ, ಅಂದ್ರೆ ಕಣ್ಣು ಸ್ವಲ್ಪ ದೊಡ್ಡ ದೊಡ್ಡದು
0: ಗ್ರೋಯಿಂಗ್ ಏಜ್.
1: ಎಷ್ಟು ಸಲ ಈಗ ಕೊಟ್ಟಿರೋ ಗ್ಲಾಸ್ ಇಂದ ದೊಡ್ಡ ಕಣ್ಣು ಕಾಣಿಸುತ್ತೆ ಒಂದಾದ್ರೆ, ಈ ರೀತಿ ಕೂಡ ಕಣ್ಣಿನ ಒಂದು ಬೆಳವಣಿಗೆ ಜಾಸ್ತಿ ಆಗಿನೂ ಕೂಡ ಸಮಸ್ಯೆ ಆಗುತ್ತೆ ಅಂತ ಅನ್ಕೋಬೇಕು. ಈಗ ಇದನ್ನ ನಾವು ನಿಲ್ಲಿಸಬೇಕು ಅಂತಂದ್ರೆ ಸೂಕ್ತವಾದಂತಹ ಕನ್ನಡಕಗಳ ಬಳಕೆ ಆಗಬೇಕಾಗತ್ತೆ. ಇದನ್ನ ಬಳಕೆ ಮಾಡುವಲ್ಲಿ ಬಹಳ ಜನ ಎಡುತ್ತಾರೆ. ಸುಮ್ ಸುಮ್ಮನೆ ಎಲ್ಲೋ ಒಂದ್ ಕಡೆ ಒಂದು ಕಣ್ಣಿನ ಒಂದು ಅಂಗಡಿ ಕಾಣಿಸ್ತಂದ್ರೆ ಹೋಗೋದು ತಗೊಳ್ಳೋದು ಬರೋದು ಎಲ್ಲ ಮಾಡ್ತಿರ್ತಾರೆ. ಅದೇನು ಬಿಡು ದೊಡ್ಡ ವಿಷಯ ಅಂತಂತೇಳಿ ಅಲ್ಲಿ ಒಂದು ಏನೋ ಕಂಪ್ಯೂಟರ್ ಇಟ್ಟಿರ್ತಾರೆ, ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಂಡು ತಗೊಂಡು ನಡೀತಾ ಇರ್ತದೆ ಗಾಡಿ. ಹೇಗೆ ಈ ರೀತಿ ಮಾಡಿಸ್ಕೊಳ್ಳೋದು, ಎಷ್ಟು ಸೂಕ್ತ, ಮತ್ತೆ ಅಲ್ಲಿ ಅನೇಕ ಸಮಸ್ಯೆಗಳು ಕೂಡ ಆಗ್ಬೋದು ಅದರಿಂದ ಅವರಿಗೆ.
0: ಹೌದು ನೋಡಿ, ಏನಾಗುತ್ತೆ ಅಂದ್ರೆ ಮಕ್ಕಳಲ್ಲಿ ಅಕಾಮಡೇಷನ್ ಜಾಸ್ತಿ ಇರುತ್ತೆ. ಸೊ ಮೆಷಿನ್ ರೀಡಿಂಗ್ ಕೆಲವೊಂದ್ಸತಿ ಓವರ್ ಕರೆಕ್ಟ್ ಮಾಡುತ್ತೆ, ಇಲ್ಲ ಅಂಡರ್ ಕರೆಕ್ಟ್ ಮಾಡುತ್ತೆ. ಯಾಕೆಂದ್ರೆ ಅದು ಟೋಟಲ್ ಐಬಾಲ್ ಪವರ್ ತಗೊಳತ್ತೆ, ಇರೋ ಗ್ಲಾಸ್ ಪವರ್ ಜೊತೆಗೆ ಅದು ಎಷ್ಟು ಸ್ಟ್ರೈನ್ ಆಗ್ತಿದೆ ಅದನ್ನು ಲೆಕ್ಕ ತಗೊಳತ್ತೆ. ಕೆಲವೊಂದ್ಸತಿ ನೆಗೆಟಿವ್ ಆಗಿ ಕಮ್ಮಿ ಆಗೂ ತೋರಿಸ್ತಾ ಇರುತ್ತೆ. ಸೊ ಮಕ್ಕಳಲ್ಲಿ ನಾವು ಸೈಕ್ಲೋಪ್ಲೀಜಿಕ್ ರಿಫ್ರಾಕ್ಷನ್ ಅಂತ ಮಾಡ್ತೀವಿ, ಅಂದ್ರೆ ಡ್ರಾಪ್ಸ್ ಹಾಕಿ ಅದೇನು ಅಕಾಮಡೇಷನ್ ಜಾಸ್ತಿ ಸ್ಟ್ರಾಂಗ್ ಇದೆ ಅದನ್ನ ರಿಲ್ಯಾಕ್ಸ್ ಮಾಡಿದ್ರೇನೆ ಆಕ್ಚುಯಲ್ ಪವರ್ ಗೊತ್ತಾಗೋದು. ಕೆಲವೊಂದ್ಸತಿ ಮಕ್ಕಳನ್ನ ಸ್ಕ್ವಿಂಟ್ ಮಾಡ್ತಿರ್ತಾರೆ, ಆ ಮಕ್ಕಳನ್ನ ನಾವು ಮೆಷಿನ್ ಮುಂದೆ ತೋರಿಸಿದ್ರೆ -1 -2 ಪವರ್ ತೋರಿಸ್ತಾ ಇರತ್ತೆ. ಬಟ್ ಅವ್ರಿಗೆ ಯಾವಾಗ ನಾವು ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಮಾಡ್ಬಿಡ್ತೀವಿ, ಸೀಲಿಯರಿ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಮಾಡಿ ಮತ್ತೆ ಪವರ್ ತಗೊಂಡ್ರೆ 0 ಇರುತ್ತೆ. ಬಟ್ ಈ ಮಕ್ಕಳು ಮೆಷಿನ್ ಅಲ್ಲಿ ಹೋಗಿ ಎಲ್ಲಾದ್ರೂ ಡೈರೆಕ್ಟ್ ಆಗಿ ಹಂಗೆ ಗ್ಲಾಸಸ್ ತಗೊಂಡ್ರೆ ದೇ ಆರ್ ಓವರ್ ಕರೆಕ್ಟೆಡ್, -1 ಕೊಡ್ತಾರೆ. ಅದೇ ಹೈಪರ್ಮೆಟ್ರೋಪಿಯಾ ಇರೋರಿಗೆ ಅವ್ರಿಗೂ ಅಷ್ಟೇ, ನಮ್ ಕಮ್ಮಿ ನಂಬರ್ ತೋರಿಸ್ತಿರುತ್ತೆ ಬಟ್ ಆಕ್ಚುಲಿ ಪವರ್ ಜಾಸ್ತಿ ಇರುತ್ತೆ. ಆ ಪ್ಲಸ್ ಇರೋರಿಗೆ ಪ್ಲಸ್ ಇರೋದು ಕಮ್ಮಿ ಬರ್ತಾ ಇರುತ್ತೆ. ಸೊ ಅವ್ರನ್ನ ನಾವು ಯಾವಾಗ ರಿಲ್ಯಾಕ್ಸ್ ಮಾಡ್ತೀವಿ ಆಕ್ಚುಲಿ ಪವರ್ ಇನ್ನ ಜಾಸ್ತಿ ಇದೆ ಅಂತಾನೆ ಬರುತ್ತೆ. ಸೊ ಪವರ್ ಇಲ್ಲದೆ ಇರೋರಿಗೆ ಜಾಸ್ತಿ ತೋರಿಸುತ್ತೆ, ಜಾಸ್ತಿ ಇರೋರ್ಗೂ ಕಮ್ಮಿ ತೋರಿಸುತ್ತೆ. ಡೈರೆಕ್ಟ್ ಆಗಿ ಬಸ್ ಜಸ್ಟ್ ಒಂದು AR ರೀಡಿಂಗ್ ತಗೊಂಡು ಗ್ಲಾಸಸ್ ತಗೊಂಡ್ರೆ, ಕರೆಕ್ಟ್ ಆಗಿ ರಿಫ್ರಾಕ್ಷನ್ ಮಾಡಿ ಡ್ರಾಪ್ಸ್ ಹಾಕಿ ತಗೊಂಡ್ರೆ ಕರೆಕ್ಟ್ ನಂಬರ್ ಗೊತ್ತಾಗುತ್ತೆ
1: ಅಲ್ವಾ. ಹಾಗಾಗಿ ಬಹಳ ಸಲ ಈಗ ಕನ್ನಡಕಗಳನ್ನು ಬಳಸೋರು ಅದರದ್ದು ನಂಬರ್ ಬದಲಾವಣೆ ಆಗಿರ್ಬೋದು ಅಂತಂತೇಳಿ ಸೀದಾ ಹೋಗ್ತಾರೆ ಅಲ್ಲಿಗೆ ಚೆಕ್ ಮಾಡಿಸಿ ಅದೇನು ಇಷ್ಟೇ ತಾನೇ ಅಂತಂತೇಳಿ ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಅದು ಬರ್ಬರ್ತಾ ಬೇರೆ ಸಮಸ್ಯೆಗೂ ಕೂಡ ಎಡೆ ಮಾಡಿಕೊಡ್ಬೋದು. ಯಾಕಂದರೆ ಕಣ್ಣು ಅದಕ್ಕೆ ಕನ್ನಡಕ ಅಲ್ಲಿಗೆ ಮುಗಿಯಲ್ಲ, ಅಲ್ಲಿ ಏನೇನು ಸಮಸ್ಯೆ ಇದೆ ಒಳಗಡೆ, ಬೇರೆ ಬೇರೆ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಅನಾರೋಗ್ಯದ ಕಾರಣಗಳಿಂದಾಗಿ ಇನ್ನೇನು ಸಮಸ್ಯೆಗೆ ತುತ್ತಾಗ್ತಾರೆ ಅಂತನ್ನೋದನ್ನು ನೀವು ವೈದ್ಯರಾದವರು ನೋಡ್ತೀರಿ. ಈಗ ಈ ಬೇರೆ ಬೇರೆ ಈ ಕೂಲಿಂಗ್ ಗ್ಲಾಸು ಜಾತ್ರೆಯಲ್ಲಿ ಎಲ್ಲೋ ಒಂದು ಸಿಗುತ್ತೆ ಅಂತ ಹೇಳಿ ತಗೊಳ್ಳೋದು ಮಾಡ್ತಿರ್ತಾರೆ. ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ಆಟಕ್ಕಾಗಿ ಆಟಿಕೆ ವಸ್ತು ತರ ಅದನ್ನ ನೋಡ್ತಾರೆ. ಅಂಥ ಕನ್ನಡಕಗಳನ್ನ ಬಳಸೋದ್ರಿಂದ ಏನ್ ಸಮಸ್ಯೆ ಆಗತ್ತೆ, ಮತ್ತೆ ಹಳ್ಳಿನಲ್ಲಿ ಗೊತ್ತಾಗಲ್ಲ ಜನರಿಗೆ, ಮಕ್ಕಳು ಬೇಡ್ತಾವೆ ಹಠ ಮಾಡ್ತಾರೆ ಅಂತ ಹೇಳಿ ಕೊಡಿಸ್ಬಿಡ್ತಾರೆ, ಅದರಿಂದ ಏನಾರ ಸಮಸ್ಯೆ ಇದೆಯಾ
0: ಸರ್? ಅದ್ರೊಳಗೆ ಪವರ್ ಇಲ್ಲ ಅಂದ್ರೆ ಏನು ಮಾಡೋದಿಲ್ಲ, ಇಟ್ಸ್ ಪವರ್ ಇಲ್ದೇ ಇರೋದು 0 ಪವರ್. ನೀವು ಕೂಲಿಂಗ್ ಗ್ಲಾಸ್ ಹಾಕೊಂಡ್ರೆ ಇಟ್ಸ್ ಓಕೆ, ಇಟ್ಸ್ ಮೋರ್ ಪ್ರೊಟೆಕ್ಟಿವ್. ಯಾಕಂದ್ರೆ ಅಲ್ಟ್ರಾ ವೈಲೆಟ್ ರೇಸ್ ಎಲ್ಲ, ಅದು ಕೂಲಿಂಗ್ ಗ್ಲಾಸ್ ಅಂದ್ರೆ ಏನಂದ್ರೆ ಅದು ಅಲ್ಟ್ರಾ ವೈಲೆಟ್ ರೇಸ್ನ ತಡೆಗಟ್ಟುತ್ತೆ. ಸೊ ಆ ರೀತಿ ಒಂದ್ ರೀತಿ ಕಣ್ಣಿಗೆ ಒಳ್ಳೇದು ಇದು ಪ್ರಾಪರ್ ಕೂಲಿಂಗ್ ಗ್ಲಾಸ್ ಆದ್ರೆ.
1: ಕೂಲಿಂಗ್ ಗ್ಲಾಸ್ ಇದ್ರೆ,
0: ಕೂಲಿಂಗ್ ಗ್ಲಾಸ್ ಇದ್ರೆ ಇಲ್ಲ ಪವರ್ ಏನಾರ ಇತ್ತು ಗ್ಲಾಸಸ್ ಅನ್ನೆಸೆಸರಿ ಗ್ಲಾಸಸ್ ಎಲ್ಲ ಅದು ಒಳ್ಳೇದಲ್ಲ ಸರ್.
1: ಅಲ್ಲ ಇದು ಒಂಥರ ಸ್ಟೈಲ್ ಆಗಿ ಗ್ಲಾಸ್ ಹಾಕೋರಿಗೆ ಆಯ್ತಿದ್ದು, ಆದ್ರೆ ಈ ಜಾತ್ರೆಯಲ್ಲಿ ಅಲ್ಲಿ ಇಲ್ಲಿ ಸಿಗ್ತದಲ್ಲ ಅವೆಲ್ಲ ಒಂಥರ ಪ್ಲಾಸ್ಟಿಕ್ ಇರುತ್ತೆ,
0: ಗೊತ್ತಾಯ್ತು. ಈಗ ಇನ್ನೊಂದ್ ರೀತಿ ಈ ತರ ನೀವು ಹೇಳೋ ತರ ಗ್ಲಾಸಸ್ ಬರೋದು ಯಾರಿಗೆ ಅಂದ್ರೆ, ಇದು 40 ಇಯರ್ಸ್ ಆದ್ಮೇಲೆ ಪ್ರೆಸ್ಬಯೋಪಿಯ ಅಂತ ಏನ್ ಸ್ಟಾರ್ಟ್ ಆಗುತ್ತೆ ಅದು ಹತ್ರದ ದೃಷ್ಟಿ ಕಳ್ಕೊತಾ ಹೋಗುತ್ತೆ, ಕಳ್ಕೊತಾ ಹೋಗ್ತಾರೆ 44 ಇಯರ್ಸ್ ಇಂದ, ಅಂದ್ರೆ 40 ಮೇಲೆ 40 ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಅವರೆಲ್ಲ ರೋಡ್ ಸೈಡ್ ಎಲ್ಲ ಸಿಗ್ತಾರೆ, ಒಂದು ರಾಡ್ ತರ ಇರುತ್ತೆ ಅಲ್ಲಿ ಗ್ಲಾಸ್ ಇಡ್ತಾ ಹೋಗ್ತಾರೆ, ನಿಯರ್ ಆಡ್ ಗ್ಲಾಸ್ ಇಡ್ತಾ ಹೋಗ್ತಾರೆ. ಯಾವ ಡಿಸ್ಟೆನ್ಸ್ಗೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಅದನ್ನ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಒಂದು ಗ್ಲಾಸ್ ಕೊಟ್ಬಿಡ್ತಾರೆ. ಬಟ್ ಅದು ಅದು ಕರೆಕ್ಟ್ ಅಲ್ಲ ಸರ್. ಪ್ರಾಪರ್ ನೀವು ಹೇಳ್ದಂಗೆ ಯಾಕೆ ಗ್ಲಾಸ್ ಪವರ್ ಬರ್ತಿದೆ ಅಂತ ಪ್ರಾಪರ್ ಐ ಚೆಕಪ್ ಮಾಡಿ, ಅದು ಕಣ್ಣಿಗೆ ರಿಲ್ಯಾಕ್ಸ್ ಮಾಡಿ, ಪೂರ್ತಿ ಕಣ್ ಚೆಕಪ್ ಮಾಡಿ ಕರೆಕ್ಟ್ ಪವರ್ ಕೊಟ್ರೇನೆ ಒಳ್ಳೇದು. ಅಂಡರ್ ಕರೆಕ್ಷನ್

0: ಏನು ತಪ್ಪು, ಓವರ್ ಕರೆಕ್ಷನ್ ತಪ್ಪು.
1: ಸಾಮಾನ್ಯ ಒಂದು ಕನ್ನಡಕದಿಂದ ಇನ್ನೊಂದು ಕನ್ನಡಕ ತಗೋಬೇಕಂದ್ರೆ ಅಂದ್ರೆ ಒಳಗಡೆ ಎಲ್ಲ ಪವರ್ ಗ್ಲಾಸ್ಗಳು ಅಂದ್ರೆ ನಿಮ್ಮ ಚಿಕಿತ್ಸೆ ಅನುಸಾರವಾಗಿ ಅವರು ತಗೊಳ್ಳುವಂತಹ ಗ್ಲಾಸ್ಗಳು ಎಷ್ಟು ಅವಧಿ ಬೇಕಾಗತ್ತೆ, ಅಂದ್ರೆ ಎಷ್ಟು ಅವಧಿ ನಂತರ ಅವರು ತಪಾಸಣೆ ಮಾಡಿಸ್ಕೋಬೇಕು ಇನ್ನೊಂದು ಕನ್ನಡಕ ತಗೋಬೇಕಂದ್ರೆ?
0: ಸರ್, ಮಕ್ಕಳಲ್ಲಿ ಬೆಳೀತಾ ಇರೋದ್ರಿಂದ ಅವ್ರ ಕಣ್ಣು ಬೆಳೀತಾ ಇರತ್ತೆ. ಸೊ ಅವರು 6 months ಒನ್ಸ್ ಐ ಚೆಕಪ್ ಮಾಡಿ ಕರೆಕ್ಟ್ ಪವರ್ ತಗೋಬೇಕು. ಇನ್ನು 40 years ಆಗಿರೋರು ಅಷ್ಟೇ, ವಯಸ್ಸಾಗ್ತಾ ಆಗ್ತಾ ಅವ್ರದ್ದು ಪ್ರೆಸ್ಬಿಯೋಪಿಯಾ ಜಾಸ್ತಿ ಆಗ್ತಾ ಇರತ್ತೆ, ನಿಯರ್ ಆ್ಯಡ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಮತ್ತೆ ಕೆಟ್ರಾಕ್ಟ್ ಶುರು ಮಾಡ್ಕೊಳತ್ತೆ. ಡಯಾಬಿಟಿಕ್ ಇರೋರಿಗೆ, ಅನ್ಕಂಟ್ರೋಲ್ ಡಯಾಬಿಟಿಸ್ ಇರೋರಿಗೆ ಡಯಾಬಿಟಿಕ್ ರೆಟಿನೋಪತಿ ಬರ್ಬೋದು, ಇಲ್ಲ ಅಂತಂದ್ರೆ ಅವರಲ್ಲಿ ಕೆಟ್ರಾಕ್ಟ್ ಪ್ರೋಗ್ರೆಸ್ ಆಗ್ಬೋದು. ಇದು ಗ್ಲಾಸಿಂದ ಅಂತ ಅನ್ಕೊಂಡು ಬರೀ ಗ್ಲಾಸ್ ಕೊಡ್ತಿದ್ರೆ ಡಯಾಬಿಟಿಕ್ ರೆಟಿನೋಪತಿ, ಹೈಪರ್ಟೆನ್ಸಿವ್ ರೆಟಿನೋಪತಿ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬೆಟರ್ ಇಸ್ 6 months ಒನ್ಸ್ ಐ ಚೆಕಪ್ ಮಾಡಿಸ್ಕೊಂಡ್ರೆ ಎಲ್ಲರಿಗೂ ಬೆಟರ್ ಅಂತ ಅನ್ಸುತ್ತೆ.
1: ಈಗ ಕಣ್ಣಿನ ರಕ್ಷಣೆ ಆಗಬೇಕು ಅಂತಂದರೆ ಕನ್ನಡಕ ಇದ್ರೆ ಬಹಳ ಚೆನ್ನಾಗಿ, ಅಂದರೆ ಬೇರೆ ಧೂಳ ಕೂತ್ಕೊಳ್ಳೋದಾಗಲಿ ಅಥವಾ ಬೇರೆ ಎಲ್ಲ ಕಾರಣಗಳಿಂದ ರೈಡ್ ಮಾಡ್ತಿರ್ತಾರೆ, ಹೆಲ್ಮೆಟ್ ಹಾಕೊಂಡಿರ್ತಾರೆ, ಬಟ್ ಸ್ಪೆಕ್ಸ್ ಇದ್ರೆ ಬಹಳ ಅವ್ರಿಗೆ ಅನುಕೂಲ. ಈ ರೀತಿ ಕಣ್ಣಿನ ರಕ್ಷಣೆಯಲ್ಲಿ ಕನ್ನಡಕಗಳ ಪಾತ್ರ ಎಷ್ಟಿದೆ
0: ಸರ್? ಪ್ರೊಟೆಕ್ಷನ್ ಗುಡ್. ಮಕ್ಕಳಲ್ಲಿ ಈ ಡಸ್ಟನ್ನು ಅವಾಯ್ಡ್ ಆಗುತ್ತೆ. ಆಕ್ಚುಲಿ ಮಕ್ಕಳಲ್ಲಿ ಯಾರಿಗೆ ಅಲರ್ಜಿ ಇರುತ್ತೆ, ಕೆಲವೊಂದ್ಸತಿ ಅಲರ್ಜಿ ಕಂಜಂಕ್ಟವೈಟಿಸ್ ಅಂತ ಹೇಳ್ತೀವಿ, ವರ್ನಲ್ ಕೆರೆಟೋ ಕಂಜಂಕ್ಟವೈಟಿಸ್ ಅಂತ, ಇದು ಮಕ್ಕಳಲ್ಲಿ ಕಾಮನ್. ಸೊ ಗ್ಲಾಸಸ್ ಒಂದು ರೀತಿ ಪ್ರಿವೆಂಟ್ ಮಾಡುತ್ತೆ, ಡಸ್ಟ್ ಕಣ್ಣೊಳಗೆ ಹೋಗ್ದಿರ. ಎರಡನೇದು ಗಾಯಗಳಿಗೆ ಡಸ್ಟ್ ಬಿತ್ತು, ಕಸ ಬಿತ್ತು, ಡ್ರೈವ್ ಮಾಡ್ಬೇಕಾದ್ರೆ ಏನಾದ್ರೂ ಫಸ್ಟ್ ಗ್ಲಾಸಿಗೆ ಬೀಳುತ್ತೆ, ಕಣ್ಣಿಗೆ ಬೀಳೋದಿಲ್ಲ. ಸೊ ಒಂದು ರೀತಿ ಇದು ಪ್ರೊಟೆಕ್ಷನ್ನು ಕೊಡುತ್ತೆ.
1: ಆಗತ್ತೆ. ಈಗ ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ಅಂದರೆ ಈ ಪೊರೆಯ ಚಿಕಿತ್ಸೆ ಎಲ್ಲ ಆದಾಗ ಕೂಡಲೇ ಕನ್ನಡಕಗಳನ್ನು ಬಳಸ್ತಾರೆ, ಅದಕ್ಕೆ ಬೇರೆ ಬೇರೆ ಹಂತದಲ್ಲಿ ಯಾವ್ಯಾವ ಕನ್ನಡಕಗಳನ್ನು ಬಳಸಬೇಕು ಅಂತ ತಾವು ಹೇಳ್ತೀರಾ? ಅಲ್ಲಿ ಅವರ ದೃಷ್ಟಿ ಸುಧಾರಣೆಗೆ ಅಂತಲೇ ನೀವು ಕನ್ನಡಕಗಳನ್ನು ಬೇರೆ ಬೇರೆ ಕನ್ನಡಕಗಳನ್ನು ಕೊಡ್ತೀರಾ, ಅಥವಾ ಅವರ ಶಸ್ತ್ರಚಿಕಿತ್ಸೆ ಆದ ನಂತರ ಅವರ ನಂಬರ್ಗೆ ಅನುಸಾರವಾಗಿ ನೀವು ಟೆಸ್ಟ್ ಮಾಡ್ತೀರಿ, ಬೇರೆ ಬೇರೆ ಕನ್ನಡಕಗಳನ್ನು ಬಳಸಬೇಕಾಗತ್ತೆ, ಅವರು
0: ಯಾವ ಲೆನ್ಸ್ ಚೂಸ್ ಮಾಡಿದ್ದಾರೆ ಅನ್ನೋದ್ರ ಪ್ರಕಾರ ಹೋಗುತ್ತೆ. ಈಗ ಕೆಟ್ರಾಕ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಸ್ವಲ್ಪ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗಿ ಕೆಲವೊಂದ್ಸತಿ ಅದಕ್ಕೂ ಗ್ಲಾಸಸ್ ಕೊಡ್ತಾರೆ. ಕೆಟ್ರಾಕ್ಟ್ ಸರ್ಜರಿ ಆದ್ಮೇಲೆ ಲೆನ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಅದು ನ್ಯಾಚುರಲ್ ಲೆನ್ಸ್ ಬಂದ್ಬಿಟ್ಟು ಅವರು ಮೋನೋಫೋಕಲ್ ಅಂತ ತಗೋತಿದಾರ ಅಥವಾ ಟ್ರೈಫೋಕಲ್ ಅಂತ ತಗೋತಿದಾರ ಅನ್ನೋದ್ರ ಮೇಲೆ. ಅಂದ್ರೆ ಇವಾಗ ನಮ್ ನ್ಯಾಚುರಲ್ ಲೆನ್ಸ್ ಹೆಂಗೆ ಅಂದ್ರೆ, ನಾವು ದೂರದ್ ನೋಡ್ಬೇಕು ಅಂದ್ರೆ ಅದು ಫ್ಲಾಟ್ ಆಗುತ್ತೆ, ಹತ್ರದ್ ನೋಡ್ಬೇಕು ಅಂದ್ರೆ ಅದು ಫುಲ್ ಕಾನ್ವೆಕ್ಸ್ ಆಗುತ್ತೆ, ಮಯೋಪಿಕ್. ಈ ನ್ಯಾಚುರಲ್ದು ಆ ಲೆನ್ಸ್ ಅಲ್ಲಿ ಇರೋದಿಲ್ಲ, ಒಂದೇ ಯಾವ್ದಾದ್ರು ಫಿಕ್ಸ್ ಆಗುತ್ತೆ. ಮೋನೋಫೋಕಲ್ ಅಂತ ತಗೊಂಡ್ರೆ ಮತ್ತೆ ಹತ್ರದಕ್ಕೆ ಗ್ಲಾಸಸ್ ಬೇಕು, ಕಂಪ್ಯೂಟರ್ಗೆ ಗ್ಲಾಸ್ ಬೇಕು. ಇಲ್ಲ ಟ್ರೈಫೋಕಲ್ಗೆ ಹೋಗ್ತಾರೆ, ನನಗೆ ಗ್ಲಾಸಸ್ಸೇ ಬೇಡ ಅಂತಂದ್ರೆ ಆ ರೀತಿ ಲೆನ್ಸ್ ಕಣ್ಣೊಳಗೆ ಇಟ್ಟರೆ ಗ್ಲಾಸಸ್ದು ಯೂಸ್ ಕಮ್ಮಿ ಆಗುತ್ತೆ. ಈ ಎಕ್ಸ್ಟೆಂಡೆಡ್ ಡೆಪ್ತ್ ಅಂತಾನು ಬರುತ್ತೆ ಲೆನ್ಸಸ್.
1: ಈ ಗ್ಲಾಸ್ಗಳನ್ನ ಕೆಲವೊಬ್ಬರು ಎರಡೆರಡು ಮೂರು ಮೂರು ಗ್ಲಾಸ್ ಇಟ್ಕೊಂಡಿರ್ತಾರೆ,
0: ಕಂಪ್ಯೂಟರ್ಗೆ ರೀಡಿಂಗ್ ಗ್ಲಾಸ್. ಮುಂಚೆ ಕಾಲದಲ್ಲಿ ಪ್ರೋಗ್ರೆಸಿವ್ ಗ್ಲಾಸಸ್ ಇಲ್ಲದೆ ಇದ್ದಾಗ, ಆಫೀಸ್ ಗ್ಲಾಸಸ್ ಇಲ್ಲದೆ ಇದ್ದಾಗ ಏನಾಗ್ತಿತ್ತು ಅಂದ್ರೆ ದೂರದ್ದು ಮೋನೋಫೋಕಲ್ ಲೆನ್ಸ್ ಇಟ್ಬಿಟ್ಟು ದೂರದ್ದೆಲ್ಲ ಚೆನ್ನಾಗಿ ಕಾಣ್ತಿರ್ತದೆ, ಹತ್ರದ್ ನೋಡಿದಾಗ ಈಗ ಮೊಬೈಲ್ ಡಿಸ್ಟೆನ್ಸ್ ನೋಡಬೇಕು ಅಂದ್ರೆ ರೀಡಿಂಗ್ ಗ್ಲಾಸ್ ಅಂತ ಹಾಕೋತಾರೆ, ಇನ್ನೊಂದು ಚೂರದ್ದು ದೂರದ್ದು ಬೇಕು ಅಂತಂದ್ರೆ ಇನ್ನೊಂದು. ಸೊ ಆ ರೀತಿ ಎರಡೆರಡು ಗ್ಲಾಸಸ್ ಮುಂಚೆ ಮಾಡಿಸ್ಕೋತಿದ್ರು, ಈಗೆಲ್ಲ ಒಂದೇ ಗ್ಲಾಸ್ ಅಲ್ಲೇ ಬರುತ್ತೆ ಸರ್, ಪ್ರೋಗ್ರೆಸಿವ್ ಗ್ಲಾಸ್ ಅಲ್ಲಿ ಬರುತ್ತೆ. ದೂರದ್ ಇಲ್ಲದೆ ಇರೋರಿಗೆ ಆಫೀಸ್ ಗ್ಲಾಸಸ್ ಅಂತ ಬರುತ್ತೆ, ಅಂದ್ರೆ ಬರೀ ಕಂಪ್ಯೂಟರ್ಗೆ ರೀಡಿಂಗ್ ಮಾತ್ರ ಬೇಕಾಗುತ್ತೆ, ಅದು ಅಂದ್ರೆ ಇಂಟರ್ಮೀಡಿಯೇಟ್ ನಿಯರ್ ಮಾತ್ರ ಬಂದಿರುತ್ತೆ ಅದರೊಳಗೆ, ದೂರದಕ್ಕೆ ಏನು ಗ್ಲಾಸಸ್ ಇರೋದಿಲ್ಲ.
1: ಈಗೆಲ್ಲ ಗ್ಲಾಸ್ ಅಂದ್ರೆ ಅದು ಒಂಥರ ನಮಗೆ ತೊಂದರೆನೇ ಆಗುತ್ತೆ, ಮುಂದೆ ಅದು ಒಂದು ಬೇರೆನೇ ವಸ್ತು ನಮ್ಮ ಮುಖದ ಮೇಲೆ, ಬೇಡ ಬೇಡ ಅಂತ ಹೇಳಿ ಈ ಅದು ಬೇಡ ಅಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಹಾಕ್ಸ್ಕೊಳ್ಳಕ್ ಹೋಗ್ತಾರೆ. ಇವುಗಳ ಸುರಕ್ಷತೆ ಮತ್ತೆ ಇವುಗಳ ಗುಣಮಟ್ಟ ಅಂದ್ರೆ ಹೇಗೆ, ಅಥವಾ ತಮ್ಮ ದೃಷ್ಟಿ ಒಳ್ಳೆಯದಾಗಲಿಕ್ಕೆ ಎಷ್ಟು ಸಹಾಯಕಾರಿಯಾಗಿದೆ
0: ಸರ್? ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲಿ ಯಾರು ಕೊಡ್ತಾರೆ ಅಂತಂದ್ರೆ, ಈಗ ಕೆಲವೊಬ್ರಿಗೆ ಹಾಕೊಳಕ್ ಇಷ್ಟ ಇಲ್ಲ ಅಂತ ಹೇಳೋ, ಈಗ ಕಾಲೇಜ್ಗೆ ಹೋಗ್ತಿರ್ತಾರೆ, ಇಲ್ಲ ಕೆಲವೊಂದು ಪ್ರೊಫೆಷನಲಿ ಸ್ಪೋರ್ಟ್ಸ್ ಅಲ್ಲಿ ಆಡೋರ್ಗೆ, ಈಗ ಕ್ರಿಕೆಟ್ ಆಡ್ತಿರ್ಬೋದು, ಇನ್ನೊಂದು ಗ್ಲಾಸ್ ಬಿದೋಗ್ತಾ ಇರತ್ತೆ. ಸೊ ಕೆಲವೊಂದು ಸ್ಪೋರ್ಟ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋತಾರೆ, ಕೆಲವೊಂದು ಪ್ರೊಫೆಷನಲ್ಲಿ ಕಾಸ್ಮೆಟಿಕ್ ತರ ಅವ್ರಿಗೆ ನನಗೆ ಬೇಡ ಗ್ಲಾಸಸ್, ಹೌದು ಆ ತರ ಇಲ್ಲ ಏನಾದ್ರ ಫ್ಯಾಷನ್ ರಿಲೇಟೆಡ್ ಫೀಲ್ಡ್ ಅಲ್ಲಿರೋರ್ಗೆಲ್ಲ ಕಾಸ್ಮೆಟಿಕ್ ಲೆನ್ಸ್ ತಗೋತಾರ. ಸೊ ಲೆನ್ಸ್ ತಗೊಂಡ್ಮೇಲೆ ಅದರದ್ದು ಕೇರು ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಅದರದ್ದು ಅಡ್ವಾಂಟೇಜಸ್ ಇದೆ.
1: ಈ ಗ್ಲಾಸ್ಗಳು ಮತ್ತೆ ಅದಕ್ಕೆ ಬೇಕಾಗಿರೋ ಫ್ರೇಮ್ಗಳು, ಈ ಫ್ರೇಮ್ ಅಂತಂದ್ರೆ ಜಸ್ಟ್ ಫಾರ್ ಒಂದು ಲುಕ್ಕಿಗೆ ಅಂತ ಅಥವಾ ಒಂದು ಬಾಳಿಕೆಗೆ ಅಂತ ಮಾತಾಡ್ತೀವಿ ನಾವು. ಈ ಕನ್ನಡಕಗಳ ರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕು ನಾವು? ಆಯ್ತು, ನಾವು ಅದನ್ನ ಬ್ಯಾಗಲ್ಲಿ ಇಟ್ಟಿರ್ತೀವಿ ಅಥವಾ ಟೇಬಲ್ ಮ್ಯಾಗ ಇರ್ತದೆ, ಇನ್ನೆಲ್ಲೋ ಬಿದ್ದು ಬಿಡುತ್ತೆ ಕೆಳಗಡೆ, ಹೇಗೆ?
0: ಸೊ ಒಂದು ಗ್ಲಾಸಸ್ ಅಲ್ಲಿ ಅದರದ್ದೇನು ನಮಗೆ ಇಲ್ಲಿ ಕಿವಿ ಹತ್ರ ಬರುತ್ತೆ ಫ್ರೇಮ್, ಅದು ಅದು ಗ್ಲಾಸ್ ದಪ್ಪ ಇದ್ದು ಫ್ರೇಮ್ ತುಂಬ ತೆಳು ಇದ್ರೆ ಏನಾಗುತ್ತೆ ಅಂದರೆ ನಾವು ಅಲ್ಲಿ ಇಲ್ಲಿ ಇಟ್ಟಾಗ ಅದು ಬೆಂಡ್ ಆಗುತ್ತೆ, ಬೆಂಡ್ ಆದಾಗ ಅದು ಟಿಲ್ಟ್ ಆಗುತ್ತೆ. ಸೊ ಟಿಲ್ಟ್ ಆದಾಗ ಏನಾಗುತ್ತೆ ಅಂದರೆ ನಾವು ಏನು ಕೊಟ್ಟಿರ್ತೀವಿ ಪವರು ಅದು ಇನ್ನೆಲ್ಲೋ ಆಕ್ಸೆಸ್ಸಲ್ಲಿ ಕೆಲಸ ಮಾಡ್ತಿರತ್ತೆ. ಸೊ ಇದು ಏನು ಹೇಳ್ತಾರೆ ಬಂದ್ಬಿಟ್ಟು ಗ್ಲಾಸು ನನಗೆ ಹಾಕಿದ್ಮೇಲೆ ತಲೆನೋವು ಬರ್ತಿದೆ.

0: ಕಣ್ಣು ಬರ್ತಿದೆ ನಂಗೆ ಸೆಟ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಬಟ್ ಪವರ್ ಎಲ್ಲ ಚೆಕ್ ಮಾಡಿದ್ರೆ ಕರೆಕ್ಟಾಗಿ ಇರುತ್ತೆ. ಯಾಕೆಂದ್ರೆ ಅದನ್ನ ಕಣ್ಣಿಗೆ ಹಾಕೊಂಡಾಗ ಅದೆಲ್ಲೋ ಟಿಲ್ಟ್ ಆಗಿರುತ್ತೆ. ಸೊ ಆ ಫ್ರೇಮ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದ್ರೆ ನೀವು ಗ್ಲಾಸ್ ತೆಗೆದು ಟೇಬಲ್ ಮೇಲೆ ಇಟ್ಟರೆ ಆ ಗ್ಲಾಸ್ದು ಏನಿದೆ ಆ ಎಜ್ಜು ಮತ್ತೆ ಫ್ರೇಮ್ ನಾಲ್ಕೂ ಗ್ಲಾಸ್ ಮೇಲೆ ನೀಟಾಗಿ ಕೂತಿರ್ಬೇಕು, ಟಿಲ್ಟ್ ಆಗಿರ್ಬಾರ್ದು. ಸೊ ಅದನ್ನ ಅದು ಮೇನ್ ಫ್ರೇಮ್ ಮೇಂಟೈನ್ ಮಾಡ್ಬೇಕು. ಇನ್ ನೆಕ್ಸ್ಟ್ ಏನಂದ್ರೆ ಅದರಲ್ಲಿ ಎಲ್ಲ ಸ್ಕ್ರಾಚಸ್ ಎಲ್ಲ ಮಾಡ್ಕೋಬಾರ್ದು. ಸೊ ಅದಕ್ಕೆ ಸಪ್ರೇಟ್ ಕ್ಲಾತ್ ಬಂದಿರುತ್ತೆ, ಅದನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಯೂಸ್ ಮಾಡಿಲ್ಲ ಅಂದ್ರೆ ಕೇಸ್ ಎಲ್ಲ ಇಟ್ಟು ನೀಟಾಗಿ ಮ್ಯಾನೇಜ್ ಮಾಡಿದ್ರೆ ಅದು ಚೆನ್ನಾಗಿ ದೃಷ್ಟಿಕೋನ.
1: ಅದನ್ನ ಸ್ವಚ್ಛತೆ ಅಂದ್ರೆ ನೀವು ಕೊಟ್ಟಿರೋ ವಸ್ತ್ರದಿಂದ ಅಷ್ಟೇ ಮಾಡ್ಬೇಕಾ? ಈ ಕೆಲವೊಬ್ರು ಎಲ್ಲ ನೀರಾಗಿ ತೊಳೆದು ಬಿಡ್ತಾರೆ.
0: ನೀರ್ ಹಾಕಿ ಎಲ್ಲ ಇವಾಗ ಆಯಿಲ್ ಕೈಯಲ್ಲೆಲ್ಲ ಮುಟ್ಟಿ ಎಲ್ಲ ಮಾಡಿದ್ರೆ ಅದು ಒಂಥರ ಇಂಪ್ರೆಷನ್ ಕೊಡುತ್ತೆ, ಮತ್ತೆ ರಫ್ ಇದ್ರಲ್ಲಿ ಏನಾರ ನಾವು ಕ್ಲೀನ್ ಮಾಡಿದ್ರೆ ಸ್ಕ್ರಾಚಸ್ ಇರುತ್ತೆ. ಸೊ ಸಾಫ್ಟ್ ಕ್ಲಾತ್ ಅಲ್ಲಿ ನೀಟಾಗಿ ಮೇಂಟೈನ್ ಮಾಡಿದ್ರೆ
1: ತೊಳಿಬೋದಾ?
0: ಯೂಶ್ವಲಿ ಅಡ್ವೈಸ್ ಮಾಡೋದಿಲ್ಲ ಸರ್. ಈಗ ಮಳೆ ಬಂತು ಒದ್ದೆ ಆಯ್ತು ಅಂತೂ ಸಾಫ್ಟ್ ಕ್ಲಾತ್ ಅಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು.
1: ಅದೇ ಈಗ ಎಷ್ಟು ಬಹಳ ಸುಲಭವಾಗಿ ನೀವು ಒಂದು ಒಳ್ಳೆ ಸಲಹೆ ಕೊಟ್ರಿ ಅಂದ್ರೆ ಅವರಿಗೆ ಪವರ್ ಬದಲಾವಣೆ ಆಗಿರ್ಲಿಕ್ಕಿಲ್ಲ, ಆದ್ರೆ ಅದು ಆ ಫ್ರೇಮ್ ಹೆಚ್ಚು ಕಡಿಮೆ ಆಗಿರ್ಬಹುದು, ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ.
0: ಅದನ್ನ ಪ್ರಿಸ್ಮ್ಯಾಟಿಕ್
1: ಸ್ವಲ್ಪದ್ರಲ್ಲೇ ಇನ್ನೊಂದು ಕನ್ನಡಕ ತಗೊಳೋದನ್ನ ತಪ್ಸ್ಕೋಬಹುದು ಅಲ್ವಾ? ಆದ್ರೆ ವೈದ್ಯರ ಕಡೆ ಹೋಗ್ಬೇಕಾಗತ್ತೆ, ಚೂಸ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಈ ಕೆಲವು ಸಲ ಎಷ್ಟೋ ಅಪಘಾತಗಳಾಗ್ತವೆ, ಅಲ್ಲಿ ಅವರು ಹಾಕೊಂಡಿದ್ದಂತ ಕನ್ನಡಕದಿಂದಾನೇ ಅವರಿಗೆ ಸಮಸ್ಯೆ ಆಗ್ಬಹುದು. ಹಾಗಾಗಿ ಅದರ ಒಂದು ಸುರಕ್ಷತೆ ಮತ್ತೆ ಹೆಲ್ಮೆಟ್ಗಳನ್ನು ಬಳಸೋದು ಬಹಳ ಮುಖ್ಯ ಆಗತ್ತೆ. ಈಗ ಅಪಘಾತ ಅಂತೂ ಆಗ್ಬಿಡುತ್ತೆ, ಅವಾಗ ಅಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ಪೆಟ್ಟು ಬೀಳುತ್ತೆ ಹೇಳೋಕ್ಕಾಗಲ್ಲ. ಆದರೆ ಈ ಅದೇ ಕಾಂಟ್ಯಾಕ್ಟ್ ಲೆನ್ಸ್ ಇದ್ದರೆ ನಮಗೆ ಸುರಕ್ಷತೆ ಇರ್ತಿತ್ತು ಅಂತ ಒಂದು ಹೇಳ್ತೀವಿ, ಅಥವಾ ಕನ್ನಡಕ್ಕೆ ಇದ್ದಿದ್ದರಿಂದನೇ ನನ್ನ ದೃಷ್ಟಿ ರಕ್ಷಣೆ ಆಯಿತು ಅಂತ ಇನ್ನೊಂದು ಹೇಳ್ತಾರೆ. ಅದೆಲ್ಲ ಈ ರೀತಿ ಕನ್ನಡಕಗಳ ಒಂದು ಬಳಕೆ ಈಗ ಹೇಗೆ ಜಾಸ್ತಿ ಆಗಿದೆಯಾ? ಗ್ರಾಮೀಣ ಭಾಗದಲ್ಲಿ ಕೂಡ ಅದರ ಒಂದು ಪ್ರಜ್ಞೆ ಜಾಸ್ತಿ ಆಗಿದೆ, ಹೇಗೆ ಅನಿಸುತ್ತೆ ನಿಮಗೆ?
0: ಗ್ಲಾಸಸ್ ಮುಂಚೆ ಕಾಲದಲ್ಲಿ ಗ್ಲಾಸ್ ಇಂದ ಮಾಡ್ತಿದ್ರು, ಈಗ ಅದು
1: ಬಿದ್ರು ಹೊಡಿಬಾರ್ದು.
0: ಬಿದ್ರು ಹೊಡಿದಿರಂಗೆ ಅದು ಒಂಥರ ಫೈಬರ್ ಪ್ಲಾಸ್ಟಿಕ್ ತರ ಆ ತರ ಮೆಟೀರಿಯಲ್ ಅಲ್ಲಿ ಈಗ ಮಾಡ್ತಿದ್ದಾರೆ. ಸೊ ಅದು ಯೂಶಲಿ ಬ್ರೇಕ್ ಆಗೋದಿಲ್ಲ. ಮುಂಚೆ ಗ್ಲಾಸ್ ಹೊಡಿತಿತ್ತು, ಆ ಗ್ಲಾಸ್ ಪೀಸ್ ಬಂದು ಕಣ್ಣೊಳಗೆ. ಇವಾಗ ಒಂದು ಕಲ್ಲು ಅಥವಾ ಫೈರ್ ಕ್ರ್ಯಾಕರ್ ಇಂಜುರಿ ಆದ್ರೆ ಅದು ಗ್ಲಾಸ್ ಹೊಡೆದು ಗ್ಲಾಸ್ ಪೀಸ್ ಹೋಗಿ ಕಣ್ಣೊಳಗೆ ಹೋಗ್ತಿತ್ತು. ಸೊ ಈಗ ಆ ತರ ಬರೋದಿಲ್ಲ ಮೆಟೀರಿಯಲ್ಸ್, ಈಗ ಮೆಟೀರಿಯಲ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ.
1: ಈಗ ವಯಸ್ಸಾದವರಿಗೆ ಸಾಕಷ್ಟು ಸಲ ಗ್ಲಾಸ್ ಅಂತೂ 100% ಇದ್ದೇ ಇರುತ್ತೆ ಅವರಿಗೆ ಕಂಪಲ್ಸರಿ. ಅದನ್ನ ಬಳಸುವಲ್ಲಿ ಕೆಲವು ಸಲ ಅವರಿಗೆ ಒಂಥರ ಈ ಮರೆವು ಇರಬಹುದು, ಅಥವಾ ವಯಸ್ಸಿನ ಪ್ರಭಾವದಿಂದ ಏನೋ ಅದನ್ನು ಸರಿಯಾಗಿ ಕಾಪಾಡಿಕೊಳ್ಳೋದು ಆಗಿರ್ಲಿಕ್ಕಿಲ್ಲ. ಸೊ ಅದು ಮತ್ತೆ ಜೊತೆಯಲ್ಲಿ ಇರಬೇಕು ಅಂತಂದಾಗ ಅದಕ್ಕೆ ಒಂದು ದಾರ ಕಟ್ಟಿ ತೂಗಾಕಿರ್ತಾರೆ. ಇದನ್ನೆಲ್ಲ ಇದ್ರ ಬಗ್ಗೆ ಏನು ತಾವು ಸಲಹೆ ಕೊಡಬಹುದು?
0: ಬಟ್ ಅದು ಅಷ್ಟೇ ಎಲ್ಲದಕ್ಕೂ ಎಕ್ಸ್ಪೋಸ್ ಆಗ್ತಿರುತ್ತೆ, ಡಸ್ಟ್ ಎಲ್ಲ ಕುತ್ಕೋತಾ ಇರ್ಬೋದು, ಸ್ಕ್ರಾಚ್ ಆಗ್ಬೋದು. ಸೊ ಯೂಶಲಿ ಬಾಕ್ಸ್ ಅಲ್ಲಿ ಇಟ್ಟರೆ ಬೆಟರ್ ಸರ್.
1: ಬೆಟರ್. ಈ ಕನ್ನಡಕಗಳನ್ನು ರಕ್ಷಣೆ ಮಾಡ್ಬೇಕಂದ್ರೆ ಈಗ ಬಿಸಿಲಲ್ಲಿ ಹೋದಾಗ ಆ ಬಿಸಿಲಿನ ಒಂದು ಪ್ರಖರತೆಗೆ ಅದು ಹಾಳಾಗಿರ್ಬೋದು ಅಂತ ಹೇಳ್ಬೋದು, ಅಥವಾ ಹೇಗೆ ಅದು ಹಾಳಾಗುವಂಥ ಸಾಧ್ಯತೆಗಳಿಗೆ ಅದಕ್ಕೆ ಇಂದ 6 ತಿಂಗಳಾದಮೇಲೆ ನೀವು ಚೆಕಪ್ ಮಾಡಿಸ್ಬೇಕು ಅಂತ ನೀವು ಹೇಳ್ತೀರ ನಿಜ, ಅಥವಾ ಅದನ್ನು ತಪಾಸಣೆ ಮಾಡಬೇಕು ಬಳಸ್ತಾ ಇರುವಂಥ ವಸ್ತು ಹೇಗಿದೆ ಅಂತೇಳಿ, ಅದಂತಾನೆ ಅದರದ್ದು ಒಂದು ಲೈಫ್ ಯಾವಾಗ ಡಿಪ್ಲೀಟ್ ಆಗುತ್ತೆ?
0: ಯೂಶಲಿ ಗ್ಲಾಸ್ ಮೇಂಟೈನ್ ಮಾಡಿದ್ರೆ ಅದಕ್ಕೇನು ಆಗೋದಿಲ್ಲ ಸರ್. ಅದು ಮತ್ತೆ ಸನ್ಲೈಟ್ ಇಂದನೂ ಏನೂ ಆಗೋದಿಲ್ಲ, ಯಾಕೆಂದ್ರೆ ನಿಮಗೆ ಬೇಕಿದ್ರೆ ಇನ್ನೂ ಎಕ್ಸ್ಟ್ರಾ ಕೋಟಿಂಗ್ಸ್ ಬರುತ್ತೆ ಗ್ಲಾಸಸ್ಗೆ, ಆಂಟಿ ಗ್ಲೇರ್ ಕೋಟಿಂಗ್ ಅಂತ ಅವೆಲ್ಲ ಬರುತ್ತೆ. 6 ಮಂತ್ಸ್ ಒನ್ಸ್ ಚೆಕ್ ಮಾಡಬೇಕು ಅಂತ ಹೇಳೋದು, ಚಿಕ್ಕ ಮಕ್ಕಳಲ್ಲಿ ಐಬಾಲ್ ಗ್ರೋತ್ ಆಗಿ ಪವರ್ ಚೇಂಜ್ ಆಗಿರುತ್ತೆ ಅಂತ. ವಯಸ್ಸಾಗಿರೋರಿಗೆ ಆ ಏಜಿಂಗ್ ಪ್ರೋಸೆಸ್ಸಲ್ಲಿ ನಂಬರ್ ಚೇಂಜ್ ಆಗಿರ್ಬೋದು, ಇಲ್ಲ ಡಯಾಬಿಟಿಕ್ ಏನಾರ ಬಂದಿದ್ರೆ ರೆಟಿನೋಪತಿ, ಇದನ್ನ ಚೆಕ್ ಮಾಡಲಿಕ್ಕೆ ಹೊರತು ಗ್ಲಾಸಿಂದು ಪವರ್ ಕಳ್ಕೋತಿದೆ ಅದರದ್ದು ಕ್ವಾಲಿಟಿ ಹೋಗ್ತಿದೆ ಅಂತಲ್ಲ ಸರ್. ಬಟ್ ಸ್ಕ್ರಾಚಸ್ ಎಲ್ಲ ಇದ್ರೆ ಏನಂದ್ರೆ ಒಂದು ನಾವು ಲೈಟ್ಗೆ ಅಗೇನ್ಸ್ಟ್ ಆಗಿ ನೋಡ್ಬೋದು ಏನಾರ ಸ್ಕ್ರಾಚಸ್ ಆಗಿದ್ರೆ ಎಲ್ಲ.
1: ಈ ವಯಸ್ಸಾಗ್ತಾ ಹೋದಂಗೆ ದೃಷ್ಟಿ ಕಮ್ಮಿ ಆಗುತ್ತೆ, ಆದ್ರೆ ಅವರು ಧರಿಸಿರುವಂತಹ ಕನ್ನಡಕಗಳಿಂದ ಅವರಿಗೆ ದೃಷ್ಟಿ ಇಂಪ್ರೂವ್ ಆಗುತ್ತಾ? ಎರಡನ್ನು ನೋಡ್ತೀರಿ ನಿಜ, ದೃಷ್ಟಿನೇ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಪೊರೆ ಚಿಕಿತ್ಸೆ ಇತ್ಯಾದಿಗಳನ್ನೆಲ್ಲ ಮಾಡಿ ಅದ್ರ ತಕ್ಕಂಗೆ ಕೊಡ್ತೀರಿ, ಹೇಗಿರುತ್ತೆ ಅಂತ?
0: ಸರ್ ದೃಷ್ಟಿ ಕಮ್ಮಿ ಆಗ್ತಿದೆ ಅಂದ್ರೆ ಏನಕ್ಕೆ ಕಮ್ಮಿ ಆಗ್ತಿದೆ ಅಂತ ನೋಡ್ತೀವಿ. ಒಂದು ಕೆಟ್ರಾಕ್ಟ್ ಏಜ್ ಅಲ್ಲಿ ಇದ್ರೆ ಕೆಟ್ರಾಕ್ಟ್ ಇಂದ ಜಾಸ್ತಿ ಆಗ್ತಿದ್ಯಾ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಇರೋ ಕೆಟ್ರಾಕ್ಟ್ಸ್ ಗೆ ಯೂಶಲಿ ಅದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗ್ತಿರುತ್ತೆ. ಈಗ ನ್ಯೂಕ್ಲಿಯರ್ ಕೆಟ್ರಾಕ್ಟ್ ಅಂತ ಇದ್ರೆ ಒಳಗಡೆ ಲೆನ್ಸ್ ಇಂದು ಮಧ್ಯಭಾಗದ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗಿ ಅವರು ಮೈನಸ್ ನಂಬರ್ಗೆ ಹೋಗ್ತಿರ್ತಾರೆ. ಹೈಪರ್ ಮೆಟ್ರೋಪನ್ ಅವ್ರಿಗೆ ಹೊರಗಿನ ಭಾಗ ಇಂಡೆಕ್ಸ್ ಚೇಂಜ್ ಆಗಿ ಅವರು ಪ್ಲಸ್ ನಂಬರ್ಗೆ ಹೋಗ್ತಿರ್ತಾರೆ. ಸ್ವಲ್ಪ ಮಟ್ಟಿಗೆ ಗ್ಲಾಸ್ ಕೊಡ್ಬೋದು ಒಂದು 6 ಮಂತ್ಸ್ ಆ ಥರ. ಬಟ್ ಅವ್ರಿಗೆ ಯೂಶಲಿ ಹೇಳ್ತವೆ ಕೆಟ್ರಾಕ್ಟ್ ಹೋಗ್ತಿದೆ, ಕೆಟ್ರಾಕ್ಟ್ ಪ್ರೋಗ್ರೆಸ್ ಆಗೋದ್ರಿಂದ ನಿಮ್ದು ನಂಬರು ಚೇಂಜ್ ಆಗ್ತಾ ಇರತ್ತೆ. ಸೊ ಈ ಕೆಟ್ರಾಕ್ಟ್ ಸರ್ಜರಿ ಮಾಡಿಸ್ಕೊಂಡ್ರೆ ಈ ಪದೇ ಪದೇ ಗ್ಲಾಸ್ ಚೇಂಜ್ ಮಾಡೋದು ಬೇಕಿರೋದಿಲ್ಲ.
1: ಈಗ ದೂರದ ವಸ್ತು ಕಾಣಿಸಲ್ಲ, ಹತ್ತಿರದ ವಸ್ತು ಬಹಳ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ದೂರದ ಚೆನ್ನಾಗಿ ಕಾಣಿಸಬಹುದು, ಹತ್ತಿರದ ಸರಿ ಕಾಣಿಸ್ಲಿಕ್ಕಿಲ್ಲ. ಇದನ್ನ ಸರಿಪಡಿಸೋದು ಬರೀ ಕನ್ನಡಕಗಳೇನಾ ಅಥವಾ ಮತ್ತಿನ್ನ ಏನ ಬೇರೆ ಮಾರ್ಗ ಇದೆಯಾ?
0: ಅದೇ ಒಂದು ಹೇಳದ್ನಲ್ಲ ಸತ್ಯ,

0: ಐಬಾಲ್ ಚಿಕ್ಕ ನಾವು ಹುಟ್ಟಿದಾಗ ಚಿಕ್ಕದಾಗಿರುತ್ತೆ, 17 millimeters ಇರುತ್ತೆ ಅದರದ್ದು ಲೆಂತ್. ಬರ್ತಾ ಬರ್ತಾ ಅರೌಂಡ್ 25 millimeters ಅದರದ್ದು ಲೆಂತ್ ಆಗ್ಬೇಕು. ಚಿಕ್ಕ ಕಣ್ಣು ಚಿಕ್ಕ ಕಣ್ಣಾಗೆ ಹುಳ್ಕೊಂಡ್ರೆ ಅವ್ರನ್ನ ಹೈಪರ್ ಮೆಟ್ರೋಪ್ಸ್ ಅಂತ ಹೇಳ್ತೀವಿ. ಹೈಪರ್ ಮೆಟ್ರೋಪ್ಸ್ಗೆ ದೂರದ ಕಾಣತ್ತೆ, ಹತ್ರದ ಕಾಣಲ್ಲ. ಮಯೋಪಿಕ್ ಅಂದ್ರೆ ಮೈನಸ್ ನಂಬರ್ ಇರೋರ್ಗೆ, ದೊಡ್ಡ ಕಣ್ಣು ಅವ್ರಿಗೆ ದೂರದ ಕಾಣಲ್ಲ ಹತ್ರದ ಕಾಣತ್ತೆ. ಬಟ್ ಪ್ರೆಸ್ಬಯೋಪಿ ಅನ್ನೋದು 45 years ಆದ್ಮೇಲೆ ಹತ್ರದ ಕಾಣಲ್ಲ ದೂರದ ಕಾಣತ್ತೆ. ಸೊ ಇದೆಲ್ಲ ಗ್ಲಾಸ್ ಅಲ್ಲಿ ಕರೆಕ್ಟ್ ಮಾಡಬಹುದು, ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲಿ ಮಾಡಬಹುದು, ಇಲ್ಲ ಅಂತಂದ್ರೆ ಸರ್ಜರಿ ಮಾಡಬಹುದು.
1: ಈಗ ಕನ್ನಡಕಗಳನ್ನ ಬಳಸಲಿಕ್ಕೆ ಆಗಲ್ಲ ಬೇರೆ ಬೇರೆ ಕಾರಣಗಳಿಂದ, ಇರುತ್ತೆ ಅವ್ರ ಹತ್ರ ಬಳಸಲ್ಲ ಅಂದ್ರೆ ಅಷ್ಟು ತೊಂದರೆ ಆಗ್ತಿರಂಗಿಲ್ಲ ಅವರಿಗೆ. ಮುಂಬರೋ ದಿನಗಳಲ್ಲಿ ಇನ್ನೇನೋ ಸಮಸ್ಯೆ ಆಗಬಹುದು ಅಂತ ತಾವು ಹೇಳ್ತೀರಿ, ಯಾವುದೋ ಕಾರಣಗಳಿಂದ ಬಳಸೋದೇ ಇಲ್ಲ ಅನ್ಕೋಣ, ನೀವು ಹೇಳಿರ್ತೀರಿ ಅವ್ರಿಗೆ ಏನು ಸಮಸ್ಯೆ ಆಗುತ್ತೆ?
0: ಸರ್, ಚಿಕ್ಕ ಮಕ್ಕಳಲ್ಲಿ ಯೂಸ್ ಮಾಡಿಲ್ಲ ಅಂದ್ರೆ ಆಂಬ್ಲಿಯೋಪಿ ಅಂತ ಆಗುತ್ತೆ. ಅಂದ್ರೆ ನಮ್ಗೆ ಏನ್ ಕಾಣುತ್ತೆ ನಮ್ಮ ನರ ಅದು ಬೆಳವಣಿಗೆ ಆಗುತ್ತೆ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ನಮ್ಮ ಕಣ್ಣು ಬೆಳಿಬೇಕಾದ್ರೂ ಏನು ಬೆಳಿಬೇಕಾದ್ರೂ ಏನು ಕಾಣುತ್ತೆ ಅದು. ಈಗ ಒಬ್ಬರು ಬರೀ ಡಾರ್ಕ್ ರೂಮಲ್ಲೇ ಇಳಿಸ್ಬಿಟ್ರೆ, ಊಟದಾಗಿಂದ ಒಂದು ಯಾವುದಾದ್ರೂ ಅನಿಮಲ್ ಡಾರ್ಕ್ ರೂಮಲ್ಲೇ ಇದ್ದರೆ ದಟ್ ಐಬಾಲ್ ವಿಲ್ ಗೋ ಫಾರ್ ಮೈನಸ್, ಮಯೋಪಿ ಆಗುತ್ತೆ. ಆ ಥರ ನಮಗೆ ದೃಷ್ಟಿ ಬೇಕು ಅಂತಂದರೆ ಅವ್ರಿಗೆ ಏನಾರ ಕಾಣಬೇಕು. ಮಕ್ಕಳು ಗ್ಲಾಸ್ ಹಾಕಿಲ್ಲ ಅಂದರೆ ಒಂದು ಡಿಸ್ಟೆನ್ಸ್ವರೆಗೂ ಬೆಳೆದು ಅಲ್ಲಿಗೆ ನಿಂತೋಗ್ಬಿಡುತ್ತೆ, ಅದನ್ನು ಆಂಬ್ಲಿಯೋಪಿ ಅಂತ ಹೇಳ್ತೀವಿ. ಆಮೇಲೆ ಅವ್ರು ದೊಡ್ಡವರಾದ್ಮೇಲೆ ನಂಗೆ ದೃಷ್ಟಿ ಈಗ ಬೇಕು ಅಂದರೆ ಬೆಳವಣಿಗೆ ಮುಗಿದೋಗಿದೆ, ಈಗ ಬೆಳೆಯೋದಿಲ್ಲ. ಇದು ಚಿಕ್ಕ ವಯಸ್ಸಲ್ಲಿ, ವಯಸ್ಸಾದ್ಮೇಲೆ ಬೆಳವಣಿಗೆ ಎಲ್ಲ ಆದ್ಮೇಲೆ ಏನೋ ಒಂದು ಸಣ್ಣ ನಂಬರ್ ಬಂತು, ಯೂಸ್ ಮಾಡಿಲ್ಲ, ಕಣ್ಣು ಸ್ಟ್ರೈನ್ ಮಾಡಿಕೊಂಡು ಹೆಡೇಕ್ ಬರುತ್ತೆ, ಕಣ್ಣು ಪೇಯ್ನ್ ಬರುತ್ತೆ. ಇದು ಲೇಟರ್ ಏಜ್ ಬೆಳವಣಿಗೆ ಆಗಿರೋರು ಗ್ಲಾಸ್ ಹಾಕಿಲ್ಲ ಅಂದರೆ.
1: ಮಹಿಳೆಯರಿಗೆ ಈ ಕನ್ನಡಕಗಳ ಬಳಕೆ ಬಗ್ಗೆ ಏನಾದರೂ ಸಲಹೆ ಕೊಡ್ತೀರಾ?
0: ಎಲ್ಲರಿಗೂ ಸೇಮ್
1: ಒಂದೇ ಇದೆ ಅಂದ್ರೆ ಏನಾದ್ರು ಅವರು ಅಯ್ಯೋ ಇದು ಸರಿ ಕಾಣಿಸಲ್ಲ ಬೇಡ ಇದು ನಾನು ಕನ್ನಡಕ ನಾನು ಬಳಸೋದೇ ಇಲ್ಲ ಅಂತ ಹೇಳಿ.
0: ಕಾಸ್ಮೆಟಿಕ್ ರಿಲೇಟೆಡ್ ಸ್ವಲ್ಪ ಫೀ ಹೆಂಗಸರಲ್ಲಿ ಜಾಸ್ತಿ ಅವರು ಕಾಸ್ಮೆಟಿಕ್ ಇದು ಯೋಚನೆ ಮಾಡ್ತಾರೆ.
1: ಮತ್ತೆ ನಾನು ಕನ್ನಡಕ ಹಾಕೊಂಡಿದ್ದು ಅದು ವಯಸ್ಸಾದವರ ಸಂಕೇತನೋ ಅಥವಾ ದೌರ್ಬಲ್ಯದ ಸಂಕೇತವೋ ಏನೋ, ನನಗೆ ನಾನು ಇದ್ದದ್ದು ಇದ್ದಂಗೆ ಇರ್ತೀನಿ ಅಂತ ಹೇಳಿ ಅದನ್ನ ಹಾಕ್ಬಿಡ್ತಾರೆ.
0: ಹೌದು ಹೌದು, ಯೂಶಲಿ ಗ್ಲಾಸಸ್ ಹಾಕೋದಿಲ್ಲ. ಆ ಥರ ಡ್ರಾಪ್ಔಟ್ಸ್ ಕಾಮನ್ ಏನು ಅಂದರೆ ಯೂಶಲಿ ಫೀಮೇಲ್ಸ್ ಅಲ್ಲೇ ಡ್ರಾಪ್ಔಟ್ಸ್, ಅಂದರೆ ಗ್ಲಾಸ್ ನಂಬರ್ ಕೊಟ್ಟು ಯಾರು ಹಾಕಿಲ್ಲ ಅಂದರೆ ಸ್ವಲ್ಪ ಫೀಮೇಲ್ಸ್ ಕಡೆಗೆ ಹೋಗುತ್ತೆ. ಸೊ ಅವ್ರಿಗೆ ಅದರ ಆಪ್ಷನ್ಸು ಕೊಡ್ತೀವಿ ನಾವು, ಕಾಂಟ್ಯಾಕ್ಟ್ ಲೆನ್ಸ್ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ರಿಫ್ರಾಕ್ಟಿವ್ ಸರ್ಜರಿ ಮಾಡಿಸ್ಕೊಳ್ಳಿ, ಬಟ್ ಗ್ಲಾಸ್ ಹಾಕಿಲ್ಲ ಅಂದರೆ ನೀವು ಕಣ್ಣನ್ನ ಸ್ಟ್ರೈನ್ ಮಾಡ್ಕೋತಾ ಇದ್ದೀರಾ ಅಂತ.
1: ಅದೇ ಅದೇ, ಆಯಾ ಸಂದರ್ಭಕ್ಕನುಸಾರವಾಗಿ ಅಷ್ಟೇ ಬಳಕೆ ಮಾಡಿ ಆಮೇಲೆ ಬಿಟ್ಬಿಡ್ತಾರೆ. ಎಲ್ಲೋ ಒಂದು ಕಡೆ ನೋಡ್ಬೇಕಂದಾಗ ಅಷ್ಟೇ ಓದೋದಾಗಲಿ ಅಥವಾ ಏನೋ ಸಣ್ಣ ಸಣ್ಣ ವಸ್ತುಗಳ ಸರ್ಚ್ ಮಾಡ್ತಿರ್ತಾರೆ ನೋಡಿ, ಸ್ವಚ್ಛತೆ ಮಾಡುವಾಗ ಕಾಳು ಕಡಿಗಳಾಗಲಿ, ಆವಾಗ ಬಳಸೋದು ಬಿಟ್ಬಿಡ್ತಾರೆ. ಆ್ಯಕ್ಚುಲಿ ಅವರು ನಿರಂತರವಾಗಿ ಬಳಸಬೇಕು ಅಂತ ಹೇಳಿರ್ತೀರಿ, ಆಗಲ್ಲ. ಹಾಗಾಗಿ ಅವರಲ್ಲಿ ಒಂದು ಆರೋಗ್ಯದ ದೃಷ್ಟಿಯಿಂದ ಯಾವುದನ್ನು ನೀವು ಹೇಗೆ ಸಲಹೆ ಕೊಟ್ಟಿದ್ರು ಹಾಗೇನೆ ಬಳಸಬೇಕು.
0: ಹೌದು
1: ಅಲ್ವಾ? ಕನ್ನಡಕಗಳ ಕುರಿತಾಗಿ ಬಹಳಷ್ಟು ವಿಸ್ತಾರವಾಗಿ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಕಣ್ಣಿಗೆ ಕಣ್ಣು ಎಷ್ಟು ಅಂದವಾಗಿ ಇರುತ್ತೋ ಅಷ್ಟೇ ರೀತಿ ಕನ್ನಡಕನೂ ಬಹಳ ಪ್ರಮುಖ ನಮಗೆ, ಅದರ ರಕ್ಷಣೆ ಆಗಿರ್ಬೋದು ಅಥವಾ ಪದೇ ಪದೇ ಚಿಕಿತ್ಸೆ ತಗೊಂಡು ಮರುಪರಿಶೀಲನೆ ಮಾಡ್ಕೋಬೇಕು, ಅದರದ್ದು ಕಡೆಯೂ ಗಮನ ಕೊಡಬೇಕು. ಅದರದ ಒಂದು ಆ ಕನ್ನಡಕದ ರಕ್ಷಣೆ ಕೂಡ ಭಾಳ ಮುಖ್ಯ, ಭಾಳ ಸೇಫಾಗಿ ಇಟ್ಕೋಬೇಕು. ಅದೆಲ್ಲ ತಾವು ಹೇಳಿದಿರಿ, ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಕನ್ನಡಕಗಳ ಸೂಕ್ತ ಬಳಕೆ ಕುರಿತು ಡಾ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಕೆಳಗರೆ ಗಮನಿಸಿ, ಇದೇ ಶುಕ್ರವಾರ 11ರಂದು ಸಂಜೆ 6:50ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ: ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ನಿರ್ದೇಶಕರಾದ ಡಾ ಶ್ರೀನಿವಾಸ್ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 0-0. ಗಮನಿಸಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 11ರಂದು ಸಂಜೆ 6:50ರ ಹಲೋ ಕೃಷಿರಂಗ ಕಾರ್ಯಕ್ರಮದ ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಗಮನಿಸಿ, ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಈ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋಡಿ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಈಗ ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಕೇಳ್ತಾ ಇದ್ದೀರಾ ಮೈನೆ ಪ್ಯಾರ್ಕಿಯ ಚಿತ್ರದ ಗೀತೆಯನ್ನು. ಅಸದ್ ಭೂಪಾಲಿಯವರ ಗೀತರಚನೆಗೆ ರಾಮಲಕ್ಷ್ಮಣ್ ಅವರ ಸಂಗೀತವಿದೆ.

ಗೀತಚಂದ್ರಿಕೆ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವಾ ಅವರು ಸಂಗೀತ ನೀಡಿದ್ದಾರೆ.

ಚಿತ್ರ, ಚೇತನ್, ರವಿಶಂಕರ್ ಹಾಗೂ ಸುಚಿತ್ರ ಅವರ ಕಂಠಸರಿಗಳಲ್ಲಿ ಕೇಳ್ತಾ ಇದ್ದೀರಾ ನೆನಪಿರಲಿ ಚಿತ್ರದ ಗೀತೆಯನ್ನು. ಸಾಹಿತ್ಯ ಹಂಸಲೇಖ ಅವರದು.

0: ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಹಮ್ ಆಪ್ಕೆ ಹೈಕೋನ್ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್.
1: 10, 9, 8, 7, 6, 5, 4, 3, 2, 1, let's start the fun.

ಎಸ್ ಜಾನಕಿ ಹಾಗೂ ಸಂಗಡಿಗರ ಕಂಠಸಿರಿಗಳಲ್ಲಿ ಅರುಣರಾಗ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ. ದೊಡ್ಡರಂಗೇಗೌಡ ಅವರ ಗೀತ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು. ಸಮಯ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮಿಷಾ ಕವಿ ಕೃಷ್ಣ ಅನ್ವಿತ ಮತ್ತು ಸಂಧ್ಯಾ ಗಿರೀಶ್ ಅವರಿಂದ ದೇವರ ನಾಮಗಳು ಕೇಳುವಿರಿ. ಆರು ಗಂಟೆ 30

0: ಅಂಶಕ್ಕೆ ಚಿಂತನ ದಿವಾಕರ್ ಡೋಂಗ್ರೆ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ದಾಮೋದರ್ ನಾಯಕ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 7:45 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 9:10 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ವಿಶೇಷ ಕಾರ್ಯಕ್ರಮ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್ ಅವರು. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 9:35 ಗಾನಗಂಗೆ. 10:30 ಸುನೇರೇಪಲ್. 11:00 ಸವಿನೆನಪು. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಅಭಿಯಂತರ ದಿನದ ಸಂದರ್ಭದಲ್ಲಿ ಹಾಸನ ಮಹಾನಗರ ಪಾಲಿಕೆಯ ಇಂಜಿನಿಯರ್ ಕೆಆರ್ ಕವಿತಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಫ್ಯಾಟಿ ಲಿವರ್ನ ಲಕ್ಷಣಗಳು ಮತ್ತು ಕಾರಣಗಳು. ಭಾಗವಹಿಸುತ್ತಾರೆ ದಾವಣಗೆರೆಯ ಗ್ಯಾಸ್ಟ್ರೋ ಎಂಟಾಲಜಿಸ್ಟ್ ಮತ್ತು ಯಕೃತ್ ತಜ್ಞರಾದ ಡಾಕ್ಟರ್ ಅಶ್ವಿನ್ ಡಿಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಂಬಿಕಾ ಎಂಎಸ್. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಚಿಕಿತ್ಸಾಲಯ ಮತ್ತು ಕೃಷಿ ಉದ್ಯಮ ಕುರಿತು ಸಂವಾದ ಕಾರ್ಯಕ್ರಮ ಮೂಡಿಬರುವುದು. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. ಮಧ್ಯಾಹ್ನ 2:40 ಗಾಂಧಿ ಸ್ಮೃತಿ. ಇನ್ನು ಸಂಜೆಯ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳು ಹೀಗಿವೆ. 5:30 ಗೆರ್ಮಿಟ್. 6:15 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ಅವಲೋಕನ. ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಡಾ ವೀರೇಗೌಡ, ಹಿರಿಯ ಪ್ರಾಧ್ಯಾಪಕರು, ಪಶುವೈದ್ಯಕೀಯ ಕಾಲೇಜ್ ಹೆಬ್ಬಾಳ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. 7:20 ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಮೂಡಿಬರಲಿದೆ. ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಶ್ರೀಲಂಕಾ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ ಮಹಿಳೆಯರ ಏಷ್ಯಾ ಕಪ್ ಟಿ20 ಪಂದ್ಯಾವಳಿಯ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 7:30 7:34 7:45 8:45 9:15 ಆಟದ ಮುಕ್ತಾಯದವರೆಗೆ ಕೇಳುವಿರಿ. ಸಿರಿಗಂಧ. 9:15 ರಾಜ್ಕುಮಾರ್ ಭಾರತಿ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಟಿಎಸ್ ಸತ್ಯವತಿ ಅವರ ಹಾಡುಗಾರಿಕೆ ಪ್ರಸಾರವಾಗುವುದು. ವಾಯ್ಲಿನ್ ಬಿಯು ಗಣೇಶ್ ಪ್ರಸಾದ್, ಮೃದಂಗ ಎಚ್ಎಸ್ ಸುಧೀಂದ್ರ, ಘಟ ಎಸ್ಎನ್ ನಾರಾಯಣಮೂರ್ತಿ. 10:30 ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಸಮಯ 11:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ರೇಣುಕಾ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸೆಡ್ ದಟ್ ಇಂಡಿಯಾ ಸಪೋರ್ಟ್ಸ್ ಅ ಸೇಫ್, secure, peaceful and sustainable space domain anchored in international law, dialogue and multilateral cooperation. Mr. Modi stated this while virtually addressing the first edition of International Space Summit at Paris in France today.
2: ಇಂಡಿಯಾ.

0: ಚೆಕ್ ಹಂಗ ಕೊಡ್ತೀಯ?
1: ಎಸ್ ನೋಡ್ರಿ, ನನಗ ನಂಬರ್ ಟು ಪೇಮೆಂಟ್ ಬಗ್ಗೆ ನಂಬಿಕೆ ಇಲ್ಲ. ಐ ಆಲ್ವೇಸ್ ಮೇಕ್ ಪೇಮೆಂಟ್ ಚೆಕ್. ಮಿಸ್ಟರ್ ಮುರಾರಿ ತಗೊಳ್ರಿ ಚೆಕ್, ಈಗ ಈ ಅಗ್ರಿಮೆಂಟ್ ಮ್ಯಾಲೂ ಸೈ ಮಾಡ್ರಿ.
2: ಸ್ವಲ್ಪ ಅಲ್ರಿ, ಪ್ರದರ್ಶನ ರೊಕ್ಕಕ್ಕೂ ಚೆಕ್ ಕೊಡಕತ್ತಾಳ, ಜೊತೆಗೆ ಅಗ್ರಿಮೆಂಟ್ ಮ್ಯಾಲ ಸಹಿನೂ ತಗೊಳಕ್ ಹತ್ತಾಳ. ನೋಡ್ರಿ, ಮತ್ತಿಬ್ರು ಜೈಲಿಗೆ ಹೋದಿದೇವು.
0: ಏನ್ ಮಾಡ್ಲಿ, 2 ಲಕ್ಷ ಚೆಕ್ ನೋಡಿದ್ರೆ ಬಿಡಾಕಂತ ಮನಸ್ಸಾಗವಲ್ದ. ಜೈಲಿಗೆ ಬೇಕಾದ್ರ ಒಂದ್ಸಲ ಹೋಗಿ ಬರೋಣ ತಗೋ. ಇತ್ತೀಚೆಗೆ ಜೈಲಿನೊಳಗ ಫೆಸಿಲಿಟಿ ಬಹಳ ಚಲೋ ಅದಾವಂತ.
2: ಹೌದಾ? ಬಿಡ್ರಿ,
0: ತಗೊಳ್ರಿ ಮಗಳ. ಓಕೆ, ಸೈ ಮಾಡಿ ತಗೊಂಬಿಡ.
1: ಓಕೆ, ಥ್ಯಾಂಕ್ ಯು. ನೋಡ್ರಿ, ಈಗ ನೀವು ಸ್ವಲ್ಪ ಅವಸರ ಮಾಡ್ಬೇಕು.
0: ನಮ್ ಕಡೆಯಿಂದ ಏನು ತಡ ಇಲ್ಲ.
2: ನಮ್ ಹುಡುಗಂತ ಮೊದಲ ಬ್ಯಾಗ್ ರೆಡಿ ಇಟ್ಕೊಂಡೆ ತಯಾರದನ. ಡೇಟ್ ಹೇಳ್ದಾಗ ನಾವು ಬಂದ್ಬಿಡ್ತೀವಿ.
0: ಜಯಂತ ಚಿನ್ನ
2: ಹೋಗ್ ಮಗ್ನೆ, ಈಕೆ ಕೊಡ್ ಹೋಗ್ನಿ.
0: ಪುಟ, ನಿನ್ನ ಮದುವೆ, ನಿನ್ನ ನಡಾವಳಿಕೆ ಸರಿಯಾಗಿ ಮುಗಿಯೋ ತನಕ ಕಾಳಜಿಲಿ ಇರ್ಬೇಕು ಪುಟ.
2: ಮದುವೆ ಆದ್ಮೇಲೆ ಅಂತೂ ಬಹಳ ಎಚ್ಚರಿಕೆ. ನಿನ್ನ ಅತ್ತಿ ಮಾವ ನಿನ್ನ ಮೇಲೆ ದಬ್ಬಾಳಿಕೆ ಮಾಡಿದ್ರ ಅಥವಾ ಅಡಿಗೆ ಮನೆಯಾಗ ಬೆಂಕಿ ಹಚ್ಚಿ ಸುಡಾಕ್ ಬಂದ್ರ ನೀ ಪೇಷಂಟ್ ಗಳಿಗೆ ಮಾಡ್ತೀಯಲ್ಲ ಆ ಇಂಜೆಕ್ಷನ್, ಅದನ್ನ ಮಾಡಿಬಿಡ ಅವ್ರಿಗೆ.
0: ಪುಟ್ಟ, ನೀನು ಅಲ್ಲಿ ಹೋದ್ಮೇಲೆ ಈ ನಿನ್ನ ಅಪ್ಪನ್ನ ಆ ನಿನ್ನ ಊನ
3: ಮರಿಬೇಡಿ. ಇಲ್ಲ
2: ಅಯ್ಯೋ ಮಗನ ಮಗನ, ನೀವು ಅಳಬೇಡ ಮಗನ, ಅಳಬೇಡ. ನೀ ಹಂಗಿದ್ರು ನೀ ಇನ್ನೊಬ್ಬರ ಆಸ್ತಿನ ಆಗಿದ್ದಿ.
0: ನಿನಗೆ ಪ್ರಿಯವಾದ ಆಶೀರ್ವಾದ ಸಿಗುತ್ತೆ ಪುತ್ರ, ನಿನಗೆ ತಿಳಿದಿರಲಿ ಸುಖ ಸಂಸಾರ ಸೂತ್ರ.
2: ತವರ ಮನೆ ಎಂದೆಂದಿಗೂ ನಿನಗೆ ನೆನಪಾಗದಂತಿರಲಿ, ಅಷ್ಟೊಂದು ಕೆಲಸಗಳು ಅತ್ತಿಯ ಮನೆಯಲ್ಲಿರಲಿ.
4: ಏನಿದು, ನಾವೆಲ್ಲದೀವಿ? ಏ ಸರ್, ನಾವ್ ಇವ್ರ ಮನೆಯೊಳಗಿದ್ದೇವೆ. ಇವ್ರ ಮಗನ ವಿಷಯ ಮಾತಾಡ್ಲಿಕ್ಕತ್ತಿದ್ದೀರ?
5: ಓಹೋ, ನೆನಪಾತು ನೆನಪಾತು. ರೀ ಮಿಸ್ಟರ್, 1 ಲಕ್ಷ ನಿಮಗೆ ಒಪ್ಪಿಗೆ ಐತಲ್ಲ.
0: ಸಾಹೇಬ್ರೆ ನೋಡ್ರಿ, ನಿಮ್ ಕೂಡ ನಮ್ದು ವ್ಯವಹಾರ ಫೈನಲ್ ಆಗಿದ್ದಿಲ್ಲ, ಮತ್ತೆ ಈ ಹುಡುಗಿ ಬಂದ್ಲ, ಈಗ ಮಾತುಕತೆ ಮುಗಿದು ಬಿಟ್ಟೈತಿ.
6: ಲೇಡೀಸ್ ಫಸ್ಟ್ ನೋಡ್ರಿ.
5: ಏನು, ಈ ಹುಡುಗಿ ಕೂಡ ಮಾತು ಮುಗಿತ? ಎಷ್ಟು ಕಾತು
0: ಸಾಹೇಬ್ರೆ? ಮುಚ್ಚಿಡಿದೇನಾಯ್ತಪ್ಪ, 1 ಲಕ್ಷ ರೂಪಾಯಿ ಮುಗಿತು.
5: ಓಕೆ ಓಕೆ, ಹಂಗಿದ್ರೆ ನಿಮ್ಮ ಡಾಕ್ಟರ್ ಮಗ್ಗ ನಾ 3 ಲಕ್ಷ ಹಚ್ಚಿಸ್ತೇನೆ. ಏ ಹುಡುಗ, ನಡಿ ನಡಿ, ನನ್ ಕೂಡ
2: ನೋಡ್ ನೋಡ್ ಮಗಳೇ
5: ಬಾ.
2: ಇವರು ನಮ್ ಡಾಕ್ಟರ್ನಿಗೆ 3 ಲಕ್ಷ ಕೊಟ್ಟು ಹೋಯ್ತಾರಂತ.
1: ಓಕೆ, ನೋ ಪ್ರಾಬ್ಲಮ್, ಆಗ್ಬೋದು. ಹೋಗ್ಲಿ ಬಿಡ್ರಿ ಅವ್ರ ಕೂಡ, ನನಗ ಇವನು ಮಾರಿ ನೋಡುದು ಬೇಕಾಗಿಲ್ಲ. ನೀವು ಹೋಗ್ರಿ, ನಿಮ್ ಮಗನು ಕರ್ಕೊಂಡ್ ಹೋಗ್ರಿ.
0: ಏನ್ ಮಾತಾಡ್ತೇವ ನೀನ್? ಅಲ್ಲ, ಅವ್ರ ಕಡೆಯಿಂದ 3 ಲಕ್ಷ ರೂಪಾಯಿ ತಗೋ ತನಕರ್ ಸುಮ್ಕೊಂಡ್ರಟ.
1: ಲುಕ್ ಮಿಸ್ಟರ್, 3 ಲಕ್ಷ ರೂಪಾಯಿ ತಗೊಳೋದಿದ್ರ ಈ ಮನಿ ಬಿಟ್ಟು ಹೊರಗ್ ಹೋಗಿ ತಗೊಳ್ರಿ. ನಿಮ್ಮನ್ ಯಾರ್ ತಡಿತಾರ? ಮೊದಲ ಹೊರಗ್ ಹೋಗ್ರಿ ನೀವು.
2: ಯಾಕ ಯಾಕಂದ್ರೆ ನಾವು ನಮ್ಮ ಮನಿ ಬಿಟ್ಟು ಹೊರಗ್ ಹೋಗ್ಬೇಕಾ? ಯಾಕ ಹೋಗ್ಬೇಕು?
1: ಬಾಯ್ ಮುಚ್ಚ್ರಿ. ಅಲ್ಲ, ನಿಮ್ಮ ಮನೆ ಗ್ವಾಡಿಗೆ ಕ್ಲಿಯರೆನ್ಸ್ ಸೇಲ್ ಅಂತ ಬೋರ್ಡ್ ಹಾಕಿದ್ರೋ ಇಲ್ಲೋ?

0: 200,000 ಚೆಕ್ ತಗೊಂಡಿರೋ ಇಲ್ಲೋ ಮತ್ತ ಅಗ್ರಿಮೆಂಟ್ ಮೇಲೆ ಸಹಿ ಮಾಡಿರೋ ಇಲ್ಲೋ?
1: ಅದೆಲ್ಲ ಕರೆವಾ? ಆದ್ರೆ
0: ಲುಕ್ ಮಿಸ್ಟರ್, ಆದ್ರಗಿದ್ರೆ ಏನು ಇಲ್ಲ. ಇದು ನಿಮ್ಮ ಮನೆಯ ಕ್ಲಿಯರೆನ್ಸ್ ಸೇಲ್, ಹಂಗಾಗಿ ಈಗ ನಿಮ್ಮ ಮನಿ ನನ್ನ ಮನಿ ಆಗ್ಯದ. ನಡ್ರಿ ಹೊರಗ, ಔಟ್.
2: ಕ್ಲಿಯರೆನ್ಸ್ ಸೇಲ್ ಅರ್ಥಾತ್ ಮಾರಾಟದ ಹಾರಾಟ. ನಗೆ ನಾಟಕ ಕೇಳಿದಿರಿ. ಮೂಲ ಹಿಂದಿ ವಿಎಂ ಆನಂದ್, ಕನ್ನಡ ಅನುವಾದ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ, ಪಾತ್ರ ಪರಿಚಯ ಮುರಾರಿನ ಪತ್ನಿ ಪ್ರೇಮಾ ಬದಾಮಿ, ವ್ಯಕ್ತಿ ಕೆ ಜಗುಚಂದ್ರ ಕೂಡ್ಲಾ, ರಾಜೇಶ್ ಅನಂತ ದೇಶಪಾಂಡೆ, ಬ್ರೋಕರ್ ವೀರಣ್ಣ ಪತ್ತಾರ್, ಅಸ್ಟಂಟ್ ರವಿ ಕುಲಕರ್ಣಿ, ಜಯಂತ್ ಉಮೇಶ್ ನಾಯಕ್, ಯುವತಿ ಆರತಿ ದೇವಶಿಖಾಮಣಿ, ನಿರ್ಮಾಣ ನೆರವು ಮನೋಹರ್ ಕುಲಕರ್ಣಿ. ಮುರಾರಿಲಾಲನ ಪಾತ್ರವಹಿಸಿ ಈ ನಾಟಕವನ್ನು ನಿರ್ದೇಶಿಸಿದವರು ಅನಿಲ ದೇಸಾಯಿ. ಹಾಸ್ಯ ನಾಟಕ ಕೇಳಿದಿರಿ. ಈಗ ದೀಪಾವಳಿ ಹಾಡುಗಳನ್ನು ಕೇಳೋಣ.

0: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಚಿತ್ರದ ಗೀತೆ ಧ್ವನಿಗಳು ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್. ರಾಮನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿ ಶ್ರೀಧರ್.

ಮುಸ್ಸಂಜೆ ಮಾತು ಚಿತ್ರದ ಇನ್ನೊಂದು ಗೀತೆಯನ್ನ ಪ್ರಸಾರ ಮಾಡುತ್ತಿದ್ದೇವೆ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮೂಡಿಬಂದ ಈ ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿ ಶ್ರೀಧರ್.

ನಾನು ನನ್ನ ಕನಸು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡುತ್ತಿದ್ದೇವೆ. ಧ್ವನಿ ಸೋನು ನಿಗಮ್ ಅವರದು. ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ಮುಂದಿನ ಗೀತೆ ಸುಂಟರಗಾಳಿ ಚಿತ್ರದ್ದು. ಧ್ವನಿಗಳು ಕುಣಾಲ್ ಗಾಂಜಾವಾಲ ಹಾಗೂ ಚಿತ್ರ ರಂಗನಾಥ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಾಧು ಕೋಕಿಲಾ.

ಯುಗ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಕೈಲಾಶ್ ಖೇರ್, ಶ್ರೀನಿವಾಸ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದ ಈ ಗೀತೆಗೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್.

ಶಾಂತಿನಿವಾಸ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡುತ್ತಿದ್ದೇವೆ. ಧ್ವನಿಗಳು ರಾಜೇಶ್ ಹಾಗೂ ಕಲ್ಯಾಣಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಭಾರದ್ವಾಜ್ ಅವರದು.

ಪ್ರಸಾರವಾಗುತ್ತಿರುವ ಗೀತೆ ಪ್ರೀತಿ ಏಕೆ ಭೂಮಿ ಮೇಲಿದೆ. ಗೀತೆಗೆ ಸಾಹಿತ್ಯ ಬರೆದು ಧ್ವನಿ ನೀಡಿದ್ದಾರೆ ಪ್ರೇಮ್. ಸಂಗೀತ ಸಂಯೋಜನೆ ಆರ್ ಪಿ ಪಟ್ನಾಯಕ್ ಅವರದು.

0: ಇನ್ನು ಮುಂದೆ ಕೇಳಿ ರವಿ ಅಳೆಯ ಚಿತ್ರದ ಗೀತೆ. ಧ್ವನಿಗಳು ಶಂಕರ್ ಮಹಾದೇವನ್ ಹಾಗೂ ಮಂಜುಳಾ ಗುರುರಾಜ್. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಂದೇ ಮಾತರಂ ಶ್ರೀನಿವಾಸ್.
1: ಜಯ ಜಯ ಶಂಕರಿ, ಜಯ ಬನ ಶಂಕರಿ.

ಬಡವರಿಗೆ ಬಾಕಿ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ಇನ್ನು ಮುಂದೆ ಕೇಳಿ ಜೀವನ್ ಚೈತ್ರ ಚಿತ್ರದ ಗೀತೆ, ಧ್ವನಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರದು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

ಮುಕ್ತಾಲೆ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಧ್ವನಿ ಕೈಲಾಶ್ ಖೇರ್ ಅವರದು. ಸಾಹಿತ್ಯ ಜಮಖಂಡಿ ಶಿವ ಅವರದಾಗಿದೆ. ಸಂಗೀತ ಸಂಯೋಜನೆ ಡಿಜೆ ರಿಕ್ಕಿ ಅವರದಾಗಿದೆ.

ಇನ್ನು ಮುಂದೆ ಕೇಳಿ ನಂದಾ ನಂದಿತಾ ಚಿತ್ರದ ಗೀತೆ. ಸಾಹಿತ್ಯ ಆನಂದ್ ರಾಮ್ ಅವರದು. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿ ರಂಜಿತ್, ಕಾರ್ತಿಕ್ ಹಾಗೂ ಶ್ರೀನಿವಾಸ್ ಅವರೊಂದಿಗೆ ಹಾಡಿದ್ದಾರೆ ಎ ಮಿಲ್.

ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ. ನೆರವು ಮಧು ದೇಶ್ಮುಖ್, ಪ್ರಸ್ತುತಿ ಅನಿಲ್ ಕುಮಾರ್ ಎಚ್ಎನ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

ನಾಟಕವನ್ನು ಬಿತ್ತರಿಸುತ್ತಿದ್ದೇವೆ, ಕಳ್ಳ ಮತ್ತು ಬಲ್ಗಳ್ಳ. ರಚನೆ ಮತ್ತು ನಿರ್ದೇಶನ ಡಾಕ್ಟರ್ ವಸಂತ ಕವಲಿ. ಕೇಳಿ ನಾಟಕ ಕಳ್ಳ ಮತ್ತು ಬಲ್ಗಳ್ಳ.

0: ಏನಿದು ಸುಂದರ ದೇವ, ಇಂದಿನೇ ವಚನವಿದು?
1: ನಿನಗೆ ಮೆಚ್ಚುಗೆ ಆಯ್ತೀನಿಲ್ಲ?
0: ನಾನು ಮೆಚ್ಚುವುದೇನು? ಈ ವಚನ ರಚನಾ ಕೌಶಲವ ನಿನ್ನ

0: ಮೇನ್ ನೀನು ಪವಣಿಸಿಹ ವಚನಗಳ ಕೇಳ್ದು ಕುಣಿಯುತಿಹನಲ್ತೆ ಕೈಲಾಸಪತಿ ಸರ್ಗದಲ್ಲಿ.
1: ಎಲೆ ನೀಲ ಲೋಚನೆ, ಬರಿ ವಚನ ರಚನೆಯ ಶುಷ್ಕ ಪಂಡಿತರ ಮೆಚ್ಚ ಕೂಡಲ ಸಂಗಮ ದೇವ, ಅವನ ಆದೇಶವೇನೆಂದು ನೀನರಿಯಾ? ಕಾಯಕವೇ ಕೈಲಾಸ, ಕಾಯಕ ಕೈಲಾಸವೆಂದಿಹುದು ಕಂಡೆಯ?
0: ಆ ಮಾರ್ಗದೊಳಗೇನು ನಡೆದಿಲ್ಲವೇ ನೀನು? 1,96,000 ಜಂಗಮರ ಪ್ರಸಾದ ನಿಲಯವನ್ನು ನಡೆಸಿಲ್ಲ, ಅಲ್ಲಿಯೋ ಕಾಯಕದೊಳೆಲ್ಲರನ್ನು ತೊಡಗಿಸಿಯೇ ಅಲ್ಲವೇ ಈ ಮಹಾಕಾರ್ಯವನ್ನು ನೀ ಮಾಡುತ್ತಿಲ್ಲವೇ ಬಸವ?
1: ನಾ ಮಾಡುತ್ತೇನೆ, ದೇವರ ಸಿಹನೆಂದು ನಡೆದಿಹುದು ನೀಲ. ನಾ ಮಾಡುತ್ತೇನೆಂಬ ಗರ್ಭವನಿಗಿಲ್ಲ, ಮಾಡಿದೆನೆಂಬುದು ಮನದಲ್ಲಿ ಬಂದರೆ ಏಡಿಸಿ ಕಾಡಿತ್ತು ಶಿವ ದಂಗುರ.

0: ಇವನ ಡಿಂಗರಿಗರ ಡಿಂಗರಿಗ ನಾನು. ಆ ತೊಡಿಯು ಭುವಿಯ ಜೀವನಕ್ಕೆಂದು ಭವಿ ಬಿಜ್ಜಳನ್ನು ನಯಿಸಿಕೊಂಡಿದ್ದೇನು. ಭುವಿಯ ಜೀವನಕ್ಕೆಂದು ನಾನು ದುಡಿವೆನಾದಡಿಯು ಅಂದಂದಿಂಗೆ ಗಳಿಸಿದುದು ಅಂದಂದಿಂಗೆ ಬಳಸಲು ಮಾತ್ರ ಯೋಗ್ಯ, ಉಳಿದಡೆ ಮರುದಿವಸಕ್ಕೆ ತಂಗುಳ ಎಂದು ಮನಗಂಡಿಹೆನು. ಎಂದೇ ದುಡಿದುದನುಂಡು ಉಳಿಯಗೊಡದುಳಿದುದನ್ನು ಕಳಿಸುತ್ತೇ ದಾಸೋಹ ನಿಲಯಕ್ಕೆ.
1: ಅದು ನಿಮ್ಮ ದಾಸೋಹದಿಂದ ಅಕ್ಕ ಸಾಲಿಗರ ಸೊನ್ನೆಯ ಬರುತ್ತಿಹನು. ಏನ್ ಪುಣ್ಯ ದಿವಸವಿದು! ದೇವನಾದಯದಿಂದ ಲಾನನ್ನ ಹೊನ್ನಹಾರವನವನು ತಂದಿರಬಹುದಲ್ದೆ.
0: ಹೊನ್ನಹಾರವಿದ್ದೀವಿ, ಈ ಹಾರವೆಲ್ಲಿಯದು?
1: ಏನ್ ನಿಮ್ಮ ರಾಜಕಾರಣವೋ, ಏನ್ ನಿಮ್ಮ ಅನುಭವವೋ, ನಿಮ್ಮಾಜ್ಞೆಗೈದು ನೀವೇ ಮರೆಯುವುದುಂಟೆ? ಒಂದೇ ಮಾಸದ ಮುನ್ನ ನೀಲದೊಂದಿಗೆ ಹೊನ್ನ ಸೊನ್ನಯ್ಯಗಿತ್ತು ನೀವೆನ್ನ ಕೊರಳಿಗೆಂದು ಚಿನ್ನದ ನಗವನೊಂದು ಮಾಡಲಾಜ್ಞಾಪಿಸಿದರಲ್ದೆ. ಅಂದು ಆಜ್ಞಾಪಿಸುದನಿಂದು ಜ್ಞಾಪಿಸುವುದಿಲ್ಲೇ ದೇವ.
2: ಶರಣು ಮಂತ್ರೀಶ್ವರಗೆ.
0: ಓಹ್ ಶರಣು, ಬಾ ಸುನ್ನಯ್ಯ, ಕುಳ್ಳಿರಯ್ಯ. ಏನು ಬಂದೆ ಹದುಳ ವಿಹಯ?
2: ತಮ್ಮಾಜ್ಞೆಯ ನಿಂದು ಪಾಲಿಸಿಯೇ ಬಸವೇಶ. ನೀವೆನಗೆ ನೇಮಿಸಿದ ಕಾರ್ಯವನ್ನು ಪೂರೈಸಿ ಚಿನ್ನದ ನಗದನು ರನ್ನ ಕೆಚ್ಚಿದುದನ್ನು ತಂದಿಹೆನು ದೇವ.
0: ಓ
2: ತಾಯಿ ನೀಲಾಂಬೆ, ನಿನ್ನ ಸಿರಿಗೊರಳ ಸೌಭಾಗ್ಯದ ಶೋಭೆಗೆಂದಿ ನಗವ ಸ್ವೀಕರಿಸುದೇವಿ.
1: ಓ ದೇವ, ಏನಿತು ಶೋಭಾಮಯವು ಈ ಚಿನ್ನದ ನಗವು? ಕಾಣಿಲ್ಲಿ ಬಸವದೊರೆ.
0: ಬಸವದ ಸಟಿಯ ಕೊರಳು ಚಿನ್ನದ ಪದಕ ಕಂಡು ತಾನೀ ನಗವ ಕೂಡಲ ಸಂಗ ನಗುವ ಹೇಗೆ ಇದೆ ನಾಡಿದನು?
2: ಈ ಹೊನ್ನಿನೊಡವೆಯನ್ನು ಮುಡಿದ ದೇವಿಯೇ, ಸಾಕ್ಷಾತ್ ಲಕ್ಷ್ಮಿಯೇನೆ ಕಂಗೊಳಿಸುತ್ತೀಯೇ ತಾಯಿ.
0: ನೀಲಲೋಚನೆ, ನಿನಗೆ ಆಭರಣ ಇಷ್ಟವೇ?
1: ಏಕಾಗದಿಹುದರಿಯ, ನೀನೊಲ್ಮೆಯಿಂದಿದನು ಗೈಸೆ ಸೊನ್ನೆಯ ಮೇಲ್ ಬೆಮರಳಿಸಿ ಗೈದಿಹನು. ಇದು ನನ್ನ ಕಂಠದಳು ಜಗಜಗಿಸುತ್ತಿದೆ ನೋಡು.
0: ನೆನಹುಂಟ ನನಗಿಂದು

0: ನಾನಂದು ಸೊನ್ನೆ ನಿಂದು ಭಿನ್ನಹವಗೈದಿದ್ದೇನೆಂದು. ಆದೊಡೇನಾಯ್ತು ಹಿಂದೇಕೋ ಎನ್ನ ಮನ ಬೇಡೆನ್ನುತ್ತಿದೆ ದೇವಿ, ಆಭರಣ ಸ್ವೀಕರಿಸಬೇಡೆಂದು ಸಾರುತ್ತಿದೆ.
1: ನಿನ್ನ ಮನ ಕೊಪ್ಪದಿದ್ದರೆ ನನಗೇಕೆ ಬೇಕಿಗುವುದು? ಇದೋ ಕೊರಳಿನಿಂದಿದನು ಕಿತ್ತಿಹನು ಕಾಣೊಡೆಯ ಕೊಳ್ಳೆಯ ಸೊನ್ನಯ್ಯ.
2: ಏನಿದ್ದು ತಾಯಿ, ಬಡ ಸೊನ್ನಡನಿಗಿದ್ದೇನ್ ಗತಿಯ ಬಸವೇಶ? ನಿಮ್ಮ ಆಜ್ಞೆಯಿಂದಲೇ ನಾನಿದನ್ನು ನಿರ್ಮಿಸಿದೆ. ನಿಮ್ಮ ಆದೇಶ ಉಪದೇಶಗಳ ಪಾಲಿಸುತ್ತ ಕಾಯಕವಾಗಿದ್ದೇನು. ನಿನ್ನ ಮರವಚನಗಳ ಗುನುಗುನಿಸುತ್ತಲೇ ನಾನು ಕಾಯಕವೇ ಕೈಲಾಸವೆಂದು ಸ್ಫೂರ್ತಿಯ ಕೊಂಡು ದೇಹ ಶಕ್ತಿಯ ವ್ಯಯಿಸಿ ಬುದ್ಧಿ ಕೌಶಲ ಚಹಿಸಿ ನಿರ್ಮಿಸಿದ ವಸ್ತು. ಇದಕ್ಕೆ ಪ್ರತಿಫಲವಲ್ತೆ ನೀನು ಇವ ನೈರಾಶ್ಯ ದೈವೇಚ್ಛೆ. ಇದೋ ತಾಯೆ, ಈ ಚಿನ್ನದ ಆಭರಣ ನಿಮ್ಮ ಸಿರಿಗೊರಲನ್ನು ಬೆಳಗಿದೊಡೆ ಅದೇ ನನ್ನ ಕಾಯಕದ ಶ್ರಮದ ಮೇಣ್ ಕೌಶಲದ ಸಾರ್ಥಕ್ಯ. ಮಿಕ್ಕ ಪ್ರತಿಫಲ ಬೇಡ, ಸ್ವೀಕರಿಸಿರೋ ತಾಯಿ. ಶ್ರೀಚರಣ ಕರ್ಪಿಸುವೆ. ಅಣ್ಣ ಬಸವಣ್ಣ, ನಾನಿನ್ನು ಬರಲೆ?
0: ನಿಲ್ಲಯ್ಯ ಸೊನ್ನಯ್ಯ, ಕ್ಷಮಿಸೆನ್ನ ದುಡುಕಿದ ಮನದಲ್ಲಿ ನಡೆದಿರುವುದು ನುಡಿದ ಮಾತಿನ ನಡೆದ ನಡತೆಯ ನಡುವೆ ಕೋಲಾಹಲವು ಆ ಗರ್ತದೊಳು ತಿರುಗುತ್ತಿದ್ದೆನಾದುದರಿಂದ ಏನನೋ ನಾನು ನುಡಿದೆ. ನೀನೇ ಮನೆಬಹುದು, ಇರು ಬಂದೆ ಸೊನ್ನಯ್ಯ. ಇದೆ ಕೊಳ್ ನಿನ್ನ ಶ್ರಮಕ್ಕೆ ಫಲವು ಸೊನ್ನಯ್ಯ.
2: ಕರುಣಿಪದು ಬಯ್ಯ, ದೇವ ಕೂಡಲ ಸಂಘ ಕರುಣಿಸಲಿ ಸುಖ ಸಂಪದವ ನಿನಗೆ. ಹೋಗಿ ಬರಲಪ್ಪಣೆ.
0: ಹೋಗಿ ಬಾ ಸೊನ್ನಯ್ಯ, ದೇವ ನಿನ್ನನು ಹೊರಗೆ.
1: ಇದು ಮತ್ತೆ ಧರಿಸಿಹೇನು ಚಿನ್ನದಾಭರಣವನ್ನು ಕಾಣ್ದೇವ, ನೋಡಿದ್ದ ಸೊನ್ನಯ್ಯ ನೀ ಕೌಶಲವ? ಏಕೆ ನಿನ್ನ ಸಿ ಚಿನ್ನವನ್ನು ಮುಡಿಯುವುದು ನಿನಗಿಷ್ಟವಿಲ್ಲವೇನೈ ಬಸವ?
0: ನಾನೀಗಲೇನನ್ನು ತಿಳಿಯದಾಗಿಯೇ ದೇವಿ, ಮನದಲ್ಲಿ ನಡೆದಿರುವುದು ಘನ ವಿಚಾರ ಮಂಥನವು, ಅದರಿಂದಲೇ ನಿನ್ನು ಅಮೃತ ಪುರ ಮುಡುವುದು ವಿಷವುಕ್ಕಿ ಬರುವುದು ತಿಳಿಯದಾಗಿ ನೀಗ. ನೀನೇನು ಕೇಳುವೆಯೋ ನಾನೇನು ಹೇಳುವೆ ಒಂದನು ಅರಿಯದಾಗಿ ನೀಗ. ಹಿಂದೆನ್ನ ಮನ್ನಿಪೆಯ.
1: ಮನದ ಮಂಥನದಿಂದೆ ನವನೀತಿ ವಚನದ ನವನೀತ ಕೊಮ್ಮುವಡೆ ನಾನಡ್ಡ ಬರಿಕೆ. ಇದು ದೇವ ನಾನಿಲ್ಲಿ ನಿಲ್ಲದಿಹೆ, ಸಾಗಲಿ ನಿರರ್ಗಳವು ಸುವಿಚಾರ ಧಾರೆಯ
0: ನೀಲ. ಕಾಂಚನವ ಕಳಿಸಿದೆನು, ಕಾಂಚನವ ನೆಚ್ಚಿದೆನು, ಕಾಂಚನವೆಂಬ ನಾಯನೆಚ್ಚಿ ನಿಮ್ಮ ನಾನು ಮರೆತನಯ್ಯಾ.

0: ಜಂಗಮನು ಬಂದಿಹೇನು, ಒಳಗೆ ಬರಲಪ್ಪಣೆಯೇ ಪ್ರಭು.
1: ಒಳಗೆ ಬರಲಪ್ಪಣೆಯೇ? ಇದಕ್ಕೆ ಹೀಗೆಂದು ಕೇಳುತ್ತೆ ಅಯ್ಯ, ಬಸವನ ಮನೆ ಇದು ಜಂಗಮರ ಸ್ವಾಗತಕ್ಕೆ ಸಿದ್ಧವಲ್ಲವೇ ಸದಾ? ಇದನ್ನರಿಯದೇಹ ನೀನು ಪರರಾಜ್ಯದವನೇನು? ಇಲ್ಲವೇ ಇಲ್ಲವೇ, ಭಕ್ತನ ಪರೀಕ್ಷಿಸಲು ವೇಷ ಮರೆಸುತ್ತ ಬಂದ ನಟರಾಜನೇ ನೀನು?
2: ವೇಷ ಮರೆಸುತ್ತೆ? ನಾನು ವೇಷಾಂತರಂಗ ಇದು ಬಂದು ತನೀಗ ಕಂಡು ಹಿಡಿದನೋ ಏನೋ, ಹೇಗಿನ್ನು?
1: ಅಯ್ಯ, ನಾನರಿಯನೆ ಸೆಟ್ಟಿ ಶ್ರೀಯಾಳನ, ಮುಗುದೆ ಕೊಡಗೂಸನ್ನು, ಬೇಡ ಕಣ್ಣಪ್ಪನನು. ಧನುವನಲ್ಲಾಡಿಸಿ ನೋಡಿ, ಮನವನಲ್ಲಾಡಿಸಿ ನೋಡಿ, ಧನವನಲ್ಲಾಡಿಸಿ ನೋಡಿ, ಅವರು ಅಳ್ಕಾಡದಿರಿ. ಭಕ್ತಿ ಕಂಪಿತನಾದ ನೀನಲ್ಲವೇ ದೇವ ಕೂಡಲ ಸಂಘ.
3: ನನ್ನ ಕೂಡಲ ಸಂಘ ದೇವನೆಂದೇನು ತಿಹನು?
2: ಈ ಮೋದನನು ಮೋಸಗೊಳಿಸಲಿಕ್ಕೆ ತಡಬೇಕೆ ಬಸವಯ್ಯ?
1: ಅಯ್ಯ,
2: ನಿನ್ನ ಮನೆಯೊಳಗಿಂದು ಅತಿಥಿ ಎಂದೆನ್ನ ಸ್ವೀಕರಿಪೆ ಏನಯ್ಯ?
1: ಸ್ವೀಕರಿಪ ಮಾತೇನು ನನ್ನಯ್ಯ, ಜ್ಞಾನ ಪಾವಿತ್ರ್ಯ ಅನುಭವಗಳ ಮೂರ್ತಿ ಜಂಗಮದೇವ, ಇಂತಹ ಜಂಗಮನೆನ್ನ ಸಂಗಮದೇವ ಎನ್ನುವಡೆ ಮನೆ ನಿನ್ನದೇ ಅಯ್ಯ, ವಿಶ್ರಮಿಸಿ ಜಂಗಮದೇವ. ನೀಲಲೋಚನೆ
2: ಎನಿತು ಸೌಶನ್ಯವಿದು, ಇವನ ಸದ್ಗುಣದ ಎದುರು ನನ್ನ ದೌರ್ಜನ್ಯವಿದು ಮುರುಟಿ ಹೋಗುತ್ತಲಿಹುದು. ಬರೀ ಮುಖದ ದೇಶವದೇ ನನ್ನ ಕಿರುಜಗದ ಕತ್ತಲೆಯ ಕಿಡಿಸುತ್ತಿದೆ. ಆದರೂ ಬಂದ ಕಾರ್ಯವ ಪೂರ್ತಿಗೈಯದಲ್ಲೇ ಮರಳುವುದೇ? ಕೂಡದು, ಬಸವನ ಮನೆಯಲ್ಲಿ ಕೀಳ್ಗೆಲಸ ಕೂಡದು. ಹಸಿವೆಯನ್ನು ಹಿಂಗಿಸುತ್ತೆ ಬೇರೆಡೆಗೆ ಹೋಗುವೆನು. ಇಲ್ಲಿ ತಂಗಲು ಮಾತ್ರ ಮನದ ವಿಚಾರಗಳು ಘೋರ ಕೃತಿ ರೂಪಕ್ಕೆ ಪೊರಮಡುವುದೇ ದಿಟವು.
0: ಅದು ಹೇಳಿ ಬಸವಣ್ಣ. ಹಸಿರೆ ಇಂಬಳಲು ತಿಹ ಬಡ ಜಂಗಮಂಗಿನಿತು ಹೋಗವನುಣಬಡಿಸಿ ಕಳಿಸುವೆಯ?
1: ಆಗದೇನು ನನ್ನಯ್ಯ. ನೀಲಲೋಚನೆ, ದೇವ ಕಳಿಸಿದ ಒಲೆ ಬಂದಿಹನ ತಿಥಿ ದೇವ, ಸತ್ಕಾರ ಸಿದ್ಧತೆ ಗೈಯುವುದು ದೇವಿ.
4: ದಯಮಾಡಿದ ಶಿವನೇ, ನಡೆ ಮಜ್ಜನಕ್ಕೆ ರವೆ, ಲಿಂಗ ಪೂಜೆಯ ಗೈದು ಭುಜಿಸು ಪ್ರಸಾದವನು, ಹೀಗೆ ದಯಮಾಡಿ ಸೈ.
2: ಓ, ಏನಿತು ಜಗ ಜಗುದು? ಇವಳ ಕೊರಳಲ್ಲಿ ಚಿನ್ನದಾಭರಣವದು. ನಿಜ ನಿಜವು, ಇಂದಿನಿರುಳ್ ಇಲ್ಲಿಯೇ ವಾಸಿಪದು, ವಾಸಿಪೆನು ನಾನಿಂದು.
4: ಹೀಗೆ ದಯಮಾಡಿ
2: ಸೈ. ನಡೆ ತಾಯಿ.
1: ಮತ್ತೆ ಯೋಚನೆಯ ಬೀಚುಗಳೆದ್ದು ಮೊರೆಯುತ್ತಿವೆ. ಬಸವನ ಹಸತಿ ಕೊರಳು ಚಿನ್ನದ ಪದಕ, ಚಿನ್ನದ ಪದಕ. ನಾನು ಚಿನ್ನ ಗಳಿಸಿದ್ದೇನೆ, ವಜ್ರ ವೈದೂರ್ಯಗಳಿಗೆ ಗಳಿಸಿದ್ದೇನೆ. ಓ ದೇವ, ಅಂದಂದಿಂಗೆ ದುಡಿದುದು ಅಂದಂದಿಂಗೆ ಬಳಸಲು ಮಾತ್ರ ಕುದು, ಉಳಿದಡೆ ಮರುದಿವಸಕ್ಕೆ ತಂಗುಳ ಎಂದೆಂಬ ಈ ನಾನು ಇಂದಿಂಗೆ ನಾಳಿಂಗೆ ಬೇಕೆಂದೇನೆ. ಎನ್ನ ಒಡಲಿಂಗೆ ಎನ್ನ ಮಡದಿ ಮಕ್ಕಳಿಗೆಂದು ಕೂಡಿಟ್ಟೆನೆ. ದೇವ ಕೂಡಲ ಸಂಘ, ಆನು ಡಾಭಿಕನಯ್ಯ, ಎನ್ನ ನುಡಿಯೊಂದು ಬಗೆ, ಎನ್ನ ನಡೆಯೊಂದು ಬಗೆ. ಅಕ್ಕಟ ನುಡಿಯಲ್ಲಿ ಎಚ್ಚ, ನಡೆಯಲ್ಲಿ ತಪ್ಪಿದಡೆ ಪಿಡಿದಿದ್ದ ಲಿಂಗವೇ ಘಟ ಸರ್ಪವಾಗದೆ. ಗಳಿಸುಳಿಸಿ ಕೂಡಿಸಿ ಹೆದ್ರಬೆವದು ಹೆರರೊಡಲ ಹೊರೆಯಲಿಕ್ಕಾಗುತ್ತಿರಲಿಲ್ಲವೇ? ಪರರ ಬಾಯಿಗೆ ಅನ್ನವಾಗಲಿದನು ಚಿನ್ನವಾಗಿಸಿ ನಾನು ಕೂಡಿಟ್ಟೇನೆ. ಇದು ಕಳ್ಳತನವಲ್ತೆ, ಇದು ಕಳ್ಳತನವಲ್ತೆ, ಇದು ಕಳ್ಳತನವಲ್ತೆ.

0: ಮಲಗು ಮಲಗೈ ಬಸವ, ನಿತ್ರಾಂಗನೆಯ ಕೋಳಿನಪ್ಪುಡೆಯ ಸುಖದಲ್ಲಿ ಮಲಗು ಮಲಗೈ ಬಸವ. ನಸುಕು ಹರಿಯುವವರೆಗೆ ಮಿಸುಕಾಡದೆಯೇ ಮಲಗು. ಪಳ್ಳು ಗರೆವು ನರಿಯು ಘೂಂಕರಿಸುತ್ತಿದೆ ಕೂಗೆ, ನೀನು ಎಚ್ಚರಾದಿರು ಕನಸು ಕಂಡೇಳದಿರು. ಕಣ್ಣ ಹೊಸೆವು ತಲೆದ್ದು ಬರಿದಾದ ಎನ್ನ ಮಂಚವನ್ನು ಮೇಣ್ ಕಾಣುತ್ತೆ. ಎಲ್ಲಿಯು ಜಂಗಮನು, ಎಲ್ಲಿಹನು ನನ್ನಯ್ಯ, ಎಲ್ಲಿಹನು ಎಲ್ಲಿಹನು ಎಲ್ಲಿಹನು ಎಂದೆನ್ನ ನರಸುತ್ತೆ. ನೀನೆದ್ದು ಬಾರದಿರು ಬಾರದಿರು ಬಸವ ಬಾರದಿರು. ಅಯ್ಯೋ ಬಂದನಾದರೆ ನನ್ನದೇನು ಗತಿ, ಎಂದು ಪಾರಾಗುವೆನೋ. ನೀಲಲೋಚನೆಯ ಮಂಚದಡಿ ಅಡಗಲು ಏನು? ಆ ಭಯವು ನನಗೆ ನಿರ್ವಿಕಾರದ ಚಿತ್ತದ ಬಸವ ಎಚ್ಚರಾಗುವನೇಕೆ? ಸರ್ವವೂ ಶಿವಮಯವೇ, ಸರ್ವವೂ ದೇವ ಕೂಡಲ ಸಂಗನೆಂದೆಂಬ ಅನುಭಾವಿ ತನ್ನ ಮನೆಯೊಳಗೊಬ್ಬ ವಂಚಕನು ಬಂದಿಹನು ಎಂದು ಅರಿಯುವನೆತ್ತು. ನೆರೆ ನಂಬು ನೆರೆ ನಂಬು ಬಸವನ, ಕೂಡಲ ಸಂಗಮ ದೇವನ ನಂಬಿ ನೀ ಗಾಢ ನಿದ್ರೆಯವರೆಗು. ನಾನಿಲ್ಲಿ ಬಂದುದು ನೀಲಾಂಬೆಯ ಕೊರಳ ಸಿರಿಯನ್ನು ಕಂಡುದು, ಅತಿಥಿಯಾಗಿಲ್ಲಿಯೇ ನಿಂದುದು ಈ ಕ್ಷಣಕ್ಕೆ ಸಾರ್ಥಕ್ಯ ಹೊಂದಲಿದೆ. ಎಲ್ಲಿ ಹುಡುಕಲಿ ನೀಲಲೋಚನೆಯ ಶಯನಗ್ರಹವನ್ನು? ಹಾಗೂ ಕಂಡಿದ್ದೆ ನಿಜ, ಆದರೆ ಈಗಲೂ ಎತ್ತಲು ಕತ್ತಲೆ, ಹೇಗೆ ಸಾಗಲಿ ಮುಂದೆ? ಇಲ್ಲವೇ ಸಾಗಲೇ ಬೇಡವೇ? ನಾನು ಜಂಗಮನೆಂದು ನಿಜದಿ ಒಳ್ಳಿದನೆಂದು ನಂಬಿ ತಾ ಮಲಗಿರುವ ಬಸವನನ್ನು ವಂಚಿಸಲೇ? ಹೊಸಿದು ಬಂದವನೆಂದು ಅಶನವನ್ನು ಉಣಬಡಿಸಿ ವಸನಂಗಳಿತ್ತು ಆಶ್ರಯವನಿತ್ತವನ ಮೋಸಗೊಳಿಸ ನಾನು ನೀಲಾಂಬೆಯ ಶಯನ ಗೃಹವ ಪ್ರವೇಶಿಸಲೇ? ಛೇ, ಹೇಸುತ್ತಿದೆ ಮನವು. ಆದರೆ ಎಲ್ಲಿ ಹೋಗಲಿ ನಾನು? ನಾನಿಲ್ಲಿ ಬಂದ ಮೇಲಿಲ್ಲಿಯೇ ನಿಂದ ಉದ್ದೇಶವೇನು? ಮುಂದೆ ಸಾಗುವ ಧೀರತನವಿಲ್ಲವೇನೆಲ್ಲಿ? ಅಡಿಯ ಮುಂದಿಡೆ ಸ್ವರ್ಗ, ಅದಕ್ಕೆಂದೇ ಸಾಗುವೆನು ನಾ ಮುಂದೆ. ಅದು ಕಾಣುತ್ತಿದೆ ಒಂದೇ ಮಿಣುಮಿಣುದಿಹ ಹಣತೆ, ಅದುವೆನಗೆ ಧೀರ ಆಶಾಕಿರಣ. ನೀಲಾಂಬೆಯ ಸೆಜ್ಜೆವನೆಯ ಬಾಗಿಲ ಸೀಳುಗಳ ಸೀಳಿ ಬರುತ್ತಲಿದೆ ಕರುಣಾಗಿರುಗಳ. ಬಹುದೇ ಅಲ್ಲವೇ ಗಾಢ ನಿದ್ರೆಯಲ್ಲಿರುವ ನೀಲಾಂಬೆಯ ಮಂಚದೆಡೆ ಇರಿಸಿರುವ ಕಿರುಹಡೆಯಿಂದಲೇ ಕಿರಣ ಬರುತ್ತಿರಬಹುದೇ? ಇಲ್ಲವೇ ಅವಳ ಕೊರಳೊಳಗಿರುವ ಚಿನ್ನದಾಭರಣದಲ್ಲಿ ಕೆಚ್ಚಿರುವ ರನ್ನಮಾಣಿಕ್ಯದ ದೀಪ್ತಿಯಾಗಿರಬಹುದೇ? ಏನಿದ್ದರಿರಲಿ, ಅದು ಮಾರ್ಗದರ್ಶನ ಮಾಡುತ್ತಿದೆ ಮುದ್ದು ಬೆಳಕು, ಕೈ ಬೀಸಿ ಕರೆಯುತ್ತಿದೆ ಶಯನ ಗೃಹಕ್ಕೆನ್ನ. ಸಾಗುವೆ ಸಾಗುವೆನು ನಾನಿದು, ಅದು ದಾರಿ ತೋರಿದರು ಸಾಗುವೆನು ನಾನು. ಗಾಢ ನಿದ್ರೆಯಲ್ಲಿ ಮೈಮರೆತು ಮಲಗಿಯಾಡು ಈ ನೀಲಲೋಚನೆಯು. ಮಂಚದ ಬಳಿಯಲ್ಲಿ ಮಿಣುಮಿಣುಕುತ್ತಿದೆ ದೀಪ, ಮಿಂಚು ಹುಳು ಒಂದರಲು ಅದರಿಂದಲೇನಬಹುದು ಬದುಕಿರಲಿ. ಬೇಡ, ಆಗದು, ಶತ್ರುವು ಸಣ್ಣವನೆಂದು ರಕ್ಷಿಸಲಾಗದು. ನನ್ನ ದಿನಿತು ಕರಾಳ ಕೃತಿಗೆ ಕಿರುಬೆಳಗಿಂದಲೇ ಆತಂಕ ಬರಬಹುದು. ಸೂಜಿ ಎಂದದ ಕಿರಣ, ಕದುರಿನಂದದ ಕದಿರು, ಅನೆಯಂದದ ಅಂಧಕಾರವನ್ನು ನುಂಗುವುದು. ಆದರೆ ನನ್ನೊಂದೇ ಕಿರಿದುಸಿರು ಆರಿಸಲು ಬಹುದಿದರು.
1: ಅಯ್ಯೋ ಕಳ್ಳ ಕಳ್ಳ ಕಳ್ಳ ನಿಮ್ಮ ಬಸವ.

0: ನನ್ನ ಕಣ್ಣೆದುರಳೆ ಕಾಣುತ್ತೇ ನೀನೇನು? ಎನ್ನ ಕೈ ಬಿಡದ ಸತಿ ಚಿನ್ನವನ್ನು ರಕ್ಷಿಸಲು ಹೊರುವಳೆ. ಅಯ್ಯ ಕೂಡಲ ಸಂಘ, ಒಡನಿದ್ದ ಸತಿ ಎಂದು ನಂಬಿದ್ದನಯ್ಯ, ಧರ್ಮ ಸಹಚರಿ ಎಂದು ನೆಚ್ಚಿದ್ದನಯ್ಯ.
1: ಕಳ್ಳನ ಒಬ್ಬ ಬಲ್ಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಬೇರುಂಟೆ? ತೆಗೆದು ಕೊಡ ಎಲೆ ಚಾಂಡಾಲಗಿತ್ತಿ ಎನ್ನಯ್ಯನ ಕೈ ನೊಂದುದು.
2: ಕಳ್ಳನ ಮನೆಗೆ ಬಲ್ಗಳ್ಳ, ಕೂಡಲ ಸಂಘ, ಇದ ದೇವ, ತೆಗೆದುಕೊಳ್ಳೋ ನೀನು ಬಯಸಿದ ಚಿನ್ನದಾಭರಣವನ್ನು.
3: ನಾನು ಕಳ್ಳನ ಮನೆಗೆ ಬಂದ ಬಲ್ಗಳ್ಳನೇ, ನಾನು ಕೂಡಲ ಸಂಘನೇ.
0: ಅಲ್ಲದೇನು ನನ್ನಯ್ಯ, ಸ್ವೀಕರಿಸುತ್ತಿವನು ನಾನೇ ಕಳ್ಳನು ಎಂಬುದನ್ನರಿತೆ ನೀಗಲೀಗ ಎಂದೇ. ಕೂಡಲ ಸಂಘ, ಕಳ್ಳನ ಮನೆಗೆ ಬಲ್ಗಳ್ಳನಾಗಿ ಬರುವ ತೊಂದರೆಯ ನಿನಗೆ ನಾನಿತ್ತೇನೆ, ನೀನೇನೆ ಮನ್ನಿಪುದು.
3: ದೇವ ಬಸವೇಶ, ನಿನ್ನ ಸೌಜನ್ಯವಿದು ನಾಚಿಸಿಯೇ ಕೊಲ್ಲುತ್ತಿದೆ ನನ್ನದು. ಇಂತಿನ್ನು ಆಡದಿರು, ದಯದೋರು ನನ್ನೊಡೆಯ, ನಾನು ಕೂಡಲ ಸಂಘ ದೇವರೇನಲ್ಲ, ವೇಷದಿಂ ಕಾಣುತ್ತಿಯ ಜಂಗಮನೂ ನಾನಲ್ಲ, ಕವಿಗೆಂದೇ ವೇಷ ಮರೆಸಿಕೊಂಡು ಬಂದೆ. ನಾನು ಕಳ್ಳನು ದೇವ, ಕಳ್ಳನೈ ನಾನು, ಕ್ಷಮಿಸುವೆಯ ನೀನೆನ್ನ, ಬಲ್ಗಳ್ಳ ನಾನಲ್ಲ. ಹಸಿವೆಯನ್ನು ಹಿಂಗಿಸಲು ಕಳವು ಮಾಡುವ ಬರಿಯ ಕಿಗ್ಗಳ್ಳ ನಾನಯ್ಯ.
0: ಹಸಿವೆಯನ್ನು ಹಿಂಗಿಸಲು? ಓ ದೀನ ಸ್ವರನೆ, ನೀನೇಕೆ ಹಸಿದೆಯೈ? ನಿನ್ನ ಹಸಿವಿಗೆ ಕಾರಣರು ಆರೆಂದು ಬಲ್ಲೆಯ ನೀನು? ಆ ಖಳ ಕಾಣಿಲ್ಲಿ ನಾನೆಯಾದ, ಅಂದಂದಿಂಗೆ ಬಳಸಲು ಯೋಗ್ಯವಾದುದ ಮೀರಿ ಹೆಚ್ಚು ನಾ ಗಳಿಸಿದುದನ್ನು ಉಳಿಸಿದೆನು. ನಿನ್ನ ಬಾಯಿಗೆ ಅನ್ನವಾಗಲಿದ್ದುದನ್ನು ಚಿನ್ನವಾಗಿಸಿ ನಾನು ಕೂಡಿಟ್ಟೆನಯ್ಯ ಎಂದೇ. ನಾನು ಕದ್ದಿಹ ನಿನ್ನ ಪಾಲಿನ ಅನ್ನವನ್ನು ಕೊಂಡೊಯ್ಯ ನೀ ಬಂದಿರುವೆ, ನೀನು ನಿರ್ದೋಷಿ ಕಣ.
3: ಇಂತೆನ್ನದಿರು ದೇವ, ನಾ ಬಲ್ಲೆ ನಾ ಪಾಪಿ ಎಂಬುದನು, ನಾ ಪಾಪಿ ಎಂಬುದನು ನಾ ಬಲ್ಲೆನಯ್ಯ. ನಿನ್ನು ತಮಿಕೆ ನನ್ನ ಅಧಮತೆಗೆ ನೆನೆದು ಹೇಸುತ್ತಿಯೇ ನಾನಯ್ಯ. ಕಳ್ಳನಾದೆನ್ನ ನೀನು ಒಳ್ಳಿದನ ಮಾಡಯ್ಯ, ನೀನೇನ ನುಡಿದರೂ ಅಂತೆ ನಡೆಯುವೆನು. ದಯದೋರು ಬಸವೇಶ,
0: ಕೊಪ್ಪಳ ಮಾರ್ಗವನ್ನುಳಿದು ಸರಳ ಮಾರ್ಗವ ತುಳಿದು ಶರಣನಾಗಿಯಳಯ್ಯ. ಅವಗುಣಗಳ ಕಳೆದು ಶಿವಗುಣಗಳೇ ಬಳೆದು ಶಿವಗಣಗಳ ಸರಿಸ ಕೇರಯ್ಯ ಬಂದು. ನಾಳಿನಿಂದಲಿ ನೀನು ದಾಸೋಹ ನಿಲಯವನ್ನು ಸೇರುವುದು, ಕಾಯಕವೇ ಕೈಲಾಸವೆಂದಲ್ಲಿ ಮನಮುಟ್ಟು ದುಡಿಯುವುದು ಒಪ್ಪಿಗೆಯ ನನ್ನಯ್ಯ?
3: ಒಪ್ಪಿದೆನು ನನ್ನೊಡೆಯ. ನಿನ್ನ ನುಡಿದಲು ನಡೆದು ಆತ್ಮೋನ್ನತಿಯ ಕಾಂಬೆ ದಾರಿದೋರೈ ದೇವ.
0: ಆತ್ಮೋನ್ನತಿಯ ಕಾಂಬುದೇ, ಅದಕ್ಕಿದೋ ಇದೇ ಸುಲಭ ಮಾರ್ಗ.

0: ಬಾಲಿ ಸುವೆನಯ್ಯ, ಎನ್ನ ಉದ್ಧಾರಕನು ನೀನಯ್ಯ, ಎನ್ನ ಮಾದೇವನೇ ನೀನು ಬಸವಯ್ಯ.
1: ದೇವ ಕೂಡಲ ಸಂಘ, ಇಂದಿನೀ ಘಟನೆಯಿಂದ ನಾನು ನಿಜದಿ ಕಂಗಳ ತೆರೆ. ಇಂದಿನಿಂದೆಂದಿಗೂ ಮುಂದಿನ್ನೂ ನಾನು ಒಳ್ಳೆದನು ಕಣ, ಒಳ್ಳೆದನು ದೇವ, ನಂಬುವೆಯ ವಚನವೀಯುವೆ.

0: ಕಳ್ಳ ಮತ್ತು ಬಲ್ಗಳ್ಳ ನಾಟಕವನ್ನು ಕೇಳುತ್ತಿದ್ದೀರಿ. ಪಾತ್ರ ಪರಿಯ ನೀಲಲೋಚನೆ ಮಂಜುಳ, ಜಂಗಮ ಎಚ್ ವಿ ಕೃಷ್ಣಮೂರ್ತಿ, ಸೊನ್ನಯ್ಯ ಸಿಎನ್ ರಾಮಚಂದ್ರ. ಈ ನಾಟಕವನ್ನು ರಚಿಸಿ ಶ್ರೀ ಬಸವೇಶ್ವರರ ಪಾತ್ರ ವಹಿಸಿ ನಿರ್ದೇಶಿಸಿದವರು ಡಾಕ್ಟರ್ ವಸಂತ ಕವಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿ ಗೀತೆಯನ್ನ, ಡಾಕ್ಟರ್ ಎಚ್ ಎ ಕಡಿ ಅವರ ರಚನೆಯಲ್ಲಿ. ಗೀತೆಯನ್ನ ಹಾಡಿದ್ದಾರೆ ಸಂಗೀತ ಕಟ್ಟಿ.

ಮನೆಯೇ ಮಂತ್ರಾಲಯ ಚಿತ್ರದ ಗೀತೆಗೆಂದು ಸಾಹಿತ್ಯವನ್ನು ಒದಗಿಸಿದ್ದಾರೆ ಚಿ ಉದಯಶಂಕರ್. ರಾಗ ಸಂಯೋಜನೆ ಎಂ ರಂಗರಾವ್ ಅವರದು. ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಕೆ ಎ ಸುದಾಸ್.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ರಾಮಚಂದ್ರ ಮಣಿಯಾನಿ ಮತ್ತು ಬಳಗದವರಿಂದ ಯಕ್ಷಗಾನದ ಹಾಡುಗಳು ಮತ್ತು ಪಾರಂಪರಿಕ ಆಹಾರ ತಯಾರಿ ಬಳಕೆ ಮತ್ತು ಮಹತ್ವ ಈ ಕುರಿತು ಮಂಗಳೂರಿನ ಡಾಕ್ಟರ್ ವಿದ್ಯಾ ಎಂ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಕೇಳಿ ಯಕ್ಷಗಾನದ ಹಾಡುಗಳು. ಒಟ್ಟಿಕೆರೆ ಪುರುಷೋತ್ತಮ ಪೂಂಜಾ ವಿರಚಿತ ಮಾನಿಷಾದ ಸಂಘದಿಂದ ಆಯ್ದ ಹಾಡುಗಳನ್ನು ಕೇಳೋಣ. ಭಾಗವತರು, ರಾಮಚಂದ್ರ ಮಣಿಯಾನಿ ಕಾಟುಕುಕ್ಕೆ, ಮದ್ದಳೆ ಯೋಗೀಶ ಕಡಂಬಳಿತ್ತಾಯ ಪಡ್ರೆ, ಚೆಂಡೆ ಮುರಳೀಧರ ಕಲ್ಲೂರಾಯ ಕುಂಜೂರು.

0: ಇದುವರೆಗೆ ಬುಟ್ಟಿಕೆರೆ ಪುರುಷೋತ್ತಮ ಪುಂಜ ವಿರಚಿತ ಮಾನಿಷ್ಯಾದ ಎಂಬ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ರಾಮಚಂದ್ರ ಮಣಿಯಾನಿ ಕಾಟುಕುಗೆ, ಮದ್ದಳೆ ಯೋಗೀಶ ಕಡಂಬಳಿತಾಯ ಪಡ್ರೆ, ಚೆಂಡೆ ಮುರಳೀಧರ ಕಲ್ಲೂರಾಯ ಕುಂಜೂರು. ಇನ್ನು ಮುಂದೆ ಕೇಳಿ ಪಾರಂಪರಿಕ ಆಹಾರ ತಯಾರಿ ಬಳಕೆ ಮತ್ತು ಮಹತ್ವ, ಈ ಕುರಿತು ಮಂಗಳೂರಿನ ಡಾಕ್ಟರ್ ವಿದ್ಯಾ ಎಂ ಅವರೊಂದಿಗಿನ ಸರ್ಶನ.
1: ಡಾಕ್ಟರ್ ವಿದ್ಯಾ ಅವರೇ ನಮಸ್ಕಾರ.
2: ನಮಸ್ಕಾರ.
1: ನಾವು ತಿನ್ನುವಂತಹ ಆಹಾರ ಸತ್ವಪೂರ್ಣವಾಗಿರಬೇಕು, ಜೊತೆಗೆ ನಮ್ಮ ಬಾಯಿಗೂ ಕೂಡ ಹೆಚ್ಚು ರುಚಿಕರವಾಗಿರಬೇಕು ಅಂತ ನಾವು ಆಶಿಸ್ತೀವಿ. ಬಹುಶಃ ನಮ್ಮ ಆರೋಗ್ಯವೂ ಕೂಡ ನಾವು ತಿನ್ನುವಂತಹ ಆಹಾರದ ಮೇಲೆ ಅವಲಂಬಿತವಾಗಿದೆ ಅಂತ ನಮಗೆ ಅನಿಸ್ತದೆ. ಹೇಳಿ, ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದಿರುವಂತಹ ಒಂದು ಜೀವನ ಕ್ರಮದಲ್ಲಿ ಈ ಒಂದು ಆಹಾರದ ಒಂದು ಮಹತ್ವ ಏನು, ಪಾರಂಪರಿಕ ವಿಧಾನದಿಂದ ಆಹಾರವನ್ನು ತಯಾರಿಸುವಂತಹ ಒಂದು ಮಹತ್ವ ಏನು, ಈ ಬಗ್ಗೆ ಹೇಳಿ.
2: ನಮ್ಮದು ಪರಂಪರೆಯ ಸಂಸ್ಕೃತಿ, ನಮ್ಮಲ್ಲಿ ಹಲವಾರು ಪರಂಪರೆಗಳಿವೆ, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಹಾಗೆ ಪಾಕಶಾಸ್ತ್ರ ಕೂಡ. ಈ

0: ಪರಂಪರೆಗೆ ಎಲ್ಲ ತಳಹದಿ ಮೂಲವಾಗಿ ನೋಡಿದ್ರೆ ನಮ್ಮ ವೇದಗಳೇ. ಹಾಗೆ ಈ ಪಾಕಶಾಸ್ತ್ರ ಅಥವಾ ಆಹಾರಶಾಸ್ತ್ರ ಏನಂತ ಕರಿತೇವೆ ನಾವೀಗ, ಪಾರಂಪರಿಕ ಪದ್ಧತಿ, ಇದೆಲ್ಲದಕ್ಕೆ ಮೂಲ ತಳಹದಿ ಆಯುರ್ವೇದ. ಹಾಗೆ ಆಯುರ್ವೇದದಲ್ಲಿ ಕೊಟ್ಟಂತಹ ತತ್ವಗಳಿವೆ, ಅದರ ಪ್ರಕಾರವೇ ನಮ್ಮ ಪಾರಂಪರಿಕ ಅಡುಗೆ ಪದ್ಧತಿ ಬೆಳೆದು ಬಂದಿದೆ. ಹೇಳುವುದಾದ್ರೆ ಋಗ್ವೇದದ ಒಂದು ಸೂಕ್ತಿಯ ಒಂದು ಸಾರಾಂಶ ಹೇಳಿದ್ರೆ, ಅವರು ಆಹಾರವನ್ನ ಆತ್ಮನಿಂದ ಆರಂಭಿಸ್ತಾರೆ. ಅಂದ್ರೆ ನಮ್ಮ ಸುಪ್ತ ಪ್ರಜ್ಞೆಯ ಕಾನ್ಶಿಯಸ್ನೆಸ್ ಆತ್ಮನ ಅಂತ ಏನ್ ಹೇಳ್ತೇವೆ ನಾವು, ಆತ್ಮನು ಹರಿದು ಬಂದ ದಾರಿ ಆಹಾರ ಅಂದ್ರೆ ಅಲ್ಲಿಂದ ಆಕಾಶ ಮತ್ತೆ ಈ ಪಂಚಮಹಾಭೂತಗಳು, ಆಕಾಶದಿಂದ ವಾಯು, ವಾಯು ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಅಲ್ಲಿಂದ ಮತ್ತೆ ಔಷಧ ಅಂತ ಹೇಳ್ತಾರೆ. ಔಷಧ ಅಂತ ಹೇಳ್ತದ್ದು ಸಸ್ಯಗಳ ಬಗ್ಗೆ. ಈ ಔಷಧಗಳ ಮೂಲಕವೇ ನಮ್ಗೆ ಅದು ಆಹಾರ ಆಗಿ ಸಿಗ್ತದೆ. ಅಲ್ಲಿಂದ ಮನುಷ್ಯ ಮತ್ತೆ ಮನುಷ್ಯ ಕುಲಕ್ಕೆಲ್ಲ ಈ ಆಹಾರದ ಸಾಗುವಿಕೆಯನ್ನ ನಾವು ಕಾಣ್ಬೋದು. ಅದೇ ಮನುಷ್ಯನ ಜೀವನ ನಂತರ ಇದೇ ರೀತಿಯಲ್ಲಿ ಅದು ವಾಪಸ್ ಹೋಗುವ ಕಲ್ಪನೆ. ಹಾಗೆ ಅವರದ್ದೊಂದು ಮಹಾ ಅದ್ಭುತ ಕಲ್ಪನೆ ಆಗಿತ್ತು ಆಹಾರದ ಬಗ್ಗೆ. ಮತ್ತೆ ಅವರ ತತ್ವಗಳೇನಂತಂದ್ರೆ, ಈ ಎಲ್ಲ ವಸ್ತುಗಳು ಪ್ರಪಂಚದಲ್ಲಿ ಪಂಚಮಹಾಭೂತಗಳಿಂದಲೇ ಆಗಿವೆ, ಮನುಷ್ಯರು ಕೂಡ. ಹಾಗೆ ಮನುಷ್ಯರಲ್ಲಿ ಈ ಪಂಚಮಹಾಭೂತಗಳ ಪ್ರಭಾವವನ್ನು ಗುರುತಿಸಿ ಜನರನ್ನ ವಾತ, ಪಿತ್ತ, ಕಫ ಹೀಗೆ ವ್ಯಕ್ತಿಗಳನ್ನ ನಾವು ವಿಂಗಡಿಸ್ತೇವೆ. ಅದೇ ವಾಯು ಮತ್ತೆ ಆಕಾಶ ಜಾಸ್ತಿ ಇದ್ದವರು ವಾತ ಪ್ರಕೃತಿ ಅಂತ, ಅಂತಹವರಲ್ಲಿ ಸಾಮಾನ್ಯ ವಾಯುವಿನ ಗುಣಲಕ್ಷಣಗಳನ್ನು ನೋಡಬಹುದು, ಒಂದು ರೀತಿಯ ಮೂವ್ಮೆಂಟ್ಸ್, ಅದು ಚಲನಶೀಲತೆ ಇಂಥದ್ದು. ಹಾಗೆ ಪಿತ್ತ ಪ್ರಕೃತಿಯವರಲ್ಲಿ
1: ಸಿಟ್ಟು,
0: ಕೋಪ, ಖಾರ, ಹೀಗೆ ಅದು ಜೀರ್ಣಿಸಿಕೊಳ್ಳುವ ಶಕ್ತಿ ಎಲ್ಲವನ್ನು, ಆ ರೀತಿಯ ಗುಣಗಳು. ಮತ್ತೆ ಕಫ ಪ್ರಕೃತಿಯವರಲ್ಲಿ ಅದು ಪೃಥ್ವಿ ಮತ್ತೆ ನೀರು, ಅದೊಂಥರ ಸ್ಥಿರ, ಅವರು ಹೆಚ್ಚು ಸ್ಟೇಬಲ್ ಆಗಿರ್ತಾರೆ. ಹಾಗೆ ವ್ಯಕ್ತಿಯ ಬಾಹ್ಯ ಸ್ವರೂಪ ಮಾತ್ರ ಅಲ್ಲ, ಅವರ ವ್ಯಕ್ತಿತ್ವಕ್ಕೂ ಕೂಡ ಮಹತ್ವ ಕೊಟ್ಟು ಹೀಗೆ ಗುರುತಿಸಿದ್ದಾರೆ. ಮತ್ತೆ ಇದರಲ್ಲಿ ಕಾಂಬಿನೇಷನ್ಸ್ ಅಂದ್ರೆ ವಾತ ಪಿತ್ತ, ಪಿತ್ತ ಕಫ ಅಂತದೆಲ್ಲ ಇದೆ, ಅಥವಾ ಸಮ ಪ್ರಕೃತಿ, ಎಲ್ಲ ಮೂರು ಈ ತ್ರಿದೋಷಗಳು ಸರಿಯಾಗಿರುವಂತವ್ರು, ಅವ್ರು ಅತ್ಯಂತ ಆರೋಗ್ಯವಂತರು ಅಂತ ಲೆಕ್ಕ. ಹಾಗೆ ಅಂತಹವರನ್ನೆಲ್ಲ ಗುರುತಿಸಿ ಮತ್ತೆ ಈ ಪಂಚಮಹಾಭೂತಗಳದ್ದು ಎಲ್ಲ ಏರುಪೇರನ್ನ ಆಹಾರದ ಮೂಲಕ ನಾವು ನಿಯಂತ್ರಿಸಬೇಕು. ಅದು ಹೇಗೆ ಅಂದ್ರೆ, ಆಹಾರದಲ್ಲಿ ಯಾವ್ದಾದ್ರು ಒಂದು ವಸ್ತುವನ್ನು ನಾವು ಗುರುತಿಸಿ ಅದರಲ್ಲಿ ಪಂಚಮಹಾಭೂತಗಳನ್ನ ನಾವು ಗುರುತಿಸಿದ್ರೆ ಮಾತ್ರ ಆ ಬ್ಯಾಲೆನ್ಸ್ ತರಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಮ್ಮ ಹಿರಿಯರು ಏನ್ ಮಾಡಿದ್ರು, ಆಹಾರಗಳಲ್ಲಿರುವ ಘಟಕಗಳನ್ನ ರಸಗಳ ರೂಪದಲ್ಲಿ ನೋಡಿದ್ರು. ಹಾಗೆ ಸಿಕ್ಕಿದ್ದು ನಮ್ಗೆ ಷಡ್ರಸಗಳು, ಅದು ಸಿಹಿ, ಹುಳಿ, ಲವಣ, ಕಟು, ಖಾರ ಇನ್ನೊಂದು ರೂಪ ಅದ್ರದ್ದು, ಕಹಿ ಮತ್ತೆ ಒಗರು. ಈ ಆರು ರಸಗಳಿರುವುದು ನಮ್ಮಲ್ಲಿ ಮಾತ್ರವೇ. ಇದು ಅತ್ಯಂತ ಒಂದು ಅದ್ಭುತವಾದ ಜ್ಞಾನ ಅಂತ ಹೇಳಬೇಕು. ಹಾಗೆ ಈ ಷಡ್ರಸಗಳಲ್ಲಿಯೂ ಮತ್ತೆ ಪಂಚಮಹಾಭೂತಗಳ ಪಾತ್ರವನ್ನು ಗುರುತಿಸಿದ್ದಾರೆ. ಅಂದ್ರೆ ಪೃಥ್ವಿ ಮತ್ತೆ ನೀರು ಸೇರಿ ಸಿಹಿ ಆಗುವಂತದ್ದು. ಹೀಗೆ ಹೀಗೆ ಪಂಚಮಹಾಭೂತದ್ದು ರೋಲ್ ಇಲ್ಲಿಗೆ ಮುಗಿಯುವುದಿಲ್ಲ. ಮನುಷ್ಯನ ಮೇಲೂ ಅವುಗಳ ಪ್ರಭಾವ ಇದೆ, ಆಹಾರದಲ್ಲೂ ಇದೆ. ಅಷ್ಟಲ್ಲದೆ ಪ್ರಕೃತಿಯ ಎಲ್ಲದರಲ್ಲೂ ಈ ಪಂಚಮಹಾಭೂತಗಳ ಪ್ರಭಾವ ಗುರುತಿಸಿದ್ದು ಹೇಗೆ ಅಂದ್ರೆ ವಾತ ಪಿತ್ತ ಕಫದ ಮೂಲಕ. ಅಂದ್ರೆ ಋತುವಿನಲ್ಲಿ ಒಂದೊಂದು ಪಂಚಮಹಾಭೂತದ ರೋಲ್ ಇದ್ದ ಹಾಗೆ ಒಂದೊಂದು ರಸದ ಪ್ರಭಾವ ಇದ್ದದನ್ನು ಗುರುತಿಸಿದ್ದಾರೆ. ಮತ್ತೆ ದಿನದ ಕಾಲವನ್ನು ಸಹ ಈಗ ವಾತ ಪಿತ್ತ ಕಫ, ಬೆಳಗ್ಗಿನ ಹೊತ್ತು 2-6 ವಾತ, 6-10 ಕಫ ಮತ್ತೆ ಪಿತ್ತ, ಅದು ನಮ್ಗೆ ಹೆಚ್ಚು ಹಸಿವಾಗುವ ಹೊತ್ತು, ಜೀರ್ಣಕ್ಕೆ ಹೆಚ್ಚು ಅನುಕೂಲ. ಅದರ ಮತ್ತೆ ಪುನಃ ಪಿತ್ತ ಆದ ಮೇಲೆ ಮತ್ತೆ ಪುನಃ ವಾತ ಕಫ ಪಿತ್ತ, ಹೀಗೆ ದಿನದ ಚರ್ಯೆಯಲ್ಲಿಯೂ ವಾತ ಪಿತ್ತ ಕಫ. ಮತ್ತೆ ನಮ್ಮ ಸ್ತ್ರೀಯರ ಋತುಚಕ್ರ ನೋಡಿದ್ರೆ ಅದರಲ್ಲೂ ವಾತ ಪಿತ್ತ ಕಫ ಗುರುತಿಸಿದ್ದಾರೆ. ಇನ್ನು ಮನುಷ್ಯನ ಬೆಳವಣಿಗೆ ಹಂತ, ಬಾಲ್ಯದಲ್ಲಿ ಹೆಚ್ಚು ಕಫ ಪ್ರಭಾವ, ಯೌವನದಲ್ಲಿ ಪಿತ್ತದ ಪ್ರಭಾವ, ಹಾಗಾಗಿ ಸಿಟ್ಟು, ಅಹಂಕಾರ ಎಲ್ಲ ಜಾಸ್ತಿ. ಮತ್ತೆ ವೃದ್ಧಾಪ್ಯದಲ್ಲಿ ನೋವುಗಳು ಜಾಸ್ತಿ, ಅದು ಮತ್ತೆ ವಾತದ ಪ್ರಭಾವ. ಹೀಗೆ ಸಾಮಾನ್ಯ ಎಲ್ಲೆಲ್ಲ ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಇದೆಯೋ ಅಲ್ಲೆಲ್ಲ ಈ ವಾತ ಪಿತ್ತ ಕಫಗಳನ್ನ ಗುರುತಿಸಿ ಅದರ ಬ್ಯಾಲೆನ್ಸಿಗೆ ನೀವು ಷಡ್ರಸಗಳನ್ನ ತಕೊಳ್ಳಿ ಅಂತ ನಮ್ಗೆ ಸೂಚಿಸಿದ್ದು. ಹಾಗೆ ಇದರ ಬೇಸಿಸ್ ಮೇಲೆ ನಮ್ಮ ಆಹಾರ ಪದ್ಧತಿ ಬೆಳೆದು ಬಂದಿದೆ. ಹಾಗೆ ನಾವು ಏನು ಮುಂದೆ ಚರ್ಚಿಸ್ಲಿಕ್ಕಿರುವ, ಏನು ಮಾಡಬಾರದು, ಮಾಡಬೇಕು ಇದೆಲ್ಲ ಇದೆಯೋ ಅದು ಈ ಒಂದು ಗಟ್ಟಿ ಸೂತ್ರದಲ್ಲಿ ನಿಂತಿದೆ. ಇದೇ ನಮ್ಮ ಪಾಕಶಾಸ್ತ್ರದ ವೈಶಿಷ್ಟ್ಯ ಕೂಡ.
1: ಈಗ ನಮ್ಮ ಜೀವನ ಅಥವಾ ಒಂದು ದೈನಂದಿನ ಬದುಕು ಇನ್ನೂ ಚೆನ್ನಾಗಿ ಆಗಬೇಕು ಅಂದ್ರೆ ಈ ಪಾರಂಪರಿಕ ಒಂದು ಜ್ಞಾನವನ್ನ ಹೇಗೆ ನಾವು ಬಳಸಿಕೊಳ್ಬೇಕು ಆಹಾರ ಪದ್ಧತಿಯಲ್ಲಿ?
0: ನಾವು ಪಾರಂಪರಿಕ ಆಹಾರ ಪದ್ಧತಿಯ ಮಹತ್ವ ತಿಳಿದಂತೆಲ್ಲ ಅದರ ಬಗ್ಗೆ ಅದೊಂದು ಅದಾಗಿ ಆಕರ್ಷಿಸ್ತದೆ ನಮ್ಮನ್ನ ಮತ್ತಷ್ಟು ಮತ್ತಷ್ಟು. ಹಾಗೆ ಆಳಕ್ಕೆ ಹೋದ ಹಾಗೆ ನಮ್ಮ ದಿನಚರಿಯಲ್ಲಿರ್ಬೋದು, ಅದು ಋತುಚರಿಯಲ್ಲಿ ಇರ್ಬೋದು, ಹಾಗೆ ಪ್ರತಿಯೊಂದರಲ್ಲೂ ಇದನ್ನ ನಾವು ಬಳಸಿಕೊಳ್ಳುವಂಥದ್ದು. ಇಷ್ಟು ಮಾತ್ರ ಅಲ್ಲ, ಈ ಪಾರಂಪರಿಕ ಪದ್ಧತಿಯನ್ನು ನೋಡ್ತಾ ಹೋದ್ರೆ ಪ್ರಕೃತಿ

0: ಮತ್ತೆ ಮನುಷ್ಯ ಇದರ ಅತ್ಯಂತ ಗಟ್ಟಿ ಬೆಸುಗೆ ಅದು. ಹಾಗೆ ನಾವು ಪ್ರಕೃತಿಯನ್ನು ಹೇಗೆ ಹತ್ತಿರವಾಗಿಸಿ ಅದನ್ನು ಅರ್ಥ ಮಾಡ್ಕೊಳ್ಬೇಕೋ ಅದೆಲ್ಲದಕ್ಕೆ ಈ ಪಾರಂಪರಿಕ ಆಹಾರ ಪದ್ಧತಿ ಸಹಾಯ ಮಾಡ್ತದೆ ಒಂದು. ಮತ್ತೆ ಆಹಾರ ಔಷಧವೂ ಹೌದು, ಇದು ನಮ್ಮ ಪಾರಂಪರಿಕ ಪದ್ಧತಿಯಲ್ಲಿಯೇ ಹೇಳುವಂಥದ್ದು. ಅದು ಔಷಧ ರೂಪದಲ್ಲಿ ನಾವು ಹೇಗೆ ಸೇವನೆ ಮಾಡಬೇಕು, ಬೇರೆ ಔಷಧ ಬೇಡ, ಹಾಗೆ ಏನು ಏರುಪೇರಾದ್ರೂ ಅದರ ಮೂಲಕವೇ ನಾವು ಸರಿಪಡಿಸಿಕೊಳ್ಳಿಕ್ಕೆ ಆಗುವಂತಹ
1: ಆಹಾರದ ನಿಯಂತ್ರಣದ ಮೂಲಕ ದೇಹದ ಏರುಪೇರನ್ನು.
0: ಹೌದು, ಮುಖ್ಯವಾಗಿ ಕಾಯಿಲೆಗೆ ಆಯುರ್ವೇದ ಗುರುತಿಸುವುದು ಆಹಾರ, ವಿಹಾರ ಮತ್ತು ವಿಚಾರ ಅಂತ. ವಿಚಾರ ಮನಸ್ಸಿಗೆ ಸಂಬಂಧಪಟ್ಟದ್ದು, ವಿಹಾರ ನಾವು ಮಾಡುವಂತಹ ದಿನದ ಕ್ರಿಯೆಗಳು. ಅದು ಮುಖ್ಯವಾಗಿ ಅವರು ಕೊಟ್ಟಿರುವುದು ಆಹಾರಕ್ಕೆ. ಹಾಗಾಗಿ ಆಹಾರದ ಮೂಲಕವೇ ನಮ್ಮನ್ನು ನಾವು ಸಂಪೂರ್ಣ ನಿಯಂತ್ರಿಸಿಕೊಳ್ಬಹುದು. ಮತ್ತೆ ಪ್ರಾದೇಶಿಕತೆಗೆ ತುಂಬಾ ಒತ್ತು ಕೊಟ್ಟಿದ್ದಾರೆ ಆಯುರ್ವೇದದ. ನಿಮ್ಗೆ ಯಾವುದು ಸೀಸನಲ್, ಆಯಾಯ ಸಂದರ್ಭಕ್ಕೆ ಸರಿಯಾಗಿ ಏನು ಪ್ರಕೃತಿ ಕೊಡ್ತದೋ,
1: ಸ್ಥಳೀಯವಾಗಿ
0: ಏನು ಸಿಗ್ತದೋ ಅದುವೇ ನಮ್ಗೆ ಔಷಧವಾಗಿಯೂ ಇರ್ತದೆ, ಅದೇ ನಮ್ಮ ಬೆಳವಣಿಗೆಗೆ ಹಾಕು. ಮತ್ತೆ ಅದು ನಮ್ಮ ಪ್ರಕೃತಿಗೆ, ನಮ್ಮ ನಮ್ಮ ದೇಹ ಪ್ರಕೃತಿಗೆ, ಪ್ರತಿಯೊಬ್ಬರಿಗೂ ಬೇಕಾದದ್ದು ಆ ಒಂದು ಸಂದರ್ಭದಲ್ಲಿ ಸಿಗ್ತದೆ, ಆಯಾಯ ಮಾಸದಲ್ಲಿಯೋ ಕಾಲದಲ್ಲಿಯೋ ನಮ್ಗೆ ಸಿಕ್ಕುವಂಥದ್ದು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇದು ಒಂಥರ ದೇಶ, ಕಾಲ ಮತ್ತೆ ವ್ಯಕ್ತಿಯ ಗುಣ ದೋಷ, ಪ್ರಾದೇಶಿಕತೆ, ಇದು ಎಲ್ಲವನ್ನು ಸೇರಿಸಿ ಒಂದು ಸಮಗ್ರವಾಗಿ ನಮ್ಮದು ಆಹಾರ ಪದ್ಧತಿ ಬೆಳೆದಿದೆ. ನಾವೀಗ ಅದನ್ನ ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳುವುದಷ್ಟೇ ಬೇಕಿರುವುದು. ಮತ್ತೆ ಅದು ತುಂಬಾ ದೊಡ್ಡ ಸಾವರಿನ ಕೆಲಸ ಅಲ್ಲ, ಆಸಕ್ತಿ ಬೇಕಷ್ಟೇ.
1: ಈ ಪಾರಂಪರಿಕ ಆಹಾರ ಪದ್ಧತಿ ಅಥವಾ ಒಂದು ಸ್ಥಳೀಯತೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳಿದ್ರಿ. ಆದರೆ ಈ ಒಂದು ವೈಜ್ಞಾನಿಕ ದೃಷ್ಟಿಕೋನವನ್ನು ನೋಡಿದ್ರೆ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇರುವಂತಹದ್ದು ಎಲ್ಲೋ ಬೆಳೆದಿರುವಂಥ ಆ್ಯಪಲ್, ಪಿಯರ್, ಏನೇನೋ ಒಂದು ಹಣ್ಣುಗಳು ಇಲ್ಲಿಗೆ ಬರ್ತವೆ. ಆಮೇಲೆ ಆಫ್ ಸೀಸನ್ ಅಂತ ಹೇಳ್ತೀವಿ, ಯಾವ ಕಾಲದಲ್ಲಿ ನಾವು ಹಣ್ಣುಗಳನ್ನ ತಿನ್ನಬೇಕು ಆ ಕಾಲದಲ್ಲಿ ತಿನ್ನುವುದಿಲ್ಲ, ಇನ್ಯಾವಾಗಲೂ ತಿನ್ನುವುದಕ್ಕೆ ನಾವು ಪ್ರಯತ್ನ ಪಡ್ತೀವಿ, ಅದನ್ನು ಸಂಸ್ಕರಣೆ ಮಾಡಿ ತಿಂತೀವಿ. ಇದರಿಂದಾಗಿ ಯಾವ ರೀತಿಯ ಒಂದು ದೈಹಿಕ ಏರುಪೇರು ಆಗ್ತದೆ ಅಂತ
0: ಅಂದ್ರೆ, ನಾವು ಒಂದು ಗಮನದಲ್ಲಿ ಇಡಬೇಕಂದ್ರೆ ಈ ನಮ್ಮ ಪರಂಪರೆಯಿಂದ ಬಂದ ಆಹಾರ ಪದ್ಧತಿಯಲ್ಲಿ ವೈದ್ಯರೇ ಪಾಕಶಾಸ್ತ್ರ ಪ್ರವೀಣರು, ಅವರೇ ಅದರ ರೆಸಿಪಿ ಎಲ್ಲ ಕೊಟ್ಟಿದ್ದಾರೆ ನಮ್ಗೆ. ನಾವೀಗ ಅದನ್ನೆಲ್ಲ ಬದಿಗಿಟ್ಟು ಈಗಿನ ವಿಜ್ಞಾನ ಏನ್ ಹೇಳ್ತದೆ ಅಂತ ನೋಡಿದ್ರೆ, ಈಗಿನ ವಿಜ್ಞಾನದಲ್ಲಿ ಆಹಾರವನ್ನ ಹೆಚ್ಚು ರಾಸಾಯನಿಕ ಘಟಕಗಳಾಗಿ ನೋಡುವ ಪದ್ಧತಿ ಬೆಳೆದು ಬಂದಿದೆ. ಅಂದ್ರೆ ಆಹಾರವನ್ನ ಅದರ
1: ಪ್ರೋಟೀನ್ ಅಂಶ ಎಷ್ಟಿದೆ,
0: ಕಾರ್ಬೋಹೈಡ್ರೇಟ್ ಎಷ್ಟಿದೆ, ಅದಕ್ಕೆ ಏನೇನು ಬೇಕು, ವಿಟಮಿನ್ಸ್ ಎಷ್ಟು ಬೇಕು, ಖನಿಜ ಮತ್ತೆ ಫೈಟೋಕೆಮಿಕಲ್ಸ್ ಇಂಥದ್ದು ಸುಮಾರೀಗ ನಮ್ಗೆ ಹೊಸ್ತು ಸಿಗ್ತಾ ಇದೆ. ಅದರಲ್ಲಿ ಒಂದು ಕೋಷ್ಟಕದ ಹಾಗೆ ಈ ಕೋಷ್ಟಕಗಳೆಲ್ಲ ಏನಾಗ್ತವೆ ಅಂದ್ರೆ, ಒಂದು ಒಬ್ಬ ವ್ಯಕ್ತಿಯ ಅವನ ನೀಡ್ ಅಂದ್ರೆ ಅವರಿಗೆ ಎಷ್ಟು ಅಗತ್ಯ ಇದೆ, ಅವರ ದೈಹಿಕ ಶ್ರಮ ಇರ್ಬೋದು, ಮಾನಸಿಕ ಶ್ರಮ ಇರ್ಬೋದು, ಅಥವಾ ಅವರ ಪ್ರಕೃತಿ ಇರ್ಬೋದು, ಅದಕ್ಕೆ ಸರಿಯಾಗಿ ಅದು ಹೊಂದಿಕೆ ಆಗ್ಲೇಬೇಕಂತಿಲ್ಲ. ಕೆಲವು ಸರ್ತಿ ಹೊಂದಿಕೆ ಆಗ್ಬೋದು, ಕೆಲವು ಸರ್ತಿ ಹೊಂದಿಕೆ ಆಗದೂ ಇರ್ಬೋದು. ಮತ್ತೆ ಮುಖ್ಯವಾಗಿ ಅದನ್ನು ಹೇಗೆ ನಾವು ಎಲ್ಲಿ ಎಷ್ಟು ಹೇಗೆ ಸೇವಿಸಬೇಕು ಅನ್ನುವಂಥದ್ರ ಬಗ್ಗೆ ಗೊತ್ತಿರುವುದಿಲ್ಲ. ಹಾಗೆ ಇದರಲ್ಲಿ ನಾವು ಹೆಚ್ಚಾಗಿ ಗಮನಿಸುವಂಥದ್ದು, ನಾವು ವಿದೇಶಿಯರನ್ನೇ ಎಲ್ಲ ದೃಷ್ಟಿಕೋನದಲ್ಲೂ ನಾವು ಅನುಕರಿಸಲಿಕ್ಕೆ ಶುರು ಮಾಡಿದ್ದೇವೆ. ನಮ್ಮ ಮೇಲಾಗಿರುವ ಹಲವಾರು ರಾಜಕೀಯ ಸ್ಥಿತ್ಯಂತರಗಳಿರಬಹುದು, ಅಂತೂ ಆ ಒಂದು ಮನೋಭಾವ ನಮ್ಗೆ ಬಂದದ್ರಿಂದ ಅಲ್ಲಿಯ ದೇಶ ಕಾಲ ಬೇರೆ. ಏನಂದ್ರೆ ಅವ್ರು ಹೆಚ್ಚು ಚಳಿ ಪ್ರದೇಶದಲ್ಲಿರುವವರು, ಹಾಗಾಗಿ ಆ ಹವಾಮಾನಕ್ಕೆ ಹೊಂದಿಕೆಯಾಗಿ ಬೆಳೆದಂತಹ ತರಕಾರಿಗಳು ಹಣ್ಣುಗಳು ನಮ್ಮ ಈ ಉಷ್ಣ ಪ್ರದೇಶಕ್ಕೆ, ಇಲ್ಲಿಯ ಒಂದು ವಾತಾವರಣಕ್ಕೆ ಅದು ಸೂಕ್ತ ಆಗುವುದಿಲ್ಲ. ಮಾತ್ರ ಅಲ್ಲ, ನಾವು ಕಾಯಿಲೆಗೆ ಒಳಗಾಗಬಹುದು. ಹಾಗೆ ಈ ಒಂದು ವ್ಯತ್ಯಾಸವನ್ನ ಈಗ ನಾವು ಗುರುತಿಸಬೇಕಾಗಿದೆ. ಯಾಕೆಂದ್ರೆ ಈಗ ಗ್ಲೋಬಲೈಸೇಷನ್ ಆಗಿ ಎಲ್ರಿಗೂ ಸಿಗ್ತಾ ಇದೆ, ಎಲ್ಲಾ ವಸ್ತುಗಳು ಯಾವ ಕಾಲಕ್ಕೂ ಸಿಗ್ತಾ ಇವೆ. ಹಾಗಾಗಿ ಯಾವುದು ಈ ಋತುವಿನ ಹೌದು ಅಗತ್ಯ, ಇದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಮತ್ತೆ ಆ ಕಾಲಕ್ಕೆ ಯಾವುದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗ್ತದೆ ಅದು ಆ ಋತುವಿನದ್ದಾಗಿರ್ತದೆ. ಇದೊಂದು ಸೂಚನೆ ಅಷ್ಟೇ, ಅದನ್ನ ಬಳಸುವುದು ಒಳ್ಳೇದು.
1: ಈಗ ಪಾರಂಪರಿಕ ಆಹಾರ ತಯಾರಿಸುವಂತಹ ವಿಧಾನಕ್ಕೂ ನಾವು ಈಗ ಅಳವಡಿಸಿರುವಂತಹ ಏನು ಸಂಸ್ಕರಿಸಿದ ಆಹಾರ ಆಗ್ಬೋದು ಅಥವಾ ಬೇರೆ ಬೇರೆ ಮೌಲ್ಯವರ್ಧಿತ ಉತ್ಪನ್ನ ಅಂತ ಹೇಳ್ತೀವಿ ಅವುಗಳನ್ನಾಗ್ಬೋದು, ಇದನ್ನ ಬಳಕೆ ಮಾಡೋದ್ರಿಂದ ಯಾವ ರೀತಿಯ ಒಂದು ಬದಲಾವಣೆ ಆಗಿದೆ?
0: ಈಗ ಇತ್ತೀಚೆಗೆ ಅಂದ್ರೆ ಒಂದು 10-20 ವರ್ಷಗಳಿಂದ, ಒಂದು 30 ವರ್ಷಗಳಿಂದ ಹೇಳ್ಬೋದು, ನಾವು ಅತ್ಯಂತ ವೇಗವಾಗಿ ಬದಲಾವಣೆಗೆ ಒಳಗಾಗಿದ್ದೇವೆ. ಅದು ಬೆಳವಣಿಗೆ ಅಂತ ಹೇಳಿಕ್ಕಾಗುದಿಲ್ಲ, ಬದಲಾವಣೆಗೆ ಒಳಗಾಗಿದ್ದೇವೆ. ಇದರಲ್ಲಿ ಆಹಾರ ಪದ್ಧತಿಯಂತೂ ನಮ್ಗೆ ನಂಬಲಿಕ್ಕದಷ್ಟು. ಯಾವುದನ್ನು ನಾವು ತಾಜಾ ಮತ್ತೆ ಆವಾಗಿಂದ ಆವಾಗ್ಲೇ ತಯಾರಿಸಿದ್ದು ಅದನ್ನು ಮಾತ್ರವೇ ಊಟ ಮಾಡ್ತಾ ಇದ್ದ ಕಾಲಕ್ಕೂ, ಎಷ್ಟೋ ತಿಂಗಳುಗಳ ಹಿಂದೆ ಮಾಡಿ ಪ್ಯಾಕ್ ಮಾಡಿ ಇಟ್ಟಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾವೀಗ ಈ ಒಂದು ಆಹಾರದ ಒಂದು ದಾಳಿಗೆ ಒಳಗಾಗಿದ್ದೇವೆ. ಇದರಲ್ಲಿ ಪ್ರೋಸೆಸ್ಡ್, ಪ್ಯಾಕ್ಡ್, ಫ್ರೋಸ್ಡ್ ಏನೇನೋ ರೀತಿಯ ಆಹಾರಗಳಿವೆ. ಅದರಲ್ಲಿ ಜಾಸ್ತಿ ಸಾಮಾನ್ಯ ನೋಡ್ಲಿಕ್ಕೆ ಹೋದ್ರೆ 100ಕ್ಕೆ 100 ಜಂಕ್ ಫುಡ್ಗಳೇ. ಈ ಜಂಕ್ ಫುಡ್ ಅಂದ್ರೆ ಅದು ನಮ್ಗೆ ಯಾವುದೇ ರೀತಿಯ ಉಪಯೋಗಕ್ಕೆ ಬರುವಂತದ್ದಲ್ಲ, ಬರೇ ಬೊಜ್ಜಿಗೆ ಕಾರಣ ಆಗುವಂಥದ್ದು. ಅದರಲ್ಲಿ ಪಿಜ್ಜಾ, ಬ್ರೆಡ್, ಬೇಕರಿಯ ಅಷ್ಟು ಐಟಮ್ಗಳು, ಮತ್ತೆ ಪ್ಯಾಕ್ಡ್ ಜ್ಯೂಸ್ಗಳು, ಮತ್ತೆ ಮನೆಯಲ್ಲಿ ಅಡಿಗೆಗೆ ತರುವಂತದ್ದು ಪುಡಿಗಳು, ಅದಕ್ಕೂ ಅದು ಯಾವುದೇ ರೀತಿಯ ಆರೋಗ್ಯಕ್ಕೆ ಒಳ್ಳೆಯ ಅಂಶಗಳು ಅದರಲ್ಲಿ ಇರುವುದಿಲ್ಲ. ಮತ್ತೆ ರಾಸಾಯನಿಕಕ್ಕೆ ಒಗ್ಗಿಸಿ ತಯಾರು ಮಾಡಿದ ಬಿಳಿ ಅಕ್ಕಿ ವಿಷಗಳು, ಬಿಳಿ ಅಕ್ಕಿಯಿಂದ ಹಿಡಿದು ಮೈದಾ ಇರ್ಬೋದು, ವನಸ್ಪತಿ ಇರ್ಬೋದು, ಸಕ್ಕರೆ ಇರ್ಬೋದು, ಇಂಥವು ಇದೆಲ್ಲವೂ ಈ ಜಂಕ್ ಫುಡ್ಡಿನ ಕೆಳಗೆ ಬರ್ತವೆ. ಆ ಒಂದು ತಲೆಬರಡಿಯಲ್ಲೇ ಇದನ್ನೆಲ್ಲ ನಾವು ನೋಡಬೇಕಾಗ್ತದೆ. ಈ ಇಷ್ಟು ಆಹಾರ ವಸ್ತುಗಳು ದೇಹಕ್ಕೆ ಹಲವಾರು ರೀತಿಯ ದುಷ್ಪರಿಣಾಮ. ಒಂದು ಈಗ ಹೇಳಿದಾಗ ಎಂಟಿ ಕ್ಯಾಲರಿ, ಅದರಿಂದಾಗಿ ನಮ್ಗೆ ಯಾವುದೇ ರೀತಿಯ ಒಂದು ಉಪಯೋಗ ಬರುವ ಶಕ್ತಿ ಇಲ್ಲ, ದೇಹವನ್ನ ಗಟ್ಟಿ ಮಾಡುವಂತಹ ಧಾತುಗಳು ಯಾವುದೂ ಇಲ್ಲ, ಕೊಡುದಿಲ್ಲ ಅದು. ಮತ್ತು ಬೊಜ್ಜು ಕೊಡ್ತದೆ ಅಷ್ಟೇ, ಅದು ಯಾವುದೇ ರೀತಿ ಆ ಬೊಜ್ಜನ್ನು ಕರಗಿಸ್ಲಿಕ್ಕೂ ಮತ್ತೂ ಕಷ್ಟ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಅದು ಹಾರ್ಮೋನ್ ತೊಂದರೆ ಇರ್ಬೋದು, ರಕ್ತದ ಒತ್ತಡ ಇರ್ಬೋದು, ಹೃದ್ರೋಗ ಇರ್ಬೋದು, ಈಗಿನ ಹೊಸ ಹೊಸ ನಾವು ನೋಡುವಂತಹ ಎಲ್ಲಾ ಕಾಯಿಲೆಗಳು ಮೂಲ ಕಾರಣ ಈ ಜಂಕ್ ಫುಡ್. ಮತ್ತೆ ಅದು ಕ್ಯಾನ್ಸರ್ ನಂತ ಮಾರಕ ಕಾಯಿಲೆವರೆಗೂ ಹೋಗ್ಬೋದು. ಅದು ಮಾತ್ರವೇ ಕಾರಣ ಅಂತಲ್ಲ, ಆದ್ರೆ ದೊಡ್ಡ ಮಟ್ಟಿನ ಕಾರಣ ಈ ಜಂಕ್ ಫುಡ್ ಮತ್ತೆ ಅದರಲ್ಲಿರುವಂತಹ ರಾಸಾಯನಿಕಗಳು.
1: ಹೌದು, ಸಾಕಷ್ಟು ದುಷ್ಪರಿಣಾಮ ಈ ಜಂಕ್ ಫುಡ್ ನಲ್ಲಿ ಇದೆ ಎನ್ನುವಂತ ಒಂದು ಮಾತಿನ ಹಿನ್ನೆಲೆಯಲ್ಲಿ ಪಾರಂಪರಿಕ ಆಹಾರವನ್ನು ತಯಾರಿಸುವಂತಹ ವಿಧಾನ ಮತ್ತು ಅದನ್ನ ಬಳಕೆ ಮಾಡುವಂತಹದ್ದು ಏನು, ಋತುಚರ್ಯಕ್ಕೆ ಪೂರಕವಾಗಿ ಹೇಗೆ ಮಾಡುದು ಅಂತ.
0: ನಾವೀಗ ಪಾರಂಪರಿಕ ಅಂತ ಹೇಳುವಾಗ ಸ್ವಲ್ಪ ದೃಷ್ಟಿಕೋನವನ್ನ ವಿಸ್ತರಿಸಬೇಕು. ಅಂದ್ರೆ ಆಯುರ್ವೇದದಲ್ಲಿ ಹೇಳಿರುವಂತದ್ದು ಎಂತಹ ಆಹಾರ ಸೇವಿಸಬೇಕಂದ್ರೆ, ವಾಗ್ನ ಋಷಿ ಹೇಳಿದ್ದು ಅಂತ ಹೇಳ್ತಾರೆ, ಅದರಲ್ಲಿ ಸ್ನಿಗ್ಧತೆ ಇರಬೇಕು ಆಹಾರದಲ್ಲಿ. ಸ್ನಿಗ್ಧತೆ ಅಂದ್ರೆ ಪಸೆ ಇರುವಂತದ್ದು, ಬರೇ ಒಣ ಆಹಾರ ಆಗಿರಬಾರ್ದು. ಮತ್ತೆ ಅದು ಉಷ್ಣ ಇರಬೇಕು, ಅಂದ್ರೆ ಅದು ಬಿಸಿ ಇರಬೇಕು ಅಂತ ಹೇಳುವಾಗ ಫ್ರಿಜ್ಜಿನ ಅಷ್ಟು ಆಹಾರಗಳು ಪಾರಂಪರಿಕ ಅಲ್ಲ ಅಂತ ಆಯ್ತು. ಮತ್ತೆ ಲಘುವಾಗಿರ್ಬೇಕು, ಅಂದ್ರೆ ಜೀರ್ಣಕ್ಕೆ ಸುಲಭವಾಗಿರ್ಬೇಕು. ನಾವು ಇದನ್ನ ನೋಡಿದ್ರೆ ನಮ್ಗೆ ಯಾವುದು ಪಾರಂಪರಿಕ ಆಹಾರ ಅಂತ ಗೊತ್ತಾಗ್ತದೆ. ಇದು ಮೂರು ಅಂಶವನ್ನ ಹೊಂದಿರದೇ ಇದ್ರೆ ಅದರಲ್ಲಿ ನಾವು ಎಲ್ಲಿಯೋ ಪರಂಪರೆಯಲ್ಲಿ ಬದಲಾವಣೆ ಮಾಡಿಕೊಂಡಿದ್ದೇವೆ ಅಂತ ಅರ್ಥ, ಇದೆ ಅಂತ ಅರ್ಥ. ಹಾಗಾಗಿ ಈ ಮೂರು ವಿಷಯ ಇಟ್ಕೊಂಡು ನಾವು ಗುರುತಿಸಬೇಕು. ಅದು ಸ್ನಿಗ್ಧ ಅಂದ್ರೆ ಯಾವುದೇ ಈಗಿನ ಪ್ಯಾಕ್ಡ್ ಯಾವುದು ಸ್ನಿಗ್ಧ ಅಲ್ಲ, ಅದೆಲ್ಲವೂ ಒಣವೇ ಅದಲ್ಲ. ಮತ್ತೆ ಅದು ಉಷ್ಣ ಅಂದ್ರೆ ತಂಪು ಪಾನೀಯಗಳು, ತಂಪು ಐಸ್ ಕ್ರೀಮ್ ಯಾವುದು ಪಾರಂಪರಿಕ ಆಹಾರ ಇದ್ರೊಳಗೆ ಬರುವುದಿಲ್ಲ. ಮತ್ತೆ ಜೀರ್ಣಕ್ಕೆ ಸುಲಭವಾಗಿರಬೇಕು, ಇದು ಅತ್ಯಂತ ಮುಖ್ಯ. ನಾವೀಗ ಉಪಯೋಗಿಸುವ ಹೆಚ್ಚಿನದು ಜೀರ್ಣಕ್ಕೆ ತುಂಬಾ ಕಷ್ಟ. ಈ ಜೀರ್ಣ ಕಷ್ಟ ಆದ ಕೂಡಲೇ ಆಹಾರ ಸಂಪೂರ್ಣವಾಗಿ ದೇಹದಿಂದ ವಿಸರ್ಜನೆ ಆಗದೆ ಅದು ಒಂದು ರೀತಿಯ ಟಾಕ್ಸಿನ್ಸ್ ಹೇಳ್ಬೋದು, ಆಮ ಅಂತ ಹೇಳ್ತಾರೆ ನಾವೀಗ ಆಡು ಭಾಷೆಯಲ್ಲಿ ಟಾಕ್ಸಿನ್ಸ್ ಅಂತ ಹೇಳ್ತೇವೆ. ಇದರ ಶೇಖರಣೆ ಎಲ್ಲಾ ಕಾಯಿಲೆಗೂ ಮೂಲ ಅಂತ ಹೇಳ್ತಾರೆ. ಹಾಗೆ ಈಗಿನ ಹೆಚ್ಚಿನ ಆಹಾರವು ನಾವು ಈ ಒಂದು ಆಮ ಅಥವಾ ಟಾಕ್ಸಿನ್ಸ್ಗೆ ಹೆಚ್ಚು ತುಂಬುವ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೇವೆ. ಇನ್ನು ಪಾರಂಪರಿಕ ಪದ್ಧತಿ ಹೇಗಿತ್ತು ಅಂತ ಹೇಳಿದ್ರೆ, ನಾವೀಗ ಬಳಕೆ ಮಾಡುವ ಅಕ್ಕಿ, ಗೋಧಿ ಇಂಥವುಗಳೇ, ಮತ್ತೆ ಸ್ವಲ್ಪ ಈಗ ಪ್ರಚಾರಕ್ಕೆ ಬಂದಿರುವ ಸಿರಿಧಾನ್ಯಗಳು ಇಂಥದ್ದು, ವೈವಿಧ್ಯತೆ ಇತ್ತು. ಒಂದೇ ರೀತಿಯ ಆಹಾರ ಅಲ್ಲ, ಎಲ್ಲವನ್ನು ಬಳಸ್ತಾ ಇದ್ರು. ಮತ್ತೆ ಅಡಿಗೆ ಮಾಡುವ ಕ್ರಮದಲ್ಲಿ ಕೆಲವು ಈಗ ನಾವು ಅನುಕೂಲಕ್ಕೋಸ್ಕರ ಮತ್ತೆ ಸಮಯ ಉಳಿತಾಯಕ್ಕೆ ಅಂತ ಅಂದ್ಕೊಂಡು ಕೆಲವು ಹೊಸ ಹೊಸ ಪರಿಕರಗಳನ್ನೆಲ್ಲ ತಂದಿದ್ದೇವೆ. ಪಾರಂಪರಿಕ ಪದ್ಧತಿ ಇದನ್ನ ಹೇಳುವುದಿಲ್ಲ. ಅದರಲ್ಲಿ ಹೇಳುದು ಅಡಿಗೆ ಮಾಡುವಾಗ ಸೂರ್ಯನ ಬಿಸಿಲು ಮತ್ತೆ ಗಾಳಿ ಪವನದ ಸ್ಪರ್ಶ ಇರಲೇಬೇಕು ಅಂತ. ಪ್ರೆಷರ್ ಕುಕ್ಕರ್ ಅಲ್ಲಿ ಇದು ಬರುದ, ಅಲ್ಲಿ ಅಕ್ಕಿ ಅರಳುವುದಿಲ್ಲ, ಅದು ಒಂದು ರೀತಿಯ ಒತ್ತಡದಲ್ಲಿ ಅದು ಮೆತ್ತಗಾಗ್ತದೆ ಅಷ್ಟೇ. ಈ ಮೆತ್ತಗಾಗುವಿಕೆ ಬೇಯುವುದಲ್ಲ, ಇದು ನಮ್ಗೀಗ ಅನ್ಬಿಡೋದು ಅಷ್ಟೇ, ಪ್ರೆಷರ್ ಕುಕ್ಕರ್ ಅಲ್ಲಿ ಬೇಗ ಆಗ್ತದೆ ಅಂತ. ಇದೇ ಅಕ್ಕಿಯನ್ನ ಸಾಕಷ್ಟು ಸಮಯ ಕಾಲ ನೀರಲ್ಲಿ ನೆನೆಸಿ ಅದೇ ನೀರನ್ನ ಮತ್ತೆ ಕುದಿಸುದು, ಆ ಕುದಿತಾ ಇರುವ ನೀರಿಗೆ ಅಕ್ಕಿಯನ್ನ ಹಾಕಿ ಬೇಯಿಸಿದ್ರೆ ಅದು ಪಾರಂಪರಿಕ ಪರಿಕರಗಳನ್ನೇ, ಮಣ್ಣಿನ ಪಾತ್ರೆ ಇರ್ಬೋದು ಅಥವಾ ಕಬ್ಬಿಣವೋ ಅಥವಾ ಕಲಾಯಿ ಹಾಕಿದ ತಾಮ್ರದ್ದು, ಇಂಥ ಪಾತ್ರೆಗಳೇ ಬಹಳ ಬೇಗ ಬೇಯ್ತದೆ. ಸರಿ, ನೀವು ಪರೀಕ್ಷೆ ಮಾಡಿ ನೋಡಿದ್ರೆ ಒಂದು 5 ನಿಮಿಷ ಉಳಿಸಬಹುದು ಅಷ್ಟೇ. ಈ ಪ್ರೆಷರ್ ಕುಕ್ಕರ್ ಮುಚ್ಚಳ ತೆಗೆಯಲಿಕ್ಕೆ ಎಷ್ಟೊತ್ತು ಕಾಯಬೇಕು ಅಷ್ಟೊತ್ತಲ್ಲಿ ಬೇಯ್ತದೆ, ಅದು ಕೆಂಪಕ್ಕಿ ಅಂತೂ ಬಹಳ ಬೇಗ ಬೇಯ್ತದೆ. ಹಾಗೆ ಬೇಳೆಗೂ ಹೀಗೆ ಸ್ವಲ್ಪ ಪ್ಲಾನಿಂಗ್ ಬೇಕಷ್ಟೇ, ಮುಂಚಿನ ದಿನವೇ ಏನ್ ಮಾಡ್ಬೇಕು ನಾಳೆಗೆ ಅಂತ ಯೋಚನೆ ಮಾಡಿ ಇದನ್ನ ನೆನೆಸಿ ಉಪಯೋಗಿಸುವಂತದ್ದು. ಇದು ಅಕ್ಕಿ ಬೇಳೆಗಳ ವಿಷಯಕ್ಕಾದ್ರೆ, ಮತ್ತೆ ಚಪಾತಿ ಹೆಚ್ಚಿನವರು ಉಪಯೋಗಿಸ್ತಾರೆ ಗೋಧಿ ಹುಡಿ ಅಂತದ್ದು, ಅದರಲ್ಲಿ ಅದನ್ನು ಒಂದು 4 ಗಂಟೆ ಹಿಟ್ಟು ಕಲಸಿ ಇಡಬೇಕು, ಮತ್ತೆ ಸ್ವಲ್ಪ ಬಿಸಿನೀರು ಉಪಯೋಗಿಸ್ಕೊಳ್ಳೋದು. ಮತ್ತೆ ಕೆಲವರಿಗೆ ಗ್ಲೂಟೆನ್ ಅಲರ್ಜಿ ಅಂತ ಹೇಳ್ತಾರೆ. ಈ ಸಾಮಾನ್ಯವಾಗಿ ಆಧುನಿಕ ವಿಜ್ಞಾನ ಯಾವುದನ್ನ ಅಲರ್ಜಿ ಇಂಟಾಲರೆನ್ಸ್ ಅಂತೆಲ್ಲ ಹೇಳ್ತದ, ದೇಹಕ್ಕೆ ಒಗ್ಗಿ ಬರುವುದಿಲ್ಲ ಅಂತ, ಅದು ಹೆಚ್ಚಾಗಿ ಅಡಿಗೆ ಮಾಡೋ ಕ್ರಮದಲ್ಲಿರುವ ತಪ್ಪುಗಳಿಂದ ಆಗಿರ್ತದೆ. ಅದು ಆಯುರ್ವೇದ ಗುರುತಿಸಿದೆ, ಹೀಗೀಗಿನ ತಪ್ಪುಗಳನ್ನು ನೀವು ಮಾಡಿದ್ರೆ ಅದು ದೇಹಕ್ಕೆ ಒಗ್ಗಿ ಬರುವುದಿಲ್ಲ, ವಿಷಕಾರಿ ಆಗ್ತದೆ, ಚರ್ಮದ ಕಾಯಿಲೆ, ತುರಿಸುವಿಕೆ ಇದಕ್ಕೆ ಕಾರಣ ಅಂತ.

0: ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅದೇ ಈ ಗೋಧಿ ಹುಡಿಯ ವಿಷಯಕ್ಕೆ ಬಂದ್ರೆ ಅದರಲ್ಲಿ ಒಂದು ಮೋಹನ ಅಂತ ಒಂದು ವಿಧಾನ ಇದೆ. ಅದಂದ್ರೆ ಗೋಧಿ ಹುಡಿಯ ಚಪಾತಿ ಕಲಸುವಾಗ ಅದರ ಮಧ್ಯದಲ್ಲಿ ಒಂದು ಹೊಂಡದ ಹಾಗೆ ಮಾಡಿ ಅದಕ್ಕೆ ಬಿಸಿ ತುಪ್ಪವನ್ನು ಹೊಯ್ಯುದು. ತುಪ್ಪಕ್ಕಂತೂ ಬಹಳ ಬಹಳ ಮಹತ್ವ ಕೊಟ್ಟಿದ್ದಾರೆ. ಈ ತುಪ್ಪ ಹೊಯ್ದ ಕೂಡಲೇ ಆ ಗೋಧಿಯಿಂದ ಆಗುವಂತಹ ಈ ದುಷ್ಪರಿಣಾಮ ಇದೆ, ಅದು ಅದನ್ನ ಒಂದು ರೀತಿಯಲ್ಲಿ ಮೋಸ ಮಾಡಿದಾಗ ಆ ಹುಡಿಗೆ ಅದು ತುಪ್ಪದೊಟ್ಟಿಗೆ ಸೇರಿದ ಕೂಡಲೇ ಮತ್ತೆ ಅದು ಅಲರ್ಜಿಕಾರಕ ಆಗುದಿಲ್ಲ. ಹಾಗೆ ಗ್ಲುಟನ್ ಅಲರ್ಜಿಯನ್ನು ತಪ್ಪಿಸಬಹುದು ಅಂತ ಹೇಳ್ತಾರೆ ತಜ್ಞರು. ಹಾಗೆ ಆ ಮೂಲಕ ಹಿಟ್ಟನ್ನು ಕಲಸಿದ್ರೆ ಅಂದ್ರೆ ಮೊದಲೇ ತುಪ್ಪದಲ್ಲಿ ಅದನ್ನೆಲ್ಲ ಹುಡಿಯನ್ನು ಕಲಸಿಕೊಂಡು ಮತ್ತೆ ಅದಕ್ಕೆ ಬಿಸಿನೀರು ಹಾಕಿ ಹೊಯ್ದು 4 ಗಂಟೆಗಳ ನಂತರ ರೊಟ್ಟಿ ಮಾಡುವಂಥದ್ದು, ಹೀಗೆ ಕೆಲವು ಹಳೆ ಕ್ರಮಗಳಿವೆ. ಈ ಮೂಲಕ ಮಾಡಿದ್ರೆ ಸಾಮಾನ್ಯವಾಗಿ ಯಾವ ಆಹಾರವು ಒಗ್ಗುವುದಿಲ್ಲ ಅಂತ ಆಗುದಿಲ್ಲ. ಇದು ಅಕ್ಕಿ ಗೋಧಿ ಇವುಗಳ ವಿಷಯ ಆಯ್ತು. ಮತ್ತೆ ನಾನು ಹೇಳಿದಾಗ ವೈವಿಧ್ಯವಾಗಿ ಎಲ್ಲ ಧಾನ್ಯಗಳನ್ನು ಉಪಯೋಗಿಸುವಂತದ್ದು.
1: ಬಹುಶಃ ಈಗ ಋತುವಿಗೆ ಪೂರಕವಾಗಿ ಆಹಾರವನ್ನ ತಯಾರು ಮಾಡಬೇಕು ಎಂದು ಹೇಳುವಾಗ ನಾವು ಹೇಳುವಂತಹದ್ದು ಮಳೆಗಾಲ ಚಳಿಗಾಲ ಹೆಚ್ಚು ಚಳಿ ಇರುವಂತಹ ಒಂದು ಸಮಯದಲ್ಲಿ ಹೆಚ್ಚು ಉಪ್ಪಿನಕಾಯಿ ಅಥವಾ ಖಾರದನ್ನ ತಿನ್ನುವಂತಹದ್ದಾಗ್ಬೋದು, ಅಥವಾ ಬೇಸಿಗೆಯಲ್ಲಿ ತಂಬುಳಿ ತಂಪು ಮಾಡುವಂತಹ
0: ಅಂದ್ರೆ ಚಳಿಗಾಲದಲ್ಲಿ ಹಸಿವೆ ಜಾಸ್ತಿ ಮತ್ತೆ ಆಗ ಜೀರ್ಣ ಶಕ್ತಿಯೂ ಚೆನ್ನಾಗಿರ್ತದೆ. ಅಂತ ಕಾಲದಲ್ಲಿ ಆಗ ಹಬ್ಬಗಳು ಬರುವುದು ಜಾಸ್ತಿ. ಈ ಹಬ್ಬಗಳನ್ನೆಲ್ಲ ಕರೆಕ್ಟ್ ಆಯಾಯ ಋತುವಲ್ಲಿ, ಮತ್ತೆ ನಮ್ಗೆ ಸಂಕೇತ ಕೂಡ ಆ ಹಬ್ಬಕ್ಕೆ, ಈಗ ಸಂಕ್ರಾಂತಿಗೆ ಎಳ್ಳು ಅಂತ ಹೇಳಿದ್ರೆ ಆವಾಗ ಎಣ್ಣೆ ಅಂಶ ಬೇಕು, ಚಳಿ ಜೋರು ಇರ್ತದೆ, ಜೀರ್ಣಕ್ರಿಯೆಗೆ ಅದು ಅಗತ್ಯ, ದೇಹಕ್ಕದ ಅಗತ್ಯ ಇದೆ. ಮತ್ತೆ ಯುಗಾದಿಗೆ ಸಿಹಿ ಕಹಿ, ಆವಾಗ ಸ್ವಲ್ಪ ಸಿಹಿ ಅಂಶವು ಕಹಿ ಅಂಶವು ಇರುವಂತದ್ದು, ಯಾಕೆಂದ್ರೆ ವಾತಾವರಣ ಈಗ ವರ್ಷ ಋತು ಬಂತು, ಈಗ ವರ್ಷ ಋತುವಿನಲ್ಲಿ ಹುಳಿ ಜಾಸ್ತಿ ಅಂತಾರೆ ವಾತಾವರಣದಲ್ಲಿ, ಅದಕ್ಕೆ ಸ್ವಲ್ಪ ಕಹಿ ಬೇಕು. ಅದಿನ್ನು ಆಟಿ ಅಮಾವಾಸ್ಯ ಸಮಯದಲ್ಲಿ ಕಹಿ ಮದ್ದು ಕುಡಿಯುವಂಥದ್ದು ಹೀಗೆ. ಮತ್ತೆ ಚಳಿಗಾಲದ ಹಸಿವಿಗೆ ಧಾರಾಳ ಸಿಹಿ ತಿನ್ಬಹುದು, ಆ ಸಮಯದಲ್ಲಿ ಜೀರ್ಣ ಆಗ್ತದೆ. ಅದೇ ಜೀರ್ಣಶಕ್ತಿ ಕಮ್ಮಿ, ಈ ಮಳೆಗಾಲದಲ್ಲಿ ಕಾಯಿಗಳು ಜಾಸ್ತಿ, ಜೀರ್ಣಶಕ್ತಿ ಕಮ್ಮಿ, ಅಂತ ಸಮಯದಲ್ಲಿ ಹೆಚ್ಚು ಸಿಹಿ ಆಹಾರ ತಿಂದ್ರೆ ಒಗ್ಗುದಿಲ್ಲ. ಅದೇ ನಾವು ಆಹಾರ ತಿನ್ನುವಾಗ ಇನ್ನೊಂದಂದ್ರೆ ಮುಖ್ಯವಾದ ಆಹಾರವನ್ನ 3 ಗುಣಗಳ ಮೂಲಕ ಸಹ ನಮ್ಮ ಹಿರಿಯರು ವಿಂಗಡಿಸಿದ್ದಾರೆ, ಸತ್ವ ರಜ ತಮಸ್ ಅಂತ ಹೇಳಿ. ಅದೇ ಈ ಸತ್ವ ಸಾಮಾನ್ಯವಾಗಿ ಎಲ್ಲರೂ ನಂಬುದು ಭಾವನೆ ಏನಂದ್ರೆ, ಸತ್ವ ಗುಣ ಅಂದ್ರೆ ಅದು ಮಿದುಳಿಗೆ ಸಂಬಂಧಪಟ್ಟದ್ದು, ಅದು ಧ್ಯಾನ, ಅದು ಅಂತ ದೇವರ ವಿಷಯಕ್ಕೆ ಹಾಗಲ್ಲ. ಅದು ಸತ್ವ ಗುಣ ಅನ್ನುವಂಥದ್ದೇ ಎಲ್ರಿಗೂ ಬೇಕಾಗುವಂಥದ್ದು ಜಾಸ್ತಿ. ಯಾಕೆ ಅಂದ್ರೆ ಆ ಸತ್ವ ಗುಣಕ್ಕೆ ಸಂಬಂಧಪಟ್ಟ ಆಹಾರ ಹೆಚ್ಚು ಸೇವಿಸಿದ ಹಾಗೆ ಅದು ನಮ್ಮನ್ನ ಕಾಪಾಡ್ತದೆ. ಅಂದ್ರೆ ಈ ಸತ್ವ ಗುಣದ ಆಹಾರ ತುಪ್ಪದಲ್ಲಿ ತುಂಬಾ ಇದೆ. ಈ ಸಾಧಾರಣ ಈ ತುಪ್ಪ ತಿಂದ್ರೆ ದೇಹಕ್ಕೆ ಸಾಕಷ್ಟು ಸಿಕ್ಕಿದ್ರೆ ಅದು ಆ ಋತುವಲ್ಲಿ ಯಾವ ಕೆಟ್ಟ ಆಹಾರ ಅದನ್ನ ತನ್ನಷ್ಟಕ್ಕೆ ಮನಸ್ಸಿಗೆ ಬೇಡ ಅಂತ ಹೇಳ್ತದೆ. ಅದೇ ನಾವು ರಜಸ್ ಅಥವಾ ತಮಸ್ಸಿನ ಆಹಾರಗಳನ್ನು ಜಾಸ್ತಿ ಸೇವಿಸಿದ್ರೆ ಆ ರಜಸ್ ಮತ್ತೆ ತಮಸ್ ಹೆಚ್ಚು ಹೆಚ್ಚು ವಿರುದ್ಧ ಆಹಾರ, ಆ ಋತುವಿಗೆ ಸರಿ ಅಲ್ಲದ ಆಹಾರ ತಿನ್ಲಿಕ್ಕೆ ಪ್ರೇರೇಪಿಸ್ತದೆ. ಮಳೆಗಾಲದಲ್ಲಿ ಜಾಸ್ತಿ ಕರ್ದದ್ದು ತಿನ್ನುವಂತ ಪ್ರಚೋದಿಸುವುದು ಈ ರಜಸ್ಸು ಮತ್ತೆ ತಮಸ್ಸಿನ ಆಹಾರಗಳನ್ನು ನಾವು ಸೇವಿಸಿದೆ, ಆ ಮೂಲಕ ನಾವು ಕಾಯಿಲೆ ಬೀಳ್ತೇವೆ. ಹಾಗೆ ನಮ್ಮನ್ನು ನಾವು ಆಹಾರದ ಮೂಲಕವೇ ರಕ್ಷಿಸಬೇಕಿದ್ರೆ ಹೆಚ್ಚು ಸತ್ವ ಇರುವ ಆಹಾರ, ತರಕಾರಿಗಳಲ್ಲೂ ಹಾಗೆ, ಈ ಕುಂಬಳಕಾಯಿ ಯಾವುದು ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಬಳಕೆ ಮಾಡ್ತಾರೋ ಅದೆಲ್ಲ ಹೆಚ್ಚು ಸಾತ್ವಿಕ ಆಹಾರಗಳು, ಅವುಗಳು ನಮ್ಮನ್ನ ಕಾಪಾಡ್ಲಿಕ್ಕಿರುವಂತವು. ಹಾಗೆ ಹೆಚ್ಚು ಅವುಗಳು ಮತ್ತೆ ಅಪರೂಪ ಬೇಕಾಗ್ತದೆ ಔಷಧಕ್ಕಾಗಿ ಅಥವಾ ನಮ್ಮ ದೇಹದ ಅಗತ್ಯಕ್ಕಾಗಿಯೋ ಅದನ್ನ ಕಮ್ಮಿ ಪ್ರಮಾಣದಲ್ಲಿ ಉಳಿದ ಆಹಾರಗಳನ್ನು ಬಳಸುವಂತದ್ದು.
1: ನೀವು ಒಂದು ವಿಚಾರವನ್ನು ಹೇಳಿರಿ, ವಿರುದ್ಧ ಆಹಾರ ಅಂತ ಹೇಳಿ.
0: ಹೌದು,
1: ಎಷ್ಟಾರಿ ನಾವು ತಿನ್ನುವಂತಹ ಆಹಾರವೇ ನಮಗೆ ವಿಶ್ವವಾಗಿ ಪರಿಣಮಿಸುತ್ತೇವೆ ಅಂತ ಹೇಳ್ತೀವಿ. ಈಗ ವಿಶೇಷವಾಗಿ ಮೊಸರಿಗೆ ಸಕ್ಕರೆ ಹಾಕಿ ತಿನ್ನುವಂತ ಒಂದು ಅಭ್ಯಾಸ ಇರುತ್ತೆ.
0: ಹೌದು,
1: ಬಹುಶಃ ಇದರಿಂದಾಗಿ ಏನಾದರೂ ವೈಪರೀತ್ಯಗಳಾಗ್ತವೆ.
0: ಹೌದು, ಅದು ಅದ್ರ ಮೊಸರಿನ ಬಗ್ಗೆ ಹೇಳೋದಾದ್ರೆ ನಾನು ಅದ್ರ ಬಗ್ಗೆ ಓದ್ತಾ ಓದ್ತಾ ಹೋದಾಗೆ ಗೊತ್ತಾದದ್ದು, ತಪ್ಪು ಕಲ್ಪನೆಗಳೇ ಜಾಸ್ತಿ ಇವೆ. ಅಂದ್ರೆ ಮೊಸರಿನ ಬಳಕೆ ಬಹಳ ಸರಿಯಾಗಿ ಮಾಡಿದ್ರೆ ಅದು ಅತ್ಯುತ್ಕೃಷ್ಟ, ಬೇಕು. ಆದ್ರೆ ಹೆಚ್ಚಿನ ಅದು ಹೇಗೆ ಬಂತ ಗೊತ್ತಿಲ್ಲ, ಇತ್ತೀಚಿನ ವರ್ಷಗಳಲ್ಲಿ ನಾವು ಮೊಸರನ್ನ ಉಪಯೋಗಿಸುವ ವಿಧಾನ ಸಂಪೂರ್ಣ ತಪ್ಪಾಗಿದೆ. ಮೊಸರು ಬೆಳಗಿನ ಹೊತ್ತಲ್ಲಿ ತಿನ್ನುವಂಥದ್ದು, ರಾತ್ರಿ ಉಪಯೋಗಿಸಲೇಬಾರ್ದು. ಮತ್ತೆ ಮೊಸರಿಗೆ ಉಪ್ಪು ಹಾಕಬಾರ್ದು. ಆದ್ರೆ ಸಾಮಾನ್ಯವಾಗಿ ನಾವೀಗ ಉಪ್ಪು ಹಾಕಿ ತಗೊಳ್ತೇವೆ, ಅದು ಸಮುದ್ರದ ಉಪ್ಪು. ಆಯುರ್ವೇದದಲ್ಲಿ ಹೇಳಿರುವಂತದ್ದು ಉಪ್ಪು ಅಂದ್ರೆ ಸೈಂಧವ ಲವಣ ಮಾತ್ರ, ಅದು ತಂಪು, ಮತ್ತೆ ಅದರಲ್ಲಿ ಬೇರೆ ಬೇರೆ ಲವಣಗಳು ಇವೆ. ಹಾಗೆ ಈಗ ಮೊಸರನ್ನ ತಗೊಳ್ಬೇಕು, ಅದು ಬಹಳ ಅಲ್ಪ ಪ್ರಮಾಣದಲ್ಲಿ, ಅಂದ್ರೆ ನಾ ತಿನ್ಬಾರ್ದು, ಮಳೆ ಬರುವಾಗ ಖಂಡಿತ ತಕೊಳ್ಬಾರ್ದು, ಬಿಸಿಲು ಚೆನ್ನಾಗಿ ಇದ್ದಾಗ ತಿನ್ಬಹುದು, ಮೋಡ ಕವಿದ ವಾತಾವರಣ ಅಂತ ಸಮಯದಲ್ಲಿ ತಿನ್ಬಾರ್ದು. ರಾತ್ರಿ ತಿಂದ್ರೆ ಅದು ಕಪಕಾರಕ. ಮತ್ತೆ ತುಂಬಾ ಸಮಯ ಉಪ್ಪು ಮತ್ತೆ ಮೊಸರು ಅಥವಾ ಹಾಲು ಮತ್ತೆ ಉಪ್ಪು ಮತ್ತೆ ತುಪ್ಪ ಜೇನು ಸಮ ಪ್ರಮಾಣದಲ್ಲಿ, ಮತ್ತೆ ಹಾಲಿನ ಜೊತೆ ಸಿಟ್ರಸ್ ಹಣ್ಣುಗಳು, ಮೂಸಂಬಿ, ನಿಂಬೆ ಜಾತಿದ್ದು, ಇದೆಲ್ಲ ತಗೊಂಡದ್ದೆಲ್ಲ ವಿರುದ್ಧ ಆಹಾರಗಳು. ಮತ್ತೆ ಹಸಿ ಮತ್ತೆ ಬೇಯಿಸಿದ್ದು ಅದು ಒಟ್ಟಿಗೆ ತಗೊಳ್ಬಾರ್ದು. ಈಗ ತುಂಬಾ ಜನರಿಗೆ ಸಾಲಡ್ ತಗೊಳ್ಳುವ ಅಭ್ಯಾಸ ಇದೆ. ಈಗ ಸಾಲಡ್ ತಗೋದೇ

0: ಆಹಾರವೇ ತುಂಬಾ ಉಪದ್ರವ
1: ಕೊಡುವಂತದ್ದು.
0: ಹೌದು, ಮತ್ತೆ ರಾತ್ರಿ ತಿನ್ನದೇ ಇದ್ರೆ ಒಳ್ಳೇದು. ಸೂರ್ಯಾಸ್ತದ ಬಳಿಕ ಮೊದಲು ತಿನ್ನುವ ಕ್ರಮ ಇರಲಿಲ್ಲ, ಮತ್ತೆ ಈಗ ವೃತ್ತಿ ಜೀವನ ಅದು ಅನಿವಾರ್ಯ ಅಂತ ಆಗಿದೆ. ಹಾಗೆ ಇದ್ದಲ್ಲಿ ಲಘು ಆಹಾರ ಇದೆ, ಅವಲಕ್ಕಿ ಅಂತದ್ದು ಅಥವಾ ಬೇಯಿಸದ್ದು, ಅಲ್ಲದಿದ್ರೆ ಡ್ರೈ ಫ್ರೂಟ್ಸ್ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿಬಹುದು. ಇದು ಡ್ರೈ ಫ್ರೂಟ್ಸ್ ತಿನ್ನುವಾಗ್ಲೂ ತುಂಬಾ ಜನ ಹಾಗೆ ತಿಂತಾರೆ, ಶುಷ್ಕ ತಿನ್ನಬಾರ್ದು, ಅದು ವಾತಕ್ಕೆ ಕಾರಣ ಆಗ್ತದೆ.
1: ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು. ಈಗ ಎಷ್ಟೋ ಬಾರಿ ಕುಟುಂಬದ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದಕ್ಕೆ ಯಾರಿಗೂ ಪುರುಸುತ್ತಿರೋದಿಲ್ಲ, ಅವರವರ ಟೈಮಿಗೆ ಬಂದು ಅವರವರು ಊಟ ಮಾಡ್ತಾರೆ. ಹಾಗಾಗಿ ಅನ್ನವನ್ನ ಆಗ್ಬೋದು, ಸಾಂಬಾರ್ ಆಗ್ಬೋದು, ಇಂಥದನ್ನ ಮತ್ತೆ ಮತ್ತೆ ಬಿಸಿ ಮಾಡಿ ತಿನ್ನುವಂತಹ ಒಂದು ಪ್ರವೃತ್ತಿ, ಅಥವಾ ಫ್ರಿಡ್ಜ್ ನಲ್ಲಿ ಇಟ್ಟು ಅಂತದ ಅದನ್ನ ಉಪಯೋಗಿಸುವಂತಹದ್ದು, ಇದರಿಂದಾಗಿ ಯಾವ ರೀತಿ ಹಾನಿ ಆಗ್ತಾ ಇದೆ?
0: ಒಮ್ಮೆ ಬೇಯಿಸಿದ ಆಹಾರ ಮತ್ತೆ ಬಿಸಿ ಮಾಡಬಾರ್ದು ಅಂತ ಇದೆ ನಮ್ಮ ಪಾರಂಪರಿಕ, ಇದರ ಪ್ರಕಾರ ಮಾಡಬಾರ್ದು. ಆದ್ರೆ ಈಗ ಅನಿವಾರ್ಯ ಆಗಿದೆ. ಒಂದು ಮಾಡಬಹುದು ಅಂದ್ರೆ ನಾವು ಬಿಸಿ ಬಾಕ್ಸ್ ಮಾಡಿ ಇಟ್ಕೊಂಡ್ರೆ, ಈಗ ಅಕಸ್ಮಾತ್ ಒಂದೇ ಹೊತ್ತಿಗೆ ಎಲ್ಲರಿಗೂ ಲಿಕ್ಕಾಗದಿದ್ರೆ ಸ್ವಲ್ಪ ಮಟ್ಟಿಗೆ ಆವಾಗ ಬೇಕಾದಷ್ಟು ತೆಗೆದು ತಕ್ಷಣ ಬಿಸಿ ಬಾಕ್ಸ್ ಅಲ್ಲಿ ಇಟ್ಟರೆ ಇನ್ನೊಬ್ರು ಬರುವವರೆಗೆ ಅದು ಬಿಸಿ ಉಳಿತದೆ. ಮತ್ತೆ ತುಂಬಾ ಮಾಡಿ ಒಮ್ಮೆಲೆ ಫ್ರಿಡ್ಜ್ ಅಲ್ಲಿ ಇಡಬಾರ್ದು, ಯಾಕೆಂದ್ರೆ ಮಾಡಿ ಸಂಪೂರ್ಣ ಅದನ್ನು ತಯಾರಿಸಿ ಮಾಡುವ ಬದಲು ನಾವು ಪ್ಲಾನಿಂಗ್ ಮಾಡಿಕೊಂಡ್ರೆ ಯಾವುದು ಪಕ್ಕ ಅಡಿಗೆ ಮಾಡಿ ಮುಗಿಸಬಹುದು. ಒಂದು ಒಂದೂವರೆ ಗಂಟೆಯಲ್ಲಿ ಎರಡು ಮೂರು ಐಟಮ್ ಖಂಡಿತ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ರಾತ್ರಿಗೆ ನಾವು ಪುನಃ ಅನ್ನ ಇದರ ಬದಲಾಯಿಸಿ ತಗೊಳ್ಳುವಂಥದ್ದು. ಈಗ ಬೆಳಗಿನ ಹೊತ್ತು ಒಂದು ವೇಳೆ ಅನ್ನ ಊಟ ಮಾಡಿದ್ರೆ ರಾತ್ರಿಗೆ ಅವಲಕ್ಕಿ ತಗೊಳ್ಬಹುದು, ಅದನ್ನೆಲ್ಲ ತಯಾರು ಮಾಡ್ಲಿಕ್ಕೆ ಹೆಚ್ಚು ಹೊತ್ತು ಬೇಕಾಗುದಿಲ್ಲ, ಆಗ ಇದನ್ನು ತಡೆಯುವುದು. ಮತ್ತೆ ಫ್ರಿಡ್ಜ್ ಅಲ್ಲಿ ಇಡುವುದು ಮಾತ್ರ ಆದಷ್ಟು ಕಮ್ಮಿ ಮಾಡಬೇಕು. ಆದ್ರೆ ಅನಿವಾರ್ಯ ಸಂದರ್ಭಗಳಲ್ಲಿ ಮಾಡಿದ್ದೆ ಆದ್ರೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೊರಗೆ ತೆಗೆದು, ಅದು ಕೆಲವರು ಹೇಳ್ತಾರೆ ಹೊರಗೆ ತೆಗೆದು ಬಿಸಿ ಮಾಡಿ ಅದನ್ನ ವಾತಾವರಣದ ಹದಕ್ಕೆ ತಂದು ಹಾಗೆ ಊಟ ಮಾಡಿ ಅಂತ. ಆದ್ರೆ ಅನ್ನ ಇಂಥದನ್ನೆಲ್ಲ ಫ್ರಿಡ್ಜ್ ಅಲ್ಲಿ ಇಡಲೇಬಾರ್ದು. ಅನಿವಾರ್ಯ ಸಂದರ್ಭದಲ್ಲಿ ಒಂದು ವೇಳೆ ಬೇರೆ ಪದಾರ್ಥ ಏನಾದ್ರೂ ಇಟ್ಟರೆ ಅದನ್ನು ಆದಷ್ಟು ರೂಮ್ ಟೆಂಪರೇಚರ್ಗೆ ತಂದು ಊಟ ಮಾಡೋದು, ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕುದಿಸಬಾರ್ದು ಮತ್ತೆ ಮತ್ತೆ. ಈ ಮೂಲಕ ಅದನ್ನು ಕಮ್ಮಿ ಮಾಡ್ಬೋದು. ಮತ್ತೆ ಇನ್ನು ಕೆಲವರೆ ಮೊಸರನ್ನು ಎಂದು ಬಿಸಿ ಮಾಡಬಾರ್ದು. ಕೆಲವರು ಮಜ್ಜಿಗೆ ಬದಲಿಗೆ ಮೊಸರು ಹಾಕಿ ಎಲ್ಲ ಅಡಿಗೆ ಮಾಡೋದು, ಈಗಿನ ಹೊಸ ರುಚಿಗಳಲ್ಲಿ ತುಂಬಾ ನಾವು ಎಡವಿ ಬೀಳ್ತಾ ಇದ್ದೇವೆ. ಹಾಗೆ ಅದು ಒಂದು ಪ್ರಜ್ಞೆ ಬೇಕು. ಹೆಚ್ಚಿನವರಿಗೆ ಪಾರಂಪರಿಕ ನಿಯಮಗಳು ಗೊತ್ತಿಲ್ಲದೆ ಇರೋದ್ರಿಂದ, ಮತ್ತೆ ಅವರಿರುವ ಜಾಗದಲ್ಲಿ ಈಗ ಮಜ್ಜಿಗೆ ಸಿಕ್ಕದೇ ಇದ್ರೆ ಮೊಸರನ್ನೇ ನೀರು ಮಾಡಿ ಮಜ್ಜಿಗೆ ಅಂತ ಮಾಡ್ತಾರೆ, ಅದು ತಪ್ಪು. ಯಾವುದು ಮತ ಆಗದೇ ಇದ್ರೆ ನಮ್ಮಲ್ಲಿ ಮಥನ ಕ್ರಿಯೆಗೆ ಬಹಳ ಬಹಳ ಪ್ರಾಮುಖ್ಯತೆ ಇದೆ. ಅದು ವಿಚಾರದ ಮಥನ ಇರ್ಬೋದು, ಆಹಾರದ ಮಥನ ಇರ್ಬೋದು. ಮತಿಸದೇ ಇದ್ದದ್ರಲ್ಲಿ ಆರೋಗ್ಯ ಇಲ್ಲ. ಹಾಗೆ ಮತಿಸಿ ತೆಗೆದ ಬೆಣ್ಣೆಯಿಂದಲೇ ತುಪ್ಪ, ನೇಯ ತುಪ್ಪ ಅಲ್ಲ. ಹಾಗೆ ಮಜ್ಜಿಗೆ ಕೂಡ ಮತಿಸಿ ಬಂದದ್ದ ಬೆಣ್ಣೆ ತೆಗೆದ ದ್ರಾವಣವನ್ನೇ ನಾವು ಮಜ್ಜಿಗೆಯಾಗಿ, ಮತ್ತೆ ಮಜ್ಜಿಗೆ ಬಹಳ ಬಹಳ ಒಳ್ಳೆಯದು, ಮಧ್ಯಾಹ್ನಕ್ಕೆ ಅದನ್ನ ಉಪಯೋಗಿಸಬಹುದು. ಹೀಗಿದೆಲ್ಲ ಇರುವಾಗ ಫ್ರಿಡ್ಜ್ ಅಲ್ಲಿ ತುಂಬಾ ನಮಗೆ ಇಟ್ಟು ಉಪಯೋಗಿಸಬೇಕಾದ ಅನಿವಾರ್ಯತೆ ಬರುವುದಿಲ್ಲ. ಈ ಹಾಲಿನ ಉತ್ಪನ್ನಗಳಿವೆ, ಮತ್ತೆ ಉಪ್ಪಿನಕಾಯಿ ಇಂಥದ್ದು ಎಷ್ಟು ನಾವು ಮಾಡಿ ಪುಡಿಗಳು ಇದನ್ನೆಲ್ಲ ಮಾಡಿ ಇಡುವಂಥದ್ದು. ಆಗ ಈ ಬೇಯಿಸಿ ಇಡುವಂತಹ ಪದಾರ್ಥಗಳನ್ನು ಆದಷ್ಟು ಕಮ್ಮಿ ಮಾಡಬಹುದು.
1: ಈಗ ಸಾಂಪ್ರದಾಯಿಕ ಆಹಾರ ಪದ್ಧತಿಯ ಬಗ್ಗೆ ನಾವು ಮಾತನಾಡುವಾಗ ಹೇಳುವಂತಹದ್ದು, ಈ ಹಬೆಯಲ್ಲಿ ಬೇಯಿಸಿದ ಆಹಾರಕ್ಕೆ ಹೆಚ್ಚಿನ ಒಂದು ಮಹತ್ವ ಇದೆ ಅಂತ ಹೇಳಿ. ಸಾಂಪ್ರದಾಯಿಕವಾಗಿ ಈಗ ಇಡ್ಲಿ ಮಾಡುವಂತಹದ್ದು ಆಗ್ಬೋದು, ಕಡುಬು ಮಾಡುವಂತಹದ್ದಾಗ್ಬೋದು, ಬೇರೆ ಬೇರೆ ಆಹಾರ ಪದಾರ್ಥಗಳಿರ್ತವೆ, ಅವುಗಳು ಮಕ್ಕಳಿಗೆ ರುಚಿಸುವುದಿಲ್ಲ ಅಂತ. ಮಕ್ಕಳು ಬಯಸುವಂತಹದ್ದು ನೂಡಲ್ಸ್ ಬೇಕು ಅಂತಲೋ ಅಥವಾ ಇನ್ಯಾವುದೋ ಒಂದು ರೆಡಿಮೇಡ್ ತಕ್ಷಣ ಮಾಡುವಂತಹದ್ದು, ಇದ್ರ ಬಗ್ಗೆ.
0: ಮಕ್ಕಳಿಗೆ ಸಿಹಿ ಯಾವಾಗ್ಲೂ ಇಷ್ಟ, ಎಲ್ರಿಗೂ ಇಷ್ಟವೇ ಸಿಹಿ. ಅದು ಏನಾಗಿದೆ ಅಂದ್ರೆ ಜಂಕ್ ಫುಡ್ಗಳ ವಿಪರೀತ ಸಿಹಿ ಹಾಕಿರ್ತಾರೆ. ಆ ಸಿಹಿ ಒಂದು ರೀತಿ ನಿಧಾನ ವಿಷ ಅದು, ಮತ್ತೆ ಅದು ಒಂಥರ ಮೋಹಕ ವಿಷ ಅದು ಅಡಿಕ್ಷನ್ಗೆ. ಅದು ಒಮ್ಮೆ ರುಚಿಸಿ ಬಿಟ್ರೆ ಮಕ್ಕಳು ಮತ್ತೆ ಅದಕ್ಕೆ ಮತ್ತೆ ಮತ್ತೆ ಬೀಳ್ತಾರೆ. ನಾವು ಮಾಡಬೇಕಾದ ಜಾಗ್ರತೆ ಅಂದ್ರೆ ಅದರಿಂದ ಸಂಪೂರ್ಣ ಈಗಿನ ಕಾಲದಲ್ಲಿ ಅವ್ರನ್ನ ತಪ್ಪಿಸ್ಲಿ ಅಥವಾ ಅದನ್ನ ಒಂದು ರೀತಿ ನಿಷಿದ್ಧ ಅಂತ ಹೇಳಿದ್ರೆ ಅದಕ್ಕೆ ಹೋಗ್ತಾರೆ. ಅದರ ಬದಲು ನಾವು ರೆಡಿ ಇದ್ರಾಯ್ತು, ಮಕ್ಕಳು ಹಸಿದಿರುವಾಗ ಮನೆಯಲ್ಲಿ ಎಷ್ಟೋ ಉಂಡೆಗಳನ್ನ ಮಾಡಿ ಇಡ್ಲಿಕ್ಕೆ ಆಗ್ತದೆ. ಸಾಂಪ್ರದಾಯಿಕ ಉಂಡೆಗಳು ರೆಡಿ ಇರ್ತವೆ, ಮಾಡಿ ರೆಡಿ ಇಟ್ಕೋಬಹುದು. ಮತ್ತೆ ನಮ್ಮಲ್ಲಿ ಕಾಯಿ ಮತ್ತೆ ಬೆಲ್ಲ ಇದೆರಡು ನಮ್ಮ ಸಾಂಪ್ರದಾಯಿಕ ಅಡಿಯಲ್ಲಿ. ಈ ಕರಾವಳಿ ತೀರ ಅಂತೂ ಇದು ಒಂದು ಕಪದ ತೀರ ಅಂತ ಪ್ರದೇಶ, ಇಲ್ಲಿ ಅತ್ಯುತ್ತಮ ಅಂದ್ರೆ ಇದುವೆ, ಅಕ್ಕಿ ಕಾಯಿ ಬೆಲ್ಲ. ನೀವು ಯಾವುದೇ ನೋಡಿ, ಇದು ಮೂರು ಇನ್ಗ್ರೀಡಿಯೆಂಟ್ಸ್ ಇರುವಂತದ್ದು. ಹಾಗೆ ಅಕ್ಕಿ ಬೆಲ್ಲ ಇದು ಕಾಯಿ ಬೆಲ್ಲ ತಯಾರಿದ್ರೆ ತಕ್ಷಣ ಅದರದ್ದೊಂದು ಕಜ್ಜಾಯ ಮಾಡಬಹುದು. ಒಂದು ತುಪ್ಪ ಹಾಕಿ ಕಾಯಿ ಸ್ವಲ್ಪ ಹುರಿದು ಅದಕ್ಕೆ ಬೆಲ್ಲ ಹಾಕಿದ್ರೆ ರುಚಿಯೇ ಆಗ್ತದೆ. ಹಾಗೆ ಮಕ್ಕಳಿಗೆ ನಾವು ಆದಷ್ಟು ತುಪ್ಪದ ರುಚಿ ಕೊಟ್ಟರೆ, ಅದು ತಾಜಾ ತುಪ್ಪ ಆಗಿರಬೇಕು, ಅದು ದೇಸಿ ದನದ ತುಪ್ಪ. ಈ ರುಚಿ ಒಂದು ವೇಳೆ ಸಿಕ್ಕಿದ್ರೆ ಅದು ತನ್ನಷ್ಟಕ್ಕೆ ಮಕ್ಕಳನ್ನ ಜಂಕ್ ಫುಡ್ಡಿನಿಂದ ದೂರ ಮಾಡ್ತದೆ. ಮತ್ತೆ ಹೆಚ್ಚಿನ ನಾವು ತಯಾರಿರುವುದಿಲ್ಲ, ಮಕ್ಕಳ ಹಸಿವಿದು ಬರುವಾಗ ನಾವು ಮನೆಯಲ್ಲಿ ಏನು ರೆಡಿ ಇಟ್ಟಿರುವುದಿಲ್ಲ, ಪುರುಸೊತ್ತಿರುವುದಿಲ್ಲ. ಹಾಗೆ ಇಂತಹ ಕೆಲವು ಜಟ್ಪಟ್ ಅಂತ ಇದೆ ನಮ್ಮ ಪಾರಂಪರಿಕ ವಿಧಾನಗಳಲ್ಲಿ. ಕುಟ್ಟಲಕ್ಕಿ ಇಂಥದ್ದೆಲ್ಲ ಎಷ್ಟೋ ಇದೆ, ಅದನ್ನ ಮತ್ತೆ ನಾವು ಈಗ ಶೋಧಿಸ್ಬೇಕಷ್ಟೇ. ಅದನ್ನ ಮಾಡಿ ರೆಡಿ ಇಟ್ಟರೆ ನಿಧಾನಕ್ಕೆ ಅವ್ರು ಒಗ್ತಾರೆ. ಮತ್ತೆ ಜಾಸ್ತಿ ಅದೇ ಅತಿ ಸಿಹಿಗೆ ಒಗ್ಗಿಸಬಾರ್ದು, ಸಕ್ಕರೆ ಸಿಹಿಗೆ ಒಗ್ಗಿಸಬಾರ್ದು. ಅದರ ಬದಲು ಮೊದಲಿಂದಲೇ ಬೆಲ್ಲದ ರುಚಿ ತೋರಿಸಿದ್ರೆ, ಮತ್ತೆ

0: ಯಾವುದಕ್ಕೆ ಆಗಲಿ ಈ ಸಾಂಬಾರ ಪದಾರ್ಥ ಮತ್ತೆ ನಮ್ಮ ಮಸಾಲೆ ಪದಾರ್ಥಗಳು ಅದು ಸರಿ ಬಿದ್ದರೆ ಒಳ್ಳೆ ಪರಿಮಳ ಬರ್ತದೆ. ಅದನ್ನು ಸಾಕಷ್ಟು ಹಾಕೋದಿಲ್ಲ, ಅದು ದುಡ್ಡು ಜಾಸ್ತಿ ಆಗ್ತದೆ ಅಂತ ಹೇಳಿಯೋ ಅಥವಾ ಕೆಲವು ಸತಿ ಅದನ್ನೆಲ್ಲ ಮಾಡೋದು ಯಾರಮ್ಮ ಉದಾಸೀನವೋ. ಅದಕ್ಕೆ ಏಲಕ್ಕಿ ಪುಡಿ, ಜಾಯಿಕಾಯಿ ಇದರದ್ದೆಲ್ಲ ಪುಡಿಗಳನ್ನು ಮಾಡಿಕೊಂಡು ಉಂಡೆಗೆಲ್ಲ ಹಾಕಿದರೆ ಆ ಪರಿಮಳ ಬರಬೇಕು. ಮತ್ತು ಅದಕ್ಕೊಂದು ಬಿಂದು ಬಿಸಿ ಬಿಸಿ ತುಪ್ಪ ಹಾಕಿ ಕೊಡಬೇಕು. ಈ ರೀತಿ ನಾವು ನಮ್ಮ ಮನಸ್ಸನ್ನು ತಂಪು ಮಾಡುವಂಥದ್ದಂತ ಎಲ್ಲ ನಮ್ಮ ಪಾರಂಪರಿಕ ಆಹಾರ ಪದ್ಧತಿ ಹೇಳುವಂಥದ್ದು ಮನಸ್ಸಿಗೆ ಮಕ್ಕಳ ಮನಸ್ಸನ್ನು ಮುದಗೊಳಿಸಬೇಕು ತಿಂಡಿಯ ಮೂಲಕ. ಅದು ನಿಧಾನಕ್ಕೆ ಅವರಿಗೆ ಆ ಪ್ಯಾಕ್ಡ್ ಫುಡ್ಡಿನ ಅದರಲ್ಲಿ ಯಾವುದೇ ರೀತಿಯ ಪರಿಮಳದ ಇದಿದೆ ಅದರಿಂದ ಇದು ಹೆಚ್ಚು ಖುಷಿ ಹೆಚ್ಚು ಚಂದ ಅಂತ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ ಕೊಟ್ಟ ಈ ರೀತಿ ನಾವು ತಾಜಾ ಮಾಡಿ ಕೊಟ್ಟಾಗ. ಹಾಗೆ ನಿಧಾನಕ್ಕೆ ಅವರನ್ನ ನಮ್ಮ ಪಾರಂಪರಿಕ ಆಹಾರದ ಕಡೆಗೆ ಸೆಳಿಬಹುದು.
1: ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಕೂತು ಉಣ್ಣುವುದರಿಂದ ಒಂದು ಖುಷಿ,
0: ಇದು ನಮ್ಮ ಭಾರತೀಯ ಪರಂಪರೆಯ ತಳಹದಿ. ಸಂಸಾರವೇ ನಮ್ಮ ತಳಹದಿ. ಈ ಸಂಸಾರದಲ್ಲಿ ಒಟ್ಟಿಗೆ ಕೂತು ಊಟ ಮಾಡುವಾಗ ಅಲ್ಲಿ ಒಂದು ಆನಂದದ ವಾತಾವರಣ ಇರ್ತದೆ. ಹೇಳ್ತಾರೆ ಈಗ ಹಿತವಾಗಿ ತಿನ್ನಂದ್ರೆ ಆಹಾರವೂ ಹಿತವಾಗಿರ್ಬೇಕು, ವಾತಾವರಣ ಹಿತವಾಗಿರ್ಬೇಕು, ಮತ್ತೆ ಮಿತವಾಗಿ ತಿನ್ಬೇಕು ಋತುವಿಗೆ ಸರಿಯಾಗಿ. ಹಿತ ಬುಕ್ ಮಿತ ಬುಕ್ ಋತು ಬುಕ್ ಅಂತ ಹೇಳಿದಾಗೆ ಈ ಕುಟುಂಬಸ್ಥರು ಸೇರಿದಾಗಿನ ವಾತಾವರಣ ಅದೊಂದು ರೀತಿಯ ಖುಷಿ ಕೊಡ್ತದೆ. ಮತ್ತೆ ಹೆಚ್ಚು ಅಲ್ಲ ಲಘುವಾಗಿ ಸಂಭಾಷಣೆ ಮಾತಾಡಬಹುದು, ಅಥವಾ ಹಿತಕರವಾದ ಜನರು ಹತ್ತಿರ ಕೂತಾಗ್ಲೆ ನಮ್ಗೊಂದು ರೀತಿಯ ಹೌದು ರಸಗಳದ್ದೆಲ್ಲ ಅವುಗಳ ಸ್ರವಿಸುವಿಕೆ ಚೆನ್ನಾಗಿ ಆಗ್ತದೆ, ಜೀರ್ಣ ಚೆನ್ನಾಗಿ ಆಗ್ತದೆ. ಮತ್ತೆ ಊಟ ಮಾಡುವಾಗ ಆದಷ್ಟು ನೇರವಾಗಿ, ಅದು ನೆಲದ ಮೇಲೆ ಕೂತ್ರೆ ಭಾರಿ ಒಳ್ಳೇದು. ಆ ಕೂತ್ಕೊಳ್ಳುವ ಕ್ರಮ ಚಕ್ಕಳ ಮಕ್ಕಳ ಹಾಕಿ ಕೂತ್ಕೊಳ್ಳೋ ಅಥವಾ ಕೆಲವು ಕಡೆ ಕುಕ್ಕರ್ ಗಾಲಲ್ಲಿ ಕೂತ್ಕೊಳ್ಳುವುದನ್ನು ಹೇಳ್ತಾರೆ. ಹೀಗೆ ಶಾಸ್ತ್ರಬದ್ಧವಾಗಿ ಕೂತು ಆಹಾರ ಸೇವನೆ, ನೀರಿನ ಸೇವನೆ, ನೀರು ಎಲ್ಲಿ ಯಾವಾಗ ಎಷ್ಟು ಕುಡಿಬೇಕು ಶಾಸ್ತ್ರ ಹೇಳಿದ ಪ್ರಕಾರ, ಮತ್ತೆ ಲಘುವಾಗಿ ನಮ್ಮ ಆತ್ಮೀಯರ ಜೊತೆಗೆ ಇರುವಂತದ್ದು, ಅದು ಆ ರೀತಿ ಆಹಾರ ತಕೊಂಡ್ರೆ ನೀವು ಯಾವ ಆಹಾರವೇ ತಕೊಳ್ಳಿ ಅದು ಚೆನ್ನಾಗಿ ಜೀರ್ಣ ಆಗ್ತದೆ. ಯಾವ ಆಹಾರ ಎಲ್ಲಿ ಚೆನ್ನಾಗಿ ಜೀರ್ಣ ಆಯ್ತೋ ಅಲ್ಲಿ ಮತ್ತೆ ಕಾಯಿಲೆ ಇಲ್ಲ.
1: ಜೊತೆಗೆ ಹಸಿವೆ ಆದಾಗ ಮಾತ್ರ ಊಟ ಮಾಡಬೇಕು ಎನ್ನುವಂತದ್ದು ಕೂಡ
0: ಹೌದು ಹೌದು ಇದು ತುಂಬಾ ಮುಖ್ಯ. ಹೌದು ಅದೇ ಇದು ಯಾವ ಊಟ ಮಾಡಬೇಕು ಅನ್ನೋ ನಿಯಮದಲ್ಲಿ ಮುಖ್ಯವಾಗಿ ಹೇಳುವಂತದ್ದು, ಒಂದು ಒಮ್ಮೆ ಸೇವಿಸಿದ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗದೆ ಪುನಃ ತಕೊಳ್ಬೇಡಿ ಅಂತ. ಅದಕ್ಕೆ ನಮ್ಮಲ್ಲಿ ಹೊಟ್ಟೆ ಖಾಲಿ ಬಿಡುತ್ತದ್ದು ಬಂದಿರೋದು. ಕೆಲವು ವ್ರತಗಳಲ್ಲಿ ಉಪವಾಸದ ಮಹತ್ವವೂ ಇದೆ. ಪುನಃ ಎಲ್ಲ ಒಂದು ಸಿಸ್ಟಮಿಗೆ ಒಂದು ಟೈಮ್ ಕೊಟ್ಟು ವಾಪಸ್ಸು ಅದು ಹೊಸದಾಗಿ ಬರಲಿ ಅಂತ, ಅದು ಗುಣಗಲಿ ಅಂತ. ಮತ್ತೆ ಇನ್ನೊಂದಂದ್ರೆ ಈ ಸಾವಕಾಶ ಊಟ ಮಾಡಿ ಅಂತ ಹೇಳ್ತಾರೆ. ಅದೇ ಸಾವಕಾಶ ಅಂದ್ರೆ ಸಹ ಅವಕಾಶ ಹೌದು. ಮತ್ತೆ ಅವಕಾಶ ಇಟ್ಟು ಊಟ ಮಾಡಿ ಅಂತ, ಒಂದು ಮೂರನೇ ಒಂದು ಭಾಗ ಘನ ಆಹಾರ, ಮೂರನೇ ಒಂದು ಆಹಾರ ದ್ರವ, ಮೂರನೇ ಒಂದು ಖಾಲಿ ಬಿಡಿ ಅಂತಾರೆ. ಇಲ್ಲಿ ಕಂಠ ಮಟ್ಟ ತಿನ್ಬಾರ್ದು, ಹಾಗೆ ಖಾಲಿ ಬಿಡುವಂತದ್ದು ತುಂಬಾ ಅಗತ್ಯ. ಯಾಕೆಂದ್ರೆ ಆಕಾಶ ತತ್ವ ನಮ್ಮಲ್ಲಿ ಯಾವುದು ನೀವು ನೋಡಿದ್ರು ಆ ಪಂಚಮಹಾಭೂತಕ್ಕೆ ನಾವು ಹೋಗ್ತೇವೆ. ಆಕಾಶ ತತ್ವಕ್ಕೋಸ್ಕರವೇ ಈ ಉಪವಾಸ ಮಾಡುವಂತದ್ದು, ಮತ್ತೆ ಅವಕಾಶ ಹೊಟ್ಟೆ ಖಾಲಿ ಬಿಡುವಂತದ್ದು. ಮತ್ತೆ ಹೇಗೆ ಗೊತ್ತಾಗ್ಬೇಕು ಜೀರ್ಣ ಆಗಿದೆ ಅಂತ, ಅದು ತೇಗು ಬಂದಾಗ ಹಿಂದಿನ ಆಹಾರದ ರುಚಿ ಬರಬಾರ್ದು. ಬಹಳ ಶುದ್ಧವಾದ ಬರೇ ಗಾಳಿ ಹೊರಗೆ ಬಂತು ಅಂತಾದ್ರೆ ಆಗ ಜೀರ್ಣ ಆಯ್ತು ಅಂತ ಅರ್ಥ. ಅದು ಬಂದ ನಂತರ ನಾವು ಆಹಾರ ತಕೊಳ್ಬೇಕು.
1: ಬಹಳ ಸಂತೋಷ ಡಾಕ್ಟರ್ ವಿದ್ಯಾ ಅವರೇ. ಪಾರಂಪರಿಕ ಆಹಾರದ ಒಂದು ಮಹತ್ವ ಏನು, ಯಾವ ರೀತಿ ಇಂಥ ಒಂದು ಪಾರಂಪರಿಕ ಆಹಾರವನ್ನು ತಯಾರು ಮಾಡಬಹುದು ಹಾಗೂ ಬಳಕೆ ಮಾಡಬಹುದು, ಜೊತೆಗೆ ಮಕ್ಕಳಿಗೆ ಇದನ್ನು ಉಣಿಸುವುದಂಥದ್ದು ಕೂಡ ಒಂದು ಪ್ರಮುಖವಂತಹ ಜವಾಬ್ದಾರಿ ಆಗ್ತದೆ, ಅವರಲ್ಲಿಯೂ ಕೂಡ ಈ ಒಂದು ಪ್ರವೃತ್ತಿಯನ್ನು ಬೆಳೆಸುವಂತಹದ್ದು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಪಾರಂಪರಿಕ ಆಹಾರ ತಯಾರಿ, ಬಳಕೆ ಮತ್ತು ಮಹತ್ವ ಈ ಕುರಿತು ಮಂಗಳೂರಿನ ಡಾಕ್ಟರ್ ವಿದಾ ಎಂ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಇದುವರೆಗೂ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಕೀಬೋರ್ಡ್ನಲ್ಲಿ ನವಿಲೇಶ್ ಕುಮಾರ್ ನಿಧಿಯೇ, ತಬಲಾದಲ್ಲಿ ಶ್ಯಾಮ್ ನೀರಜ್ಕರ್, ವನಿತೆಯರು ಟಿಜೆ ನಾಗರತ್ನ, ಪ್ರತಿಭಾರಾಣಿ, ಜ್ಯೋತಿ, ಲಲಿತಾ, ಸವಿತಾ, ಅರುಣ.
1: ಈಗ ಕಾರ್ಯಕ್ರಮದಲ್ಲಿ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ.

0: ವನಿತಾ ರಂಗ ಕೇಳುತ್ತಿರುವ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ. ಉಳಿತಾಯದಲ್ಲಿ ಗೃಹಿಣಿಯ ಪಾತ್ರ ಈ ಕುರಿತು ಮಾತನಾಡುತ್ತಿದ್ದಾರೆ ಅಶ್ವಿನಿ ಹೆಚ್ ಬಿದರಹಳ್ಳಿ ಅವರು.
1: ಗೃಹಿಣಿ ಗೃಹ ಮುಚ್ಚತೆ ಎಂಬ ಮಾತಿನಂತೆ ಮನೆಯ ಆಧಾರ ಸ್ತಂಭ ಗೃಹಿಣಿ. ಮನೆಯ ಎಲ್ಲಾ ರೀತಿಯ ಆಗುಹೋಗುಗಳಿಗೆ ಕಾರಣೀಭೂತಳು ಗೃಹಿಣಿ. ಮನೆಯ ದೈನಂದಿನ ಚಟುವಟಿಕೆಗಳ ಕೇಂದ್ರ ಬಿಂದು ಹಾಗೂ ನಿರ್ವಾಹಕಳೂ ಕೂಡ ಗೃಹಿಣಿಯೇ ಆಗಿರುತ್ತಾಳೆ. ಈ ಕಾರಣದಿಂದ ಮನೆಯ ಎಲ್ಲಾ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಗೃಹಿಣಿಯು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕಾರಣಳಾಗುತ್ತಾಳೆ. ಮನೆಯ ಆರ್ಥಿಕ ಚಟುವಟಿಕೆಗಳು ಎಂದರೆ ಅದು ಪ್ರತಿನಿತ್ಯ ಹಾಲಿಗಾಗಿ ಮಾಡುವ ಖರ್ಚಿನಿಂದ ಪ್ರಾರಂಭವಾಗಿ ಮಕ್ಕಳ ವಿದ್ಯಾಭ್ಯಾಸದ ಖರ್ಚಿನವರೆಗೂ ಎಲ್ಲವೂ ಒಳಗೊಂಡಿರುತ್ತದೆ. ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮೇಲ್ನೋಟಕ್ಕೆ ಮನೆಯ ಪುರುಷ ಯಜಮಾನನ ಸ್ಥಾನವನ್ನು ಅಲಂಕರಿಸಿರುತ್ತದೆ. ಆದರೆ ವಾಸ್ತವದಲ್ಲಿ ಆ ಮನೆಯ ಗೃಹಿಣಿಯೇ ನಿಜವಾದ ಯಜಮಾನನ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸುತ್ತಾಳೆ. ಪುರುಷರು ಹಣ ಸಂಪಾದನೆಯನ್ನು ಮಾಡಿದರೂ ಕೂಡ ಅನ್ನು ವೆಚ್ಚ ಮಾಡುವ ಅದರಲ್ಲೂ ಸಮರ್ಥವಾಗಿ ನಿರ್ವಹಣೆ ಮಾಡುವ ಶಕ್ತಿ ಸಾಮರ್ಥ್ಯ ಇರುವುದು ಗೃಹಿಣಿಗೆ. ಹಾಗಾಗಿ ಗೃಹಿಣಿಯನ್ನು ಮನೆಯ ಗೃಹಮಂತ್ರಿ ಅರ್ಥಮಂತ್ರಿ ಎಂದು ಕರೆಯುತ್ತೇವೆ. ಮನೆಯ ಹಣಕಾಸಿನ ವಿಚಾರದಲ್ಲಿ ಗೃಹಿಣಿಯ ಪಾತ್ರ ಬಹುಮುಖ್ಯ ಎನ್ನುವುದು ಎಷ್ಟು ಸತ್ಯವೋ ಹಣಕಾಸಿನ ಸಮರ್ಥ ನಿರ್ವಹಣೆಯಲ್ಲಿ ಅವಳ ಜವಾಬ್ದಾರಿ ಅದೇ ಮುಖ್ಯವಾಗಿದೆ. ಮನೆಯ ಆದಾಯವನ್ನು ಕುಟುಂಬದ ಖರ್ಚು ವೆಚ್ಚಗಳಿಗಾಗಿ ಬಳಸುವುದು ಹಾಗೂ ಕೊರತೆಯನ್ನು ತಕ್ಕ ಮಟ್ಟಿಗೆ ಸರಿದೂಗಿಸುವವಳು ಗೃಹಿಣಿಯೇ. ಈ ದೃಷ್ಟಿಯಿಂದ ಕುಟುಂಬದ ಉಳಿತಾಯದಲ್ಲಿ ಗೃಹಿಣಿಯ ಪಾತ್ರ ಅತಿ ಹೆಚ್ಚಿನದ್ದಾಗಿದೆ. ಇದಂ ಏವಹಿ ಪಾಂಡಿತ್ಯಃ ಚಾತುರ್ಯಂ ಇದಮೇವಹಿ ಇದಮೇವ ಸುಬಿದ್ಧಿತ್ವಂ ಆಯಾತ್ ಅಲ್ಪತರಃ ವ್ಯಯಃ ಎಂಬ ಸುಭಾಷಿತದಂತೆ ಆದಾಯಕ್ಕಿಂತ ಕಡಿಮೆ ಖರ್ಚು ಮಾಡುವುದು ಬುದ್ಧಿವಂತ ಪಂಡಿತನ ಗುಣಲಕ್ಷಣವಾಗಿದೆ. ಸದಾಕಾಲ ನಾವು ನೆಮ್ಮದಿ ಶಾಂತಿಯನ್ನು ಪಡೆಯಬೇಕಾದರೆ ನಮ್ಮ ಆದಾಯಕ್ಕಿಂತ ನಮ್ಮ ವ್ಯಯ ಅಂದರೆ ಖರ್ಚಿನ ಪ್ರಮಾಣ ಕಡಿಮೆ ಇರಬೇಕು. ಆದರೆ ಪ್ರತಿಯೊಂದು ಕುಟುಂಬದಲ್ಲಿ ಇಂದಿನ ದಿನಗಳಲ್ಲಿ ವೈಯಕ್ತಿಕ ಹಾಗೂ ಕೌಟುಂಬಿಕ ಆದಾಯಕ್ಕಿಂತ ವೈಯಕ್ತಿಕ ಹಾಗೂ ಕೌಟುಂಬಿಕ ಖರ್ಚಿನ ಮೊತ್ತ ಅತಿ ಹೆಚ್ಚಾಗಿರುತ್ತದೆ. ಈ ಆದಾಯ ಮತ್ತು ಖರ್ಚಿನ ಅಸಮತೋಲನವನ್ನು ಹೋಗಲಾಡಿಸಲು ನಾವೆಲ್ಲರೂ ಸಾಲದ ಮೊರೆ ಹೋಗುತ್ತೇವೆ. ಸಾಲವು ಪ್ರತಿಯೊಬ್ಬರ ಬದುಕಿನಲ್ಲಿ ತಾತ್ಕಾಲಿಕ ಪರಿಹಾರವಾಗಬೇಕೇ ಹೊರತು ಶಾಶ್ವತ ಪರಿಹಾರವಾಗಬಹುದು. ಈ ರೀತಿಯ ಋಣಭಾರವು ನಮ್ಮ ಅರಿವಿಗೆ ಬಾರದೆಯೇ ನಮ್ಮನ್ನು ಆರ್ಥಿಕವಾಗಿ ಕುಸಿಯುವಂತೆ ಮಾಡುತ್ತದೆ. ಈ ನಿಟ್ಟಿನಲ್ಲಿ ಗೃಹಿಣಿಯಾಗಿ ಆರ್ಥಿಕ ಅಸಮತೋಲನವನ್ನು ಕಡಿಮೆ ಮಾಡುವ ಹಾಗೂ ಹೋಗಲಾಡಿಸುವ ಜವಾಬ್ದಾರಿ ಹೆಚ್ಚಾಗಿರುತ್ತದೆ. ದೈನಂದಿನ ಅಗತ್ಯತೆಗಳನ್ನು ನೀಗಿಸುವ ಹಾಗೂ ನಿಯಂತ್ರಿಸುವ ಸಂಪೂರ್ಣ ಜವಾಬ್ದಾರಿ ಗೃಹಿಣಿಯದ್ದಾಗಿದೆ. ಅರ್ಥಶಾಸ್ತ್ರದಲ್ಲಿ ಹೇಳಿರುವಂತೆ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಬಟ್ ರಿಸೋರ್ಸಸ್ ಟು ಫುಲ್ಫಿಲ್ ದೋಸ್ ವಾಂಟ್ಸ್ ಆರ್ ಸ್ಕೇರ್ಸ್. ಮಾನವನ ಬಯಕೆಗಳು ಅಪರಿಮಿತವಾಗಿವೆ, ಆದರೆ ಆ ಬಯಕೆಗಳನ್ನು ಪೂರ್ಣಗೊಳಿಸಲು ಇರುವ ಸಂಪನ್ಮೂಲಗಳು ಮಿತವಾಗಿವೆ. ಈ ಕಾರಣದಿಂದ ಪ್ರತಿಯೊಬ್ಬ ಗೃಹಿಣಿಯು ಉಳಿತಾಯದ ದಾರಿಯಲ್ಲಿ ಆಗಲು ಇಚ್ಛಿಸುತ್ತಾಳೆ. ಉಳಿತಾಯವೆಂದರೆ ನಮ್ಮ ಆದಾಯದಲ್ಲಿ ಖರ್ಚಿನ ಬಾಬನ್ನು ಕಳೆದು ಉಳಿಯುವ ಆದಾಯವಾಗಿದೆ. ಉಳಿತಾಯ ಮನುಷ್ಯನ ಸಹಜ ಗುಣ. ಉಳಿತಾಯದ ಸ್ವರೂಪ ವ್ಯಕ್ತಿಯಿಂದ ವ್ಯಕ್ತಿಗೆ, ಸ್ಥಳದಿಂದ ಸ್ಥಳಕ್ಕೆ, ಕಾಲದಿಂದ ಕಾಲಕ್ಕೆ ಬೇರೆ ಬೇರೆಯಾಗಿರುತ್ತದೆ. ಆದರೆ ಪ್ರತಿಯೊಬ್ಬನೂ ಕೂಡ ತನ್ನ ಆದಾಯದ ನಿರ್ದಿಷ್ಟವನ್ನು ಉಳಿತಾಯ ಮಾಡುವುದು ಸರ್ವೇ ಸಾಮಾನ್ಯ. ಉಳಿತಾಯವನ್ನು ನಾವು ಸ್ಥೂಲವಾಗಿ ವೈಯಕ್ತಿಕ ಉಳಿತಾಯ ಹಾಗೂ ಕೌಟುಂಬಿಕ ಉಳಿತಾಯ ಎಂದು ವರ್ಗೀಕರಿಸಬಹುದು. ವೈಯಕ್ತಿಕ ಉಳಿತಾಯವು ಪ್ರತಿಯೊಬ್ಬರೂ ವಯಸ್ಸು, ಜಾತಿ, ಲಿಂಗ ಭೇದವಿಲ್ಲದೆ ಮಾಡಬಹುದಾದ ಉಳಿತಾಯವಾಗಿದೆ. ಇದು ಹೆಸರೇ ಹೇಳುವಂತೆ ಪ್ರತಿ ವ್ಯಕ್ತಿಯ ಸ್ವಂತ ನಿರ್ಧಾರ ಹಾಗೂ ಸಾಮರ್ಥ್ಯವನ್ನು ಒಳಗೊಂಡಿದೆ. ಇದು ಮಕ್ಕಳು ಮಾಡುವ ಉಳಿತಾಯವಿರಬಹುದು, ಮನೆಯ ಸ್ತ್ರೀಯರು ಮಾಡುವ ಉಳಿತಾಯವಿರಬಹುದು, ಮನೆಯ ಯಜಮಾನನ ಉಳಿತಾಯವಿರಬಹುದು, ಅಥವಾ ಆ ಮನೆಯ ಹಿರಿಯರ ಉಳಿತಾಯವೂ ಆಗಿರಬಹುದು. ಆದರೆ ನಾವು ಇಲ್ಲಿ ಗಮನಿಸಬೇಕಾದದ್ದು

ಅದು ಪ್ರತಿಯೊಬ್ಬರೂ ತಮ್ಮ ಶಕ್ತಿ ಸಾಮರ್ಥ್ಯ ಮಾನಸಿಕತೆಗೆ ಅನುಗುಣವಾಗಿ ಉಳಿತಾಯ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಪ್ರಸ್ತುತ ನಾವು ಉಳಿತಾಯದಲ್ಲಿ ಗೃಹಿಣಿಯ ಪಾತ್ರವನ್ನು ಪರಿಗಣಿಸುತ್ತಾ ಗೃಹಿಣಿಯ ಉಳಿತಾಯ ಪ್ರವೃತ್ತಿಯನ್ನು ಅವಲೋಕಿಸೋಣ. ಹನಿ ಹನಿ ಗೂಡಿದರೆ ಹಳ್ಳ ಎಂಬಂತೆ ಮನೆಯಲ್ಲಿ ಗೃಹಿಣಿಯು ಅಡುಗೆ ಮನೆಯ ಸಾಸುವೆ ಬೇಳೆ ಡಬ್ಬಿಗಳಲ್ಲಿ ಇಡುವ ಚಿಲ್ಲರೆ ಕಾಸುಗಳೇ ಆ ಮನೆಯ ಉಳಿತಾಯದ ಖಜಾನೆಯಾದ ಅನೇಕ ಉದಾಹರಣೆಗಳನ್ನು ಕಾಣಬಹುದಾಗಿದೆ. ಚಿಲ್ಲರೆ ಕಾಸು ಎಂದು ಇಂದು ಭಾವಿಸಿದ್ದು ಭವಿಷ್ಯದಲ್ಲಿ ಆಪತ್ಕಾಲದ ಆಪದ್ಧನವಾದ ಅನೇಕ ಸನ್ನಿವೇಶಗಳನ್ನು ಪ್ರತಿಯೊಂದು ಭಾರತೀಯ ಕುಟುಂಬಗಳಲ್ಲಿ ಕಾಣಬಹುದಿದೆ. ಗೃಹಿಣಿಯು ಉಳಿತಾಯ ಪ್ರವೃತ್ತಿಯನ್ನು ರೂಢಿಸಿಕೊಳ್ಳಲು ಅದರಲ್ಲಿ ತೊಡಗಿಸಿಕೊಳ್ಳಲು ಅನೇಕ ಕಾರಣಗಳನ್ನು ನಾವು ಗುರುತಿಸಬಹುದಾಗಿದೆ. ಅದರಲ್ಲಿ ಉಳಿತಾಯದ ಹಣವನ್ನು ಅಪಧನವಾಗಿ ಬಳಸಲಾಗಿದೆ, ಮಕ್ಕಳ ಅಲ್ಪ ಬಯಕೆಗಳನ್ನು ಈಡೇರಿಸಲು ಅದು ಸಹಾಯವಾಗುತ್ತದೆ, ಮನೆಯ ತಕ್ಷಣದ ಕೆಲವು ಅವಶ್ಯಕತೆಗಳನ್ನು ಗೃಹಿಣಿಯ ಉಳಿತಾಯದ ಪೂರೈಸುತ್ತದೆ, ಮನೆಯ ಯಜಮಾನನಿಗೆ ಸ್ವಲ್ಪ ಮಟ್ಟಿನ ಆರ್ಥಿಕ ಬೆಂಬಲಕ್ಕೆ ಗೃಹಿಣಿಯ ಉಳಿತಾಯ ಪ್ರವೃತ್ತಿಯು ಸಹಾಯವಾಗುತ್ತದೆ, ಮನೆಯ ಹೆಣ್ಣು ಮಕ್ಕಳ ಚಿನ್ನ ಖರೀದಿಯ ವಸ್ತ್ರ ಖರೀದಿಯ ಅವಶ್ಯಕತೆಗಳನ್ನು ಗೃಹಿಣಿಯ ಉಳಿತಾಯದಿಂದ ನೆರವೇರಿಸಬಹುದಾಗಿದೆ. ಈ ರೀತಿಯಾಗಿ ಮನೆಗೆ ಬೇಕಾಗುವ ಸಣ್ಣ ಪ್ರಮಾಣದ ಬೇಳೆಕಾಳುಗಳನ್ನು ತರುವುದರಿಂದ ಪ್ರಾರಂಭಿಸಿ ವಾಹನ ಚಿನ್ನ ಖರೀದಿಯವರೆಗೂ ಇಂದು ನಾವು ಗೃಹಿಣಿಯ ಉಳಿತಾಯದ ಹಣದ ಬಳಕೆಯಾಗುವುದನ್ನು ಕಾಣುತ್ತಿದ್ದೇವೆ. ಗೃಹಿಣಿಯ ಉಳಿತಾಯಕ್ಕೆ ಕೆಲವು ಕಾರಣಗಳನ್ನು ತಿಳಿದ ಮೇಲೆ ಉಳಿತಾಯದ ಮಾರ್ಗಗಳು ಸಾಧನಗಳ ಬಗ್ಗೆ ನಾವು ತಿಳಿಯಲೇಬೇಕು. ಗೃಹಿಣಿಯು ಮನೆಯಲ್ಲಿಯೇ ನಿರ್ದಿಷ್ಟ ಸ್ಥಳದಲ್ಲಿ ದಿನನಿತ್ಯ ಚಿಲ್ಲರೆ ಹಣವನ್ನು ಉಳಿತಾಯ ಮಾಡಿ ಸಂಗ್ರಹಿಸಿಡುತ್ತಾರೆ. ಅನೇಕ ಗೃಹಿಣಿಯರು ಚೀಟಿ ವ್ಯವಹಾರದಲ್ಲಿ ತಮ್ಮ ಉಳಿತಾಯದ ಹಣವನ್ನು ತೊಡಗಿಸುತ್ತಾರೆ. ಬ್ಯಾಂಕುಗಳಲ್ಲಿ, ಆಭರಣ ಅಂಗಡಿಗಳಲ್ಲಿ ಹಾಗೂ ಅಂಚೆ ಕಚೇರಿಗಳಲ್ಲಿ ಉಳಿತಾಯದ ಹಣ ವಿನಿಯೋಗಿಸುತ್ತಾರೆ. ಬ್ಯಾಂಕುಗಳಲ್ಲಿ ವಿವಿಧ ರೀತಿಯ ಠೇವಣಿಗಳನ್ನು ಇಡುವ ಮೂಲಕ ಆಕರ್ಷಕ ಬಡ್ಡಿಯನ್ನು ಪಡೆದು ತಮ್ಮ ಉಳಿತಾಯದ ಹಣಕ್ಕೆ ಭದ್ರತೆ ಹೊಂದುತ್ತಾರೆ. ನಂಬಿಕೆಗೆ ಅರ್ಹವಾದ ಆಭರಣದ ಅಂಗಡಿಗಳಲ್ಲಿ ಹಣವನ್ನು ವಿನಿಯೋಗಿಸಿ ಸ್ತ್ರೀ ಸಹಜವಾದ ಬೆಲೆ ಬಾಳುವ ಆಭರಣ ಹೊಂದಬೇಕೆಂಬ ಬಯಕೆಯನ್ನು ಈಡೇರಿಸಿಕೊಳ್ಳುತ್ತಾರೆ. ಇದು ಅವರು ತಮ್ಮ ಉಳಿತಾಯದ ಹಣವನ್ನು ಹೂಡಿಕೆಯ ರೂಪದಲ್ಲಿ ವಿನಿಯೋಗಿಸಿದಂತಾಗುತ್ತದೆ. ಇದಲ್ಲದೆ ಗೃಹಿಣಿಯರು ತಿಂಗಳ ಕಂತುಗಳ ರೂಪದಲ್ಲಿ ಹಣವನ್ನು ಉಳಿತಾಯ ಮಾಡಿ ತಮ್ಮ ಅಗತ್ಯತೆಯ ವಸ್ತುಗಳನ್ನೂ ಖರೀದಿಸುತ್ತಾರೆ. ಸ್ವಸಹಾಯ ಸಂಘ, ಸ್ತ್ರೀ ಶಕ್ತಿ ಸಂಘಗಳ ಸದಸ್ಯರಾಗಿ ಇಂದು ಲಕ್ಷಾಂತರ ಗೃಹಿಣಿಯರು ಉಳಿತಾಯ ಕ್ರಾಂತಿಯನ್ನೇ ಮಾಡಿದ್ದಾರೆ. ಈ ರೀತಿಯ ಉಳಿತಾಯ ಕ್ರಾಂತಿಗೆ ಸೂಕ್ತ ಉದಾಹರಣೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ. ಇವರು ತಮ್ಮ ಸ್ವಸಹಾಯ ಸಂಘಗಳ ಮೂಲಕ ಒಂದು ಬೃಹತ್ ಆರ್ಥಿಕ ಕ್ರಾಂತಿಯನ್ನೇ ಮಾಡಿದ್ದಾರೆ. ಲಕ್ಷಾಂತರ ಗೃಹಿಣಿಯರು ಸ್ವಾವಲಂಬಿಗಳಾಗಲು, ಆರ್ಥಿಕ ಸಾಕ್ಷರರಾಗಲು ಈ ಯೋಜನೆಯೇ ಮೂಲಭೂತ ಕಾರಣ. ಗೃಹಿಣಿಯು ಉಳಿತಾಯ ಮಾಡಲು ಕಾರಣಗಳು, ಉಳಿತಾಯದ ಪ್ರವೃತ್ತಿ ಹಾಗೂ ಉಳಿತಾಯದ ಸಾಧನಗಳ ಸಂಕ್ಷಿಪ್ತ ಪರಿಚಯದ ನಂತರ ಬಹುಮುಖ್ಯವಾದ ಗೃಹಿಣಿಯ ಉಳಿತಾಯದ ಪರಿಣಾಮಗಳನ್ನು ತಿಳಿಯೋಣ. ಗೃಹಿಣಿಯ ಉಳಿತಾಯದಿಂದ ಅವರ ಕನಸುಗಳು ನನಸಾಗುತ್ತದೆ. ಅದು ಮಕ್ಕಳ ಅವಶ್ಯಕತೆ ಇರಲಿ, ವಿದ್ಯಾಭ್ಯಾಸವಿರಲಿ, ಇತರ ಕುಟುಂಬ ಸದಸ್ಯರ ದಿನನಿತ್ಯ ಅಗತ್ಯತೆಗಳೂ ಸಹ ಪೂರ್ಣವಾಗುತ್ತವೆ. ತನ್ನ ನೆರೆಹೊರೆಯವರಿಗೆ ಗೃಹಿಣಿಯು ನೆರವಾಗುತ್ತಾಳೆ. ಹೂಡಿಕೆಯಾಗಿ ತನ್ನ ಉಳಿತಾಯದ ಹಣವನ್ನು ಗೃಹಿಣಿಯು ವಿನಿಯೋಗಿಸಬಹುದು. ಮನೆಯ ಮುಖ್ಯಸ್ಥರ ಆರ್ಥಿಕ ಸಂಕಷ್ಟದ ಸನ್ನಿವೇಶದಲ್ಲಿ ಗೃಹಿಣಿಯು ಆರ್ಥಿಕ ಸ್ಥೈರ್ಯ ನೀಡುತ್ತಾಳೆ. ಗೃಹಿಣಿಯ ಉಳಿತಾಯದಿಂದ ಅವರ ಆತ್ಮವಿಶ್ವಾಸ ಇಮ್ಮಡಿಯಾಗುತ್ತದೆ. ಮನೆಯಲ್ಲಿ ದುರ್ವ್ಯಸನಿಗಳಿದ್ದರೆ ಅಂತಹ ಮನೆಯ ದೈನಂದಿನ ಬದುಕು ದುಸ್ತರವಾಗುತ್ತದೆ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಗೃಹಿಣಿಯ ದುಡಿಮೆ ಅಥವಾ ಅವಳ ಉಳಿತಾಯ ಪ್ರವೃತ್ತಿ ಇಡೀ ಕುಟುಂಬವನ್ನು ಮೇಲೆತ್ತಲು ಸಹಾಯಕವಾಗುತ್ತದೆ. ಎಂತಹ ಅನಕ್ಷರಸ್ಥಳಾಗಿದ್ದರೂ ಕೂಡ ಪ್ರತಿ ಕುಟುಂಬದ ಗೃಹಿಣಿಯು ತನ್ನದೇ ಆದ ಆಯವ್ಯಯದ ಲೆಕ್ಕಾಚಾರ ಹೊಂದಿರುತ್ತಾಳೆ. ತನ್ನ ಕುಟುಂಬದ ಆದಾಯ ಹಾಗೂ ಖರ್ಚನ್ನು ಸರಿದೂಗಿಸುವ ತಕ್ಕಡಿಯೇ ಆ ಕುಟುಂಬದ ಗೃಹಿಣಿ. ಉಳಿತಾಯದ ಮಾನಸಿಕತೆ ಎಲ್ಲಾ ಗೃಹಿಣಿಯರಲ್ಲೂ ಹಾಹೊಕ್ಕಾಗಿರುವುದನ್ನು ಕಾಣಬಹುದಾಗಿದೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಗೃಹಿಣಿಯ ಉಳಿತಾಯದ ಹಣವು ಉಪಯೋಗವಾದಷ್ಟೇ ದುರುಪಯೋಗವಾಗುವುದನ್ನೂ ಕಾಣುತ್ತೇವೆ. ಹಾಗಾಗಿ ಚಾಕುವಿನಿಂದ ಹೇಗೆ ಜೀವ ಉಳಿಸಲು ಹಾಗೂ ಜೀವ ತೆಗೆಯಲು ಸಾಧ್ಯವೋ ಅದೇ ರೀತಿ ಗೃಹಿಣಿಯರ ಉಳಿತಾಯದ ಹಣವೂ ಕೂಡ ಕುಟುಂಬದ ಏಳಿಗೆಗೆ ಬಳಸಬಹುದು, ಇಲ್ಲದಿದ್ದರೆ ಕುಟುಂಬದ ಅವನತಿಗೂ ಅದೇ ಕಾರಣವಾಗುತ್ತದೆ. ಸ್ತ್ರೀ ಬಗೆಗಿನ ಧೋರಣೆಗಳ ಬದಲಾವಣೆಯ
ಈ ಕಾಲಘಟ್ಟದಲ್ಲಿ ಗೃಹಿಣಿಯಾಗಿ ಸ್ತ್ರೀ ಪಾತ್ರ ಅತ್ಯಂತ ಮಹತ್ವವನ್ನು ಪಡೆದಿದೆ. ಇಡೀ ಕುಟುಂಬದ ಜವಾಬ್ದಾರಿ ಗೃಹಿಣಿಯ ಹೆಗಲಿಗಿರುವುದರಿಂದ ಅವಳ ಪ್ರತಿಯೊಂದು ನಡೆಯೂ ಮುಖ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಉಳಿತಾಯ ಕ್ಷೇತ್ರದಲ್ಲಿ ಗೃಹಿಣಿಯ ಪಾಲುದಾರಿಕೆ ಒಂದು ಹೊಸ ಆರ್ಥಿಕ ಕ್ರಾಂತಿ.

0: ಯನ್ನು ಹುಟ್ಟು ಹಾಕಿರುವುದು ಆಶ್ಚರ್ಯವೇನಲ್ಲ. ಇದು ತನ್ಮೂಲಕ ದೇಶದ ಆರ್ಥಿಕ ಪ್ರಗತಿಗೆ ಪೂರವಾಗುವುದೆಂದು ಆಶಿಸೋಣ.
1: ಇದುವರೆಗೆ ಉಳಿತಾಯದಲ್ಲಿ ಗೃಹಿಣಿಯ ಪಾತ್ರ ಈ ಕುರಿತು ಮಾತನಾಡಿದ್ದವರು ಅಶ್ವಿನಿ ಹೆಚ್ ಬಿದರಹಳ್ಳಿ. ಬನ್ನಿ ಈಗ ಕಾರ್ಯಕ್ರಮದಲ್ಲಿ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳೋಣ ಬಂಗಾರದ ಮನುಷ್ಯ ಚಿತ್ರದ ಈ ಗೀತೆಯನ್ನು.

0: ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ.
1: ಈಗ ಗಿರಿಕನ್ಯೆ ಚಿತ್ರದ ಈ ಸುಂದರವಾದ ಗೀತೆಯನ್ನು ಕೇಳೋಣ.

0: ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದ ತಳಿಗಳು ಹಾಗೂ ಬೇಸಾಯ ಕ್ರಮಗಳು, ಈ ಕುರಿತು ಮಂಡ್ಯದ ವಿಸಿ ಫಾರ್ಮ್ನ ಡಾಕ್ಟರ್ ಎನ್ ಮಲ್ಲಿಕಾರ್ಜುನ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ.
1: ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಬೆಳೀತಿರುವಂತಹ ಮುಸುಕಿನ ಜೋಳದ ಬೆಳೆಯ ತಳಿಗಳು, ಬೇಸಾಯ ಕ್ರಮಗಳು, ಅವುಗಳ ನಿರ್ವಹಣೆ ಕುರಿತ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮಂಡ್ಯದ ವಿಸಿ ಫಾರಂನಲ್ಲಿರುವಂತಹ ವಲಯ ಸಂಶೋಧನಾ ಕೇಂದ್ರದಲ್ಲಿ ರೋಗಶಾಸ್ತ್ರಜ್ಞರಾಗಿ ಮುಸುಕಿನ ಜೋಳದ ವಿಭಾಗದ ಸೇವೆ ಸಲ್ಲಿಸ್ತಿರುವಂತಹ ಡಾಕ್ಟರ್ ಎನ್ ಮಲ್ಲಿಕಾರ್ಜುನ ಅವರು. ಮಲ್ಲಿಕಾರ್ಜುನ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
2: ಥ್ಯಾಂಕ್ ಯು ಸರ್.
1: ಹೇಳಿ, ನಮ್ಮ ಪ್ರದೇಶಗಳಲ್ಲಿ ಮುಸುಕಿನ ಜೋಳ ಒಂದು ಪ್ರಮುಖ ಆರ್ಥಿಕ ಬೆಳೆ ಅಂತಲೇ ಹೇಳ್ಬೋದು. ಮಳೆಯಾಶ್ರಿತ ಪ್ರದೇಶಗಳಲ್ಲಿ ನಮ್ಮ ಕೃಷಿಕರು ಬಹಳ ಹಿಂದಿನಿಂದನೂ ಅದನ್ನು ಬೆಳೀತಾ ಬಂದಿದ್ದಾರೆ. ಅದಕ್ಕೆ ಇರುವಂತಹ ಪ್ರಾಮುಖ್ಯತೆ ಇವತ್ತಿನ ಒಂದು ದಿನಮಾನದಲ್ಲಿ ಏನು ಕಡಿಮೆ ಅಂತ ಅನ್ನಿಸ್ತಾ ಇಲ್ಲ. ಹಾಗಾಗಿ ಅದರಲ್ಲಿರುವಂತಹ ಮುಖ್ಯವಾದ ಅಂಶಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಅಂತ ಹೇಳಿ, ಈ ಜೋಳದ ಪ್ರಾಮುಖ್ಯತೆ ಇವತ್ತಿನ ದಿನಗಳಲ್ಲಿ ಯಾವ ರೀತಿ ಇದೆ?
2: ಸರ್, ನಮಸ್ಕಾರ ಸರ್. ರೈತರ ಬಾಂಧವರಿಗೆಲ್ಲರಿಗೂ ಒಂದನೇಳನ್ನು ಹೇಳ್ತಾ, ಇವತ್ತು ನಮಗೆಲ್ಲ ತಿಳಿದಂಗೆ ನೀರಿನ ಅಭಾವ ಭಾಳ ಇದೆ. ನಮ್ಮ ಮಂಡ್ಯ ಸುತ್ತಮುತ್ತ ಇರ್ಬೋದು, ಬೇರೆ ಜಿಲ್ಲೆಗಳಿರ್ಬೋದು, ನೀರಿನ ಅಭಾವ ಭಾಳ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಭತ್ತ, ಕಬ್ಬು ನಾವು ಎಷ್ಟು ಕಡಿಮೆ ಮಾಡಿ ನೀರಿನ ಒಂದು ಕೊರತೆಯನ್ನು ನೀಗಬಲ್ಲಂತಹ ಕೆಲವೊಂದು ಬೆಳೆಗಳಾದ ರಾಗಿ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಇಂಥ ಬೆಳೆಗಳನ್ನು ಮುಂದಿನ ದಿನಗಳಲ್ಲಿ ಬೆಳೆದು ರೈತರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ನಾವು ಮುಸುಕಿನ ಜೋಳ ಬಂದಾಗ, ಮುಸುಕಿನ ಜೋಳದಲ್ಲಿ ಇದು ಬಹು ಮುಖ್ಯವಾದ ಬೆಳೆ. ಇದನ್ನು ಏಕದಳ ಧಾನ್ಯಗಳ ರಾಣಿ ಅಂತ ಕರೀತಾರೆ. ಯಾಕಪ್ಪ ಅಂದರೆ ಇದು ಮುಸುಕಿನ ಜೋಳ ವರ್ಷದ ಎಲ್ಲ ಕಾಲದಲ್ಲೂ ಬೆಳೀಬೋದು. ಈಗ ಬೇರೆ ಬೆಳೆ ತಗೊಂಡಾಗ ಪ್ರತಿಯೊಂದು ಸೀಸನ್ನು ಅಥವಾ ಒಂದು ಕಾಲ ಅಂತ ಮಿತಿ ಇರುತ್ತೆ. ನೀರಾವರಿ ಸೌಲಭ್ಯ ಇದ್ದರೆ ನೀವು ವರ್ಷದ ಎಲ್ಲ ಕಾಲದಲ್ಲೂ ಬೆಳೀಬೋದು. ಮುಂಗಾರಿನಲ್ಲಿ ಮೇ ಜೂನ್ ತಿಂಗಳು, ಹಿಂಗಾರಿನಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಹಾಗೂ ಬೇಸಿಗೆ ಕಾಲದಲ್ಲಿ ಫೆಬ್ರವರಿ ಇವು ಸೂಕ್ತವಾದ ಕಾಲ. ಅದೇ ರೀತಿ ಈ ಮುಸುಕಿನ ಜೋಳ ಈಗ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಇದರಲ್ಲಿ ನಿಮಗೆ ಮೌಲ್ಯವರ್ಧಿತ ಆಹಾರವಾಗಿ ಬಹಳ ಬೆಳೀತಾ ಇದ್ದಾರೆ. ಮೌಲ್ಯವರ್ಧಿತ ಒಂದು ಉತ್ಪನ್ನಗಳನ್ನು ತಯಾರಿಸ್ಬೋದು. ಇದರಲ್ಲಿ ಮುಖ್ಯವಾಗಿ ಪ್ರೋಟೀನ್, ಸಸಾರಜನಕ, ಕೊಬ್ಬು, ಲವಣಗಳು, ನಾರಿನಾಂಶ, ಶರ್ಕರೆ ಪಿಷ್ಟ, ಕ್ಯಾಲ್ಸಿಯಂ, ರಂಜಕ, ಕಬ್ಬಿಣ, ಥಯಾಮಿನ್, ಬೀಟಾ ಕ್ಯಾರೋಟಿನ್ ಎಂಬ ಹಲವಾರು ಪೋಷಕಾಂಶಗಳನ್ನು ಒಳಗೊಂಡಿದ್ದರಿಂದ ಉತ್ತಮ ಮೌಲ್ಯವರ್ಧಿತ ಆಹಾರ ಎಂಬ ಹಲವಾರು ಪದಾರ್ಥಗಳಲ್ಲಿ ತಯಾರಿಕೆಯಲ್ಲಿ ಬಳಸ್ತಾ ಇದ್ದಾರೆ. ಈ ಮೌಲ್ಯವರ್ಧಿತ ಆಹಾರ ಪದಾರ್ಥಗಳನ್ನು ಹೊರಪಡಿಸಿ ಕೈಗಾರಿಕಾ ಉತ್ಪನ್ನಗಳಾದ ಶರ್ಕರೆ ಪಿಷ್ಟ, ಜೋಳದ ಎಣ್ಣೆ, ಜೋಳದ ಸಿರಪ್ಪು, ಸೌಂದರ್ಯ ವರ್ಧಕಗಳು, ಎಥನಾಲ್ ಇನ್ನೂ ಮುಂತಾದವುಗಳ ತಯಾರಿಕೆಯಲ್ಲೂ ಸಹ ಇದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಮುಂಚೆ ಏನಪ್ಪ ಇತ್ತಂದರೆ ಇದು ಬರೀ ಕೋಳಿಗೆ

0: ಆಹಾರ ಸಂಬಂಧಪಟ್ಟಂತೆ ಅಂತ ನಾವು ಒಂದು ಇದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಒಂದು 60% ಕೋಳಿಗಳ ಆಹಾರಕ್ಕೆ ಉಪಯೋಗ ಆದರೆ ಇನ್ನೊಂದು 19% ಕೈಗಾರಿಕೆಗೆ, 16% ಆಹಾರವಾಗಿ, ಅದೇ ರೀತಿ 1% ಅಷ್ಟು ಮದ್ಯ ತಯಾರಿಕೆ, ಅದು ಬಿತ್ತನೆ ಬೀಜವಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಮೌಲ್ಯವರ್ಧಿತ ಆಹಾರವಾಗಿ ಬಹಳ ಬೇಡಿಕೆಯಲ್ಲಿರೋದ್ರಿಂದ ಸಾಮಾನ್ಯವಾಗಿ ಮುಸ್ಕೆಜೋಳವನ್ನು ಆಹಾರವಾಗಿ ಉಪಯೋಗಿಸಿದಾಗ ಇತರ ದ್ವಿದಳ ಧಾನ್ಯಗಳೊಂದಿಗೆ, ಅದರಲ್ಲೂ ಸೋಯಾಬೀನ್, ಶೇಂಗಾ, ಹೆಸರು, ಉದ್ದು ಮುಂತಾದವುಗಳ ಜೊತೆಗೆ ಮಿಶ್ರವಾಗಿ ಬಳಸೋದ್ರಿಂದ ಈ ಪ್ರೋಟೀನ್ನ ಗುಣಮಟ್ಟ ಸುಧಾರಿಸಬಹುದಾಗಿದೆ.
1: ಇನ್ನು ಈ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ನೀವೇ ಹೇಳ ಹಾಗೆ ವರ್ಷದ ಎಲ್ಲ ಕಾಲದಲ್ಲೂ ಈ ಬೆಳೆ ಬೆಳೆಯುವಂಥ ಅವಕಾಶ ಇರೋದರಿಂದ ಈಗ ಮುಂಗಾರು ಹಂಗಾಮಿಗೆ ಸೂಕ್ತವಾದ ತಳಿಗಳು ಬೆಳೆ ಇರುತ್ತೆ, ಆ ನಂತರದಲ್ಲಿ ಮುಂದಿನ ಹಂಗಾಮಿಗೆ ಸೂಕ್ತವಾದ ತಳಿಗಳು ಇರುತ್ತೆ. ಹೇಳಿ ಮಲ್ಲಿಕಾರ್ಜುನ್ ಅವರೇ, ಈ ಒಂದು ಹಂಗಾಮಿಗೆ ಅಥವಾ ನಂತರದಲ್ಲಿ ಬೆಳೆಯೋದಾದರೆ ಯಾವ ತಳಿಗಳು ಲಭ್ಯ ಇದೆ, ಆ ಬೆಳೆಯ ಅವಧಿ ಏನು, ಆ ತಳಿಗಳ ಒಂದು ಪರಿಚಯ ಮಾಡಿಕೊಡಿ.
0: ಸರಿ, ಈಗ ಮುಖ್ಯವಾಗಿ ನಾನು ಈಗ ಆಗಲೇ ಹೇಳಿದಂಗೆ ಈ ಮುಸ್ಕಿನ ಜೋಳ ಬೆಳೆಯನ್ನು ವರ್ಷದ ಎಲ್ಲ ಕಾಲದಲ್ಲೂ ಬೆಳೆಯೋದು, ಇಂಥ ಹಂಗಾಮು ಮುಂಗಾರು ಹಿಂಗಾರು ಅಂತ ಏನೂ ಇಲ್ಲದೇ ನೀರಾವರಿ ಸೌಲಭ್ಯ ಇರಬೇಕು. ಮಳೆಯಾಶ್ರಿತದಲ್ಲಿ ಒಂದು ತಳಿಗಳು ಬಹುಮುಖ್ಯವಾದ್ದು. ಅದರಲ್ಲೂ ಮುಖ್ಯವಾಗಿ ನಮ್ಮ ಮುಸ್ಕಿನ ಜೋಳದ ಬೆಳೆಯಲ್ಲಿ ಪಬ್ಲಿಕ್ಕು ಮತ್ತು ಪ್ರೈವೇಟು, ಅಂದರೆ ಪ್ರೈವೇಟ್ ಕಂಪ್ನಿಯಿಂದನೂ ಸುಮಾರು ತಳಿಗಳು ಬಿಡುಗಡೆ ಆಗಿದ್ದಾವೆ. ಅದೇ ರೀತಿ ಇತ್ತೀಚಿನ ಪ್ರೈವೇಟ್ ಕಂಪ್ನಿಯು ಸುಮಾರು ಪೈನ್ ಇರ್ಬೋದು, ಸಿಂಜೆಂಟ್ ಇರ್ಬೋದು, ಸುಮಾರು ತಳಿಗಳು ಬೇಡಿಕೆಯಲ್ಲಿದ್ದಾವೆ. ಇದರ ಜೊತೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಸುಮಾರು 3 ಸಂಕರಣ ತಳಿಗಳು, ಅದೇ ರೀತಿ 2 ಕಾಂಪೋಸಿಟ್ ತಳಿಗಳು, ಇಷ್ಟು 5 ತಳಿಗಳನ್ನು ನಾವು ಪ್ರತಿಯೊಂದು 5 ವರ್ಷಕ್ಕೊಮ್ಮೆ ಬಿಡುಗಡೆ ಮಾಡಿದ್ದೇವೆ. ಅದರಲ್ಲಿ ನೀವು ಒಂದು ತಳಿ ಬಿಡುಗಡೆ ಮಾಡಬೇಕಂದ್ರೆ ಕೃಷಿ ವಿಶ್ವವಿದ್ಯಾಲಯದಿಂದ ಸುಮಾರು 8 ವರ್ಷಗಳ ಸಂಶೋಧನೆ ಫಲಿತಾಂಶದಿಂದ ಬಿಡುಗಡೆ ಮಾಡಿ ಪ್ರತಿಯೊಂದು ತಳಿಯನ್ನು ನಾವು ಕೂಲಂಕಷವಾಗಿ ಪರಿಶಿ ಅದರ ಒಂದು ರೋಗದ ನಿರೋಧಕತೆ, ಅದರ ಇಳುವರಿ ಸಾಮರ್ಥ್ಯ ಈ ರೀತಿ ಪರಿಶೀಲಿಸಿ ನಾವು ಒಂದು ಹಂತದಲ್ಲಿ ಎಲ್ಲ ಒಂದು ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಪರಿಶೀಲಿಸಿ ಅದನ್ನು ಬಿಡುಗಡೆ ಮಾಡ್ತೀವಿ. ಆ ನಂತರ ಅದನ್ನು ಬಿಡುಗಡೆ ಮಾಡಿದಾಗ ಅದು ಎಲ್ಲ ಕಡೆ ಒಂದು ಫಲಿತಾಂಶ ಹೊರಬಿದ್ದಾಗ ಅದರಲ್ಲಿ ಸಾಮರ್ಥ್ಯ ಇದೆ ಅಂದಾಗ ಮಾತ್ರ ಇದನ್ನು ಬಿಡುಗಡೆ ಮಾಡ್ತೀವಿ. ಇದನ್ನೇ ಮುಖ್ಯವಾಗಿ ನಾವು ರೋಗ ನಿರೋಧಕತೆಗೆ ಒತ್ತುಕೊಡ್ತೀವಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ರೋಗದ ಬಾಧೆ, ಹಿಂದಿನ ದಿನಗಳಲ್ಲಿ ಮುಸ್ಕಿನ ಜೋಳ ಅಂದರೆ ರೋಗ ಅನ್ನೋದೇ ಇರಲಿಲ್ಲ, ಅಂಥದ್ದು ಇತ್ತೀಚಿನ ದಿನಗಳಲ್ಲಿ ಮುಸ್ಕೊಳಗೆ ರೋಗ ಕೀಟಬಾಧೆ ಬಹಳ ಜಾಸ್ತಿ ಆಗ್ತಾ ಇದೆ. ಆ ಒಂದು ದೃಷ್ಟಿ ಮಂದಲಿಟ್ಕೊಂಡು ನಾವು ಕೆಲವೊಂದು ತಳಿಗಳು ಮುಖ್ಯವಾಗಿ 2006 ಮತ್ತು 2010 ನಿತ್ಯಶ್ರೀ ಹೇಮಾ ಎಂಬ 2 ತಳಿಗಳು, ಆನಂತರ 2018 MEH-14-5 ಅಂತ ಒಂದು ತಳಿಗಳು, 3 ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಈಗ ಚಾಲ್ತಿ ಇರತಕ್ಕಂಥ ತಳಿ, ಹೊಸ ತಳಿ, ನೂತನವಾಗಿ ಬಿಡುಗಡೆ ಇರತಕ್ಕಂಥ ತಳಿ MEH-14-5. ಈಗ ನಿಮಗೆ ನಿತ್ಯಶ್ರೀ ಅಂತ ಒಂದು ತಳಿ ಬಗ್ಗೆ ನಾವು ಮಾತಾಡೋದಾದರೆ ಈ ತಳಿಯು 120-125 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಇದು ರೋಗಗಳಿಗೆ, ಇಲೆಯಂಗಮ ರೋಗ, ಕೆದಿಗೆ ರೋಗ ಹಾಗೂ ತುಕ್ಕು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇದು ಸಹಿತ ಖುಷ್ಕಿ ಮತ್ತು ನೀರಾವರಿ ಪ್ರದೇಶಗಳಲ್ಲಿ ಬೆಳೆಯಲು ಸೂಕ್ತವಾಗಿದೆ. ಇದರ ಇಳುವರಿ 30-32 ಕ್ವಿಂಟಾಲು ಪ್ರತಿ ಎಕರೆಗೆ ನೀವು ಸತ್ಯ ಹೊಡೆದಂಥ ತಳಿ ಇದು. ಅದೇ ರೀತಿ ಇನ್ನೊಂದು ತಳಿ ಹೇಮಾ NEH-1137. ಈ ತಳಿಯು ನಮ್ಮ ಕರ್ನಾಟಕ ಭಾಗದ ಸುಮಾರು ಜಾಗದಲ್ಲಿ ಇದಾಗಲೇ ಅಭಿವೃದ್ಧಿಪಡಿಸಿ ಪ್ರಚಾರದಲ್ಲೂ ಇದು ತಳಿ ನಮ್ಮ ಕೃಷಿ ಇಲಾಖೆ ಇರ್ಬೋದು, ವಿಶ್ವವಿದ್ಯಾಲಯ ಇರ್ಬೋದು, ತಳಿನ ನಾವು ಬೀಜೋತ್ಪಾದನೆ ಮಾಡಿ ಈ ತಳಿ ಅಲ್ಲೇ ಎಲ್ಲ ಕಡೆ ನಾವು ಸರಬರಾಜು ಮಾಡಿದ್ದೇವೆ. ಸೊ ಈ ತಳಿಯೆಲ್ಲ ವಿಶೇಷತೆ ಏನಂದ್ರೆ ಇದು ಸಹ 120-120 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಇದು ಸಹಿತ ಖುಷ್ಕಿ ಮತ್ತು ನೀರಾವರಿ ಪ್ರದೇಶಗಳಲ್ಲಿ ಬೆಳೆಯಬಹುದು. ಇದರ ಮುಖ್ಯವಾದ ಅಂಶ ಅಂದ್ರೆ ಇದು ಇಲೆಯಂಗಮಾರ ರೋಗ, ಖೇದಿಗೆ ರೋಗ ಹಾಗೂ ತುಕ್ಕು ರೋಗ, ಈ 3 ರೋಗಗಳಿಗೆ ನಿರೋಧಕ ಶಕ್ತಿ ಹೊಂದಿದೆ. ಇನ್ನು ಮತ್ತೊಂದು ವಿಷಯದವೇಂದ್ರೆ ಕಟಾವಿನ ಅಂತ, ನೀವು ಕಟಾವಿನ ಹಂತದಲ್ಲಿ ಗಿಡ ಹಸಿರಾಗಿದ್ದು ತೆನೆಯು ಪೂರ್ಣ ಪ್ರಮಾಣದಲ್ಲಿ ಒಣಗಿರುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಇದನ್ನು ಹಸಿ ಮೇವಾಗಿ ಉಪಯೋಗಿಸ್ಬೋದು. ಇತ್ತೀಚಿನ ದಿನಗಳಲ್ಲಿ ಮೇವು ಬಹಳ ಕೊರತೆ ಇದೆ. ಇಂಥ ಒಂದು ಬೆಳೆ ನೀವು ಇಳುವರಿನೂ ಪಡಿಬೋದು, ಹಸಿ ಮೇವಾಗಿ ಉಪಯೋಗಿಸ್ಬೋದು. ಹಂಗಾಗಿ ಇಳುವರಿಯಲ್ಲೂ ನೀವು ಎಕರೆಗೆ 32-34 ಕ್ವಿಂಟಾಲ್ ಪಡೆಯುವಂಥ ಸಾಧ್ಯತೆ ಈ ತಳಿಗಿದೆ. ಈಗಾಗಲೇ ಒಂದು 4-5 ವರ್ಷದಿಂದ ಇದು ಒಳ್ಳೆ ಚಾಲ್ತಿಯಲ್ಲಿದೆ. ಇದು ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಈಗ ಒಂದು ಸುಮಾರು 1 ವರ್ಷದಿಂದ ನಾವು ಹೊಸ ನೂತನವಾಗಿ ಒಂದು ತಳಿ ಬಿಡುಗಡೆ ಮಾಡಿದ್ದೇವೆ. ಅದು MEH-14-5. ಇದು ನಾವು ನಮ್ಮ ಒಂದು 2 ಕೃಷಿ ಮೇಳಗಳಲ್ಲಿ ನೀವು ನೋಡಿರ್ಬೋದು. ಇದು ಗಿಡದ ಎತ್ತರ ಬಹಳ ಒಂದು 10-12 ಬರುತ್ತೆ. ಆಮೇಲೆ ತೆನೆ ಗಾತ್ರ ನೀವು ನೋಡ್ಬೋದು, ಬಹಳ ಚೆನ್ನಾಗಿರ್ತದೆ, ಒಳ್ಳೆ ಇಳುವರಿ ಪಡೋವಂಥ ಗಾತ್ರ ಇದೆ. ಆಮೇಲೆ ಕಾಳು ಸಹಿತ ಆರೆಂಜ್ ಕಲರ್ ಏನಂತೀವಿ, ಆ ಕೆಂಪು ಆರೆಂಜ್ ಕಲರ್ ಬರುತ್ತೆ, ಅದನ್ನು ನೀವು ಮಾರ್ಕೆಟು ಚೆನ್ನಾಗಿದೆ ಅದಕ್ಕೆ. ಸೊ ಇದು ಸಹಿತ ದೀರ್ಘಾವಧಿ ಹೈಬ್ರಿಡ್ ತಳಿಯಾಗಿದ್ದು ಇದು 120-120 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಇದು ಸಹಿತ ನೀವು ಖುಷ್ಕಿ ಮತ್ತು ನೀರಾವರಿ ಪ್ರದೇಶಗಳಲ್ಲಿ ಬೆಳೆಯಬಹುದು. ಇದರಲ್ಲಿ ಮುಖ್ಯವಾದ ಅಂಶ ಅಂದರೆ ಎಲೆ ಅಂಗಮಾರ ರೋಗ, ಕೆದಿಗೆ ರೋಗ ಮತ್ತು ಇನ್ನೊಂದು ರೋಗ, ಅದು ಮಳವಳ್ಳಿ ಕಡೆ ತುಂಬ ಫ್ಯುಜೇರಿಯಂ ಕಾಂಡಕೊಳೆ ರೋಗ ಎಂಬ ರೋಗ ಬಂದು ಸುಮಾರು ಎಲ್ಲ ಪ್ರೈವೇಟು ಪಬ್ಲಿಕ್ ಹೈಬ್ರಿಡ್ಸ್ ಎಲ್ಲ ಸುಮಾರು ಇಳುವರಿ ನಷ್ಟ ಆಯಿತು. ಅದಕ್ಕೂ ಸಹಿತ ಒಂದು ಮಧ್ಯಮ ನಿರೋಧಕ ಶಕ್ತಿ ಹೊಂದಿದೆ ಈ ತಳಿ. ಅದಲ್ಲದೇ ನೀವು ವಿಶೇಷವಾಗಿ ಇದು ಸಹಿತ ಕಟಾವಿನ ಹಂತದಲ್ಲಿ ಗಿಡಗಳು ಹಸಿರಾಗಿ ತೆನೆಯು ಪೂರ್ಣ ಪ್ರಮಾಣದಲ್ಲಿ ಒಣಗುತ್ತದೆ. ಹಾಗಾಗಿ ಇದನ್ನು ಸಹಿತ ನೀವು ಕೊಯ್ಲಿನ ನಂತರ ಹಸಿಮೆ

0: ವಾಗಿ ಉಪಯೋಗಿಸಬಹುದು. ಆಮೇಲೆ ಎಕರೆಗೆ ನೀವು 30-38 ಕ್ವಿಂಟಾಲ್ ಇಳುವರಿ ಕೊಡುವ ಸಾಮರ್ಥ್ಯ ಈ ತಳಿ ಇದೆ. ಸೊ ಈ ಮೂರು ತಳಿಗಳು, ಅದರಲ್ಲಿ ಮುಖ್ಯವಾಗಿ ಈಗ ನಮ್ಮಲ್ಲಿ ಬೀಜದ ಅವೈಲಬಿಲಿಟಿ MEH 14-5 ಅನ್ನೋದಿದೆ. ಈಗ ರೈತರು ಅದನ್ನು ಉಪಯೋಗಿಸ್ಕೊಂಡು ಈಗ ಮುಂಗಾರಿನಲ್ಲಿ ಈಗ ಮಳೆ ವರ್ಷ ಎಲ್ಲ ಪ್ರಾರಂಭ ಆಗ್ತಾ ಇದೆ. ಈಗ ಮೇ ಜೂನ್ ಇರ್ಬೋದು, ಜೂನ್ ಇರ್ಬೋದು. ಒಂದೇನಂದ್ರೆ ಒಂದಪ್ಪ ಅಂದರೆ ಆದಷ್ಟು ನೀವು ಮಳೆಯ ಬಂದಾಗ ಅಥವಾ ನೀರಿನ ಸೌಲಭ್ಯ ಇದ್ದರೆ ಜೂನ್ ಜುಲೈ ಒಳಗಡೆ ಬಿತ್ತನೆ ಮಾಡೋ ಸೂಕ್ತ. ತಡವಾಗಿ ಬಿತ್ತನೆ ಮಾಡಿದ್ರೆ ನಾವು ಹೇಳ್ದಂಗೆ ಈ ರೋಳು ಕೀಟಗಳ ಬಾಧೆ ಹೆಚ್ಚಾಗಿರೋದ್ರಿಂದ ಅದನ್ನು ತಡೆಯೋದಕ್ಕೆ ನೀವು ಒಂದು ಅವಕಾಶ ಇರ್ತದೆ.
1: ಇನ್ನು ನೀವೇ ತಿಳಿಸಿದ್ರಿ ಈಗ ಸಕಾಲವಾಗಿದೆ ಬೇಸಾಯ ಕೈಗೊಳ್ಳೋದಕ್ಕೆ ಅಂತ, ಬೇಸಾಯ ಕ್ರಮಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಬಿಡಿ.
0: ಈಗ ನಾವು ಬೇಸಾಯ ಕ್ರಮಗಳಿಗೆ ಬಂದಾಗ ಏನೇ ಒಂದು ವ್ಯವಸಾಯ ಮಾಡಬೇಕಾದ್ರೆ ನಮಗೆ ಬೀಜ, ಅದೇ ಈಗ ನಾವು ಯಾವ ರೀತಿ ಚಿಕ್ಕ ಮಗು ಒಂದು ದೃಢವಾಗಿರಬೇಕು ಅಂತೀವಿ ಬೆಳವಣಿಗೆಯಲ್ಲಿ, ದೃಢವಾಗಿರ್ಬೇಕಂದ್ರೆ ಮಗುದ ನಾವು ಏನು ಮಾಡ್ತೀವಿ ಆ ರೀತಿ ಬೀಜ ಬಹಳ ಮುಖ್ಯ. ಬೀಜನ ಒಂದು ದೃಢೀಕೃತ ಒಂದು ಇದರಿಂದ ಬೀಜ ಇರಬೇಕು. ಆಮೇಲೆ ಬೀಜ 1 ಎಕರೆಗೆ 6 ಕೆಜಿ ಆಶ್ರಿತ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, 6 ಕೆಜಿ ಬೀಜ ಬಿತ್ತನೆ ಬೀಜ ಬೇಕಾಗತ್ತೆ. ಈ ಬಿತ್ತನೆ ಬೀಜ ನಾವು ತೆಗೆದುಕೊಂಡ ಮೇಲೆ ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಆಗಿದೆಯಾ ಅಂತ ನಾವು ಖಾತ್ರಿ ಪಡಿಸ್ಕೋಬೇಕು. ಯಾವುದೇ ಒಂದು ಅಂಗಡಿಯಲ್ಲಿ ನಾವು ಪರ್ಚೇಸ್ ಮಾಡೋದಾಗಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯದಿಂದ ನೀವು ತಗೊಳ್ಳೋದಾಗಲಿ ಮಾಡಿದಾಗ ಇದಕ್ಕೆ ಬೀಜೋಪಚಾರ ಆಗಿದೆಯಾ ಅನ್ನೋದನ್ನು ಖಾತ್ರಿ ಪಡಿಸ್ಕೋಬೇಕು. ಅಂದರೆ ನೀವು ಬೀಜನ ನೀವು ಒಂದು ಚೀಲದ ಒಂದು ನೀವು ತೆರೆದಾಗ ಅದನ್ನು ಬೀಜೋಪಚಾರ ಮಾಡಿದ್ದಕ್ಕೆ ಕೆಂಪು ಲೇಪನ ಆಗಿರುತ್ತೆ. ಕೆಂಪು ಲೇಪನ ಆಗಿದೆ ಅಂದರೆ ಬೀಜೋಪಚಾರ ಆಗಿದೆ ಅಂತ ಅರ್ಥ. ಸೊ ನೀವು ಬೀಜೋಪಚಾರ ಆಗಿದ್ದೆ ಮಾತ್ರ ಅದನ್ನು ನೀವು ಖರೀದಿಸಬೇಕು. ಅಲ್ವಾದಲ್ಲಿ ನೀವು ಒಂದು ಸ್ಲಿಪ್ ಕೊಟ್ಟಿರ್ತಾರೆ ಅವರು, ಒಂದು ಅದನ್ನು ನೀವು ಮತ್ತೆ ಬೀಜೋಪಚಾರ ಆಗಿದ್ದು ವಾಪಸ್ ತಿರುಗಿಸ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬೀಜೋಪಚಾರ ಮಾಡದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಬೆಳೆಯನ್ನು ನೀವು ಬೆಳೆದಾಗ ಇಳುವರಿಯಲ್ಲಿ 60-70%, ಯಾಕೆಂದರೆ ಅದಕ್ಕೆ ಬರ್ತಕ್ಕಂಥ ಬೂಜು ರೋಗ ಅಥವಾ ಕೇದಿಗೆ ರೋಗ ಅದು ಈ ಮುಂಗಾರಿನಲ್ಲಿ ತುಂಬ ಇರ್ತದೆ. ಅದು ಏನಾದರೂ ಬಂದರೆ 70% ನಷ್ಟ ಉಂಟಾಗುತ್ತೆ. ಅದಕ್ಕೆ ನಾವು ಬೀಜೋಪಚಾರ ಖರ್ಚಿಲ್ಲ, ಖರ್ಚೇನು ಜಾಸ್ತಿ ಆಗಲ್ಲ. ಯಾಕೆಂದರೆ 1 ಕೆಜಿ ಬೀಜಕ್ಕೆ 3 ಗ್ರಾಮು, 6 ಕೆಜಿಗೆ 18 ಗ್ರಾಮು, ಒಂದು 6 ಜನ ಅಥವಾ 8 ಜನ ರೈತರು ಒಂದು ಪಾಕೆಟ್ ತಗೊಂಬಂದರೆ ಆ ಎಲ್ಲರಿಗೂ ಅದೇ ಆಗುತ್ತೆ. ಅಷ್ಟು ನಿಮಗೆ ಖರ್ಚೇನು ಬೀಳಲ್ಲ. ಸೊ 6 ಕೆಜಿ ಬೀಜಕ್ಕೆ 3 ಗ್ರಾಮ್, 1 ಕೆಜಿ ಬೀಜಕ್ಕೆ 18 ಗ್ರಾಮು ಮೆಟಲಾಕ್ಸಿಲ್ ಮ್ಯಾಂಕೋಸ್ ಎಂಬ ಔಷಧಿಯನ್ನು ಬೀಜೋಪಚಾರ ಮಾಡಬೇಕು. ಆವಾಗ ಈ ರೋಗದ ನಿರ್ವಹಣೆಗೆ ನಿಮಗೆ ಅನುಕೂಲ ಆಗುತ್ತೆ. ಅದೇ ರೀತಿ ನೀವು ಬಿತ್ತನೆಯ ಒಂದು 3 ವಾರ ಮುಂಚೆ ನೀವೇನು ಮಾಡಬೇಕು, ಕೊಟ್ಟಿಗೆ ಗೊಬ್ಬರ ಬಹಳ ಮುಖ್ಯ. ಇದು ನೀವು ಮಣ್ಣಿಗೆ ಸೇರಿಸಬೇಕು. ಕೊಟ್ಟಿಗೆ ಗೊಬ್ಬರನ 3 ಟನ್ನು ಮಳೆಯಾಶ್ರಿತ ಆಗಲಿ ಅಥವಾ ನೀರಾವರಿಯಲ್ಲಿ ನೀವು 3 ಟನ್ನಷ್ಟು ಅಥವಾ 4 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರನ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಅದೇ ರೀತಿ ನೀವು ಬಿತ್ತನೆಗೆ ಒಂದಿನ ಮುಂಚೆ ಪೋಷಕಾಂಶ ನಿರ್ವಹಣೆ, ಇದ್ರ ಬಗ್ಗೆ ಹೇಳಿದೆ ಕೊಟ್ಟಿಗೆ ಗೊಬ್ಬರ ಬಗ್ಗೆ. ಅದೇ ರೀತಿ ಈಗ ಪೋಷಕಾಂಶದಲ್ಲಿ ಅಜೋಸ್ಪೆರ್ಲಮ್ ಜೀವಾಣು ಅಂತ ಬರ್ತದೆ, ಅದು ಬಿತ್ತನೆ ಬೀಜವನ್ನು 1% ಬೆಲ್ಲದ ದ್ರಾವಣದೊಂದಿಗೆ ಚೆನ್ನಾಗಿ ಮಿಶ್ರ ಮಾಡಿ ನಂತರ 200 ಗ್ರಾಮ್ ಅಜೋಸ್ಪೆರ್ಲಮ್ ಜೀವಾಣುವನ್ನು ಬಿತ್ತನೆ ಬೀಜದ ಮೇಲೆ ಸಮನಾಗಿ ಎರಡಿ ಮಿಶ್ರಣ ಮಾಡಿ ನೆರಳಲ್ಲಿ ಒಣಗಿಸಿ ಬೆಳೆಸು. ಇದು ಬಹಳ ಮುಖ್ಯ. ಇದರಿಂದ ನಿಮಗೆ ಈ ಸಾರಜನಕ ರಂಜಕ ಇವೇನು ನೀವು ಕೊಡ್ತೀರಾ ಅದರಲ್ಲಿ 50% ಕಡಿಮೆ ಮಾಡಿದ್ರು ಅದನ್ನು ಸರಿದೂಗಿಸುತ್ತೆ. ಹಂಗಾಗಿ ಅದೊಂದು ಮಾಡ್ಬೋದು. ಈಗ ಅದೇ ರೀತಿ ನೀವು ಬೀಜೋಪಚಾರ ಹೇಳಿದೆ, ಅದೊಂದು 2 ಮಾಡ್ಬೋದು ಬಿತ್ತನೆಗೆ ಒಂದು ದಿವಸ ಮುಂಚೆ. ಇನ್ನು ಬಿತ್ತನೆ ದಿವಸ ಹೋದಾಗ ನೀವು ಬಿತ್ತನೆ 6 ಕೆಜಿ ಹೇಳಿದೆ 1 ಎಕರೆಗೆ, ಆ ಅಂತರ ಬಂದಾಗ ಸಾಲಿಂದ ಸಾಲಿಗೆ 2 ಅಡಿ, ಗಿಡದಿಂದ ಗಿಡಕ್ಕೆ 1 ಅಡಿ, ಇದು ಬಹಳ ಮುಖ್ಯ. ಅದೇ ರೀತಿ 5 ಸೆಂಟಿಮೀಟರ್ ಆಳಕ್ಕಿಂತ ಮೀರಬಾರ್ದು ಬಿತ್ತನೆಯ ಬೀಜ. 5 ಸೆಂಟಿಮೀಟರ್ಗಿಂತ ಆಳಕ್ಕಿಂತ ಬಿತ್ತನೆ ಮೀರಿದ್ರೆ ಈ ಮಳೆಯಷ್ಟ ಪರದಲ್ಲಿ ಮಳೆ ಕಡಿದಾಗ ನೀವು ಬಿತ್ತನೆ ಬೀಜ ಆಳವಾಗಿ ಹೋದರೆ ಆ ಬೀಜ ಮೊಳಕೆಯ ಪ್ರಮಾಣ ಕಡಿಮೆ ಆಗುತ್ತೆ. ಅದರಿಂದ ಈ ಒಂದು ಅಂತರವನ್ನು ಬಹಳ ಮುಖ್ಯವಾಗಿ ಮಾಡಬೇಕಾಗುತ್ತೆ. ಅದೇ ರೀತಿ ನೀವು ಪೋಷಕಾಂಶ ಬಹಳ ಮುಖ್ಯ. ಅದರಲ್ಲಿ ಪೋಷಕಾಂಶದಲ್ಲಿ ಮಳೆಯಾಶ್ರಿತ ಆದರೆ ಸಾರಜನಕ 40 ಕೆಜಿ, ರಂಜಕ 20 ಕೆಜಿ, ಪೊಟ್ಯಾಶ್ 10 ಕೆಜಿ, ಸತುವಿನ ಸಲ್ಫೇಟ್ 4 ಕೆಜಿ. ಅದೇ ನೀರಾವರಿ ಆದರೆ 60 ಕೆಜಿ ಸಾರಜನಕ, 30 ಕೆಜಿ ರಂಜಕ, 5 ಕೆಜಿ ಪೊಟ್ಯಾಶ್, ಸತುವಿನ ಸಲ್ಫೇಟ್ 4 ಕೆಜಿ. ಈ ಸತುವಿನ ಸಲ್ಫೇಟ್ ನಾವು ಇತ್ತೀಚಿನ ದಿನಗಳಲ್ಲಿ ಸತುವಿನ ಕೊರತೆ ಬಹಳ ಭೂಮಿಯಲ್ಲಿ ಕಾಣ್ತಾ ಇದೆ. ಹಂಗಾಗಿ ತಪ್ಪದೇ ಸತುವಿನ ಸಲ್ಫೇಟ್ 4 ಕೆಜಿ ಪ್ರತಿ ಎಕರೆಗೆ ಕೊಡಬೇಕಾಗುತ್ತೆ. 4 ಕೆಜಿ ಸತುವಿನ ಸಲ್ಫೇಟ್, 4 ಕೆಜಿ ಮರಳಿನ ಜೊತೆ ಮಿಶ್ರಣ ಮಾಡಿ ಭೂಮಿಗೆ ಕೊಡಬೇಕಾಗುತ್ತೆ. ಇವೆಲ್ಲ ನೀವು ಏನು ಮಾಡ್ತೀರಾ, ಇದು ಮಣ್ಣಿನ ಪರೀಕ್ಷೆ ಆಧಾರಿತ ಮೇಲೆ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಕೊಡಬೇಕಾಗತ್ತೆ. ಮತ್ತೆ ನೀವು ಬಿತ್ತನೆ ಆದಮೇಲೆ 3 ದಿನಗಳಲ್ಲಿ ಕಳೆ ನಿರ್ವಹಣೆ ಮಾಡಬೇಕು. ಅಟ್ರಜಿನ್ ಅಂತ ಒಂದು ಔಷಧಿ ಇದೆ, ಅದು ಮರಳು ಭೂಮಿಯಾದಲ್ಲಿ 1 ಕೆಜಿ ಅಥವಾ ಕಪ್ಪು ಭೂಮಿಯಾದಲ್ಲಿ 1.2 ಕೆಜಿ, ಅಂದರೆ 4 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ನೀವು ಸಿಂಪರಣೆ ಮಾಡಬೇಕಾಗತ್ತೆ. ಮತ್ತೊಂದು ಮುಖ್ಯವಾದ ಗಮನಿಸಬೇಕಾದ ಅಂಶ ಅಂದರೆ ನೀವು ಸಿಂಪರಣೆ ಮಾಡಬೇಕಾದ್ರೆ ಭೂಮಿಯಲ್ಲಿ ಸಾಕಷ್ಟು ತೇವಾಂಶ ಇರಬೇಕು, ಅದು ಬಹಳ ಮುಖ್ಯ. ಇನ್ನು ಬಿತ್ತನೆಯಾದ 20 ಅಥವಾ 25 ದಿನಗಳಲ್ಲಿ ಒಂದು ಕುಂಟೆ ಹಾಯಿಸಬೇಕಾಗತ್ತೆ. ಅದೇ ರೀತಿ ಏನು ನಾವು ಗೊಬ್ಬರ ಏನು ಕೊಟ್ಟಿರ್ತೀವಿ ಯೂರಿಯಾನ ನಾವು 3 ಭಾಗದಲ್ಲಿ ಕೊಡಬೇಕಾಗತ್ತೆ. ಒಂದು ಮೇಲ್ಗೊಬ್ಬರ, ಎರಡನೇ ಮೇಲ್ಗೊಬ್ಬರ ಅಂತ ಕೊಡಬೇಕಾಗತ್ತೆ. ಎರಡನೇ ಮೇಲ್ಗೊಬ್ಬರವಾಗಿ ಯೂರಿಯಾ ಕೊಡುತ್ತೆ. ಆಗ ನೀವು ಬಿತ್ತನೆಯಾದ 20 ಅಥವಾ 25 ದಿನಗಳಲ್ಲಿ ಮುಖ್ಯವಾಗಿ ಒಂದು ಕೀಟ, ಅದು ಕಾಂಡಕೊರೆಯ ಹುಳ ಬರುವಂಥ ಸಾಧ್ಯತೆ ಉಂಟು. ಆ ಕಾಂಡಕೊರೆಯ ಹುಳಕ್ಕೆ ಹತೋಟಿಗಾಗಿ ಕ್ಲೋರೋಫಾಸ್ ಅಂತ ಒಂದು ಔಷಧಿ ಇದೆ.

0: ಎರಡು ಮಿಲಿ ಒಂದು ಲೀಟರ್ ನೀರಿಗೆ ನೀವು ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕಾಗುತ್ತೆ. ಇನ್ನೂ ಕೀಟದ ಬಾಧೆ ಜಾಸ್ತಿ ಇದ್ರೆ ಫ್ಲೂ ಬೆಂಡಮೈಡ್ ಅಂತ ಒಂದು ಔಷಧಿ ಬರುತ್ತೆ, ಅದು 0.5 ml ಒಂದು ಲೀಟರ್ ನೀರಿಗೆ ಮಾಡಿ ಸಿಂಪರಣೆ ಮಾಡಿದ್ರೆ ಈ ಒಂದು ಕೀಟ ಬರದಂಗೆ ನೀವು ತಡಿಬಹುದು. ಅದೇ ರೀತಿ ಬಿತ್ತನೆ ಆದ 45 ಅಥವಾ 50 ದಿನಗಳಲ್ಲಿ ಮತ್ತೆ ಒಂದು ಎಣ್ಣೆ ಮೇಲ್ಗೊಬ್ಬರವಾಗಿ ಯೂರಿಯಾ ಕೊಡಬೇಕಾಗುತ್ತೆ. ಈ ಹಂತದಲ್ಲಿ ಎಲೆ ಅಂಗಮಾರ ರೋಗ ಅಂತ ಒಂದು ರೋಗ ಬರ್ತದೆ ಅಥವಾ ತುಕ್ಕು ರೋಗ ಅಂತ ಎರಡು ರೋಗಗಳಿಗೆ ರೋಗದ ಲಕ್ಷಣಗಳು ನಾನು ಮುಂದಿನ ಇದರಲ್ಲಿ ಹೇಳ್ತೀನಿ. ಸೊ ಅದರಲ್ಲಿ ಭಾಗ ನೀವು ಅದಕ್ಕೆ ಮ್ಯಾಂಕೋಜೆಬ್ ಅಂತ ಒಂದು ಔಷಧಿ ಇದೆ, ಅದು 2.5 ಗ್ರಾಂ ಒಂದು ಲೀಟರ್ ನೀರಿಗೆ ನೀವು ಮಿಶ್ರಣ ಮಾಡಿ ಸಿಂಪರಣೆ ಮಾಡಿದ್ರೆ ನಿಮಗೆ ಈ ರೋಗದ ಹತೋಟಿಗಳನ್ನು ಇದು ಮಾಡಬಹುದು.
1: ಮಲ್ಲಿಕಾರ್ಜುನ್ ಅವರೇನು ಹೇಳ್ತಾ ಹೇಳಿದ್ರಿ, ಆದಷ್ಟು ಬೀಜೋಪಚಾರ ಮಾಡೋದ್ರಿಂದ ಬರಬಹುದಾದಂತಹ ರೋಗಗಳನ್ನು ನಾವು ತಡೆಗಟ್ಟಬಹುದು ಅಂತ. ಹಾಗಿದ್ದು ಸಹ ಹವಾಮಾನ ವೈಪರೀತ್ಯದಿಂದ ಆಗ್ಬೋದು ಅಥವಾ ಬೇರೆ ಕಾರಣದಿಂದ ಸಾಮಾನ್ಯವಾಗಿ ಬೆಳೆಯಲ್ಲಿ ಕಂಡುಬರುವಂತಹ ರೋಗಗಳು, ಅವುಗಳನ್ನು ಪ್ರಾರಂಭದಲ್ಲಿ ಹೇಗೆ ಗುರುತಿಸಬೇಕು, ಈ ರೋಗ ಬಂದಿದೆ ಅಂತ ಖಾತ್ರಿ ಆದಮೇಲೆ ನಿರ್ವಹಣೆ ಹೇಗೆ ಮಾಡಬೇಕು, ಆ ಬಗ್ಗೆ ಮಾಹಿತಿ ಮಾಡಿಕೊಡಿ
0: ಸರ್. ಈಗ ಮುಖ್ಯವಾಗಿ ಮುಸುಕಿನ ಜೋಳದಲ್ಲಿ ಬಹಳ ಮುಖ್ಯವಾದ ರೋಗಗಳು ಮತ್ತು ಅವುಗಳ ಲಕ್ಷಣದ ಬಗ್ಗೆ ತಿಳಿಸ್ತೀನಿ. ಒಂದು ಬೂಜು ರೋಗ ಅಥವಾ ಕೇದಿಗೆ ರೋಗ, ಎರಡನೇದು ಎಲೆ ಅಂಗಮಾರ ರೋಗ, ಮೂರನೇದು ತುಕ್ಕು ರೋಗ. ಈ ಮೂರು ರೋಗಗಳು ಬಹಳ ವಿವಿಧ ಹಂತಗಳಲ್ಲಿ ಬರ್ತಕ್ಕಂಥ ರೋಗಗಳು. ಪ್ರಾರಂಭಿಕ ಅಂತ ಅಂದರೆ ನಾವು ಬಿತ್ತನೆಯಾದ 15-20 ದಿನಗಳಲ್ಲಿ ಬರ್ತಕ್ಕಂಥ ರೋಗ ಅಂದರೆ ಬೂಜು ರೋಗ. ಈ ಬೂಜು ರೋಗ ಈ ಮುಸ್ಕಿಲಕ್ಕೆ ಬರ್ತಕ್ಕಂಥ ಅತ್ಯಂತ ಪ್ರಮುಖ ರೋಗ ಅಥವಾ ಭಯಾನಕ ರೋಗ ಅನ್ಬೋದು. ಇದು ಬೂಸ್ಟು ಜಾತಿಗೆ ಸೇರಿದ ಶಿಲೀಂಧ್ರದಿಂದ ಉಂಟಾಗುವ ಅಂತರ್ವ್ಯಾಪಿ ರೋಗ. ಈ ಸಾಂಕ್ರಾಮಿಕ ರೋಗಗಳು ಹೆಂಗೆ ಹರಡುತ್ತೋ ಅದೇ ರೀತಿ ಇದು ಬಹಳ ಪ್ರಮುಖವಾದ ರೋಗ. ಇನ್ನೊಂದು, ಈ ರೋಗ ಯಾಕಪ್ಪ ಬರುತ್ತೆ ಅಂದರೆ ತಡವಾಗಿ ಬಿತ್ತನೆ ಮಾಡಿದಾಗ. ನಾವು ಮುಂಗಾರಿನಲ್ಲಿ, ಈಗ ನಾನು ಆಗಲೇ ಹೇಳಿದೆ, ಜೂನ್ ಜುಲೈ ಒಳಗಡೆ ಬಿತ್ತನೆ ಮಾಡಬೇಕು, ತಡವಾಗಿ ಬಿತ್ತನೆ ಮಾಡಬೇಡಿ ಅಂತ. ಸೊ ಈ ತಡವಾಗಿ ಆಗಸ್ಟ್ ನಂತರ ಬಿತ್ತನೆ ಮಾಡೋದು, ಆಗ ಈ ವಾತಾವರಣದಲ್ಲಿ ವ್ಯತ್ಯಾಸ ಆಗಿ ಈ ಒಂದು ವಾತಾವರಣದಲ್ಲಿ ಏರುಪೇರಾದಾಗ, ಮುಂಗಾರು ಡಿಲೇ ಆದಾಗ, ನಿಮಗೆ ಆ ವಾತಾವರಣ ಅದಕ್ಕೆ ಪೂರಕವಾದಾಗ ಈ ರೋಗ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಈ ರೋಗ ಏನಾದರೂ ತೀವ್ರತೆ ಜಾಸ್ತಿ ಆದರೆ ಶೇಕಡ 80-90% ಬೆಳೆ ನಷ್ಟ ಆಗುತ್ತೆ. ಹಿಂದಿನ ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದರ ಹಾವಳಿ ಬೆಂಗಳೂರು, ಹಾಸನ, ದಾವಣಗೆರೆ, ಕೋಲಾರ ಜಿಲ್ಲೆಗಳಲ್ಲಿ ನಾವು ವೀಕ್ಷಣೆ ಮಾಡಿದಾಗ ಈ ರೋಗದ ತೀವ್ರತೆ ನಾವು ಕಂಡಿದ್ದೀವಿ. ಆದರೆ ನಮ್ಮ ಒಂದು ಅದೃಷ್ಟ ಏನಂದರೆ ಈ ರೋಗ ಹತೋಟಿಗೆ ಒಂದು ಔಷಧಿ ಇರೋದ್ರಿಂದ ನಾವು ಈ ಮಟ್ಟದಲ್ಲಿ, ಇಲ್ಲಾಂದರೆ ನಮ್ಮ ಎಲ್ಲ ಒಂದು ಬೀಜದ ಕಂಪ್ನಿಗಳಾಗ್ಬೋದು, ನಮ್ಮ ಯೂನಿವರ್ಸಿಟಿ ಆಗ್ಬೋದು, ಈ ರೋಗ ಹತೋಟಿ ಮಾಡೋದು ಭಾಳ ಕಷ್ಟ ಆಗೋದು. ಒಂದ್ಸರಿ ಈ ರೋಗ ಬಂದರೆ ಆಮೇಲೆ ನೀವು ಹತೋಟಿ ಮಾಡೋದು ಕಷ್ಟ. ಆದ್ದರಿಂದ ಏನಾಗಲಿ, ನಾನು ಹೇಳಿದೆ ಬೀಜೋಪಚಾರ ಅದು ಮಾಡೋದ್ರಿಂದ ಈ ರೋಗ ಬರದಂಗೆ ತಡಿತಾ ಇದೆ. ಸೊ ಅದು ಯಾವುದು ಬೀಜೋಪಚಾರ ಅಂತ ನಿಮ್ಗೆ ಹೇಳಿದೆ ಆಗಲೇ, ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ ಅನ್ನೋದು. ಆದ್ದರಿಂದ ಈ ರೋಗ ಬರ್ತಂಗೆ ತಡಿತಾ ಇದೆ. ಈ ರೋಗ ಪೆರ್ನೋಸಿಯೋಸ್ಪೊರ ಸ್ವರ್ಗ ಎಂಬ ಶಿಲೀಂಧ್ರ ಬರ್ತದೆ. ಇದು ಯಾವ ಹಂತದಲ್ಲಿ ಬರುತ್ತೆ ಅಂತ ಹೇಳಿದೆ ಆಗಲೇ, 15-20 ದಿನಗಳ ಹಂತದಲ್ಲಿ ಬರ್ತದೆ. ರೋಗದ ಚಿಹ್ನೆಗಳು ಯಾವ ರೀತಿ ಗುರುತಿಸಬೇಕು ಅನ್ನೋದು ಇಲ್ಲಿ ಪ್ರಶ್ನೆ. ರೋಗ ತಗಲಿದ ಗಿಡಗಳ ಎಲೆ ತಳ ಮತ್ತು ಮೇಲ್ಭಾಗದಲ್ಲಿ ಬಿಳಿ ಬಣ್ಣದ ಹತ್ತಿಯಂತ ಪುಡಿ ಕಾಣಿಸ್ಕೊಳ್ಳುತ್ತದೆ. ತದನಂತರ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಎಲೆಯನ್ನೆಲ್ಲ ಆವರಿಸುತ್ತದೆ ಹಳದಿ ಬಣ್ಣ. ಈಗ ರೋಗಗ್ರಸ್ತ ಗಿಡಗಳ ಬೆಳವಣಿಗೆ ತೀವ್ರವಾಗಿ ಕುಂಠಿತಗೊಂಡು ಎಲೆಗಳು ಹಳದಿ ಬಣ್ಣಕ್ಕೆ ಮಾರ್ಪಾಡಾಗುತ್ತದೆ. ಈ ರೋಗ ಯಾವ ರೀತಿ ಅಂದರೆ, ನೀವು ಒಂದು ಗಿಡಕ್ಕೆ ನೀವು ಇವತ್ತು ತಾಕೋಳಿಗೆ ಭೇಟಿ ನೀಡಿದಾಗ ಒಂದು ಗಿಡದಲ್ಲಿ ಈ ರೋಗ ಚಿಹ್ನೆಗಳು ಕಾಣಿಸ್ಕೊಂಡ್ರೆ ನೀವು ಅದನ್ನು ನಿರ್ಲಕ್ಷ್ಯ ಮಾಡದೆ, ಏನು ಅದಕ್ಕೆ ಕನಿಕರ ತೋರಿಸದೆ, ಒಂದು ಗಿಡ ಇರ್ಬೋದು, ಎರಡು ಗಿಡ ಇರ್ಬೋದು, ಅಥವಾ ಒಂದು 10 ಗಿಡ ಇದೆ ಅಂದ್ಕೊಳ್ಳಿ, ಅದನ್ನು ಕಿತ್ತು ನಾಶಪಡಿಸಬೇಕು, ದೂರ ಹೋಗಿ ಸುಡಬೇಕು ಅಥವಾ ದೂರ ಒಂದು ಭೂಮಿಯಲ್ಲಿ ಊತಾಕಬೇಕು. ಅಲ್ವಾದಲ್ಲಿ ನೀವು 2 ದಿವಸ ಬಿಟ್ಟರೆ ಎರಡು ಗಿಡ ಇರೋದು 20 ಗಿಡ, 20 ಇರೋದು 200 ಗಿಡ, ಆ ರೀತಿ ಇಡೀ ಎಲ್ಲೇ ತಾಕುಗಳು ಒಂದು ವಾರದಲ್ಲಿ ನಿಮಗೆಲ್ಲ ಗಿಡಗಳು ಈ ರೋಗಕ್ಕೆ ತುತ್ತಾಗ್ತವೆ. ಈ ರೋಗ ಬರ್ತಕ್ಕಂಥ ಗಿಡ ಬೆಳವಣಿಗೆ ಕುಂಠಿತಗೊಂಡು ತೆನೆಗಳು ಬಿಡುವುದಿಲ್ಲ, ಹಂಗಾಗಿ ಇಳುವರಿಯಲ್ಲಿ 90% ನಷ್ಟ ಉಂಟಾಗುತ್ತೆ. ಆದ್ದರಿಂದ ಇದಕ್ಕೆ ಹತೋಟಿ ಕ್ರಮಗಳಂದರೆ ಮುನ್ನೆಚ್ಚರ ಕ್ರಮವಾಗಿ ನಾವು ಬೀಜೋಪಚಾರದೆ ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಮೆಟಲಾಕ್ಸಿಲ್ಸ್ ಪ್ಲಸ್ ಮ್ಯಾಂಕೋಜೆಬ್ ಶಿಲೀಂಧ್ರನಾಶಕವನ್ನು ಬೀಜೋಪಚಾರ ಮಾಡಿ ಮಿಶ್ರಣ ಮಾಡಿ ಅದನ್ನು ನೀವು ಬಿತ್ತನೆಗೆ ಉಪಯೋಗಿಸ್ಕೋಬೇಕು. ನೀವು ಇವತ್ತು ಬಿತ್ತನೆ ಮಾಡ್ತೀವಿ ಅಂದರೆ 2 ಗಂಟೆಗಳ ಮುಂಚೆನೆ ನೀವು ಶಿಲೀಂಧ್ರನ ಪುಡಿಯನ್ನು ಮಿಶ್ರಣ ಮಾಡಿ ನೆರಳಲ್ಲಿ ಒಣಗಿಸಿ ಬಿತ್ತನೆ ಮಾಡಬಹುದು. ಅದೇ ರೀತಿ ಶಿಫಾರಸು ಮಾಡಿದ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ತಾಕುಗಳಲ್ಲಿ ತೇವಾಂಶ ಇರದಂಗೆ ನೋಡಬೇಕು, ಯಾಕಂದರೆ ನೀವು ಈ ಗಿಡದಲ್ಲಿ ರೋಗ ಬಂದಾಗ ತೇವಾಂಶ ಜಾಸ್ತಿ ಇದ್ದರೆ ರೋಗ ಹರಡೋದಕ್ಕೆ ಭಾಳ ಪೂರಕವಾದ ವಾತಾವರಣ. ಅದೇ ರೀತಿ ನಾನು ಆಗಲೇ ಹೇಳಿದೆ, ತಾಕುಗಳಲ್ಲಿ ಎಲ್ಲೆಲ್ಲಿ ರೋಗಗ್ರಸ್ತ ಗಿಡಗಳನ್ನು ಬೇರು ಸಹಿತ ಕಿತ್ತು ನಾಶ ಮಾಡೋದು, ಯಾಕಂದರೆ ಇದು ಗಾಳಿಯಲ್ಲೂ ಹರಡುತ್ತೆ, ಭೂಮಿಯಲ್ಲೂ ಇರುತ್ತೆ, ಇದರ ಒಂದು ಸಂತತಿ ಭೂಮಿಯಲ್ಲೂ ಇರ್ತದೆ. ಮುಂದಿನ ವರ್ಷ ನೀವೇನಾದರೂ ಇದೇ ಜಾಗದಲ್ಲಿ ಮುಸುಕಿನಜೋಳ ಬೆಳೆದ್ರೆ ಇದು ಮತ್ತೆ ಲೈಫ್ ಸೈಕಲ್, ಇದನ್ನು ಈ ರೋಗಾಣುಗಳು ನೆಕ್ಸ್ಟ್ ಮುಸುಕಿನಜೋಳಕ್ಕೆ ಮತ್ತೆ ಬಂದು ನಿಮಗೆ ನೆಕ್ಸ್ಟ್ ಎರಡನೇ ಬೆಳೆ ಬೆಳೆಯೋದಕ್ಕೆ ಬಿಡಲ್ಲ. ಆದ್ದರಿಂದ ಪ್ರತಿ ವರ್ಷ ಥರ ಏನಾದರೂ ಹಿಂದಿನ ವರ್ಷ ಏನಾದರೂ ಕಾಣಿಸ್ಕೊಂಡ್ರೆ ಬೆಳೆ ಪರಿವರ್ತನೆ ಮಾಡಬೇಕು, ಇಲ್ಲ ಸೆಪ್ಟೆಂಬರ್ನಲ್ಲಿ ಬಿತ್ತನೆ ಮಾಡೋದು ತಪ್ಪಿಸಬೇಕು, ಅಂದರೆ ತಡವಾಗಿ ಬಿತ್ತನೆ ಮಾಡೋದು ತಪ್ಪಿಸಬೇಕು. ಜೂನ್ ಜುಲೈ ಒಳಗಡೆ ಬಿತ್ತನೆ ಮಾಡಬೇಕು, ಅದಕ್ಕೆ ಬೀಜೋಪಚಾರ ಕೈಗೊಳ್ಬೇಕು. ಮತ್ತು ಬೀಜೋಪಚಾರ ಮಾಡಿ ಎಲ್ಲಾದರೂ ಮತ್ತೆ ಎಲ್ಲಾದರೂ ಕಾಣಿಸ್ಕೊಂಡ್ರೆ ಇದೇ ಔಷಧಿಯನ್ನು ಮತ್ತೆ ಒಂದು 3 ಗ್ರಾಮು 1 ಲೀಟರ್ನಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸಬಹುದು. ಇಷ್ಟು ಮಾಡಿದ್ರೆ ಈ ರೋಗನ ಕಂಪ್ಲೀಟ್ ಹತೋಟಿಕೋಬಹುದು.

0: ಎರಡನೇ ರೋಗ ನಾನು ಹೇಳಿದೆ ಎಲೆಯಂಗಮಾರ ರೋಗ ಅಂತ. ಈ ಎಲೆಯಂಗಮಾರ ರೋಗ ಏನಿದೆ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಾಮುಖ್ಯತೆ ಹೊಂದ್ತಾ ಇದೆ. ಇದು ನೀವು ಹಾಸನ್ನು ಶಿವಮೊಗ್ಗದಲ್ಲಿ ಹೋದರೆ ಈ ಪೂರ್ತಿ ಎಲೆಯೆಲ್ಲ ಸುಟ್ಟಂಗಾಗುತ್ತೆ, ಸುಟ್ಟಂಗೆ ಕಾಣುತ್ತೆ. ನೀವು ಇದನ್ನು ಉರ್ಜಿಂಕೆ ರೋಗ ಅಂತಾರೆ, ಅಂದರೆ ನೀವು ಇದು ಸಹಿತ ಗಾಳಿಯಲ್ಲಿ ಪ್ರಸಾರ ಆಗುವಂಥ ರೋಗ. ಇದರ ತೀವ್ರತೆ ಹೆಂಗೆ ಅಂದರೆ ಕಡಿಮೆ ಉಷ್ಣಾಂಶ ಮತ್ತು ಹೆಚ್ಚಿನ ಆರ್ದ್ರತೆ ಅಂದರೆ ಆರ್ ಎಚ್ ಅಂತೀವಿ, ಆ ತೇವಾಂಶ ವಾತಾವರಣದಲ್ಲಿ ತೇವಾಂಶ 90% ಇದ್ದಾಗ ಈ ರೋಗಕ್ಕೆ ಪೂರಕವಾದ ವಾತಾವರಣ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಇನ್ನೊಂದು ಮುಖ್ಯವಾದ ಗಮನ, ಸಾರಜನಕ ಜಾಸ್ತಿ ಕೊಟ್ಟರೆ ಇಳುವರಿ ಚೆನ್ನಾಗಿ ಬರುತ್ತೆ ಅಥವಾ ಗಿಡಗಳ ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಅಂತ ಏನು ಅನ್ಕೊಂಡು ನಾವು ಮನಸ್ಸಲ್ಲಿ ಅನ್ಕೊಂಡಿರ್ತೀವಿ. ಸಾರಜನಕ ಜಾಸ್ತಿ ಕೊಟ್ಟರೆ ಈ ರೋಗಕ್ಕೆ ಪೂರಕವಾದ ಒಂದು ಅದಕ್ಕೆ ಅಂಶ. ಸೊ ಹಂಗಾಗಿ ನೀವು ಏನೇ ಗೊಬ್ಬರ ಕೊಡಬೇಕಾದ್ರೆ ಅದಕ್ಕೆ ನಾವು ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ, ಶಿಫಾರಸಿನಂತೆ ರಸಗೊಬ್ಬರ ಕೊಡಬೇಕಾಗತ್ತೆ ಅಂತ ಏನು ಹೇಳ್ತೀವಿ ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಈ ರೋಗವು ಶಿಲೀಂಧ್ರ ಬರ್ತಕ್ಕಂಥ ರೋಗ, ಎಕ್ಸಿರೋ ಎಲಂ ಟರ್ಸಿಗಮ್ ಎಂಬ ಶಿಲೀಂಧ್ರ ಬರ್ತಕ್ಕಂಥದ್ದು. 25-30 ದಿನಗಳ ಹಂತದಲ್ಲಿ ಈ ರೋಗ ಕಾಣಿಸ್ಕೊಳ್ತದೆ. ಎಲೆಗಳ ಮೇಲೆ ಬೂದು ಮಿಶ್ರಿತ ಲಾಳಿಯಾಕಾರದ ಕಂದು ಬಣ್ಣದ ಮಚ್ಚೆಗಳು ಅಥವಾ ಚುಕ್ಕೆಗಳಂತೀವಿ ಅವು ಕಾಣಿಸ್ಕೊಳ್ತವೆ. ಅವು ಒಂದಕ್ಕೊಂದು ಕೂಡಿಕೊಂಡು ಪೂರ್ತಿ ಎಲೆ ಸುಟ್ಟಂಗೆ ಕಾಣುತ್ತದೆ. ಅಂದರೆ ಪ್ರಾರಂಭಿಕ ಹಂತದಲ್ಲಿ ಕಾಣಿಸ್ಕೊಂಡ್ರೆ ಇಳುವರಿ ಮೇಲೆ ಬಹಳ ನಷ್ಟ ಆಗುತ್ತೆ. ತೆನೆ ಕಟ್ಟೋ ಸಮಯದಲ್ಲಿ ಅಂದರೆ ಹಾಲು ತುಂಬೋ ಸಮಯದಲ್ಲಿ ಈ ರೋಗದ ಬಾಧೆ ಏನಾದರೂ ಕಾಣಿಸ್ಕೊಂಡ್ರೆ ಇಳುವರಿ ಮೇಲೆ ಅಷ್ಟು ಪರಿಣಾಮ ಆಗಲ್ಲ. ಸೊ ಇದರ ಹತೋಟಿಗೆ ಮುಖ್ಯವಾಗಿ ಇದರಲ್ಲೂ ಸಹಿತ ಜೂನ್ ತಿಂಗಳ ಒಳಗಡೆ ಬಿತ್ತನೆ ಮಾಡಬೇಕು ಅಥವಾ ಜುಲೈ ತಿಂಗಳ ಒಳಗಡೆ ಬಿತ್ತನೆ ಮಾಡಬೇಕು. ತಡವಾಗಿ ಬಿತ್ತನೆ ಮಾಡಿದ್ರೆ ಈ ರೋಗದ ಬಾಧೆ ಜಾಸ್ತಿ ಇರ್ತದೆ. ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ತಾಕುಗಳ ಬದುಗಳಲ್ಲಿ ನಾವು ಸ್ವಚ್ಛತೆ ಕಾಪಾಡಬೇಕು. ಈ ಕಳೆ ಏನೋ ಸ್ವಚ್ಛತೆ ಇಲ್ಲ, ಕಳೆಗಳ ಮೇಲೂ ಇದು ವೃದ್ಧಿ ಆಗುತ್ತೆ ಈ ರೋಗ. ಈಗ ಸ್ವಚ್ಛತೆ ಮಾಡೋದ್ರಿಂದ ಈ ರೋಗ ಒಂದು ಹತೋಟಿಗೆ ತರಬಹುದು. ಮುಖ್ಯವಾಗಿ ನೀರಿನಿಂದಾಗೆ ಬಸ್ಸಿ ಕಾಲುವೆ ಮಾಡಬೇಕಾಗತ್ತೆ. ಇನ್ನೊಂದು ಮುಖ್ಯವಾಗಿ ಇದಕ್ಕೆ ಔಷಧಿ ಮ್ಯಾಂಕೋಜೆಬ್ ಅಂತ ಒಂದು ಔಷಧಿ ಇದೆ, ಅದು 2.5 ಗ್ರಾಂ 1 ಲೀಟರ್ನರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡಿದ್ರೆ ಮುಖ್ಯವಾಗಿ 3 ಬಾರಿ 35-45-55 10 ದಿನಗಳ ಅಂತರದಲ್ಲಿ ಇದು ಸಿಂಪರಣೆ ಮಾಡಿದ್ರೆ ಈ ರೋಗನ ಹತೋಟಿ ಮಾಡ್ಕೋಬಹುದು. ಕೊನೆಯದಾಗಿ ಕೊನೆಯ ಹಂತದಲ್ಲಿ ಅಂದರೆ ಒಂದು ಬಿತ್ತನೆ ಆದ 45 ದಿನಗಳಲ್ಲಿ ತುಕ್ಕು ರೋಗ ಅಂತ ಭಂಡಾರ ರೋಗ ಅಂತೀವಿ, ಆ ತುಕ್ಕು ರೋಗ ಅನ್ನೋ ಒಂದು ರೋಗ ಕಾಣಿಸ್ಕೊಳ್ತದೆ. ಇದು ಇತ್ತೀಚಿನ ದಿನಗಳಲ್ಲಿ ಹಾನಿ ಏನು ಅಂತ ಆಗ್ತಾ ಇಲ್ಲ ನಮ್ಮಲ್ಲಿ. ಇದು ಏಲೂರು ಅಂತೀವಿ ಆಂಧ್ರ ಪ್ರದೇಶ ಅಂತ ಕಡೆ ಇದೆ. ಮುಂದಿನ ದಿನಗಳಲ್ಲಿ ಇದು ಬಂದರೂ ಬರ್ಬೋದು. ನಾವು ಮುನ್ನೆಚ್ಚರಿಕೆ ಕ್ರಮ ಕೆಲವೊಂದು ನಾವು ರೋಗದ ಲಕ್ಷಣಗಳು ಮತ್ತು ಹತೋಟಿ ಕ್ರಮಗಳು ತಿಳ್ಕೊಂಡಿದ್ರೆ ಒಳ್ಳೆಯದು. 40-90 ದಿನಗಳಲ್ಲಿ ಈ ರೋಗದ ಬಾಧೆ ಹೆಚ್ಚಾಗಿ ಕಾಣಿಸ್ಕೊಳ್ತದೆ. ಇದರ ಚಿಹ್ನೆಗಳೇನಂದರೆ ಎಲೆಗಳ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಸಣ್ಣ ದುಂಡಾದ ಕೆಂಪು ಬಣ್ಣದಿಂದ ಕೂಡಿದ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಕ್ರಮೇಣ ಈ ಕೆಂಪು ಚುಕ್ಕೆ ಜಾಸ್ತಿಯಾಗಿ ಇಡೀ ಎಲೆಯನ್ನು ಆವರಿಸಿಕೊಂಡು ಎಲೆ ಒಣಗುತ್ತದೆ. ಈ ರೋಗ ವೃದ್ಧಿಗೊಂಡಂತಾಗೆಲ್ಲ ಚುಕ್ಕೆಗಳು ಕಂದು ಬಣ್ಣಕ್ಕೆ ತಿರುಗುತ್ತವೆ. ರೋಗದ ತೀವ್ರತೆ ಜಾಸ್ತಿಯಾದಾಗ ಎಲೆಗಳು ಒಣಗಿ ಕಾಳಿನ ಉತ್ಪತ್ತಿ ಕಡಿಮೆ ಆಗುತ್ತದೆ. ಸೊ ಈ ರೀತಿ ಆದಾಗ ತುಕ್ಕು ರೋಗ ಕಂಡೋಲೆ ಮೇವಿನ ಇಳುವರಿ ಮತ್ತು ಗುಣಮಟ್ಟ ಗಣನೀಯವಾಗಿ ಕಡಿಮೆ ಆಗುತ್ತದೆ. ಇದರ ಹತೋಟಿ ಕ್ರಮಗಳು ಬಂದಾಗ ನಾವು ಆಳವಾಗಿ ಮಾಗಿ ಉಳುಮೆ ಮಾಡಬೇಕು. ಆಗ ಮಾಡೋದ್ರಿಂದ ರೋಗ ಹರಡುವ ಶಿಲೀಂಧ್ರದ ಬೀಜಾಣು ಸೂರ್ಯನ ಬಿಸಿಲಿನ ತಾಪಕ್ಕೆ ನಾಶವಾಗಿ ರೋಗದ ಹಾವಳಿ ಕಡಿಮೆ ಆಗುತ್ತದೆ. ಅದೇ ರೀತಿ ಬಿತ್ತನೆಯನ್ನು ಮೇ ಜೂನ್ ತಿಂಗಳ ಒಳಗಡೆ ಮಾಡುವುದು ಸೂಕ್ತ. ಬೆಳೆ ಪರಿವರ್ತನೆ ಮಾಡೋದು ಮುಖ್ಯ. ಅದೇ ರೀತಿ ಇದನ್ನು ಹತ್ತು ಮಾಡೋಕ್ಕೆ ಶಿಲೀಂಧ್ರನಾಶಕ ಮ್ಯಾಂಕೋಜೆಬ್ ಅಂತ ಹೇಳಿದ್ನಲ್ಲ 2.5 ಗ್ರಾಮ್ 1 ಲೀಟರ್ನರಿಗೆ ಇದನ್ನು ಸಹಿತ ಅದಕ್ಕೆ ಪರಿಣಾಮಕಾರಿ ಔಷಧಿಯಾಗಿದೆ. ಇಷ್ಟು ರೋಗಗಳ ಬಗ್ಗೆ ಮಾಹಿತಿ.
1: ಇನ್ನು ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರಿಗೂ ಅನುಭವ ಆಗಿರಬಹುದು, ಸೈನಿಕ ಹುಳುವಿನ ಒಂದು ಬಾಧೆ ಮುಸುಕಿನ ಜೋಳದ ಒಂದು ಪ್ರದೇಶಗಳಲ್ಲೂ ಇತ್ತು. ಇದಲ್ಲದೆ ಏನಾದರೂ ಈ ಬೆಳೆಯನ್ನು ಬಾಧಿಸುವಂತಹ ಕೀಟಗಳು ಅವುಗಳ ನಿರ್ವಹಣೆ ಹೇಗೆ, ಒಂದು ವೇಳೆ ಸೈನಿಕ ಹುಳುವಿನ ಬಾಧೆ ಪ್ರಾರಂಭ ಆದರೆ ಅದಕ್ಕೆ ನಿರ್ವಹಣಾ ಕ್ರಮಗಳು ಹೇಗೆ?
0: ಈಗ ನೀವು ಹೇಳ್ದಂಗೆ ಇತ್ತೀಚಿನ ದಿನಗಳಲ್ಲಿ ಸೈನಿಕ ಹುಳು ಅಂತ ಅಥವಾ ಲದ್ದಿ ಹುಳು ಅಂತಾರೆ, ಇದು ಬಾಧೆ ಇವತ್ತು ರೈತರಲ್ಲಿ ಒಂದು ಆತಂಕಕಾರಿ ವಿಷಯ ಆಗಿದೆ. ನೀವು ಗಮನಿಸಿರ್ಬೋದು ಇದು ಆಫ್ರಿಕಾ ದೇಶದಲ್ಲಿ ಕಾಣಿಸ್ಕೊಂಡು ತದನಂತರ ಅಮೆರಿಕ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಣಿಸ್ಕೊಂಡು ನಂತರ ಎಲ್ಲ ಪ್ರದೇಶದಲ್ಲೂ ಇದು ಹರಡ್ತಾ ಇದೆ. ಇದು ಆತಂಕಕಾರಿ ವಿಷಯ. ನೀವು ನೋಡೋದಾದರೆ ಹಿಂದಿನ ವರ್ಷ ಮುಂಗಾರಿನಲ್ಲಿ ಮುಸುಕಿನ ಜೋಳ ಇನ್ನು ಮುಂದೆ ಬೆಳಿಬೇಕಾ ಬೇಡ ಅಂತ ಒಂದು ಆತಂಕಕಾರಿ ವಿಷಯ ಆಗಿದೆ ಇದು. ಇದಕ್ಕೆ ಸಾಕಷ್ಟು ಸಂಶೋಧನೆಗಳು ಈಗಾಗಲೇ ಶುರುವಾಗಿದೆ. ಹತೋಟಿ ಕ್ರಮಗಳಲ್ಲಿ ಒಂದು ಅಡಾಕ್ ರೆಕಮೆಂಡೇಷನ್ ಅಂದರೆ ಒಂದು ಯೂನಿವರ್ಸಿಟಿ ಕಡೆಯಿಂದ ಇರ್ಬೋದು ಅಥವಾ ಇದು ಮುಸುಕಿನ ಜೋಳ ತಜ್ಞರು ಭಾರತ ದೇಶದ ಇರ್ಬೋದು ಒಂದು ಟೆಂಪ್ರರಿ ರೆಕಮೆಂಡೇಷನ್ ಅಂತ ಒಂದು ಏನೋ ಒಂದು ಗುರುತಿಸಿ ಅವರು ಕೊಟ್ಟಿದ್ದಾರೆ. ಈಗ ಇನ್ನೂ ಸಂಶೋಧನೆ ನಡೀತಾ ಇದ್ದಾವೆ. ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳಿದ ಮುಂಚೆ ಅದಕ್ಕಿಂತ ಮುಖ್ಯವಾಗಿ ಬರೋದಂಥ ಇನ್ನೊಂದು ಕೀಟ ಇದೆ, ಅದನ್ನು ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಕಾಂಡ ಕೊರಿ ಹುಳ ಅಂತ. ಅದು ನಿಮಗೆ ಪ್ರಾರಂಭಿಕ ಹಂತದಲ್ಲಿ ನೀವು ಮುಸುಕಿನ ಜೋಳ ಬೆಳೆಯುವಂಥ ಎಲ್ಲ ಪ್ರದೇಶಗಳಲ್ಲೂ ಇದು ಕಾಂಡ ಕೊರಿ ಹುಳ ಅಂತೂ ಕಾಣಿಸ್ತದೆ. ಇದು ಬಾಧೆಯ ಲಕ್ಷಣಗಳೇನೆಂದರೆ ಸುಳಿ ಎಲೆಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಕಂಡುಬರ್ತವೆ. ಕ್ರಮೇಣ ಅಂತ ಸುಳಿ ಒಣಗುತ್ತೆ. ಸುಳಿಗಳು ನೀವು ಎಳೆದ್ರೆ ಸುಲಭವಾಗಿ ಕಿತ್ತು ಬರುತ್ತೆ, ಅದನ್ನು ನಾನು ಗಮನಿಸ್ಬೋದು. ಅದೇ ರೀತಿ ಬಾಧಿತ ಭಾಗವನ್ನು ಕತ್ತರಿಸಿದರೆ ಬಿಳಿ ಬಣ್ಣದ ಮರಿ ಹುಳು ಕಂಡುಬರ್ತದೆ. ಅದರಿಂದ ಬೆಳವಣಿಗೆ ಕುಂಠಿತಗೊಂಡು ಸಾಕಷ್ಟು ಇಳುವರಿ ನಷ್ಟ ಆಗುತ್ತೆ. ಇದನ್ನು ನಾವು ಬಿತ್ತನೆ ಮಾಡಿದ 20 ದಿನಗಳಲ್ಲಿ ಹೊತ್ತಿಸ್ಬೋದು. ಪದೇ ಪದೇ ತಾಕೊಳ್ಳಿ ಭೇಟಿ ಮಾಡಿ ಬಾಧೆಯ ಲಕ್ಷಣಗಳು ಗುಣಿಸ್ಕೊಂಡ್ರೆ ಇದರ ಹತೋಟಿ ಸುಲಭವಾಗಿ ಮಾಡ್ಬೋದು. ಇದರ ಹತೋಟಿಗೆ ಬಂದಾಗ ಈ ಪ್ರಾರಂಭಿಕ ಹಂತದಲ್ಲಿ ನಾನು ಆಗಲೇ ಹೇಳಿದೆ, ಕ್ಲೋರೋಫೈರಿಫಾಸ್ ಅಂತ ಒಂದು ಔಷಧಿ ಇದೆ, 2 ಮಿಲಿ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡಿದ್ರೆ ಪ್ರಾರಂಭಿಕದಲ್ಲಿ ಹತೋಟಿ ಮಾಡ್ಬೋದು. ಅಥವಾ ತುಂಬ ತೀವ್ರತೆ ಜಾಸ್ತಿ ಆಗಿದೆ ಈ ಕೀಟದ ಬಾಧೆ ಅಂದರೆ ಫ್ಲೂ ಬೆಂಡೆಮೈಡ್ ಅಂದರೆ ಟಕುಮಿ ಅಂತಾರೆ, 0.5 1 ಲೀಟರ್ನಲ್ಲಿ ಬೆರೆಸಿ ಬಿತ್ತನೆಯಾದ 10ನೇ ಅಥವಾ 20 ದಿನಗಳಲ್ಲಿ ಸಿಂಪರಣೆ ಮಾಡ್ಬೋದು. ಅದೇ ರೀತಿ ಬಿತ್ತನೆಯಾದ 3 ದಿನಗಳ ನಂತರ ಪ್ರತಿ ಎಕರೆಗೆ ಪ್ರತಿ ವಾರಕ್ಕೆ 6,000 ಟ್ರೈಕೋಗ್ರಾಮ ಪ್ರತಂತ್ರ ಜೀವಿಗಳನ್ನು ಒಟ್ಟು 5 ವಾರಗಳ ಕಾಲ ಬಿಡುಗಡೆ ಮಾಡಿದ್ರೆ ಹತೋಟಿ ಮಾಡ್ಬೋದು. ಇದು ಮುಸುಕಿನ ಜೋಳದಲ್ಲಿ ಕಾಂಡಕರುಗಳು ಹತೋಟಿಗೆ ಸಂಬಂಧಪಟ್ಟಂಗೆ. ಇನ್ನು ಇದು ಈಗ ಹೇಳ್ದಂಗೆ ಲದ್ದಿ ಹುಳು ಅಥವಾ ಸೈನಿಕ ಹುಳು ಬಹಳ ಬಾಧೆ ಮಾಡ್ತಕ್ಕಂಥದ್ದು. ಇದನ್ನು ಗುರುತಿಸೋದು ಹೇಗೆ? ಈ ಹುಳುವಿನ ಪ್ರೌಢ ಹೆಣ್ಣು ಪತಂಗವು 400-500 ಮೊಟ್ಟೆಗಳನ್ನು 4-5 ಗುಂಪುಗಳಲ್ಲಿ ಎಲೆಗಳ ಕೆಳಭಾಗದಲ್ಲಿ ಇಡುತ್ತದೆ. ಈ ಮೊಟ್ಟೆಯಿಂದ ಹೊರಬಂದ ಮರಿ ಹುಳುಗಳು ಎಲೆಗಳನ್ನು ಕರೆದು ತಿನ್ನೋದ್ರಿಂದ ರಂಧ್ರಗಳು ಉಂಟಾಗೋದಲ್ಲದೆ ಬಿಳಿ ಮಚ್ಚೆಗಳನ್ನು ಎಲೆ ಮೇಲೆ ಕಾಣಬಹುದು. ನೀವೇನೇ ಒಂದು ಎಲೆ ಮೇಲೆ ಬಿಳಿ ಮಚ್ಚೆಗಳು ಕಾಣ್ತೀರಾ, ರಂಧ್ರಗಳು ಕಾಣುತ್ತೆ. ಈ ಬಾಧೆ ಬಿತ್ತನೆ ಮಾಡಿದ 25-30 ದಿನಗಳಲ್ಲಿ ಕಾಣುವುದು. ತದನಂತರ ಕಾಂಡದ ಮಧ್ಯದ ಬೆಳೆಯಾದ ಸುಳಿಯನ್ನು ತಿನ್ನುವುದಲ್ಲದೆ ಬೆಳೆದ ಹುಳುಗಳು ಬೆಳೆ ಎಲೆಯನ್ನು ತಿನ್ನೋದ್ರಿಂದ ಎಲೆಗಳು ಹರಿದ ರೀತಿಯಲ್ಲಿ ಬಾಸಿರುವ ಗಿಡದ ಬೆಳವಣಿಗೆಯನ್ನು ಕುಂಠಿತಗೊಳ್ಳುತ್ತದೆ. ಆಗ ತೀವ್ರ ಇಳುವರಿ ಮೇಲೆ ನಷ್ಟ ಉಂಟಾಗುತ್ತದೆ. ಇನ್ನು ಇವಾಗ ನಾನು ಹೇಳಿದೆ, ನಮ್ಮ ಒಂದು ಮುಸುಕಿನ ಜೋಳದ ತಜ್ಞರಿರ್ಬೋದು, ಕೃಷಿ ವಿಶ್ವವಿದ್ಯಾಲಯದಿಂದ ಇರ್ಬೋದು, ಇದಕ್ಕೆ ಒಂದು ಅಡಾಕ್ ರೆಕಮೆಂಡೇಷನ್ ಟೆಂಪ್ರರಿ ರೆಕಮೆಂಡೇಷನ್ ಅಂತ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಇದನ್ನು ಫಸ್ಟು ನೀವು ಗುಂಪಾಗಿರುವ ಮೊಟ್ಟೆಗಳು ಇರ್ತಾವೆ ಅಲ್ಲಲ್ಲಿ ಎಲೆಗಳ ತಳಭಾಗದಲ್ಲಿ ಅದನ್ನು ಕೈಯಿಂದ ಆರಿಸಿ ನಾಶಪಡಿಸಬೇಕು ಮೊದಲನೇದು. ಎರಡನೇದು, ಮರಿ ಹುಳು ಕಂಡ ತಕ್ಷಣ ಬೇವಿನ ಮೂಲದ ಕೀಟನಾಶಕ 5% ಎಂಬ ಔಷಧವನ್ನು 0.5 ಮಿಲಿಲೀಟರ್ 1 ಲೀಟರ್ನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನೊಂದು, ನ್ಯುಮೋರಿಯಾ ರಿಲೆ ಕೀಟರೋಗ ಪೀಡಿತ ಶಿಲೀಂಧ್ರವನ್ನು 2 ಗ್ರಾಂ ಪ್ರತಿ ಲೀಟರ್ನಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸುವುದು. ಮತ್ತೆ ಇನ್ನು ನಾವು ಔಷಧಿಗೆ ಹೋದಾಗ ಇಮಾಮೆಕ್ಟಿಯನ್ ಬೆಂಜೋಗೇಟ್ 5% SG 0.4 ಗ್ರಾಂ ಅಥವಾ ಸ್ಪೈನೋಸಾರ್ಡ್ 45 SC 0.3 ಮಿಲಿಲೀಟರ್ ಅಥವಾ ಥಯೋಡಿಕಾರ್ಬ್ 2 ಗ್ರಾಂ ಪ್ರತಿ ಲೀಟರ್ನಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸಬಹುದು. ಅದೇ ರೀತಿ ತುಂಬ ಬೆಳೆದ ಹುಳುಗಳೆಲ್ಲ ಬೆಳೆದಾಗಿದ್ದಾಗ ಅದನ್ನು ಹತೋಟಿಯಲ್ಲಿಡಲು ವಿಷ ಪ್ರಸರಣ ಬಳಕೆ ಏನೇ ಅಂತ ಮಾಡ್ಬೋದು. ವಿಷ ಪ್ರಸರಣದ ಬಳಕೆ ಯಾವ ರೀತಿಯಪ್ಪ ಅಂದರೆ 10 ಕೆಜಿ ಗೋಧಿ ತೋಡು ಅಥವಾ ಅಕ್ಕಿ ತೋಡು ಅಂತ ಭೂಸ ಅಂತ ಏನಂತೀರಿ, 10 ಕೆಜಿ ಅದಕ್ಕೆ 1 ಕೆಜಿ ಬೆಲ್ಲನ ಪುಡಿ ಮಾಡಿ ಒಂದು ಸ್ವಲ್ಪ ನೀರು ಚಿಮ್ಸಿ ಒಂದು ರಾತ್ರಿ ನೀವು ನೆನೆಯಿಟ್ಟು ಮಾರನೇ ದಿನ 100 ಗ್ರಾಂ ಥಯೋಡಿಕಾರ್ಬ್ ಪ್ರತಿ ಕೆಜಿ ಬೀಜಕ್ಕೆ ತೋಡಿಗೆ 10 ಗ್ರಾಂನಂತೆ ಕೀಟನಾಶಕ ಮಿಶ್ರ ಮಾಡಿ ಬೆಳೆಯ ಸುಳಿಯಲ್ಲಿ ಉದುರಿಸುವುದು. ಈ ರೀತಿ ಮಾಡಿದ್ರೆ ಈ ರೋಗವನ್ನು ಹತೋಟಿಗೆ ಮಾಡಬಹುದು. ಇದು ಈಗ ಯೂನಿವರ್ಸಿಟಿಯಿಂದ ನಮ್ಮ ಕೃಷಿ ವಿಜ್ಞಾನ ಮಾಡತಕ್ಕಂಥ ಅಳಾಕ್ ರೆಕಮೆಂಡೇಷನ್ ಇಷ್ಟು ಮಾಡಬಹುದು ಸರ್.
1: ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ, ಆದರೂ ಸಹ ಈಗ ಹೆಚ್ಚಿನ ಇಳುವರಿಯನ್ನ ಪಡೀಲೇಬೇಕು, ಅದರ ಒಂದು ಅನಿವಾರ್ಯತೆ ಎಲ್ಲರಿಗೂ ಇದೆ. ಹೆಚ್ಚಿನ ಇಳುವರಿಯನ್ನ ಪಡಿಬೇಕಾದ್ರೆ ಅನುಸರಿಸಬೇಕಾದಂತಹ ಕೆಲವೊಂದು ಸಂದಿಗ್ಧ ಹಂತಗಳಲ್ಲಿ ನೀರಿನ ನಿರ್ವಹಣೆ ಆಗ್ಬೋದು, ಗೊಬ್ಬರದ ನಿರ್ವಹಣೆ ಆಗ್ಬೋದು, ರೋಗ ನಿರ್ವಹಣೆ ಕೀಟ ನಿರ್ವಹಣೆ ಆಗ್ಬೋದು. ಏನಾದರೂ ಒಂದು ವಿಶ್ವವಿದ್ಯಾನಿಲಯದಿಂದ ಸಂಶೋಧನೆಯನ್ನು ಆಧಾರವಾಗಿ ಇಟ್ಕೊಂಡು ಯಾವುದಾದ್ರು ಕ್ರಮಗಳನ್ನು ಹೇಳ್ತೀರಾ? ಹೇಗೆ?
0: ಇದು ಸರಿಯಾದ ಪ್ರಶ್ನೆ. ಇನ್ನು ಮುಖ್ಯವಾಗಿ ನಮ್ಮಲ್ಲಿ ಮುಸುಕಿನ ಜೋಳ ಎಲ್ಲ ಸಣ್ಣ ರೈತರು ಅಥವಾ ಮಧ್ಯಮ ರೈತರು ಬೆಳೆಯುವಂಥ ಬೆಳೆ ಇದು. ಹಂಗಾಗಿ ಹೆಚ್ಚಿಗೆ ನಾವು ಖರ್ಚು ಮಾಡೋದಕ್ಕೆ ರೈತರು ಇಷ್ಟಪಡಲ್ಲ ಈ ಬೆಳೆಗೆ. ಹಂಗಾಗಿ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಖರ್ಚಿಲ್ಲದೆ ಅಧಿಕ ಇಳುವರಿ ಪಡಿಬೇಕಂತ ಅನಿಸಬೇಕಾದ ಕೆಲವೊಂದು ಕ್ರಮಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಆಗಲೇ ತಿಳಿಸ್ದಂಗೆ ಬಿತ್ತನೆಗೆ 3 ವಾರಗಳ ಮುಂಚೆ ತಮ್ಮಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ 3 ಟನ್ ಇರ್ಬೋದು ಅಥವಾ 4 ಟನ್ ಇರ್ಬೋದು, 1 ಎಕರೆಗೆ ನೀವು ಮೊದಲೇ ಮಣ್ಣಿನಲ್ಲಿ ಸೇರಿಸಿ ಮಾಡಿದರೆ ಗಿಡಗಳು ದೃಢವಾಗಿ ಬಂದು ಒಳ್ಳೆ ಇಳುವರಿ ಕಾಣಬಹುದು. ಅದೇ ರೀತಿ ಹಿಂದಿನ ವರ್ಷ ಬೂಜುರೋಗ, ಅದು ಬಹಳ ಮುಖ್ಯವಾದ ಒಂದು ಅಂಶ. ಬೂಜುರೋಗ ಅಥವಾ ಬೂದಿರೋಗ ಏನು ಹೇಳಿದೆ, ನೀವೇನಾದರೂ ಬಂದಿದೆ ಅಂದರೆ ಅಂಥ ತಾಕುಗಳಲ್ಲಿ ನೀವು ದಯವಿಟ್ಟು ಸೆಪ್ಟೆಂಬರ್ನಲ್ಲಿ ಬಿತ್ತನೆ ಮಾಡಬೇಡಿ, ಮುಂಚೆನೆ ಬಿತ್ತನೆ ಮಾಡಬೇಕು. ಆ ಥರ ಬೂಜುರೋಗ ಬಂದಿದ್ದರಲ್ಲಿ ಬೆಳೆ ಪರಿವರ್ತನೆ, ನೀವು ಮುಸುಕಿನ ಜೋಳ ಬೆಳೆಯುವ ಬದಲು ಮುಂದಿನ ವರ್ಷ ದ್ವಿದಳ ಧಾನ್ಯಗಳನ್ನು ಬೆಳೆಯಬಹುದು. ಅದೇ ರೀತಿ ಪಕ್ಕದಲ್ಲ ಬರುವ ಕವಲುಗಳು ಅಂದರೆ 3 ದಿನಗಳೊಳಗೆ ಗಿಡದ ಪಕ್ಕದಲ್ಲಿ ಬಂದಾಗ ಅದನ್ನು ತಪ್ಪದೇ ತೆಗಿಬೇಕು. ಆಮೇಲೆ ಕೆಲವರೊಂದು ಸಸ್ಯದ ಮೇಲ್ಭಾಗ ಕತ್ತರಿಸ್ತಾರೆ, ಅದನ್ನು ಮಾಡಕ್ಕೆ ಹೋಗಬಾರ್ದು. ಆಮೇಲೆ ಶಿಫಾರಸಿನಂತೆ ಸಾವಯವ ಗೊಬ್ಬರ ಪೋಷಕಾಂಶಗಳ ಬಳಕೆ ಮಾಡುವುದು. ಇನ್ನೊಂದು ಮುಖ್ಯವಾದ ಅಂಶ, ಸಂದಿಗ್ಧ ಹಂತಗಳಲ್ಲಿ ನೀರನ್ನು ತಪ್ಪದೆ ಕೊಡಬೇಕು. ಯಾವ್ಯಾವ ಹಂತ ಅಂದರೆ ಬೆಳೆ ಮೊಳಕೆ ಬರುವಾಗ, ಬೆಳವಣಿಗೆ ಸಮಯದಲ್ಲಿ, ತೆನೆ ಬರುವ ಮೊದಲು ಹಾಗೂ ಕಾಳು ತುಂಬುವಾಗ ತಪ್ಪದೇ ನೀರನ್ನು ಒದಗಿಸೋದು. ಆಮೇಲೆ ಸಕಾಲದಲ್ಲಿ ಬಿತ್ತನೆ ಮಾಡುವುದು. ಇದೇನಾಗುತ್ತೆ, ನೀವು ಈ ಸಕಾಲದಲ್ಲಿ ಜೂನ್ ಜುಲೈ ಅದು ಅವಾಗಿಂದ ಹೇಳ್ಕೊತಾನೆ ಬಂದಿದ್ದೀನಿ, ಸಕಾಲದಲ್ಲಿ ಬಿತ್ತನೆ ಮಾಡೋದು ಭಾಳ ಮುಖ್ಯ. ಆಮೇಲೆ ಅಂತರ, ಈಗ 2 ಅಡಿ 1 ಅಡಿ ಅಂತರ ನಾವು ವೇರಿ ಮಾಡಿದಾಗ ನಿಮ್ಗೆ ಇಳುವರಿಯಲ್ಲಿ ಭಾಳ ವ್ಯತ್ಯಾಸ ಆಗುತ್ತೆ. ಇದು ಶಿಫಾರಸು ಮಾಡ್ತಕ್ಕಂಥ ಅಂತರನ ಸಕಾಲದಲ್ಲಿ ನೀವು ಸೂಕ್ತ ಸಸ್ಯ ಸಂಖ್ಯೆಗಳನ್ನು ಕಾಪಾಡೋದು ಭಾಳ ಮುಖ್ಯ. ಇನ್ನೊಂದೇನೆಂದರೆ ದೃಢೀಕೃತ ಬಿತ್ತನೆ ಬೀಜ ಹಾಗೂ ಶಿಫಾರಸಾದ ತಳಿಗಳು ಅನ್ನು ಬಳಸುವುದು ಭಾಳ ಮುಖ್ಯ. ರೈತ ಬಾಂಧವರು, ಇಷ್ಟವರೆಗೂ ನಾನು ಹೇಳಿದ್ದ ಏನಾದರೂ ಅಂಶಗಳಲ್ಲಿ ಕ್ಲಾರಿಫಿಕೇಶನ್ ಅಥವಾ ಅದರಲ್ಲಿ ಅನುಮಾನಗಳಿದ್ದರೆ ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ಮೊಬೈಲ್ ನಂಬರ್ 9 8 6 6 0 0 2 2 1. ಮತ್ತೊಮ್ಮೆ ಹೇಳ್ತೀನಿ, 9 9 8 6 6 0 0 2 2 1. ಮತ್ತೊಮ್ಮೆ ಹೇಳ್ತೀನಿ, 9 9 8 6 6 0 0 2 2 1.
1: ಬಹಳ ಸಂತೋಷ ಡಾಕ್ಟರ್ ಮಲ್ಲಿಕಾರ್ಜುನ ಅವರೇ, ಇದುವರೆಗೆ ಮುಸುಕಿನ ಜೋಳದ ಬೆಳೆಯಲ್ಲಿ ಗರಿಷ್ಠ ಉತ್ಪಾದನೆಯನ್ನು ಪಡಿಬೇಕಾದರೆ ಅನುಸರಿಸಬೇಕಾದಂತಹ ಕೃಷಿ ಕ್ರಮಗಳು, ಜೊತೆಗೆ ಕೆಲವೊಂದು ಸಲಹೆಗಳನ್ನು ನೀವು ನೀಡಿದ್ದೀರಿ. ಬಹುಶಃ ಬೆಳೆಗಾರರು ಇದನ್ನೆಲ್ಲ ಗಮನಿಸಿ ಪ್ರಯತ್ನ ಮಾಡ್ತಾರೆ. ಹಾಕಬೇಕು ಅಂತಿರೋರು ಸಹ ಈಗಾಗಲೇ ನೀವು ಹೇಳಿದ್ದೀರಿ ಯಾವ ಒಂದು ಸಮಯದಲ್ಲಿ ಬಿತ್ತನೆ ಮಾಡಬೇಕು ಅಂತ, ಈ ಎಲ್ಲ ಅಂಶಗಳನ್ನು ಗಮನಿಸ್ತಾರೆ ಅಂತ ನಾವು ಆಸ್ತನ. ನಿಮ್ಮ ಮಾಹಿತಿಗೆ ರೈತ ಬಾಂಧವರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ
0: ಸರ್. ತಮಗೂ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಹಾಗೂ ರೈತ ಬಾಂಧವರಿಗೆ ಒಳ್ಳೆಯ ಮಳೆ ಬಿದ್ದು ಒಳ್ಳೆಯ ಬೆಳೆ ಆಗಲಿ ಅಂತ ಕೋರುತ್ತಾ ಧನ್ಯವಾದ ತಿಳಿಸ್ತೀನಿ ಸರ್.
2: ಇದುವರೆಗೆ ಮುಸುಕಿನ ಜೋಳ ತಳಿಗಳು ಹಾಗೂ ಬೇಸಾಯ ಕ್ರಮಗಳು ಈ ಕುರಿತು ಡಾಕ್ಟರ್ ಎನ್ ಮಲ್ಲಿಕಾರ್ಜುನ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ.

0: ಕಲ್ಯಾಣ ಕೆಸರಣು ಕೈಲಾಸ ಕೆಸರಣು
1: ಹೌದು
0: ಕಲ್ಯಾಣದಲ್ಲಿ ಇರುತ್ತಕ್ಕಂತ ಶ್ರೀ ಶ್ರೀ ಮಲ್ಲಿಕಾರ್ಜುನನ ಬಲಗುಂಬಕ್ಕೆ 48 ಬಾರಿ

0: ಸ್ವಾಮಿಗಳು, ಧರ್ಮಗುರು ಪ್ರಂಜೋತಿ ಖಂಡಾಯದ ಮೂರ್ತಿ ಅಖಂಡ ಮಹಿಮ ಸ್ವರೂಪ ಅಲ್ಲ ಮಹಾಪ್ರಭು.
1: ಹೌದು,
0: ಉತ್ತರ ದೇಶದಿಂದ ಸ್ವಾಮಿಗಳು ಉತ್ತರ ದೇಶದಿಂದ ಬರಬೇಕಾದ್ರೆ
1: ನಿಜ
0: ಆ ಕಲ್ಯಾಣ ಪಟ್ಟಣದ ಒಳಗಿರ್ತಕ್ಕಂಥ ಅಚ್ಚಪ್ಪಾಜಿ ತುಂಬಡವಳ ಮಾಚಪ್ಪ.
1: ಹೌದು,
0: ಇವರಿಬ್ಬರು ಮಕ್ಕಳು ಸಹ ದಾನವೇ ಕರ್ಕೊಂಡು
1: ಆಹಾ
0: ಸಕ್ಕರೆ ಪಟ್ಟಣದ ಹಿರಿಗುರು ಬಸಪ್ಪಾಜಿ ಒಡೆಯರ ಮಕ್ಕಳಂತ ಹೌಳಿ ಮಕ್ಕ ಅವರಿಬ್ಬರು ಮಕ್ಕಳು ಸಹ ಧಾರವಾಗಿ ಕರ್ಕೊಂಡು
1: ಹೌದು
0: ಲೋಕಕ್ಕೆ ದೊಡ್ಡಳಾಗಿರ್ತಕ್ಕಂಥ ಜಗನ್ಮಾತೆ ದೊಡ್ಡಮ್ಮ ತಾಯಿ
1: ಆಹಾ
0: ಮೈಸೂರು ಮನಸ್ಥಾನದಿಂದ ಪಡ್ಕೊಂಡಂತ ಜಗನ್ಮಾತೆ ದೊಡ್ಡಮ್ಮ ತಾಯಿನೂ ಸಹ ದತ್ತುವಾಗಿ ಧಾರವಾಗಿ ಕರ್ಕೊಂಡು
1: ಆಹಾ
0: ಹಿರಿಯ ಗಾಢಮ್ಮ ಆಳದಂತ ಏಳು ವರ್ಷದ ಹುಡುಗಿ ಚಿನ್ನಮ್ಮ
1: ಅವಳೇ
0: ಅವಳೆ ಲೋಕಕ್ಕೆ ಚೆನ್ನಾಜಮ್ಮ
1: ಜಗತ್ತಿಕ್ಕೆ
0: ಚೆನ್ನಾಜಮ್ಮ
1: ಆಹಾ
0: ಚೆನ್ನಾಜಮ್ಮನ ದತ್ತುವಾಗಿ ಧಾರವಾಗಿ ಕರ್ಕೊಂಡು
1: ಹೌದು
0: ಸ್ವಾಮಿಗಳು
1: ಆಹಾ
0: ಉತ್ತರ ದೇಶದಿಂದ ಬಂದಿರುವರಂತೆ
1: ನಿಜ
0: ಈ ಮಕ್ಕಳನ್ನ ನಾನು ಉತ್ತರ ದೇಶದಿಂದ ಕರ್ಕ ಬಂದದಾಯ್ತಲ್ಲ
1: ನಿಜ
0: ಈ ಮಕ್ಕಳನ್ನ
1: ಹೌದು
0: ಕರ್ಕೊಂಡು ಉತ್ತರ ದೇಶದಿಂದ ನಾನು ಬಂದಿರುವರಾಯ್ತಲ್ಲ
1: ಆಹಾ
0: ಈ ಮಕ್ಕಳಿಗೆ ಜಾಗ ಮಾಡಬೇಕಲ್ಲ
1: ಹೌದು
0: ಮಠಮನ ಮಾಡ್ಬೇಕಲ್ಲ ಯಾರ ಮನೆಗೆ ಹೋಗಿ ನಾವು ಕೇಳಬೇಕು
1: ಹೌದು
0: ಯಾರ ಮನೆಯನ್ನ ನಾವು ಮಠಮನ ಪಡ್ಕೊಳ್ಬೇಕು ಅಂತೇಳಿ ಸ್ವಾಮಿಯವರು ಎಲೆ ಕುಂದೂರು ಗುಡ್ಡದ ಮೇಲೆ ನಿಂತ್ಕೊಂಡು ಆಲೋಚನೆ ಮಾಡಿದ್ರಂತೆ
1: ಏನಂತ

0: ಈ ಮಕ್ಕಳಿಗೆ ಜಾಗ ಮಾಡಬೇಕಲ್ಲ,
1: ಹೌದು
0: ಮಠಮನ ಮಾಡಬೇಕಲ್ಲ. ಯಾರ ಮನೆಗೆ ಹೋಗಿ ನಾವು ಜಾಗ ಕೇಳಬೇಕು? ಯಾರ ಮನೆಯ ನಾವು ಮಠಮನ ಪಡ್ಕೊಳ್ಬೇಕು ಅಂತೇಳಿ ಸ್ವಾಮಿಯವರು ಎಲೆ ಕುಂದೂರು ಗುಡ್ಡದ ಮೇಲೆ ನಿಂತ್ಕೊಂಡು ಆಲೋಚನೆ ಮಾಡಿದಂತ ಪರಂಜ್ಯೋತಿ ಮಂಟಲಿಂಗಯ್ಯನವರು. ಸ್ವಾಮಿಯವರು ನೋಡುವ ತರ್ಕ
1: ನಿಜ

0: ಸ್ವಾಮಿಗಳು ಟಂಕನ ರಾಜ್ಯವನ್ನ ದಿಟ್ಟಿ ಏಸಿ ನೋಡುವ ತನಕ
1: ಹೌದು
0: ಹೊಣಗಳಿ ಒಕ್ಕುಪುರ ಹಳ್ಳದ ಹಾಚಳ್ಳಿ ನಂಜನಾಯಕನ ದೊಡ್ಡಿ ದಾವಪಟ್ಟಣ ಪಕ್ಕ ಕೃಷ್ಣಾಪುರ
1: ಹೌದು
0: ಇದು ಏಳು ಗ್ರಾಮದ ಮಧ್ಯೆ ಇರುವುದಂತೆ ಕಾಡಂಕನಹಳ್ಳಿ ಹಾ ಕಾಡಂಕನ ಒಳಗಡೆ ಒಂಟಿ ಕುರಿಬೇಡ ಒಂಟಿ ದೊಡ್ಡಿ ಕಟ್ಟಿಕೊಂಡು ಆಲಸಾಗ್ರವಾಗಿ ಬಾಳುತ್ತಿರುವಂತೆ
1: ಈಗಪ್ಪ ಅಂದೆ
0: ಏಳು ಉಂಡಿ ಎಮ್ಮೆಗಳು ಏಳು ರೆತ್ ಕಟ್ಟಿಕೊಂಡು
1: ಹೌದು
0: ಹದಿನಾಲ್ಕು ಜನ ಮೊಮ್ಮಕ್ಕ ಮಡದಿ ಕಾಳಮ್ಮ ಆರು ಜನ ಗಂಡು ಮಕ್ಕ ಆರು ಮಂದಿ ಸೊಸ ಮಂದಿರು ಸಾಕಷ್ಟು ಐಶ್ವರ್ಯವಂತನಾಗಿ ಬಾಳಾಟ ಬಾಳುತ್ತಿರುವಂತೆ
1: ಹೇಗೆ
0: ಈ ಬಾಳುವಂತನ ಮನೆಗೆ ನಾನು ಯಾವ ರೀತಿ ದಯ ಮಾಡಬೇಕು ಅಂತ ಹೇಳಿ ಸ್ವಾಮಿಯವರು
1: ಹೌದು
0: ತುಂಬಿದ ಸೋಮವಾರ ಮಹಾಪುಣ್ಯ ದಿನ ತುಂಬಿದ ಸೋಮವಾರ ಮಹಾಪುಣ್ಯ ದಿನ ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ ಅವರು
1: ಹೌದು

0: ಸ್ವಾಮಿಗಳು ಬಿಂಕು ಬಿರುದು ನಾಂಚಾನವನ ಧರಿಸಿಕೊಂಡು ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ ಅಖಂಡ ಮಹಿಮ ಸ್ವರೂಪ ಅಲ್ಲಮ್ಮ ಪ್ರಭು.
1: ಹೌದು,
0: ಉಗ್ರಾಣನ ಬಿಟ್ಟು ಮೆಲ್ಲ ಮೆಲ್ಲನೆ ದಯಮಾಡಿ ಬರುತ್ತಿರುವನಂತೆ ಸ್ವಾಮಿಗಳು. ಹಾ, ಎಲೆ ಕುಂದೂರು ಗುಡ್ಡದ ಮೇಲೆ ನಿಂತ್ಕೊಂಡು ಕುರುಬೇಗೌಡ ಮನೆ ಆಟ ನೋಡಿದ್ದಾರೆ. ಕುರುಬೇಗೌಡ
1: ಹೌದು
0: ಬಾಳ್ತಕ್ಕಂತವನು, ಅಪರಂಜಿ ಪಚ್ಚೇ ಕಲ್ಲು ಮಡಿಸಿ ನೋಡಿದ ಮನೆ ಮುಂಭಾಗದಲ್ಲಿ.
1: ಶಿವ
0: ಸ್ವಾಮಿಗಳು, ಕುರುಬೇಗೌಡರ ಮನೆ ಮುಂಭಾಗದಲ್ಲಿ ಅಪರಂಜಿ ಪಚ್ಚೇ ಕಲ್ಲಿನ ಮೇಲೆ ಉತ್ತರ ದೇಶದಿಂದ ತಂದಿರತಕ್ಕಂತ ಮಂಟಪದ ಕಂಡಾಯವನ್ನ ಹೆಗಲ ಮೇಲೆ ಹೊತ್ಕೊಂಡು ಧಾರ ಧರ್ಮ ಕೊಲ್ಲೆ ಸಾರುತ್ತಿರುವಂತೆ.

0: ಭೀಮಾವತಿಯ ಒಂದು ಪಟ್ಟಣದೊಳಗೆ
1: ಹೌದು
0: ಶಿವಭಕ್ತರ ಕುಲದ ಸೋಮಯ್ಯ ಇರುವರಂತೆ. ಅವರಿಗೆ
1: ಹೌದು
0: ಸಕಲಷ್ಟು ಐಶ್ವರ್ಯವಂತನಾಗಿ ಬಹಳ ಆಟ ಬಾಳ್ತಿರುವಂತೆ
1: ಶಿವ.
0: ಹೀಗಿರಬೇಕಾದ್ರೆ
1: ಹೌದು
0: ಅವರು 12 ಹಳ್ಳಿಗೆ ದೊಡ್ಡ ಯಜಮಾನರಾಗಿರಂತೆ. ಹೀಗಿರಬೇಕಾದ್ರೆ
1: ಹೌದು
0: ಹಾ ಕುಲದವರೆಲ್ಲ ಸೋಮಪ್ಪನವರಿಗೆ ಮುಂದಿನ ಓಲೆಯನ್ನು ಬರೆದು ಕಳಿಸಿದ್ದಾರೆ.
1: ಏನಂತ
0: ಸೋಮಪ್ಪ
1: ಹೇಳಿ,
0: ನೀವು ನಮ್ಮ ಕಟ್ಟಗಡೆಗೆ ಬರಬೇಕು ಸೋಮಪ್ಪ ಅಂತೇಳಿ ಯಾವಾಗ ಕಟ್ಟ ಕಡೆಗೆ ಯಜಮಾನರಿಗೆ ಓಲೆಯನ್ನು ಬರೆದು ಕಳಿಸಿದ್ದಾರೆ. ಆ ಸೋಮಪ್ಪನವರು ಬಂದಂತ ಓಲೆಯನ್ನ ನಿಂದು ಓದು ಸೋಮಪ್ಪನವರು.

0: ಸೋಮಪ್ಪನವರು 48 ಗಡಿಯ ಜನರಾಗಿರ್ಬೇಕಾದ್ರೆ
1: ಹೌದು
0: ಬಿಳಿಯ ಕುದುರೆ ಮೇಲೆ
1: ಆಹಾ
0: ಕೂತ್ಕೊಂಡು ಆ ಮಂದದಘಟ್ಟ ಜಗಲಿಗೆ ಬಂದಿದ್ದಾರೆ. ಬಂದಂತ ಸೋಮಪ್ಪನವರ ಹೆದ್ದು ನಿಂತ್ಕೊಂಡು ಕೈ ಮುಗಿದಿದ್ದಾರೆ.
1: ನಿಜ
0: ಸೋಮಪ್ಪನವರೇ
1: ಹೇಳಿ
0: ಬನ್ನಿ ಅಂತೇಳಿ ಯಾವ

0: ಆ ಮಂದದ ಕಟ್ಟ ಜಿಗಲಲ್ಲಿ ಕುಳಿತು ಮಾತನಾಡ್ತಿರ್ಬೇಕಾದ್ರೆ ಸೋಮಪ್ಪನವರೇ
1: ಹೇಳಿ,
0: ನಿಮ್ಮ ಪಟಕ್ಕೆ ಮಳ ಬೆಳೆ ಎಲ್ಲಾಗಿ ಚೆನ್ನಾಗಿ ಆಗುವುದೇ?
1: ಓ ಪರವಾಗಿಲ್ಲ
0: ಸ್ವಾಮಿ, ನಮ್ಮ ಪಟ್ಟಣಕ್ಕೆ ಮಳ ಬೆಳ ಚೆನ್ನಾಗಿ ಎಲ್ಲ ಆಗುವುದಂತ ಸೋಮಪ್ಪನವರು ಹೇಳಿದ್ದಾರೆ. ಮತ್ತೊಬ್ಬ ಇದ್ದು ನಿಂತ್ಕೊಂಡು, ಸೋಮಪ್ಪನವರೇ
1: ಹೇಳಿ,
0: ನೀವು ಚೆನ್ನಾಗಿ ನಿಮ್ಮ ಪ್ರಯಾಣ ಹೇಗಿತ್ತು, ಚೆನ್ನಾಗಿ ಬಂದ್ರಿ ಅಂತ ಕೇಳಿದಾಗ, ಸ್ವಾಮಿ ನಾನು ಚೆನ್ನಾಗಿ ಬಂದಿ, ನಮ್ಮ ಪ್ರಯಾಣವು ಚೆನ್ನಾಗಿತ್ತು ಅಂತ ಸೋಮಪ್ಪನವರು ಹೇಳಿದ್ರು. ಮತ್ತೊಬ್ಬ ಎದ್ದು ನಿಂತ್ಕೊಂಡು, ಸೋಮಪ್ಪನವರೇ
1: ಹೇಳಿ,
0: ನಿಮಗೆ ಹೆಣ್ಣು

0: ಸೋಮಪ್ಪನವರೇ, ನಿಮ್ಮ ಹೆಣ್ಣು ಮಕ್ಕಳೆಷ್ಟು ಗಂಡು ಮಕ್ಕಳೆಷ್ಟು ನೀವು ಚೆನ್ನಾಗಿ ಬಂದ್ರೆ ಸೋಮಪ್ಪ ಅಂತ ಯಾವಾಗ ಮತ್ತೊಬ್ಬ ಎದ್ದು ನಿಂತ್ಕೊಂಡು ಹೇಳಿದಾಗ
1: ಹೌದು
0: ಎಲ್ಲೂ ಇಲ್ಲದ ಚಿಂತೆ ಉಂಟಾಗಿದ್ದ ಸೋಮಪ್ಪನವರಿಗೆ.
1: ಶಿವ
0: ಪ್ರಪ್ಪ, ನನಗೆ ಭಗವಂತ ಸಿರಿ ಸುಖ ಸಂಪತ್ತು ಎಲ್ಲಾನು ಕೊಟ್ಟಿದ್ದಾನೆ,
1: ಆದ್ರೆ
0: ನನ್ನ ಹೊಟ್ಟ ಒಳಗಡೆ ಮಕ್ಕಳ ಫಲ ಮಾತ್ರ ಕೊಟ್ಟಿಲ್ಲ ಕಣ್ರಪ್ಪ ಅಂತ ಯಾವಾಗ ಸೋಮಪ್ಪ ಅಳಲಿತ ಮಾಡಿದ್ದಾರಂತೆ.
1: ಅಯ್ಯೋ,
0: ಈ ಸೋಮಪ್ಪನವರ ದುಃಖಕ್ಕೆ ನಾವೇ ಕಾರಣರವಾದಲ್ಲ. ಸೋಮಪ್ಪನವರೇ, ಇವತ್ತಿನ ದಿನ ನಯ ಪಂಚಾಯತಿ ಮಾಡೋದು ಬೇಡ, ಮತ್ತೊಂದು ದಿನ ನಯ ಪಂಚಾಯತಿ ಮಾಡೋಣ ಅಂತೇಳಿ ಆವಾಗ ಸೋಮಪ್ಪನವರ ಹಿಂದಿರುಗಿ ಕಳಿಸಿದ್ದಾರೆ. ಸೋಮಪ್ಪನವರು ಹಿಂದಿರುಗಿ ಬರಬೇಕಾದ್ರೆ ಈ ಕಡೆ 48 ಗಡಿ ಯಜಮಾನರೆಲ್ಲ ಕೂತ್ ಮಾತನಾಡಿದ್ದಾರೆ.
1: ಏನಂತ
0: ನೋಡ್ರಪ್ಪ, ನಮ್ಮ ಗಡಿಗೆಲ್ಲ 48 ಗಡಿ ಯಜಮಾನರೆಲ್ಲ ಸೋಮಪ್ಪನವರು ಅಂತೇಳಿ ಅವ್ರಿಗೆ ಪಟ್ಟವನ್ನು ಕೊಟ್ಟಿದ್ದು.
1: ಹೌದು,
0: ಅವರು ಮಕ್ಕಳಿರ್ತಕ್ಕಂತ ಬಂಜೆ ಸೋಮಪ್ಪ. ಆದ್ರಿಂದ ಅವ್ರು ಕುಳಿತು ನ್ಯಾಯ ಪಂಚಾಯತಿ ಮಾಡಿರ್ತಕ್ಕಂತ ಜಾಗದಲ್ಲಿ ನಾವೇನು ಕುಳಿತ್ಕೊ ಬಿಟ್ರೆ ನಮಗೂ ಮಕ್ಕಳಿಲ್ಲ ಆಗ್ತದೆ, ಸೋಮಪ್ಪನಂಗೆ ನಾವು ಬಂಜರಾಗ್ತೀವಿ ಅಂತ ಹೇಳಿದ್ರಂತೆ. ಅದಕ್ಕೆ ಏನ್ರಪ್ಪ ಮಾಡ್ಬೇಕು, ಕೂಲಿ ಹಾಳನ್ನ ಕರ್ತಂದು ಸೋಮಪ್ಪನವರು ಕುಳಿತಿರ್ತಕ್ಕಂತ ಜಾಗದಲ್ಲಿ ಮೂರಡಿ ಮಣ್ಣನ್ನ ಹಗದು ಹೊರಗಡೆ ಹಾಕಿ ಹೊರಗಡೆ ಇರ್ತಕ್ಕಂತ ಮೂರಡಿ ಮಣ್ಣನ್ನ ಪುಡಿ ಅಂತೇಳಿ ದುಗಾನಿ ಕೊಟ್ಟಿದ್ದಾರೆ.
1: ಹೌದು,
0: ಕೂಲಿ ಮಾಡ್ತಕ್ಕಂತ ಹಾಳುಗಳು ಆ ಮಂದದ ಕಂಟೆ ಜಗಿಲಿನ ಹಗದು ಹೊರಗಡೆ ಮಣ್ಣು ಹಾಕಿ ಹೊರಗಡೆ ಇರ್ತಕ್ಕಂತ ಮೂರಡಿ ಮಣ್ಣ ತಂದು ಆ ಜಗಲಿಗಟ್ಟೆಗೆ ತುಂಬಿರೋರು. ಸೋಮಪ್ಪನವರು ಆಕಸ್ಮಿಕವಾಗಿ ಮಕ್ಕಳಿಲ್ಲ ಎಂಬ ಚಿಂತೆಯಲ್ಲಿ ತಮ್ಮ ಹೆಗಲ ಮೇಲಿರ್ತಕ್ಕಂತ ಪಟ್ಟವಸ್ತ್ರನ್ನ ಆ ಮಂದಕಟ್ಟೆ ಜಗಲಿನ ಮರೆತು ಹೋಗಿದ್ದಾರೆ. ಹೋಗ್ತಾ ಮಕ್ಕಳಿಲ್ಲ ಎಂಬ ಚಿಂತೆಯಲ್ಲಿ ಬೆಳೆ ಕುದುರೆ ಮೇಲೆ ಹೋಗ್ತಾ ಸೋಮಪ್ಪನವರು ಆಕಸ್ಮಿಕವಾಗಿ ತಮ್ಮ ತಲೆಗೆ ಕೈ ಹಾಕಿ ನೋಡಿದ್ದಾರೆ, ತಮ್ಮ ಪಟ್ಟವಸ್ತ್ರವನ್ನ ಮರೆತು ಬಂದಿದ್ದ. ಅಯ್ಯೋ, ನನ್ನ ಪಟ್ಟವಸ್ತ್ರನ ಮರೆತು ಬಂದಿದ್ದಲ್ಲ ಅಂತೇಳಿ

0: ಸೋಮಪ್ಪನವರು ಹಿಂತಿರುಗಿ ಬಂದಿದ್ದಾರೆ.
1: ಹೌದು,
0: ಈ ಕೂಲಿ ಮಾಡ್ತಕ್ಕಂಥ ಹಾಳುಗಳು ಮಂದಗಟ್ಟ ಜಗಲಿನ ಹಗದು ಹೊರಗಡೆ ಆ ಮಣ್ಣನ್ನು ಹಾಕಿ ಹೊರಗಡೆ ಇರತಕ್ಕಂಥ ಮೂರಡಿ ಮಣ್ಣನ್ನು ತಂದು ತುಂಬುತ್ತಾ ಇದ್ದಾರೆ. ಯಾಕ್ರಪ್ಪ ಯಾಕ್ರಪ್ಪ ಈ ಮಂದಗಟ್ಟ ಜಗಲಿನ ಯಾಕಪ್ಪ ಆಗತ್ತಿದ್ದಾರೆ ಅಂತ ಸೋಮಪ್ಪನವರು ಕೇಳಿದಂತೆ.
1: ಶಿವ,
0: ಇವರೇ ಪಟ್ಟಣ ಹಾಳುವಂತ ಸೋಮಪ್ಪ ಅಂತ ಇವ್ರಿಗೆ ಗೊತ್ತಿಲ್ವಂತ ಮಾಡ್ತಕ್ಕಂಥ ಹಾಳುಗಳಿಗೆ ನೋಡ್ರಪ್ಪ.
1: ಹೌದು
0: ಸ್ವಾಮಿ, ಯಾರೋ 48 ಗಡಿ ಯಜಮಾನರಂತ ದೊಡ್ಡ ಯಜಮಾನರಂತ ಸೋಮಪ್ಪನವರು, ಅವರು ಕೂತ್ಕೊಂಡು ನ್ಯಾಯ ಪಂಚಾಯತ್ ಮಾಡುವಂತೆ. ಅವರಿಗೆ ಮಕ್ಕಳ ಪಾಲ ಇಲ್ವಂತ ಕಂಡ್ರಪ್ಪ.
1: ಓಹೋ,
0: ಅವ್ರು ಕೂತಿರ್ತಕ್ಕಂಥ ಜಾಗದಲ್ಲಿ ನಾವೇನಾದ್ರು ಕೂತ್ಕೊಬಿಟ್ರೆ ನಮಗೂ ಮಕ್ಕಳ ಪಾಲ ಇಲ್ಲ ಆಗ್ತದೆ ಅಂತೇಳಿ 48 ಗಡಿ ಯಜಮಾನರೆಲ್ಲ ಕುಳಿತು ಮಾತನ್ನ ಹಾಡ್ಕೊಂಡು ಈ ಮಣ್ಣ ಹೊರಗಡೆ ಬಿಟ್ಟು ಹೊರಗಡೆ ಇರ್ತಕ್ಕಂಥ ಮುರಡಿ ಮಣ್ಣ ತುಂಬಿಡಿ ಅಂತ ನಮಗೆ ದುಗಾನೆ ಕೊಟ್ಟಿದ್ದಾರೆ ಸ್ವಾಮಿ. ನಾವು ಕೂಲಿ ಮಾಡ್ತಕ್ಕಂಥ ಹಾಳುಗಳು ಅಂತ ಯಾವಾಗ ಹಾಳುಗಳು ಹೇಳಿದರು? ಹಾಳುಗಳಾಡಿದ ಮಾತುಗಳ ಕೇಳಿ, ಹಾಳುಗಳಾಡಿದ ಮಾತುಗಳ ಕೇಳಿ.

ಸೋಮಪ್ಪನವರು ಹಿಂದಿರುಗಿ ಬಂದು ಮಂಚದ ಮೇಲೆ ಮಣಿಕೊಂಡು ಸೂಕ ಮಾಡ್ತಿದ್ದಾರಂತೆ. ತಾಯಿ ಮಾದೇವಮ್ಮ, ಸ್ವಾಮಿ ಇಲ್ಲಿಂದ ಹೋಗುವಾಗ ಮಲ್ಲಿಗೆ ಹೂವಿನಂತ ಮುಖವೆಲ್ಲ ಕಂದಿ ಕುಂದಿ ಕಪ್ಪ.

0: ಹಿತ್ತಲಿ ಜಗಿದು ಜಿರಿದು ಮಾತನಾಡ ಮಹಾದೇವಿ.
1: ಆಹಾ,
0: ಏನಂತ ಜಿರಿದು ಮಾತನಾಡುದು ಸ್ವಾಮಿ?
1: ಇಳಿ ಸ್ವಾಮಿ,
0: ಮಕ್ಕಳಿಂತ ಮಂಜ ಸೋಮಪ್ಪ, ನಿನಗೆ ಮಕ್ಕಳ ಫಲವೇ ಇಲ್ಲ ಅಂತೇಳಿ ನಮ್ಮ ಜಿರಿದು ಮಾತನಾಡಿದ್ರು ಸ್ವಾಮಿ.
1: ಆಹಾ,
0: ಆದ್ದರಿಂದ ನಮ್ಮ ಮಕ್ಕಳ ಇಲ್ಲ ಅಂತ ನಮ್ಮ ಜಿರಿದು 48 ಜನ ಯಜಮಾನ ನಮ್ಮ ಜಿರಿದು ಮಾತನಾಡದ ಮೇಲೆ ನಾವು ಇರೋದು ಬೇಡ, ನಾವು ಇರೋದು ಬೇಡ ಅಂತೇಳಿ

ಭಕ್ತಿಗೀತೆ ಭಾವಗೀತೆ ಜನಪದ ಗೀತೆಗಳ ಕಾರ್ಯಕ್ರಮ ಈಗ ಮೊದಲಿಗೆ ಕೆಲವು ಭಕ್ತಿಗಳು. ಆರ್ ಎನ್ ಜಯಗೋಪಾಲ್ ರಚಿತ ಒಂದು ಗೀತೆ, ಪ್ರಣಮಾಮಿ ಗಣನಾಯಕಂ, ಹಾಡಿದ್ದಾರೆ ಎಸ್ ಪಿ

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಆರ್ ಎನ್ ಜಯಗೋಪಾಲ್ ರಚಿತ ಗೀತೆಯನ್ನು ಕೇಳಿದ್ರಿ. ಇನ್ನು ಕೇಳಿ ಎಸ್ ಜಾನಕಿ ಕೇಳಿದ ಒಂದು ಗೀತೆ, ನಂದಿನಿ ಸುತೆಗೆ ದುರ್ಗೆಗೆ ಚೆಲುವೆಗೆ, ರಚನೆ ಜಯಶ್ರೀ ಅರವಿಂದ್.

ಜಯಶ್ರೀ ಅರವಿಂದ್ ರಚಿತ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಸ್ವರದಲ್ಲಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಶಶಿಧರ ಕೋಟೆ ಹಡಿದ ಬಸವಣ್ಣನವರ ಒಂದು ವಚನ. ಕುಲಮದ ಒಳಿಯ ದನಕ ಶರಣಾಗಬೇಕೇ,

ಬಸವಣ್ಣನವರ ವಚನವನ್ನ ಶಶಿಧರ ಕೋಟೆಯವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಕೆಲವು ಭಾವಗೀತೆಗಳು. ಮೊದಲಿಗೆ ನರಸಿಂಹ ನಾಯ್ಕ ಹಾಡಿದ ಹೆಚ್ ಆರ್ ಲೀಲಾವತಿ ರಚಿತ ಒಂದು ಗೀತೆ.

ಎಚ್ ಆರ್ ಲೀಲಾವತಿ ರಚಿತ ಗೀತೆಯನ್ನ ನರಸಿಂಹ ನಾಯ್ಕ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಸಿ ಅಶ್ವಥ್ ಹಾಡಿದ ಒಂದು ಗೀತೆ, ಹವಳ ಕೆಂಪಿನ ಸಂಜೆ, ರಚನೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ.

0: ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ರಚಿತ ಗೀತೆಯನ್ನ ಸಿ ಅಶ್ವಥ್ ಅವರ ಸ್ವರದಲ್ಲಿ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.

ಆತ್ಮೀಯ ಕೇಳುಗರೆ ನಮಸ್ಕಾರ. ಭಾರತ ರತ್ನರು ಮಾಲಿಕೆಯ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಶ್ರೋತೃಗಳೇ, ಇಂದು ನೀವು ಪರಿಚಯಿಸಿಕೊಳ್ಳುವ ಹೆಮ್ಮೆಯ ರತ್ನ 1980ರಲ್ಲಿ ಭಾರತರತ್ನ ಪ್ರಶಸ್ತಿಗೆ ಭಾಜನರಾದಂತಹ ಮದರ್ ತೆರೇಸಾ ಅವರನ್ನು.

ಮದರ್ ತೆರೇಸಾ ನೊಂದ ಕೋಟ್ಯಾಂತರ ಜೀವಿಗಳ ಆಶಾಕಿರಣ. ಅವರ ಜೀವನವೇ ಎಲ್ಲಾ ಕಾಲಕ್ಕೂ ದಾರಿದೀಪ. ತಮ್ಮ ದಯೆ ಕರುಣೆಗಳೆಂಬ ಮಾನವೀಯ ಗುಣಗಳನ್ನೇ ಮೂಲ ಧನವಾಗಿಸಿಕೊಂಡು ಲಕ್ಷಾಂತರ ಜನರಿಗೆ ನೆಮ್ಮದಿಯ ಬದುಕನ್ನು ಒದಗಿಸಿದ ಮಹಾವೃಕ್ಷ. ಇವರು ಹಾದಿಬೀದಿಗಳಲ್ಲಿ ನರಳುತ್ತಾ ಇದ್ದಿದ್ದ ಕುಷ್ಠ ರೋಗಿಗಳನ್ನು ಸಂತೈಸಿ ಎತ್ತಿ ತಂದು ಆಶ್ರಯ ನೀಡಿ ಧೈರ್ಯ ತುಂಬಿ ಆತ್ಮೀಯತೆಯ ಧಾರೆ ಎರೆದು ಅವರು ನೆಮ್ಮದಿಯಿಂದ ತಮ್ಮ ಕೊನೆಗಾಲವನ್ನು ಕಳೆಯುವಂತೆ ಅನುಕೂಲವನ್ನು ಮಾಡಿಕೊಟ್ಟವರು. ಅವರ ಬಳಿಗೆ ಬಂದ ಯಾವ ವ್ಯಕ್ತಿಯೇ ಆಗಲಿ, ಅವನು ಅತ್ಯಂತ ಸಾಧಾರಣ ವ್ಯಕ್ತಿಯಾಗಿರಬಹುದು, ಅತಿ ಬಡವನಾಗಿರಬಹುದು, ಅತಿ ಶ್ರೀಮಂತನೂ ಆಗಿರಬಹುದು, ಅಥವಾ ಅತಿ ಬುದ್ಧಿವಂತನೂ ಆಗಿರಬಹುದು, ಅವರ ಪ್ರಭಾವದ ಮೋಡಿಗೆ ಒಳಗಾಗ್ತಾ ಇದ್ರು. ಮದರ್ ತೆರೇಸಾ ಅವರು ಯುಗೋಸ್ಲಾವಿಯಾದ ಮ್ಯಾಸಿಡೋನಿಯಾದ ಸ್ಕೋಪಿಯಲ್ಲಿ 1910 ಆಗಸ್ಟ್ 27 ಜನಿಸಿದ್ರು. ನಿಕೋಲಾ ಮತ್ತು ದ್ರೊಂಡಾ ಅವರ ತಂದೆ ತಾಯಿಗಳು. ಆಕೆಯ ಮೊದಲ ಹೆಸರು ಆಗ್ನೀಸ್ ಗೊಂಗ್ಸಾ ಜೊಯೊಕ್ಪೋ ಎಂದು. ಗೊಂಗ್ಸಾ ಎಂದರೆ ಅರಳುವ ಮೊಗ್ಗು ಎಂದರ್ಥ. ಆಕೆ ಜನಿಸಿದಾಗ ಮ್ಯಾಸಿಡೋನಿಯಾ ಯುಗೋಸ್ಲಾವಿಯಾಕ್ಕೆ ಇನ್ನೂ ಸೇರಿರಲಿಲ್ಲ. ಅವರು ಬೆಳೆದದ್ದು ಉತ್ತಮ ವಾತಾವರಣದಲ್ಲಿ. ಅವರ ತಾಯಿ ಕರುಣಾಮಯಿ ಹಾಗೆ ಒಳ್ಳೆಯ ಮಾರ್ಗದರ್ಶಿಯೂ ಆಗಿದ್ರು. ತಮ್ಮ ಮಕ್ಕಳನ್ನೆಲ್ಲ ಸಾಧಾರಣ ಶಾಲೆಗೆ ಸೇರಿಸಿದ್ರು. ತನ್ನ ತಾಯಿಯ ಆರ್ದ್ರ ಹೃದಯವಂತಿಕೆ ತೆರೇಸರಲ್ಲೂ ಹರಡಿತ್ತು. ಆಕೆ ಇನ್ನು ಚಿಕ್ಕ ವಯಸ್ಸಿನಲ್ಲೇ ಹೀನ ದಲಿತರಿಗೆ ನೆರವಾಗುವುದನ್ನು ಕಂಡು ಶಿಕ್ಷಕಿಯೊಬ್ಬರು ಮುಂದೊಂದು ದಿನ ಈ ಹುಡುಗಿ ಖಂಡಿತ ಸಂತರ ಸಾಲಿಗೆ ಸೇರುತ್ತಾಳೆ ಎಂದು ಭವಿಷ್ಯ ನುಡಿದಿದ್ರು. ಗೊಂಗ್ಸಾ ತನ್ನ ತಂದೆಯನ್ನು ಚಿಕ್ಕ ವಯಸ್ಸಿನಲ್ಲೇ ಕಳೆದುಕೊಂಡಿದ್ರು. ತಾಯಿಯೇ ಎಲ್ಲಾ ಮಕ್ಕಳನ್ನು ಸಾಕಬೇಕಾಗಿತ್ತು. ಅವರು ಬಟ್ಟೆ ಹೊಲಿದು ಬಂದ ಹಣದಲ್ಲಿ ತನ್ನ ಮಕ್ಕಳನ್ನು ಸಲಹತಾ ಇದ್ರು. ಬಡತನ, ಹಸಿವು, ಬಳಲಿಕೆ ಅವರಿಗೆಲ್ಲ ಸಾಮಾನ್ಯವಾಗಿತ್ತು. ಆಗಿನ ದಿನಗಳಲ್ಲಿ ಯುಗೋಸ್ಲಾವಿಯಾದ ಕ್ರೈಸ್ತ ಧರ್ಮ ಪ್ರಚಾರಕರು ತಮ್ಮ ಧರ್ಮದ ಪ್ರಚಾರಕ್ಕಾಗಿ ಭಾರತಕ್ಕೆ ಬರ್ತಾ ಇದ್ರು. ಅವರಿಂದ ಭಾರತದಲ್ಲಿನ ಕಡುಬಡವರು, ಅವರ ಕಷ್ಟ ಕಾರ್ಪಣ್ಯಗಳು, ಹಸಿವು, ರೋಗ ರುಜಿನಗಳು ಎಲ್ಲದರ ಬಗ್ಗೆ ಸಮಾಚಾರಗಳು ಯುಗೋಸ್ಲಾವಿಯಾವನ್ನು ತಲುಪ್ತಾ ಇದ್ವು. ಅವುಗಳನ್ನು ಶಾಲೆಗಳಲ್ಲಿ ಓದಿ ಹೇಳಲಾಗ್ತಾ ಇತ್ತು. ಗವಯಸ್ಸಿನಿಂದಲೇ ಗೊಂಗ್ಸಾಗೆ ಭಗವಂತನ ಸಾಕ್ಷಾತ್ಕಾರದ ಬಯಕೆ ಇತ್ತು. ದೀನ ದಲಿತರು, ರೋಗಿಗಳು, ಅನಾಥರು, ದುರ್ಬಲರ ಸೇವೆಯಲ್ಲಿ ಭಗವಂತನನ್ನು ಕಾಣಲು ತವಕಿಸ್ತಾ ಇದ್ರು. ಭಾರತದ ಸೇವಾ ವ್ರತಿಗಳ ಗುಂಪನ್ನು ಸೇರಲು ತೀರ್ಮಾನಿಸಿ ಐರ್ಲೆಂಡ್ಗೆ ತೆರಳಿ ಡಬ್ಲಿನ್ನ ಸಿಸ್ಟರ್ ಆಫ್ ಲೊರೆಟಾ ಸನ್ಯಾಸಿನಿಯರ ಶಿಕ್ಷಣ ಕೇಂದ್ರವನ್ನು ಸೇರಿದ್ರು. ಅಲ್ಲಿ 5 ವಾರಗಳ ಶಿಕ್ಷಣ ಪಡೆದು 1928 ಕಲ್ಕತ್ತಾಗೆ ಬಂದ್ರು. ಅಲ್ಲಿಂದ ಡಾರ್ಜಿಲಿಂಗ್ನ ಕಾನ್ವೆಂಟ್ಗೆ ಹೋಗಿ ಅಲ್ಲಿ ನೆಲೆಸಿ ಇಂಗ್ಲಿಷ್ ಮತ್ತು ಬಂಗಾಳಿ ಭಾಷೆಯನ್ನು ಕಲಿತ್ರು. ನಂತರ ಕಲ್ಕತ್ತಾದ ಬಳಿಯ ಎಂಟಲಿಯಲ್ಲಿನ ಸಂತ ಮೇರಿ ಶಾಲೆಯಲ್ಲಿ ಅಧ್ಯಾಪಕಿಯಾಗಿಯೂ ಪ್ರಾಂಶುಪಾಲೆಯಾಗಿಯೂ ಒಟ್ಟು 17 ವರ್ಷದ ಸೇವೆಯನ್ನು ಸಲ್ಲಿಸಿದ್ರು. ಶಾಲೆಯಲ್ಲಿ ಚರಿತ್ರೆ, ಭೂಗೋಳಗಳನ್ನು ಬೋಧಿಸ್ತಾ ಇದ್ರು. ಜೊತೆಗೆ ಧಾರ್ಮಿಕ ಚಿಂತನೆ, ಧ್ಯಾನ, ತಪಸ್ಸಿದ್ಧಿಗಳಲ್ಲಿ ತೊಡಗಿರ್ತಾ ಇದ್ರು.

0: 1939 ಅಧಿಕೃತವಾಗಿ ಸೇವಾ ದೀಕ್ಷೆಯನ್ನು ಪಡೆದು ತೆರೇಸಾ ಎಂಬ ಹೆಸರನ್ನು ಗಳಿಸಿದ್ರು. ಫ್ರೆಂಚ್ನ ಸಂತ ಮಹಿಳೆ ಲೇಡಿ ತೆರೇಸಾ ಅವರ ಹೆಸರಿನಲ್ಲಿ ಅವರಿಗೆ ಈ ಹೆಸರನ್ನು ಇಡಲಾಯಿತು. ಆ ಕಾನ್ವೆಂಟಿನಲ್ಲಿ ಆಗಲೇ ಒಬ್ಬ ತೆರೇಸಾ ಇದ್ದುದರಿಂದ ಇವರನ್ನು ಬಂಗಾಳಿ ತೆರೇಸಾ ಎಂದು ಕರೆಯಲಾಯಿತು. ದೇವರು ಅಂದರೆ ಒಬ್ಬೊಬ್ಬರ ಕಲ್ಪನೆ ಒಂದೊಂದು ರೀತಿ. ಆದರೆ ಮಹಾತೆ ತೆರೇಸಾ ಅವರ ಪ್ರಕಾರ ದೇವರು ಅಂದರೆ ನಂಬಿಕೆ, ಕಾಳಜಿ, ನೊಂದವರ ಸೇವೆ, ಪರಿಶುದ್ಧ ಪ್ರೀತಿ, ಶುದ್ಧ ಮನಸ್ಸು, ಇನ್ನೂ ಅನೇಕ. ಈ ಬಗೆಗಿನ ಅವರ ಮಾತುಗಳು ಈಗ ನಿಮಗಾಗಿ.
1: ಹೌ ಕ್ಯಾನ್ ವಿ ಲವ್ ಗಾಡ್ ಹೂಮ್ ವಿ ಡೋಂಟ್ ಸೀ? ಸೇಂಟ್ ಜಾನ್ ಸೇಸ್, ಹೌ ಕ್ಯಾನ್ ಯು ಸೇ ದಟ್ ಯು ಲವ್ ಗಾಡ್ ಹೂಮ್ ಯು ಡೋಂಟ್ ಸೀ ಇಫ್ ಯು ಡೂ ನಾಟ್ ಲವ್ ಯುವರ್ ನೇಬರ್ ಹೂಮ್ ಯು ಸೀ? ಜೀಸಸ್ ಸೇಡ್, ಐ ವಾಸ್ ಹಂಗ್ರಿ ಅಂಡ್ ಯು ಗೇವ್ ಮೀ ಟು ಈಟ್. Hungry not only for bread, hungry for love, for the word of God, for the tender concern of somebody. I was naked and you clothed me, not only with a piece of cloth. Nakedness is that loss of that beautiful human dignity of the child of God. The dignity that have been created to love and to be loved. The dignity of that beautiful virtue, purity. That we keep our purity pure. That we keep our chastity chaste. That we keep our virginity virgin. This is a nakedness and that is lost. I was homeless and you took me in. Not only for a house.

0: made of bricks, a wife homeless, unwanted, unloved, a throwaway of society. But today we have right here in our country, we see the poor people, we see young people with that disease, unwanted, unloved, a throwaway of society. Are we there to be that love, that kindness, that thoughtfulness to them, and share with them the terrible pain, the terrible feeling of terrible loneliness, being a throwaway, have no one to be somebody to somebody? This is the nativity of Jesus, being poor, being born as a poor. Hail Mary, full of grace, the Lord is with thee. Blessed art thou amongst women. Blessed is the fruit of thy womb, Jesus.
1: 1946 ಒಂದು ದಿನ ತೆರೇಸಾ ರೈಲಿನಲ್ಲಿ ಡಾರ್ಜಿಲಿಂಗ್ಗೆ ಪ್ರಯಾಣ ಮಾಡ್ತಾ ಇದ್ರು. ಆಗ ಅವರಿಗೆ ಎಲ್ಲವನ್ನೂ ಬಿಟ್ಟು ನನ್ನೊಡನೆ ಕೊಳಚೆ ಪ್ರದೇಶಕ್ಕೆ ಬಾ ಎಂದು ಹೇಳಿದಂತಾಯಿತು. ಅದರಂತೆ ತೆರೇಸಾ ಕಾನ್ವೆಂಟ್ ಅನ್ನು ಬಿಟ್ಟು ಕಲ್ಕತ್ತೆಗೆ ಹೋದ್ರು. ಆಗ ಅವರ ಬಳಿ ಇದ್ದುದು ಕೇವಲ 5 ರೂಪಾಯಿ ಹಾಗೂ ದೇವರಲ್ಲಿ ದೃಢವಾದ ನಂಬಿಕೆ ಮಾತ್ರ. ಮುಂದಿನ ಭವಿಷ್ಯ ಏನು ಎಂದು ಅವರಿಗೆ ತಿಳಿದಿರಲಿಲ್ಲ. ಬೆಂಬಲ, ಜೊತೆಗಾರರು, ಕೆಲಸ, ಸಂಸ್ಥೆ ಯಾವುದೂ ಇರಲಿಲ್ಲ. ಅಲ್ಲಿನ ಕೊಳಚೆ ಪ್ರದೇಶಗಳ ದುಸ್ಥಿತಿ, ಅಲ್ಲಿ ಜೀವಿಸುವ ಜನರ ಹೀನಾಯ ಬದುಕು ಅತ್ಯಂತ ದಾರುಣವಾಗಿತ್ತು. ಅಲ್ಲಿದ್ದ ಜನರು ಅನಾರೋಗ್ಯ ಪೀಡಿತರು, ಅನಕ್ಷರಸ್ಥರು, ಬಡವರೂ ಆಗಿದ್ರು. ಅವರ ಮನಮುಟ್ಟಲು ವೈದ್ಯಕೀಯ ಸೇವೆಯೇ ಒಂದು ಉತ್ತಮ ಸಾಧನ ಎಂದು ತೆರೇಸಾ ಅರಿತರು. ಆಗ ಪಾಟ್ನಾದ ಸಿಸ್ಟರ್ಸ್ ಸೇವಾ ಸಂಸ್ಥೆ ವೈದ್ಯಕೀಯ ಸೇವೆಯಲ್ಲಿ ಹೆಸರನ್ನು ಮಾಡಿತ್ತು. ವೈದ್ಯಕೀಯ ಸೇವೆಯಲ್ಲಿ ತರಬೇತಿ ಪಡೆಯೋದಕ್ಕಾಗಿ ತೆರೇಸಾ ಅಲ್ಲಿಗೆ ಹೋದ್ರು. 4 ತಿಂಗಳ ತರಬೇತಿಯನ್ನು ಪಡೆದ ನಂತರ ಅವರೊಂದು ಪುಟ್ಟ ಶಾಲೆಯನ್ನು ಆರಂಭಿಸಿದ್ರು. ಮೊದಲ ದಿನ ಅಲ್ಲಿದ್ದುದು ಕೇವಲ 5 ಮಕ್ಕಳು ಮಾತ್ರ. ಅದು ಶಾಲೆಯ ಮುಖವನ್ನೇ ಕಾಣದ ದಡ್ಡ ಹುಡುಗರು. ತೆರೇಸಾ ಅವರಿಗೆ ವಿದ್ಯೆಯನ್ನು ಕಲಿಯೋದಕ್ಕೆ ಶುರು ಮಾಡಿದ್ರು.

1949 ಫೆಬ್ರವರಿಯಲ್ಲಿ ತೆರೆಸಾರಿಗೆ ಗೋಮ್ಸ್ ಎಂಬುವರು ತಮ್ಮ ಮನೆಯಲ್ಲಿ ಸ್ಥಳಾವಕಾಶವನ್ನು ಮಾಡಿಕೊಟ್ರು. ಮೋತಿ ಜೀಲ್ ಲೊರೆಟಾ ಬಳಿಯ ದೊಡ್ಡ ಕೊಳಚೆ ಪ್ರದೇಶ, ಗುಡಿಸಲುಗಳ ನಡುವಣ ಬಯಲು. ಅಲ್ಲಿ ತೆರೆಸಾರ ಮೊದಲ ಶಾಲೆ ಆರಂಭವಾಯಿತು. ಅಲ್ಲಿ ಬರೆಯಲು ಕಪ್ಪು ಹಲಗೆ ಇರಲಿಲ್ಲ, ಕುರ್ಚಿ ಮೇಜುಗಳಿರಲಿಲ್ಲ. ಆ ಜಾಗವನ್ನು ಅಲ್ಲೇ ಸುಮ್ಮನೆ ಕುಳಿತಿದ್ದ ಕೆಲಸಗನೊಬ್ಬನ ನೆರವಿನಿಂದ ಸ್ವಚ್ಛಗೊಳಿಸಿದ್ರು ತೆರೆಸಾರವರು. ಹತ್ತಿರದಲ್ಲೇ ಬಿದ್ದಿದ್ದ ದಪ್ಪ ಕಡ್ಡಿಯೊಂದನ್ನು ಆರಿಸಿಕೊಂಡು ಬಯಲಿನ ಮಧ್ಯದಲ್ಲಿ ಮಣ್ಣಿನ ಮೇಲೆ ಅದರಿಂದ ಬಂಗಾಳಿ ಅಕ್ಷರಗಳನ್ನು ಬರೆದ್ರು. ಪ್ರಾರ್ಥನೆ ಹಾಡಿ ಮಕ್ಕಳಿಗೆ ಶಿಶುಗೀತೆ ಹೇಳಿಕೊಟ್ರು. ಮಾರನೇ ದಿನ ಯಾರೋ ಕುರ್ಚಿ ತಂದುಕೊಟ್ರು, ಇನ್ಪಾತ ಮೇಜು ತಂದುಕೊಟ್ರು. ಶಾಲೆ ಬೆಳೆಯುತ್ತಾ ಹೋಯಿತು. ಅವರಿಗೆ ಹಿಂದೆ ಶಿಷ್ಯೆಯರಾಗಿದ್ದ ಅನೇಕ ಹುಡುಗಿಯರು ಈಗ ಆ ಶಾಲೆಯಲ್ಲಿ ಶಿಕ್ಷಕಿಯರಾಗಿ ಸೇರಿಕೊಂಡ್ರು. ಅವರ ಮೊದಲ ಸಂಗಾತಿಗಳಾಗಿ ಸುಭಾಷಿನಿ ದಾಸ್, ಮ್ಯಾಗ್ಡಲೀನ್ ಗೋಮ್ಸ್ ಇವರುಗಳು ಸೇರಿದ್ರು. ಇವರೀರ್ವರು ಮುಂದೆ ಸಿಸ್ಟರ್ ಆಗ್ನಿಸ್ ಮತ್ತು ಸಿಸ್ಟರ್ ಗರ್ಟ್ರೂಡ್ ಎಂದು ಖ್ಯಾತರಾದ್ರು. ಎಂಟಲಿಯ ಸನ್ಯಾಸಿನಿಯರ ಮಠವನ್ನು ಬಿಡಲು ತೆರೆಸಾ ನಿರ್ಧರಿಸಿ ರೋಮ್ನಿಂದ ಅನುಮತಿ ಕೇಳಿದ್ರು. ಅವರಿಗೆ ತಾತ್ಕಾಲಿಕವಾಗಿ 1 ವರ್ಷದ ಅನುಮತಿ ದೊರೆಯಿತು. ಈ ಅನುಮತಿ ಪಡೆದುಕೊಳ್ಳುವುದು ಸಹ ಅಷ್ಟೇನು ಸುಲಭವಾದ ಕಾರ್ಯವಾಗಿರಲಿಲ್ಲ. ರೋಮ್ನಲ್ಲಿನ ಪೋಪ್ಗೆ ಪತ್ರ ಬರೆದು ಅನುಮತಿ ಕೋರುವ ಮುನ್ನ ಸ್ಥಳೀಯ ಮೇಲಧಿಕಾರಿಗಳಿಗೆ ಕೋರಿಕೆ ಸಲ್ಲಿಸಬೇಕಾಗಿತ್ತು. ಈ ಎಲ್ಲಾ ಸಾಧ್ಯತೆಗಳನ್ನು ದಾಟಿ ಅನುಮತಿ ದೊರೆಯಬೇಕಾದ್ರೆ 2 ವರ್ಷಗಳ ಕಾಲ ಹಿಡಿಯಿತು.

ಚರ್ಚ್ ಅನುಮತಿ ನೀಡುವುದರ ಜೊತೆ ಹಲವಾರು ನಿಯಮಗಳನ್ನು ಸಹ ವಿಧಿಸಿತು. ಈ ಕಾರ್ಯದಲ್ಲಿ ತೆರೇಸಾ ಅನುಸರಿಸಿದ ವಿಧಾನ ಅಸಾಧಾರಣ. ಅತಿ ಸಾಮಾನ್ಯರ ನಡುವೆ ಸಾಮಾನ್ಯ ಮಹಿಳೆಯಾಗಿ ಇವರು ಇರತೊಡಗಿದ್ರು. ಸಾಧಾರಣ ಬಂಗಾಳಿ ಮಹಿಳೆ ಉಡುವಂತೆ ನೀಲಿ ಅಂಚಿನ ಬಿಳಿ ಸೀರೆಯನ್ನು ಇವರು ಧರಿಸತೊಡಗಿದ್ರು. ಸಾವಿರದ 1946ರಲ್ಲಿ ತೆರೇಸಾ ತಮ್ಮ ಸೇವಾ ಕಾರ್ಯವನ್ನು ಆರಂಭಿಸಿದಾಗ ಭಾರತದ ಸ್ವಾತಂತ್ರ್ಯದ ಹೋರಾಟ ಕೊನೆಯ ದಿನಗಳಲ್ಲಿತ್ತು. ಬ್ರಿಟಿಷರ ಬಗ್ಗೆ ವಿರೋಧ ಉತ್ತುಂಗದಲ್ಲಿತ್ತು. ಆಗ ಕಲ್ಕತ್ತಾ ಭಾರತದ ಮಹಾನ್ ನಗರವಾಗಿತ್ತು. ಕಲಾವಿದರ ಜ್ಞಾನಿಗಳ ತಾಣವಾದರೂ ಬಡತನ ಅಲ್ಲಿ ತಾಂಡವವಾಡ್ತಾ ಇತ್ತು. ಕೊಳಚೆ ಪ್ರದೇಶಗಳು ಅಪಾರ ಸಂಖ್ಯೆಯಲ್ಲಿದ್ವು. ಎತ್ತರವಾದ ಮಹಲುಗಳ ಬಳಿಯಲ್ಲಿಯೇ ಎಲ್ಲೆಂದರಲ್ಲಿ ಕಾಣಬಹುದಾದ ಕಣ್ಣಿಗೆ ರಾಚುವ ಕೊಚ್ಚೆಗಳು, ತಿಪ್ಪೆಗಳ ರಾಶಿಯೇ ರಾಶಿ ಅಲ್ಲಿತ್ತು. ಕಲ್ಕತ್ತದಲ್ಲಿ ಸಾವನ್ನು ಕಾದು ಕುಳಿತಿರುವ ನಿರ್ಗತಿಕರಿಗಾಗಿ, ಕೊಳಚೆ ನಿವಾಸಿಗಳಿಗಾಗಿ, ನಿರ್ಭಾಗ್ಯರಿಗಾಗಿ, ಅನಾಥ ಮಕ್ಕಳಿಗಾಗಿ, ಹೀಗೆ ಹತ್ತು ಹಲವಾರು ರೀತಿಯ ವಿವಿಧ ಕೇಂದ್ರಗಳನ್ನು ತೆರೇಸಾ ಅವರು ಆರಂಭಿಸಿದ್ರು. ಸಮಸ್ಯಾತ್ಮಕ ಮಕ್ಕಳಿಗಾಗಿ, ಅಂದರೆ ವಿಕಲಚೇತನ ಹಾಗೂ ಮಾನಸಿಕವಾಗಿ ತೊಂದರೆಗೀಡಾದ ಮಕ್ಕಳಿಗಾಗಿ, ಬಾಯ್ಟಕ್ನ ಚರ್ಚಿನಲ್ಲಿ ಶಾಲೆ ಆರಂಭಿಸಿ ಅದಕ್ಕೆ ಪ್ರತಿಮಾ ಸೇನ್ ಶಾಲೆ ಎಂದು ಹೆಸರನ್ನಿತ್ತು. ಈ ಶಾಲೆಯ ಮಕ್ಕಳ ಪೋಷಕರು ಬಡವರಾಗಿದ್ದರು. ಅವರಿಂದ ಶಾಲೆಗೆ ಯಾವುದೇ ರೀತಿಯ ನೆರವನ್ನು ನಿರೀಕ್ಷಿಸುವುದು ಅಸಾಧ್ಯವಾಗಿತ್ತು. ಶಾಲೆಗೆ ಜಾಗ, ಪಠ್ಯ, ಪೀಠೋಪಕರಣಗಳು, ಮಕ್ಕಳಿಗೆ ಆಹಾರ, ಆರೋಗ್ಯದ ಕಾಳಜಿ, ಶುಚಿತ್ವ, ವಸ್ತುಗಳು ಎಲ್ಲವನ್ನೂ ಸಂಸ್ಥೆಯೇ ನೋಡಿಕೊಳ್ಳಬೇಕಾಗಿತ್ತು. ಕಲ್ಕತ್ತದ ಕಿದ್ದರ್ಪುರ್ ಹಡಗುಕೆ ಬಳಿ ತೆರೇಸಾ ಅವರು ಸ್ವಾವಲಂಬನೆಯ ಕೇಂದ್ರವೊಂದನ್ನು ಆರಂಭಿಸಿದರು. ಈ ಕೇಂದ್ರಕ್ಕಾಗಿ ಕಾಗದವನ್ನು ಬೇಡಿ ತರಲಾಗ್ತಾ ಇತ್ತು. ಕಿದ್ದರ್ಪುರ್ ಹಡಗುಕಟ್ಟೆಯ ಸ್ಥಳವಾಗಿದ್ದು ಹಡಗು ಬಂದಾಗ ಮಾತ್ರ ಅಲ್ಲಿನ ಜನರಿಗೆ ಉದ್ಯೋಗ ಇರ್ತಾ ಇತ್ತು. ಉಳಿದ ಕಾಲದಲ್ಲಿ ಅವರು ಹಸಿವಿನಿಂದ ಕಂಗಾಲಾಗ್ತಾ ಇದ್ರು. ಆಗ ತೆರೇಸಾ ಅವರು ತಮ್ಮ ಸ್ವಾವಲಂಬನಾ ಕೇಂದ್ರಕ್ಕೆ ಬರುವ ಮಹಿಳೆಯರಿಗೆ ಪ್ರತಿದಿನ ಕಾಗದ ನೀಡಿ ಅವುಗಳನ್ನು ವಿವಿಧ ಅಳತೆಯ ಚೀಲಗಳನ್ನಾಗಿ ಮಾರ್ಪಡಿಸಿ ಕೆಲವು ರೂಪಾಯಿಗಳಷ್ಟು ಹಣವನ್ನು ದುಡಿಯುವಂತೆ ಮಾಡ್ತಾ ಇದ್ರು. ಇನ್ನೂ ಕೆಲವರು ಹೊಲಿಗೆ ಮತ್ತು ಕಸೂತಿಯನ್ನು ಮಾಡಿ ಸಂಪಾದನೆಗೆ ದಾರಿ ಕಂಡುಕೊಳ್ಳುವಂತೆ ಅವರನ್ನು ಪ್ರೇರೇಪಿಸ್ತಾ ಇದ್ರು. ಒಮ್ಮೆ ತೀವ್ರ ಮಳೆಗಾಲದಲ್ಲಿ ಈ ಪುನರ್ವಸತಿ ಕೇಂದ್ರ ಕೊಚ್ಚಿ ಹೋದಾಗ ತೆರೇಸಾ ಎದೆಗುಂದದೆ, ಕೆಲಸ ನಿಲ್ಲಿಸದೆ ಹತ್ತಿರದಲ್ಲೇ ಇದ್ದ ಚಿಕಿತ್ಸಾಲಯದ ಹೊರಭಾಗದ ವರಂಡಾದಲ್ಲಿ ಈ ಕೇಂದ್ರವನ್ನು ಕೆಲಕಾಲ ನಡೆಸಿದ್ರು. ಪಾಳುಬಿದ್ದ ಯಾತ್ರಿಕರ ತಾಣವೊಂದನ್ನು ಸಾವಿನ ಅಂಚಿನಲ್ಲಿರುವವರಿಗಾಗಿ ಅನುಮಾಡಿ ನಿರ್ಮಲ ಹೃದಯ ಎಂದು ಅದಕ್ಕೆ ಹೆಸರನ್ನಿಟ್ಟರು. ಆದರೆ ಈ ಕಾರ್ಯಕ್ಕಾಗಿ ಅವರು ಕುಡುಕರು, ಜೂಜುಕೋರರು, ಪುಂಡರಿಂದ ಸಾಕಷ್ಟು ವಿರೋಧವನ್ನು ಎದುರಿಸಬೇಕಾಯಿತು. ತೆರೇಸಾ ಅವುಗಳಿಂದ ಕುಗ್ಲಿಲ್ಲ. ಆ ಜನರು ಸ್ಥಳೀಯ ಸಮಿತಿಯ ನಾಯಕನಿಗೆ ದೂರು ನೀಡಿದ್ರು. ವಿದೇಶಿ ಹಿಳೆಯೊಬ್ಬಳು ಇಲ್ಲಿ ಸೇವಾ ಕೇಂದ್ರವನ್ನು ಆರಂಭಿಸಿ ಬಡ ಹಿಂದೂಗಳನ್ನೆಲ್ಲ ಕ್ರೈಸ್ತ ಧರ್ಮಕ್ಕೆ ಪರಿವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದ್ರು. ನಂತರ ಈ ದೂರು ಪೊಲೀಸ್ ಆಯುಕ್ತರವರೆಗೆ ಹೋಯಿತು. ತೆರೇಸಾರವರೇ ಸಾವಿನಂಚಿನಲ್ಲಿದ್ದ ಒಬ್ಬ ವೃದ್ಧನಿಗೆ ಅವನ ಹುಣ್ಣುಗಳನ್ನು ಸ್ವಚ್ಛಗೊಳಿಸಿ ಔಷಧಿ ಲೇಪಿಸ್ತಾ ಇದ್ರು. ಅಲ್ಲಿ ಹರಡಿದ್ದ ದುರ್ವಾಸನೆ ಜನರನ್ನು ಒಳಗೆ ಬರಲು ಸಾಧ್ಯವಿಲ್ಲದಂತೆ ಮಾಡಿತ್ತು. ಅದನ್ನೆಲ್ಲ ನೋಡಿದ ಆಯುಕ್ತರು ಹೊರಬಂದು ದೂರು ನೀಡಿದ್ದ ಜನರನ್ನು ಕರೆದು, ಈ ಸ್ಥಳದಿಂದ ಈ ವಿಧಿ ಮಹಿಳೆಯನ್ನು ಹೊರಹಾಕಬೇಕೆಂದು ಕೇಳಿದ್ದೀರಿ. ನಾನು ಹಾಗೆ ಮಾಡಲು ಸಿದ್ಧನಿರುವೆ. ಆದರೆ ತೆರೇಸಾರವರು ಮಾಡುತ್ತಿರುವ ಈ ಕೆಲಸವನ್ನು ಮುಂದುವರಿಸಲು ನೀವು ನಿಮ್ಮ ತಾಯಂದಿರು, ಸೋದರಿಯರನ್ನು ಒಪ್ಪಿಸಿ ಇಲ್ಲಿಗೆ ಕರೆತನ್ನಿ ಎಂದರು. ದೂರು ಕೊಟ್ಟ ಜನರು ಮಾತನಾಡಲಾಗದೆ ಬಾಯಿ ಮುಚ್ಚಿಕೊಳ್ಳಬೇಕಾಯಿತು.

ಮದರ್ ತೆರೇಸಾ ಒಂದು ದಿನ ಸಂಜೆ ರಸ್ತೆ ಬದಿಯಲ್ಲಿ ಬಿದ್ದಿದ್ದ ನಾಲ್ವರನ್ನು ಆಶ್ರಮಕ್ಕೆ ಕರೆತಂದ್ರು. ಅವರಲ್ಲಿ ಒಬ್ಬಾಕೆಯ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಆಕೆಯನ್ನು ತಾವೇ ಸ್ವತಃ ಶುಭ್ರವಾದ ನೀರಿನಿಂದ ಶುಚಿಗೊಳಿಸಿ ಹಾಸಿಗೆಯಲ್ಲಿ ಅವರನ್ನು ಮಲಗಿಸಿದ್ರು. ಆಕೆ ತುಂಬಾ ಉಪಕಾರವಾಯಿತು ಎಂದು ಹೇಳಿ ಸಾವಿಗೆ ಜಾರಿದ್ಲು. ಆಗ ತೆರೇಸಾ ತಮ್ಮನ್ನೇ ಪ್ರಶ್ನಿಸಿಕೊಂಡ್ರು, ಅದೇ ಜಾಗದಲ್ಲಿ ನಾನಿದ್ದಿದ್ರೆ ಏನು ಮಾಡ್ತಾ ಇದ್ದೆ? ಬಹುಶಃ ಇತರರ ಗಮನ ಸೆಳೆಯಲು ಪ್ರಯತ್ನಿಸ್ತಾ ಇದ್ದೆ. ಆದರೆ ಆಕೆ ನಾನು ಕೊಟ್ಟಿದ್ದಕ್ಕಿಂತ ಹೆಚ್ಚನ್ನು ನನಗೆ ಹಿಂತಿರುಗಿಸಿದ್ಲು. ಅವಳ ಕೃತಜ್ಞತಾಪೂರ್ವಕ ಪ್ರೀತಿಯನ್ನು ನನ್ನ ಮೇಲೆ ಸುರಿಸಿದ್ಲು. ಮದರ್ ತೆರೇಸಾರವರ ಕಾರ್ಯದಲ್ಲಿ ನೆರವಾಗಲು ಎಲ್ಲ ವರ್ಗಗಳ ಎಲ್ಲ ದೇಶಗಳ ಜನರು ತಾವಾಗಿಯೇ ಮುಂದೆ ಬಂದ್ರು. ಹೋಮ್ ಫಾರ್ ದಿ ಡೈಯಿಂಗ್ ಅಂದ್ರೆ ಸಾವಿನಂಚಿನಲ್ಲಿರುವವರಿಗಾಗಿ ಆರಂಭಿಸಿದ ಸದನದಲ್ಲಿ ಎಲ್ಲಾ ರೀತಿಯ ಜನರು ನೆರವಾಗುತ್ತಿದ್ದಾರೆ ಎಂದು ತೆರೇಸಾ ಹೇಳ್ತಾ ಇದ್ರು. ಒಮ್ಮೆ ಚರಂಡಿಯಲ್ಲಿ ಬಿದ್ದು ಒದ್ದಾಡುತ್ತಿದ್ದ ವೃದ್ಧನೊಬ್ಬನನ್ನು ತೆರೇಸಾರ ಆಶ್ರಮವಾಸಿಗಳು ಎತ್ತಿ ಆಶ್ರಮಕ್ಕೆ ತಂದ್ರು. ಆತನ ದೇಹದ ಹಲವಾರು ಭಾಗಗಳನ್ನು ಹುಳುಗಳು ತಿಂದು ಹಾಕಿದ್ವು. ಆಶ್ರಮದಲ್ಲಿ ಆತನ ದೇಹವನ್ನು ಶುಚಿಗೊಳಿಸಿ ಕ್ರಿಮಿಕೀಟಗಳಿಂದ ಅವನ್ನು ಪಾರು ಮಾಡಿ ಸ್ವಚ್ಛವಾದ ಹಾಸಿಗೆಯ ಮೇಲೆ ಮಲಗಿಸಲಾಯಿತು. ಅವನ ಕಣ್ಣುಗಳಲ್ಲಿದ್ದ ಬೇಸರವು ತೊಲಗಿ ಹೊಳೆಯಲಾರಂಭಿಸಿದ್ವು. ಮುಖದಲ್ಲಿ ಸಮಾಧಾನ ನಗೆ ಮಿಂಚಿತು. ಆತ ಮೆಲುನುಡಿಗಳಲ್ಲಿ ಹೇಳಿದ, ಸೋದರಿ, ದಾರಿಯಲ್ಲಿ ಬಿದ್ದು ನಾನು ಹುಳುವಿನಂತೆ ಒದ್ದಾಡುತ್ತಾ ಜೀವ ಹಿಡಿದಿದ್ದೆ. ಆದರೆ ಈಗ ಪ್ರೀತಿ ಪ್ರೇಮ ಶುಶ್ರೂಷೆಯ ಸವಿಯುಂಡು ದೇವದೂತನಂತೆ ಭಗವಂತನ ಬಳಿಗೆ ಸಂತೋಷದಿಂದ ನಾನು ಹಿಂತಿರುಗುತ್ತಿದ್ದೇನೆ. ಇಂತಹ ಜನರಿಗೆ ಬೇಕಾಗಿರುವುದು ಕೇವಲ ಆಹಾರವಲ್ಲ, ಪ್ರೀತಿ ಪ್ರೇಮ ಆತ್ಮೀಯತೆ, ಕೊನೆಗಾಲದಲ್ಲಿ ಜೊತೆಗಿರಬಲ್ಲ ಸ್ನೇಹ ಗುಣದ ಜನ. ಮದರ್ ತೆರೇಸಾ ಅವರ ಸೇವಾಶ್ರಮದ ಯಾವುದೋ ಒಂದು ಕೇಂದ್ರದಲ್ಲಿ ಹಣದ ಕೊರತೆ ಕಂಡುಬಂದು ಅಲ್ಲಿನ ಸನ್ಯಾಸಿನಿಯರು ಮುಂದಿನ ಊಟದ ವ್ಯವಸ್ಥೆ ಹೇಗೆ ಎಂದು ವ್ಯಥೆಪಡುತ್ತಿದ್ದಾಗ ಅವರನ್ನು ಬೈದರಂತೆ, ನಿಮಗೇಕೆ ಆ ಚಿಂತೆ? ದೇವರು ನಮ್ಮನ್ನು ನೋಡಿಕೊಳ್ಳುವನು, ಅವನು ಈ ಬಗ್ಗೆ ಚಿಂತಿಸಬೇಕೇ ಹೊರತು ನಾವಲ್ಲ. ಅವರು ಕಂಡರಿಯದ ಯಾವುದೋ ನಾಡನ್ನು ಸೇರಿ ತಮ್ಮ ತನು ಮನ ಧನಗಳನ್ನು ಅರ್ಪಿಸಿ ಬಡ ಜನರ ದುರ್ಬಲರ ಸೇವೆ ಮಾಡುತ್ತಿದ್ದ ಮಹಾನ್ ಮೂರ್ತಿಯಾಗಿದ್ದರು.

ತೆರೇಸಾ ಅವರು ಸೇವಾ ಕಾರ್ಯವನ್ನು ಆರಂಭಿಸಿದಾಗ ಪ್ರಾರಂಭದಲ್ಲಿ ಅವರನ್ನು ನಂಬಿ ತುತ್ತು ಆಹಾರಕ್ಕಾಗಿ ಕಾಯುತ್ತಿದ್ದ ನಿರ್ಗತಿಕ ಜನರ ಹಸಿವನ್ನು ಹಿಂಗಿಸುವುದು ಕಷ್ಟವಾಗ್ತಾ ಇತ್ತು. ಆದರೆ ಈ ಹಸಿದ ಸಂತ್ರಸ್ತರಿಗಾಗಿ ತೆರೇಸಾ ಯಾವುದೇ ಸಂಕೋಚ ಪಡದೆ ಕೈ ಚಾಚ್ತಾ ಇದ್ರು. ಯಾವುದೇ ಉಳಿದ ಆಹಾರವನ್ನು ಹೊರಗೆಸೆಯಬೇಡಿ, ಅದು ನನಗೆ ಬೇಕು ಎಂದು ಆಡಳಿತ ವ್ಯವಸ್ಥೆಗಳಲ್ಲಿ ಪ್ರಕಟಿಸಿದ್ರು. ಸೇವಾಶ್ರಮದ ಜನರು ಪಾತ್ರೆಗಳೊಂದಿಗೆ ಹೋಗಿ ಎಲ್ಲೆಲ್ಲಿ ಆಹಾರ ಉಳಿದಿರುವುದೋ ಅದನ್ನೆಲ್ಲ ತರ್ತಾ ಇದ್ರು. ಈ ಆಹಾರ ಹಂಚುವಲ್ಲಿ ಕಟ್ಟುನಿಟ್ಟಾದ ನಿಯಮಗಳೇನೂ ಇರಲಿಲ್ಲ. ಬೇಡಿ ಬರುವವರಿಗೆಲ್ಲ ಆಹಾರ ನೀಡಬೇಕು ಎಂಬುದೇ ಧ್ಯೇಯವಾಗಿತ್ತು. ರೋಗದಿಂದ ಸಾಯುವುದನ್ನು ಸಹಿಸಬಹುದು, ಆದರೆ ಮನುಷ್ಯ ಹಸಿವಿನಿಂದ ಸಾಯಲು ಬಿಡಬಾರದು ಎಂಬುದೇ ಇವರ ತತ್ವ. ಹಣಕ್ಕಾಗಿ ಹಪಾಪಿತನ ಇರಬಾರದು, ಆದರೆ ಒಂದು ಚಿಕ್ಕಾಸೂ ಸಹ ವ್ಯರ್ಥವಾಗಬಾರದು. ಯಾರ ಮೇಲೂ ಹಣಕ್ಕಾಗಿ ಅವಲಂಬನೆ ಸಲ್ಲದು ಎಂಬುದು ಆಕೆಯ ಅರ್ಥನೀತಿ. 1986 ಅಕ್ಟೋಬರ್ 7 ಮಿಷನರೀಸ್ ಆಫ್ ಚಾರಿಟಿ ಸೇವಾಶ್ರಮದ ವಾರ್ಷಿಕೋತ್ಸವದಂದು ಮದರ್ ತೆರೇಸಾ ಕ್ಯೂಬಾ ದೇಶದ ಆಶ್ರಮವನ್ನು ಆರಂಭಿಸಿದ್ರು. ಹಾಗೆಯೇ ಚೀನಾದಲ್ಲಿ ಸಹ ತಮ್ಮ ವಿಭಾಗಗಳನ್ನು ಆರಂಭಿಸಬೇಕೆಂಬುದು ತೆರೇಸಾರ ಮನದಾಸೆ.

ಯಾಗಿತ್ತು. ಇದರ ಬಗ್ಗೆ ಅವರು ವ್ಯಾಟಿಕನ್ನ ಕಾರ್ಡಿನಲ್ ಕ್ಯಾಸರೋಟಿರವರಿಗೆ ಪತ್ರ ಬರೆದಿದ್ರು. ದೆಹಲಿಯಲ್ಲಿನ ಚೀನಾ ರಾಯಭಾರಿಗಳೊಂದಿಗೆ ಮಾತನಾಡಿದ್ರು. 1988 ತೆರೇಸಾರವರು ತಮ್ಮ ಸೇವಾ ತಂಡದೊಡನೆ ಚೀನಾಕ್ಕೆ ಬರಬೇಕೆಂದು ಅನುಮತಿ ಪಡೆದ್ರು. ಆದರೆ ಮಿಷನರೀಸ್ ಆಫ್ ಚಾರಿಟಿಗಾಗಿ ತೆರೇಸಾ ನಿರ್ಧರಿಸಿದ್ದ ನೀಲಿ ಅಂಚಿನ ಬಿಳಿ ಸೀರೆಯ ಸಮವಸ್ತ್ರವನ್ನು ಬಿಟ್ಟು ಚೀನಾದ ಸಾಂಪ್ರದಾಯಿಕ ಉಡುಗೆ ತೊಡಬೇಕೆಂಬ ಷರತ್ತನ್ನು ಅವರಿಗೆ ವಿಧಿಸಲಾಯಿತು. ಅದಕ್ಕೆ ತೆರೇಸಾ ವಿಚಲಿತರಾಗದೆ ಒಪ್ಪಿಕೊಂಡ್ರು. 1990 ಡಿಸೆಂಬರ್ 4 ತೆರೇಸಾ ಅಲ್ಬೇನಿಯಾದ ರಾಜಧಾನಿ ಟಿರಾನ್ಗೆ ಭೇಟಿ ಕೊಟ್ರು. ತಮ್ಮ ಸೇವಾ ಸಂಸ್ಥೆಗಾಗಿ ನಿರ್ಮಿಸಲಾಗ್ತಾ ಇದ್ದ ಕಟ್ಟಡದ ಪ್ರಗತಿ ಪರಿಶೀಲನೆಯೇ ಈ ಭೇಟಿಯ ಉದ್ದೇಶವಾಗಿತ್ತು. ಆ ರಾಜ್ಯದ ನೇತಾರ ರಮೀಜ್ ಆಲಿಯಾ ತೆರೇಸಾರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ರು, ಅವರ ಸೇವೆಯನ್ನು ಕೊಂಡಾಡಿದ್ರು. 1992 ಮಾರ್ಚ್ನಲ್ಲಿ ಈ ಕೇಂದ್ರ ಆರಂಭವಾಯಿತು. ತಾವು ನಂಬಿರುವುದನ್ನು ನೇರವಾಗಿ ಸ್ಪಷ್ಟವಾಗಿ ಹೇಳುವುದಕ್ಕೆ ತೆರೇಸಾ ಎಂದೂ ಹಿಂಜರಿತಾ ಇರಲಿಲ್ಲ. 1994 ವಾಷಿಂಗ್ಟನ್ನಲ್ಲಿ ಒಂದು ದಿನ ಬೆಳಗ್ಗೆ ಪ್ರಾರ್ಥನಾ ಉಪಹಾರದ ಸಭೆ ಏರ್ಪಾಡಾಗಿತ್ತು. ಅದಕ್ಕೆ ಅಮೆರಿಕದ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಮತ್ತು ಅವರ ಪತ್ನಿ ಸಮೇತ 5,000 ಬಂದಿದ್ರು. ಆಗ ತೆರೇಸಾ ಸಭೆಯಲ್ಲಿ ಗರ್ಭಪಾತದ ವಿರೋಧದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಸ್ಪಷ್ಟವಾಗಿ ಹೇಳಿದ್ರು.

ಮಾನವ ಸೇವೆಗಾಗಿ ಅಪಾರವಾಗಿ ಶ್ರಮಿಸಿದ ತೆರೇಸಾರವರಿಗೆ ಹಲವಾರು ಪ್ರಶಸ್ತಿ ಕಾಣಿಕೆಗಳು ಸಂದಿದ್ವು. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯವು ಅವರಿಗೆ ಆನರರಿ ಡಿಗ್ರಿ ಆಫ್ ಡಿವಿನಿಟಿಯನ್ನು ನೀಡಿ ಅವರನ್ನು ಗೌರವಿಸಿತು. ಸ್ಯಾಂಡಿಯಾಗೋ ವಿಶ್ವವಿದ್ಯಾಲಯವು ಅವರಿಗೆ ಗೌರವ ಡಾಕ್ಟರೇಟ್ ನೀಡಿತು. 1985 ಅಕ್ಟೋಬರ್ 26 ವಿಶ್ವಸಂಸ್ಥೆಯಲ್ಲಿ ಮದರ್ ತೆರೇಸಾ ಅವರನ್ನು ಮುಖ್ಯ ಅತಿಥಿಯಾಗಿ ಗೌರವಿಸಲಾಯಿತು. 1962 ಪದ್ಮಶ್ರೀ ಪ್ರಶಸ್ತಿ ಹಾಗೂ ರಾಮನ್ ಮ್ಯಾಗಸೆ ಪ್ರಶಸ್ತಿ, ನೆಹರು ಶಾಂತಿ ಪ್ರಶಸ್ತಿ, ಪ್ರಿನ್ಸ್ ಫಿಲಿಪ್ ಕೊಡುವ ಟೆಂಬಲ್ಟನ್ ಅವಾರ್ಡ್ ಲಭಿಸಿದರೆ 1979 ಜಗತ್ತಿನ ದೊಡ್ಡ ಪ್ರಶಸ್ತಿಯಾದ ನೊಬೆಲ್ ಶಾಂತಿ ಪುರಸ್ಕಾರ ಅವರಿಗೆ ಲಭಿಸಿತು. 1980 ಭಾರತ ಸರ್ಕಾರವು ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಅವರನ್ನು

ಮದರ್ ತೆರೇಸಾರವರು ಮುಂದೆ ಅವರ ಅನಾರೋಗ್ಯ ತೀವ್ರವಾದಾಗ 1997 ಮಾರ್ಚ್ 13 ಸಿಸ್ಟರ್ ನಿರ್ಮಲರನ್ನು ತಮ್ಮ ಉತ್ತರಾಧಿಕಾರಿ ಎಂದು ಘೋಷಿಸಿ ಅವರಿಗೆ ಅಧಿಕಾರವನ್ನು ವಹಿಸಿಕೊಟ್ರು. 1997 ಸೆಪ್ಟೆಂಬರ್ 5 ಮದರ್ ತೆರೇಸಾ ಹೃದಯಾಘಾತಕ್ಕೊಳಗಾಗಿ ಲಕ್ಷಾಂತರ ಅಭಿಮಾನಿ ವರ್ಗವನ್ನು ಬಿಟ್ಟು ನಿಧನರಾದರು. ಅವರ ಕಲ್ಕತ್ತದ ಮದರ್ ಹೌಸ್ನಲ್ಲಿ ಅಂತಿಮ ಸಂಸ್ಕಾರಗಳನ್ನು ನೆರವೇರಿಸಲಾಯಿತು. ವಿಶ್ವದ ಮಹಾನ್ ಮಾತೆ ತೆರೇಸಾರವರಿಗೆ 2000 ಸಾಲಿನಲ್ಲಿ ಸಂತ ಪದವಿಯನ್ನು ನೀಡಲಾಯಿತು. ಆತ್ಮೀಯ ಕೇಳುಗರೆ, ಭಾರತ ರತ್ನರು ಮಾಲಿಕೆಯ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಇಷ್ಟು ಹೊತ್ತು 1980 ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾದಂತಹ ಸಮಾಜ ಸೇವಕಿ ಮದರ್ ತೆರೇಸಾ ಅವರ ಪರಿಚಯವನ್ನು ಮಾಡಿಕೊಂಡಿರಿ. ಆಲಿಸಿದ ಧನ್ಯವಾದಗಳು. ನಮಸ್ಕಾರ.

ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಕೆಎಲ್ ವಿದ್ಯಾರಾವ್. ಕಣ್ಣು ನೀ